ಆತ್ಮರೇ ನಮಸ್ಕಾರ. ಇದು 101.8 ಮೆಗಾಹರ್ಟ್ಸ್ ಕಂಪನಾಕದ ಮೇಲೆ ಆಕಾಶವಾಣಿ ವಿಜಯಪುರ ಕೇಂದ್ರ. ಇಂದು 2026 ಇಸವಿ ಜುಲೈ ತಿಂಗಳು 22ನೇ ತಾರೀಕು ಬುಧವಾರ. ಈಗ ಸಮಯ 5:58:35. ನಿಲಯದ ಬೆಳಗಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ಹನುಮಂತ ಶಿವರು ಮಾಡುವ ಆತ್ಮೀಯ ನಮಸ್ಕಾರಗಳು.

ಆತ್ಮರೇ, ಇದು ಆಕಾಶವಾಣಿ ವಿಜಯಪುರ. ಈಗ ಸಮಯ 6 ಗಂಟೆ. ಇನ್ನು ಮುಂದೆ ಕೇಳಿ, ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಹೇಗಿವೆ? ಈ ಬೆಳಗ್ಗೆ 6:10 ವಂದನ ಕನ್ನಡ ಭಕ್ತಿಗೀತೆಗಳ ಕಾರ್ಯಕ್ರಮ ಕೇಳುತ್ತಾರೆ. 6:30 ಚಿಂತನ ಡಾಕ್ಟರ್ DC ಗೀತಾ ಅವರಿಂದ ಕೇಳುತ್ತೀರಿ. 6:35 ರೈತರಿಗೆ ಸಲಹೆಗಳು ಮತ್ತು 6:45 ಜಾನಪದ ಸಂಗೀತ ಕಾರ್ಯಕ್ರಮ ಕೇಳುತ್ತೀರಿ. 7:00 ವಾಣಿಜ್ಯ ಪ್ರಕಟಣೆಗಳು. ಈ ಮುಂಜಾನೆ 7:15 ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ CDAC ಜೊತೆ ಸಂವಾದ. ಈ ಕಾರ್ಯಕ್ರಮ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. ಆದ್ಮೇಲೆ ಈ ಬೆಳಗ್ಗೆ 7:45, 8:30 ಮತ್ತು 9:30 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳುತ್ತಾರೆ. ಈ ಮುಂಚೆನೆ 9:00 ಚಜ್ಜಿ ರೊಟ್ಟಿ ಚೌಳಕಾಯಿ ಕಾರ್ಯಕ್ರಮ ಮರುಪ್ರಸಾರ. ತದನಂತರ ಸ್ಪೆಷಲ್ ಮಿಶ್ರ ಗೀತೆಗಳ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆ, ಭಾವಗೀತೆ, ಚಿತ್ರಗೀತೆ ಹಾಗೂ ಜನಪದ ಗೀತನ ತಾವು ಕೇಳಬಹುದು. 10:00 ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಮೊದಲಿಗೆ ಜ್ಯೋತಿ ಗುರುಪ್ರಸಾದ್ ಅವರಿಂದ ಕಥೆ ಬದಲಾವಣೆಯ ಗಾಳಿ. ತದನಂತರ ಕವನ ವಾಚನ ತೇಜಸ್ವಿನ ಹೆಗಡೆ ಅವರಿಂದ ಕೇಳುತ್ತೀರಿ. ಈ ಕಾರ್ಯಕ್ರಮ ಮಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. ಈ ಮಧ್ಯಾಹ್ನ 12:30 ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ವಿವಿಧ ಮಾನಸಿಕ ಕಾಯಿಲೆಗಳಿಗೆ ಚಿಕಿತ್ಸೆಗಳು ಕುರಿತು ತಜ್ಞ ವೈದ್ಯರಾದ ಡಾಕ್ಟರ್ ಶರ್ಮಾ BR ಅವರೊಂದಿಗೆ ಸಂದರ್ಶನ.

ದರ್ಶಕರು ಜಾಂಪಣ್ಣ ಆಶಿ ಹಾಲ್. ಈ ಕಾರ್ಯಕ್ರಮ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. ತದನಂತರ 1 ಗಂಟೆಗೆ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಕೇಳುತ್ತೀರಿ. ಈ ಕಾರ್ಯಕ್ರಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ ಕೊಡುಗೆ. ಮಧ್ಯಾಹ್ನ 2:40 ಮತ್ತೆ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಕೇಳುತ್ತೀರಿ. ಆತ್ಮರೆ, ನಿಲಯದ ಈ ಸಂಜೆ ಪ್ರಸಾರ ಕಾರ್ಯಕ್ರಮದಲ್ಲಿ ಸಂಜೆ 5 ಗಂಟೆಗೆ ಕರೆಗೊಂದು ಗೀತೆ ನೇರ ಫೋನಿನ ಕಾರ್ಯಕ್ರಮ ಕೇಳುತ್ತದೆ. 5:55 ಉದ್ಯೋಗ ವಾರ್ತೆ ಕಾರ್ಯಕ್ರಮ ಕೇಳಬಹುದು. ಈ ಸಂಜೆ 6 ಗಂಟೆಗೆ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳುತ್ತದೆ. 6:10 ಚಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮ ಕೇಳುತ್ತದೆ. 6:30 ರಸವಾರ್ತೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಸಂಜೆ 6:51 ಎಂದಿನಂತೆ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ನೀರಿನ ಸಂರಕ್ಷಣೆ ಅನುಭವ ಕುರಿತು ಚಡಚನ ತಾಲೂಕು ಹಾಲೊಳ್ಳಿ ಗ್ರಾಮದ ಪ್ರಗತಿಪರ ರೈತರಾದ ಶಿವಪುತ್ರ ಕಾರ್ಭಾರಿ ಮತ್ತು ಅಪ್ಪಸಾಹೇಬ್ ಕಾರ್ಭಾರಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಸೋಮಶೇಖರ್ ಹೆಸರುಳ್ಳಿ ಅವರು. ತದನಂತರ ಜಾನಪದ ಸಂಗೀತ ಕಾರ್ಯಕ್ರಮ ಕೇಳುತ್ತೀರಿ. ಈ ರಾತ್ರಿ 7:45 ಕನ್ನಡ ಚಿತ್ರಗೀತೆಗಳು, 8:00 ಮತ್ತೆ ಸವನೆನಪು. ಇದರಲ್ಲಿ ಕೂಡ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. 8:15 ಪಾರ್ಲಿಮೆಂಟ್ ರಿವ್ಯೂ ಕಾರ್ಯಕ್ರಮ ಕೇಳುತ್ತೀರಿ ದೆಹಲಿ ಆಕಾಶವಾಣಿ ಕೇಂದ್ರದಿಂದ. 8:30 ಪುಷ್ಪಹಾರ ಕಾರ್ಯಕ್ರಮ, ಇದರಲ್ಲಿ ಹಿಂದಿ ಚಿತ್ರಗೀತೆಗಳು ಮೂಡಿಬರಲಿವೆ. ಈ ರಾತ್ರಿ 9:15 ಪ್ರಚಲಿತ ವಿದ್ಯಮಾನ ಕಾರ್ಯಕ್ರಮ ಕೇಳುತ್ತೀರಿ. 9:30 ಕ್ರೀಡಾಲೋಕ ಕಾರ್ಯಕ್ರಮ ಕೇಳುತ್ತೀರಿ. ಇದು ಭಾಗವಹಿಸುತ್ತಾರೆ ಅಂತಾರಾಷ್ಟ್ರೀಯ ಫುಟ್ಬಾಲ್ ಆಟಗಾರ, ಕೋಚ್ ಹಾಗೂ ಏಕಲವ್ಯ ಪ್ರಶಸ್ತಿ ವಿನ್ನರ್ NS ಮಂಜೂರ್ ಅವರು. ರಾತ್ರಿ 10:00 ಸಂಸತ್ತಿನ ಕಾರ್ಯಕಲಾಪಗಳ ಪ್ರಶ್ನೋತ್ತರ ಕಾರ್ಯಕ್ರಮ ಕೇಳುತ್ತೀರಿ ದೆಹಲಿ ಆಕಾಶವಾಣಿ ಕೇಂದ್ರದಿಂದ. ಆತ್ಮರೆ, ಈ ಸಂಜೆ 5:00 ಕರೆಗೊಂದು ಗೀತೆ ನೇರ ಫೋನಿನ ಕಾರ್ಯಕ್ರಮ ಕೇಳುತ್ತೀರಿ ಸಂಜೆ 5:00. ಆತ್ಮರೆ, ಇದುವರೆಗೆ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಇದು ಆಕಾಶವಾಣಿ ವಿಜಯಪುರ. ಈಗ ಸಮಯ 6:05. ಇನ್ನು ಮುಂದೆ ಕೇಳಿ ಇಂಗ್ಲಿಷ್ ವಾರ್ತೆಯನ್ನು ದೆಹಲಿ ಆಕಾಶವಾಣಿ ಕೇಂದ್ರದಿಂದ ಸಹ ಪ್ರಸಾರದಲ್ಲಿ.

0: ಆತ್ಮರೇ, ಪರುಪಲ್ಲಿ ರಂಗನಾಥ್ ಅವರ ಧ್ವನಿಯಲ್ಲಿ ಭಕ್ತಿಗೀತೆಯನ್ನು ತಾವು ಕೇಳಿದ್ರಿ. ಇನ್ನು ಮುಂದೆ ಕೇಳಿ ಒಂದು ದೇಶಭಕ್ತಿ ಗೀತೆಯನ್ನು ವೃಂದಗಾಯನದಲ್ಲಿ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು?
3: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

ಆತ್ಮರೇ, ಈಗ ಸಮಯ 6:30 ಬಣಿಕವನ ಚಿಂತನವನ್ನು ಬೆಂಗಳೂರು ಆಕಾಶವಾಣಿ ಕೇಂದ್ರದಿಂದ ಸಹ ಪ್ರಸಾರದಲ್ಲಿ.

0: ಆಕಾಶವಾಣಿ ಚಿಂತನ ಡಾಕ್ಟರ್ ಡಿಸಿ ಗೀತಾ ಅವರಿಂದ.
1: ನಾವು ಆಧುನಿಕ, ಆಧುನೀಕರಣ, ಆಧುನಿಕೋತ್ತರ, ಮಾಡ್ರನ್ ಲಿಟ್ರೇಚರ್, ಮಾಡ್ರನ್ ಆರ್ಟ್ ಬಳಸುತ್ತಿರುತ್ತೇವೆ. ಹಾಗಾದರೆ ಯಾವುದು ಆಧುನಿಕ? ಆಧುನಿಕರು ಅಂದರೆ ಯಾರು? ಆಧುನಿಕತೆಯನ್ನು ಹಲವು ಆಯಾಮಗಳಲ್ಲಿ ವಿಶ್ಲೇಷಿಸಿಕೊಳ್ಳಕ್ಕೆ ಅವಕಾಶ ಇದೆ. ಆಧುನಿಕ ಪದಶಃ ಅರ್ಥ ಹೊಸತು, ಸದ್ಯದ್ದು. ಯಾವುದು ಹೊಸತು, ಯಾವುದು ಸದ್ಯದ್ದು ನೋಡೋಣ. ಇದರ ಮೂಲ ಹುಡುಕಿ ಹೊರಟ್ರೆ ಡಾರ್ವಿನ್ನನ ಜೀವ ವಿಕಾಸವಾದಕ್ಕೆ ಹೋಗಬೇಕಾದೀತು. ಕಣ್ಣಿಗೆ ಕಾಣಿಸದ ಪರಮಾಣುವಿನಿಂದ ಮೊದಲುಗೊಂಡು ಮಂಗನಿಂದ ಮಾನವರಾಗಿ ಈ 21ನೇ ಶತಮಾನದ ಅತ್ಯಾಧುನಿಕ ತಂತ್ರಜ್ಞಾನದವರೆಗೂ ಹಾಗೂ ವಿಕಾಸಗೊಳ್ಳುತ್ತಲೇ ಇರುವ ಪ್ರತಿ ಹಂತವೂ ಆಧುನಿಕವೇ. ಪ್ರತಿ ತಲೆಮಾರು ತನ್ನ ಹಿಂದಿನ ತಲೆಮಾರಿಗಿಂತ ಮುಂದಾಲೋಚನೆಯಲ್ಲಿ ತುಸುಮುಂದಿರುತ್ತದೆ.

0: ಈ ವಿಕಾಸದ ವಿವಿಧ ಹಂತಗಳಲ್ಲಿ ಪ್ರಾಣಿಗಳಿಗಿಂತ ಭಿನ್ನವಾಗಿ ಕಾಡಿನಲ್ಲಿ ಅಲೆಮಾರಿಗಳಾಗಿದ್ದವರು ಒಂದು ಕಡೆ ನೆಲೆಯೂರಿ ಮನೆ ವ್ಯವಸಾಯ ಸಂಗ್ರಹಿಸಿಟ್ಟುಕೊಳ್ಳುವ ಗುಣ, ಬೆಂಕಿ, ವೈವಿಧ್ಯಮಯ ಆಹಾರ, ಕುಟುಂಬ, ಭಾಷೆ, ಸಮಾಜ, ಹಣ, ವ್ಯಾಪಾರ, ವ್ಯವಹಾರ, ಅಕ್ಷರ, ಶಿಕ್ಷಣ, ರಾಜಕೀಯ, ವಿಜ್ಞಾನ, ತಂತ್ರಜ್ಞಾನ ಅಂತೆಲ್ಲ ಇವೇ ಮುಂತಾದವುಗಳನ್ನು ಕಾಲಕಾಲಕ್ಕೆ ಸೃಷ್ಟಿಸಿಕೊಂಡಿದ್ದೇವೆ. ಮೂಲತಃ ಕುತೂಹಲಿಗಳಾದ ನಾವು ಭೂಖಂಡಗಳನ್ನು ಹುಡುಕಿ ಪ್ರಕೃತಿಯಲ್ಲಿರುವ ಚರಾಚರಗಳನ್ನು ಬಳಸಿ ನಮಗೆ ಬೇಕಾದ ವಸ್ತುಗಳನ್ನು ಉತ್ಪಾದಿಸಿಕೊಳ್ಳುತ್ತಿದ್ದೇವೆ. ಚಂದ್ರ ಮಂಗಳನ ಅಂಗಳಕ್ಕೆ ಅಡಿಯಿಟ್ಟಿದ್ದೇವೆ. ಸಮುದ್ರದಾಳವನ್ನೂ ಕಂಡಿದ್ದೇವೆ. ಈಗಂತೂ ಕ್ಷಣಾರ್ಧದಲ್ಲಿ ಕುಳಿತಲ್ಲಿಂದಲೇ ಸಾಮಾನ್ಯರು ಜಗತ್ತನ್ನು ಕಣ್ತುಂಬಿಕೊಳ್ಳುವಷ್ಟು ಮುಂದುವರೆದಿದ್ದೇವೆ. ಇವೆಲ್ಲವೂ ಆವಿಷ್ಕಾರಗೊಂಡ ಕಾಲಕ್ಕೆ ಹಾಗೂ ಅವು ಪ್ರಸ್ತುತಗೊಂಡ ಕಾಲಕ್ಕೆ ಆಧುನಿಕವೇ. ಆಧುನಿಕವೆಂದರೆ ಸಾಮಾನ್ಯವಾಗಿ ಭೌತಿಕವಾದ ಅಭಿವೃದ್ಧಿ, ಪ್ರಗತಿ, ಇನ್ಸ್ಟ್ರೂಮೆಂಟಲ್ ಎನ್ನುವ ಅರ್ಥದಲ್ಲೂ ಬಳಸುತ್ತಿರುತ್ತೇವೆ, ಯೋಚಿಸುತ್ತಿರುತ್ತೇವೆ. ಆಧುನಿಕವೆಂದರೆ ನೆನ್ನೆಗಳ ಅಂದರೆ ಭೂತಕಾಲದ ಸಿಕ್ಕುಗಳಿಂದ ಬಿಡಿಸಿಕೊಂಡು ಹೊಸತೊಂದು ವಿಚಾರಕ್ಕೆ ವರ್ತಮಾನದಲ್ಲಿ ತೆರೆದುಕೊಳ್ಳುವ ಹಾಗೆ ಮಾಡುವಂಥದ್ದೂ ಆಧುನಿಕವೇ. ಬದುಕಿನ ಹೋರಾಟಗಳು, ಯುದ್ಧ ತಂತ್ರಗಳು ಕಾಲದಿಂದ ಕಾಲಕ್ಕೆ ಆಧುನಿಕಗೊಂಡಿವೆ. ಮನುಷ್ಯ ಮನುಷ್ಯರನ್ನು ಕೊಲ್ಲದೆ ಪರಸ್ಪರ ಸೌಹಾರ್ದತೆಯಿಂದ ಬದುಕಬೇಕೆನ್ನುವ, ಎಲ್ಲ ಕಾಲಕ್ಕೂ ಸಲ್ಲುವ ಬುದ್ಧನಂತಹ ಅನೇಕ ಯುದ್ಧ ವಿರೋಧಿ ಚಿಂತನೆಗಳು, ಜಗತ್ತಿನಾದ್ಯಂತ ಸಾಮಾಜಿಕ ಸಂಚಲನಗಳಿಗೆ ಕಾರಣರಾದ ಚಿಂತಕರು, ಕವಿಗಳು, ಬರಹಗಾರರು, ವಿಜ್ಞಾನಿಗಳು, ತಂತ್ರಜ್ಞರು ಕಟ್ಟಿಕೊಡುವ ಆಯಾ ಕಾಲಘಟ್ಟದ ಸೂಕ್ಷ್ಮ ಚಿಂತನೆಗಳು, ಆಯಾ ಕಾಲದ ಅಧಿಕಾರದ ದಬ್ಬಾಳಿಕೆಯನ್ನು ವಿರೋಧಿಸಿ ಮಾನವೀಯತೆಗೆ ತುಡಿಯುವ ಜನಪದರು ಸೃಷ್ಟಿಸುವ ಕಾವ್ಯ, ಕಥೆ, ಪುರಾಣ, ಸಾಮಾಜಿಕ ಚಿಂತಕರ ಭಾಷಣ, ಬರವಣಿಗೆ, ಚಳುವಳಿಗಳು, ಸೃಜನಶೀಲ ಬರಹಗಳು, ಸಂಗೀತ, ಚಿತ್ರ, ನೃತ್ಯ, ಶಿಲ್ಪ, ಸಿನಿಮಾಗಳು, ಇವುಗಳ ಮೂಲಕ ಆಯಾ ಕಾಲಘಟ್ಟದ ಸೂಕ್ಷ್ಮಗಳನ್ನು, ಬದುಕಿನ ಏರಿಳಿತಗಳು, ಕಟ್ಟಿಕೊಡುವ ಹೊಸ ಆಲೋಚನೆಗಳು, ಹುಡುಕಾಟಗಳು, ಮುನ್ನೋಟಗಳು, ಕಾಣಿಕೆಗಳು, ಇವೆಲ್ಲ ಪ್ರಯತ್ನಗಳು ಆಧುನಿಕವೇ. ಸಾಹಿತ್ಯದ ಅಧ್ಯಯನದ ಸಂದರ್ಭದಲ್ಲಿ ಕೈಗಾರಿಕಾ ಕ್ರಾಂತಿಯ ನಂತರದ ಕಾಲಘಟ್ಟವನ್ನು ಆಧುನಿಕ ಕಾಲ ಎಂದು ಗುರುತಿಸಿಕೊಳ್ಳಲಾಗಿದೆ. ಅಂದರೆ 18ನೇ ಶತಮಾನದಿಂದ ಆರಂಭವಾದ ನಗರೀಕರಣ, ಔದ್ಯೋಗೀಕರಣ, ವಿಜ್ಞಾನ ಹಾಗೂ ತಂತ್ರಜ್ಞಾನದ ಕ್ಷೇತ್ರಗಳಲ್ಲಾದ ಅಸಾಧಾರಣ ಬೆಳವಣಿಗೆಗಳು, ಅವು ರೂಪಿಸಿದ ದೃಷ್ಟಿಕೋನವನ್ನು ಆಧುನಿಕ ದೃಷ್ಟಿಕೋನ ಎಂದು ಕರೆದುಕೊಳ್ಳಲಾಗಿದೆ. ಇವೆಲ್ಲದರ ಜೊತೆಗೆ ಆಧುನಿಕೋತ್ತರ, ಆಧುನಿಕೋತ್ತರವಾದ ಎನ್ನುವ ಪದಗಳು ಚಾಲನೆಯಲ್ಲಿವೆ. ಇಲ್ಲಿ ಉತ್ತರ ಶಬ್ದಕ್ಕೆ ಎರಡು ಅರ್ಥಗಳಿವೆ, ನಂತರ ಮತ್ತು ವಿರುದ್ಧ. ಅರ್ಥಾತ್ ಆಧುನಿಕವಾದದ ನಂತರ ಬಂದ ಮತ್ತು ಅದನ್ನು ವಿರೋಧಿಸುವ ವೈಚಾರಿಕತೆಯೇ ಆಧುನಿಕೋತ್ತರವಾದ ಎನ್ನಲಾಗಿದೆ. ಹಾಗ ನೋಡಿದ್ರೆ ಯಾವುದೇ ಕಾಲದ ಆಲೋಚನಾ ಕ್ರಮ ಅಥವಾ ಚಿಂತನಾ ಕ್ರಮ ಕೇವಲ ಆ ಕಾಲಕ್ಕೆ ಮಾತ್ರ ಸೀಮಿತವಾಗಿರೋದಿಲ್ಲ. ಭೂತ, ವರ್ತಮಾನ, ಭವಿಷ್ಯತ್ತುಗಳೆಲ್ಲವನ್ನೂ ಒಳಗೊಂಡಿರುತ್ತದೆ. ಇದನ್ನೇ ಅಲ್ಲಮ್ಮ ಹಿಂದಣ ಅನಂತವನು ಮುಂದಣ ಅನಂತವನು ಒಂದು ದಿನ ಒಳಗೊಂಡಿತ್ತು ನೋಡ ಎನ್ನುತ್ತಾನೆ. ಸದ್ಯದ ಸಾಮಾಜಿಕ ವ್ಯವಸ್ಥೆಯ ಬಗೆಗಿನ ಚಿಂತನೆಗಳಿಗಿಂತ ಬುದ್ಧನಾದಿಯಾಗಿ ನಮ್ಮೊಡನೆ ಹಾಸುಹೊಕ್ಕಾಗಿರುವ ಸೃಜನಶೀಲ ಕಲೆ, ಸಾಹಿತ್ಯಿಕ ಬರಹಗಳು, ಚಿಂತನೆಗಳು ನಮ್ಮನ್ನು ಪ್ರಭಾವಿಸಬಹುದು. ಒಂದು ಹೊಸ ಸಾಮಾಜಿಕ ಸಂಚಲನೆಯನ್ನೇ ಹುಟ್ಟುಹಾಕಿಬಿಡಬಹುದು. ಒಟ್ಟಾರೆ ಒಂದು ಸಮಾಜ ಜೀವಂತಿಕೆಯಿಂದ, ಕ್ರಿಯಾಶೀಲತೆಯಿಂದ ಇರಲು ಸಾಧ್ಯವಾಗೋದೇ ಎಲ್ಲ ಕಾಲದ ವೈಚಾರಿಕತೆಯುಳ್ಳ ಆಧುನಿಕ ಚಿಂತನೆಗಳಿಂದಾಗಿಯೇ ಎನ್ನಬಹುದು.
1: ಇದುವರೆಗೆ ಚಿಂತನ ಕೇಳಿದಿರಿ. ಡಾಕ್ಟರ್ ಡಿಸಿ ಗೀತಾ ಅವರ ಲಹರಿಯಾಗಿತ್ತು ಇದು. ರಾಜ್ಯವ್ಯಾಪಿ ಬಿತ್ತರಿಸಲ್ಪಟ್ಟ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಆತ್ಮರೆ, ಇದು ಆಕಾಶವಾಣಿ ವಿಜಯಪುರ. ಈಗ ಸಮಯ 6:35. ಬನ್ನಿ ಕೇಳೋಣ ರೈತರಿಗೆ ಸಲಹೆ ಕಾರ್ಯಕ್ರಮವನ್ನು.
3: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
4: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
3: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರಗಳು. ಅರಿಶಿಣದ ಸಂಸ್ಕರಣೆ ಬಗ್ಗೆ ಇಲ್ಲಿ ಒಂದಿಷ್ಟು ಮಾಹಿತಿ ಅದ. ದೊಡ್ಡ ಪ್ರಮಾಣದೊಳಗೆ ನೀರಿನ ಆವಿಯ ಮುಖಾಂತರ ಯಾವ ರೀತಿ ಕೂದಿಸಬೇಕು ಅನ್ನೋದ್ರ ಬಗ್ಗೆ

0: ತಿಳ್ಕೊಳ್ಳೋಣ. ತಮಿಳುನಾಡು ಕೃಷಿ ವಿಶ್ವವಿದ್ಯಾಲಯ ಕೊಯಮತ್ತೂರಿನ ಕೃಷಿ ಉತ್ಪನ್ನಗಳನ್ನು ಹದ ಮಾಡುವಂತಹ ವಿಭಾಗ ಒಂದು ಸಲಕ 150-250 ಕೆಜಿಯಷ್ಟು ಪ್ರಮಾಣದ ಅರಿಶಿಣದ ಕೊಂಬುಗಳನ್ನು ಕುದಿಸುವಂತಹ ಸಲಕರಣೆಯನ್ನು ಅಭಿವೃದ್ಧಿ ಮಾಡಿದೆ. ಈ ಸಲಕರಣೆ ಅರಿಶಿಣ ಬೆಳೆಗಾರರ ಪ್ರಾಂತ್ಯಗಳಲ್ಲಿ ಬಹು ಪ್ರಸಿದ್ಧಿಯನ್ನು ಪಡೆದದ ಅಂತೇಳಿ ಹೇಳ್ತಾರೆ. ಈ ವಿಧಾನದೊಳಗೆ ಪ್ರತಿ ಸಲಕ 250-270 ಕೆಜಿಯಷ್ಟು ಗಡ್ಡೆಗಳನ್ನು ಬೇಯಿಸಬಹುದು. ಅಲ್ಲದೆ ದಿವಸಕ್ಕೆ 8 ತಾಸಿನಂಗ 3.5-4 ಟನ್ನು ಅರಿಶಿಣದ ಗಡ್ಡೆಗಳನ್ನು ಬೇಯಿಸಬಹುದು. ಇಂತಹ ತಾಂತ್ರಿಕ ಸಲಕರಣೆಯ ಒಟ್ಟು ಬೆಲೆ 1,00,000 ರೂಪಾಯಿ ಆಗ್ತದೆ ಅಂಥೇಳಿ ಹೇಳ್ತಾ ಇದ್ದಾರೆ. ಬೇಯಿಸಿದ ಗಡ್ಡೆಗಳನ್ನು ಬಿದಿರಿನ ಚಾಪೆ ಅಥವಾ ಕಾಂಕ್ರೀಟ್ ನೆಲದ ಮೇಲೆ 5-7 ಸೆಂಟಿಮೀಟರ್ ದಪ್ಪದೊಳಗೆ ಹರಡಿ ಸೂರ್ಯನ ಬಿಸಿಲಿನೊಳಗೆ ಒಣಗಿಸಬೇಕು. ತೆಳುವಾಗಿ ಹರಡಿ ಒಣಗಿಸಿದ ಪಕ್ಷದೊಳಗೆ ಒಣಗಿದ ನಂತರ ಗಡ್ಡೆಗಳ ಬಣ್ಣ ಅಪೇಕ್ಷಿತ ರೀತಿಯೊಳಗೆ ಇರುವುದಿಲ್ಲ. ಹಗಲಿನೊಳಗೆ ಹರಡಿ ಒಣಗಿಸುವುದು, ರಾತ್ರಿ ವೇಳೆಯೊಳಗೆ ಗುಡ್ಡೆ ಮಾಡಿ ಗಾಳಿಯಾಡುವಂಗ ಹೊದಿಕೆಯಿಂದ ಮುಚ್ಚಬೇಕು. ಗಡ್ಡೆಗಳು ಪೂರ್ಣ ಒಣಗುವುದಕ್ಕೆ 10-15 ದಿವಸಗಳು ಬೇಕಾಗ್ತವೆ. ಬೇಯಿಸಿದ ಗಡ್ಡೆಗಳನ್ನು ಕೃತಕವಾಗಿ ಒಣಗಿಸುವುದಕ್ಕೆ 60°C ಉಷ್ಣತೆಯನ್ನು ಹೊಂದಿರುವಂತಹ ಬಿಸಿ ಗಾಳಿಯನ್ನು ಹಾಯಿಸುವುದರಿಂದ ತೃಪ್ತಿಕರ ಉತ್ಪನ್ನ ದೊರೆಯುತ್ತದೆ. ಕತ್ತರಿಸಿದಂತಹ ಗಡ್ಡೆಗಳನ್ನು ಕೃತಕ ವಿಧಾನದಿಂದ ಒಣಗಿಸುವುದರಿಂದ ತೃಪ್ತಿಕರವಾದಂತಹ ಬಣ್ಣವನ್ನು ಪಡೆಯುವುದಕ್ಕೆ ಸಾಧ್ಯ ಆಗ್ತದೆ. ಬಿಸಿಲಿನಿಂದ ಒಣಗಿಸಿದ ಕೊಂಬುಗಳಲ್ಲಿ ಬದಿಯಂಚಿನ ಬಣ್ಣ ಬಿಳಿಚಿಕೊಳ್ಳುವುದರಿಂದ ಬರುವಂತಹ ಉತ್ಪನ್ನ ಅಷ್ಟು ಆಕರ್ಷಕ ಆಗಿರುವುದಿಲ್ಲ. ಒಣ ಇಳುವರಿ ತಳಿ ಮತ್ತು ಬೆಳೆ ಬೆಳೆಯುವ ಸ್ಥಳವನ್ನು ಆಧರಿಸಿ 10%-30%ರಷ್ಟನ್ನು ನಾವು ನಿರೀಕ್ಷೆ ಮಾಡಬಹುದು. ಅರಿಶಿಣ ಬೆಳೆಯುವಂಥವರು ಗಮನಿಸಬೇಕು, ಅರಿಶಿಣ ಬೆಳೆದು ಕೊಯ್ಲು ಆದ ನಂತರ ಮಾರ್ಕೆಟಿಗೆ ನಾವು ಉತ್ಪನ್ನವನ್ನು ಕಳಿಸಿದ ನಂತರ ಮುಂದಿನ ಸೀಸನ್ ಸಲುವಾಗಿ ಬೀಜದ ಗಡ್ಡೆಗಳನ್ನು ನಮ್ಮ ಕಡೆ ಇಟ್ಕೊಳ್ಳೋದು, ಸಂರಕ್ಷಣೆ ಮಾಡೋದು ಬಹಳ ಮುಖ್ಯವಾದಂಥದ್ದು. ಅದನ್ನು ನಾವು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೋಡೋಣ. ಆರೋಗ್ಯವಂತ ತಾಜಾ ಗಡ್ಡೆಗಳನ್ನು ಮುಂದಿನ ಬೆಳೆಗೆ ಬೀಜಕ್ಕಂಥೇಳಿ ಶೇಖರಣೆ ಮಾಡಿ ಸಂರಕ್ಷಣೆ ಮಾಡುವುದು ಅಗತ್ಯ ಅದ. ಇದಕ್ಕೆ ಬೀಜಕ್ಕಂಥೇಳಿ ಆಯ್ಕೆ ಮಾಡಿದಂತಹ ಗಡ್ಡೆಗಳನ್ನು ಗಾಳಿಯಾಡುವ ಕೊಠಡಿಯೊಳಗೆ ಗುಡ್ಡೆ ಹಾಕಿ ಒಣಗಿದ ಅರಿಶಿಣದ ಎಲೆಗಳನ್ನು ಮುಚ್ಚಿ ಸಂರಕ್ಷಣೆ ಮಾಡುವುದು ರೂಢಿಯೊಳಗೆ ಇರುವಂತಹ ಸರಳ ವಿಧಾನ. ಇನ್ನೊಂದು ವಿಧಾನ ಅಂತಂದ್ರೆ ಸುರಕ್ಷಿತ ಸ್ಥಳದೊಳಗೆ ಅನುಕೂಲ ಮತ್ತು ಗಡ್ಡೆ ಪ್ರಮಾಣ ಅನುಸರಿಸಿ ಒಂದು ತೆಗ್ಗು ತೋಡಿ ತಳಭಾಗದೊಳಗೆ ಒಂದು ಪದರ ಒಣಗಿದಂತಹ ಮರಳು ಅಥವಾ ಮರದ ಹುಡಿಯನ್ನು ಹರಡಿ ಗಡ್ಡೆಗಳನ್ನು ಪದರು ಪದರಗಳಾಗಿ ಹರಡಿ ಮರಳನ್ನು ಅಥವಾ ಮರದ ಹುಡಿಯನ್ನು ಮುಚ್ಚುತ್ತಾ ಗುಂಡಿಯ ತುದಿಯವರೆಗೆ ತುಂಬಬೇಕು. ಬೀಜದ ಗಡ್ಡೆಗಳನ್ನು ಹಿಂಗ ಶೇಖರಣೆ ಮಾಡುವುದಕ್ಕಿಂತ ಮೊದಲು ಕ್ವಿನಾಲ್ಫಾಸ್ 2 ಮಿಲಿಲೀಟರ್ ಕೀಟನಾಶಕವನ್ನು 1 ಲೀಟರ್ ನೀರಿಗೆ ಬೆರೆಸಿ ಮತ್ತು 0.3% ಮ್ಯಾಂಕೋಜೆಬ್ ಶಿಲೀಂಧ್ರ ನಾಶಕ ದ್ರಾವಣದೊಳಗೆ 15 ನಿಮಿಷಗಳ ಕಾಲ ಉಪಚಾರ ಮಾಡಿ ನೆರಳಿನೊಳಗೆ ಒಣಗಿಸಿ ಶೇಖರಣೆ ಮಾಡುವುದರಿಂದ ಹಿಟ್ಟು ತಿಗಣೆ, ಶಲ್ಕ ಕೀಟ ಮತ್ತು ಶಿಲೀಂಧ್ರ ರೋಗಗಳ ಬಾಧೆಯಿಂದ ಆಗುವಂತಹ ಹಾನಿಯನ್ನು ನಿಯಂತ್ರಣ ಮಾಡಬಹುದು. ಗುಂಡಿ ಅಥವಾ ತೆಗ್ಗನ್ನು ತುಂಬಿದ ನಂತರ ಕಂಜಿರಾಮ್ ಮರದ ಎಲೆಗಳಿಂದ ಗಡ್ಡೆಯ ಮೇಲ್ಮೈ ಮೇಲೆ ಹೊದಿಕೆ ಮಾಡಿ ಗಾಳಿ ಆಡುವುದಕ್ಕೆ 2 ರಂಧ್ರಗಳನ್ನು ಮಾಡಿರುವಂತಹ ಹಲಗೆಯನ್ನು ಗುಂಡಿಯ ಬಾಯಿಗೆ ಮುಚ್ಚಬೇಕು. ಈ ಥರ ಸಂರಕ್ಷಣೆ ಮಾಡುವುದರಿಂದ ಮುಂದಿನ ಬೆಳೆಗೆ ಉತ್ತಮ ಬೀಜದ ಗಡ್ಡೆಗಳು ದೊರೆತವೆ. ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ರೈತ ಬಾಂಧವರು ತಮ್ಮ ಸಮೀಪದ ತೋಟಗಾರಿಕಾ ತಜ್ಞರನ್ನು ಸಂಪರ್ಕ ಮಾಡಬಹುದು.
1: ಆತ್ಮರೇ, ಇದುವರೆಗೆ ರೈತರಿಗೆ ಸಲಹೆ ಕಾರ್ಯಕ್ರಮ ಕೇಳಿದ್ರಿ. ಇದು ಆಕಾಶವಾಣಿ ವಿಜಯಪುರ. ಈಗ ಸಮಯ 6:40 ಬನ್ನಿ ಕೇಳೋಣ ಜಾನಪದ ಸಂಗೀತವನ್ನು. ಆತ್ಮರೇ ಬನ್ನಿ, ಸಂಗೀತ ಕಟ್ಟಿ ಅವರ ಧ್ವನಿಯಲ್ಲಿ ಶರೀಫ್ ಸಾಹೇಬರ ದತ್ತಪತ್ರಗಳನ್ನು ಕೇಳೋಣ.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಇನ್ನು ಮುಂದೆ ಕೇಳಿ ಶ್ರೀ ಅಶ್ವಥ್ ಅವರ ಧ್ವನಿಯಲ್ಲಿ

0: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
1: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
2: 16 ರಿಂದ 70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಏನು ರಂಗ, ಕೈಗೆ ಬ್ಯಾಂಡೇಜು
0: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
3: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿ ವರೆಗೆ ಸಹಾಯ ಸಿಗುತ್ತೆ.
2: 18 ರಿಂದ 60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಈ ಕಾರ್ಯಕ್ರಮದ ಕೊನೆಗೆ ತನಕ ಸಂಗೀತ ಕಟ್ಟಿ ಅವರ

ಆತ್ಮೀಕ ಗುರು, ಇದುವರೆಗೆ ಜಾನಪದ ಸಂಗೀತ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ವಿಜಯಪುರ. ಈಗ ಸಮಯ 6:55 ಆಗಲಿದೆ. ನಿಮ್ಮೊಂದಿಗೆ ಸಂಸ್ಕೃತ ವಾರ್ತೆಯನ್ನು ದೆಹಲಿ ಆಕಾಶವಾಣಿ ಕೇಂದ್ರ.

0: चंपा चंपा ए चंपी
1: ಏನಾಗಿದೆ
0: ಈ ಚಂಪಿ ಎಲ್ಲಿ ಹೋಗ್ಲಿಕ್ಕೆ ದನ ಕಾಯಕಿ ಏ ಚಂಪಿ
1: ಅಯ್ಯ ಕರೆದ್ರಿನ್ರಿ ಅತ್ತಿಯವ್ರ ಟಿವಿಯಾಗ ನೋಡಿದ್ರ ಅದೆಷ್ಟು ಚಂದ ಅತ್ತಿ ಸೊಸಿ ಇಬ್ರು

0: ನೋಡಿ ಹಲ್ವಾ ಮಾಡೋದ್ ತೋರ್ಸಕತ್ತಾರಿ ಅತ್ತಿಯರೇ.
1: ಅಯ್ಯಯ್ಯಯ್ಯ, ನೀನು ಹಲ್ವಾ ಹಲ್ಲಿಗೆ ಬರದಂಗಾಗ್ಲಿ.
2: ಏನಾಗಿದೆ?
1: ಮೊದ್ಲ ಅಡಿಗೆ ಮನ್ಯಾಗ ಒಲಿ ಮ್ಯಾಗಿನ ಬ್ಯಾಳಿ ಹೊತ್ತಿ ಹುರ್ಕಡ್ಲ್ಯಾಗ ನೋಡ್ ನಡಿ ಆ ಕಡೆ.
0: ಒಲಿ ಮ್ಯಾಗ ಇದ? ಹಾ, ಇದ ಈಗ ಇಟ್ಟಿನ್ರಿ ಅತ್ತಿಯವ್ರ.
1: ಟಿವಿ ಮುಂದ ಕೂಡೋದ್ ಬಿಡ ನಿನ್ನ.
0: ಇಲ್ಲಿ ಇಡ್ರಿ ಅತ್ತಿಯವ್ರ, ಈಗ ಒಂದಿಟ್ಟ ಹಂಗ ಕುಂತಿದ್ದೀರಿ.
1: ಲೇ, ಪಾಳಿ ಹಚ್ಚಿ ರೊಕ್ಕ ಕೈಯಾಗಿ ಹಿಡ್ಕೊಂಡು ಕುಂತ್ರು ಸಿಲಿಂಡರ್ ಬರುದಿಲ್ಲ. ಖಬರ್ ಐತೆ ನಾ ನಿನಗ ಮೈ ಮ್ಯಾಗ.
0: ಟಿವಿ ಬೇಡ್ರಿ ಅತ್ತಿಯವ್ರ, ಟಿವಿ ಬೇಡ್ರಿ.
1: ಏ, ಬಾಯ್ ತೆಗಿಬೇಡ ಇನ್ನ.
0: ಅಯ್ಯೋ,
3: ಆತ್ಮರೇ, ಇನ್ನು ಮುಂದೆ ಕೇಳಿ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮಗಳನ್ನು ಸಹ ಪ್ರಸಾರದಲ್ಲಿ.
4: ಆಕಾಶವಾಣಿ ಸಮಯ 7:02. ಇನ್ನೀಗ ಕೆಲವು ಪ್ರಕಟಣೆಗಳು. ನಂತರ 7:05 ಸರಿಯಾಗಿ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಮೂಡಿಬರಲಿದೆ.
5: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
6: ಪರಿ ಪರಿ ಪರಿ, ನಿನ್ ಹತ್ರ ಒಂದ್ ವಿಷಯ ಹೇಳ್ಬೇಕು.
7: ಯಾಕೆ ಚಂದು ಇಷ್ಟೊಂದು ಗಾಬರಿ ಆಗಿದ್ಯಾ?
6: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ. ಡೆಲಿವರಿ ಬಾಯ್ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ಈ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ನ ಫೋನ್ ಹ್ಯಾಕ್ ಆಗೋಯ್ತು. ಏನು ವರ್ಕ್ ಮಾಡ್ತಾ ಇಲ್ಲ. ಬರೀ OTPಗಳು ಬರ್ತಾ ಇದೆ. ಯಾರ್ಯಾರೋ OTP ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
7: ಭಯ ಪಡ್ಬೇಡ ಚಂದು. ಸೈಬರ್ ಕ್ರೈಮ್ಗೆ ಈಗ್ಲೇ ದೂರು ಕೊಟ್ಟು ನಿನ್ನ ನಂಬರ್ನ ಬ್ಲಾಕ್ ಮಾಡಿಸು. ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲ ಅಕೌಂಟ್ಸ್ ಬ್ಲಾಕ್ ಮಾಡು. ಯಾವ ಕಾಲು ತಗೋಬೇಡ. OTP ಅಂತೂ ಮೊದ್ಲು ಹೇಳಕ್ ಹೋಗ್ಬೇಡ ಯಾರ್ಗೂನು.
8: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ.
6: ಸಿರಿ, ಆಗಿಂದ ಒಂದೇ ಸಮ ನಲ್ಲಿ ನೀರ್ ಸುರಿತಾ ಇದೆ. ಏನ್ ಮಾಡ್ತಾ ಇದೀಯಾ?
9: ಹಲ್ಲುಜ್ತಾ ಇದೀನಿ ಕಣಮ್ಮ.
6: ಹಲ್ಲುಜ್ಜಿ ಬಾಯ್ ತೊಳಿಬೇಕಾದ್ರೆ ನೀರ್ ಬಿಟ್ಕೋ. ಯಾಕ್ ವೇಸ್ಟ್ ಮಾಡ್ತಾ ಇದೀಯಾ?
9: ಸರಿ, ನಿಲ್ಸಿದೀನಿ ಬಿಡು.
6: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ. ಸುಮ್ನೆ ನೀರ್ ಸುರಿಸ್ಬೇಡ.
7: ಆಯ್ತ್ ಕಣಕ. ಕೈ ಮುಸಿರಾಗಿತ್ತಾ? ಹಂಗೇ ಬಿಟ್ಬಿಟ್ಟೆ.
6: ಹಂಗೇನೆ ಎರಡೇ ಬಟ್ಟೆ ಇರೋದು. ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ ಎಷ್ಟ್ ಬೇಕೋ ಅಷ್ಟ್ ನೀರ್ ಹಾಕೊಂಡ್ ಜಾಲ್ಸು.
7: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
9: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡ್ ಹೋಗ್ತೀನಿ.
10: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ. ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ. ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
11: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಮುಖ್ಯಾಂಶಗಳು. ಪಕ್ಷದ ಮುಖಂಡರೊಂದಿಗೆ ಚರ್ಚಿಸಿ ಸಚಿವ ಸಂಪುಟ ವಿಸ್ತರಣೆಗೆ ಕ್ರಮ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಹೈಟೆಕ್ ಲ್ಯಾಬ್ ಸ್ಥಾಪನೆ, ಕಳಪೆ ಆಹಾರ ಮಾರಾಟಗಾರರ ವಿರುದ್ದ ಕಠಿಣ ಕ್ರಮ, ಸಚಿವ ಯುಟಿ ಖಾದರ್. ಮಾದಕ ವಸ್ತುಗಳ ಮಾರಾಟ ನಿಯಂತ್ರಿಸಲು ಸರ್ಕಾರದೊಂದಿಗೆ ಸಾರ್ವಜನಿಕರು ಸಹಕರಿಸುವಂತೆ ಸಚಿವ ಸತೀಶ್ ಜಾರಕಿಹೊಳಿ ಕರೆ. ಭಾರತೀಯ ನೌಕಾಪಡೆಗೆ ಇಂದು ಐಎನ್ಎಸ್ ಮಾಲ್ವನ್ ಸೇರ್ಪಡೆ. ಈಗ ವಾರ್ತೆಗಳ ವಿವರ. ಪಕ್ಷದ ಮುಖಂಡರೊಂದಿಗೆ ಚರ್ಚಿಸಿ ಸಚಿವ ಸಂಪುಟ ವಿಸ್ತರಣೆಗೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಹೊಸದಿಲ್ಲಿಯ ಕರ್ನಾಟಕ ಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಚಿವ ಸಂಪುಟ ವಿಸ್ತರಿಸಿ ಇಂದು ನೂತನ ಸಚಿವರ ಪ್ರಮಾಣವಚನ ಕಾರ್ಯಕ್ರಮ ನಡೆಸಲು ರಾಜ್ಯಪಾಲರ ಅನುಮತಿ ಪಡೆಯಲಾಗಿತ್ತು, ಆದರೆ ನಿಗದಿಯಾಗಿದ್ದ ಸಭೆ ಕಾರಣಾಂತರಗಳಿಂದ ನಡೆಯಲಿಲ್ಲ ಎಂದರು.

ಬಾಕಿ ಇರುವ ಎಲ್ಲ 20 ಸ್ಥಾನಗಳನ್ನು ಪಕ್ಷದ ನಾಯಕರೊಂದಿಗೆ ಚರ್ಚಿಸಿ ಭರಿಸಲಾಗುವುದು. ಯುವಕರಿಗೆ ಅವಕಾಶ ನೀಡಬೇಕು ಎಂಬುದು ತಮ್ಮ ಬಯಕೆಯಾಗಿದ್ದು, ಮುಖಂಡರು ನೀಡುವ ಮಾರ್ಗದರ್ಶನದಂತೆ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ರಸ್ತೆ ಅಪಘಾತಕ್ಕೆ ಒಳಗಾದವರಿಗೆ ಮೊದಲ 7 ದಿನಗಳವರೆಗೆ 2.5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ನೀಡುವ ಯೋಜನೆಯನ್ನು ಜಾರಿಗೊಳಿಸುವ ಚಿಂತನೆ ಇದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ಯುಟಿ ಖಾದರ್ ಹೇಳಿದ್ದಾರೆ. ಕುಮಟಾದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಟ್ರಾಮಾಕೇರ್ ಸೆಂಟರ್ ಉದ್ಘಾಟಿಸಿ ಮಾತನಾಡಿದ ಅವರು, ಅಪಘಾತ ಮತ್ತು ತುರ್ತು ಸಂದರ್ಭದಲ್ಲಿ ಕರೆ ಮಾಡಿದ 15 ನಿಮಿಷಗಳ ಒಳಗೆ

0: ಸೇಫ್ಟಿ ಆಕ್ಟ್ ಅಡಿಯಲ್ಲಿ ಕಠಿಣ ನಿಯಮ ರೂಪಿಸಲಾಗುವುದು. ರಾಷ್ಟೀಯ ಮಟ್ಟದ ಫುಡ್ ಟೆಸ್ಟಿಂಗ್ ಲ್ಯಾಬ್, ಆಹಾರ ಪದಾರ್ಥಗಳ ಗುಣಮಟ್ಟ ಪರೀಕ್ಷಿಸಲು ಹೈಟೆಕ್ ಲ್ಯಾಬ್ ಸ್ಥಾಪಿಸಿ ಕಲಬರಕೆ ಅಥವಾ ಕಳಪೆ ಆಹಾರ ಮಾರಾಟ ಮಾಡುವ ಕಂಪನಿಗಳ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದರು. ರಾಜ್ಯದ ಎಲ್ಲ ತಾಲೂಕು ಆಸ್ಪತ್ರೆಯ ಖಾಲಿ ಇರುವ ವೈದ್ಯರು, ನರ್ಸ್ ಮತ್ತು ಲ್ಯಾಬ್ ಟೆಕ್ನಿಷಿಯನ್ ಹುದ್ದೆಗಳನ್ನು ಗುತ್ತಿಗೆ ಹಾಗೂ ಖಾಯಂ ಆಧಾರದ ಮೇಲೆ ಭರ್ತಿ ಮಾಡಲು ಸೂಚನೆ ನೀಡಲಾಗಿದೆ ಎಂದು ತಿಳಿಸಿದರು. ಯುವ ಜನತೆ ಮಾದಕ ವಸ್ತುಗಳಿಂದ ದೂರವಿದ್ದು ಆರೋಗ್ಯಕರ ಜೀವನವನ್ನು ನಡೆಸುವ ಮೂಲಕ ಕುಟುಂಬ ಮತ್ತು ದೇಶದ ರಕ್ಷಣೆಗೆ ಮುಂದಾಗಬೇಕು ಎಂದು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಬೆಳಗಾವಿಯ ಸಂಗೊಳ್ಳಿ ರಾಯಣ್ಣ ಪ್ರಥಮ ದರ್ಜೆ ಪದವಿ ಕಾಲೇಜಿನಲ್ಲಿ ಆಯೋಜಿಸಲಾಗಿದ್ದ ಮಾದಕ ವಸ್ತುಗಳ ದುಷ್ಪರಿಣಾಮಗಳ ಕುರಿತ ಜಾಗೃತಿ ಮೂಡಿಸುವ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಯುವ ಜನತೆ ಕ್ಷಣಿಕ ಆಕರ್ಷಣೆಗೆ ಒಳಗಾಗದೆ ತಮ್ಮ ಗುರಿಗಳತ್ತ ಗಮನಹರಿಸಬೇಕು. ಸಮಾಜದಿಂದ ಮಾದಕ ವಸ್ತುಗಳ ಪಿಡುಗನ್ನು ನಿರ್ಮೂಲನೆ ಮಾಡಲು ಪೊಲೀಸ್ ಇಲಾಖೆ, ಶಿಕ್ಷಣ ಸಂಸ್ಥೆಗಳು, ಪೋಷಕರು ಹಾಗೂ ಸಾರ್ವಜನಿಕರು ಒಗ್ಗಟ್ಟನಿಂದ ಕಾರ್ಯನಿರ್ವಹಿಸಲು ಕರೆ ನೀಡಿದರು. ಭಾರತೀಯ ನೌಕಾಪಡೆಯ ಅತ್ಯಾಧುನಿಕ ಮಾಹೆ ವರ್ಗದ ಎರಡನೇ ಆಂಟಿ ಸಬ್ಮರಿನ್ ವಾರ್ಫೇರ್ ಶ್ಯಾಲೋ ವಾಟರ್ ಕ್ರಾಫ್ಟ್ ಯುದ್ದನೌಕೆ ಐಎನ್ಎಸ್ ಮಲ್ವಣ್ ಇಂದು ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಐಎನ್ಎಸ್ ಕದಂಬ ನೌಕಾನೆಲೆಯಲ್ಲಿ ಬೆಳಗ್ಗೆ 9:30 ನಡೆಯಲಿರುವ ಕಾರ್ಯಕ್ರಮದಲ್ಲಿ ಭಾರತೀಯ ನೌಕಾಪಡೆಗೆ ಸೇರ್ಪಡೆಯಾಗಲಿದೆ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ಭಾರತೀಯ ವಾಯುಪಡೆಯ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ಎಪಿ ಸಿಂಗ್ ವಹಿಸಲಿದ್ದಾರೆ. ಪಶ್ಚಿಮ ನೌಕಾ ಕಮಾಂಡ್ನ ಫ್ಲಾಗ್ ಆಫೀಸರ್ ಕಮಾಂಡಿಂಗ್ ಇನ್ ಚೀಫ್ ವೈಸ್ ಅಡ್ಮಿರಲ್ ಸಂಜಯ್ ವಾತ್ಸಯನ್ ಉಪಸ್ಥಿತರಿರುವರು. ಈ ಸಂದರ್ಭ ಭಾರತೀಯ ನೌಕಾಪಡೆಯ ಹಿರಿಯ ಅಧಿಕಾರಿಗಳು, ರಕ್ಷಣಾ ಸಚಿವಾಲಯದ ಪ್ರತಿನಿಧಿಗಳು ಹಾಗೂ ಕೈಗಾರಿಕಾ ಕ್ಷೇತ್ರದ ಪ್ರಮುಖರು ಭಾಗವಹಿಸಲಿದ್ದಾರೆ. ಕೊಚಿನ್ ಶಿಪ್ಯಾರ್ಡ್ ಲಿಮಿಟೆಡ್ ನಿರ್ಮಿಸಿರುವ ಈ ಯುದ್ದ ನೌಕೆ ಆತ್ಮನಿರ್ಭರ್ ಭಾರತ ಅಭಿಯಾನದಡಿ ದೇಶೀಯವಾಗಿ ಅಭಿವೃದ್ದಿಪಡಿಸಲಾದ ಪ್ರಮುಖ ರಕ್ಷಣಾ ಸಾಧನವಾಗಿದೆ. ನೌಕೆಯ ನಿರ್ಮಾಣದಲ್ಲಿ ಶೇಕಡಾ 80%ಕ್ಕೂ ಅಧಿಕ ದೇಶೀಯ ತಂತ್ರಜ್ಞಾನ ಹಾಗೂ ಉಪಕರಣಗಳನ್ನು ಬಳಸಲಾಗಿದ್ದು ಹಲವು ಭಾರತೀಯ ರಕ್ಷಣಾ ಸಂಸ್ಥೆಗಳು ಹಾಗೂ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಸಹಯೋಗದಲ್ಲಿ ಇದನ್ನು ಅಭಿವೃದ್ದಿಪಡಿಸಲಾಗಿದೆ. ರಾಜ್ಯಾದ್ಯಂತ ಎಸ್ಆರ್ ಪ್ರಕ್ರಿಯೆ ಭರದಿಂದ ಸಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಗತಿಯಲ್ಲಿದ್ದು ಜಿಲ್ಲೆಯಲ್ಲಿ ಒಟ್ಟು 18,03,766 ಅರ್ಜಿಗಳನ್ನು ಹಂಚಿಕೆ ಮಾಡಲಾಗಿದೆ. ಈ ಪೈಕಿ 11,94,286 ಅರ್ಜಿಗಳನ್ನು ಡಿಜಿಟಲೀಕರಣ ಮಾಡಲಾಗಿದೆ ಎಂದು ಜಿಲ್ಲಾ ಚುನಾವಣಾ ಅಧಿಕಾರಿಯೂ ಆಗಿರುವ ಜಿಲ್ಲಾಧಿಕಾರಿ ದರ್ಶನ್ ಎಚ್ವಿ ತಿಳಿಸಿದ್ದಾರೆ. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯಕ್ರಮ ಆಯೋಜಿಸಲಾಗಿದ್ದು ಬೂತ್ ಮಟ್ಟದ ಅಧಿಕಾರಿಗೆ ಅಗತ್ಯ ಮಾಹಿತಿ ನೀಡಲು ಸಹಕರಿಸುವಂತೆ ಕೊಪ್ಪಳ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ದುಂಡಪ್ಪ ತುರಾದಿ ಕರೆ ನೀಡಿದ್ದಾರೆ. ಕೊಪ್ಪಳದಲ್ಲಿ ಆಯೋಜಿಸಿದ್ದ ಮತದಾರರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ ಕುರಿತ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಅರ್ಹ ಮತದಾರರನ್ನು ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಗೊಳಿಸುವುದು ಹಾಗೂ ಮರಣ ಹೊಂದಿರುವವರು, ಸ್ಥಳಾಂತರಗೊಂಡಿರುವವರು, ನಕಲು ಹೆಸರುಗಳು ಮತ್ತು ಇತರ ಅನರ್ಹ ಮತದಾರರನ್ನು ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳುವುದು ಇದರ ಉದ್ದೇಶವಾಗಿದೆ ಎಂದರು. ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಪ್ರಕ್ರಿಯೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಉತ್ತಮ ರೀತಿಯಲ್ಲಿ ಪ್ರಗತಿಯಲ್ಲಿದ್ದು ಜಿಲ್ಲೆಯ 5 ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ 8,80,309 ಗಣತಿ ನಮೂನೆಗಳನ್ನು ಗಣಕೀಕರಣಗೊಳಿಸಲಾಗಿದ್ದು ಶೇಕಡಾ 82.31% ಪ್ರಗತಿ ಸಾಧಿಸಲಾಗಿದೆ ಎಂದು ಜಿಲ್ಲಾಧಿಕಾರಿಗಳ ಕಚೇರಿ ಪ್ರಕಟಣೆ ತಿಳಿಸಿದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರೆಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಖೇಲೋ ಇಂಡಿಯಾ ಫಿಟ್ ಇಂಡಿಯಾ ಧ್ಯೇಯದಡಿ ಗ್ರಾಮೀಣ ಸೊಗಡಿನ ಮಲ್ಲಕಂಬ ಕ್ರೀಡೆಗೆ ರಾಜ್ಯ ಮಟ್ಟದ ಮಲ್ಲಕಂಬ ಕ್ರೀಡಾಕೂಟಗಳ ಮೂಲಕ ಹಾಗೂ ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ ಮೂಲಕ ಪ್ರೋತ್ಸಾಹಿಸಲಾಗುತ್ತಿದೆ. ಮೈಸೂರು ದಸರಾ, ಏಷ್ಯನ್ ಕ್ರೀಡಾಕೂಟ ಹಾಗೂ ಒಲಿಂಪಿಕ್ಸ್ನಲ್ಲಿ ಸಹ ಮಲ್ಲಕಂಬ ಕ್ರೀಡೆಗೆ ಮನ್ನಣೆ ದೊರಕಿಸುವ ಪ್ರಯತ್ನ ಮುಂದುವರೆದಿದೆ. ಖೇಲೋ ಇಂಡಿಯಾ ಬೀಚ್ ಮಲ್ಲಕಂಬ ಕ್ರೀಡಾಕೂಟದ ಕರ್ನಾಟಕ ತಂಡದ ತರಬೇತುದಾರ ಧಾರವಾಡ ಜಿಲ್ಲೆ ಹರ್ಲಾಪುರದ ಮೈಲಾರಿ ಸೂರಣಗಿ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
4: ರಾಜ್ಯ ಸರ್ಕಾರ

0: ಸಹ ನಮ್ಮ ಲಕ್ಕಮ್ಮ ಅತ್ಯುತ್ತಮವಾಗಿ ಸಹಕಾರ ನೀಡುತ್ತಿದೆ. ಕೇಂದ್ರ ಸರ್ಕಾರವು ಸಹ ಸಹಕಾರ ನೀಡುತ್ತಿದೆ. ಖೇಲೋ ಇಂಡಿಯಾ ಆಗಲಿ, ನ್ಯಾಷನಲ್ ಗೇಮ್ಸ್ ಆಗಲಿ, SGFI ಆಗಲಿ, ಮತ್ತೆ ವರ್ಲ್ಡ್ ಕಪ್ ಸಹ ನಡೆಸ್ತಾ ಇದ್ದಾರೆ. ಇದು ಇನ್ನೂ ಉತ್ತಮವಾಗಿ ಬೆಳವಣಿಗೆ ಹೊಂದಬೇಕು. ಈಗ ಎರಡನೇ ವರ್ಷ ಇದು SGFI ಸೇರ್ಕೊಂಡಾಗಿದೆ. ಈ ಮುಂಬರುವ ದಿನಗಳಲ್ಲಿ ದಸರಾ ಕ್ರೀಡಾಕೂಟಗಳಲ್ಲಿ ಸಹ ಇದನ್ನ ಸೇರ್ಪಡೆ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ರಾಷ್ಟ್ರ ಮಟ್ಟಕ್ಕೆ ಹೋಗುವಾಗ ಎಲ್ಲ ಕ್ರೀಡೆಗೂ ಹೇಗೆ ಸವಲತ್ತುಗಳನ್ನು ನೀಡ್ತೀರಾ, ಅದೇ ತರಹ ನಮ್ಮ ಲಕ್ಕಮ್ಮಕ್ಕೂ ಸಹ ನೀವು ನೀಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಈ ಧಾರವಾಡ ಜಿಲ್ಲಾ ರಾಜ್ಯ ಮಟ್ಟದ ಕ್ರೀಡೋತ್ಸವದಲ್ಲಿ ಧಾರವಾಡ ಜಿಲ್ಲೆಯು ಅತ್ಯುತ್ತಮವಾಗಿ ನಡೆಸಿಕೊಟ್ಟಿದೆ. ಸರ್ಕಾರವು ಏನು ಅನುದಾನ ಬಿಡುಗಡೆ ಮಾಡಿದೆ ಮಲ್ಲಕುಂಭೋತ್ಸವವನ್ನು ಮಾಡೋಕೆ, ಅದನ್ನು ಸಂಪೂರ್ಣವಾಗಿ ಅನ್ವಯಿಸಿದ್ದಾರೆ ಅಂತ ನಾನು ಹೇಳಲು ಇಚ್ಛೆ ಪಡುತ್ತೇನೆ.
1: ಯುವ ಜನರ ವೈಯಕ್ತಿಕ ಪ್ರಗತಿ ಹಾಗೂ ರಾಷ್ಟ ನಿರ್ಮಾಣದ ಚಟುವಟಿಕೆಗಳಲ್ಲಿ ಯುವ ಶಕ್ತಿಯನ್ನು ಸಕ್ರಿಯವಾಗಿ ತೊಡಗಿಸಿಕೊಳ್ಳಲು ಮೈ ಭಾರತ್ ವೇದಿಕೆ ಅತ್ಯುತ್ತಮ ಅವಕಾಶ ಒದಗಿಸಲಿದೆ ಎಂದು ಉಪವಿಭಾಗಾಧಿಕಾರಿ ಡಾ ಕೆಜೆ ಕಾಂತರಾಜ್ ಹೇಳಿದ್ದಾರೆ. ಚಿತ್ರದುರ್ಗದ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೆದ ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯದ ಮೈ ಭಾರತ್ ಯೋಜನೆಯ ಜಿಲ್ಲಾ ಸಲಹಾ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಭಾರತ ಸರ್ಕಾರದ ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ ಅಧೀನದಲ್ಲಿರುವ ಮೈ ಭಾರತ್ನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದುವರೆಗೆ 42,778 ಮಂದಿ ಹಾಗೂ 156 ಯೂತ್ ಕ್ಲಬ್ಗಳು ನೋಂದಣಿಯಾಗಿವೆ. ಮೈ ಭಾರತ್ನಲ್ಲಿ ವಿದ್ಯಾರ್ಥಿಗಳು ಮತ್ತು ಯುವಜನತೆಯ ನೋಂದಣಿಯನ್ನು ಹೆಚ್ಚಿಸಲು ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ವಹಿಸಬೇಕು ಎಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ದರ್ಶನ್ ಎಚ್ವಿ ತಿಳಿಸಿದ್ದಾರೆ. ಯುವ ಸಬಲೀಕರಣ ರಾಷ್ಟದ ಪ್ರಗತಿ ಮತ್ತು ಸುಸ್ಥಿರ ಅಭಿವೃದ್ಧಿ ಅವಶ್ಯವಿದ್ದು ಎಲ್ಲ ಇಲಾಖೆಗಳು ಮೈ ಭಾರತ್ ಪೋರ್ಟಲ್ನಲ್ಲಿ ನೋಂದಾಯಿಸಿಕೊಳ್ಳಬೇಕಿದೆ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಪರ ಜಿಲ್ಲಾಧಿಕಾರಿ ಸಯೀದ ಆಯುಷಾ ತಿಳಿಸಿದ್ದಾರೆ. ಆಧುನೀಕರಣ, ಉದಾರೀಕರಣ, ಜಾಗತೀಕರಣಗಳ ಮಧ್ಯದಲ್ಲಿ ನಾವು ನಮ್ಮತನವನ್ನೇ ಮರೆಯುತ್ತಿದ್ದೇವೆ. ಸಂದರ್ಭದಲ್ಲಿ ನಮ್ಮ ಮೂಲ ಜನಪದ ಸಂಸ್ಕೃತಿ ಸಂಪ್ರದಾಯಗಳು ಮಾಯವಾಗುತ್ತಿದ್ದು ಅವುಗಳನ್ನು ಉಳಿಸಿ ಬೆಳೆಸಿಕೊಂಡು ಮುಂದಿನ ಜನಾಂಗಕ್ಕೆ ಕೊಂಡೊಯ್ಯಬೇಕಾಗಿದೆ ಎಂದು ಕರ್ನಾಟಕ ವಿಶ್ವವಿದ್ಯಾಲಯದ ಜಾನಪದ ವಿಭಾಗದ ಅಧ್ಯಕ್ಷ ಡಾ ವಿಎಲ್ ಪಾಟೀಲ್ ತಿಳಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಆಯೋಜಿಸಿದ್ದ ಮೂಲ ಜನಪದ ಹಾಡುಗಾರಿಕೆ ತರಬೇತಿ ಶಿಬಿರ ಉದ್ಘಾಟಿಸಿ ಮಾತನಾಡಿದ ಅವರು, ಜನಪದ ಸಾಹಿತ್ಯ ನಮ್ಮ ಹಿರಿಯರು ನೀಡಿದ ಬಳುವಳಿಯಾಗಿದ್ದು ಈ ಮೂಲಕ ಸಮಾಜದ ಲೋಪದೋಷಗಳನ್ನು ತಿದ್ದುವುದರ ಜೊತೆಗೆ ಆರೋಗ್ಯಕರ ಸಮಾಜ ನಿರ್ಮಿಸಲು ಸಹಕಾರಿಯಾಗಿದೆ ಎಂದರು. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಇಂದು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಭೇಟಿ ನೀಡಲಿದ್ದು ಬೆಳಗ್ಗೆ 11 ಗಂಟೆಗೆ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಜಿಲ್ಲೆಯ ಬರ ಪರಿಸ್ಥಿತಿ ಹಾಗೂ ಕಂದಾಯ ಇಲಾಖೆಯ ಪ್ರಮುಖ ವಿಷಯಗಳಿಗೆ ಸಂಬಂಧಿಸಿದಂತೆ ಪರಿಶೀಲನಾ ಸಭೆ ನಡೆಸಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಕ್ಷದ ಮುಖಂಡರೊಂದಿಗೆ ಚರ್ಚಿಸಿ ಸಚಿವ ಸಂಪುಟ ವಿಸ್ತರಣೆಗೆ ಕ್ರಮ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಹೈಟೆಕ್ ಕ್ಲಬ್ ಸ್ಥಾಪನೆ, ಕಳಪೆ ಆಹಾರ ಮಾರಾಟಗಾರರ ವಿರುದ್ದ ಕಠಿಣ ಕ್ರಮ, ಸಚಿವ ಯುಟಿ ಖಾದರ್. ಮಾದಕ ವಸ್ತುಗಳ ಮಾರಾಟ ನಿಯಂತ್ರಿಸಲು ಸರ್ಕಾರದೊಂದಿಗೆ ಸಾರ್ವಜನಿಕರು ಸಹಕರಿಸುವಂತೆ ಸಚಿವ ಸತೀಶ್ ಜಾರಕಿಹೊಳಿ ಕರೆ. ಭಾರತೀಯ ನೌಕಾಪಡೆಗೆ ಇಂದು ಐಎನ್ಎಸ್ ಮಾಲ್ವಂಡ್ ಸೇರ್ಪಡೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
2: ಆಕಾಶವಾಣಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು.
3: ಸಿಡ್ಯಾಕ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ದೇಶದ ಪ್ರಮುಖ ಸಂಶೋಧನೆ ಮತ್ತು ತಂತ್ರಜ್ಞಾನ ಅಭಿವೃದ್ಧಿ ಸಂಸ್ಥೆ. 3 ದಶಕಗಳಿಗಿಂತ ಹೆಚ್ಚು ಕಾಲದಿಂದ ಸೂಪರ್ ಕಂಪ್ಯೂಟಿಂಗ್, ಸೈಬರ್ ಸೆಕ್ಯೂರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ವಾಂಟಮ್ ಕಂಪ್ಯೂಟಿಂಗ್ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, VLSI ಡಿಸೈನ್, ಇಂಟರ್ನೆಟ್ ಆಫ್ ಥಿಂಗ್ಸ್, AI ಸಿಸ್ಟಮ್ಸ್ ಹಾಗೂ ಕ್ವಾಂಟಮ್ ಟೆಕ್ನಾಲಜೀಸ್ ಕ್ಷೇತ್ರಗಳಲ್ಲಿ ಸಿಡ್ಯಾಕ್ ಬೆಂಗಳೂರು ಮಹತ್ವದ ಸಾಧನೆ ಮಾಡುತ್ತಿದೆ. ಭಾರತದ ಹೆಮ್ಮೆಯ ಪರಂ ಸೂಪರ್ ಕಂಪ್ಯೂಟರ್ಸ್ ಅಭಿವೃದ್ಧಿಯಲ್ಲಿ ಸಿಡ್ಯಾಕ್ ಬೆಂಗಳೂರು ಪ್ರಮುಖ ಪಾತ್ರ ವಹಿಸಿದೆ. ತಂತ್ರಜ್ಞಾನ ನಿರ್ಮಾಣದಿಂದ ಪ್ರತಿಭೆಗಳ ರೂಪಿಸುವವರೆಗೆ ಸಿಡ್ಯಾಕ್ ಬೆಂಗಳೂರು ಭಾರತದ ಡಿಜಿಟಲ್ ಭವಿಷ್ಯಕ್ಕೆ ಬಲವಾದ ಹೆಜ್ಜೆ ಇಡುತ್ತಿದೆ. ಇದು ಸಿಡ್ಯಾಕ್ ಬೆಂಗಳೂರಿನ ವಿಶೇಷ ಕಾರ್ಯಕ್ರಮ. ತಂತ್ರಜ್ಞಾನಕ್ಕೆ ದಿಕ್ಕು ನೀಡುತ್ತಾ ಪ್ರತಿಭೆಗಳಿಗೆ ಶಕ್ತಿ ತುಂಬುತ್ತಿರುವ ಸಂಸ್ಥೆ.
2: ವೃತ್ತಿ ಜೀವನ, ಕೌಶಲ್ಯಾಭಿವೃದ್ಧಿ ಮತ್ತು ಭವಿಷ್ಯದ ಅವಕಾಶಗಳು, ಈ ವಿಷಯವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಡಾಕ್ಟರ್ ಅಶ್ವಿಜಾ ಬಿ, ಮಿಷನ್ ಡೈರೆಕ್ಟರ್, ಕ್ವಾಂಟಮ್ ಕಂಪ್ಯೂಟಿಂಗ್, ಸಿಡ್ಯಾಕ್ ಬೆಂಗಳೂರು.
4: ನಮಸ್ಕಾರ ಕೇಳುಗರೆ. ಕಳೆದ ಕಾರ್ಯಕ್ರಮದಲ್ಲಿ ಕ್ವಾಂಟಮ್ ತಂತ್ರಜ್ಞಾನದಲ್ಲಿ ಪ್ರಮುಖ ದೇಶಗಳು ಹೇಗೆ ಹೂಡಿಕೆ ಮಾಡ್ತಾ ಇವೆ, ನಮ್ಮ ಭಾರತ ದೇಶ ಕೂಡ ಹಿಂದೆ ಬಿದ್ದಿಲ್ಲ, ನಾವು ಕೂಡ ಸ್ವದೇಶಿ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸುವತ್ತ ಹೆಚ್ಚಿನ ಗಮನ ಹರಿಸ್ತಾ ಇದ್ದೀವಿ ಅಂತ ತಿಳಿಸಿದ್ರು ಡಾಕ್ಟರ್ ಅಶ್ವಿಜ ಬಿ, ಮಿಷನ್ ಡೈರೆಕ್ಟರ್, ಕ್ವಾಂಟಮ್ ಕಂಪ್ಯೂಟಿಂಗ್, ಸಿಡ್ಯಾಕ್ ಬೆಂಗಳೂರು. ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ಮತ್ತಷ್ಟು ಮಾಹಿತಿಯನ್ನು ತಿಳಿಸ್ತಾರೆ. ನಮಸ್ಕಾರ ಡಾಕ್ಟರ್ ಅಶ್ವಿಜ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ.

0: ಸ್ವಾಗತ.
1: ನಮಸ್ತೆ ಮೇಡಮ್.
0: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಸರಣಿ ಕಾರ್ಯಕ್ರಮಗಳಲ್ಲಿ ಸತತವಾಗಿ ಈ ಕ್ವಾಂಟಮ್ ಕಂಪ್ಯೂಟಿಂಗ್ ಬಗ್ಗೆ ಕೇಳ್ತಾನೆ ಬರ್ತಾ ಇದ್ದೀವಿ. ಇನ್ನು ಇತ್ತೀಚೆಗೆ ಕ್ಯೂನಿವರ್ಸ್ ಅನ್ನೋ ಹೆಸರು ಹೆಚ್ಚು ಕೇಳಿ ಬರ್ತಾ ಇದೆ. ಸಿಡ್ಯಾಕ್ ಅಭಿವೃದ್ಧಿಪಡಿಸ್ತಾ ಇರುವಂತಹ ಕ್ಯೂನಿವರ್ಸ್ ಪ್ಲಾಟ್ಫಾರ್ಮ್ ಅಂದ್ರೆ ಏನು, ಏನಿದರ ಮಹತ್ವ?
1: ಕ್ಯೂನಿವರ್ಸ್ ಅನ್ನೋದು ಸಿಡ್ಯಾಕ್ ಅಭಿವೃದ್ಧಿಪಡಿಸಿರುವಂತಹ ಒಂದು ಕ್ವಾಂಟಮ್ ಕಂಪ್ಯೂಟಿಂಗ್ ಪ್ಲಾಟ್ಫಾರ್ಮ್. ಇದನ್ನ ಸಂಶೋಧಕರು, ವಿದ್ಯಾರ್ಥಿಗಳು ಹಾಗೂ ಯಾವುದೇ ಕ್ವಾಂಟಮ್ ಆಸಕ್ತರು ಕೂಡ ಬಳಸಬಹುದಾಗಿದೆ. ಕ್ವಾಂಟಮ್ ಸರ್ಕ್ಯೂಟ್ಗಳನ್ನ ವಿನ್ಯಾಸ ಮಾಡುವುದಕ್ಕೆ ಮತ್ತು ಕ್ವಾಂಟಮ್ ಅಲ್ಗಾರಿದಮ್ಗಳನ್ನ ಪರೀಕ್ಷೆ ಮಾಡುವುದಕ್ಕೆ ಮತ್ತು ಅವುಗಳ ಬಗ್ಗೆ ಕಲಿಕೆಯನ್ನ ಪ್ರಾಯೋಗಿಕವಾಗಿ ಆರಂಭಿಸಲು ಈ ಪ್ಲಾಟ್ಫಾರ್ಮ್ ಅತ್ಯಂತ ಸಹಾಯಕವಾಗಿದೆ. ಇಲ್ಲಿ ಒಂದು ಪ್ರಮುಖವಾದಂತಹ ಸಂಗತಿ ಏನು ಅಂತ ಹೇಳಿದ್ರೆ, ನಿಜವಾದ ಕ್ವಾಂಟಮ್ ಹಾರ್ಡ್ವೇರ್ಗೆ ಪ್ರವೇಶ ಪಡೆಯುವುದಕ್ಕಿಂತ ಮೊದಲೇ ಈ ರೀತಿಯಾದಂತಹ ಸಿಮ್ಯುಲೇಟರ್ಗಳನ್ನ ಬಳಸಿ ನಾವು ನಮ್ಮ ಕ್ವಾಂಟಮ್ ಅಲ್ಗಾರಿದಮ್ಗಳನ್ನ ನಾವು ವಿನ್ಯಾಸ ಮಾಡಬಹುದಾಗಿದೆ. ಕಡಿಮೆ ವೆಚ್ಚದ ಮತ್ತು ಸುಲಭವಾಗಿ ಲಭ್ಯವಿರುವಂತಹ ಕ್ವಾಂಟಮ್ ಸರ್ಕ್ಯೂಟ್ ಸಿಮ್ಯುಲೇಟರ್ಗಳನ್ನ ಅಭಿವೃದ್ಧಿಪಡಿಸಿ ಇವೆಲ್ಲವುಗಳನ್ನು ಕೂಡ ಈ ಕ್ಯೂನಿವರ್ಸ್ ಅನ್ನೋ ಪ್ಲಾಟ್ಫಾರ್ಮ್ ಅಡಿಯಲ್ಲಿ ನಾವು ಜನರಿಗೆ ಒದಗಿಸ್ತಾ ಇದ್ದೀವಿ. ಇದರ ಜೊತೆಗೆ ಕ್ಯೂನಿವರ್ಸ್ ನಮ್ಮ ದೇಶದಲ್ಲೇ ಇರುವಂತಹ ಹಾಗೂ ಜಾಗತಿಕ ಮಟ್ಟದಲ್ಲಿ ಅನೇಕ ಲಭ್ಯವಿರುವಂತಹ ವಿವಿಧ ಕ್ವಾಂಟಮ್ ಹಾರ್ಡ್ವೇರ್ಗಳಿಗೆ ಒಂದೇ ವೇದಿಕೆಯ ಮೂಲಕ ಪ್ರವೇಶ ನೀಡುವಂತಹ ಪ್ಲಾಟ್ಫಾರ್ಮ್ ಕೂಡ ಈ ಕ್ಯೂನಿವರ್ಸ್ ಆಗಿದೆ. ಸರಳವಾಗಿ ಹೇಳೋದಾದ್ರೆ, ಕ್ವಾಂಟಮ್ ಕಂಪ್ಯೂಟಿಂಗ್ ಕಲಿಯೋದಕ್ಕೆ ಮತ್ತು ಪ್ರಯೋಗ ಮಾಡುವುದಕ್ಕೆ ದೊಡ್ಡ ಪ್ರಯೋಗಾಲಯ ಅಥವಾ ದುಬಾರಿ ಸಾಧನಗಳ ಅವಶ್ಯಕತೆ ಇಲ್ಲ. ಯಾರೇ ಆಗಿರಲಿ www.cuniverse.in ಅನ್ನುವಂಥ ವೆಬ್ಸೈಟ್ಗೆ ಭೇಟಿ ನೀಡಿ ಸಂಪೂರ್ಣ ಉಚಿತವಾಗಿ ತಮ್ಮ ಕ್ವಾಂಟಮ್ ಪ್ರಯಾಣವನ್ನ ಇದರಿಂದ ಪ್ರಾರಂಭಿಸಬಹುದಾಗಿದೆ.
0: ಕೇಳಿದ್ರಲ್ಲ ವಿದ್ಯಾರ್ಥಿಗಳೇ, ಕಾರ್ಯಕ್ರಮ ಕೇಳ್ತಾ ಇರೋರಿಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, www.cuniverse.in ವೆಬ್ಸೈಟ್ಗೆ ಭೇಟಿ ನೀಡಿ ಸಂಪೂರ್ಣ ಉಚಿತವಾಗಿ ತಮ್ಮ ಕ್ವಾಂಟಮ್ ಪ್ರಯಾಣವನ್ನು ಆರಂಭಿಸಬಹುದು ಅಂತ ಹೇಳ್ತಾ ಇದ್ದಾರೆ ಡಾಕ್ಟರ್ ಆಶ್ವಿಜಾ ಬಿ ಅವರು. ಇನ್ನು ಕ್ವಾಂಟಮ್ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಸಿಡ್ಯಾಕ್ ಕೈಗೊಂಡಿರುವ ಕೆಲವು ಪ್ರಮುಖ ಯೋಜನೆಗಳ ಬಗ್ಗೆ ತಿಳಿಸಬಹುದು ನಮ್ಮ ವಿದ್ಯಾರ್ಥಿಗಳಿಗೆ, ಕೇಳುಗರಿಗೆ?
1: ಸಿಡ್ಯಾಕ್ ಕ್ವಾಂಟಮ್ ಕ್ಷೇತ್ರದಲ್ಲಿ ಹಲವು ರೀತಿಯಾದಂತಹ ರಾಷ್ಟ್ರೀಯ ಮಟ್ಟದ ಯೋಜನೆಗಳನ್ನ ಕೈಗೊಂಡಿದೆ. ಪ್ರಮುಖ ಯೋಜನೆಗಳಲ್ಲಿ ಸ್ವದೇಶಿ ಕ್ವಾಂಟಮ್ ಕಂಪ್ಯೂಟಿಂಗ್ ವ್ಯವಸ್ಥೆಗಳ ಅಭಿವೃದ್ಧಿ ಅಂತ ಹೇಳಿದ್ರೆ, ಇದಕ್ಕೆ ಅಗತ್ಯವಿರುವಂತಹ ಹಾರ್ಡ್ವೇರ್ ಮತ್ತು ಅನೇಕ ಉಪವ್ಯವಸ್ಥೆಗಳು ಇದಕ್ಕೆ ಬಳಕೆಯಾಗುತ್ತೆ. ಈ ಎಲ್ಲ ವ್ಯವಸ್ಥೆಗಳು ಮತ್ತು ಉಪವ್ಯವಸ್ಥೆಗಳನ್ನ ಸ್ವದೇಶಿಯಾಗಿ ಹೇಗೆ ಅಭಿವೃದ್ಧಿಪಡಿಸಬಹುದು ಅನ್ನೋ ನಿಟ್ಟಿನಲ್ಲಿ ನಾವು ಅನೇಕ ಕಾರ್ಯಗಳನ್ನು ನಡೆಸ್ತಾ ಇದ್ದೀವಿ. ಮತ್ತು ಕ್ವಾಂಟಮ್ ಕಂಪ್ಯೂಟಿಂಗ್ ಟೂಲ್ ಕಿಟ್ ಮತ್ತು ಸಾಫ್ಟ್ವೇರ್ಗಳು, ಈಗಾಗಲೇ ನಾನು ಹೇಳಿದಂತೆ ಕ್ಯೂನಿವರ್ಸ್ ಅನ್ನೋ ಪ್ರೋಗ್ರಾಮಿಂಗ್ ಪ್ಲಾಟ್ಫಾರ್ಮ್, ಇದನ್ನು ಕೂಡ ಸಿಡ್ಯಾಕ್ ಅಭಿವೃದ್ಧಿಪಡಿಸ್ತಾ ಇದೆ. ಮತ್ತೆ ಕ್ಯೂಸಿಮ್ ಅನ್ನುವಂತಹ ಒಂದು ಉಚಿತವಾಗಿ ಕ್ಲೌಡ್ನಲ್ಲಿ ಲಭ್ಯವಿರುವಂತಹ ಒಂದು ಸಿಮ್ಯುಲೇಟರ್ ಕೂಡ ಎಲ್ಲರೂ ಉಚಿತವಾಗಿ ಇದನ್ನು ಬಳಸಬಹುದಾಗಿದೆ. ಮತ್ತು ಭಾರತದಲ್ಲಿಯೇ ಮೊದಲ ಕ್ವಾಂಟಮ್ ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್, ಇದನ್ನು ನಾವು ಚೆನ್ನೈ ನಗರದಲ್ಲಿ ಈಗಾಗಲೇ ಯಶಸ್ವಿಯಾಗಿ ಜಾರಿಗೊಳಿಸಿದ್ದೇವೆ. ಇದರ ಜೊತೆಗೆ ರಾಷ್ಟ್ರೀಯ ಕ್ವಾಂಟಮ್ ಮಿಷನ್ ಅಡಿಯಲ್ಲಿ ದೇಶದಾದ್ಯಂತ 2,000 ಕಿಲೋಮೀಟರ್ಗೂ ಹೆಚ್ಚು ವ್ಯಾಪಿಸಿರುವಂತಹ ನ್ಯಾಷನಲ್ ಕ್ವಾಂಟಮ್ ನೆಟ್ವರ್ಕ್ ಬ್ಯಾಕ್ ಬೋನ್, ಇದರ ನಿರ್ಮಾಣ ಕಾರ್ಯದಲ್ಲಿಯೂ ಕೂಡ ಸಿಡ್ಯಾಕ್ ಅತ್ಯಂತ ಪ್ರಮುಖವಾದಂತಹ ಕಾರ್ಯನಿರ್ವಹಿಸ್ತಾ ಇದೆ. ಇನ್ನು ದೇಶದ ಮೊದಲ ಹೈಬ್ರಿಡ್ HPC ಕ್ವಾಂಟಮ್ ಫೆಸಿಲಿಟಿ, ಇದರ ನಿಟ್ಟಿನಲ್ಲಿ ಕೂಡ ಕಾರ್ಯ ನಡೀತಾ ಇದೆ. ಇದರಲ್ಲಿ ನಾನು ಈಗಾಗಲೇ ಹೇಳಿದಂತೆ 100 ಕ್ಯೂಬಿಟ್ಗಳನ್ನು ಕ್ವಾಂಟಮ್ ಕಂಪ್ಯೂಟಿಂಗ್ ವ್ಯವಸ್ಥೆಯಿಂದ ನಮ್ಮ HPC ಅಥವಾ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ ಮೂಲಸೌಕರ್ಯದೊಂದಿಗೆ ಒಗ್ಗೂಡಿಸಿ ಇದರಲ್ಲಿ ಯಾವ ರೀತಿಯಾದಂತಹ ಹೈಬ್ರಿಡ್ ಅಪ್ಲಿಕೇಶನ್ಸ್ಗಳನ್ನು ನಾವು ಬಳಸಬಹುದು ಅನ್ನೋ ನಿಟ್ಟಿನಲ್ಲಿ ಕೂಡ ನಾವು ಅನೇಕ ಕಾರ್ಯಗಳನ್ನು ನಡೆಸ್ತಾ ಇದ್ದೇವೆ. ಇದರ ಜೊತೆಗೆ ಈ ಕ್ವಾಂಟಮ್ ಕಂಪ್ಯೂಟರ್ಗಳನ್ನ ನಿರ್ಮಿಸಿದ ಮೇಲೆ ಯಾವ್ಯಾವ ಕ್ಷೇತ್ರಗಳಲ್ಲಿ ಇದನ್ನು ಬಳಸಬಹುದು ಅನ್ನೋ ನಿಟ್ಟಿನಲ್ಲಿ ಕೂಡ ನಾವು ಅನೇಕ ರಾಷ್ಟ್ರೀಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಹೊಸ ಔಷಧಗಳನ್ನು ಅನ್ವೇಷಿಸುವುದು ಮತ್ತು ದೇಶಕ್ಕೆ ಅಗತ್ಯವಿರುವಂತಹ ಅನೇಕ ಕ್ಷೇತ್ರಗಳಲ್ಲಿ ಸಂಶೋಧನೆ ಮತ್ತು ಅಭಿವೃದ್ಧಿ ನಡೆಸ್ತಾ ಇದ್ದೇವೆ. ಪೋಸ್ಟ್ ಕ್ವಾಂಟಮ್ ಕ್ರಿಪ್ಟೋಗ್ರಫಿ ಬಗ್ಗೆ ನಾನು ಈಗಾಗಲೇ ಹೇಳಿದೆ. ಸಿಡ್ಯಾಕ್ ಕೂಡ ಪೋಸ್ಟ್ ಕ್ವಾಂಟಮ್ ಕ್ರಿಪ್ಟೋಗ್ರಫಿ ಕ್ಷೇತ್ರದಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದೆ. ಸರಳವಾಗಿ ಹೇಳೋದಾದ್ರೆ, ಒಂದು ಕಡೆ ಕ್ವಾಂಟಮ್ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸುವುದರ ಜೊತೆಗೆ ಇನ್ನೊಂದು ಕಡೆ ಅದರಿಂದ ಉಂಟಾಗಬಹುದಾದಂತಹ ಭದ್ರತಾ ಸವಾಲುಗಳಿಗೆ ಈಗಾಗಲೇ ನಾವು ಪರಿಹಾರಗಳನ್ನು ಸಿದ್ಧಪಡಿಸಿಕೊಳ್ಳುವ ನಿಟ್ಟಿನಲ್ಲಿ ಕೂಡ ನಾವು ಕೆಲಸಗಳನ್ನ ಮಾಡ್ತಾ ಇದ್ದೇವೆ. ಒಟ್ಟಾರೆ ಉದ್ದೇಶ ಏನು ಅಂತ ಹೇಳಿದ್ರೆ, ಕೇವಲ ತಂತ್ರಜ್ಞಾನ ಅಭಿವೃದ್ಧಿ ಮಾತ್ರ ಅಲ್ಲ, ಭಾರತವನ್ನ ಕ್ವಾಂಟಮ್ ಕ್ಷೇತ್ರದಲ್ಲಿ ಸ್ವಾವಲಂಬಿ ಮತ್ತು ಜಾಗತಿಕ ಮಟ್ಟದಲ್ಲಿ ಮುಂಚೂಣಿಯ ರಾಷ್ಟ್ರವನ್ನಾಗಿ ಹೇಗೆ ರೂಪಿಸಬಹುದು ಅನ್ನೋ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ.
0: ಕೇಳಿದ್ರಲ್ಲ ಶ್ರೋತೃಗಳೇ, ನಮ್ಮದು ಆತ್ಮ ನಿರ್ಭರ ಭಾರತ, ಡಿಜಿಟಲ್ ಇಂಡಿಯಾ. ಸಿಡ್ಯಾಕ್ ಎಷ್ಟೆಲ್ಲ ಯೋಜನೆಗಳನ್ನ ಕೈಗೊಂಡಿದೆ, ನಮಗಾಗಿ ನಮ್ಮ ದೇಶಕ್ಕಾಗಿ ಹೇಗೆ ಕೆಲಸ ಮಾಡ್ತಾ ಇದೆ ಅಂತ. ಕ್ವಾಂಟಮ್ ತಂತ್ರಜ್ಞಾನ ಭವಿಷ್ಯದ ಪ್ರಮುಖ ಕ್ಷೇತ್ರ ಅಂತ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಕಾರ್ಯಕ್ರಮ ಸರಣಿಯನ್ನ ಕೇಳ್ತಾ ಇರೋ ನಮ್ಮ ಶ್ರೋತೃಗಳಿಗೆ ಗೊತ್ತಾಗಿದೆ. ಆದ್ರೆ ಈ ಕ್ಷೇತ್ರದಲ್ಲಿ ಕೆಲಸ ಮಾಡೋದಕ್ಕೆ ಅಗತ್ಯವಾದ ಕೌಶಲ್ಯ ಹೊಂದಿದ ಮಾನವ ಸಂಪನ್ಮೂಲ ಕೂಡ ಸಾಕಷ್ಟು ಬೇಕಾಗಿದೆ ಅನ್ಸುತ್ತೆ. ಈ ನಿಟ್ಟಿನಲ್ಲಿ ಸಿಡ್ಯಾಕ್ ವಿದ್ಯಾರ್ಥಿಗಳನ್ನ ಕ್ವಾಂಟಮ್ ಕ್ಷೇತ್ರದ ವೃತ್ತಿ ಜೀವನಕ್ಕೆ ಹೇಗೆ ಸಿದ್ಧಗೊಳಿಸ್ತಾ ಇದೆ?
1: ಈ ಪ್ರಸ್ತುತ ಕ್ವಾಂಟಮ್ ಸೇರಿದಂತೆ ಇತರ ಎಲ್ಲ ಅತ್ಯಾಧುನಿಕ ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ತರಬೇತಿ ಪಡೆದಂತಹ ಕೌಶಲ್ಯ ಇರುವಂತಹ ಮಾನವ ಸಂಪನ್ಮೂಲದ ಕೊರತೆ ಎದ್ದು ಕಾಣ್ತಾ ಇದೆ. ಇದರಿಂದ ಭವಿಷ್ಯದಲ್ಲಿ ಈ ಕ್ಷೇತ್ರಗಳಲ್ಲಿ ಕೊಡುಗೆ ನೀಡಬಹುದಾದಂತಹ ಕ್ವಾಂಟಮ್ ರೆಡಿ ವರ್ಕ್ ಫೋರ್ಸ್ ಅಂತ ನಾವೇನು ಹೇಳ್ತೀವಿ, ಈ

0: ಮಾನವ ಸಂಪನ್ಮೂಲವನ್ನು ನಾವು ನಿರ್ಮಾಣ ಮಾಡುವುದು ಅತ್ಯಂತ ಅಗತ್ಯವಾಗಿದೆ. ಈ ದಿಸೆಯಲ್ಲಿ ಸಿಡ್ಯಾಕ್ ಹಲವು ಕಾರ್ಯಕ್ರಮಗಳನ್ನು ಕೈಗೊಂಡಿದೆ. ಪ್ರಮುಖವಾಗಿ ಹೇಳಬೇಕು ಅಂತ ಹೇಳಿದ್ರೆ ಅನೇಕ ಅಲ್ಪಾವಧಿ ಮತ್ತು ದೀರ್ಘಾವಧಿ ತರಬೇತಿ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿರ್ತೀವಿ. ಆರಂಭಿಕ ಹಂತದಿಂದ ಮುಂದುವರೆದ ಹಂತದವರೆಗೆ ವಿದ್ಯಾರ್ಥಿಗಳನ್ನು ಹೇಗೆ ನಾವು ಸೂಕ್ತವಾಗಿ ತರಬೇತಿಗೊಳಿಸಬಹುದು ಅಂತ ಈ ಕಾರ್ಯಕ್ರಮಗಳ ಮೂಲಕ ನಾವು ನಡೆಸಿಕೊಡ್ತಾ ಇದ್ದೀವಿ. ಮತ್ತು ಫುಲ್ ಸ್ಟ್ಯಾಕ್ ಕ್ವಾಂಟಮ್ ಕೋರ್ಸಸ್ ಅನ್ನು ನಾವು ನಡೆಸ್ತಾ ಇದ್ದೀವಿ. ಕ್ವಾಂಟಮ್ ಕಂಪ್ಯೂಟಿಂಗ್ನ ಸಾಫ್ಟ್ವೇರ್, ಪ್ರೋಗ್ರಾಮಿಂಗ್, ಅಲ್ಗಾರಿದಮ್ಗಳಿಂದ ಹಿಡಿದು ಹಾರ್ಡ್ವೇರ್ನ ಮೂಲಭೂತ ಅಂಶಗಳವರೆಗೆ ಸಮಗ್ರವಾದಂತಹ ಕಲಿಕೆಯನ್ನು ನಾವು ಈ ಫುಲ್ ಸ್ಟ್ಯಾಕ್ ಕೋರ್ಸಸ್ನ ಮೂಲಕ
1: ವಿದ್ಯಾರ್ಥಿಗಳಿಗೆ
0: ನೀಡ್ತಾ ಇದ್ದೇವೆ. ಮತ್ತೆ ಅನೇಕ ಉದ್ಯಮಗಳು ಮತ್ತು ಅನೇಕ ಶೈಕ್ಷಣಿಕ ಸಂಸ್ಥೆಗಳ ಜೊತೆಗೆ ಸಹಭಾಗಿತ್ವದೊಂದಿಗೆ ನಾವು ಅನೇಕ ಔಪಚಾರಿಕ ಕಾರ್ಯಕ್ರಮಗಳನ್ನು ಕೂಡ ಆಯೋಜನೆ ಮಾಡ್ತಾ ಇದ್ದೇವೆ. ಈ ಎಲ್ಲ ಕಾರ್ಯಕ್ರಮಗಳ ವಿಶೇಷತೆ ಏನು ಅಂತ ಹೇಳಿದ್ರೆ ಬರೀ ಥಿಯರಿ ಮಾತ್ರ ಅಲ್ಲ, ವಿದ್ಯಾರ್ಥಿಗಳಿಗೆ ಸಾಫ್ಟ್ವೇರ್ ಮತ್ತು ಹಾರ್ಡ್ವೇರ್ ಈ ಎರಡೂ ಕ್ಷೇತ್ರದಲ್ಲಿ ಹ್ಯಾಂಡ್ಸ್ ಆನ್ ಅನುಭವ ನೀಡುವಂತೆ ಈ ಎಲ್ಲ ಕೋರ್ಸ್ಗಳನ್ನು ನಾವು ರೂಪಿಸಿದ್ದೀವಿ. ಮತ್ತೆ ಸರಳವಾಗಿ ಏನು ಹೇಳಬೇಕು ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು ಕೇವಲ ಕ್ವಾಂಟಮ್ ಬಗ್ಗೆ ಓದೋದಷ್ಟೇ ಅಲ್ಲ, ಅದನ್ನು ಪ್ರಾಯೋಗಿಕವಾಗಿ ಕಲಿತು ಭವಿಷ್ಯದ ಉದ್ಯೋಗಗಳಿಗೆ ಸಿದ್ಧರಾಗುವಂತೆ ನಾವು ಈ ಕೋರ್ಸ್ಗಳನ್ನು ನಿರ್ಮಿಸಿದ್ದೇವೆ.
1: ಒಟ್ಟಾರೆಯಾಗಿ ನಮ್ಮ ವಿದ್ಯಾರ್ಥಿಗಳು ತಮ್ಮ ಆಸಕ್ತಿಯನ್ನ ಹೆಚ್ಚು ಮಾಡಿಕೊಂಡು ಸಿಡ್ಯಾಕ್ ನಲ್ಲಿ ನಡೀತಾ ಇರುವಂತಹ ಕೋರ್ಸ್ಗಳ ಬಗ್ಗೆ ಅವೇರ್ನೆಸ್ ಪಡ್ಕೊಂಡು ಇಲ್ಲಿ ಸೇರ್ಕೋಬೇಕು, ಮತ್ತಷ್ಟು ಕಲಿಬೇಕು, ಹಾಗೇನೆ ದೇಶದ ಬುನಾದಿಯ ಭದ್ರತೆಗೆ ಸಹಕಾರ ಆಗುವಂತೆ ಸಿಡ್ಯಾಕ್ ಜೊತೆ ಕೈ ಜೋಡಿಸಿ ಇನ್ನಷ್ಟು ಸಂಶೋಧನೆಗಳನ್ನ ಮಾಡಬೇಕು ಅಂತ ಈ ಕಾರ್ಯಕ್ರಮದ ಮೂಲಕ ಕೇಳ್ಕೊಳ್ತಾ ಇದೀವಿ. ಇಂದು ನಮ್ಮ ಯುವ ಜನತೆ ಸ್ಟಾರ್ಟ್ಅಪ್ ಕಡೆ ಹೆಚ್ಚು ಆಸಕ್ತಿಯನ್ನ ಕೂಡ ತೋರಿಸ್ತಾ ಇದ್ದಾರೆ. ಈ ಕ್ವಾಂಟಮ್ ಕ್ಷೇತ್ರದಲ್ಲಿ ಅಂತಹ ಅವಕಾಶಗಳೇನಾದ್ರೂ ಇದೆಯಾ?
0: ಖಂಡಿತವಾಗಿಯೂ. ಈ ಕ್ವಾಂಟಮ್ ಸಾಫ್ಟ್ವೇರ್, ಸೈಬರ್ ಸೆಕ್ಯೂರಿಟಿ ಮತ್ತು ಕ್ವಾಂಟಮ್ ಸೇಫ್ ಎನ್ಕ್ರಿಪ್ಷನ್ ಮತ್ತು ಹೊಸ ಔಷಧಗಳನ್ನು ಕಂಡುಹಿಡಿಯೋದು ಡ್ರಗ್ ಡಿಸ್ಕವರಿ ಅಂತ ಹೇಳ್ತೀವಿ, ಮತ್ತೆ ಕ್ವಾಂಟಮ್ AI ಮತ್ತು ಈ ಕ್ವಾಂಟಮ್ ಸಿಮ್ಯುಲೇಷನ್ ಟೂಲ್ಸ್, ಹೀಗಾಗಿ ಅನೇಕ ಕ್ಷೇತ್ರಗಳಲ್ಲಿ ಈ ಸ್ಟಾರ್ಟ್ಅಪ್ಗಳಿಗೆ ಅವಕಾಶಗಳು ಹೆಚ್ಚುತ್ತಾ ಇವೆ. ಜಗತ್ತಿನಾದ್ಯಂತ ಈಗಾಗಲೇ ಅನೇಕ ಕಂಪನಿಗಳು, ಹೊಸ ಕಂಪನಿಗಳು ಮತ್ತು ಸ್ಟಾರ್ಟ್ಅಪ್ಗಳು ಕೂಡ ಈ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಇದೆ. ಭಾರತದಲ್ಲಿಯೂ ಕೂಡ ಯುವ ಸಂಶೋಧಕರು ಮತ್ತು ಉದ್ಯಮಿಗಳಿಗೆ ಇದು ಹೊಸ ಹೊಸ ರೀತಿಯಾದಂತಹ ಅವಕಾಶಗಳನ್ನು ಒದಗಿಸ್ತಾ ಇದೆ.
1: ಇನ್ನು ಕ್ವಾಂಟಮ್ ಅಂದ್ರೆ ತುಂಬಾ ಕಷ್ಟ ಅನ್ನೋ ನಮ್ಮ ವಿದ್ಯಾರ್ಥಿಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಆಶ್ವಿಜ ಅವರೇ? ಅವರು ಹೇಗೆ ಆರಂಭಿಸಬಹುದು ಇದನ್ನ?
0: ನಿಜವಾಗಿ ಹೇಳೋದಾದ್ರೆ ಈಗಲೇ ಈ ಕ್ಷೇತ್ರದಲ್ಲಿ ಪ್ರವೇಶಿಸುವುದಕ್ಕೆ ಅತ್ಯಂತ ಉತ್ತಮವಾದಂತಹ ಸಮಯ. ನಿಜ, ಬಹಳ ಜನರಿಗೆ ಕ್ವಾಂಟಮ್ ಅಂದ್ರೆ ಅತಿ ಕಷ್ಟ, ಅದು ನಮ್ಮಿಂದ ಆಗೋದಿಲ್ಲ ಅನ್ನೋ ಒಂದು ಭಾವನೆ ಇರುತ್ತದೆ. ಕ್ವಾಂಟಮ್ ಕಂಪ್ಯೂಟಿಂಗ್ ಕಲಿಯೋದಕ್ಕೆ ಕಡ್ಡಾಯವಾಗಿ ಭೌತಶಾಸ್ತ್ರ ತಜ್ಞರು ಆಗಿರಲೇಬೇಕು ಅಂತ ಏನೂ ಇಲ್ಲ. ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್, ಗಣಿತ, ಭೌತಶಾಸ್ತ್ರ, AI, ಡೇಟಾ ಸೈನ್ಸ್, ಈ ರೀತಿಯಾದಂತಹ ಹಲವು ವಿವಿಧ ಕ್ಷೇತ್ರಗಳ ವಿದ್ಯಾರ್ಥಿಗಳು ಕೂಡ ಇದನ್ನು ಕಲಿಯಬಹುದಾಗಿದೆ. ಪ್ರತಿ ಹೊಸ ತಂತ್ರಜ್ಞಾನದಲ್ಲೂ ಆರಂಭದಲ್ಲಿ ಕಷ್ಟವಾಗಿಯೇ ಇರುತ್ತದೆ. ಇವತ್ತಿನ ವಿದ್ಯಾರ್ಥಿಗಳು ಇಂಟರ್ನೆಟ್, AI ಅಥವಾ ಕೋಡಿಂಗ್ ಹೇಗೆ ಕಲಿತಾ ಇದ್ದಾರೋ ಅದೇ ರೀತಿ ಕ್ವಾಂಟಮ್ ಕಂಪ್ಯೂಟರ್ ಕೂಡ ಹಂತ ಹಂತವಾಗಿ ಕಲಿಯಬಹುದಾಗಿದೆ. ಈ ನಿಟ್ಟಿನಲ್ಲಿ ಸಿಡ್ಯಾಕ್ ವಿವಿಧ ತರಬೇತಿ ಕಾರ್ಯಕ್ರಮಗಳು, ಕಾರ್ಯಾಗಾರಗಳು ಮತ್ತು ವೆಬಿನಾರ್ಗಳನ್ನು ನಡೆಸ್ತಾ ಇದೆ. ಅದರಲ್ಲಿ ಕ್ವಾಂಟಮ್ ಕಂಪ್ಯೂಟಿಂಗ್ ಆಧಾರಿತ ಮೂಲಭೂತ ಅಂಶಗಳನ್ನು ನಾವು ವಿದ್ಯಾರ್ಥಿಗಳಿಗೆ ತಿಳಿಪಡಿಸ್ತಾ ಇದ್ದೇವೆ, ಮತ್ತು ಕ್ವಾಂಟಮ್ ಸರ್ಕ್ಯೂಟ್ ಪ್ರೋಗ್ರಾಮಿಂಗ್, ಕ್ವಾಂಟಮ್ ಮಷಿನ್ ಲರ್ನಿಂಗ್, ಈ ರೀತಿಯಾದಂತಹ ಅನೇಕ ಪ್ರಾಯೋಗಿಕವಾಗಿ ನಾವು ಅಭ್ಯಾಸ ಕಾರ್ಯಕ್ರಮಗಳನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ. ಇವೆಲ್ಲದರಿಂದ ಈ ತಂತ್ರಜ್ಞಾನದ ಬಗ್ಗೆ ವಿದ್ಯಾರ್ಥಿಗಳು ಕಲಿಯಬಹುದಾಗಿದೆ. ಮತ್ತು ಈಗಾಗಲೇ ನಾನು ಹೇಳಿದಂತೆ ವಿದ್ಯಾರ್ಥಿಗಳು ಕ್ಯೂನಿವರ್ಸ್ ಪ್ಲಾಟ್ಫಾರ್ಮ್ ಮತ್ತು ಅದರ ಯೂಟ್ಯೂಬ್ ಚಾನೆಲ್ನಲ್ಲಿ ಅನೇಕ ವಿಡಿಯೋಗಳನ್ನು ಕೂಡ ನಾವು ಹಾಕಿದ್ದೀವಿ. ಸೊ ಈ ಎಲ್ಲ ಪರಿಕರಗಳನ್ನು ಉಪಯೋಗಿಸಿ ತಮ್ಮ ಕಲಿಕೆ ಪ್ರಯಾಣವನ್ನು ಆರಂಭಿಸಬಹುದಾಗಿದೆ. ಇದರ ವಿಶೇಷತೆ ಏನು ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು ತಮ್ಮ ಸ್ವಂತ ಲ್ಯಾಪ್ಟಾಪ್ನಲ್ಲೇ ಕೂಡ ಆನ್ಲೈನ್ ಮೂಲಕ ಕ್ವಾಂಟಮ್ ಪ್ರೋಗ್ರಾಮಿಂಗ್ ಅನ್ನು ಅಭ್ಯಾಸ ಮಾಡಬಹುದಾಗಿದೆ. ಅಂದ್ರೆ ಮೊದಲ ಹೆಜ್ಜೆ ಏನು ಅಂತ ಹೇಳಿದ್ರೆ ಕುತೂಹಲ.
1: ಬಹಳ ಚೆನ್ನಾಗಿ ಹೇಳಿದ್ರಿ, ಕುತೂಹಲವೇ ಆರಂಭ. ಕ್ವಾಂಟಮ್ ತಂತ್ರಜ್ಞಾನದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ವಿಸ್ತಾರವಾಗಿ ತಿಳಿಸ್ಕೊಟ್ರಿ, ನಮ್ಮ ಕೇಳುಗರಿಗೆ ಚೆನ್ನಾಗಿ ಅರ್ಥ ಆಗಿದೆ ಅನ್ಕೊಳ್ತೀನಿ. ಇನ್ನು ಕಾರ್ಯಕ್ರಮದ ಕೊನೆಯಲ್ಲಿ ನಮ್ಮ ಯುವ ಜನತೆಗೆ ಏನು ಸಂದೇಶ ಕೊಡೋದಕ್ಕೆ ಇಷ್ಟಪಡ್ತೀರಾ?
0: ಇಂದು ಈ ಕ್ವಾಂಟಮ್ ತಂತ್ರಜ್ಞಾನ ಒಂದು ಭವಿಷ್ಯದ ವಿಷಯದಂತೆ ನಮಗೆ ಅನ್ನಿಸಬಹುದು, ಮುಂದಿನ ದಶಕದಲ್ಲಿ ಅದು ನಮ್ಮ ದೈನಂದಿನ ಬದುಕಿನ ಭಾಗವಾಗಬಹುದು. ಹೇಗೆ ಇಂಟರ್ನೆಟ್ ಮತ್ತು ಸ್ಮಾರ್ಟ್ಫೋನ್ ಅನ್ನು ನಾವು ಹೆಚ್ಚು ಹೆಚ್ಚು ಬಳಸ್ತಾ ಇದೀವೋ ಅದೇ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ಇದು ಭವಿಷ್ಯದ ತಂತ್ರಜ್ಞಾನವನ್ನು ಬಳಸುವ ಅವಕಾಶ ಮಾತ್ರ ಅಲ್ಲ, ಅದನ್ನು ನಿರ್ಮಿಸುವ ಅವಕಾಶ ಕೂಡ ಇವತ್ತು ನಮ್ಮ ಕೈನಲ್ಲಿದೆ. ಭಾರತದಲ್ಲಿ ನಮಗೆಲ್ಲರಿಗೂ ಗೊತ್ತಿರುವಂತಹ ಅಪಾರ ಪ್ರತಿಭೆ ಇದೆ. ಮುಂದಿನ ದಿನಗಳಲ್ಲಿ ಈ ತಂತ್ರಜ್ಞಾನದಲ್ಲಿ ಸಂಶೋಧಕರು, ಎಂಜಿನಿಯರ್ಗಳು, ಪ್ರೋಗ್ರಾಮರ್ಗಳು ಮತ್ತು ಹೊಸ ಆವಿಷ್ಕಾರಕರುಗಳ ಅತ್ಯಂತ ಅಗತ್ಯ ನಮಗೆ ಇರಲಿದೆ. ಸೊ ಹಾಗಾಗಿ ವಿದ್ಯಾರ್ಥಿಗಳು ಸದಾ ಕಲಿಯೋ ಮನೋಭಾವವನ್ನು ಉಳಿಸಿಕೊಳ್ಳಬೇಕು ಅಂತ ಹೇಳ್ತೀನಿ.
1: ತಂತ್ರಜ್ಞಾನ ಅಂದ್ರೇನೆ ಸಂಕೀರ್ಣ ವಿಷಯ. ಕ್ವಾಂಟಮ್ ತಂತ್ರಜ್ಞಾನದ ಬಗ್ಗೆ ಸರಳವಾಗಿ ಮತ್ತು ಮನೋಜ್ಞವಾಗಿ ನಮ್ಮೆಲ್ಲರಿಗೂ ತಿಳಿಸಿದ್ದೀರಾ, ವಿವರಿಸಿದ್ದೀರಾ. ಇದಕ್ಕಾಗಿ ನಮ್ಮ ಶ್ರೋತೃಗಳ ಪರವಾಗಿ ಹಾಗೂ ಆಕಾಶವಾಣಿ ಪರವಾಗಿ ತುಂಬಾ ಧನ್ಯವಾದಗಳು ಡಾಕ್ಟರ್ ಆಶ್ವಿಜ ಬಿ ಅವರೇ.
0: ನಿಮಗೂ ಕೂಡ ಧನ್ಯವಾದಗಳು.
1: ಆತ್ಮೀಯ ಶ್ರೋತೃಗಳೇ, ಇದುವರೆಗೆ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಸರಣಿ ಕಾರ್ಯಕ್ರಮಗಳಲ್ಲಿ ಕ್ವಾಂಟಮ್ ಕಂಪ್ಯೂಟಿಂಗ್ ಕೇವಲ ತಂತ್ರಜ್ಞಾನವಲ್ಲ, ಅದು ಭವಿಷ್ಯದ ಹೊಸ ದಾರಿ ಅನ್ನೋದನ್ನ ತಿಳ್ಕೊಂಡ್ವಿ. ಬಹುಶಃ ಮುಂದಿನ

0: ಮಾನವದ ಕ್ವಾಂಟಮ್ ಆವಿಷ್ಕಾರ ನಮ್ಮ ದೇಶದ ಯುವ ಪೀಳಿಗೆಯಿಂದಲೇ ಆಗಬಹುದೇನೋ ಅನ್ನೋ ಆಶಾಭಾವದೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ಹೀಗೆ ಕೇಳ್ತಾ ಇರಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಮಸ್ಕಾರ.
1: ವೃತ್ತಿ ಜೀವನ, ಕೌಶಲ್ಯಾಭಿವೃದ್ಧಿ ಮತ್ತು ಭವಿಷ್ಯದ ಅವಕಾಶಗಳು, ಈ ವಿಷಯವಾಗಿ ಕಾರ್ಯಕ್ರಮದಲ್ಲಿ ಇದುವರೆಗೂ ಭಾಗವಹಿಸಿದ್ದವರು ಡಾಕ್ಟರ್ ಅಶ್ವಿಜಾ ಬಿ, ಮಿಷನ್ ಡೈರೆಕ್ಟರ್ ಕ್ವಾಂಟಮ್ ಕಂಪ್ಯೂಟಿಂಗ್ ಸಿಡ್ಯಾಕ್ ಬೆಂಗಳೂರು, ಇವರೊಂದಿಗೆ ನಿರ್ಮಲಾ ಎಸ್.
2: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಈ ಜರ್ನಿಯಲ್ಲಿ ನಮ್ಮ ಜೊತೆ ಸೇರಿಕೊಳ್ಳಿ. ಕಲಿಯಲು ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳು ಸಿಡ್ಯಾಕ್ ಬೆಂಗಳೂರಿಗೆ ಬಂದು ಕಲಿಯಬಹುದು. ಪ್ರತಿಭಾವಂತರು ನಮ್ಮ ಸಂಸ್ಥೆಗೆ ಅರ್ಜಿ ಸಲ್ಲಿಸಿ ಸೇರಬಹುದು. ನೀವು www.cdac.in ನಲ್ಲಿ ಅರ್ಜಿ ಸಲ್ಲಿಸಬಹುದು. ಹಾಗೆಯೇ ಸ್ಟಾರ್ಟ್ಅಪ್ಗಳು, ಸಾಫ್ಟ್ವೇರ್ ಕಂಪನಿಗಳು ಮತ್ತು ವಿದ್ಯಾಸಂಸ್ಥೆಗಳು ಸಂಶೋಧನೆ ಹಾಗೂ ವಿವಿಧ ಚಟುವಟಿಕೆಗಳಲ್ಲಿ ಸಿಡ್ಯಾಕ್ ಬೆಂಗಳೂರಿನೊಂದಿಗೆ ಭಾಗವಹಿಸಬಹುದು. ಇದರ ಜೊತೆಗೆ ACTS ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್ ಮೂಲಕ ಭವಿಷ್ಯದ ತಂತ್ರಜ್ಞಾನ ತಜ್ಞರನ್ನು ರೂಪಿಸಲಾಗುತ್ತಿದೆ. ಸಿಡ್ಯಾಕ್ ಬೆಂಗಳೂರಿನ ಪ್ರಮುಖ ಪೋಸ್ಟ್ ಗ್ರಾಜುಯೇಟ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಎಂಬೆಡೆಡ್ ಸಿಸ್ಟಮ್ಸ್ ಡಿಸೈನ್, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಬಿಗ್ ಡೇಟಾ ಅನಾಲಿಟಿಕ್ಸ್, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಐಟಿ ಇನ್ಫ್ರಾಸ್ಟ್ರಕ್ಚರ್ ಸಿಸ್ಟಮ್ಸ್ ಅಂಡ್ ಸೆಕ್ಯೂರಿಟಿ, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈ ಕೋರ್ಸ್ಗಳಿಗೆ ಪ್ಲೇಸ್ಮೆಂಟ್ ಸಪೋರ್ಟ್ ಅನ್ನು ಕೊಡಲಾಗುತ್ತದೆ. ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, ಮಿಷಿನ್ ಲರ್ನಿಂಗ್ ಮತ್ತು ಸೈಬರ್ ಸೆಕ್ಯೂರಿಟಿ ಕ್ಷೇತ್ರಗಳಲ್ಲಿ ಅಡ್ವಾನ್ಸ್ಡ್ ಕೋರ್ಸ್ ಕೂಡ ಲಭ್ಯವಿದೆ. ಪ್ರಾಕ್ಟಿಕಲ್ ಲರ್ನಿಂಗ್, ಕೈಗಾರಿಕಾ ಅವಶ್ಯಕತೆಗಳಿಗೆ ಹೊಂದಾಣಿಕೆ ಹಾಗೂ ಉತ್ತಮ ಉದ್ಯೋಗಾವಕಾಶಗಳ ಮೂಲಕ ACTS ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುತ್ತಿದೆ. ನಿಮ್ಮ ಪ್ರಶ್ನೆಗಳನ್ನು ಇಮೇಲ್ ಐಡಿಗೆ ಕಳುಹಿಸಿ tp-blr@cdac.in ಅಥವಾ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ 8050555639. ನಿಮ್ಮ ಪ್ರಶ್ನೆಗಳು ನಿಮಗೆ ಮಾತ್ರ ಅಲ್ಲ, ಬೇರೆಯವರಿಗೂ ಉಪಯೋಗವಾಗಬಹುದು. ಒಂದು ನೀರಿನ ಹನಿ ಅಲೆಯನ್ನು ಸೃಷ್ಟಿಸುತ್ತದೆ, ಅಲೆಯು ಒಂದು ತರಂಗವಾಗುತ್ತದೆ, ತರಂಗವು ತೀರವನ್ನೇ ಬದಲಾಯಿಸಬಹುದು. ಒಟ್ಟಿಗೆ ಕಲಿಯೋಣ, ಒಟ್ಟಿಗೆ ಬೆಳೆಯೋಣ ಮತ್ತು ತಂತ್ರಜ್ಞಾನ ತರಂಗದ ಒಟ್ಟಿಗೆ ಮುಂದೆ ಸಾಗೋಣ. ಧನ್ಯವಾದಗಳು.
1: ಇದುವರೆಗೂ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ವಿಜಯಪುರ. ಈಗ ಸಮಯ 7:30.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: Mysore Sandal. ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು. ಮೈಸೂರ್ ಸ್ಯಾಂಡಲ್ ಸೋಪ್.
4: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
5: ಸಾಯಿ ಬಾಲ್.
6: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
7: ಪೆಟ್ರೋಲ್ ಸುಡುವಿಕೆ ನಿರಂತರ, ಭೂತಾಯಿಯ ರೋದನ ಆತಂಕಕರ, ಮನುಜನ ಪಾಡು ಭಯಂಕರ. ಪೆಟ್ರೋಲ್ ಡೀಸೆಲ್ ಅಂತೂ ಆಗುವ, ಯಾಕಂದ್ರ ವಾಹನಗಳ ಬಳಕೆ ಇವತ್ತಾಗ್ಯದ. ಸಮಸ್ಯೆ ಏನೋ ಗಂಭೀರ, ಆದ್ರೆ ಇದಕ್ಕೇನದ ಪರಿಹಾರ? ವಾರದಾಗ ಅಟ್ಲೀಸ್ಟ್ ಒಂದು ದಿನ ಬ್ಯಾಡ ಇಂಧನದ ವಾಹನ, ಬರೀ ಎಲ್ಲರೂ ಸೈಕಲ್ ಬಳಸೋಣ, ಪೆಟ್ರೋಲ್ ಡೀಸೆಲ್ ಅಷ್ಟರೇ ಉಳಿಸೋಣ.
8: ಕಾಳಜಿ ಇರ್ಲಿ ಆರೋಗ್ಯದ ಬಗ್ಗೆ, ಮತ್ತ ಈ ಭೂಮಿನೂ
9: ಉಳಿಯಲಿ ಉಳಿಯಲಿ ನಾಳೆಗೆ.
10: ಏ ಏ ಬಸ್ಯಾ ಬಸ್ಯಾ, ಹಿಂಗ ನೆಲ ಒರೆಸೋದು ಕೈಯಾಗೇನದು, ಏನ್ ತಿಳ್ತೈತೆ?

0: ಪುಸ್ತಕ ಹಿಡ್ಕೊಂಡು ಹೋಗಿ ಅದನ್ನ ಹತ್ಲಾ ಕಡಿ. ಇನ್ನು ಬಟ್ಟಿ ಒಗಿಬೇಕು, ಕಾರ್ ತೊಳಿಬೇಕು, ಎಷ್ಟು ಕೆಲಸ ಐತಿ.
1: ಅವರ ನಾನು ಸಾಲಿಗೆ ಹೋಗ್ತೀನ್ರಿ, ಬಟ್ಟಿ ತೊಳಿತೀನಿ, ಕಾರ್ ಒರೆಸ್ತೀನ್ರಿ, ಅವರ ಎಲ್ಲ ಕೆಲಸ ಮುಗಿಸಿ ಶಾಲಿಗೆ ಹೋಗ್ತೀನ್ರಿ, ಓದ್ಕೋತೀನಿ.
0: ನಿನಗೆ ಹಾಕಲ್ಲ ಮೂಳ ಸಾಲಿ. ನಿಮ್ಮಪ್ಪ ತಿಂಗಳ 5,000 ರೂಪಾಯಿ ನಿನ್ ಕುರಿ ತಗೊಂಡು ಹೋಗ್ಯಾನಲ್ಲ ಕುಡಿಯಾಕ, ಅದನ್ನ ಯಾರು ತೀರಿಸ್ತಾರ? ನೆಟ್ಟ ಹೇಳಿದ ಕೆಲಸ ಮಾಡ್ಕೊಂಡಿರ ಸಾಲಿ ಗೀಲಿ ಅಂತಂದ್ರ ಸೊಂಟ ಮುರಿತೀನಿ ಹುಷಾರ್.
1: ಅವರ ಹೊಡಿಬೇಡ್ರಿ ಹೊಡಿಬೇಡ್ರಿ, ನಿಮ್ಮ ಮನೆ ಕೂಲಿ ಆಡ್ರಿ, ನಾನು ಸಾಲಿ ಯಾಕ ಬುಟ್ಟನ್ ಜೊತೆ ಆಟ ಆಡಕ್ ಹೋಗಂಗಿಲ್ರಿ. ಅವರ ಹೊಡಿಬೇಡ್ರಿ ಹೊಡಿಬೇಡ್ರಿ.
2: ಬಾಲ ಕಾರ್ಮಿಕ ಪದ್ಧತಿ ಶಿಕ್ಷಾರ್ಹ ಅಪರಾಧ. ಪಾಲಕರೇ ಮಾಲೀಕರೇ, 14 ವರ್ಷದ ಒಳಗಿನ ಮಕ್ಕಳನ್ನು ಕೆಲಸದಿಂದ ದೂರ ಇಡಿ, ಇಲ್ಲದಿದ್ದರೆ ಶಿಕ್ಷೆ ನಿಮಗೆ ನೆನಪಿರಲಿ.

ಆತ್ಮರೆ ಇನ್ನು ಮುಂದೆ ಕೇಳಿ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮಗಳನ್ನು ಸಹ ಪ್ರಸಾರದಲ್ಲಿ ಸರಿಯಾಗಿ 7:34 ನಿಮಿಷಕ್ಕೆ.

0: ಕೇಳುಗರೆ, ಇದೇ ಶುಕ್ರವಾರ ಜುಲೈ 24ರಂದು ಸಾಯಂಕಾಲ 6:50 ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮದ ವಿಷಯ ಜಲಾನಯನ ಅಭಿವೃದ್ಧಿ ಯೋಜನೆಯಡಿ ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳು. ಭಾಗವಹಿಸುವವರು ಶ್ರೀ ಮೊಹಮ್ಮದ್ ಪರ್ವೀಜ್ ಬಂತನಾಳ್, ನಿರ್ದೇಶಕರು ಜಲಾನಯನ ಅಭಿವೃದ್ಧಿ ಇಲಾಖೆ. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237-0477, 2237-0488, 2237-0499, ಎಸ್ಟಡಿ ಕೋಡ್ 080. ಕೇಳಿ, ಇದೇ ಶುಕ್ರವಾರ ಜುಲೈ 24ರಂದು ಸಾಯಂಕಾಲ 6:50 ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮದ ವಿಷಯ ಜಲಾನಯನ ಅಭಿವೃದ್ಧಿ ಯೋಜನೆಯಡಿ ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳು.
1: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಉತ್ತರ ಮ್ಯಾಸಿಡೋನಿಯಾ ಜೊತೆಗೆ ಆರ್ಥಿಕ ಬಾಂಧವ್ಯ ವಿಸ್ತರಣೆಗೆ ರಾಷ್ಟಪತಿ ದ್ರೌಪದಿ ಮುರ್ಮು ಕರೆ. ನೀಟ್ ಕುರಿತಂತೆ ಸಂಸತ್ತಿನಲ್ಲಿ ಚರ್ಚೆಗೆ ಸರ್ಕಾರ ಸಿದ್ದ, ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್. ಚಂಡೀಗಢದಲ್ಲಿ ಇಂದಿನಿಂದ 3 ದಿನಗಳ ಬ್ರಿಕ್ಸ್ ಆರೋಗ್ಯ ಸಚಿವರ ಸಭೆ, ಆರೋಗ್ಯ ಸೇವೆಗಳ ಸಮಾನ ಲಭ್ಯತೆಗೆ ಉತ್ತೇಜನ. ಕರ್ನಾಟಕದ ಕಾರವಾರದಲ್ಲಿಂದು ಐಎನ್ಎಸ್ ಮಾಲ್ವಾಂಡ್ ಯುದ್ಧ ನೌಕೆ ನೌಕಾಪಡೆಗೆ ಸೇರ್ಪಡೆ. ಚೀನಾ ಓಪನ್ ಬ್ಯಾಡ್ಮಿಂಟನ್ 32ರ ಸುತ್ತಿನ ಪಂದ್ಯಗಳಲ್ಲಿ ಇಂದು ಲಕ್ಷ ಸೇನ್ ಪಿವಿ ಸಿಂಧು ಕಣದಲ್ಲಿ. ವಾರ್ತೆಗಳ ವಿವರ: ಭಾರತ ಮತ್ತು ಉತ್ತರ ಮ್ಯಾಸಿಡೋನಿಯಾ ನಡುವಿನ ಆರ್ಥಿಕ ಬಾಂಧವ್ಯವನ್ನು ವಿಸ್ತರಿಸಲು ಮತ್ತು ವಾಣಿಜ್ಯ ವ್ಯವಹಾರಗಳನ್ನು ಮೀರಿ ಹೂಡಿಕೆ, ತಂತ್ರಜ್ಞಾನ ಮತ್ತು ನಾವೀನ್ಯತೆ ಆಧಾರಿತ ಸಹಭಾಗಿತ್ವವನ್ನು ಬೆಳೆಸಿಕೊಳ್ಳಲು ರಾಷ್ಟಪತಿ ದ್ರೌಪದಿ ಮುರ್ಮು ಕರೆ ನೀಡಿದ್ದಾರೆ. ಉತ್ತರ ಮ್ಯಾಸಿಡೋನಿಯಾದ ಸ್ಕೋಪಿಯಲ್ಲಿ ನಡೆದ ಭಾರತ ಉತ್ತರ ಮ್ಯಾಸಿಡೋನಿಯಾ ಉದ್ಯಮ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈ ದಶಕದ ಅಂತ್ಯದ ವೇಳೆಗೆ ಎರಡೂ ದೇಶಗಳ ನಡುವಿನ ದ್ವಿಪಕ್ಷೀಯ ವ್ಯಾಪಾರವನ್ನು ದುಪ್ಪಟ್ಟುಗೊಳಿಸುವ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಡಿಜಿಟಲ್ ನಾವೀನ್ಯತೆ, ಕೃತಕ ಬುದ್ದಿಮತ್ತೆ, ಔಷಧ ವಲಯ, ಕೃಷಿ ಸಂಸ್ಕರಣೆ ಹಾಗೂ ಹಸಿರು ಇಂಧನ ಕ್ಷೇತ್ರಗಳಲ್ಲಿ ಪರಸ್ಪರ ಸಹಕಾರಕ್ಕೆ ಭಾರಿ ಅವಕಾಶಗಳು ಇವೆ ಎಂದು ಹೇಳಿದ ಅವರು, ಯುಪಿಐ ಮಾದರಿಯ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ ತಂತ್ರಜ್ಞಾನಗಳಲ್ಲಿ ಜಂಟಿಯಾಗಿ ಕಾರ್ಯನಿರ್ವಹಿಸಲು ಆಹ್ವಾನ ನೀಡಿದ್ದಾರೆ. ಇದೇ ವೇಳೆ ಅಂತಾರಾಷ್ಟೀಯ ಸೌರ ಒಕ್ಕೂಟ ಐಎಸ್ಎ ಸೇರಿದಂತೆ ಭಾರತದ ಜಾಗತಿಕ ಉಪಕ್ರಮಗಳನ್ನು ಸೇರಲು ಉತ್ತರ ಮ್ಯಾಸಿಡೋನಿಯಾಗೆ ಕೋರಿದ ರಾಷ್ಟಪತಿಯವರು, ಜಂಟಿ ಸಾಹಸ ಮತ್ತು ತಂತ್ರಜ್ಞಾನ ವರ್ಗಾವಣೆಯ ಮೂಲಕ ಬಲವಾದ ಆರ್ಥಿಕ ಬಾಂಧವ್ಯ

0: ಬೆಳೆಸಿಕೊಳ್ಳಲು ಉದ್ಯಮಿಗಳಿಗೆ ಕರೆ ನೀಡಿದ್ದಾರೆ. ತಮ್ಮ ಪ್ರವಾಸದ ಭಾಗವಾಗಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇಂದು ಸ್ಕೋಪಿಯಲ್ಲಿರುವಂತಹ ಮದರ್ ತೆರೆಸಾ ಸ್ಮಾರಕಕ್ಕೆ ಭೇಟಿ ನೀಡಲಿದ್ದು, ಉತ್ತರ ಮ್ಯಾಸಿಡೋನಿಯಾ ಅಧ್ಯಕ್ಷೆ ಗೋರ್ಡಾನ ಸಿಲ್ಜಾ ನೋಸ್ಕಾ ದಾವ್ಕೋವಾ ಅವರೊಂದಿಗೆ ಸ್ಕೋಪೆ ಸಂಗ್ರಹಾಲಯದಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಪ್ರತಿಮೆಯನ್ನು ಅನಾವರಣಗೊಳಿಸಲಿದ್ದಾರೆ. ನಂತರ ಯುನೆಸ್ಕೊ ಪಾರಂಪರಿಕ ತಾಣವಾದ ಓಹ್ರಿಡ್ ಸರೋವರಕ್ಕೂ ಭೇಟಿ ನೀಡಲಿದ್ದಾರೆ. ಸಂಸತ್ತಿನ ಮುಂಗಾರು ಅಧಿವೇಶನವನ್ನು ಅಡ್ಡಿಪಡಿಸುವ ಉದ್ದೇಶದಿಂದ ಕಾಂಗ್ರೆಸ್ ಮತ್ತು ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ವಿದ್ಯಾರ್ಥಿಗಳನ್ನು ರಾಜಕೀಯ ಸಾಧನವಾಗಿ ಬಳಸುತ್ತಿದ್ದಾರೆ ಎಂದು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಆರೋಪ ಮಾಡಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಪ್ರತಿಕ್ರಿಯಿಸಿರುವ ಸಚಿವರು, ಪ್ರಧಾನಮಂತ್ರಿ ನಿವಾಸದ ಎದುರು ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಮುಖಂಡರು ಪ್ರತಿಭಟನೆ ನಡೆಸುವ ಮೂಲಕ ಸಾರ್ವಜನಿಕರಿಗೆ ತೊಂದರೆ ಉಂಟು ಮಾಡಿದ್ದು, ಜಾರಿಯಲ್ಲಿರುವಂತಹ ಭದ್ರತಾ ನಿಯಮಗಳನ್ನು ಕಡೆಗಣಿಸಿದ್ದಾರೆ ಎಂದು ತಿಳಿಸಿದ್ದಾರೆ. ನೀಟ್ ವಿಷಯದ ಕುರಿತು ಸಮಗ್ರ ಚರ್ಚೆಗೆ ಸರ್ಕಾರ ಸಿದ್ದವಿದೆ ಎಂದು ತಿಳಿಸಿದ್ದರು. ಕಾಂಗ್ರೆಸ್ ಪ್ರಜಾಸತ್ತಾತ್ಮಕ ಚರ್ಚೆಯ ಬದಲಿಗೆ ರಾಜಕೀಯ ಪ್ರಚಾರಕ್ಕಾಗಿ ಆದ್ಯತೆ ನೀಡಿದೆ ಎಂದು ಆರೋಪ ಮಾಡಿದ್ದಾರೆ. ವಿದ್ಯಾರ್ಥಿಗಳ ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡಿಯುವುದು ಕಾಂಗ್ರೆಸ್ನ ಉದ್ದೇಶವಾಗಿರಲಿಲ್ಲ ಎಂದು ಅವರು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರವು ನೀಟ್ ವಿಷಯದ ಕುರಿತು ಸಂಸತ್ತಿನಲ್ಲಿ ಸಮಗ್ರ ಚರ್ಚೆ ನಡೆಸಲು ಮತ್ತು ಯುವಜನರ ಎಲ್ಲಾ ನೈಜ ಸಮಸ್ಯೆಗಳಿಗೆ ಸ್ಪಂದಿಸಲು ಸಂಪೂರ್ಣ ಬದ್ದವಾಗಿದೆ ಎಂದು ಧರ್ಮೇಂದ್ರ ಪ್ರಧಾನ್ ತಿಳಿಸಿದ್ದಾರೆ. ಬ್ರಿಕ್ಸ್ ಒಕ್ಕೂಟದ ಸದಸ್ಯ ರಾಷ್ಟ್ರಗಳ ನಡುವೆ ಆರೋಗ್ಯ ಭದ್ರತೆ, ಡಿಜಿಟಲ್ ಆರೋಗ್ಯ ವ್ಯವಸ್ಥೆ, ಸಾಂಕ್ರಾಮಿಕ ರೋಗಗಳ ತಡೆ ಮತ್ತು ಗುಣಮಟ್ಟದ ಆರೋಗ್ಯ ಸೇವೆಗಳ ಸಮಾನ ಲಭ್ಯತೆಯನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ 3 ದಿನಗಳ ಬ್ರಿಕ್ಸ್ ಆರೋಗ್ಯ ಸಚಿವರ ಸಭೆ ಇಂದು ಚಂಡೀಗಢದಲ್ಲಿ ಆರಂಭವಾಗಲಿದೆ. ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಯ ನಿರ್ಮಾಣ ಎಂಬ ಅಧ್ಯಯನದ ಅಡಿ ಈ ಸಭೆ ನಡೆಯುತ್ತಿದ್ದು, ಆಯಾ ದೇಶಗಳ ಆರೋಗ್ಯ ಸಚಿವರು ಮತ್ತು ಉನ್ನತಾಧಿಕಾರಿಗಳು ಭಾಗಿಯಾಗಲಿದ್ದಾರೆ. ಸಭೆಯ ಕುರಿತು ಮಾಹಿತಿ ನೀಡಿರುವ ಕೇಂದ್ರ ಆರೋಗ್ಯ ಕಾರ್ಯದರ್ಶಿ ಪುಣ್ಯ ಸಲೀಲಾ ಶ್ರೀವಾಸ್ತವ, ಆರೋಗ್ಯ ಭದ್ರತೆ, ಕ್ಷಯರೋಗ ನಿಯಂತ್ರಣ, ಸಾಂಪ್ರದಾಯಿಕ ವೈದ್ಯ ಪದ್ದತಿ, ಕೃತಕ ಬುದ್ದಿಮತ್ತೆ ಮತ್ತು ಮಾನಸಿಕ ಆರೋಗ್ಯ ಕ್ಷೇತ್ರಗಳಲ್ಲಿ ಪರಸ್ಪರ ಸಹಕಾರ ಹೆಚ್ಚಿಸುವ ಬಗ್ಗೆ ವಿಸ್ತೃತ ಚರ್ಚೆ ನಡೆಯಲಿದೆ ಎಂದು ಹೇಳಿದ್ದಾರೆ. ಇಂದು ಹಿರಿಯ ಅಧಿಕಾರಿಗಳ ಸಭೆಯೊಂದಿಗೆ ಅಧಿಕೃತ ಕಲಾಪಗಳು ಆರಂಭಗೊಳ್ಳಲಿದ್ದು, ಬ್ರಿಕ್ಸ್ ಆರೋಗ್ಯ ಕಾರ್ಯಪಡೆಯ ಆದ್ಯತೆಗಳನ್ನು ಅಂತಿಮಗೊಳಿಸಿ ಸಚಿವರ ಘೋಷಣಾ ಪತ್ರದ ಕರಡನ್ನು ಸಿದ್ದಪಡಿಸಲಾಗುವುದು. ನಾಳೆ ನಡೆಯಲಿರುವ 16ನೇ ಬ್ರಿಕ್ಸ್ ಆರೋಗ್ಯ ಸಚಿವರ ಸಭೆಯ ಅಧ್ಯಕ್ಷತೆಯನ್ನು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜೆಪಿ ನಡ್ಡಾ ವಹಿಸಲಿದ್ದು, ಸಚಿವರು ಈ ಜಂಟಿ ಘೋಷಣಾ ಪತ್ರಗಳನ್ನು ಅಂಗೀಕರಿಸಲಿದ್ದಾರೆ. ಭಾರತೀಯ ನೌಕಾಪಡೆಯು ಮಾಹೆ ಶ್ರೇಣಿಯ ಸ್ವದೇಶಿ ಜಲಾಂತರ್ಗಾಮಿ ನಿಗ್ರಹ ಲಘು ಯುದ್ದ ನೌಕೆ ಐಎನ್ಎಸ್ ಮಾಲ್ವಾಣ್ ಅನ್ನು ಕರ್ನಾಟಕದ ಕಾರವಾರ ನೌಕಾನೆಲೆಯಲ್ಲಿ ಇಂದು ಸೇರ್ಪಡೆಗೊಳಿಸಲಿದೆ. ವಾಯುಪಡೆ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ಎಪಿ ಸಿಂಗ್ ನೇತೃತ್ವದಲ್ಲಿ ಈ ಸಮಾರಂಭ ನಡೆಯಲಿದೆ. ಕೊಚಿನ್ ಶಿಪ್ಯಾರ್ಡ್ ನಿರ್ಮಿಸಿರುವಂತಹ ಈ ನೌಕೆಯು ಶೇಕಡ 80ಕ್ಕೂ ಹೆಚ್ಚು ಸ್ವದೇಶಿ ಬಿಡಿಭಾಗಗಳನ್ನು ಹೊಂದಿದ್ದು, ಆತ್ಮನಿರ್ಭರ ಭಾರತ ಪರಿಕಲ್ಪನೆಗೆ ಸಾಕ್ಷಿಯಾಗಿದೆ. ಕರಾವಳಿ ಹಾಗೂ ಆಳವಿಲ್ಲದ ಜಲಪ್ರದೇಶಗಳಲ್ಲಿ ಜಲಾಂತರ್ಗಾಮಿ ನಿಗ್ರಹ ಪರಿಶೋಧನೆ ಮತ್ತು ಕಾವಲು ಕಾರ್ಯಾಚರಣೆಗಳನ್ನು ನಡೆಸಿ ಸಮುದ್ರ ಭದ್ರತೆಯನ್ನು ಹೆಚ್ಚಿಸಲು ಈ ಯುದ್ದ ನೌಕೆಯನ್ನು ವಿನ್ಯಾಸಗೊಳಿಸಲಾಗಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನವದೆಹಲಿಯಲ್ಲಿ ಇಂದು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಸಭೆ ನಡೆಯಲಿದೆ. ಪ್ರಸಕ್ತ ವರ್ಷದಲ್ಲಿ ತಮಿಳುನಾಡು ಕಾವೇರಿ ನೀರಿನ ಕೊರತೆ ಎದುರಿಸುತ್ತಿರುವುದರಿಂದ ಕಾವೇರಿ ನೀರು ಬಿಡುಗಡೆ ಮಾಡುವಂತೆ ರಾಜ್ಯದ ಮೇಲೆ ಒತ್ತಡ ಹೆಚ್ಚಿಸಿದೆ. ಕರ್ನಾಟಕದ ಕಾವೇರಿ ಜಲಾನಯನ ಪ್ರದೇಶದ 4 ಪ್ರಮುಖ ಜಲಾಶಯಗಳು ಪ್ರಸ್ತುತ ಸುಮಾರು 30 TMC ಒಳಹರಿವನ್ನು ಪಡೆದಿದ್ದರೆ ತಮಿಳುನಾಡು 4 TMCಗಿಂತ ಕಡಿಮೆ ನೀರು ಪಡೆದಿದೆ ಎನ್ನಲಾಗಿದೆ. ಇದೇ 28ರಂದು ನಡೆಯಲಿರುವ ಮುಂದಿನ ಸಭೆಯಲ್ಲಿ ಪರಿಸ್ಥಿತಿ ಪರಿಶೀಲಿಸಲು ಕಾವೇರಿ ನೀರು ನಿಯಂತ್ರಣ ಸಮಿತಿ ನಿರ್ಧರಿಸಿದೆ. ಆಸಿಯಾನ್ ಚೌಕಟ್ಟಿನ ಅಡಿ ಆಸಿಯಾನ್ ಭಾರತ, ಪೂರ್ವ ಏಷ್ಯಾ ಶೃಂಗಸಭೆ ಮತ್ತು ಆಸಿಯಾನ್ ಪ್ರಾದೇಶಿಕ ವೇದಿಕೆ ಸೇರಿದಂತೆ ವಿದೇಶಾಂಗ ಸಚಿವರ ಮಟ್ಟದ ಸಭೆಯಲ್ಲಿ ಪಾಲ್ಗೊಳ್ಳಲು ಕೇಂದ್ರ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರು ಫಿಲಿಪೈನ್ಸ್ನ ಮನಿಲಾಗೆ ಇಂದು 2 ದಿನಗಳ ಅಧಿಕೃತ ಭೇಟಿ ನೀಡಲಿದ್ದಾರೆ. ಈ ಸಭೆಗಳ ಜೊತೆಗೆ ವಿದೇಶಾಂಗ ಸಚಿವರು ಆಸ್ಟ್ರೇಲಿಯಾ, ಜಪಾನ್ ಮತ್ತು ಅಮೆರಿಕದ ಸಚಿವರೊಂದಿಗೆ ಕ್ವಾಡ್ ವಿದೇಶಾಂಗ ಸಚಿವರ ಸಭೆಯಲ್ಲೂ ಭಾಗಿಯಾಗಲಿದ್ದಾರೆ. ಅಲ್ಲದೆ ಪಾಲ್ಗೊಳ್ಳುವ ವಿವಿಧ ದೇಶಗಳ ಪ್ರತಿನಿಧಿಗಳ ಜೊತೆಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಭಾರತದ ಆಕ್ಟ್ ಈಸ್ಟ್ ನೀತಿಯಡಿ ಆಸಿಯಾನ್ ಒಕ್ಕೂಟದೊಂದಿಗಿನ ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸಲು ಹಾಗೂ ಆಸಿಯಾನ್ ಭಾರತ ಸಮಗ್ರ ಕಾರ್ಯತಂತ್ರದ ಸಹಭಾಗಿತ್ವವನ್ನು ಬಲಪಡಿಸಲು ಈ ಭೇಟಿ ಸಾಕ್ಷಿಯಾಗಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಉನ್ನತ ಶಿಕ್ಷಣದಲ್ಲಿ ಮಹಿಳೆಯರ ಪಾಲ್ಗೊಳ್ಳುವಿಕೆಯನ್ನು ಹೆಚ್ಚಿಸಲು

0: ಕಾಪು ಶಿಕ್ಷಣ ಮಧ್ಯದಲ್ಲೇ ದೊರೆಯುವ ಪ್ರಮಾಣವನ್ನು ಕಡಿಮೆಗೊಳಿಸುವ ಉದ್ದೇಶದಿಂದ ಉತ್ತರ ಪ್ರದೇಶ ಸರ್ಕಾರ ರಾಜ್ಯದ ಪ್ರತಿಭಾನ್ವಿತ ವಿದ್ಯಾರ್ಥಿನಿಯರಿಗೆ ಉಚಿತ ಸ್ಕೂಟಿ ನೀಡಲು ನಿರ್ಧರಿಸಿದೆ. ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ರಾಣಿ ಲಕ್ಷ್ಮೀಬಾಯಿ ಸ್ಕೂಟಿ ಯೋಜನೆ ಜಾರಿಯ ಮಾರ್ಗಸೂಚಿಗಳಿಗೆ ಅನುಮೋದನೆ ನೀಡಲಾಗಿದೆ. ಉತ್ತರ ಪ್ರದೇಶ ಸರ್ಕಾರದ ಉನ್ನತ ಶಿಕ್ಷಣ ಸಚಿವರಾದಂತಹ ಯೋಗೇಂದ್ರ ಉಪಾಧ್ಯಾಯ್ ಅವರು ಈ ಮಹತ್ವಾಕಾಂಕ್ಷಿ ಯೋಜನೆಯ ವಿವರಗಳನ್ನು ಪ್ರಕಟಿಸಿದ್ದಾರೆ. ಪದವಿ ಉತ್ತೀರ್ಣರಾದ ವಿದ್ಯಾರ್ಥಿನಿಯರಲ್ಲಿ ಅಗ್ರ 5% ಪ್ರತಿಭಾನ್ವಿತ ವಿದ್ಯಾರ್ಥಿನಿಯರನ್ನ ಅರ್ಹತಾ ಪಟ್ಟಿಯ ಆಧಾರದ ಮೇಲೆ ಆಯ್ಕೆ ಮಾಡಲಾಗುತ್ತದೆ ಎಂದು ಅವರು ತಿಳಿಸಿದ್ದಾರೆ. ಯೋಜನೆಯಡಿ ಸ್ಕೂಟಿಯ ಜೊತೆಗೆ ಅದರ ವಿಮೆ, ನೋಂದಣಿ, ಹೆಲ್ಮೆಟ್, ಅಗತ್ಯ ಪರಿಕರಗಳು ಹಾಗೂ 4 ಲೀಟರ್ ಪೆಟ್ರೋಲ್ ಅನ್ನು ಸರ್ಕಾರವೇ ಒದಗಿಸಲಿದೆ. ವಿಶೇಷ ಚೇತನ ವಿದ್ಯಾರ್ಥಿನಿಯರು, ಹುತಾತ್ಮರ ಪುತ್ರಿಯರು ಹಾಗೂ ಹಿಂದುಳಿದ ಕುಟುಂಬಗಳ ಪುತ್ರಿಯರಿಗೆ ಆದಾಯ ಮಿತಿಯ ಷರತ್ತಿನಿಂದ ವಿನಾಯಿತಿ ನೀಡಲಾಗಿದೆ. ಇರಾನ್ ತನ್ನ ಪರಮಾಣು ಕಾರ್ಯಕ್ರಮಗಳನ್ನು ಮರುಸೃಷ್ಟಿಸಲು ಯತ್ನಿಸುವ ಯಾವುದೇ ಕೇಂದ್ರಗಳ ಮೇಲೆ ಪ್ರಬಲ ದಾಳಿ ನಡೆಸುವುದಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಸಿದ್ದಾರೆ. ಶ್ವೇತಭವನದಲ್ಲಿ ಲೆಬನಾನ್ ಅಧ್ಯಕ್ಷ ಜೋಸೆಫ್ ಔನ್ ಅವರೊಂದಿಗೆ ನಡೆದ ಜಂಟಿ ಸಭೆಯಲ್ಲಿ ಮಾತನಾಡಿದ ಅವರು, ಇರಾನ್ ತೆರೆಮರೆಯಲ್ಲಿ ಮಾತುಕತೆಗೆ ತೀವ್ರವಾಗಿ ಶ್ರಮಿಸುತ್ತಿದೆ, ಸಂಘರ್ಷ ಅಂತ್ಯಗೊಳಿಸುವ ಕುರಿತು ಮಾತುಕತೆ ನಡೆಸಲು ಕಾತುರವಾಗಿದೆ ಎಂದಿದ್ದಾರೆ. ಇರಾನ್ ತನ್ನ ಪರಮಾಣು ಮೂಲಸೌಕರ್ಯಗಳನ್ನು ಪುನರ್ ನಿರ್ಮಿಸಲು ಯತ್ನಿಸಿದರೆ ಅಮೆರಿಕ ಸೇನೆ ತೀಕ್ಷ್ಣವಾಗಿ ಪ್ರತ್ಯುತ್ತರ ನೀಡಲಿದೆ ಎಂದು ಪುನರುಚ್ಚರಿಸಿದ್ದಾರೆ. ಅಫ್ಘಾನಿಸ್ತಾನದ ನೂರಿಸ್ತಾನ್ನಲ್ಲಿ ಸಂಭವಿಸಿದ ಭೀಕರ ಪ್ರವಾಹದಿಂದ ಸಂಕಷ್ಟಕ್ಕೆ ಸಿಲುಕಿರುವ ಜನರಿಗೆ ನೆರವಾಗಲು ಭಾರತ ಸರ್ಕಾರವು ಆಹಾರ ಪದಾರ್ಥಗಳು ಮತ್ತು ಕುಟುಂಬಗಳಿಗೆ ಅಗತ್ಯವಿರುವಂತಹ ಡೇರೆಗಳು ಸೇರಿದಂತೆ ಪ್ರಮುಖ ಪರಿಹಾರ ಸಾಮಗ್ರಿಗಳನ್ನು ಅಫ್ಘಾನಿಸ್ತಾನದ ರಾಷ್ಟ್ರೀಯ ವಿಕೋಪ ನಿರ್ವಹಣಾ ಪ್ರಾಧಿಕಾರಕ್ಕೆ ತಲುಪಿಸಿದೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ, ಈ ಕಷ್ಟದ ಸಮಯದಲ್ಲಿ ಭಾರತವು ಅಫ್ಘಾನಿಸ್ತಾನದ ಜನರೊಂದಿಗೆ ನೆರವಿಗೆ ವಿದ್ಯುಕ್ತವಾಗಿ ನಿಲ್ಲುತ್ತದೆ ಎಂದು ತಿಳಿಸಿದ್ದಾರೆ. ಚೀನಾದ ಚಾಂಗ್ ಝೌನ್ನಲ್ಲಿ ನಡೆಯುತ್ತಿರುವಂತಹ ಚೀನಾ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿಂದು ಭಾರತೀಯ ಕ್ರೀಡಾಪಟುಗಳು ಕಣಕ್ಕೆ ಇಳಿಯುತ್ತಿದ್ದಾರೆ. ಇಂದು ನಡೆಯಲಿರುವ ವಿವಿಧ ವಿಭಾಗಗಳ 32ರ ಸುತ್ತಿನ ಪಂದ್ಯಗಳಲ್ಲಿ ಭಾರತದ ಲಕ್ಷ್ಯ ಸೇನ್, ಆಯುಷ್ ಶೆಟ್ಟಿ, ಪಿವಿ ಸಿಂಧು, ಉನ್ನತಿ ಹುಡ ಕಣಕ್ಕಿಳಿಯುತ್ತಿದ್ದಾರೆ. ಪುರುಷರ ಡಬಲ್ಸ್ನಲ್ಲಿ ಹರಿಹರನ್ ಅಂಸಕೃಣನ್ ಮತ್ತು ಎಂಆರ್ ಅರ್ಜುನ್ ಜೋಡಿ ಸ್ಪರ್ಧಿಸಲಿದೆ. 15 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಸಾಮಾಜಿಕ ಜಾಲತಾಣಗಳನ್ನು ಬಳಸುವುದನ್ನು ನಿಷೇಧಿಸುವ ಮಹತ್ವದ ಮಸೂದೆಯನ್ನು ಫ್ರಾನ್ಸ್ ಸಂಸತ್ತು ಅಂಗೀಕರಿಸಿದೆ. ಸಂಸತ್ತಿನ ಉಭಯ ಸದನಗಳು ಈ ಮಸೂದೆಗೆ ಅನುಮೋದನೆ ನೀಡಿದ್ದು, ಶಾಲೆಗಳಲ್ಲಿ ವಿದ್ಯಾರ್ಥಿಗಳು ಮೊಬೈಲ್ ಫೋನ್ ಬಳಸುವುದಕ್ಕೂ ನಿರ್ಬಂಧ ಹೇರಲಾಗಿದೆ. ಈ ಕ್ರಮದೊಂದಿಗೆ ಸಾಮಾಜಿಕ ಜಾಲತಾಣಗಳ ಮೇಲೆ ಸಮಗ್ರ ನಿಷೇಧ ಜಾರಿಗೊಳಿಸಿದ ಯುರೋಪಿಯನ್ ಒಕ್ಕೂಟದ ಮೊದಲ ದೇಶ ಎಂಬ ಹೆಗ್ಗಳಿಕೆಗೆ ಫ್ರಾನ್ಸ್ ಪಾತ್ರವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉತ್ತರ ಮ್ಯಾಸಿಡೋನಿಯಾ ಜೊತೆಗೆ ಆರ್ಥಿಕ ಬಾಂಧವ್ಯ ವಿಸ್ತರಣೆಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಕರೆ. ನೀಟ್ ಕುರಿತಂತೆ ಸಂಸತ್ತಿನಲ್ಲಿ ಚರ್ಚೆಗೆ ಸರ್ಕಾರ ಸಿದ್ಧ, ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್. ಚಂಡೀಗಢದಲ್ಲಿ ಇಂದಿನಿಂದ 3 ದಿನಗಳ ಬ್ರಿಕ್ಸ್ ಆರೋಗ್ಯ ಸಚಿವರ ಸಭೆ, ಆರೋಗ್ಯ ಸೇವೆಗಳ ಸಮಾನ ಲಭ್ಯತೆಗೆ ಉತ್ತೇಜನ. ಕರ್ನಾಟಕದ ಕಾರವಾರದಲ್ಲಿಂದು ಐಎನ್ಎಸ್ ಮಾಲ್ವಾಂಡ್ ಯುದ್ಧ ನೌಕೆ ನೌಕಾಪಡೆಗೆ ಸೇರ್ಪಡೆ. ಚೀನಾ ಓಪನ್ ಬ್ಯಾಡ್ಮಿಂಟನ್ 32ರ ಸುತ್ತಿನ ಪಂದ್ಯಗಳಲ್ಲಿ ಇಂದು ಲಕ್ಷ್ಯ ಸೇನ್, ಪಿವಿ ಸಿಂಧು ಕಣದಲ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ವಿಜಯಪುರ, ಈಗ ಸಮಯ 7:45. ಬನ್ನಿ ಕೇಳೋಣ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು. ಆರಂಭದಲ್ಲಿ ಕೇಳೋಣ ಭದ್ರಿ ಚಿತ್ರದ ಒಂದು ಗೀತೆಯನ್ನು.

0: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಆತ್ಮರಹ್ಯನ್ನು ಮುಂದೆ ಕೇಳಿ. ಹೃದಯ ಗೀತೆ ಚಿತ್ರದ ಒಂದು ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ರವರು.

ಆತ್ಮರೆ, ಈ ಕಾರ್ಯಕ್ರಮದ ಕೊನೆಗೆ ತನಕ ಹೋಗೋಣ. ಚಿತ್ರ ವಂಶಿ, ಈ ಗೀತೆಯನ್ನು ಹಾಡಿದ್ದಾರೆ ಟೆನಿಸ್ ಕೃಷ್ಣರವರು. ಕ್ಷಮಿಸಿ, ಈ ಗೀತೆಯನ್ನು ಹಾಡಿದ್ದಾರೆ ಸೋಹಮ್ ಚಕ್ರವರ್ತಿಯವರು.

ಆತ್ಮರೇ, ಇದುವರೆಗೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದ್ರಿ. ಮತ್ತು ಈ ಕಾರ್ಯಕ್ರಮವನ್ನು ಈ ಬೆಳಗ್ಗೆ 8:30ಕ್ಕೆ ಆಲಿಸಬಹುದು. ಇದು ಆಕಾಶವಾಣಿ ವಿಜಯಪುರ. ಈಗ ಸಮಯ 8 ಗಂಟೆ ಆಗಲಿದೆ. ಇನ್ನು ಮುಂದೆ ಕೇಳಿ ದೆಹಲಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮಗಳನ್ನು ಸಹ ಪ್ರಸಾರದಲ್ಲಿ.

ಆತ್ಮೀಯ ಕೆಳಗುರೇ, ಇದುವರೆಗೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದ್ರಿ. ಮತ್ತೆ ಈ ಕಾರ್ಯಕ್ರಮವನ್ನು ತಾವು ಕೇಳಬೇಕಾದರೆ ಈ ಮುಂಜಾನೆ 9:30ಕ್ಕೆ ಆಲಿಸಬಹುದು. ಈಗ ಸಮಯ 9 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆತ್ಮೀಯರೇ,

0: ಆಕಾಶವಾಣಿ ವಿಜಯಪುರ. ಇದೀಗ ಕೇಳಿ ಕಾರ್ಯಕ್ರಮ ಛಜ್ಜಿ ರೊಟ್ಟಿ ಚವಳಿಕಾಯಿ.
1: ಬಾ ಬಾಲೆ ಶಾಲೆಗೆ, ಬಾ ಮರಳಿ ಶಾಲೆಗೆ, ಬಾ ಗೆಳತಿ ಶಾಲೆಗೆ, ಕೂಲಿಯಿಂದ ಶಾಲೆಗೆ, ಪಾಠವನ್ನ ಕಲಿಯುವ, ಊಟವನ್ನ ಮಾಡುವ, ಆಟವನ್ನ ಆಡುವ, ಸಂತಸದಿಂದ ನಲಿಯುವ.
2: ಏನಪ್ಪ ಸುರೇಶ, ಏನು ಏನು ಭಾಳ ಓದಾಕತ್ತಿ? ನೀವು ಓದಾಕತ್ತಿ ಅಂತ ಹೇಳಿ ನಾನು ಬಾಗ್ಲಾನ ಬಡಿಲಿಲ್ಲ, ಮುಂದಕ್ಕೆ ಮಾಡಿದ್ದಿ ತೆಗೆದು ಬಂದಿನಿ ಅಲ್ಲ. ಅಂತ ಪರಿ ಮಗ್ನಾಗಿ ಏನು ಓದಾಕತ್ತಿಯೋ?
1: ಬಾರವ ಗೀತಕ್ಕ ಬಾ, ಏನ್ ಬಾಳ ದಿವಸಕ್ಕೆ ಬಂದ ಮನೆಗೆ.
2: ಹ್ಞೂ ಮತ್ತ ನಾರೆ ಬರ್ತೀನಿಪ್ಪ, ನೀ ನೆನಪಾದ್ರೂ ಬರೋದಿಲ್ಲ ಅಲ್ಲ ಮನೆ ಮುಂದಿನ ಆಯ್ತಿ
1: ಕೂತಿದ್ದೆ ಪುಸ್ತಕ ಓದಾಕತ್ತಿದ್ನಿ.
2: ಹ್ಞೂ
1: ಆಟ ನೋಡದ ನೀ ಬಂದ್ ನೋಡ್ ಬಾ.
2: ಅಲ್ಲ ಅದೇನ್ ಅಟ್ಟಾಪ್ರಿ ಓದಾಕತ್ತಿದ್ದಿ ಮಗ್ನಾಗಿ?
1: ಇಲ್ಲ ಇದು ಏನ್ಪಾ ಅಂದ್ರ ಶಿಕ್ಷಣ ಅನ್ನೋದು ಪ್ರತಿಯೊಬ್ಬರಿಗೂ ಶಿಕ್ಷಣ ಅವಶ್ಯಕ ಅದ.
2: ಬರೋಬ್ಬರಿ ಹೇಳ್ದಿ ನೋಡಪ್ಪ, ಬಾಳ ಅಂದ್ರ ಬಾಳ ಮುಖ್ಯ ಐತಿ ಈಗಿನ ಕಾಲದಾಗ ಶಿಕ್ಷಣ ಕಲಿದು.
1: ಯಾಕಂದ್ರ ಡಾಕ್ಟರ್ ಆಗ್ಲಿ, ಇಂಜಿನಿಯರ್ ಆಗ್ಲಿ, ಆಮೇಲೆ ಯಾವ್ದೋ ರೈತರಾಗ್ಲಿ, ಪ್ರತಿಯೊಬ್ಬರಿಗೂ ಶಿಕ್ಷಣ ಅವಶ್ಯಕ ಅದ.
2: ಹೌದು.
1: ಶಿಕ್ಷಣದಿಂದ ವಿದ್ಯೆ ಬರ್ತದ, ವಿದ್ಯೆದಿಂದ ಉದ್ಯೋಗ ಸಿಗ್ತೈತಿ. ಯಾರ ಎಷ್ಟೇ ಮಟ್ಟಕ್ಕೆ ಬೆಳೆದ್ರು ಸಹಿತ ವಿದ್ಯೆ ಅನ್ನೋದು ಬಹಳ ಅಂದ್ರೆ ಬಹಳ ಮುಖ್ಯವಾಗಿದೆ.
2: ಹೌದು ನೋಡ್ ನೀ ಹೇಳಿದ ಕರೆ ಸುರೇಶ. ಎಷ್ಟೇ ನಾ ಮನುಷ್ಯ ಎತ್ತರಕ್ಕೆ ಹೋದ್ರು ಅವನ ಹತ್ರ ಶಿಕ್ಷಣ ಕಲಿತ ಕಿಶಿಂದ ನೀತಿ ರಿವಾಜ್ ಇರ್ಲಿಲ್ಲ ಅಂದ್ರೆ ಏನು ಎದಕ್ಕೆ ಅರ್ಥ ಹೇಳಪ್ಪ ನೋಡುನು. ಆ ನಾಲ್ಕು ಅಕ್ಷರ ಕಲಿಬೇಕೇ ಅವ. ಆ ನಾಲ್ಕು ಅಕ್ಷರ ಕಲ್ತಿದ ಜೋಡಿ ಜೋಡಿನೇ ವಿನಯ ನಮ್ರತೆ ಇದನ್ನು ಬಹಳ ಮುಖ್ಯ ಅದನು.
1: ಹೌದೌದು, ನಾವೆಲ್ಲ ಕಲಿಯೋ ಮುಂದೆ ಮೊದಲು ಒಂದು ಬುಕ್ನ್ಯಾಗ ಬರ್ದಿದ್ದೇನಾ ಅದನ್ನ ಹೇಳ್ತೀನಿ ನೋಡ್ ನಾನು ನಿನಗೆ.
2: ಅದನ್ನೇ ಕೈಯಾಗಿರದು ಏನು ಹೇಳಪ್ಪ
1: ಹಿಡಿದಿದೆ. ಬಾ ಬಾಲೆ ಶಾಲೆಗೆ, ಬದುಕಬೇಕು ನಾಳೆಗೆ, ಅರಿವು ಬೇಕು ಬಾಳಿಗೆ. ನೋಡಿ ಇವು ಮೂರು ಅಕ್ಷರದಾಗ ಎಷ್ಟು ಸ್ವಾರಸ್ಯಕರ ಅಡಿಗೆ ಐತಿ ನೋಡು.
2: ಅದನ್ನೇ ಕಲಿತು ಮಂಗ್ಯಾನ್ಗತ್ಲೆ ಮಾಡಿದ್ರೆ ಎದಕ್ಕೆ ಬತ್ತು ವಿನಯ ನಮ್ರತೆ ಬೇಕಂತ ಹೇಳಿಲ್ಲ.
1: ಅಂದ್ರ ಬಾಲಿ ಶಾಲಿಗೆ ಬರ್ಬೇಕು ಮೊದಲು, ಆಮೇಲೆ ಬದುಕಬೇಕು ನಾಳಿಗೆ, ನಾಳಿಗೆ ಬದುಕಕ್ ಎಲ್ಲರಿಗೂ ಶಿಕ್ಷಣ ಬೇಕು, ಅರಿವು ಬೇಕು ಬಾಳಿಗೆ. ಅಂದ್ರೆ ಬದುಕಕ್ ಅರಿವು ಬೇಕು, ಶಿಕ್ಷಣ ಬೇಕು, ಮತ್ತೆ ಶಾಲೆ ಬೇಕು.
2: ಶಾಲೆ ಬೇಕು. ಒಂದಕ್ಕೊಂದು ಎಷ್ಟು ಲಗಾವ್ ಅದಾವ ಅಂದ್ರ ಒಂದು ನಾಣ್ಯದ ಎರಡು ಮುಖ ಆತಾವಲ್ಲ ಹಂಗ ಇವು ಒಟ್ಟು ಒಂದಕ್ಕೊಂದು ಜಾಯಿಂಟ್ ಆಗ್ಯಾವ ನೋಡಪ್ಪ.
1: ಹೌದು ಹೌದು ಹೌದು, ಬಹಳ ಅಂದ್ರೆ ಬಹಳ ಮುಖ್ಯವಾದ ವಿಷಯ. ಅದಕ್ಕೆ ಸರ್ಕಾರದವರು ಹತ್ತು ಹಲವಾರು ಶಿಕ್ಷಣಕ್ಕಾಗಿ ಕಾರ್ಯಕ್ರಮಗಳನ್ನ ಮಾಡ್ತಿರ್ತಾರ. ಯಾಕಂದ್ರ ಸಾಲಿ ಬಿಟ್ಟು ಹುಡುಗರು ಹೊಳಿ ಸಾಲಿ ಕಳ್ಸ್ರಿ, ಬಾ ಮರಳಿ ಶಾಲಿಗೆ ಅಂತ ಕಾರ್ಯಕ್ರಮಗಳನ್ನ ಮಾಡ್ತಾರ.
2: ಮತ್ತೆ ಏನ್ ಮಾಡ್ಯಾರ ಸಾಲಿಗೆ ಬರುವಂಗ ಮಾಡ.

0: ಮಾಡಕ್ ಸಾಲಿ ಒಳಗ ಚಿಕ್ಕಿ ಕೊಡ್ತಾರತ್ತ, ಶೇಂಗಾ ಚಿಕ್ಕಿ, ಆಮೇಲೆ ಹಾಲ್ ಕೊಡ್ತಾರತ್ತ, ತತ್ತಿ ಕೊಡ್ತಾರತ್ತ, ಬಾಳೆಹಣ್ಣು ಕೊಡ್ತಾರತ್ತ. ಎಷ್ಟು ನಮ್ ಸಲುವಾಗಿ ಶ್ರಮ ಪಡ್ತದೆ ಹೇಳಿ ಸರ್ಕಾರ. ಅಂತದ್ ನಾವು ಬ್ಯಾಡ ಬ್ಯಾಡ ಅಂತ ಹೇಳಿ ಬರೀ ಕೂಲಿ ಕಳಿಸಿದೆ ಅಲ್ಲಿ ಕಳಿಸಿದೆ ಮಾಡ್ತಾರ.
1: ನೀ ಹೇಳೋದು ನೂರಕ್ ನೂರ ಸತ್ಯ ಐತಿ ಗೀತಕ್ಕ. ಯಾಕಂದ್ರ ಈಗ ಸರ್ಕಾರಿ ಶಾಲೆ ಒಳಗ ಫ್ರೀ ಬುಕ್ಕ ಕೊಡ್ತಾರ, ಬ್ಯಾಗ್ ಕೊಡ್ತಾರ, ಶೂಸ್ ಕೊಡ್ತಾರ,
0: ಸೈಕಲ್ ಕೊಡ್ತಾರತ್ತ,
1: ಸೈಕಲ್ ಕೊಡ್ತಾರತ್ತ, ಸೈಕಲ್ ಕೊಡ್ತಾರ. ಆದ್ರೂ ಈಗಿನ ತಂದೆ ತಾಯಿಗಳಿಗೆ ಒಂದು ದೊಡ್ಡದು ಒಂದು ಏನಪ್ಪಾ ಅಂದ್ರೆ ಹಪಾಪಿ, ಬರೇ ಪ್ರೈವೇಟ್ ಸ್ಕೂಲಿಗೆ ಹಚ್ಚೋದು, ರೊಕ್ಕ ಎಷ್ಟೇ ಹೋಗ್ಲಕ್ಕ ಪ್ರೈವೇಟ್ ಸ್ಕೂಲ್ಗೆ ಕಳಿಸೋದು. ಮತ್ತೆ ಮಕ್ಕಳ ಮೇಲೆ ಬಹಳ ಪ್ರೆಷರ್ ಆಗ್ತಾರ, ಇಷ್ಟು ಪರ್ಸೆಂಟೇಜ್ ಮಾಡ್ಬೇಕು, ಇಷ್ಟು ಓದ್ಬೇಕು, ಇಷ್ಟು ಬರೀಬೇಕು, ಎಲ್ಲರಿಗಿಂತ ನನ್ನ ಮಕ್ಕಳ ರ್ಯಾಂಕ್ ಬರಬೇಕು, ಪರ್ಸೆಂಟೇಜ್ ಜಾಸ್ತಿ ಮಾಡ್ಬೇಕು ಅನ್ನೋದು ಎಲ್ಲರಿಗೂ ಒಂಥರ ಹುಚ್ಚ ಅಂದ್ರು ತಪ್ಪಂಗಿಲ್ಲ ನೋಡುವ.
0: ಹೌದು, ಒಬ್ರಕ್ಕೊಬ್ರು ಮನಿ ಬಾಜುಕ ಆಜುಕ ಅವ ಆಟ ತಗೊಂಡ ಇಷ್ಟು ತಗೊಂಡ ಅಂತೇಳಿ ಮಕ್ಕಳ ಮ್ಯಾಗ ಕೆಟ್ಟು ಹೊರಿ ಹಾಕ್ತಾರಪ್ಪ. ಒಂದ್ ವೇಳೆ ಅವ್ರು ಏನಾರ ಒಂದು ಕಡಿಮೆ ಮಾರ್ಕ್ಸ್ ತಗೊಂಡಿತ್ತ ಅಂದ್ರ ಅದ್ರದೇನ್ ಗತಿ ಚಂದ ಆಗುದಿಲ್ಲ ನೋಡು. ಹಿಂಗಾಗಿ ಮನ್ಯಾಗ ಗಂಡ ಹೆಂಡತಿ ಜಗಳೂ ಆಗ್ತಾವ. ನೀ ಚಂದಂಗ್ ಸಾಲಿ ಕಲ್ಸಿಲ್ಲ, ನೀ ಬರೀ ನೌಕರಿ ಹೋಗ್ತಿ, ಮಕ್ಕಳ ಕಡೆ ಲಕ್ಷ್ಯ ಕೊಟ್ಟಿಲ್ಲ, ಇದ್ರೊಳಗ ಪೋಷಕರದ್ದು ಜಗಳ ಆಗ್ತಾವ ತಮ್ಮ.
1: ಅದಕ್ಕ ಈಗ ಬರೀ ಶಿಕ್ಷಕರದ ಜವಾಬ್ದಾರಿ ಅಷ್ಟಲ್ಲ, ತಂದೆ ತಾಯಿಗಳು ಜವಾಬ್ದಾರಿ ಐತಿ. ನೋಡಿ ಇಲ್ಲೊಂದು ಏನೋ ಮೊದಲು ಬರ್ದಿದ್ದೈತಿ ನನ್ನ ಕೈಯಾಗ ಒಂದು ಇದು ಸಿಕ್ಕದ ಟಾಪಿಕ್. ನಿತ್ಯವೂ ಅಭ್ಯಾಸ ಮಾಡುವವ ಮಾತ್ರ ನಿರ್ವಹಿಸಬಲ್ಲನೇ ಶಿಕ್ಷಕನ ಪಾತ್ರ. ಕಲಿಯುವುದು ಎಲ್ಲವೂ ಮುಗಿದಿಹದು ಎಂದು ತಿಳಿದವನು ಶಿಕ್ಷಕನಾಗಣೈ. ಇದರ ಅರ್ಥ ಕಲಿಕೆ ಅನ್ನೋದು ಜೀವನ ಪರ್ಯಂತ ಇರ್ತದೆ, ಹುಟ್ಟಿಂದ ಸಾವಿನವರೆಗೂ ಕಲಿಕೆ ಮುಗಿದೈತೆ ಅನ್ನೋಂಗಿಲ್ಲ.
0: ವಯಸ್ಸಿಗೆ
1: ಮಿತಿನೇ ಇಲ್ಲ ಕಲಿಯೋದಕ್ಕ. ಅದಕ್ಕ ಕಲ್ತೆಲ್ಲಾ ಮುಗಿಸಿಬಿಟ್ಟೆನ ಅನ್ನೋ ಜಗತ್ನಾಗ ಯಾರು ಇಲ್ಲ. ಎಟ್ ಕಲ್ತ್ರು
0: ಕಡಿಮೆ.
1: ಅದಕ್ಕೆ ನಂದೆಲ್ಲ ಮುಗಿದೈತನ ಅವ್ ಶಿಕ್ಷಕನ ಅಲ್ಲ ಅಂತೇಳಿ ಇದ್ರೊಳಗೆ ಬರ್ದಾರ.
0: ಹೌದು,
1: ಅದಕ್ಕ ಶಿಕ್ಷಕನ ಪಾತ್ರ ಬಾಳ ಎಷ್ಟು ಮುಖ್ಯ ಐತೋ ಅಷ್ಟ ತಂದೆ ತಾಯಿಗಳದು ಬಾಳ ಮುಖ್ಯ ಅದ.
0: ಯಾಕಂದ್ರ ಒಂದು ವಿದ್ಯಾರ್ಥಿ ಅವನಿಗೆ ಶಿಕ್ಷಕಗ ಏನಾರ ಒಂದು ಪ್ರಶ್ನೆ ಕೇಳ್ತಾನ ಅಂದ್ರ ಅದಕ್ಕ 10 ಪಟ್ಟು ಅವ್ರು ಓದ್ಕೊಂಡ್ ಬರ್ಬೇಕು, ಶಿಕ್ಷಣ ಪಡೆದಿರ್ಬೇಕು, ಜ್ಞಾನ ಇರ್ಬೇಕು. ಅಂದಾಗ ಮಾತ್ರ ಮಕ್ಕಳು ಹೇಳು ಪ್ರಶ್ನೆಗೆ ಉತ್ತರ ಕೊಡುವಂಗಿರ್ಬೇಕು. ಹೌದಿಲ್ಲ, ಅಂತ ಶಿಕ್ಷಕರಂತರು ನಮ್ಮಲ್ಲಿ ಅದೇ ಅದಾರ. ನಾವು ತಂದೆ ತಾಯಿ ಆದಂತವ್ರು ಮಕ್ಕಳಿಗೆ ಚಂದಂಗೆ ಸಾಲಿ ಕಳಿಸೋದು, ಹೇಳಿದಂತ ಪಾಠ ಮನ್ಯಾಗ ಅಭ್ಯಾಸ ಮಾಡಿಸೋದು ನಾವು ರೂಢಿ ಮಾಡಿಸ್ಕೋಬೇಕು ನೋಡು.
1: ಹೌದೌದು, ನೀ ಹೇಳೋದು ಬಹಳ ಸತ್ಯವಾದ ಮಾತದ. ಬರೀ ಎಲ್ಲಾನು ಶಿಕ್ಷಕರ ಮಾಡ್ಲಿ ಅಂದ್ರೆ ಮಾಡೋದಾಗುದಿಲ್ಲ, ಅದ್ರ ಜವಾಬ್ದಾರಿ ತಂದೆ ತಾಯಿಗಳದು ಇರ್ತದ.
0: ಇಲ್ಲ, ಟ್ಯೂಷನ್ ಕೋದು ಬಂದು ಅಭ್ಯಾಸ ಮಾಡುದು, ಮಕ್ಕೊಂಡು ಓದುದು, ಬಿಟ್ಟದು, ಯಾವ ಬುಕ್ ಹಾಕೊಂಡೈತಿ, ಯಾವ್ದು ಪೆನ್ಸಿಲ್ ಹಾಕೊಂಡೈತಿಲ್ಲೋ, ಕಂಪಾಸ್ ಹಾಕೊಂಡೈತಿಲ್ಲ, ಇದನ್ನೇನು ನಾವು ಗಮನ ಕೊಡುದಿಲ್ಲ. ಈ ನೋಡುವಂತ ಈ ಮೊಬೈಲ್ ಆಗಿರ್ಬಹುದು, ಟಿವಿ ಆಗಿರ್ಬಹುದು, ಅದ್ರೊಳಗು ಚಲೋ ಪ್ರೋಗ್ರಾಮ್ ಬರ್ತಾವ, ಆದ್ರೆ ಎಲ್ಲಾನು ನೋಡುದ ನೋಡುದು. ನಾಕ್ ಆಯ್ತಂದ್ರ ರಾತ್ರಿ 11:30 ತನ ನೋಡುದು. ಈ ಕಡೆ ಮಕ್ಕಳದು ಗತಿ ಹೆಂಗಪ್ಪ?
1: ಜಿತ್ಲಾಗಂತೂ ತಾಯಂದ್ರೆ ಬರೀ ಧಾರಾವಾಹಿಗಳು ನೋಡ್ಕೊಳ್ಳೋದು ಬಾಳ ಕೂಡ್ತಾರ ಮನಿಯೊಳಗ. ಮಕ್ಳು ಏನ್ ಮಾಡ್ತಾರ ಅನ್ನೋದು ಗೊತ್ತಾಗ್ತಾ ಇಲ್ಲ. ಜಿತ್ಲಾಗಿ ಮಕ್ಳು ಏನ್ ಮಾಡ್ತಾರ ಅನ್ನೋದು ಅದನ್ನ ಸರಿಯಾಗಿ ಅಬ್ಸರ್ವ್ ಮಾಡ್ತಾ ಇಲ್ಲ ಅವರು.
0: ಶಿಕ್ಷಣ, ವಿದ್ಯಾ, ಉದ್ಯೋಗ, ಈ ಮೂರು ಬರ್ಬೇಕಂದ್ರ ಮಂದ ಪಾಯ ಚಲೋ ಇರ್ಬೇಕು. ಈ ಕಡೆ ತಂದೆ ತಾಯಿ ಪಾತ್ರ, ಶಿಕ್ಷಕರ ಪಾತ್ರ, ಗೆಳೆಯರ ಪಾತ್ರನೂ ಮಹತ್ವ ಐತಪ್ಪ. ಅವ್ರು ಎಲ್ಲಿ ಹೋಗ್ತಾರ, ಎಂತ ಗೆಳೆಯರ ಸಂಪರ್ಕ ಐತಿ, ಎಲ್ಲೆಲ್ಲಿ ಹೋಗ್ತಾರ ಅನ್ನೋದು ಲಕ್ಷ ಇಡಬೇಕು.
1: ನಾ ಮೊದಲು ಕಲಿಯಾಗ ಬರೆದಿಟ್ಟಿದ್ದೆ ಒಂದು, ಎಷ್ಟು ಚಂದ ಐತಿ ನೋಡಿ, ಜ್ಞಾನದ ಬಗ್ಗೆ ಐತಿ ಇದು. ಅಂದ್ರ ಅದೇ ವಿದ್ಯೆ, ಶಿಕ್ಷಣ ಕಲಿಯಾಗ ನಾವು ವಿದ್ಯೆ ಕಲಿಬೇಕಾಗತ್ತ, ಉದ್ಯೋಗ ನೆಕ್ಸ್ಟ್ ಸಿಗತ್ತ. ಇದು ಬಹಳ ಇಂಪಾರ್ಟೆಂಟ್. ಓ ಜ್ಞಾನವೇ, ಓ ಜ್ಞಾನವೇ, ನನ್ನ ಹತ್ತಿರವಿರು, ನಾನು ಬಿಟ್ಟು ಬಾಳಲಾರೆನು. ಕೊರತೆಯ ಸಮಯದಿ ತಂದೆಯಾಗಿರು, ದುಃಖದ ಸಮಯದಿ ತಾಯಿಯಾಗಿರು. ಓ ಜ್ಞಾನವೇ, ಓ ಜ್ಞಾನವೇ, ಓದುವ ಸಮಯದಿ ಗುರುವಾಗಿರು, ಪ್ರಾರ್ಥನೆಯ ಸಮಯದಿ ದೇವರಾಗಿರು. ಓ ಜ್ಞಾನವೇ, ಓ ಜ್ಞಾನವೇ, ಕತ್ತಲೆಯ ಸಮಯದಿ ಬೆಳಕಾಗಿರು, ಮರಣದಿ ಸಮಯಲಿ ಜೀವವಾಗಿರು. ಓ ಜ್ಞಾನವೇ, ಓ ಜ್ಞಾನವೇ, ಬದುಕಿನ ದಾರಿಯನ್ನು ತೋರಿ ಬಿಟ್ಟರು, ದಾರಿ ಬಿಟ್ಟ ಮನುಷ್ಯರನ್ನು ದಾರಿಗೆ ತಂದಿರು. ಓ ಜ್ಞಾನವೇ, ಓ ಜ್ಞಾನವೇ.
0: ನೋಡ್ರಿ ಎಂತ ಚಂದ ಐತಿ. ಮತ್ ಇಂಥವೆಲ್ಲ ಬರ್ದಿದ್ದು ಒತ್ತಾಟೆ ಎಲ್ಲ ಗೊಳೆ ಮಾಡಿ ಇಟ್ಕೊಂಡಿಲ್ಲಪ್ಪ. ಹಿಂಗ ನಾವು ಮಕ್ಳಿಗೆ ಹೇಳ್ಬೇಕು ನೋಡು. ಅಂದ್ರೆ ಯಾವ್ದು ಇದ್ರೊಳಗೆ ಐತಿ ಹೇಳಿ, ಇದು ತೆಗಿದು ಅಕ್ಷರ ಚಲೋ ಇಲ್ಲ, ಈ ಒಂದು ಲೈನ್ ಚಲೋ ಇಲ್ಲ ಅಂತ
1: ಹೇಳಕ್ಕಾಗುತ್ತೆ? ಉಪಯೋಗ ಅಂತ ಒಂದು ಅಮೂಲ್ಯವಾದ ಅರ್ಥವನ್ನು ಕೊಡ್ತಕ್ಕಂತ ಶಬ್ದಗಳಿವೆ.
0: ಪದ್ಯ ಬರ್ದಂಗ್ ಬರ್ದಿ ನೋಡಪ್ಪ, ಬಾಳ ಬೆಸ್ಟ್ ನೋಡಪ್ಪ, ಬಾರಿ ಚಂದ ಬರ್ದಿ ಬಿಡು.
1: ಗೀತಕ್ಕ ಬಾಳ ದಿವಸಕ್ಕೆ ಬಂದಿ, ಸ್ವಲ್ಪ ಜಾಗಿ ಮಾಡ್ಸೋನಂತ ಎಳ್ನೀರ್ ಅದಾವ ಇಲ್ಲಿ ನಮ್ಮ ಮನಿ ಮುಂದೆ, ಎಳ್ನೀರ್ ಗಿಡ ಐತಿ, ಸ್ವಲ್ಪ ಎಳ್ನೀರ್ ಕುಡಿದು ಹೋಗಕತ್ತ ಕೂಡು.
0: ಹಂಗ ಮಾಡ್ತೀನಪ್ಪ. ಯಾಕಂದ್ರ ಇಂಥದೆಲ್ಲ ಶಿಕ್ಷಕರ ಬಗ್ಗೆ ಈ ಒಂದು ವಿದ್ಯಾ ಮಕ್ಕಳಿಗೆ ಎಷ್ಟು ಅವಶ್ಯ ಐತೆ ಅಂತ ಹೇಳಿ ಮಾತಾಡೋದು ಕೂತ್ರ ಯಾವುದು ನೆನಪ ಆಗುದಿಲ್ಲ ನೋಡು. ನಡಿ ನಡಿ
1: ಮುಗಿದ ಗೊತ್ತಾಗಿಲ್ಲ.
0: ನಡಿ, ಎಳ್ನೀರ ಕೊಟ್ಬಿಡಪ್ಪ, ಕುಡಿದು ಹೋಗ್ತೀನಿ.
1: ಆಯ್ತು ಆಯ್ತು, ಒಂದೆರಡದಾವ ಕೊಡ್ತೀನಿ, ಕುಡಿ ಕುಡಿ.

0: ಇದುವರೆಗೆ ಕಾರ್ಯಕ್ರಮ ಚಚ್ಚಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ.
1: ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಸದಾಶಿವ ಚಲವಾದಿ ಹಾಗೂ ಭಾರತೀಯ

0: ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.
1: ಆತ್ಮರೇ, ಇದು ಆಕಾಶವಾಣಿ ವಿಜಯಪುರ. ಬನ್ನಿ ಕೇಳೋಣ ಸ್ಪೆಷಲ್ ಮಿಶ್ರ ಗೀತೆಯ ಕಾರ್ಯಕ್ರಮದಲ್ಲಿ

ಆತ್ಮರೇ, ಇದು ಆಕಾಶವಾಣಿ ವಿಜಯಪುರ. ಬನ್ನಿ ಕೇಳೋಣ ಸ್ಪೆಷಲ್ ಮಿಶ್ರ ಗೀತೆಯ ಕಾರ್ಯಕ್ರಮದಲ್ಲಿ. ಮೊದಲಿಗೆ ಒಂದು ಭಕ್ತಿಗೀತೆಯನ್ನು ಕೇಳೋಣ.

0: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್
1: ಪಿ ಎಂ ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ಇನ್ನು ಮುಂದೆ ಕೇಳಿ ಈ ಬಂಧನ ಚಿತ್ರದ ಒಂದು ಗೀತೆಯನ್ನು. ಈ ಗೀತೆಯನ್ನು ಹಾಡಿದ್ದಾರೆ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ರವರು.

0: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್
1: ಏನು ರಂಗ ಕೈಗೆ ಬ್ಯಾಂಡೇಜು
2: ಬಿದ್ದ್ಬಿಟ್ಟಾಕ ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ ಸ್ಮಾರ್ಟ್ ಕಾರ್ಡ್ ಇದೆ ತಾನೆ ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ
0: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಹಿಂದೆ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ
3: ಆತ್ಮರೇ ಈಗ ಕೇಳಿ ಒಂದು ಭಾವಗೀತೆ ಹಾಡಿದ್ದಾರೆ ವಾನಶ್ರೀ ಕುಲಕರ್ಣಿರವರು

0: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ?
1: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಈಗ ಕೇಳಿ ಒಂದು ಜನಪದ ಸಂಗೀತವನ್ನು, ತತ್ವಪದವನ್ನು. ಈ ಗೀತೆಯನ್ನು ಹಾಡಿದ್ದಾರೆ ಸಿ ಅಶ್ವಥ್ರವರು.

0: ಆತ್ಮರೆ, ಇದುವರೆಗೆ ಸ್ಪೆಷಲ್ ಮಿಕ್ಸ್ ಮಿಶ್ರ ಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ವಿಜಯಪುರ. ಈಗ ಸಮಯ 9:30. ಬನ್ನಿ ಕೇಳೋಣ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು. ಆರಂಭದಲ್ಲಿ ಕೇಳೋಣ ಕೋಟಿಗೊಬ್ಬ ಚಿತ್ರದ ಒಂದು ಗೀತೆಯನ್ನು.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಈ ಗೀತೆಯನ್ನು ಹಾಡಿದ್ದಾರೆ ಚಿತ್ರ ಹಾಗೂ SP ಬಾಲಸುಬ್ರಹ್ಮಣ್ಯಂ ರವರು.

0: ಏನು ರಂಗಾ ಕೈಗೆ ಬ್ಯಾಂಡೇಜು?
1: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
0: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
2: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSUWSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಇನ್ನು ಮುಂದೆ ಕೇಳಿ ಬಂಗಾರದ ಕಲುಷ ಚಿತ್ರದ ಒಂದು ಗೀತೆಯನ್ನು. ಈ ಗೀತೆಯನ್ನು ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ, ಮಂಜುಳಾ ಗುರುರಾಜ್ ಹಾಗೂ ಸಂಗೀತ ಕಟ್ಟೀರವರು.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಇನ್ನು ಮುಂದೆ ಕೇಳಿ ಸೂತ್ರಧಾರ ಚಿತ್ರದ ಒಂದು ಗೀತೆಯನ್ನ. ಈ ಗೀತೆಯನ್ನು ಹಾಡಿದ್ದಾರೆ ಎಲ್ ಎನ್ ಶಾಸ್ತ್ರಿಯವರು.

0: ಅಸಲಿ ನೋಟ್ನಲ್ಲಿ ಯಾಕಾಡ್ತೀಯ?
1: ಬ್ರೋ, ಇದು ಹರಿದಿದೆ.
0: ಇಲ್ಲಿ ಕೇಳು, ಹರಿದೋಗಿರ್ದಿರೋ ಅಥವಾ ಹಳೆ ನೋಟನ್ನು
2: ಬ್ಯಾಂಕ್ ಬ್ರಾಂಚ್ ನಲ್ಲಿ ಎಕ್ಸ್ಚೇಂಜ್ ಮಾಡಬಹುದು.
1: ವಾವ್, ಹೊಸ ನೋಟ್ ಸಿಗುತ್ತಾ?
0: ಹಾ.

0: ಇದರಿಂದ ನೀನು ನಮ್ಗೆ ಪಿಜ್ಜಾ ಪಾರ್ಟಿ ಕೊಡ್ಬೇಕು.
1: ಆರ್.ಬಿ.ಐ. ಹೇಳುತ್ತೆ, ಸ್ಮಾರ್ಟ್ ಆಗಿರಿ,
2: ಕೂಲ್ ಆಗಿರಿ.
3: ಇನ್ನು ಮುಂದೆ ಕೇಳಿ ನಮ್ಮ ಸಂಸಾರ ಆನಂದ ಸಾಗರ ಚಿತ್ರದ ಒಂದು ಗೀತೆಯನ್ನು ಹಾಡಿದ್ದಾರೆ ರಾಜೇಶ್ ಹಾಗೂ ನಂದಿತಾರವರು.

ಆತ್ಮರೇ, ಇದು ಆಕಾಶವಾಣಿ ವಿಜಯಪುರ. ಇನ್ನು ಮುಂದೆ ಕೇಳಿಬರಿ ಸರಿಯಾಗಿ 10 ಗಂಟೆಗೆ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮಗಳನ್ನು ಸಹ ಪ್ರಸಾರದಲ್ಲಿ.

0: ಸಮಯ 10 ಗಂಟೆ. ಇನ್ನೀಗ ಕೆಲವು ಪ್ರಕಟಣೆಗಳು, ನಂತರ ಗಾನಗಂಗೆ ಕಾರ್ಯಕ್ರಮ ಮುಂದುವರಿಯುತ್ತೆ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು?
3: ಬಿದ್ಬಿಟ್ಯಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೆ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ये दिल और उनकी निगाहों के साए
5: ಇಂಪಾದದನೀ ನವಿರಾದ ಕಾವ್ಯ,
6: ಮನದಾಳವನ್ನು ತಟ್ಟುವ ಸಂಗೀತ,
7: ದಿಲ್ ತಳಪ್ ತಳಪ್
5: ಮತ್ತೆ ಮತ್ತೆ ಕೇಳಬೇಕೆನ್ನುವ ಹಿಂದಿ ಚಿತ್ರಗೀತೆಗಳ ಪ್ರಸಾರ ಸುನಹರಿ ಪಲ್ನಲ್ಲಿ.
7: ಪಲ್ ಪಲ್ ದಿಲ್,
5: ಹೃದಯಗಳು ಮಿಡಿಯುವ ಹಿಂದಿ ಚಿತ್ರಗೀತೆಗಳು ತಪ್ಪದೆ ಕೇಳಿ ಸುನಹರಿ ಪಲ್. ಪ್ರತಿದಿನ ಬೆಳಿಗ್ಗೆ 10:30 ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.
8: ಪರಂಪರೆಯನ್ನು ಪಸರಿಸುವ
9: ಐತಿಹಾಸಿಕ ಸ್ಥಳಗಳ ಪರಿಚಯ
8: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ,
9: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ,
8: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್.
9: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ.
10: ನಿಮ್ಮ ಭಾವನೆಗಳಿಗೆ ಸ್ಪಂದಿಸುವ ಹಳೆಯ ನೆನಪುಗಳನ್ನು ಮೆಲುಕು ಹಾಕುವಂತೆ ಮಾಡುವ ಮಧುರ ಗೀತೆಗಳ ಗುಚ್ಛ ಸವಿನೆನಪು.
11: ಅರ್ಥಪೂರ್ಣ ಸಾಹಿತ್ಯ, ಸುಮಧುರ ರಾಗ ಸಂಯೋಜನೆ, ಜನಪ್ರಿಯ ಗಾಯಕರ ಗಾನ ಸುದಿಯಲ್ಲಿ ಮೂಡಿ ಬರುವ ಗೀತೆಗಳ ಸಂಗಮ ಸವಿನೆನಪು.
12: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 11 ಗಂಟೆಗೆ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.

0: ಸೈಲೆನ್ಸ್ ಸೈಲೆನ್ಸ್, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಇದು ಹಾಸ್ಪಿಟಲ್.
1: ಏನಮ್ಮ ಆ ಅಳ್ತಾ ಇರೋ ಆ ಮಗುನ ಹಾಗೆ ತಾಯಿನ ಒಳಗಡೆ ಕಳಿಸಿ.
2: ಡಾಕ್ಟರ್, ನಿನ್ನೆಯಿಂದ ಒಂದು ನಿಮಿಷನೂ ನಿಲ್ಲಿಸದೆ ಅಳ್ತಾ ಇದ್ದಾನೆ. ನಾನು ಮಗು ಕೈಲಿ

0: ಮೊಬೈಲ್ ಕಿತ್ಕೊಂಡೆ ಅಷ್ಟೇ ಆಗ ಶುರು ಮಾಡಿದಂತಹ ಹಠ ರೊಚ್ಚಿಗೆದ್ದು ಹೀಗ ಆಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅವಳಿನ.
1: ಚೆ ನೋಡಿ, ಮಗು ಒಂದ್ ಕಡೆ ಕೂರ್ತಾ ಇಲ್ಲ, ಕಣ್ಣಿಗೆ ಕಣ್ ಕೊಟ್ಟು ನೋಡ್ತಾ ಇಲ್ಲ, ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ, ನರದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನು ನಿಲ್ಲಿಸಿ.
2: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ ಅವರ ಭವಿಷ್ಯವನ್ನ ಚೀಟೋದು ಬೇಡವೇ.

ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ. ಮಹಿಳೆ ಜೀವನದ ನಿರೂಪಕಿ, ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ. ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ, ಸಹನೆಗೆ ಮತ್ತೊಂದು ಹೆಸರಾದವಳೆ ಮಹಿಳೆ.

ಗಾನಗಂಗೆ ಕಾರ್ಯಕ್ರಮವನ್ನ ಮುಂದುವರಿಸೋಣ. ನಾವು ಮೆದುಳಿನ ಆರೋಗ್ಯದ ಬಗ್ಗೆ ಮಾತನಾಡ್ತಾ ಇದ್ವಿ. ಮೆದುಳಿನ ಆರೋಗ್ಯವನ್ನ ಕಾಪಾಡಿಕೊಳ್ಳೋದ್ರಲ್ಲಿ ಇಂಪಾದ ಸಂಗೀತವನ್ನ ಕೇಳೋದು, ಕೊಳಲು ವೀಣೆಯಂತಹ ವಾದ್ಯ ಸಂಗೀತಗಳನ್ನ ಕೇಳೋದು ಕೂಡ ಪೂರಕವಾದ ಅಂಶಗಳೇ. ನಾವು ಯಾವಾಗಲೂ ಏನನ್ನೋ ಯೋಚಿಸ್ತಾ ಇರ್ತೀವಿ, ಮನಸ್ಸಿನಲ್ಲಿ ಭಾವನೆಗಳು ಅಲೆ ಅಲೆಯಾಗಿ ಬರ್ತಾನೆ ಇರುತ್ತೆ. ಅದನ್ನು ನಿಯಂತ್ರಿಸೋದು, ನಮಗೆಷ್ಟು ಬೇಕೋ ಅಷ್ಟನ್ನು ಮಾತ್ರ ತಗೊಳ್ಳೋದು, ಇವೆಲ್ಲ ಜೀವನದ ಕಲೆಗಳು. ಅದನ್ನು ನಾವು ಕರಗತ ಮಾಡಿಕೊಳ್ಬೇಕು, ಆಗ ಮಾತ್ರ ನೆಮ್ಮದಿಯ ಜೀವನವನ್ನು ನಡೆಸೋದಕ್ಕೆ ಸಾಧ್ಯ. ನೆಮ್ಮದಿ ಇದ್ದಲ್ಲಿ ಮೆದುಳಿನ ಆರೋಗ್ಯ ಚೆನ್ನಾಗಿ ಇರುತ್ತೆ. ನಮ್ಮ ಬಿಡುವಿನ ಸಮಯದಲ್ಲಿ ವೃಥಾ ಬೇರೆಯವರ ಬಗ್ಗೆ ಮಾತನಾಡ್ತಾ ಕಾಲ ಕಳೆಯೋದು, ಮೊಬೈಲ್ ಟಿವಿ ಇವುಗಳ ಮುಂದೆ ಕಾಲಹರಣ ಮಾಡೋದು, ಇದರಿಂದ ಮನಸ್ಸಿಗೆ ತೊಂದರೆ ಆಗುತ್ತೆ. ಅದೇ ಒಳ್ಳೆಯ ಪುಸ್ತಕಗಳನ್ನು ಓದೋದು, ಒಳ್ಳೆಯ ಬರಹಗಳನ್ನು ಓದೋದು, ಒಳ್ಳೆಯ ವಿಚಾರಗಳನ್ನು ಚಿಂತನೆ ಮಾಡೋದು, ಸತ್ಸಂಗವನ್ನು ಮಾಡೋದು, ಇಂಥದ್ದನ್ನು ಮಾಡೋದ್ರಿಂದ ಕೂಡ ಮೆದುಳಿಗೆ ಉಪಯೋಗ ಆಗುತ್ತೆ.

ಆರ್ಪಿ ಪಟ್ನಾಯಕ್ ಹಾಗೂ ನಂದಿತಾ ಅವರ ಧ್ವನಿಗಳಲ್ಲಿ ಎಕ್ಸ್ಕ್ಯೂಸ್ ಮೀ ಚಿತ್ರದ ಶೀರ್ಷಿಕೆ ಗೀತೆಯನ್ನು ಕೇಳೋಣ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ಆರ್ಪಿ ಪಟ್ನಾಯಕ್ ಅವರ ಸಂಗೀತ ಈ ಗೀತೆಗಿದೆ.

ಇತ್ತೀಚಿನ ದಿನಗಳಲ್ಲಿ ನಾವು ಮಾಡುವಂತಹ ಕೆಲಸದಿಂದ ನಮಗೆ ಆರ್ಥಿಕವಾಗಿ ಸಬಲತೆ ಏನೋ ಸಿಗ್ತಾ ಇದೆ, ಆದರೆ ಮಾನಸಿಕವಾಗಿ ಸಿಗ್ತಾ ಇರುವಂತಹದ್ದು ನೆಮ್ಮದಿಯಲ್ಲ, ಬದಲಾಗಿ ಒತ್ತಡ. ನಮ್ಮ ಕೆಲಸಗಳು ನಿಗದಿತ ಸಮಯದಲ್ಲಿ ಆಗ್ತಾ ಇಲ್ಲ, ರಾತ್ರಿ ಪಾಳಿಯಲ್ಲಿ ಕೆಲಸ ಮಾಡಬೇಕಾದಂತಹ ಅನಿವಾರ್ಯತೆಗಳು ಹೆಚ್ಚಾಗ್ತಾ ಇದೆ. ಇದರಿಂದ ನಮ್ಮ ಊಟ ತಿಂಡಿ ನಿದ್ದೆಯಲ್ಲಿ ಬದಲಾಗ್ತಾ ಇದೆ, ವ್ಯತ್ಯಾಸವಾಗ್ತಾ ಇದೆ. ಸೂರ್ಯನ ಬಿಸಿಲಿಗೆ ನಾವು ಮೈಯೊಡ್ಡುವಂತಹ ಅವಕಾಶಗಳನ್ನು ಕೂಡ ನಾವು ಕಳ್ಕೊಳ್ತಾ ಇದ್ದೀವಿ. ಇಂತಹ ಎಲ್ಲ ವ್ಯತ್ಯಾಸವಾದಂತಹ ಕೆಲಸಗಳಿಂದ ಮನಸ್ಸು ಮೆದುಳು ಅರಳೋದರ ಬದಲು ಮಂಕಾಗ್ತಾ ಇದೆ. ಹಾಗಾಗಿ ನಾವು ಮಾಡುವ ಕೆಲಸದ ಮೇಲೆ ಸ್ವಲ್ಪ ಗಮನವಿಟ್ಟು ನಮ್ಮ ಜೀವನ ಶೈಲಿಯನ್ನು ಸ್ವಲ್ಪ ಬದಲಾಯಿಸಿಕೊಂಡ್ರೂ ಸಾಕು, ಮೆದುಳಿನ ಆರೋಗ್ಯವನ್ನು ಕಾಪಾಡೋದಕ್ಕೆ ನಾವು ನಮ್ಮ ಕೈಲಾದಷ್ಟು ಪ್ರಯತ್ನವನ್ನು ಮಾಡಬಹುದು. ದಾಸವಾಳ ಚಿತ್ರಕ್ಕಾಗಿ ಗುರುಕಿರಣ್ ಹಾಗೂ ಅನುಪಮಾ ಹಾಡಿರುವ ಗೀತೆಯನ್ನ ಈಗ ಕೇಳುತ್ತಿದ್ದೀರಿ. ಕವಿರಾಜ್ ಅವರ ಸಾಹಿತ್ಯ, ಗುರುಕಿರಣ್ ಅವರ ಸಂಗೀತ ಈ ಗೀತೆಗಿದೆ.

0: ಕೃಷ್ಣ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಗುರುಕಿರಣ್, ಸುಚಿತ್ರ ಹಾಗೂ ಜನನಿ ಹರಿಕೃಷ್ಣ ಅವರ ಧ್ವನಿಗಳಲ್ಲಿ ಈ ಗೀತೆ ಮೂಡಿಬಂತು. ಕವಿರಾಜ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ ಈ ಗೀತೆಗಿತ್ತು.
1: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
2: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
1: ಆಕಾಶವಾಣಿ FM ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
0: ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲೇ ತುಂಬ ಒತ್ತಡವನ್ನು ಹೇರೋದು, ಮನಸ್ಸಿಗೆ ಹಿಂಸೆಯಾಗುವ ರೀತಿಯಲ್ಲಿ ಪೋಷಕರು ನಡ್ಕೊಳ್ಳೋದು, ತುಂಬ ಭಯವನ್ನು ಹುಟ್ಟಿಸೋದು, ಇವೆಲ್ಲವೂ ಮೆದುಳಿನ ಆರೋಗ್ಯಕ್ಕೆ ತೊಂದರೆಯನ್ನು ಉಂಟು ಮಾಡುವಂತಹ ಅಂಶಗಳು. ಇದರಿಂದ ಮೆದುಳಿನ ಬೆಳವಣಿಗೆ ಕುಂಠಿತವಾಗಬಹುದು. ಹಾಗಾಗಿ ಪೋಷಕರು ಮಕ್ಕಳನ್ನು ಚಿಕ್ಕ ವಯಸ್ಸಿನಿಂದಲೇ ಸಮಾಧಾನಿಗಳಾಗಿರೋದನ್ನು ಕಲಿಸೋದು ಬಹಳ ಮುಖ್ಯವಾಗುತ್ತೆ. ಇದರಿಂದ ಮೆದುಳಿನ ಆರೋಗ್ಯ ಸಣ್ಣ ವಯಸ್ಸಿನಿಂದಲೇ ಚೆನ್ನಾಗಿರುತ್ತೆ. ಇನ್ನೊಂದು ಗೀತೆಯೊಂದಿಗೆ ಇವತ್ತಿನ ಗಾನಗಂಗೆ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಗುತ್ತೆ.

ಆಕಾಶವಾಣಿ ಬೆಂಗಳೂರು, ಸಮಯ 10:30:30. ಸುನ್ಹೆರೆ ಪಲ್. ಹಿಂದಿಯ ಹಳೆಯ ಚಿತ್ರಗೀತೆಗಳನ್ನು ಆಲಿಸುವ ಸಮಯ. ಇಂದಿನ ಸುನ್ಹೆರೆ ಪಲ್ ಕಾರ್ಯಕ್ರಮದಲ್ಲಿ ಮೊದಲಿಗೆ ಮೂಡಿಬರುತ್ತಿದೆ ರಾಮ್ ಬಲರಾಮ್ ಚಿತ್ರದ ಗೀತೆ, ಮೊಹಮ್ಮದ್ ರಫಿ ಹಾಗೂ ಲತಾ ಮಂಗೇಶ್ಕರ್ ಅವರ ಧ್ವನಿಗಳಲ್ಲಿ, ಆನಂದ್ ಭಕ್ಷಿಯವರ ಸಾಹಿತ್ಯ, ಲಕ್ಷ್ಮೀಕಾಂತ್ ಪ್ಯಾರೇಲಾಲ್ ಅವರ ಸಂಗೀತ ಈ ಗೀತೆಗಿದೆ.

ಲತಾ ಮಂಗೇಶ್ಕರ್ ಹಾಗೂ ಅನೂಪ್ ಜಲೋಟ ಹಾಡಿರುವ ಏಕ್ ದೂಜೆ ಕೆ ಲಿಯೇ ಚಿತ್ರದ ಗೀತೆಯನ್ನು ಕೇಳೋಣ. ಆನಂದ್ ಭಕ್ಷಿಯವರ ಸಾಹಿತ್ಯ, ಲಕ್ಷ್ಮೀಕಾಂತ್ ಪ್ಯಾರಲಾಲ್ ಅವರ ಸಂಗೀತ ಈ ಗೀತೆಗಿದೆ.

0: ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ
1: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಥೋಡಿಸಿ ಬೇವಫಾಯಿ ಚಿತ್ರಕ್ಕಾಗಿ ಅನ್ವರ್ ಹಾಗೂ ಸುಲಕ್ಷಣಾ ಪಂಡಿತ್ ಹಾಡಿರುವ ಗೀತೆಯನ್ನ ಈಗ ಕೇಳೋಣ.

0: ಪತಿತ ಚಿತ್ರಕ್ಕಾಗಿ ಕಿಶೋರ್ ಕುಮಾರ್ ಅವರು ಹಾಡಿರುವ ಗೀತೆಯನ್ನು ಕೇಳಿದ್ರಿ. ಸಾಹಿತ್ಯ ಆನಂದ ಭಕ್ಷಿ, ಸಂಗೀತ ಬಪ್ಪಿ ಲಹರಿಯವರದ್ದಾಗಿತ್ತು.
1: ಚಂದ್ರ ತಾರೆ ತೊಟ್ಟಿಲಲ್ಲಿ ಬೆಳಕ ನಿಟ್ಟು ತೂಗಿದಾಕೆ.
2: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
1: ನಿನಗೆ ಬೇರೆ ಹೆಸರು ಬೇಕೆ?
3: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
1: ಸ್ತ್ರೀ ಎಂದರೆ ಅಷ್ಟೇ ಸಾಕೆ.
2: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
1: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
3: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ.

ಇದಾಗಿತ್ತು ಇವತ್ತಿನ ಸುನ್ಹೇರೆ ಪಲ್ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನೀವು ಹಳೆಯ ಹಿಂದಿಯ ಚಿತ್ರಗೀತೆಗಳನ್ನು ಆಲಿಸಿದಿರಿ. ಆಕಾಶವಾಣಿ ಬೆಂಗಳೂರು, ಸಮಯ 11 ಗಂಟೆ. ಸವಿನೆನಪು, ಕನ್ನಡದ ಹಳೆಯ ಚಿತ್ರಗೀತೆಗಳನ್ನು ಆಲಿಸೋಣ. ಶ್ರೀಕೃಷ್ಣ ಗಾರುಡಿ ಚಿತ್ರದ ಆಯ್ದ ಗೀತೆಗಳನ್ನು ಈಗ ಕೇಳೋಣ. ಹುಣಸೂರು ಕೃಷ್ಣಮೂರ್ತಿಯವರ ಸಾಹಿತ್ಯ, ಪೆಂಡಿಲ್ಯ ನಾಗೇಶ್ವರರಾವ್ ಅವರ ಸಂಗೀತ ಈ ಗೀತೆಗಳಿಗಿದೆ.

ಜಿಕ್ಕಿ ಹಾಗೂ ಪಿಬಿ ಶ್ರೀನಿವಾಸ್ ಅವರ ಧ್ವನಿಗಳಲ್ಲಿ ಶ್ರೀಕೃಷ್ಣ ಗಾರುಡಿ ಚಿತ್ರದಿಂದ ಆಯ್ದ ಗೀತೆಗಳನ್ನು ಕೇಳಿದಿರಿ. ಹುಣಸೂರು ಕೃಷ್ಣಮೂರ್ತಿಯವರ ಸಾಹಿತ್ಯ, ಪೆಂಡ್ಯಾಲ ನಾಗೇಶ್ವರ ರಾವ್ ಅವರ ಸಂಗೀತ.

0: ಈ ಗೀತೆಗಳಿಗಿತ್ತು.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSUWSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಇನ್ನೀಗ ಪಿ ನಾಗೇಶ್ವರರಾವ್ ಅವರ ಸಂಗೀತ ನಿರ್ದೇಶನದಲ್ಲಿ ಮೂಡಿಬಂದ ಶ್ರೀ ಕೃಷ್ಣಾರ್ಜುನ ಯುದ್ಧ ಚಿತ್ರದಿಂದ ಆಯ್ದ ಗೀತೆಗಳನ್ನು ಕೇಳೋಣ.

ಶ್ರೀಕೃಷ್ಣ ಅರ್ಜುನ ಯುದ್ಧ ಚಿತ್ರದ ಗೀತೆಯನ್ನ ಕೇಳಿದಿರಿ. ಘಂಟಸಾಲ ಹಾಗೂ ಪಿ ಸುಶೀಲಾ ಅವರ ಧ್ವನಿಗಳಲ್ಲಿ ಗೀತೆಗಳು ಮೂಡಿಬಂದವು. ಈ ಗೀತೆಗಳನ್ನು ಬರೆದವರು ಚಿ ಸದಾಶಿವಯ್ಯ, ಸಂಗೀತ ನಿರ್ದೇಶನ ಮಾಡಿದವರು ಪಿ ನಾಗೇಶ್ವರರಾವ್.

ಶ್ರೀಮಂತನ ಮಗಳು ಚಿತ್ರದಿಂದ ಆಯ್ದ ಕೆಲವು ಗೀತೆಗಳನ್ನು ಕೇಳೋಣ. ಜಿ ಉದಯಶಂಕರ್ ಅವರ ಸಾಹಿತ್ಯ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ಈ ಗೀತೆಗಿದೆ.

0: ಶ್ರೀಮಂತನ ಮಗಳು ಚಿತ್ರದಿಂದ ಆಯ್ದ ಗೀತೆಗಳನ್ನು ಕೇಳಿದ್ರಿ. ಇನ್ನೀಗ ದೊಡ್ಡರಂಗೇಗೌಡ ಅವರ ರಚನೆ, ಉಪೇಂದ್ರ ಕುಮಾರ್ ಅವರ ಸಂಗೀತವಿರುವ ಶ್ರೀಮಾನ್ ಚಿತ್ರದ ಕೆಲವು ಗೀತೆಗಳನ್ನು ಕೇಳೋಣ.
1: ಮಿಸ್ಟರ್ ಕೊಂಚ ನಿಲ್ಲ

ಇಷ್ಟೆ ಕೊಂಚ ನಿಲ್ಲಿ ಯಾಕೆ ಹೀಗೆ ದೂರ ದೂರ ಓಡುವಿರಿ ಹಲೋ ಮಿಸ್ಟರ್ ಏ ಹಲೋ ಮಿಸ್ಟರ್

ಸವಿನೆನಪು ಕೇಳ್ತಾ ಇದ್ದೀರಾ ಇನ್ನೀಗ ಎಸ್ ರಾಜಲಕ್ಷ್ಮಿ ಹಾಗೂ ಪಿವಿ ಶ್ರೀನಿವಾಸ್ ಅವರ ಸ್ವರದಲ್ಲಿ ಕೇಳಿ ರಣಧೀರ ಕಂಠೀರವ ಚಿತ್ರದಿಂದ ಆಯ್ದ ಎರಡು ಹಾಡುಗಳನ್ನು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಸ್ವದೇಶಿ ನಿರ್ಮಿತ ಆತ್ಮನಿರ್ಭರ ಭಾರತ ಅಭಿಯಾನದಡಿ ಅಭಿವೃದ್ಧಿಪಡಿಸಲಾದ ಭಾರತೀಯ ನೌಕಾಪಡೆಯ ಅತ್ಯಾಧುನಿಕ ಮಾಹೆ ವರ್ಗದ 2ನೇ ಆಂಟಿ ಸಬ್ಮರೀನ್ ವಾರ್ಫೇರ್ ಶಾಲೋ ವಾಟರ್ ಕ್ರಾಫ್ಟ್ ಯುದ್ಧನೌಕೆ ಐಎನ್ಎಸ್ ಮಾಲ್ವನ್ ಇಂದು ವಿದ್ಯುಕ್ತವಾಗಿ ನಿಯೋಜನೆಗೊಂಡಿತು. ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಐಎನ್ಎಸ್ ಕದಂಬ ನೌಕಾನೆಲೆಯಲ್ಲಿ ಆಯೋಜಿತ ಭವ್ಯ ಸಮಾರಂಭದಲ್ಲಿ ವಾಯುಪಡೆ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ಎಪಿ ಸಿಂಗ್, ಪಶ್ಚಿಮ ನೌಕಾ ಕಮಾಂಡ್ ಫ್ಲಾಗ್ ಆಫೀಸರ್ ಕಮಾಂಡಿಂಗ್ ಇನ್ ಚೀಫ್ ವೈಸ್ ಅಡ್ಮಿರಲ್ ಸಂಜಯ್ ವಾತ್ಸಾಯನ್ ಪಾಲ್ಗೊಂಡಿದ್ದರು. ಕೊಚ್ಚಿನ್ ಶಿಪ್ಯಾರ್ಡ್ನಲ್ಲಿ ನಿರ್ಮಾಣಗೊಂಡಿರುವ ಈ ಯುದ್ಧ ನೌಕೆ 80 ಮೀಟರ್ ಉದ್ದವಿದೆ. ಛತ್ರಪತಿ ಶಿವಾಜಿ ಮಹಾರಾಜರ ಸಮುದ್ರ ನೌಕಾ ಪರಂಪರೆಗೆ ಗೌರವ ಸಲ್ಲಿಸಲಾಗಿದ್ದು, ಐಎನ್ಎಸ್ ಮಾಲ್ವನ್ ನೌಕೆ ಲಾಂಛನದಲ್ಲಿ ವಾಘನಖ ಹುಲಿ ಉಗುರಿನ ಚಿಹ್ನೆಯನ್ನು ಅಳವಡಿಸಲಾಗಿದೆ. ದೇಶಾದ್ಯಂತ ಸುಮಾರು 50,000 ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು ಡಿಜಿಟಲ್ ಸಾಲ ನೀಡಿಕೆಯನ್ನು ಯಶಸ್ವಿಯಾಗಿ ಅಳವಡಿಸಿಕೊಂಡಿವೆ ಎಂದು ಕೇಂದ್ರ ಸಹಕಾರ ಸಚಿವಾಲಯ ಸ್ಪಷ್ಟಪಡಿಸಿದೆ. ದಾವಣಗೆರೆ ಲೋಕಸಭಾ ಕ್ಷೇತ್ರದ ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ಲೋಕಸಭೆಯಲ್ಲಿ ಕೇಳಿದ ಚುಕ್ಕಿರಹಿತ ಪ್ರಶ್ನೆಗೆ ಸಚಿವಾಲಯ ಈ ಉತ್ತರ ನೀಡಿದೆ. ರೈತರಿಗೆ ಕಡಿಮೆ ಬಡ್ಡಿದರ ಹಾಗೂ ಕಡಿಮೆ ವೆಚ್ಚದಲ್ಲಿ ಸಾಲ ಲಭ್ಯವಾಗುವಂತೆ ಮಾಡಲು ನಬಾರ್ಡ್ ಮೂಲಕ ಆರ್ಥಿಕ ನೆರವು ಒದಗಿಸಲಾಗುತ್ತಿದೆ. ಸಹಕಾರಿ ಸಂಘಗಳು 25ಕ್ಕೂ ಹೆಚ್ಚು ವಿವಿಧ ಆರ್ಥಿಕ ಚಟುವಟಿಕೆಗಳನ್ನು ನಡೆಸಲು ಅವಕಾಶ ಕಲ್ಪಿಸಲಾಗಿದ್ದು, ಅಧಿಕಾರಿಗಳು ಹಾಗೂ ಸಿಬ್ಬಂದಿಗೆ ಅಗತ್ಯ ತರಬೇತಿ ನೀಡಲಾಗುತ್ತಿದೆ ಎಂದು ತಿಳಿಸಿದೆ. ರಾಜ್ಯದ ಪ್ರತಿ ಜಿಲ್ಲೆಯಲ್ಲೂ ರೈತರಿಗಾಗಿ ಪ್ರತ್ಯೇಕ ಬ್ಯಾಂಕ್ ಸ್ಥಾಪಿಸಬೇಕು. ರೈತರ ರಕ್ಷಣೆಗಾಗಿ ಪ್ರತಿ ಬಜೆಟ್ನಲ್ಲಿ 1,000 ಕೋಟಿ ರೂಪಾಯಿ ಅನುದಾನ ಮೀಸಲಿಡಬೇಕು ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಕೆ ನಾರಾಯಣಗೌಡ ಆಗ್ರಹಿಸಿದರು. ಕೋಲಾರದಲ್ಲಿ ರೈತ ಅಂಜಿನಪ್ಪ ಅವರ ತೋಟದಲ್ಲಿ ಹುತಾತ್ಮ ರೈತರಿಗೆ ನುಡಿನಮನ ಸಲ್ಲಿಸಿ ಅವರು ಮಾತನಾಡಿದರು. ಅಭಿವೃದ್ಧಿಯ ಹೆಸರಿನಲ್ಲಿ ರೈತರ ಬದುಕಿಗೆ ಆಧಾರವಾದ ಕೃಷಿ ಭೂಮಿ ಕಸಿಯಬಾರದು, ಭೂಸ್ವಾಧೀನ ನಡೆಸಬಾರದು ಎಂದು ಆಗ್ರಹಿಸಿದರು. ಉಚಿತ ಯೋಜನೆಗಳಿಗಿಂತ ರೈತ ಕುಟುಂಬಗಳ ಆರೋಗ್ಯ ಶಿಕ್ಷಣಕ್ಕೆ ಆದ್ಯತೆ ನೀಡಬೇಕು, ಬೆಳೆ ವಿಮೆ ಗೊಂದಲ ನಿವಾರಿಸಬೇಕು ಎಂದರು. ರಾಯಚೂರು ಜಿಲ್ಲೆಯ ಎಲ್ಲ ಪ್ರಾಥಮಿಕ ಆಸ್ಪತ್ರೆಗಳು, ತಾಲೂಕು ಆಸ್ಪತ್ರೆಗಳು ಹಾಗೂ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಸರಳ ಹೆರಿಗೆಗಾಗಿ ನುರಿತ ಪ್ರಸೂತಿ ತಜ್ಞರು, ಮಕ್ಕಳ ತಜ್ಞರು, ಶುಶ್ರೂಷಕರು ಹಾಗೂ ಇತರ ಸಿಬ್ಬಂದಿ ಮೂಲಕ ಗುಣಮಟ್ಟದ ಸೇವೆ ನೀಡಲಾಗುತ್ತಿದೆ. ಲಿಂಗಸೂಗೂರಿನಲ್ಲಿ ಶೀಘ್ರದಲ್ಲಿಯೇ ತಾಯಿ ಮಕ್ಕಳ ಆಸ್ಪತ್ರೆ ಉದ್ಘಾಟನೆಯಾಗಲಿದೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾ ಎಂಎನ್ ನಂದಿತಾ ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಯೋಜನೆಯಡಿ ಸುರಕ್ಷಿತ ಹೆರಿಗೆಗಾಗಿ ಪ್ರತಿ ತಿಂಗಳು 9 ಹಾಗೂ 24ನೇ ತಾರೀಖು ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಗರ್ಭಿಣಿಯರ ತಪಾಸಣೆ ಮಾಡಲಾಗುತ್ತಿದೆ ಎಂದರು. ವಿಜಯಪುರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಯಶಸ್ವಿಯಾಗಿ ನಡೆಯುತ್ತಿದೆ. ಒಟ್ಟು 19,56,572 ಗಣತಿ ನಮೂನೆಗಳನ್ನು ಈಗಾಗಲೇ ಮತದಾರರಿಗೆ ವಿತರಿಸಲಾಗಿದೆ. ಇದರಲ್ಲಿ 13,38,419 ನಮೂನೆಗಳನ್ನು ಯಶಸ್ವಿಯಾಗಿ ಡಿಜಿಟಲೀಕರಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಹಾಗೂ ಜಿಲ್ಲಾಧಿಕಾರಿ ಡಾ ಕೆ ಆನಂದ್ ತಿಳಿಸಿದ್ದಾರೆ. 3,767 ಮತದಾರರು ಆನ್ಲೈನ್ ಮೂಲಕ ತಮ್ಮ ನಮೂನೆಗಳನ್ನು ಸಲ್ಲಿಸಿ ಎಸ್ಐಆರ್ ಕಾರ್ಯಕ್ಕೆ ಉತ್ತಮವಾಗಿ ಸ್ಪಂದಿಸಿದ್ದಾರೆ ಎಂದರು. ಕಲಬುರಗಿ ಜಿಲ್ಲೆ ಸೇಡಂ ವಿಧಾನಸಭಾ ಕ್ಷೇತ್ರದಲ್ಲಿ 1,68,891 ಮತದಾರರ ಗಣತಿ ನಮೂನೆಗಳನ್ನು ಡಿಜಿಟಲೀಕರಿಸಲಾಗಿದೆ ಎಂದು ತಹಸೀಲ್ದಾರ್ ಶ್ರೇಯಾಂಕ ಧನಶ್ರೀ ತಿಳಿಸಿದ್ದಾರೆ. ಹಾವೇರಿ ಜಿಲ್ಲೆಯಾದ್ಯಂತ 100%ರಷ್ಟು ಮತದಾರರಿಗೆ ಗಣತಿ ನಮೂನೆಗಳನ್ನು ವಿತರಿಸಲಾಗಿದೆ. 1,11,000 ಮತದಾರರ ಮಾಹಿತಿ ಗಣಕೀಕರಣ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ವಿಜಯ್ ಮಹಾಂತೇಶ್ ದಾನಮ್ಮನವರ್ ತಿಳಿಸಿದ್ದಾರೆ. ವಿಜಯನಗರ ಜಿಲ್ಲೆಯಲ್ಲಿ ಈ ಬಾರಿ ಸರಾಸರಿ 60%ರಷ್ಟು ಮಳೆ ಕೊರತೆ ದಾಖಲಾಗಿದೆ. ಜಿಲ್ಲೆಯ ಪ್ರತಿ ತಾಲೂಕಿನ ಆಯ್ದ ಕೃಷಿ ಭೂಮಿಗಳಿಗೆ ಅಧಿಕಾರಿಗಳ ತಂಡ ಭೇಟಿ ನೀಡಿ ಜಮೀನುಗಳ ಪರಿಸ್ಥಿತಿ

0: ಪ್ರವಾಹದಿಂದಾಗಿ ಬೆಳೆ ನಷ್ಟ ಹಾಗೂ ರೈತರ ಸಂಕಷ್ಟದ ಬಗ್ಗೆ ಸಮೀಕ್ಷೆ ನಡೆಸುತ್ತಿದೆ. ಒಂದು ವಾರದೊಳಗೆ ಬರ ಅಧ್ಯಯನ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಲಾಗುವುದು ಎಂದು ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಕೇರಿ ತಿಳಿಸಿದ್ದಾರೆ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದ ಕಾವೇರಿ ದಂಡೆಯಲ್ಲಿರುವ ಟಿಪ್ಪು ಸುಲ್ತಾನ್ ಬೇಸಿಗೆ ಅರಮನೆಗೆ ಫ್ರಾನ್ಸ್ ದೇಶದ ರಾಯಭಾರಿ ಥಿಯರಿ ಮಥೌ ದಂಪತಿ ಭೇಟಿ ನೀಡಿ ವೀಕ್ಷಿಸಿದರು. ಟಿಪ್ಪು ಸುಲ್ತಾನ್ ಹಾಗೂ ಫ್ರಾನ್ಸ್ ನಾಯಕ ನೆಪೋಲಿಯನ್ ಅವರ ಬಾಂಧವ್ಯ ಹಾಗೂ ಬೇಸಿಗೆ ಅರಮನೆ ಸ್ಮಾರಕದ ವಿಶೇಷತೆ ಕುರಿತು ಭಾರತೀಯ ಪುರಾತತ್ವ ಅಧೀಕ್ಷಕ ಆರ್ ರಮೇಶ್ ಮಾಹಿತಿ ನೀಡಿದರು. ಇಂದು ರಾಷ್ಟ್ರೀಯ ಧ್ವಜ ದಿನ. 1947ರ ಈ ದಿನದಂದು ದೇಶದ ಶಾಸನ ಸಭೆಯು ತ್ರಿವರ್ಣ ಧ್ವಜವನ್ನು ಸ್ವತಂತ್ರ ಭಾರತದ ರಾಷ್ಟ್ರೀಯ ಧ್ವಜ ಎಂದು ಅಂಗೀಕರಿಸಿತು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ವನಿತಾ ವಿಹಾರ.

0: ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿ ಸ್ವಾಗತ ಕೇಳುಗರೆ. ಕಾರ್ಯಕ್ರಮದ ಮೊದಲಿಗೆ ಕೇಳಿ ಜ್ಯೋತಿ ಗುರುಪ್ರಸಾದ್ ಅವರು ಬರೆದು ಪ್ರಸ್ತುತಪಡಿಸುವ ಕಥೆ ಬದಲಾವಣೆಯ ಗಾಳಿ.
1: ಹೊಸ ವರ್ಷದ ದಿನ ಬೆಳಗಾಗೆದ್ದು ಚೆನ್ನಿ ದೇವರಿಗೆ ನಮಸ್ಕರಿಸಿ ಬೇಡಿಕೊಂಡಿದ್ದು ಒಂದೇ ಮಾತು, ಇದ್ದೂ ಸತ್ತಂಗೆ ಮಾಡದಿರು ದೇವರೇ. ಹಾಗೆ ನೋಡಿದರೆ ಚೆನ್ನಿ ಅಂಥ ವಿದ್ಯಾವಂತಳಾಗಲಿ ಅಥವಾ ಅಧ್ಯಾತ್ಮದ ಸಕಲವನ್ನೂ ಅರಿತು ದೇವರನ್ನು ಪೂಜಿಸುವವಳಾಗಲಿ ಆಗಿರಲಿಲ್ಲ. ಆದರೆ ತಾನಿರುವ ಆ ಮನೆಯಲ್ಲಿ ದೇವರ ಕೋಣೆಯಲ್ಲಿರುವ ಪುಟ್ಟ ಕೃಷ್ಣನ ಮೂರ್ತಿಯ ಮುಂದೆ ಕೈಜೋಡಿಸಿ ಕಣ್ಮುಚ್ಚಿ ಪ್ರಾರ್ಥಿಸಿದಳೆಂದರೆ ಅದು ಅವಳಿಗೆ ಅವಳೇ ಹಂಬಲಿಸುವಂಥ ಇಚ್ಛಾಶಕ್ತಿಯ ಸ್ವಗತ. ಆ ಮನೆಯ ಯಜಮಾನರಾದ ವಾಸುದೇವ ತಾತಾಚಾರ್ಯರು ಹೇಳುವಂತೆ ಶ್ರೀಕೃಷ್ಣ ಅವರ ಮನೆತನದ ದೇವರು. ತಾತಾಚಾರ್ಯರು ಪ್ರತಿದಿನ ಅವನ ಆರಾಧನೆ ಮಾಡುತ್ತಾರೆ. ಬೆಳಗಾಗೆದ್ದು ತಣ್ಣೀರಲ್ಲೇ ಸ್ನಾನ ಮಾಡಿ ಸಹಸ್ರನಾಮಾದಿ ಶ್ಲೋಕಗಳನ್ನು ಹೇಳಿ ಸಂಧ್ಯಾ ವಂದನೆ ಮಾಡಿ ತೀರ್ಥ ಪ್ರಸಾದ ತೆಗೆದುಕೊಂಡ ಮೇಲಷ್ಟೇ ಅವರ ಮುಂದಿನ ಚರಿ. ಇಂತಹ ತಾತಾಚಾರ್ಯರಿಗೆ ಚೆನ್ನಿ ಎಂಬ ಮಗು ಸಾಕು ಮಗಳಾಗಿ ಸಿಕ್ಕಿದ್ದು ಒಂದು ದಂತಕಥೆ. ಟಿ ನರಸೀಪುರದ ಗುಂಜಾ ನರಸಿಂಹಸ್ವಾಮಿ ದೇವಸ್ಥಾನದ ಎದುರಿಗಿರುವ ಅರಳಿಕಟ್ಟೆಯ ಮೇಲೆ ಒಂದು ಹತ್ತಿ ಸೀರೆಯ ತುಂಡನ್ನು ಸುತ್ತಿ ಯಾರೋ ಮಲಗಿಸಿ ಹೋದ ಕಂದನನ್ನು ವಾಸುದೇವ ತಾತಾಚಾರ್ಯರು ನೋಡಿದ್ದೇ ಅವರ ಹೃದಯದಲ್ಲಿ ಕರುಣರಸ ಪ್ರಾಪ್ತಿಗೆ ಹಾದಿಯಾಗಿ ಆ ಕ್ಷಣದಲ್ಲಿ ಅವರಿಗೆ ತಾನೇ ಜನಕನಂತೆ ಹಾಗೂ ಆ ಮಗುವೇ ಸೀತೆಯನ್ನೇ ಭಾಸವಾಗಿ ಸ್ಮೃತಿಪಟಲದಲ್ಲಿ ಇದು ಜನ್ಮಾಂತರದ ಸಂಬಂಧವೇನೋ ಎಂಬಂಥ ಒಂದು ಸಂವೇದನೆಗೆ ಶ್ರೀಕೃಷ್ಣ ಪ್ರೇರೇಪಣೆಯಾಗಿ ಅದೇ ಕ್ಷಣ ತಾನು ಯಾಕೆ ಆ ಮಗುವಿಗೆ ತಂದೆಯಾಗಬಾರದು ಎನಿಸಿ ವಿದುರರಾಗಿ ಮಕ್ಕಳೂ ಇಲ್ಲದ ಏಕಾಂಗಿ ತಾತಾಚಾರ್ಯರು ಆ ಮಗು ಭಾಗ್ಯಲಕ್ಷ್ಮಿ ಎಂಬಂತೆ ಮನೆಗೆ ಕರ್ಕೊಂಡು ಬಂದರು. ಅವರ ಮನೆತನದ ಎಲ್ಲ ಸಂಪ್ರದಾಯವಾದಿಗಳು ಕುಲಗೋತ್ರ ಒಂದೂ ಗೊತ್ತಿಲ್ಲದ ಒಂದು ಮಗುವನ್ನು ಹೀಗೆ ಏಕಾಏಕಿ ಕರೆದುಕೊಂಡು ಬಂದು ಸಾಕುವುದು ಯಾವ ಪುರುಷಾರ್ಥಕ್ಕಾಗಿ ಎಂದು ಮೂಗು ಮುರಿದರೆ, ಈ ಮಾತನ್ನು ರಾಮಾಯಣ ಬರೆದ ವಾಲ್ಮೀಕಿಗೆ ಕೇಳಿ ಎಂದು ನಸುನಗುವರು ತಾತಾಚಾರ್ಯರು. ಇವರ ನಸುನಗುವನ್ನು ನೋಡಿ ಹೊಟ್ಟೆ ಉರಿಯುವ ನೆರೆಹೊರೆಯವರು, ಈ ಮುದುಕನಿಗೆ ಏನು ಈ ವಯಸ್ಸಿನಲ್ಲಿ ಈ ಚಪಲ, ಹೆಂಡತಿ ಸತ್ತು ಇಷ್ಟು ವರ್ಷಗಳಾದ ಮೇಲೆ ಈ ಸಣ್ಣ ಮಗು ಮನೆಗೆ ಬಂದಿದೆ, ಎಲ್ಲೋ ಏನೋ ಎಡವಟ್ಟು ಮಾಡಿಕೊಂಡು ತನ್ನದೇ ಮಗುವನ್ನು ಉಪಾಯದಲ್ಲಿ ಮನೆಗೆ ಕರೆದುಕೊಂಡು ಬಂದಿರುವನೇನೋ ಎಂದು ಮುಂತಾಗಿ ಬೇಕೆಂದೇ ಆಡಿಕೊಳ್ಳುವುದು ಕಿವಿಗೆ ಬಿತ್ತು. ಅಂಥ ಯಾವ ಕೆಲಸವನ್ನೂ ಮಾಡಿರದ ತಾತಾಚಾರ್ಯರಿಗೆ ಒಂದಿನಿತೂ ಪಾಪಪ್ರಜ್ಞೆ ಕಾಡದೆ ನಿರ್ಲಿಪ್ತರಾಗಿ, ಹೌದು ರಾಜು ಭಟ್ರೆ, ಈ ಮಗುವಿನ ಅಜ್ಜಿ ಚೆನ್ನಮ್ಮನೊಡನೆ ನನ್ನ ಸ್ನೇಹವಿತ್ತು. ಮನೆಯ ಜಗುಲಿಯ ಮೇಲೆ ವೀಳ್ಯದೆಲೆ ಮಾರಲು ಕೂರುತ್ತಿದ್ದ ಒಳ್ಳೆಯ ಹೆಂಗಸು, ಅವಳ ಮಗಳು ಬಸಮ್ಮ ಯಾರ ಜೊತೆಯೋ ಪ್ರೇಮಿಸಿ ಮೋಸ ಹೋಗಿ ಬಸಿರಾಗಿ ಆ ಮಗುವನ್ನು ಅಜ್ಜಿಯ ಮಡಿಲಲ್ಲಿ ಬಿಟ್ಟು ಹೇಳಿದ ಮಾತು ಕೇಳದೆ ಬಾವಿಗೆ ಹಾರಿಕೊಂಡು ಪ್ರಾಣ ಬಿಟ್ಲಂದೆ. ಚೆನ್ನಮ್ಮ ಈ ಮಗುವನ್ನು ಅರಳಿಕಟ್ಟೆಯ ಮೇಲೆ ಮಲಗಿಸಿ ನನಗೆ ವಿಷಯ ತಿಳಿಸಲು ಯಾರೋ ದಾರಿ ಹೊಕ್ಕರ ಬಳಿ ಹೇಳಿ ಕಳಿಸಿ

ತಾನು ದೇಶಾಂತರ ಹೋಗಿಬಿಟ್ಟಿದ್ದಾಳೆ. ನಾನೀಗ ಅವಳು ಬರುವವರೆಗೂ ಈ ಮಗುವನ್ನು ಜೋಪಾನ ಮಾಡುತ್ತೇನೆ. ನಿಮಗೇನಾದರೂ ಕಷ್ಟವೇ ಎಂದು ದೇಶಾವರಿ ನಗೆ ಬೀರುವಾಗ ಎದುರಾಡಲು ಕಷ್ಟವಾಗುವ ರಾಜುಭಟ್ರಂತ ನೆರೆಹೊರೆ ಸುಮ್ಮನಾಗುತ್ತಿತ್ತು. ಜೊತೆಗೆ ಅವರಿಗಿಷ್ಟ ಬಂದಂತೆ ಒಂದೊಂದು ಕಥೆ ಹುಟ್ಟಿಸಿ ಹಬ್ಬಿಸುತ್ತಾ ಕೈಲಾಗದವರು ಮೈಪರಚಿಕೊಂಡಂತೆ ತಮ್ಮ ಒಳಗಿನ ಅಸೂಯೆಯನ್ನು ತೃಪ್ತಿಪಡಿಸುತ್ತಿದ್ದರು. ಆದರೆ ತಮ್ಮನ್ನು ಅರಿಯುವ ಕಾಯಕದಲ್ಲೇ ಮುಳುಗಿರುತ್ತಿದ್ದ ತಾತಾಚಾರ್ಯರು ಅವಿವೇಕದ ಯಾವ ಮಾತುಗಳನ್ನೂ ಮನಸ್ಸಿಗೆ ತೆಗೆದುಕೊಳ್ಳದೆ ತನಗೆ ದೊರಕಿದ ಕಂದನನ್ನು ಜೋಪಾನ ಮಾಡುವ ಗುರಿಯತ್ತ ಮಾತ್ರ ಗಮನಹರಿಸಿದರು. ವಾಸ್ತವದಲ್ಲಿ ಆ ಕಂದಮ್ಮನನ್ನು ಯಾರು ಆ ಮರದ ನೆರಳಲ್ಲಿ ಮಲಗಿಸಿಬಿಟ್ಟು ಹೋದರೆಂದು ನಿಜವಾಗಿಯೂ ಗೊತ್ತಿರಲಿಲ್ಲ. ಆ ಅನಾಥ ಮಗುವನ್ನು ಹಾಗೆ ಬಿಟ್ಟು ಬಿಡಬಾರದೆಂಬ ಪ್ರೇರಣೆ ಮಾತ್ರ ತಾತಾಚಾರ್ಯರಿಗೆ ದೊರೆತಿತ್ತು. ಆದರೆ ಈ ನಿಜ ಹೇಳಿದರೆ ನಂಬದ ವಿಪರೀತ ಬುದ್ಧಿಯ ಮೂರ್ಖರು ಚಾಡಿನಾಲಿಕೆಯವರು ಸುತ್ತಲೂ ನೆರೆದು ಕಟಕಿ ಇಡುತ್ತಾ ಇದ್ದಿದ್ದರಿಂದ ತಮಗೆ ತೋಚಿದಂತೆ ಮಗುವಿನ

ನಿದ್ರಳಲ್ಲಿ ಮಲಗಿಸಿಬಿಟ್ಟು ಹೋದರೆಂದು ನಿಜವಾಗಿಯೂ ಗೊತ್ತಿರಲಿಲ್ಲ. ಆ ಅನಾಥ ಮಗುವನ್ನು ಹಾಗೆ ಬಿಟ್ಟು ಬಿಡಬಾರದೆಂಬ ಪ್ರೇರಣೆ ಮಾತ್ರ ಆತಾಚಾರ್ಯರಿಗೆ ದೊರೆತಿತ್ತು. ಆದರೆ ಈ ನಿಜ ಹೇಳಿದರೆ ನಂಬದ ವಿಪರೀತ ಬುದ್ಧಿಯ ಮೂರ್ಖರು ಚಾಡಿನಾಲಿಕೆಯವರು ಸುತ್ತಲೂ ನೆರೆದು ಕಟಕಿ ಬಿಡುತ್ತಾ ಇದ್ದಿದ್ದರಿಂದ ತಮಗೆ ತೋಚಿದಂತೆ ಮಗುವಿನ ಚರಿತ್ರೆಯ ಬಗ್ಗೆ ಒಂದು ಕತೆ ಹೆಣೆದು ಆ ಜನರ ಬಾಯಿ ಮುಚ್ಚಿಸುವ ಪ್ರಯತ್ನವನ್ನು ಮಾತ್ರ ಮಾಡಿದ್ದರು. ಮಗುವಿಗೆ ಚೆನ್ನಿ ಎಂದು ನಾಮಕರಣ ಮಾಡಿದ್ದೂ ಕೂಡ ತಾತಾಚಾರ್ಯರಿಗೆ ಕಿತ್ತೂರು ಚೆನ್ನಮ್ಮನ ಮೇಲೆ ಇದ್ದ ದೇಶಭಕ್ತಿ ಆಧಾರದ ಮೇಲೆ ಮಾತ್ರ. ಮಿಕ್ಕೆಲ್ಲ ಕಥೆಯನ್ನು ಕಾಕತಾಳೀಯವಾಗಿ ಮಾತ್ರ ಹೆಣೆದಿದ್ದರು. ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿನಲ್ಲಿ ಕ್ಯಾಶಿಯರ್ ಹುದ್ದೆ ನಿರ್ವಹಿಸುತ್ತ ಭರ್ತಿ ಹೊಂದಿ ನಿವೃತ್ತರಾದ ತಾತಾಚಾರ್ಯರು ಪೌರೋಹಿತ್ಯ ವಿದ್ಯೆಯನ್ನು ಕಲಿತಿದ್ದರಿಂದ ಇದ್ದ ಒಂದು ಸ್ವಂತ ಮನೆ ಹಾಗೂ ಸ್ವಲ್ಪ ಜಮೀನಿನೊಡನೆ ಜೀವನ ನಿರ್ವಹಿಸುತ್ತಾ ತಮ್ಮ ಮಿತಿಯಲ್ಲಿ ನಾನಾ ಧರ್ಮಗಳನ್ನೂ ಮಾಡುತ್ತಾ ಮಾನವ ಜನ್ಮ ಬಲು ದೊಡ್ಡದು ಎಂಬ ನಂಬಿಕೆಯಲ್ಲಿ ಕಾಲ ಕಳೆಯುತ್ತಿದ್ದಾಗಲೇ ಅರಳಿಕಟ್ಟೆಯ ಮೇಲೆ ಚೆನ್ನಿ ಎಂಬ ಮಗು ಸಿಕ್ಕಿತು. ತಮ್ಮ ಸುಪರ್ದಿಯ ಸ್ವಂತ ನಿರ್ಧಾರಕ್ಕೆ ತಾತಾಚಾರ್ಯರು ಯಾರ ಸಲಹೆಯನ್ನೂ ಕೇಳಲು ಹೋಗಲಿಲ್ಲ. ಒಳಿತು ಮಾಡಲಾಗದಿದ್ದರೂ ಕಟಕಿಯಾಡುತ್ತಾ ಕೇಡು ಬಯಸುವ ಜನಗಳ ಮಧ್ಯೆ ಇದ್ದು ಸೋತು ಬೇಸತ್ತಿದ್ದ ಅವರು, ತಾನು ಒಳ್ಳೆಯ ಕೆಲಸ ಮಾಡುತ್ತಿದ್ದೇನೆ, ಇದು ದೇವರಿಗೆ ಪ್ರೀತಿ ಎಂಬ ದೃಢ ನಂಬಿಕೆಯಿಂದ ಮಾತ್ರ ಚೆನ್ನನ್ನು ಸಾಕುತ್ತಾ ಅಧಿಕೃತವಾಗಿ ಕೂಡ ದತ್ತಕದ ಹಕ್ಕುಪತ್ರಗಳನ್ನು ಮಾಡಿಸಿ ತಾನು ಅವಳ ಅಪ್ಪ ಎಂದು ಸಾರ್ವಜನಿಕವಾಗಿಯೂ ಘೋಷಿಸಿದರು. ಆದರೂ 60 ವಯಸ್ಸಿನ ತಾತಾಚಾರ್ಯರು ಪುಟ್ಟ ಮಗುವನ್ನು ತಂದು ಸಾಕುವ ಪರಿಯನ್ನು ಕಂಡು ಸಹಾಯಕ್ಕೆ ಬರುವುದಕ್ಕಿಂತ ಕುಲ ನೆಲ ಜಲಗಳ ಮಡಿವಂತಿಕೆಯಿಂದ ದೂರ ಸರಿದವರೇ ಹೆಚ್ಚು. ಮಾನವೀಯ ಸಂದರ್ಭಕ್ಕೆ ಒದಗದ ಇಂಥವರನ್ನು ಕುರಿತು ತಾತಾಚಾರ್ಯರು ಹೇಳುತ್ತಿದ್ದ ಪದಪುಂಜ ಇದ್ದು ಸತ್ತವರು. ಮಗಳು ಚೆನ್ನಿಯನ್ನು ದದ್ದು ಮಾಡಲು ಸಾಕಷ್ಟು ಕಷ್ಟಪಟ್ಟರು ತಾತಾಚಾರ್ಯರು. ಮಗು ಹೆಚ್ಚು ಹಠ ಹಿಡಿದಾಗ ದಿಕ್ಕು ತೋಚದೆ ಕೊಟ್ಟಿಗೆ ಹಾಗೂ ಗದ್ದೆಯ ಹೆಚ್ಚುವರಿ ಕೆಲಸ ನೋಡಿಕೊಂಡು ಮನೆಯ ಹಿಂದೆ ತಂಗಿ ರಾಜ ಮತ್ತು ಲಚ್ಚಿ ದಂಪತಿಗಳ ಸುಪರ್ದಿಗೆ ಒಪ್ಪಿಸಿಬಿಡುತ್ತಿದ್ದರು. ಅವರು ತಮಗೆ ತೋಚಿದಂತೆ ಮಗುವನ್ನು ಸಮಾಧಾನಪಡಿಸಿ ಹಾಲು ಕುಡಿಸಿ ಊಟ ಮಾಡಿಸಿ ಜೋಗುಳ ತೂಗಿ ಬೀಸುತ್ತಿದ್ದರು. ಅವರೊಡನೆ ಸೇರಿಕೊಂಡ ಚೆನ್ನಿ ತಾತಾಚಾರ್ಯರನ್ನು ಯಜಮಾನ್ರೇ ಎಂದೇ ಸಂಬೋಧಿಸಲು ಪ್ರಾರಂಭಿಸಿದಳು. ತಾತಾಚಾರ್ಯರು ವಿರೋಧಿಸಲಿಲ್ಲ. ಮಗುವಿಗೆ ಯಾವ ಪದ ಸುಲಭವಾಗಿ ಹೊರಡುವುದೋ ಅದನ್ನೇ ಕರೆಯಲೆಂದು ಸುಮ್ಮನಿದ್ದರು. ಚೆನ್ನಿ ಸ್ವಲ್ಪ ದೊಡ್ಡವಳಾಗಿ ಮಾತಾಡುವ ಹಾಗೆ ಆದಾಗಲೂ, ನಾನು ನಿನ್ನ ತಂದೆ ಕಣಮ್ಮ ಎಂದರೂ ಆಗ ಮಾತ್ರ ಒಮ್ಮೊಮ್ಮೆ ಅಪ್ಪ ಎಂದು ಭಕ್ತಿಭಾವದಲ್ಲಿ ಕಣ್ಣರಳಿಸುವ ಚೆನ್ನಿ ಆನಂತರ ಮತ್ತೆ ಸಲಿಗೆಯ ವಾಡಿಕೆಯನ್ನು ಯಜಮಾನ್ರೇ ಎಂದೇ ಕರೆಯುತ್ತಿದ್ದಳು. ಇದರಿಂದ ತಾತಾಚಾರ್ಯರಿಗೆ ಏನೂ ಮುಜುಗರವಾಗದಿದ್ರು. ರಾಜು ಭಟ್ರಂಥ ಸಂಪ್ರದಾಯಸ್ಥರು ಮನೆಯ ಆಳಿನ ಹಾಗೆ ಮಾತ್ರ ಹುಡುಗಿಯನ್ನು ಬೆಳೆಸ್ತಿದ್ದಾರೆ, ಅದೇನು ಸಂಬಂಧವೋ ಯಾರಿಗೆ ಗೊತ್ತು ಎಂಬ ತಮ್ಮ ಕೋಟಿ ರೂಪಾಯಿ ಪ್ರಶ್ನೆಯ ಆತಂಕವನ್ನು ಸಮಾಜದಲ್ಲಿ ಹರಿಯಬಿಡುತ್ತಿದ್ದರು. ಇದೆಲ್ಲದರ ಮಧ್ಯೆ ಚೆನ್ನಿಗೆ 18 ವರ್ಷಗಳು ತುಂಬಿ ಅವಳು ಶಾಲೆಗೆ ಹೋಗುವುದನ್ನು ಬಿಟ್ಟು 3 ವರ್ಷಗಳಾಗಿದೆ. ಕಾರಣ ಇಷ್ಟೇ, ತಾತಾಚಾರ್ಯರು ಎಷ್ಟೇ ಮುತುವರ್ಜಿಯಿಂದ ಶಾಲೆಗೆ ಕಳುಹಿಸಿದರೂ ಚೆನ್ನಿಯ ತಲೆಗೆ ಓದು ಬರಹ ಶಾಸ್ತ್ರೋಕ್ತವಾಗಿ ಹತ್ತಲಿಲ್ಲ. ತನಗೆ ಓದು ಕಷ್ಟವಾಗುತ್ತದೆ ಎಂದು ಧೈರ್ಯವಾಗಿ ತಂದೆಯ ಮುಂದೆ ಹೇಳುವ ಸಂಸ್ಕಾರವನ್ನು ಕಲಿತಿದ್ದಳು. ಅಷ್ಟರ ಮಟ್ಟಿಗೆ ಅವಳು ಆ ಪರಿಸರದಲ್ಲಿ ಸ್ವತಂತ್ರ ಪಕ್ಷಿ ಅಂತಿದ್ದಳು. ತಾತಾಚಾರ್ಯರು ಅವಳು ತಿಳುವಳಿಕೆಯಿಂದ ಆರೋಗ್ಯವಾಗಿ ಸ್ವಸ್ಥ ಮನಸ್ಸಿನಿಂದ ಮನೆಯ ಮಗಳಾಗಿ ಸಾಗಿಕೊಂಡಿದ್ದರೆ ಸಾಕೆಂದು ಅವಳಿಗೆ ಯಾವ ಕೆಲಸ ಸಾಧ್ಯವೋ ಅದನ್ನು ಮಾಡಿಕೊಂಡು ಖುಷಿಯಿಂದ ಇರಲಿ ಎಂದಷ್ಟೇ ಬಯಸಿದ್ದರು. ಚೆನ್ನಮ್ಮ ಸದಾ ಲವಲವಿಕೆಯಿಂದ ಇರೇ ತಾಯಿ, ಇದ್ದು ಸತ್ತಂಗಿ ಇರಬಾರದು ಎಂಬುದೊಂದೇ ಒಂದು ಬೋಧೆ ಚೆನ್ನಿಗಾಗಿ ಗುರುಪದೇಶದಂತೆ ತಾತಾಚಾರ್ಯರ ಕಡೆಯಿಂದ ಬಿಡುವಳಿಯಾಗಿ ಒಲಿದಿತ್ತು. ಚೆನ್ನಿ ಆಕಾಶವನ್ನು ನೋಡುವಳು, ಪಕ್ಷಿಯನ್ನು ದಿಟ್ಟಿಸುವಳು, ಹೂವನ್ನು ಪ್ರೀತಿಯಿಂದ ಕಿತ್ತುಕೊಳ್ಳುವಳು, ಕೃಷ್ಣನ ಮೂರ್ತಿಗೊಂದು ಹೂವಿಟ್ಟು ತಾನೂ ಮುಡಿದುಕೊಳ್ಳುವಳು, ಜಿಗಿಯುವಳು, ಓಡುವಳು, ಕುಣಿಯುವಳು, ಎಲ್ಲ ಅವಳ ಮನೆಯ ಪರಿಧಿಯಲ್ಲಿ. ರೇಡಿಯೋ ಕೇಳುವಳು, ಟಿವಿ ನೋಡುವಳು, ಹಾಡು ಹೇಳು, ರಾಜನಿಗೆ ಲಚ್ಚಿಗೆ ದೂರದ ಪೇಟೆಯಲ್ಲಿ ಓದುತ್ತಿರುವ ಅವರ ಮಗ ರಂಗನಿಗಾಗಿ ತನಗೆ ಗೊತ್ತಿರುವ ಪದಗಳಲ್ಲಿ ಕಾಗದ ಬರೆದುಕೊಡುವಳು, ಅಂಥದ್ದೇ ಪುಟ್ಟ ಪುಟ್ಟ ಪದಗಳನ್ನು ಸೇರಿಸಿ ಪದ್ಯದಂತಹ ಸಾಲುಗಳನ್ನು ಬರೆದು ತನ್ನ ತಂದೆಗೆ ತೋರಿಸುವಳು. ಹಕ್ಕಿ ಹಾರಿದಂತೆ ನಾನು ಹಾರುತ್ತಾ ಆಕಾಶ ಮುಟ್ಟಿದರೆ ದೇವರು ಸಿ

ಚಿಕ್ಕಾನು, ಮಗಳು ನಡೆದಂತೆ ಮನೆಯೆಲ್ಲ ಓಡಾಡಿ ಅಪ್ಪನನ್ನು ಮುಟ್ಟಿದರೆ ದೇವರು ನಕ್ಕಾನು ಎಂಬಂತಹ ಚೆನ್ನಿಯ ಸಾಲುಗಳನ್ನು ಆಚಾರ್ಯರು ಅಭಿಮಾನದಿಂದ ಕೇಳಿಸಿಕೊಂಡು ಚೆನ್ನುಡಿ ತಲೆಬರಹದಲ್ಲಿ ಸಂಗ್ರಹಿಸುತ್ತಾ ಹೋಗುವರು. ಯಜಮಾನ್ರೇ ಎಂದೇ ಕರೆಯುತ್ತಾ ತಂದೆಯೊಡನೆ ನಡೆದುಕೊಂಡು ಹೋಗುವ ಚೆನ್ನಿಯನ್ನು ಅವಳ ಉತ್ಸಾಹವನ್ನು ನೋಡಿ ಹೊಟ್ಟೆ ಹುರಿದುಕೊಂಡು ಮುಖ ತಿರುಗಿಸಿಕೊಂಡು ಮಾತನಾಡದವರ ಕಂಡು ಅಪ್ಪ ಮಗಳು ಮುಖ ನೋಡಿಕೊಂಡು ಮುಗುಳ್ನಕ್ಕು ಸತ್ತು ಹೋದವರು ಎಂದು ಪಿಸುಗುಟ್ಟಿಕೊಳ್ಳುತ್ತಾರೆ. ತಾತಾಚಾರ್ಯರು ಮಾಡುವ ಬೇಳೆ ಸಾರು, ಸಿಹಿ ಸಜ್ಜಿಗೆ ಮುಂತಾದ ಸರಳ ಅಡಿಗೆಗಳನ್ನು, ರಾಚಾಲಚಿ ತಯಾರಿಸುವ ಸೊಗಸಾದ ಚಪಾತಿಗಳನ್ನು ಚೆನ್ನಿಯೂ ಮಾಡಲು ಕಲಿತು ತನಗೆ ಮನಸ್ಸು ಬಂದಾಗ ಮಾತ್ರ ಖುದ್ದಾಗಿ ಮಾಡಿ ಬಡಿಸುತ್ತಾಳೆ. ಉಳಿದಂತೆ ಅವಳು ಲಹರಿಯ ಹುಡುಗಿ. ಅಪ್ಪ, ರಾಚ, ಲಚ್ಚಿ ತನಗಾಗಿ ಇರುವರೆಂಬ ನೆಮ್ಮದಿ ಅವಳಿಗೆ. ಇದರಿಂದಾಗಿ ಜೀವಂತ ಮನುಷ್ಯರು ಹೇಗಿರುತ್ತಾರೆಂಬ ಕಲ್ಪನೆ ಅವಳಿಗೆ ಬಂದಿದೆ. ಜೊತೆಗೆ ಕೀಳು ನಡವಳಿಕೆ ನಡೆದುಕೊಳ್ಳುವ ಸತ್ತವರ ಬಗೆಗೂ ಅವಳಿಗೆ ಜ್ಞಾನೋದಯವಾಗಿದೆ. ಹೀಗಿರುವ ಚೆನ್ನಿ ತಾತಾಚಾರ್ಯರ ವಾತ್ಸಲ್ಯದ ಕೂಸಾಗಿ ಸೊಂಪಾಗಿ ಬೆಳೆದಿದ್ದಾಳೆ. ತಾತಾಚಾರ್ಯರಿಗೀಗ ಮಗಳಿಗೆ ಮದುವೆ ಮಾಡುವ ಯೋಚನೆ. ಆದರೆ ಅವರ ಮನೆತನದ ಯಾರೂ ಚೆನ್ನಿಗೆ ಗಂಡು ಕೊಡಲು ಮುಂದೆ ಬರುತ್ತಿಲ್ಲ. ಆಕೆ ತಾತಾಚಾರ್ಯರಿಗೆ ತಲೆನೋವು ಇಂಥದ್ದು, ಇಂಥ ತಿಳಿಗೇಡಿಗಳ ಮನೆಗೆ ಚಿನ್ನದಂತ ತನ್ನ ಮಗಳನ್ನು ಕೊಟ್ಟು ಸಾಯಿಸುವುದಕ್ಕಿಂತ ಅವಳು ಜೀವಂತವಾಗಿ ಹಕ್ಕಿಯಂತೆ ಹೂವಿನಂತೆ ತನ್ನ ಮನೆಯಂಗಳದಲ್ಲಿ ಸಂಭ್ರಮಿಸುತ್ತ ಸುಖಿಯಾಗಿದ್ದರೇನೇ ಚಂದ ಎಂಬುದು ತಾತಾಚಾರ್ಯರ ತರ್ಕ. ಅವರ ಪೌರೋಹಿತ್ಯ ಕೆಲಸಗಳಲ್ಲೂ ಇದೀಗ ಬದಲಾವಣೆಯ ಗಾಳಿ ಬೀಸಿದೆ. ಮೊದಲು ಅವರ ಮನೆತನದ ಪೌರೋಹಿತ್ಯ ಕೆಲಸಗಳಿಗೆ ಮಾತ್ರ ನಿಷ್ಠೆಯಿಂದ ಧಾವಿಸುತ್ತಿದ್ದ ತಾತಾಚಾರ್ಯರು ಕ್ರಮೇಣ ಮಂತ್ರಗಳನ್ನು ಮಾನವೀಯತೆಯ ಆಧಾರದಿಂದ ಮಾತ್ರ ಉಪಯೋಗಿಸಲು ಪ್ರಯೋಗ ಮಾಡಿ ಯಶಸ್ವಿಯಾಗುತ್ತಾ ಬಂದರು. ಉದಾಹರಣೆಗೆ, ಶ್ರೀವೈಷ್ಣವ ಹುಡುಗಿಗೆ ಗೌಡರ ಹುಡುಗ ಮದುವೆಗೆ ಗೊತ್ತಾದರೂ ಖುಷಿಯಿಂದ ವಿವಾಹ ವಿಧಿಯ ಮಂತ್ರಗಳನ್ನು ಪಠಿಸಿ ಕನ್ನಡದ ಅರ್ಥವನ್ನು ಹೇಳಿ ಮದುವೆ ಮಾಡಿಸಿ ದಂಪತಿಗಳು ಸುಖವಾಗಿರುವುದೇ ಮುಖ್ಯ ಎಂದು ಮನಸಾರೆ ಹರಿಸುತ್ತಿದ್ದರು. ತಾತಾಚಾರ್ಯರ ನಡವಳಿಕೆಯೂ ಕೂಡ ಬದಲಾವಣೆ ಸಹಿಸದ ಸಂಪ್ರದಾಯಸ್ಥರು ತಿರುಗಿ ಬೀಳುವಂತೆ ಮಾಡಿತು. ಆ ತಂದೆ ಮಗಳು ವಾಸವಾಗಿರುವ ಪರಿಸರದಿಂದ ಹಿಡಿದು ಅವರ ಬಗ್ಗೆ ತಿಳಿರುವ ದೂರ ದೇಶದಲ್ಲಿರುವ ಊರಿನ ಜನರು ಸಂಶಯ ತಾಳುವವರಿಗೆ ಚೆನ್ನಿಯ ಚಾರಿತ್ರ್ಯದ ಬಗೆಗೆ ಕೆಟ್ಟ ಗಾಳಿ ಸುದ್ದಿ ಹಬ್ಬಿತು. ಅವಳಿಗೆ ಸಿಕ್ಕ ಸ್ವಾತಂತ್ರ್ಯ ವಿಪರೀತವಾಗಿದೆ. ಅವಳನ್ನು ಅವರಪ್ಪ ಸರಿಯಾಗಿ ಬೆಳೆಸೇ ಇಲ್ಲ. ಅವಳು ಯಾರಿಗೆ ಹುಟ್ಟಿದವಳೋ ಏನು? ಇಂತಹ ಗಾಳಿ ಸುದ್ದಿಯಿಂದ ಕಿಡಿಯಾದ ತಾತಾಚಾರ್ಯರು, ದೇಶ ಬಿಟ್ಟು ದೇಶಕ್ಕೆ ಹೋಗಿ ಜೀತಕ್ಕಿರುವ ಜೀತದಾಳುಗಳು ನನ್ನ ಮಗಳ ಕಾಲು ಧೂಳಿನ ಸ್ವಾತಂತ್ರ್ಯಕ್ಕೂ ಸಮಾನರಲ್ಲ ಎಂದು ಗಟ್ಟಿಯಾಗಿ ತಮ್ಮ ಮನೆಯ ಅಂಗಳದಲ್ಲಿ ನಿಂತು ಹೇಳತೊಡಗಿದರು. ಇದನ್ನು ನೋಡುತ್ತಾ ಗಂಗಾಲಾಗಿರುವ ಚೆನ್ನಿ ಹೊಸ ವರ್ಷದ ದಿನ ಅವಳ ತಂದೆ ಪೂಜಿಸುವ ದೈವ ಶ್ರೀಕೃಷ್ಣನನ್ನು ನಮಿಸುತ್ತಾ, ಇದ್ದೂ ಸತ್ತಂಗೆ ಮಾಡದಿರು ದೇವರೇ ಎಂದು ಬೇಡಿಕೊಳ್ಳುತ್ತೆ. ಚೆನ್ನಿಯ ಮನಸ್ಸಿನಲ್ಲಿ ಇಷ್ಟೇ ಕೋಲಾಹಲ. ತನ್ನನ್ನು ತನ್ನ ತಂದೆ ಸ್ವಾತಂತ್ರ್ಯ ಹೋರಾಟಗಾರ್ತಿ ಚೆನ್ನಮ್ಮನ ಕತೆ ಹೇಳಿ ಅಷ್ಟೇ ಧೈರ್ಯದಿಂದ ಬೆಳೆಸಿದ್ದೆ. ಆದರೆ ನನ್ನ ಧೈರ್ಯ ಯಾವ ಕೆಲಸಕ್ಕೂ ಬರುತ್ತಿಲ್ಲ. ನನ್ನ ಚಾರಿತ್ರ್ಯ ವಧೆಯಾಗುವಂತೆ ಎಂಟು ದಿಕ್ಕುಗಳಿಗೂ ಗಾಳಿ ಸಂದೇಶ ತಲುಪಿ ನನಗಾಗಿ ಸಮಾಜದ ಬಾಗಿಲೇ ಮುಚ್ಚಿ ಹೋಗಿದೆ. ನಾನು ಏನು ಮಾಡಲಿ? ಓದು ತಲೆಗೆ ಹತ್ತಲಿಲ್ಲ. ಈ ಟೀನರ್ಸಿಪುರದ ನದಿಯನ್ನೋ, ದೇವಸ್ಥಾನವನ್ನೋ, ನನ್ನ ತಂದೆಯ ಮನೆಯನ್ನೋ ಬಿಟ್ಟರೆ ನನಗೆ ಬೇರೆ ಪ್ರಪಂಚವೇ ಗೊತ್ತಿಲ್ಲ. ಆದರೆ ವಯಸ್ಸಿಗೆ ಬಂದ ಹೆಣ್ಣಾಗಿದ್ದೇನೆ. ತನಗೂ ಹೆಂಡತನದ ಆಸೆಗಳಿವೆ. ಮದುವೆಯಾಗಿ ಗಂಡನ ಜೊತೆ ಸಂಸಾರ ಮಾಡಬೇಕು, ತಂದೆಯ ಕನಸನ್ನು ನನಸು ಮಾಡಬೇಕು ಎಂಬ ಎಲ್ಲ ಲವಲವಿಕೆಯ ಆಶಯಗಳೂ ತನ್ನ ಹೃದಯದಲ್ಲಿ ಮನೆ ಮಾಡಿದೆ. ಆದರೆ ತನ್ನ ಈ ಕನಸುಗಳಿಗೆ ಜೀವ ಕೊಡುವ ಆ ಕಥಾನಾಯಕ ಎಲ್ಲಿದ್ದಾನೆ ಎಂದು ಚೆನ್ನಿಯ ಮೃದು ಹೃದಯ ಹಲುವುತ್ತಾ ಹೊಸ ವರ್ಷದ ದಿನ ಕಂಬನಿ ಮಿಡಿಯುತ್ತಿದೆ. ಆದರೆ ಇದನ್ನು ಅಪ್ಪ, ರಾಜ, ಲಚ್ಚಿ ಯಾರೊಂದಿಗೂ ಹಂಚಿಕೊಂಡು ಅವರಿಗೂ ದುಃಖದ ಹಿಂಸೆ ಹರಡಲು ಇಷ್ಟವಾಗದೆ ಒಬ್ಬಳೇ ತಂದೆಯ ಗದ್ದೆಯ ಬಳಿ ಹೋಗಿ ಆ ಹಸಿಗೆ ಗಾಳಿಗೆ ಮುಖವೊಡ್ಡಿ ಅಲ್ಲೊಂದು ದಿಬ್ಬದ ಬಳಿ ಕುಳಿತುಕೊಳ್ಳುತ್ತಾಳೆ. ಕಣ್ಣಂಚಿನ ನೀರನ್ನು ಆಗಾಗ ಒರೆಸಿಕೊಳ್ಳುತ್ತಾಳೆ. ಆದರೂ ಅವ್ಯಕ್ತ ಮಾತಲ್ಲಿ ಹೇಳಲಾಗದ ಖಿನ್ನತೆ ಅವಳ ಕಣ್ಣುಗಳಿಂದ ನೀರಾಗಿ ಇಳಿಯುತ್ತಾ ಮೆಲ್ಲ ಮೆಲ್ಲಗೆ ಯಾರಿಗೂ ಕಾಣಿಸದಂತೆ ಗದ್ದೆಯ ತೆವರಿನ ಬಗ್ಗೆ ಸೇರಿಕೊಳ್ಳುತ್ತಾ ಪೈರಿನ ಫಸಲಿಗಾಗಿ ತನ್ನ ಕಿರು ಸಹಾಯ ನೀಡುತ್ತಿರುವಂತಿದೆ. ಮುಸ್ಸಂಜೆಯಾಗುತ್ತಿದೆ. ಮನೆಗೆ ಹೋಗಬೇಕು, ಮನಸ್ಸಿಲ್ಲ.

0: ತಂದೆಯ ಬಳಿ ಮೊದಲ ಬಾರಿ ದೇವಸ್ಥಾನಕ್ಕೆಂದು ಸುಳ್ಳು ಹೇಳಿ ಗದ್ದೆಯ ಬಯಲಲ್ಲಿ ಕಾಲ ಕಳೆಯಲು ಬಂದಿದ್ದಾಳೆ. ಅವಳಿಗೆ ವಿಶಾಲ ಆಕಾಶದಲ್ಲಿರುವ ದೇವರಿಗೆ ತನ್ನ ನಿವೇದನೆಯನ್ನೀಗ ಮುಟ್ಟಿಸಬೇಕೆನಿಸಿದೆ. ನನಗೂ ಒಂದು ಬದುಕಿದೆಯೇ, ಗಂಡನಿರುವನೇ, ನನ್ನ ತಂದೆಯ ನಗುವನ್ನು ಉಳಿಸಲು ಸಾಧ್ಯವೇ, ಸಮಾಜವನ್ನು ಎದುರಿಸಲು ತನಗ್ಯಾರು ಜೊತೆ ಎಂದು ಅವಳಲ್ಲಿಯೇ ಸ್ವಗತ ನಡೆಯುತ್ತಿದೆ. ಸತ್ಯದ ಪ್ರಯೋಗಶೀಲತೆಯ ಅಚ್ಚರಿಯೋ ಎಂಬಂತೆ ಒಂದು ಪವಾಡ ನಡೆಯುತ್ತೆ. ಸಿನಿಮಾದಲ್ಲಿ ನಡೆಯುವಂತೆ ಊರ ಕಡೆಯಿಂದ ವಯಸ್ಸಿಗೆ ಬಂದ ಒಬ್ಬ ಯುವಕ ಚೆನ್ನಿಯೆಡೆಗೇ ನಡೆದುಕೊಂಡು ಬರುತ್ತಿದ್ದಾನೆ. ಚೆನ್ನಿಗೆ ಯಾರೆಂದು ತಿಳಿಯದೆ ಹೆದರಿಕೆಯಾಗುತ್ತದೆ. ಹತ್ತಿರ ಬರುತ್ತಾ, ಹಲೋ ಚೆನ್ನಿ, ನಾನು ಚೆನ್ನ, ಬಾ ಮನೆಗೆ ಹೋಗೋಣ ಎಂದು ತುಂಟ ನಗು ನಗುತ್ತಾ ಅಲ್ಲೇ ವಿನಯ ನಟಿಸುತ್ತಾ ಕೈ ಕಟ್ಟಿ ನಿಲ್ಲುತ್ತೆ. ಕಪ್ಪಾದರೂ ಲಕ್ಷಣವಾದ ಹುಡುಗ. ಈ ಏರಿಯಾದಲ್ಲಿ ಹೀಗೆ ತನ್ನನ್ನು ಪ್ರೀತಿಯಿಂದ ಮಾತನಾಡಿಸುವ ಯಾವ ಹುಡುಗನೂ ಇಲ್ಲವಲ್ಲ ಎಂದು ಕಳವಳಗೊಳ್ಳುತ್ತಾಳೆ. ಯಾರು ನೀನು ಎಂದು ಕಳವಳಗೊಂಡು ತಡಪಡಿಸಿ ಮೇಲೇಳುತ್ತಾಳೆ. ಆಗ ಹುಡುಗ ಇನ್ನೂ ಹತ್ತಿರ ಬಂದು, ಹೆದರುವ ಕಾರಣವೇ ಇಲ್ಲ ಹುಡುಗಿ, ನಾನು ನಿನ್ನ ಅಕ್ಷರವನ್ನು ಕಾಗದವನ್ನು ನೋಡುತ್ತಲೇ ಬೆಳೆಯುತ್ತಾ ನಿನ್ನನ್ನು ಪ್ರೀತಿಸುತ್ತಾ ಬೆಳೆದು ದೊಡ್ಡವನಾಗಿದ್ದೇನೆ, ಐ ಲವ್ ಯು ಎನ್ನುತ್ತಾ ಕೈಚಾಚುತ್ತಾನೆ. ನಂಬಿಕೆ ಬದೆ ತಳಮಳದಿಂದ ದುರುಗುಟ್ಟಿ ನೋಡುವ ಚೆನ್ನಿಯ ಕಣ್ಣ ಕಾಂತಿಯನ್ನು ನೋಡಿ ಆ ಹುಡುಗನಿಗೆ ಇನ್ನೂ ಪ್ರೀತಿಯೊಕ್ಕಿ ಬಂದು, ಐ ಲವ್ ಯು ಚೆನ್ನಿ, ನಾನು ನಿನ್ನ ಚೆನ್ನ ಎನ್ನುತ್ತಾನೆ. ನವ ಯೌವನದ ಸಂಚಾರ ಚೆನ್ನಿಯ ಎದೆಯೊಳಗಾಗಿ, ಅದೆಲ್ಲ ನಂಗೊತ್ತಿಲ್ಲ, ನನ್ನ ಅಪ್ಪನ ಹತ್ತಿರ ಬಂದು ನಿನ್ನ ಲವ್ ಹೇಳು ಎಂದು ಕೈಯಲ್ಲಿದ್ದ ಹುಲ್ಲಿನ ಗರಿಗಳನ್ನು ಅವನ ಮೇಲೆ ಮೃದುವಾಗಿ ಎಸೆದು ಮನೆಯೆಡೆಗೆ ವೇಗವಾಗಿ ನಡೆದು ಹೋಗುತ್ತಾಳೆ. ಮನೆಯಲ್ಲಿ ಮೊದಲ ಬಾರಿಗೆ ಏನೂ ಹೇಳದೆ ಮುಚ್ಚಿಟ್ಟು ಉಪವಾಸದಲ್ಲೇ ಎದುರಿಸುತ್ತಾಳೆ. ಕನಸಿನಲ್ಲೂ ಅದೇ ಚೆನ್ನ, ಗದ್ದೆ, ಐ ಲವ್ ಯು ಹಾಗೂ ಅವನ ಸ್ನೇಹಹಸ್ತ ಚಾಚಿದ್ದ ದೃಶ್ಯಗಳು. ಬೆಳಿಗ್ಗೆ ಅವಳು ಏಳುವವರೆಗೆ ಮನೆಯಲ್ಲಿ ತಾತಾಚಾರ್ಯರ ಸಂಭ್ರಮದ ಸ್ವರ ಕೇಳುತ್ತಿರುತ್ತದೆ. ದೇವರಿದ್ದಾನೆ ರಂಗ, ನನ್ನ ಮಗಳನ್ನು ಅವನು ಕೈಬಿಡಲಿಲ್ಲ ಎಂಬ ಗಾಭರಿಯಿಂದ ದಡಬಡಿಸಿ ಎದ್ದ ಚೆನ್ನಿ ಹಾಗೆ ಅಂಗಳಕ್ಕೆ ಬಂದು ನೋಡಿದ್ದಾದರೂ ಏನು, ಕನಸಿನಲ್ಲಿ ನೋಡಿದಂತಿದ್ದ ಚೆನ್ನ. ಅವನನ್ನು ರಂಗ ಎಂದು ಅಪ್ಪ ಕರೆಯುತ್ತಿದ್ದಾರೆ. ಅಸಲಿ ವಿಷಯವೇನೆಂದರೆ, IAS ಪಾಸ್ ಮಾಡುವ ಕನಸು ಕಂಡಿದ್ದ ರಾಜ ಮತ್ತು ಲಚ್ಚಿಯ ಮಗ ರಂಗ ಇದೀಗ ಪಾಸ್ ಮಾಡಿಯೇ ಊರಿಗೆ ಹಿಂದಿರುಗಿದ್ದಾನೆ. ಚಿಕ್ಕಂದಿನಲ್ಲಿ ನೋಡಿದ ಚೆನ್ನಿಯನ್ನೂ ತಾತಾಚಾರ್ಯರನ್ನೂ ಅವರ ಉಪಕಾರವನ್ನು ಅವನು ಮನದಲ್ಲೇ ಧ್ಯಾನಿಸುತ್ತಾ ಚೆನ್ನಿಯ ಕಾಗದದ ಪದಗಳಿಂದಲೇ ಅವಳ ವ್ಯಕ್ತಿತ್ವವನ್ನು ಅಳೆಯುತ್ತಾ ಅವಳೊಡನೆ ತನ್ನ ಮದುವೆಯ ಕನಸನ್ನು ಕಾಣುತ್ತಾ ಸಂಭ್ರಮಿಸಿದ್ದ. ಟೆಲಿಫೋನಲ್ಲಿ ಅನೇಕ ಬಾರಿ ಅವಳ ಮಧುರ ಮಾತುಗಳನ್ನು ಕೇಳಿದ್ದ. ಜೊತೆಗೆ ಊರವರು ಅವಳ ಚಾರಿತ್ರ್ಯ ಹರಣ ಮಾಡುವುದು ನೋಡಿ ಬೇಸತ್ತು ತನಗೆ ಸಾಧ್ಯವಿರುವಷ್ಟು ಆ ಗಾಳಿ ಮಾತನ್ನು ಬಗ್ಗುಬಡಿಯಲು ಹೋರಾಟವನ್ನು ನಡೆಸಿದ್ದ. ವಿಶಾಲ ನೋಟ ಎಂಬ ಪತ್ರಿಕೆಗೆ ಚೆನ್ನ ಎಂಬ ಕಾವ್ಯನಾಮವನ್ನಿಟ್ಟುಕೊಂಡು ಅನೇಕ ಲೇಖನ ಪದ್ಯ ಬರೆದು ಹೆಣ್ಣಿನ ಆತ್ಮಗೌರವವನ್ನು ಎತ್ತಿ ಹಿಡಿಯುವ ನೆಪದಲ್ಲಿ ಚೆನ್ನಿಯನ್ನು ಸ್ಮರಿಸುತ್ತಿದ್ದ. ಉನ್ನತವಾದ ಒಂದು ಹುದ್ದೆಯನ್ನು ಹಿಡಿದೇ ಚೆನ್ನಿಯನ್ನು ಮದುವೆಯಾಗಿ ಈ ಸತ್ತ ಜನರಿಗೆ ಬುದ್ಧಿ ಕಲಿಸಬೇಕೆಂದು ತೀರ್ಮಾನಿಸಿದ್ದ. ಇದೀಗ ಜಿಲ್ಲಾಧಿಕಾರಿಯಾಗುವ ಎಲ್ಲ ಅರ್ಹತೆಯನ್ನು ರಂಗ ಹೊಂದಿ ಊರಿಗೆ ಹಿಂದಿರುಗಿದ್ದಾನೆ. ಚೆನ್ನಿಯನ್ನು ಮದುವೆಯಾಗಲು ಅನುಮತಿ ಕೊಡುವಿರಾ ಎಂದು ಕೇಳಲು ತಾತಾಚಾರ್ಯರ ಮುಂದೆ ಕೈಕಟ್ಟಿ ನಿಂತಿದ್ದಾನೆ. ರಾಜ ಹಾಗೂ ಲಚ್ಚಿ ದಂಪತಿಗಳು ಆನಂದ ತಲ್ಲುಲಿತರಾಗಿದ್ದರೂ ತಮ್ಮ ಕೀಳು ಜಾತಿಯ ಹೆದರಿಕೆಯಿಂದ ಮೌನವಾಗಿ ದೂರದಲ್ಲಿ ಕುಳಿತಿದ್ದಾರೆ. ತಾತಾಚಾರ್ಯರು ಸಂಭ್ರಮದಿಂದ, ಜೀವಂತ ಯುವಕ ಕಣಯ್ಯ ನೀನು ಎಂದು ಅವನನ್ನು ಬಳಿಯಲ್ಲಿ ಕೂರಿಸಿಕೊಂಡು ಬಿನ್ನು ತಡವಿ ಅಭಿನಂದನೆ ಹೇಳುತ್ತಿದ್ದಾರೆ. ಇನ್ನೂ ಹಲ್ಲುಜ್ಜಲೂ ಹೋಗದೆ ಅಲ್ಲೇ ನಿಂತಿರುವ ಚೆನ್ನಿಯನ್ನು ತಾತಾಚಾರ್ಯರು, ಮಗಳೇ ವರ ಒಪ್ಪಿಗೆ ಆಯ್ತಾ ಅಮ್ಮ ಎನ್ನುತ್ತಾರೆ. ಆಗ ಚೆನ್ನಿ ತುಸು ಬಿಗುಮಾನ ನಟಿಸುತ್ತಾ, ನನ್ನ ಇಷ್ಟದ ಒಂದು ಸಾಲನ್ನು ಆತ ಹೇಳಿದರೆ ಮದುವೆಗೆ ಒಪ್ಪಬಹುದು ಎನ್ನುತ್ತಾಳೆ. ತಕ್ಷಣ ರಂಗ ಇದ್ದು ಸತ್ತಂತಿರಬಾರದು ಎಂದು ಉದ್ಗರಿಸುತ್ತಾನೆ. ಚೆನ್ನಿ ಸಂಭ್ರಮದಿಂದ ಚೆನ್ನ ಎಂದು ಸಮ್ಮತಿಯ ಮುಖವರಳಿಸುತ್ತಾಳೆ, ಮುಗುಳ್ನಗುತ್ತಾಳೆ.
1: ಇದುವರೆಗೆ ಜ್ಯೋತಿ ಗುರುಪ್ರಸಾದ್ ಅವರು ಬರೆದು ಪ್ರಸ್ತುತಪಡಿಸಿದ ಕತೆ ಬದಲಾವಣೆಯ ಗಾಳಿ ಕೇಳಿದಿರಿ. ಮುಂದೆ ಕೇಳಿ ಸ್ವರಚಿತ ಕವನ ವಾಚನ.

0: ವ್ಯಕ್ತಪಡಿಸುತ್ತಾರೆ ತೇಜಸ್ವಿನಿ ಹೆಗಡೆ.
1: ಮೊದಲ ಕವನ ತೇನವಿನ. ಈ ಕ್ಷಣದ ನೋವಿಗೆ ಮರುಕ್ಷಣದ ನಲಿವಿನ ಲೇಪ. ನಗುವರಳುವ ಮುನ್ನವೇ ಹನಿಯುವ ಕಣ್ಣಾ ದೀಪ. ಹೂಮಾಯೊಳಗವಿತಿರುವ ಮುಳ್ಳುಗಳ ಭೀತಿ. ಬಿಟ್ಟೂ ಬಿಡದಿರುವ ಮಾಯೆಯ ಪ್ರೀತಿ. ಮುಗ್ಗರಿಸಿದ್ದಾಗೆಲ್ಲ ಬಡಿದೆಬ್ಬಿಸುವ ಬಲವೇ. ಮುಗ್ಗರಿಸಿ ಬಿದ್ದಾಗೆಲ್ಲ ಬಡಿದೆಬ್ಬಿಸುವ ಬಲವೇ. ಮುಳುಗೇಳುವ ಪರಿಯ ಕಲಿಸುವ ಗುರುವೇ. ಮುಳುಗೇಳುವ ಪರಿಯ ಕಲಿಸುವ ಗುರುವೇ. ವಿಮುಖಿಯಾದಾಗೆಲ್ಲ ಜೀವನ್ಮುಖಿಯಾಗಿಸಿ. ವಿಮುಖಿಯಾದಾಗೆಲ್ಲ ಜೀವನ್ಮುಖಿಯಾಗಿಸಿ. ನನ್ನೊಳಗಿನ ಛಲವ ಉದ್ದೀಪನಗೊಳಿಸಿ. ನನ್ನೊಳಗಿನ ಛಲವ ಉದ್ದೀಪನಗೊಳಿಸಿ. ನೀನಾರೆಂದರ ಹೊರಟವಗೆ ಕಗ್ಗಂಟಾಗಿ. ನೀನು ಆರೆಂದರೆಯ ಹೊರಟವಗೆ ಕಗ್ಗಂಟಾಗಿ. ತರ ತರ ವಿಧ ವಿಧ ಬಣ್ಣವ ಬದಲಿಸಿ. ನಿನ್ನ ನೆಚ್ಚಿದವರ ಕೈ ಬೀಸಿ ಕರೆದಪ್ಪಿ. ನಿನ್ನ ನೆಚ್ಚಿದವರ ಕೈ ಬೀಸಿ ಕರೆದಪ್ಪಿ ಸಲಹುವ. ಓ ಬದುಕೇ ನಾ ನಿನ್ನ ಶರಣಾರ್ಥಿ. ನಿನ್ನ ನೆಚ್ಚಿದವರ ಕೈ ಬೀಸಿ ಕರೆದಪ್ಪಿ ಸಲಹುವ. ಓ ಬದುಕೇ ನಾ ನಿನ್ನ ಶರಣಾರ್ಥಿ. ಮುಂದಿನ ಕವನ. ಸುಖಿಯಾಗಿರಲೊಂದೇ ಸೂತ್ರ ನೋಟ ಚಾಚುಷ್ಟೂ ಚಾಚಿ. ಇದ್ದ ಬಿದ್ದ ದೃಶ್ಯಗಳನ್ನೆಲ್ಲ ಸೆರೆ ಹಿಡಿದರು. ತನಗೆ ಬೇಕಾದ್ದನ್ನಷ್ಟೇ ಮನಸೊಳಗೆ ಪ್ರಿಂಟ್ ಹಾಕುವ ಕಣ್ಗೋಲಿಗಳಂತೆ ಈ ಬದುಕೂ ಜಾಣ್ಮೆಯನ್ನು ಕಲಿತಿದ್ದರೆ ಸುಖಿಯಾಗಿರುತ್ತಿದ್ದೇನೇನೋ. ತನಗೆಸೆದ ಎಲ್ಲ ಕಸಡ್ಡಿಗಳ ಒಂದಿನಿತೂ ಬೇಸರಿಸದೆ ಕ್ಷಣ ಒಳಗೆಳೆದುಕೊಂಡು ಅಲೆಗಳ ತಲೆಯ ಮೇಲೇರಿಸಿಕೊಂಡು ಬಂದು ಎಲ್ಲವನ್ನೂ ಮತ್ತೆ ದಡಕೆಸೆದು ಮರಳ ಕೊಡಗುವ ಆ ಸಾಗರಂತೆ ನಾನಿರುವಂತಾಗಿದ್ದರೆ ಸುಖಿಯಾಗಿರುತ್ತಿದ್ದೇನೇನು. ಗೆಳತಿ ಮುರಿದ ಕಡ್ಡಿ, ಗೆಳೆಯ ಎಳೆದ ಜಡೆ, ಎಲ್ಲವನ್ನೂ ಮರೆತು ಮತ್ತೆ ಒಂದಾಗಿ ಬೆರೆತು ನಗುವಿನಾಚೆಯ ನೋವ ಅನುಭವವ ಅರಿಯಲಾಗದ ಬಾಲ್ಯದ ಎಳೆತನವ. ನೋವಿನಾಚೆಯ ನೋವ ಅನುಭವವ ಅರಿಯಲಾಗದ ಬಾಲ್ಯದ ಎಳೆತನವ. ಮತ್ತೊಮ್ಮೆ ನಾನೂ ಒಳಗೆಳೆದುಕೊಳ್ಳುವಂತಿದ್ದರೆ ಸುಖಿಯಾಗಿರುತ್ತಿದ್ದೇನೇನು.
0: ಇದುವರೆಗೆ ತೇಜಸ್ವಿನಿ ಹೆಗಡೆ ಅವರಿಂದ ಸ್ವರಚಿತ ಕವನ ವಾಚನ ಕೇಳಿದಿರಿ. ಇದು ಇಂದಿನ ವನಿತಾ ವಿಹಾರ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.
2: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಕೇಳಿದಿರಿ.

0: ಸಮಯ 12:30. ಇದು ಆಕಾಶವಾಣಿ ಬೆಂಗಳೂರು. 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ.
1: ಡೆಸರ್ಟ್ ಬಂತು ಆದ್ರೆ ನಮ್ಮ ಚಾಂಪಿಯನ್ ಇನ್ನೂ ಬಂದಿಲ್ಲ.
2: ಬಿಲ್ ತುಂಬಿಸೋ ಮೊದಲು ಬರ್ಬೋದಲ್ವಾ?

0: ಸೊ ಗರ್ಲ್ಸ್ ಏನ್ ಮಾಡ್ತಿದ್ದೀರಾ?
1: ಬಿಲ್ ಮಾಡ್ತಿದ್ದಾರೆ.
0: ಸರಿ, ನಿನ್ ಕಾರ್ಡ್ ಕೊಡು, ಪಿನ್ ಕೊಡು.
2: ಆರ್ಬಿಐ ಹೇಳ್ತಾ ಇದೆ, ನಿಮ್ಮ ಪಿನ್, ಓಟಿಪಿ, ಸಿವಿವಿ ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್ ಯಾರಿಗೂ ಕೊಡಬೇಡಿ. ಆನ್ಲೈನ್ ಬ್ಯಾಂಕಿಂಗ್ ಬರೀ ನಿಮ್ದೇ ಕಂಪ್ಯೂಟರ್, ಮೊಬೈಲ್ ಅಥವಾ ಸೆಕ್ಯೂರ್ ನೆಟ್ವರ್ಕ್ ನಿಂದಲೇ ಮಾಡಿ. ಹಾ, ಇದೇನು ತಿನ್ನುವುದರ ಚಾಂಪಿಯನ್ಶಿಪ್ ಇತ್ತ? ಆರ್ಬಿಐ ಹೇಳ್ತಾ ಇದೆ, ಜಾಣರಾಗಿರಿ, ಜಾಗರೂಕರಾಗಿರಿ.

0: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ, ಮಣ್ಣಿನಡಿಯಲ್ಲಿ ಅಡಗಿರುವ ವಿಸ್ಮಯ ಜೀವಿಗಳನ್ನು ಪರಿಚಯಿಸುವ, ಅರಣ್ಯ ಸಂಪತ್ತನ್ನು ಬಿಂಬಿಸುವ ಹಸಿರು ಹೊನ್ನನ್ನು ನಿಮಗೆ ಉಣಬಡಿಸಲು ಬರುತ್ತಿದ್ದಾರೆ ರೈತರತ್ನ. ಸುಧಾರಿತ ಬೇಸಾಯದ ಕುತೂಹಲ ತಂತ್ರಜ್ಞಾನದ ಒಳಸುಳಿಗಳ ಪರಿಚಯ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ ನಿರೀಕ್ಷಿಸಿ. ಸರಣಿ ಕಾರ್ಯಕ್ರಮ ರೈತರತ್ನ, ಹೀರೋಸ್ ಆಫ್ ದ ನೇಷನ್.
1: ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು?
3: ಬಿದ್ದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
0: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು.
5: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
4: ಆಕಾಶವಾಣಿ FM ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು.

0: ಕೇಳುಗರೆ, ಇದೇ ಶುಕ್ರವಾರ ಜುಲೈ 24ರಂದು ಸಾಯಂಕಾಲ 6:50 ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮದ ವಿಷಯ ಜಲಾನಯನ ಅಭಿವೃದ್ಧಿ ಯೋಜನೆಯಡಿ ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳು. ಭಾಗವಹಿಸುವವರು ಶ್ರೀ ಮೊಹಮ್ಮದ್ ಪರ್ವೀಜ್ ಬಂತನಾಳ್, ನಿರ್ದೇಶಕರು ಜಲಾನಯನ ಅಭಿವೃದ್ಧಿ ಇಲಾಖೆ. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237-0477, 2237-0488, 2237-0499, ಎಸ್ಟಿಡಿ ಕೋಡ್ 080. ಕೇಳಿ, ಇದೇ ಶುಕ್ರವಾರ ಜುಲೈ 24ರಂದು ಸಾಯಂಕಾಲ 6:50 ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮದ ವಿಷಯ ಜಲಾನಯನ ಅಭಿವೃದ್ಧಿ ಯೋಜನೆಯಡಿ ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳು.
1: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
2: ಆಕಾಶವಾಣಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ. ವಿವಿಧ ಮಾನಸಿಕ ಕಾಯಿಲೆಗಳಿಗೆ ಚಿಕಿತ್ಸೆಗಳ ಕುರಿತಾಗಿ ತಜ್ಞ ವೈದ್ಯರಾದ ಡಾ ಶಮಾ ಬಿಆರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್.

0: ಕೇಳಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ.
1: ಇವತ್ತಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಮನೋರೋಗ ತಜ್ಞರಾದ ಡಾಕ್ಟರ್ ಶ್ಯಾಮಾ ಬಿ ಆರ್ ಇದ್ದಾರೆ. ನಮಸ್ಕಾರ ಮೇಡಮ್.
2: ನಮಸ್ತೆ.
1: ಈಗ ಸಾಮಾನ್ಯವಾಗಿ ನಾವು ಆರೋಗ್ಯ ಅಂತಂತಂದ್ರೆ ಬೇರೆ ಬೇರೆ ದೃಷ್ಟಿಯಿಂದ ಯೋಚನೆ ಮಾಡ್ತೀವಿ. ಆರೋಗ್ಯ ಅಂತಂದ್ರೆ ಇಲ್ಲಿ ಮಾನಸಿಕ ಆರೋಗ್ಯ ಕೂಡ ಬಹಳ ಮುಖ್ಯ ಅಂತಂದಾಗ ಮಾತ್ರ ಆರೋಗ್ಯ ಅಂತ ಹೇಳಿಕ್ ಸಾಧ್ಯ ಅಂತ ಹೇಳ್ತಾರೆ. ನಿಮ್ಮ ಪ್ರಕಾರ ಮಾನಸಿಕ ರೋಗಿ ಅಥವಾ ಮನೋರೋಗ ಏನೋ ಇದೆ ಇವರಿಗೆ ಅಂತಂದ್ರೆ ಹೇಗೆ ಡಿಫೈನ್ ಮಾಡ್ತೀರಿ?
2: ಈಗ ಒಂದು ದೇಹ ಅಂತಂದಾಗ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ನಾವು ಎರಡು ಭಾಗದಲ್ಲಿ ನೋಡ್ಬೇಕಾಗುತ್ತೆ. ಈಗ ಹೇಗೆ ದೈಹಿಕವಾಗಿನೂ ಕಾಯಿಲೆಗಳು ಬರುತ್ತಲ್ವಾ, ಅದೇ ರೀತಿ ಮಾನಸಿಕವಾಗಿನೂ ಕೂಡ ಕಾಯಿಲೆಗಳು ಬರ್ತವೆ. ಈಗ ಹೇಗೆ ದೈಹಿಕವಾಗಿ ನಾವು ಹೇಳ್ತೇವೆ ಹೆರಿಡಿಟ್ರಿ ಅಥವಾ ಅನುವಂಶೀಯವಾಗಿ ಬರೋ ಕಾಯಿಲೆಗಳು, ಮತ್ತು ಅವರು ಬೆಳೆಯುವ ಪರಿಸರದಲ್ಲಿ ಅವರು ಯಾವ ವಿಚಾರದಲ್ಲಿ ಅವರು ಬೆಳೆದಿರ್ತಾರೆ ಅದರಿಂದ ಕೆಲವು ಕಾಯಿಲೆಗಳು ಬರ್ತವೆ. ಅವರಲ್ಲಿರೋ ರೋಗ ನಿರೋಧಕ ಶಕ್ತಿ ಮೇಲೆ ನಿರ್ಧಾರಿತವಾಗಿ ಕೆಲವು ಕಾಯಿಲೆಗಳು ಬರ್ತವೆ. ಹಾಗೆಯೇ ಮಾನಸಿಕ ಕಾಯಿಲೆಗಳು ಸಹ ಜೈವಿಕ ಕಾರಣಗಳು ಅಂದರೆ ಅನುವಂಶೀಯವಾಗಿ ಬಂದಿರೋ ಕೆಲವು ಇದರಿಂದ, ಮತ್ತು ಅವರ ಮನಸ್ಸು ಹೇಗಿದೆ. ಒಬ್ಬ ಪ್ರತಿಯೊಬ್ಬ ವ್ಯಕ್ತಿಯ ಮನಸ್ಸು ಬೇರೆ ತರ ಇರುತ್ತೆ. ಸೊ ಅವರು ವೈಯಕ್ತಿಕವಾಗಿ ಅವರ ಮನಸ್ಸು ಹೇಗಿದೆ, ಸ್ಟ್ರಾಂಗ್ ಆಗಿದೆಯಾ ವೀಕ್ ಆಗಿದೆಯಾ ಯಾವ ತರದಲ್ಲಿದೆ, ಮತ್ತು ಅವರು ಯಾವ ತರದ ಸಾಮಾಜಿಕ ಪರಿಸ್ಥಿತಿಯಲ್ಲಿ ಬೆಳೆದಿರ್ತಾರೆ, ಯಾವ ತರದ ಜೀವನದಲ್ಲಿ ಅವರಿಗೆ ಬರುತ್ತಿರೋ ಅಹಿತಕರ ಘಟನೆಗಳಿಂದ ಆ ಸಂದರ್ಭಗಳಿಂದ ಅವರಿಗೆ ಆ ಕ್ಷಣದಲ್ಲಿ ಅವ್ರು ಯಾವ ತರ ಅದರಿಂದ ಹೊರಗಡೆ ಬರ್ತಾರೆ, ಅದರಿಂದ ಜೂಜಾಡ್ತಾರೆ ಅನ್ನೋದ್ರ ಮೇಲೆ ನಮ್ಮ ಮಾನಸಿಕ ಆರೋಗ್ಯಗಳು ಜನರಲ್ಲಿ ಕಂಡು ಬರ್ತವೆ.
1: ಅಂದ್ರೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಅವರ ಮನಸ್ಸಿನ ಮೇಲೆ ಆದಂತಹ ಆಘಾತಗಳು ಅದರಿಂದ ಹೊರಗೆ ಬರ್ಬೇಕಂತಂದಾಗ ತಜ್ಞ ವೈದ್ಯರ ಕಡೆ ಬಂದು ಚಿಕಿತ್ಸೆಗಾಗಿ ಬರ್ತಾರೆ. ಈಗ ನಮಗೆ ಮೊದಲು ಗೊತ್ತಾಗಬೇಕಾಗಿದೆ, ಬಹಳಷ್ಟು ಬೇರೆ ಬೇರೆ ರೀತಿಯ ಮಾನಸಿಕ ಸಮಸ್ಯೆಗಳು ಇರ್ತವೆ ಅಂತ ನಾವು ಅಂದ್ಕೊಂಡಿರ್ತೀವಿ. ಇವತ್ತು ನಮಗೆ ಕೇಳುವರಿಗೆ ಬೇಕಾಗಿರೋದು ವಿವಿಧ ಮಾನಸಿಕ ರೋಗಗಳು ಯಾವ್ಯಾವ ರೀತಿಯಲ್ಲಿ ಅವರ ವರ್ತನೆಗಳು ಇರ್ತವೆ, ಲಕ್ಷಣಗಳು ಏನು ಅಂತ ಅನ್ನೋದು ಗೊತ್ತಾಗಬೇಕು.
2: ಖಂಡಿತ, ಇದು ಬಹಳ ಒಳ್ಳೆಯ ಪ್ರಶ್ನೆ. ಯಾಕೆ ಅಂದ್ರೆ ಈಗ ನಾವು ಏನ್ ನೋಡ್ತಾ ಇದೀವಿ ಅಂತಂದ್ರೆ, ಒಬ್ಬ ದೈಹಿಕ ಕಾಯಿಲೆ ಆದ ತಕ್ಷಣ ಜನರು ಆಸ್ಪತ್ರೆಗೆ ತಕ್ಷಣವಾಗಿ ಬರ್ತಾರೆ. ಅಂದ್ರೆ ಒಂದು ಜ್ವರ ಬಂತು, ಒಂದ್ ನೆಗಡಿ ಬಂತು ಅಂದ್ರೆ ಮರದ ಒಂದ್ ಎರಡು ಮೂರು ಗಂಟೆಯಲ್ಲಿ ಅವರು ಆಸ್ಪತ್ರೆಗೆ ತಲುಪ್ತಾರೆ. ಆದ್ರೆ ಮಾನಸಿಕ ಕಾಯಿಲೆಗಳಾದಾಗ ಆ ಲಕ್ಷಣಗಳು ಜನಸಾಮಾನ್ಯರಿಗೆ ಗೊತ್ತಾಗದೇ ಇರೋದಕ್ಕೋಸ್ಕರ ಅವರು ಆಸ್ಪತ್ರೆಗೆ ಬಂದು ಅದನ್ನ ನಿವಾರಿಸ್ಕೊಳ್ಳಕ್ಕೆ ಚಿಕಿತ್ಸೆ ಪಡೆಯೋದೇ ತುಂಬಾ ತಡ ಆಗೋಗುತ್ತೆ. ಹಾಗಾಗಿ ಅದರಿಂದ ಅವರಿಗೆ ಸಮಸ್ಯೆಗಳು ಸುಮಾರಾಗುತ್ತೆ. ವ್ಯಕ್ತಿಗೂ ಅಲ್ಲದೇನೆ ವ್ಯಕ್ತಿಯನ್ನು ನೋಡ್ಕೊಳ್ತಿರೋ ಪರಿವಾರಕ್ಕೂ ಸಹ ತುಂಬಾ ಸಮಸ್ಯೆ ಆಗುತ್ತೆ. ಸೊ ಆ ಸಮಸ್ಯೆಗಳನ್ನ ನಾವು ಕಡಿಮೆ ಮಾಡಬೇಕು ಅನ್ನೋದಾಗದಲ್ಲಿ ಮೊದಲು ನಾವು ಮಾನಸಿಕ ಕಾಯಿಲೆಯ ಲಕ್ಷಣಗಳು ಏನು ಮತ್ತು ಯಾವ ತರದ ಕಾಯಿಲೆಗಳಿದೆ ಅಂತ ಖಂಡಿತವಾಗಿ ನಾವು ಅರ್ಥಕೋಬೇಕು. ಈಗ ಮೊದಲನೇದಾಗಿ ಏನು ಅಂದ್ರೆ, ಎಲ್ಲಾ ವಯಸ್ಕರ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಕರ ತನಕನು ಕೂಡ ಕೆಲವು ಕಾಯಿಲೆಗಳನ್ನ ನಾವು ವಿಂಗಡಿಸ್ತೇವೆ. ಮೊದಲನೇದಾಗಿ ಸೈಕೋಸಿಸ್ ಅಂದ್ರೆ ಮನೋವಿಕೃತಿ ರೋಗ, ಇದರಲ್ಲಿ ಮುಖ್ಯವಾಗಿ ಸ್ಕಿಜೋಫ್ರೇನಿಯಾ ಮತ್ತು ಭ್ರಮೆ ರೋಗ ಅಂತ ಬರುತ್ತೆ. ಇದರಲ್ಲಿ ಏನು ಮುಖ್ಯ ಲಕ್ಷಣಗಳು ಅಂತಂದ್ರೆ, ಒಬ್ಬ ವ್ಯಕ್ತಿಯು ತನಗ್ ತಾನೇ ಮಾತಾಡ್ಕೊಳ್ತಿರ್ತಾನೆ, ತನ್ನಲ್ಲೇ ನಗ್ತಾ ಇರ್ತಾನೆ, ಮತ್ತು ಅವನಲ್ಲಿ ಏನೋ ಒಂದು ಭ್ರಮೆ ಇರುತ್ತೆ, ದಟ್ ನನಗೆ ಯಾರೋ ಬಂದು ಸಮಸ್ಯೆ ಮಾಡ್ತಾ ಇದ್ದಾರೆ, ನನ್ನನ್ನ ಯಾರೋ ಮಾಟ ಮಂತ್ರ ಮಾಡಿದ್ದಾರೆ, ನನ್ನ ಮೇಲೆ ಯಾರೋ ಕಣ್ಣಿಟ್ಟಿದ್ದಾರೆ, ನನ್ನ ಬಗ್ಗೆ ಜನ ಮಾತಾಡ್ತಾ ಇದ್ದಾರೆ ಅನ್ನೋ ಒಂದು ಭ್ರಮೆಯಲ್ಲಿರ್ತಾರೆ. ಮತ್ತೆ ಅವ್ರಿಗೆ ಒಬ್ಬರೇ ಇದ್ದಾಗ ಯಾರೂ ಇಲ್ಲದ ಸ್ಥಿತಿಯಲ್ಲಿ ಯಾರೋ ಕಾಣಿಸೋದು, ಯಾವುದೋ ಒಂದು ಶಬ್ದ ಕೇಳಿಸೋದು, ಯಾವುದೋ ಒಂದು ದೈಹಿಕ ಅನುಭವ ಆಗೋದು, ಇದೆಲ್ಲವೂ ಕೂಡ ಆಗುತ್ತೆ ಅವರಿಗೆ. ಇದರಿಂದ ಏನಾಗುತ್ತೆ, ಅವರು ಹೆದರ್ಕೊಂಡು ಅವರು ಒಬ್ಬರೇ ಇರಕ್ಕೆ ಪ್ರಯತ್ನ ಪಡ್ತಾರೆ. ಆಮೇಲೆ ಈ ಒಂದು ಯಾರೋ ನಮಗೆ ತೊಂದರೆ ಕಾಡ್ತಾರೆ ಅನ್ನೋ ಒಂದು ಭ್ರಮೆಯಲ್ಲಿ ಇನ್ನೊಬ್ಬರ ಮೇಲೆ ಅವರು ಆಕ್ರಮಣ ಮಾಡಿಬಿಡ್ತಾರೆ. ಆಮೇಲೆ ಅವರಲ್ಲಿ ನಿದ್ದೆ ಊಟ ಎಲ್ಲವೂ ಕಡಿಮೆ ಆಗಿ ಅವರ ಸ್ವ ಆರೈಕೆ ಎಲ್ಲನೂ ಕೂಡ ಮೇಲೆ ಕೆಳಗಡೆ ಆದಾಗ ಅವರ ಒಂದು ದೈನಂದಿನ ಜೀವನ ಏನಾಗುತ್ತೆ, ಎಲ್ಲವೂ ಏರ್ಪೇರಾಗುತ್ತೆ. ಅವರ ಕೆಲಸದಲ್ಲಿ ಯಾವುದನ್ನು ಸರಿಯಾಗಿ ಮಾಡ್ಲಿಕ್ಕೆ ಆಗೋದಿಲ್ಲ, ಅವರ ಒಂದು ಪಾರಿವಾರಿಕ ಜೀವನದಲ್ಲೂ ಕೂಡ ಅವರಿಗೆ ಸುಮಾರಷ್ಟು ತೊಂದರೆಗಳಾಗ್ತವೆ. ಈ ತರ ಅವರು ಸುಮಾರಷ್ಟು ಬಳಲ್ತಾ ಇದ್ದಾಗ ಏನಾಗುತ್ತೆ, ಮುಂದಿನ ದಿನಗಳಲ್ಲಿ ಅವರ ಬೌದ್ಧಿಕ ಶಕ್ತಿನೂ ಕಡಿಮೆ ಆಗ್ತಾ ಹೋಗುತ್ತೆ. ಇದು ಸೈಕೋಸಿಸ್ ಮತ್ತು ಮನೋವಿಕೃತಿ ರೋಗದಲ್ಲಿ ಕಂಡುಬರೋ ಲಕ್ಷಣಗಳು. ಇದರಲ್ಲಿ ತುಂಬಾ ಹೆಚ್ಚಿನದಾಗಿ ನಾವು ತುಂಬಾ ಸೀರಿಯಸ್ ಅಂತ ನಾವೇನ್ ಹೇಳ್ತೀವಿ ಅದು ಸ್ಕಿಜೋಫ್ರೇನಿಯಾ ಅಂತ. ಅದರಲ್ಲಿ ಏನಾಗುತ್ತೆ, ಒಂದೋ ಬೌದ್ಧಿಕ ಶಕ್ತಿ ಕಡಿಮೆ ಆಗುತ್ತೆ, ಎರಡನೇದು ಹೆದರಿಕೆಯಿಂದ ಅಥವಾ ಇನ್ನೊಬ್ಬರ ಮೇಲೆ ಆಕ್ರಮಣ ಮಾಡೋ ಒಂದು ರಿಸ್ಕ್ ಇದ್ದಾಗ ಅವರು ಹೆಚ್ಚಾಗಿ ಸೂಸೈಡ್ಗಳನ್ನ ಮಾಡ್ಕೊಂಡ್ಬಿಡ್ತಾರೆ. ಸೊ ಹಾಗಾಗಿ ಇದೊಂಥರ ನಮ್ಮ ಇಡೀ ಒಂದು ಮನೋರೋಗಗಳಲ್ಲೇನೆ ತುಂಬಾ ಮಾರಣಾಂತಿಕ ಅನ್ನೋ ಒಂದು ಹೇಳ್ಬೋದು ನಾವು ಸ್ಕಿಜೋಫ್ರೇನಿಯಾ ಅನ್ನೋದನ್ನ.
1: ಈಗ ನಾವು ಹೊರಗಡೆ ನೋಡ್ತಿರ್ತೀವಿ ಎಲ್ಲೋ ಬೀದಿಯಲ್ಲಿ ಸುತ್ತಾಡ್ತಿರ್ತಾರೆ ಅಥವಾ ಹೆಂಗ್ ಬೇಕಂಗೆ ಚೀರ್ತಿರ್ತಾರೆ, ಹೆಂಗ್ ಬೇಕಂಗೆ ಒಂಥರ ನಗೋದು ಮಾಡೋದು ಎಲ್ಲ ಮಾಡ್ತಿರ್ತಾರಲ್ಲ, ಆ ಒಂದು ಕ್ಯಾಟಗರಿ ಜನ ಅವ್ರು ಯಾವ್ದು?
2: ಖಂಡಿತ ಅವರೆಲ್ಲ ಸ್ಕಿಜೋಫ್ರೇನಿಯಾಗೆ ಸೇರಿದವರು. ಯಾಕಂದ್ರೆ

0: ಅವರ ಪ್ರಕಾರ ಅವರು ಈ ಲೋಕವನ್ನ ಮರೆತು ಅವರದೇ ಒಂದು ಲೋಕದಲ್ಲಿ ಭ್ರಮೆ ಲೋಕದಲ್ಲಿ ಅವರು ಜೀವಿಸ್ತಾ ಇರ್ತಾರೆ. ಸೊ ಅವರಿಗೆ ನಾವು ಸರಿಯಾದ ಚಿಕಿತ್ಸೆ ನೀಡದಿದ್ದಲ್ಲಿ ಅವರು ಅವ್ರ ಲೋಕದಲ್ಲಿ ಎಷ್ಟು ಮುಳುಗ್ತಾರೆ ಅಂದ್ರೆ ಒಂಥರ ಈ ಕೆಸರಲ್ಲಿ ಮುಳುಗಿದ ಹಾಗೆ, ಅದನ್ನ ನಾವು ಮತ್ತೆ ಅವರಿಗೆ ಮೇಲೆ ನೆಲಕ್ಕೆ ತರಬೇಕು ಅಂದ್ರೆ ತುಂಬಾ ಸಮಸ್ಯೆ ಆಗುತ್ತೆ, ಮತ್ತೆ ತುಂಬಾ ಸಮಯನೂ ಹಿಡಿಯುತ್ತೆ.
1: ಅಂದ್ರೆ ಆ ಹಂತಕ್ಕೆ ಹೋಗೋಕ್ಕಿಂತ ಮುಂಚೆನೆ ಚಿಕಿತ್ಸೆ ಪಡ್ಕೋಬೇಕು
0: ಖಂಡಿತ
1: ಅಲ್ವಾ? ಅದು ಅಂದ್ರೆ ಆ ಹಂತಕ್ಕೆ ಹೋಗುತ್ತಾ ಅಂತ, ಈಗ ಸೈಕೋಸಿಸ್ ಈ ಮನೋವಿಕೃತಿ ಇಂತಹ ಕೆಲವು ಸಮಸ್ಯೆಗಳು ಸ್ಕಿಜೋಫ್ರೆನಿಯಾಕ್ಕೆ ಹೋಗುತ್ತಾ?
0: ಅಲ್ಲ, ಅದು ಒಂದು ತರದ ಇದು
1: ಬೇರೆ ಸಮಸ್ಯೆ.
0: ಮನೋವಿಕೃತಿಯಲ್ಲಿ ಸ್ಕಿಜೋಫ್ರೆನಿಯಾ ಒಂದು.
1: ಕೆಲವು ಇವಕ್ಕೆ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಅಂದ್ರೆ ಆ ಮನುಷ್ಯ ಸ್ಕಿಜೋಫ್ರೆನಿಯಾಕ್ಕೆ ಹೋಗ್ತಾನ ಅಂತ.
0: ಹೌದು ಹೌದು, ಯಾಕಂದ್ರೆ ಅವಾಗ ಅವರು ನಾನು ಎಲ್ಲಿ ಹೋಗ್ತಾ ಇದ್ದೀನಿ, ನಾನು ಎಲ್ಲಿದ್ದೀನಿ, ಅವರು ಆಮೇಲೆ ಅವ್ರನ್ನ ನೋಡ್ಕೊಳ್ಳೋದು ಸಹ ಮನೆಯವರಿಗೆ ಕಷ್ಟ ಆದಾಗ ಅವರು ಕೂಡ ಮನೆಯವರು ಕೂಡ ಕೈ ಚೆಲ್ಬಿಡ್ತಾರೆ ಅವ್ರ ಮೇಲೆ, ಅವರ ಜವಾಬ್ದಾರಿನೂ ತಗೊಳ್ಳೋದಿಲ್ಲ. ಹಾಗಾಗಿ ನೀವು ಹೇಳಿದ ತರ ದಾರಿಯಲ್ಲಿ ಈ ತರ ಅವರ ಮೇಲೆ ಅವ್ರಿಗೆ ಅರಿವಿಲ್ದೇ ಇರೋ ತರ ಇರ್ತಾರಲ್ಲ, ಅವರೆಲ್ಲ ಈ ತರದ ಕಾಯಿಲೆಗೆ ಸೇರಿದವರು.
1: ಸಂಕ್ಷಿಪ್ತವಾಗಿ ಇದರ ಚಿಕಿತ್ಸೆ ಬಗ್ಗೆ ಹೇಳಿ ಮೇಡಮ್.
0: ಇದರ ಚಿಕಿತ್ಸೆ ಆಕ್ಚುಲಿ ತುಂಬಾ ಸುಲಭ. ಏನು ಅಂತ ಅಂದ್ರೆ, ಕೆಲವರು ಮೊದಲನೇ ಸಲ ಬಂದಾಗ ಅವರು ಅಲ್ಲಗಳಿತಾರೆ, ಅಂದ್ರೆ ಇದನ್ನ ಈ ಕಾಯಿಲೆ ನನಗಿಲ್ಲ ಅಂತ ಹೇಳ್ತಾರೆ.
1: ಹೌದು,
0: ಕೆಲವರು ಒಪ್ಕೊಳ್ತಾರೆ. ಈಗ ಒಪ್ಕೊಳ್ಳೋರಲ್ಲಿ ನಾವು ಟ್ರೀಟ್ಮೆಂಟ್ ಕೊಡೋದು ತುಂಬಾ ಸುಲಭ. ಆಮೇಲೆ ಮೊದಲ ಹಂತದಲ್ಲಿ ಅಂದ್ರೆ ಅವ್ರ ನಿದ್ದೆ ಕೆಟ್ಟಾಗ, ಅವರ ಆರೈಕೆ ಕಡಿಮೆ ಆಯ್ತು, ಯಾರ ಜೊತೆಗೂ ಮಾತಾಡ್ತಾ ಇಲ್ಲ, ಅವರಿಗೆ ಭ್ರಮೆಯಿಂದ ಅವರು ಒಬ್ಬೊಬ್ಬರೇ ಮಾತಾಡೋದು, ಒಬ್ಬರು ನಗೋದು, ಇದನ್ನ ಮನೆಯವರು ಅಥವಾ ಕೆಲಸದ ಜಾಗದಲ್ಲಿ ಸಹೋದ್ಯೋಗಿಗಳು ನೋಡಿ ಅದನ್ನ ರಿಪೋರ್ಟ್ ಮಾಡಿದಾಗ ಏನಾಗುತ್ತೆ, ನಾವು ಕಡಿಮೆ ಡೋಸ್ ಅಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಕೊಟ್ಟು ನಾವು ಅವ್ರನ್ನ ಗುಣ ಮಾಡಿಸಬಹುದು. ಇನ್ನೊಂದು ಮೂಡ್ ಡಿಸಾರ್ಡರ್ ಅಂತ ಹೇಳ್ತೀವಿ, ಅಂದ್ರೆ ಇಲ್ಲಿ ಖಿನ್ನತೆ ಮತ್ತು ಉನ್ಮಾದ ಬರುತ್ತೆ. ಅಂದ್ರೆ ನಾವು ಇಂಗ್ಲಿಷ್ ಅಲ್ಲಿ ಮೇನಿಯಾ ಮತ್ತು ಡಿಪ್ರೆಷನ್ ಅಂತ ಏನ್ ಹೇಳ್ತೀವಲ್ಲ, ಖಿನ್ನತೆ ಅಂದ್ರೆ ಡಿಪ್ರೆಷನ್, ಉನ್ಮಾದ ಅಂದ್ರೆ ಮೇನಿಯಾ ಅಂತ. ಅಂದ್ರೆ ಒಬ್ಬ ಮನುಷ್ಯ ಎರಡು ಏನಂತಾರೆ ಎಕ್ಸ್ಟ್ರೀಮ್ ಅಲ್ಲಿ ಇರೋದು ಇಲ್ಲಿ, ಅಂದ್ರೆ ತುಂಬಾ ಬೇಜಾರಾಗಿನೂ ಇರ್ತಾನೆ, ತುಂಬಾ ಹೆಚ್ಚು ಖುಷಿಯಲ್ಲಿ ಇರೋದು. ಸೊ ಕೆಲವು ಸಲ ಎರಡು ತರ ಕಾಯಿಲೆಗಳಿದ್ದಾಗ ಅದಕ್ಕೆ ನಾವು ಬೈಪೋಲಾರ್ ಅಂತ ಹೇಳ್ತೀವಿ. ಆದ್ರೆ ಕೆಲವು ಸಲ ಬರೀ ಕಾಯಿಲೆ ಖಿನ್ನತೆ ಕಾಯಿಲೆನೂ ಕೂಡ ನಿಮಗೆ ಇರುತ್ತೆ. ಸೊ ಇದನ್ನ ಎರಡನ್ನೂ ನಾವು ಸರಿಯಾಗಿ ನೋಡ್ಕೊಂಡು ಇದಕ್ಕೂ ಕೂಡ ನಾವು ಟ್ರೀಟ್ಮೆಂಟ್ ಕೊಡ್ಬೇಕಾಗುತ್ತೆ.
1: ಸತತವಾಗಿ ಖಿನ್ನತೆ ಒಂಥರ ಚಿಂತೆಯಲ್ಲಿ ಕೂತ್ಕೊಂಡು ಯಾವಾಗಲೂ ಕೂಡ ಮೂಡ್ ಕೆಡಿಸ್ಕೊಂಡು ಇದ್ರೆ ಅವರಿಗೆ ಒಂದು ರೀತಿಯಾದಂಥ ಚಿಕಿತ್ಸೆ, ಮತ್ತೆ ಎರಡೂ ಕಡೆ ಒಂಥರ ವಾತಾವರಣ ಚೇಂಜ್ ಆದಾಗ ತುಂಬಾ ಖುಷಿಯಿಂದ ಇರೋದನ್ನ ಮಾಡಿದಾಗ ಅವಾಗ ಈ ಬೈಪೋಲಾರ್.
0: ಹೌದು ಹೌದು, ಬೈಪೋಲಾರ್ ಅಲ್ಲಿ ಬೇರೆ ತರದ ಚಿಕಿತ್ಸೆ ಇರುತ್ತೆ. ಬರೀ ಖಿನ್ನತೆ
1: ಬರೀ ಖುಷಿಯಿಂದ ಇರೋರಿಗೂ ಒಂದು ರೀತಿಯ ಚಿಕಿತ್ಸೆ ಇಲ್ಲ,
0: ಅದು ಬೈಪೋಲಾರ್ ಕ್ಯಾಟಗರಿ
1: ಬರುತ್ತೆ. ಓಕೆ ಓಕೆ ಓಕೆ, ಎರಡು ಮಿಕ್ಸ್ ಇದ್ದಾಗ ಬೇರೆ ರೀತಿಯಾದ.
0: ಹೌದು, ಯಾಕಂದ್ರೆ ಅವರಲ್ಲಿ ಯಾವಾಗ ಅವ್ರು ಯಾವಾಗ ಬೇಕಾದರೂ ಅವರ ಜೀವನದಲ್ಲಾಗೋ ಪರಿಸ್ಥಿತಿಗಳ ಅನುಗುಣವಾಗಿ ಅವ್ರು ಉನ್ಮಾದಕ್ಕೂ ಹೋಗ್ಬೋದು, ಖಿನ್ನತೆಗೂ ಜಾರಬಹುದು.
1: ಈಗ ಖಿನ್ನತೆ ಅಂತಂದ್ರೆ ಡಿಪ್ರೆಷನ್ ಅಂತಾರಲ್ಲ ಮೇಡಮ್, ಇದು ರೋಗನ?
0: ಹೌದು.
1: ಓಹೋ,
0: ಆದ್ರೆ ಇದು ಎಲ್ಲರೂ ಬೇಜಾರ್ ಕಾಯಿಲೆ ಅಂತ ಹೇಳ್ತಾರಲ್ಲ, ಅದು ಜನಸಾಮಾನ್ಯರ ಮಾತಲ್ಲಿ ಅದು ಅಲ್ಲ. ಅಂದ್ರೆ ಯಾವುದೇ ಒಂದು ನಮ್ಮ ವೈಯಕ್ತಿಕವಾಗಿ ನಮ್ಗೇನೋ ಸರಿ ಇಲ್ಲದೆ ಇರೋದು ಯಾವುದೇ ವಿಚಾರ ಆಗಿದ್ರು ಕೂಡ ನಮಗೊಂಚೂರು ಬೇಜಾರಾಗುತ್ತೆ, ಅದು ಕ್ಷಣ ಮಾತ್ರಕ್ಕೆ. ಆದ್ರೆ ಯಾವಾಗ ಈ ಬೇಜಾರು 15 ದಿನಕ್ಕಿಂತ ಹೆಚ್ಚಾಗಿ ಒಂದು ತಿಂಗಳಲ್ಲಿ 2 ತಿಂಗಳಲ್ಲಿ ನಿಮಗೆ ಕಂಟಿನ್ಯೂಸ್ ಆಗಿ ಸತತವಾಗಿ ಕಂಡು ಬಂದು ಅದರಿಂದ ನಿಮ್ಮ ನಿದ್ದೆ ಊಟ ನಿಮ್ಮ ದೈನಂದಿನ ಪ್ರಕ್ರಿಯೆಗಳು ಏನಿದೆ ಎಲ್ಲವೂ ಕೂಡ ತಟಸ್ಥವಾದಾಗ ಆವಾಗ ನಾವು ಇದನ್ನ ಖಿನ್ನತೆ ಕಾಯಿಲೆ ಅಂತ ಹೇಳೋದು.
1: ಖಿನ್ನತೆ ಕಾಯಿಲೆಗೆ ಚಿಕಿತ್ಸೆ
0: ಅದೇ ಆಂಟಿ ಡಿಪ್ರೆಸೆಂಟ್ಸ್ ಅಂತ ಹೇಳ್ತೀವಲ್ಲ. ಹೌದು, ಬಟ್ ಆದ್ರೆ ಇಲ್ಲಿ ನಾವು
1: ಗುಳಿಗೆ ಕೊಡ್ತೀರಾ ಅಥವಾ ಸಮಾಲೋಚನೆ ಮಾಡ್ತೀರಾ, ಮಾತುಕತೆ ಮೂಲಕವಾಗಿ ಅವರನ್ನ ಸರಿಪಡಿಸ್ತೀರಾ?
0: ಮೊದಲನೇ ಹಂತದಲ್ಲಿ ಔಷಧಿಗಳ ಮುಖಾಂತರನೇ ಅವ್ರಿಗೆ ಕೊಡ್ಬೇಕಾಗುತ್ತೆ. ಕಾರಣವನ್ನ ತಿಳ್ಕೊಂಡು ಆ ಕಾರಣ ಮತ್ತೆ ಪುನರಾವರ್ತನೆ ಆಗಬಾರ್ದು ಅಂತ ಅಂದಾಗ ಅವರಿಗೆ ನಾವು ಥೆರಪಿ ಕೊಡ್ಬೇಕಾಗುತ್ತೆ.
1: ಅಂದ್ರೆ ಈಗ ಮನೆಯವರ ಮಾತು ಕೇಳ್ತಿರಲ್ಲ, ಆದ್ರೆ ಡಾಕ್ಟರ್ ಹೇಳೋ ಮಾತನ್ನ ಕೇಳ್ತಾರ ಮಾನಸಿಕ ರೋಗಿಗಳು?
0: ಅದು ಪರಿವಾರದವ್ರ ಮೇಲೆ ನಿರ್ಧಾರಿತವಾಗಿತ್ತು. ಯಾಕಂದ್ರೆ ಕೆಲವು ಸಲ ನಮ್ಮನ್ನ ಅರ್ಥ ಮಾಡ್ಕೊಳ್ದೇ ಇರೋ ಒಂದು ತರದ ಅವಸ್ಥೆಯಲ್ಲಿ ಪರಿವಾರದವರಿದ್ದಾಗ ಖಂಡಿತ ರೋಗಿಗಳು ಅವ್ರ ಮಾತು ಕೇಳೋದಿಲ್ಲ. ಯಾಕಂದ್ರೆ ನನ್ನನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂತ ಅಂದಾಗ ಅವರ ಒಟ್ಟಿಗೆ ನನ್ನ ಮಾತಾಡೋದೇನು ಪ್ರಯೋಜನ ಇಲ್ಲ ಅಂತ ಅವ್ರ ಹತ್ರ ಮಾತಾಡೋದಿಲ್ಲ.
1: ಆದ್ರೆ ವೈದ್ಯರ ಹತ್ರ
0: ಮತ್ತೆ ಮನೋರೋಗ ಶಾಸ್ತ್ರಜ್ಞರು, ನಾವು ಸೈಕೋಥೆರಪಿಸ್ಟ್ ಸೈಕಾಲಜಿಸ್ಟ್ ಅಂತ ನಾವೇನ್ ಹೇಳ್ತೀವಿ ಅವರ ಬಳಿ ಬಂದಾಗ ನಾವು ತಟಸ್ಥ ನಿಲುವಿನಲ್ಲಿ ಅವ್ರ ಹತ್ರ ಮಾತಾಡ್ತೀವಿ. ಅವರಿಗೆ ನಾವು ನಿಮ್ಗೆ ಒಬ್ಬ
1: ಸಮಸ್ಯೆ ಇದೆ ಅಂತ ಹೇಳಲ್ಲ,
0: ತಪ್ಪಿತಸ್ಥನು ಒಂದು ನೀವು ರೋಗಿ ಅಂದ್ರೆ ನಿಮ್ಮನ್ನ ಕಟಕಟೆಯಲ್ಲಿ ನಾನು ನಿಲ್ಲಿಸ್ಬಿಟ್ಟು ಮಾತಾಡೋದಿಲ್ಲ, ಜಡ್ಜ್ಮೆಂಟ್ ಅಲ್ಲಿ ಇರೋದಿಲ್ಲ ನಾವು. ಸೊ ಹಾಗಾಗಿ ತಟಸ್ಥ ನಿಲುವಿನ ಮಾತಾಡಿದಾಗ ಅವ್ರಿಗೆ ಏನಾಗುತ್ತೆ, ಇವ್ರು ನಮಗೆ ಜಡ್ಜ್ ಮಾಡ್ತಾ ಇಲ್ಲ, ಅನ್ಬಯಾಸ್ಡ್ ಆಗಿ ನಮ್ಮನ್ನ ನೋಡ್ತಾ ಇದ್ದಾರೆ ಅಂತ ಅಂದಾಗ ಅವರು ಸ್ವಯಂ ಪ್ರೇರಿತರಾಗಿ ಎಲ್ಲವನ್ನೂ ಕೂಡ ಮನಸ್ಸನ್ನ ಬಿಚ್ಚಿಡ್ತಾ ಹೋಗ್ತಾರೆ. ಈ ಎರಡು ಕ್ಯಾಟಗರಿಗಳು ನಾವೇನು ಹೇಳ್ತೀವಿ,

0: ಸಿವಿಯರ್ ಮೆಂಟಲ್ ಡಿಸಾರ್ಡರ್ ಅಂದ್ರೆ ತೀವ್ರ ತರದ ಕಾಯಿಲೆಗಳು, ಇದು ಮನೋರೋಗ ಕಾಯಿಲೆಗಳು. ಇನ್ನು ಸಾಮಾನ್ಯವಾದ ಮನೋರೋಗ ಕಾಯಿಲೆಗಳು ಅಂತಂದ್ರೆ ಈ ಆತಂಕ ಮತ್ತು ದಿಗಿಲು, ಅಂದ್ರೆ ಆಂಗ್ಸೈಟಿ ಮತ್ತು ಪ್ಯಾನಿಕ್. ಕೆಲವರು ವೈಯಕ್ತಿಕವಾಗಿ ಚಿಕ್ಕಂದಿನಲ್ಲೂ ಕೂಡ ಅವರು ಯಾವ ಪರಿಸರದಲ್ಲಿ ವಾತಾವರಣದಲ್ಲಿ ಬೆಳೆದಿರ್ತಾರೋ ಅದರಿಂದ ಅವರು ವೈಯಕ್ತಿಕವಾಗಿ ಒಂದು ಸ್ವಲ್ಪ ಯಾವಾಗಲೂ ಚಿಕ್ಕ ಚಿಕ್ಕ ವಿಷಯಕ್ಕೆ ಆತಂಕಗೊಳ್ಳೋದು, ಚಿಕ್ಕ ಚಿಕ್ಕ ವಿಷಯಕ್ಕೆ ದಿಗಿಲುಗೊಳ್ಳೋದು, ಪ್ಯಾನಿಕ್ ಆಗೋದು ಇರುತ್ತೆ. ಆವಾಗ ಸ್ವಲ್ಪ ಪ್ರಮಾಣದಲ್ಲಿ ಆಗ್ತಾ ಇದ್ರೆ ಅದು ಸಮಸ್ಯೆ ಅಲ್ಲ. ಆದರೆ ಸತತವಾಗಿ ಎಲ್ಲ ಒಂದು ಪ್ರತಿ ಚಿಕ್ಕ ವಿಷಯಕ್ಕೂ ಆಗಿ ಅವರು ಅದರಿಂದ ತುಂಬ ತೊಂದರೆಗೊಳಗಾಗ್ತಾ ಇದ್ದಾರೆ, ಅವರು ಸಮಾಧಾನವಾಗಿ ಇರಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಯಾವುದೋ ಒಂಥರದ ಒಂದು ಆತಂಕದಲ್ಲಿ 24 ತಾಸು ಇರ್ತಾರೆ, ಪ್ರತಿ ದಿನಾನೂ ಇರ್ತಾರೆ ಅಂತಂದಾಗ ಅಗೇನ್ ಅವರ ಒಂದು ದೈನಂದಿನ ಜೀವನದಲ್ಲಿ ಅದು ಅಡ್ಡ ಪರಿಣಾಮ ಬೀರ್ತಿರುತ್ತೆ. ಸೊ ಅಲ್ಲಿ ನಾವು ಕೂಡ ನಾವು ಮತ್ತೆ ಚಿಕಿತ್ಸೆ ಮೂಲಕ ಅವ್ರನ್ನ ಗುಣಪಡಿಸ್ಬೋದು.
1: ಆ ರೀತಿಯಾದಂತಹ ಕಂಡೀಷನ್ಸು, ದಿಗಿಲು, ಒಂಥರ ಚಿಂತೆ ಅಥವಾ ಒಂಥರ ಸಪರೇಟ್ ಆಗಿ ಇರೋದಂದ್ರೆ ಆ ಒಂದು ಮೂಡಿಂದ ಅವ್ರು ಹೊರಗೆ ಬರಬೇಕು. ಬರಬೇಕಂತಂದಾಗ ಎಷ್ಟೋ ಸಲ ಏನಾಗುತ್ತೆ, ತಾವು ಹೇಳ್ದಂಗೆ ನಮಗೇನು ಮಾನಸಿಕ ಸಮಸ್ಯೆ ಇಲ್ಲ, ನನಗೆ ಆದಂತಹ ಆ ದೊಡ್ಡ ಸಮಸ್ಯೆ ಇದೆಯಲ್ಲ ಅದು ನನಗೆ ಈ ಸ್ಥಿತಿಗೆ ತಂದಿದೆ, ಆ ಸಮಸ್ಯೆಯನ್ನು ನಾನು ಪರಿಹಾರ ಮಾಡೋಕ್ಕಾಗ್ತಿಲ್ಲ ಅಂದಾಗ ಅವನು ದಿಗಿಲು ಅಥವಾ ಒಂಥರ ಸತತವಾಗಿ ಚಿಂತಾಕ್ರಾಂತನಾಗಿ ಇರುವಂತಹ ಸ್ಥಿತಿ ಬಂದಿರ್ತದೆ ಅಂದ್ಕೊಳ್ಳೋಣ. ಆ ಸಮಸ್ಯೆ ಪರಿಹಾರ ಆಗೋದೇ ಇಲ್ಲ ಕೆಲವು ಸಲ. ಸೊ ಆ ಸಮಸ್ಯೆ ಪರಿಹಾರ ಆಗಲ್ಲಂತ ಅವ್ನು ತಿಳ್ಕೊಂಡು ಇದು ಪರಿಹಾರ ಆಗಲ್ಲ, ನಾನು ನನ್ನ ಮಾನಸಿಕ ಸ್ಥಿತಿಯನ್ನು ನಾನು ಬೇರೆ ಕಡೆ ಶಿಫ್ಟ್ ಮಾಡ್ಕೋಬೇಕು, ನಾನು ಸರಿಯಾಗಿ ಎಲ್ಲರ ಥರ ಇರಬೇಕು ಅಂತ ಯೋಚನೆ ಮಾಡ್ತಾನೆ. ಆವಾಗ ಅಲ್ಲಿ ವೈದ್ಯರು ಹೇಳಲೇಬೇಕಾಗತ್ತಾ ಅಥವಾ ಮನೆ ಯಾರೇ ಬೇರೆ ಜನ ಹಾಗೇನಿಲ್ಲಪ್ಪ ಅದು ಆಗಿದ್ದಾಗೋಯ್ತು ಬಿಟ್ಬಿಡು, ಇವಾಗ ನೀನು ಬೇರೆ ರೀತಿಯಲ್ಲಿ ಬದುಕಬೇಕು, ಎಲ್ಲರ ಥರ ಬದುಕಬೇಕು, ಎಲ್ಲವನ್ನು ಮರಿಬೇಕಾಗತ್ತೆ ಅಂತ ಹೇಳಿದ್ರೆ ಸರಿಯಾಗ್ತಾನ ಅಂತ. ಯಾಕಂದರೆ ಮನೆ ಜನ ಹೇಳೋದು ಒಂಥರ ಬೇರೆ ಆದರೆ ವೈದ್ಯರು ಚಿಕಿತ್ಸಾ ದೃಷ್ಟಿಯಿಂದನೇ ಮಾತಾಡ್ತಾರೆ, ಮನೆ ಜನ ಏನು ಮಾಡ್ತಾರೆ ಧೈರ್ಯ ಕೊಡೋ ಥರ ಮಾತಾಡ್ತಾರೆ. ಹೇಗೆ ಅವ್ರನ್ನ ಡಿಫ್ರೆನ್ಷಿಯೇಟ್ ಮಾಡ್ಬೇಕು ನೀವು?
0: ಈಗ ಏನಾಗುತ್ತೆ ಅಂದರೆ ಅತಿಯಾದ ಚಿಂತೆಯಿಂದ ಏನಾಗುತ್ತೆ, ಅವರ ದೈಹಿಕವಾಗಿ ಕೂಡ ಅವರಿಗೆ ತುಂಬ ಸಮಸ್ಯೆ ಆಗ್ತಾ ಇರುತ್ತೆ. ಅಂದರೆ ಅವರಿಗೆ ನಿದ್ದೆನೇ ಬರೋದಿಲ್ಲ, ಒಂದೆರಡು ಗಂಟೆ ಮಾತ್ರ ನಿದ್ದೆ ಮಾಡ್ತಾರೆ ಅಥವಾ ಇಡೀ ರಾತ್ರಿ ನಿದ್ದೆ ಮಾಡೋದಿಲ್ಲ. ಆಮೇಲೆ ಅವರ ಎದೆ ಬಡಿತ ಯಾವಾಗಲೂ ಜಾಸ್ತಿ ಆಗುತ್ತೆ, ತಕ್ಷಣ ಮೂರ್ಛೆ ಹೋಗೋದು, ತುಂಬ ಬೆವರೋದು, ಆ ಥರ ಎಲ್ಲ ದೈಹಿಕವಾಗಿ ಕೂಡ ಯಾವಾಗ ಅದು ನಿಮ್ಮ ದೇಹದ ಮೇಲೆ ಅಡ್ಡ ಪರಿಣಾಮ ಬೀರ್ತಿರುತ್ತೆ ಈ ಆತಂಕ ಮತ್ತು ದಿಗಿಲು, ಮತ್ತು ಅದು ತುಂಬ ಸಮಯ ಇರುತ್ತೆ. ಅಂದರೆ ಈಗ ನನಗೇನೋ ಸ್ವಲ್ಪ ಭಯ ಆಯಿತು ಅಂದರೆ ನಾನು ಆ ಒಂದು ಕ್ಷಣದಿಂದ ನಾನು ಒಂದು ಸಂದರ್ಭದಿಂದ ಹೊರಗಡೆ ಬಂದರೆ ಅದು ನಿಂತು ಹೋಗುತ್ತೆ. ಆದರೆ ಅದರಿಂದ ನಾನು ಹೊರಗಡೆ ಬಂದ್ರೂ ಸಹ ಅರ್ಧ ಗಂಟೆ ಒಂದು ಗಂಟೆ ತನಕನೂ ನನ್ನ ಎದೆ ಬಿಡ್ತ ಜೋರಾಗಿದೆ, ನನ್ನ ಕೈ ಕಾಲು ನಡುಕ್ತಾ ಇದೆ, ನಾನು ಬೆವರ್ತಾ ಇದ್ದೀನಿ, ನನಗೆ ಹೆದರಿಕೆ ಆಗ್ತಾ ಇದೆ ಅಂತ ಅಲ್ಲಿ ಅದು ಸಮಸ್ಯೆ.
1: ಅದು ನಿಶಕ್ತಿ ಹಂತಕ್ಕೆ ಹೋಗ್ತಾನೆ. ಆಮೇಲೆ ಅಕಸ್ಮಾತ್ ಜಾಸ್ತಿ ಅದೇ ಒಂದು ಹಂತದಲ್ಲಿ ಇದ್ಬಿಟ್ಟಂದ್ರೆ ವೀಕ್ನೆಸ್ ಆಗುತ್ತೆ. ತಾವು ಹೇಳಿದ್ರಲ್ಲ ನಿದ್ದೆ ಬರಲ್ಲ, ಆವಾಗ ಆಹಾರ ಸರಿ ತಗೊಳ್ಳಲ್ಲ, ನಿದ್ದೆನೇ ಸರಿಯಾಗಲಿಲ್ಲ ಅಂದರೆ ಆರೋಗ್ಯ ಪೂರ್ತಿ ಕೆಟ್ಟೋಗ್ಬಿಡುತ್ತೆ.
0: ಮತ್ತೆ ಇಡೀ ದಿನ ಅವರು ತಮ್ಮ ಕೆಲಸಗಳನ್ನೆಲ್ಲ ಬದಿಗೊತ್ತಿ ಬರೀ ಚಿಂತೆಯನ್ನೇ ಮಾಡ್ತಾ ಇರ್ತಾರೆ ಹೊರತಾಗಿ ಅವ್ರು ಇನ್ನೇನು ಮಾಡೋದಿಲ್ಲ. ಸೊ ಆವಾಗ ಈ ಜನಸಾಮಾನ್ಯರು ಅಥವಾ ತುಂಬಾ ಸಂಬಂಧಿಕರು ತಮ್ಮ ಹಿತೈಷಿಗಳು ಏನೇ ಹೇಳಿದ್ರೂ ಸಹ ಅವ್ರಿಗೆ ಅದರಿಂದ ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂದಾಗ ಮಾತ್ರ ನಮ್ಮಲ್ಲಿ ಅವರು ಚಿಕಿತ್ಸೆ ತಗೊಂಡ್ರೆ ಆಗುತ್ತೆ.
1: ಮುಂದೆ ಮೇಡಮ್ ಮತ್ತಿನ್ ಯಾವ ಪ್ರಕಾರ ಇದೆ?
0: ಇನ್ನೊಂದು ಜನಸಾಮಾನ್ಯರಿಗೆ ಗೊತ್ತು, ಓಸಿಡಿ ಅಂತ, ಅಂದ್ರೆ ಆಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಅಂತ. ಅಂದ್ರೆ ನನ್ಗೆ ಒಂದು ಆಬ್ಸೆಷನ್ ಇರುತ್ತೆ ಯಾವುದೋ ಒಂದು ಆಲೋಚನೆ ಬಗ್ಗೆ, ಅದರಿಂದ ನಾನು ಹೊರಗಡೆ ಬರಲಿಕ್ಕೆ ನಾನು ಇನ್ನೊಂದು ಯಾವುದೋ ಒಂದು ಪ್ರಕ್ರಿಯೆಯನ್ನು ನಾನು ಕಂಪಲ್ಸರಿಲಿ ಮಾಡಲೇಬೇಕು, ಅದನ್ನು ನಾವು OCD ಅಂತ ಹೇಳ್ತೀವಿ. ಅಂದರೆ ಈಗ ಒಂದು ಉದಾಹರಣೆ ಏನಂದರೆ, ಇದು ಜನಸಾಮಾನ್ಯರಿಗೆ ನಾನು ಐ ಥಿಂಕ್ ಈ ಉದಾಹರಣೆ ಮುಖಾಂತರ ಹೇಳಿದ್ರೆ ಅರ್ಥ ಆಗ್ಬೋದು. ಈಗ ನನಗೆ ತುಂಬ ನಾನು ಆರೋಗ್ಯವಾಗಿರಬೇಕು, ನನಗೆ ಯಾವುದೇ ಧೂಳು ಅಥವಾ ಯಾವುದೇ ಒಂದು ಅನಾರೋಗ್ಯದ ಇದ್ ಕಡೆ ನನಗೆ ಹೋಗ್ಲಿಕ್ಕೆ ಇಷ್ಟ ಇಲ್ಲ ಅಂತಂದಂಗೆ ನಾನೇನು ಮಾಡ್ತೀನಿ, ಯಾವಾಗಲೂ ಕೈ ತೊಳಿತಾ ಇರ್ತೀನಿ. ಇಲ್ಲಿ ಆಬ್ಸೆಷನ್ ಏನು ಅಂದರೆ ನಾನು ಆರೋಗ್ಯವಂತವಾಗಿರಬೇಕು, ನನಗೆ ಅನಾರೋಗ್ಯ ಬರಬಾರ್ದು ಅನ್ನೋದು ಒಂದು ಆಬ್ಸೆಷನ್ನು. ಅದಕ್ಕೆ ನಾನು ಏನು ಪ್ರಕ್ರಿಯೆ ಮಾಡ್ತೇನೆ ಅಂದರೆ ಪದೇ ಪದೇ ಕೈ ತೊಳಿತಾ ಇದ್ದೀನಿ. ನನಗೆ ಕರೆಕ್ಟಾಗಿ ಎಲ್ಲ ನೀಟಾಗಿರಬೇಕು, ಅದು ನನ್ನ ಆಬ್ಸೆಷನ್ನು. ಹಂಗಾಗಿ ನಾನು ಎಲ್ಲವನ್ನು ಒಪ್ಪವಾಗಿ ಓರಣವಾಗಿ ಕರೆಕ್ಟಾಗಿ ನೀಟಾಗಿ ಜೋಡಿಸೋದು ಪ್ರತಿಯೊಂದನ್ನು ಕೂಡ ಅದು ನನ್ನ ಕಂಪಲ್ಷನ್.
1: ಅಕಸ್ಮಾತ್ ಅಸಿಸ್ತಿದ್ರೆ
0: ಇದೇನಾಗುತ್ತೆ, ಅವರಿಗೆ ಆಬ್ಸೆಷನ್ ಎಲ್ರಿಗೂ ಇರುತ್ತೆ, ಆದ್ರೆ ಅದು ಮಾಡದೇ ಇದ್ದಾಗ, ಆ ಪ್ರಕ್ರಿಯೆ ಮಾಡದೇ ಇದ್ದಾಗ ಅವ್ರಿಗೆ ಅದು ಸುಮ್ಮನೆ ಕುತ್ಕೊಳ್ಳಿಕ್ ಆಗೋದಿಲ್ಲ.
1: ಅದನ್ನ ಆ ರೀತಿ ಅಸ್ತವ್ಯಸ್ತ ಇದ್ದಾಗ ಅದನ್ನ ಸರಿಪಡಿಸಬೇಕು ಅನ್ನೋ ಮನೋಭಾವ ಇರುತ್ತದೆ, ಅದರ ಕಡೆ ಜಾಸ್ತಿ ಗಮನ ಕೊಡ್ತಾರೆ.
0: ಆನಂತರವಾಗಿ ಈ ಒಂದು ಪ್ರಕ್ರಿಯೆ ಅಂದ್ರೆ ಅವ್ರಿಗೇನು ಅನಿಸ್ತಾ ಇದೆ ಅದನ್ನ ಮಾಡ್ಲೇಬೇಕು ಅನ್ನೋ ಒಂದು ಪ್ರಕ್ರಿಯೆಯಲ್ಲಿ ಅವರು ಇಡೀ ದಿನ ಕಳೆಯೋದು, ಅಂದ್ರೆ ನಾವೆಲ್ಲ ಕೈ ಮಕ್ಕಳಿಗೆ ಹೇಳ್ತೇವೆ ಅದಟ್ಟು ಊಟ ಮಾಡೋದಕ್ಕಿಂತ ಮುಂಚೆ ನೀವು ಕೈ ತೊಳಿಬೇಕು ಅಥವಾ ಏನೋ ಒಂದು ಗಲೀಜು ಮುಟ್ಟದಾಗ ನಾವು ಕೈ ತೊಳಿತೀವಿ, ಆದ್ರೆ ಈಗ ತಾನೇ ತೊಳೆದಿರೋ ಪಾತ್ರೆಗಳನ್ನ ಪುನಃ ಮತ್ತೆ ತೊಳೆಯೋದು, ಈಗ ತಾನೇ ತೊಳೆದಿರೋ ಬಟ್ಟೆಗಳನ್ನ ಮತ್ತೆ ತೊಳೆಯೋದು, ಆಲ್ರೆಡಿ ನೀಟ್ ಆಗಿರೋದನ್ನ ಯಾರೋ ಒಬ್ರು ಜಸ್ಟ್ ಮುಟ್ಟಿದ್ರು ಅಂದ ತಕ್ಷಣಕ್ಕೆ

0: ಮತ್ತೆ ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಮತ್ತೆ ಹೋಗಿ ಅದನ್ನ ಕ್ಲೀನ್ ಮಾಡೋದು,
1: ಪ್ಲೇಟ್ ತೊಳೆದಿಟ್ಟರು ಕೂಡ ತಾವು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಚೆನ್ನಾಗಿ ತಿಕ್ಕಿ ತಿಕ್ಕಿ ತೊಳೆದು
0: ಹೌದು
1: ತಿನ್ನೋದು,
0: ಅದರಿಂದ ಅವ್ರ ಕೈಗಳಿಗೆ ತೊಂದರೆ ಆಗ್ತಿರುತ್ತೆ. ಆಮೇಲೆ ಸ್ನಾನ ಮಾಡ್ಬೇಕು ಅಂತಂದಾಗ ಗಂಟೆಗಟ್ಟಲೆ ಸ್ನಾನ ಮಾಡೋದು, ಈ ತರದ ಕಾಯಿಲೆಗಳನ್ನ ನಾವು ಓಸಿಡಿ ಅಂತ ಹೇಳ್ತೇವೆ. ಇದು ಸ್ವಲ್ಪ ಕಷ್ಟ, ಇಲ್ಲಿ ಥೆರಪಿ ಮತ್ತು ಚಿಕಿತ್ಸೆ ಎರಡೂ ಬೇಕು, ಎರಡು 50-50 ರೇಂಜ್ ಅಲ್ಲಿ ನಾವು ಕೊಡ್ಬೇಕಾಗುತ್ತೆ.
1: ಇದಕ್ಕೆ ಸಾಕಷ್ಟು ಸಿಗುತ್ತೆ, ಸುಲಭವಾಗಿ ಸರಿ ಆಗ್ತಾರೆ. ಹಂಗಾರೆ ಅವರು ಆ ರೀತಿಯಾಗಿ ಅತಿಯಾದ ವಿಚಾರ ಮಾಡೋರು
0: ಈ ಒಂದು ಕಾಯಿಲೆಯಲ್ಲಿ ನಾವು ಏನ್ ಸ್ವಲ್ಪ ಸಮಯ ಜಾಸ್ತಿ ತಗೊಳುತ್ತೆ.
1: ಎಷ್ಟು ಸಮಯ ತಗೊಳ್ತದೆ ಸಾಮಾನ್ಯವಾಗಿ ಮಾನಸಿಕ ರೋಗಿ ಅವ್ರನ್ನ?
0: ಇದು ವ್ಯಕ್ತಿಯ ಮೇಲೆ ನಿರ್ಧಾರಿತವಾಗಿರುತ್ತೆ. ಯಾಕಂದ್ರೆ ನಾವು ಥೆರಪಿಯಲ್ಲಿ ಅವ್ರಿಗೆ ನಾವು ಕೆಲವು ಹೋಮ್ವರ್ಕ್ ನ ಕೊಡ್ತೀವಿ, ದಟ್ ಅವ್ರು ಇದನ್ನ ಮಾಡ್ಲೇಬೇಕು ಅನ್ನೋದಾಗ, ಅಂದ್ರೆ ಅವರ ಆಬ್ಸೆಷನ್ ಬಂದಾಗ, ಅವರಿಗೆ ಆಲೋಚನೆ ಬಂದಾಗ ಆ ಪ್ರಕ್ರಿಯೆ ಮಾಡದೆ ಇರೋದ್ರ ಅವ್ರನ್ನ ಅವರು ತುಂಬಾ ಕಂಟ್ರೋಲ್ ಮಾಡಬೇಕು. ಅದು ಅವ್ರು ಎಷ್ಟು ಚೆನ್ನಾಗಿ ಮಾಡ್ತಾರೆ ಅನ್ನೋದ್ರ ಮೇಲೆ ಮತ್ತು ಎಷ್ಟು ಸರಿಯಾಗಿ ಅವ್ರ ಚಿಕಿತ್ಸೆನ ತಗೊಳ್ತಿರ್ತಾರೆ ಅನ್ನೋದ್ರ ಮೇಲೆ ಈ ಕಾಯಿಲೆಗಳೆಲ್ಲ ಎಷ್ಟು ಬೇಗ ಗುಣ ಆಗುತ್ತೆ ಅನ್ನೋದು ನಿರ್ಧಾರಿತವಾಗುತ್ತೆ. ಇದು ಅಲ್ಲದೆ ಇದು ಎಲ್ಲಾ ವಯಸ್ಕರಲ್ಲಿ ಕಂಡು ಬರಬಹುದು, ಚಿಕ್ಕ ಮಕ್ಕಳಿಂದ ಹಿಡಿದು ಮಧ್ಯ ವಯಸ್ಕರು ಮತ್ತು ಮುದುಕರಲ್ಲಿ ವಯಸ್ಸರಲ್ಲಿ. ಆದ್ರೆ ಇದಲ್ದೇನೆ ಮಕ್ಕಳಲ್ಲಿ ಬಾಲ್ಯಾವಸ್ಥೆಯಲ್ಲಿ ಮತ್ತು ತರುಣಾವಸ್ಥೆಯಲ್ಲಿ ನಾವು ನೋಡೋದೇನು ಅಂದ್ರೆ, ಇತ್ತೀಚೆಗೆ ಎಲ್ರಿಗೂ ಗೊತ್ತಾಗ್ತಿರೋಗೆ ಆಟಿಸಮ್, ADHD ಅಂದ್ರೆ ಅಟೆನ್ಷನ್ ಡೆಫಿಷಿಟ್ ಹೈಪರ್ ಆಕ್ಟಿವ್ ಡಿಸಾರ್ಡರ್ ಅಂತ ನಾವೇನ್ ಹೇಳ್ತೀವಿ, ಕಲಿಕೆಯಲ್ಲಿ ತೊಂದರೆಗಳು, ಲರ್ನಿಂಗ್ ಡಿಸಾರ್ಡರ್ಸ್, ಗಣಿತದಲ್ಲಿ ಅವರಿಗೆ ತೊಂದರೆ ಆಗ್ತಾ ಇದೆ, ಬರೀಲಿಕ್ಕೆ ತೊಂದರೆ ಆಗ್ತಾ ಇದೆ, ಓದಿಕ್ ಚೆನ್ನಾಗಿ ಬರುತ್ತೆ ಆದ್ರೆ ಬರೀಲಿಕ್ ಬರೋದಿಲ್ಲ, ಆದ್ರೆ ಅಥವಾ ಬರೀಲಿಕ್ ಚೆನ್ನಾಗಿ ಬರುತ್ತೆ ಓದಿಕ್ ಬರೋದಿಲ್ಲ, ಅಥವಾ ಡಿಸ್ಲೆಕ್ಸಿಯಾ ಅಂತ ತಾರೆ ಜಮೀನ್ ಪರ್ ಫಿಲಮ್ ಅಲ್ಲಿ ಯಾವ ತರ ಅಕ್ಷರಗಳನ್ನ ನಾವು ಕನ್ಫ್ಯೂಷನ್ ಮಾಡ್ಕೊಳ್ಳೋ ತರದಲ್ಲಿ ಆ ತರ ಒಂದು ಕಾಯಿಲೆಗಳು ಮಕ್ಕಳಲ್ಲಿ ಕಂಡು ಬರ್ತವೆ. ಮತ್ತೆ ಬೌದ್ಧಿಕ ವಿಕಸನ ಅಂದ್ರೆ ಬೆಳವಣಿಗೆಯಲ್ಲಿ ಕೆಲವರು ಕುಂಠಿತರಾಗ್ತಾರಲ್ವಾ, ನಾವು ಇಂಟಲೆಕ್ಚುಯಲ್ ಡಿಸಬಿಲಿಟಿ, ಮುಂಚೆ ಅದನ್ನ ಮೆಂಟಲ್ ರಿಟಾರ್ಡೇಷನ್ ಅಂತ ನಾವು ಹೇಳ್ತಿದೀವಿ, ಈಗ ವಿಶ್ವ ಆರೋಗ್ಯ ಸಂಸ್ಥೆ ಆ ಪದನ ಬಳಸಬಾರದು ಅಂತ ಹೇಳಿದ್ದಾರೆ. ಇಂಟಲೆಕ್ಚುಯಲ್ ಡಿಸಬಿಲಿಟಿ, ಹೇಗೆ ಯಾವುದೋ ಒಂದು ಕಾಲ್ ಊನ ಆಗುತ್ತೋ ಹಾಗೆ ಬೌದ್ಧಿಕವಾಗಿನೂ ಕೂಡ ಆ ವ್ಯಕ್ತಿ ಊನ ಆಗಿರುತ್ತೆ. ಸೊ ಹಂಗಾಗಿ ಅವರಿಗೆ ಇಂಟಲೆಕ್ಚುಯಲ್ ಡಿಸೇಬಲ್ಡ್ ಪರ್ಸನ್ ಅಂತ ನಾವೇನ್ ಹೇಳ್ತೀವಿ. ಆ ತರದ ಮಕ್ಕಳಲ್ಲೂ ನಾವು ಕಂಡು ಬರ್ತೇವೆ. ಇದಲ್ದೇನು ವಯಸ್ಕರಲ್ಲಿ ಈ ಮರವಿನ ಕಾಯಿಲೆ ಅನ್ನೋದು ಒಂದು ಕೂಡ ಕಾಣಿಸ್ಕೊಳ್ಳುತ್ತೆ. ಸೊ ಅಲ್ಲಿ ಆ ಮರವಿನ ಕಾಯಿಲೆ ಜೊತೆ ಈ ನಾವೇನ್ ಹೇಳ್ತಾನ ಸೈಕೋಸಿಸ್ ಅದು ಆಗ್ಬಹುದು, ಅಥವಾ ಖಿನ್ನತೆ ಆಗ್ಬಹುದು, ಅಥವಾ ಆಂಗ್ಸೈಟಿ ಬರಬಹುದು. ಸೊ ಅಲ್ಲಿನೂ ಕೂಡ ನಾವು ನರರೋಗ ತಜ್ಞರ ಜೊತೆ, ನಾವು ಮನೋರೋಗ ತಜ್ಞರು ನ್ಯೂರಾಲಜಿಸ್ಟ್ ಅಂತ ನಾವೇನ್ ಹೇಳ್ತೀವಿ ನರರೋಗ ತಜ್ಞರು, ಅವರ ಜೊತೆ ನಾವು ಕೂಡಿ ಆ ವಯಸ್ಕರ ನಾವು ಟ್ರೀಟ್ಮೆಂಟ್ ಕೊಡ್ಬೇಕಾಗುತ್ತೆ.
1: ಅಂದ್ರೆ ದೈಹಿಕವಾಗಿ ಏನಾದ್ರೂ ಸಮಸ್ಯೆ ಇದ್ರೆ ಅದನ್ನು ಸರಿಪಡಿಸಬಹುದು ಅನ್ನೋ ಕಾರಣಕ್ಕೆ ಅವರ ಒಂದು ಸಹಯೋಗ ಬೇಕಾಗುತ್ತೆ.
0: ಹೌದು ಹೌದು.
1: ಅಂದ್ರೆ ನರಕ್ಕೆ ಸಂಬಂಧಪಡೋ ಹಾಗೆ, ಮೆದುಳಿಗೆ ಸಂಬಂಧಪಡೋ ಹಾಗೆ ಅಲ್ಲಿ ಏನಾದ್ರೂ ದೋಷಗಳಿವೆಯಾ, ಆ ಕಾರಣದಿಂದ ಈ ರೀತಿ ವರ್ತನೆ ಮಾಡ್ತಾ ಇದ್ದಾರೆ ಅಂತ ಕೂಡ ನೋಡ್ತೀರಿ. ಈಗ ಈ ರೀತಿ ವಯಸ್ಕರಲ್ಲಿ ಕೂಡ ಸಮಸ್ಯೆ ಆಗತ್ತೆ, ವಯಸ್ಸಾಗ್ತಾ ಆಗ್ತಾ ಹೋದಾಗ ಮನುಷ್ಯ ಒಂಥರ ವಿಚಲಿತ ಆಗ್ತಾನೆ, ಒಂಥರ ಮಾನಸಿಕ ರೋಗಿ ತರ, ಅಂದ್ರೆ ಬೇರೆ ಬೇರೆ ಕಾರಣಗಳು ಕೂಡ ಅಲ್ಲಿ ಆಗಿರ್ಬೋದು. ಮನೆಯಲ್ಲಿ ಅವರಿಗೆ ನಿರ್ಲಕ್ಷ್ಯ ಮಾಡಿರ್ಬೋದು, ಚೆನ್ನಾಗಿ ನೋಡ್ಲಿಕ್ಕೆ ನೋಡ್ತಿರ್ಲಿಕ್ಕಿಲ್ಲ, ಎಲ್ಲ ಕಾರಣಗಳಿಂದ ಅವರು ಒಂಥರ ಮನೋರೋಗಿ ತರನೇ ಆಗ್ಬಿಡ್ತಾರೆ. ಯಾವಾಗ ಅವರ ಸಮಸ್ಯೆ ಸಾಲ್ವ್ ಆಗಲ್ಲ ಅವಾಗ ಮನೋರೋಗಿ ತರ ಆಗ್ತಾರೆ. ಅವಾಗ ಅಂತ ಸಂದರ್ಭದಲ್ಲಿ ಅವರನ್ನ ವೈದ್ಯರ ಕಡೆ ಕರ್ಕೊಂಡ್ಬರೋದು ಕೂಡ ಸವಾಲೇ, ಅಲ್ಲಿ ಯಾರು ನೋಡ್ಕೊಳ್ಳೋರು ಇರಲ್ಲ. ಅವ್ರನ್ನ ಖಂಡಿತವಾಗಿ ಮಾನಸಿಕ ತಜ್ಞರ ಹತ್ರ ಕರ್ಕೊಂಬಂದು ಈ ರೀತಿ ವರ್ತನೆ ಇದೆ ಅದು ಸರಿಪಡಿಸಬೇಕಾಗತ್ತೆ ಅಂತ ಹೇಳಿ ಮನೆ ಇತರ ಸದಸ್ಯರು ಕೂಡ ಗಮನ ಕೊಡಬೇಕಾಗತ್ತೆ.
0: ಹೌದು,
1: ಅದು ಮಕ್ಕಳಿಗೆ ಆಗಿರ್ಬೋದು, ಮಕ್ಕಳು ಅಂತಂದಾಗ ಅಯ್ಯೋ ನನ್ನ ಮಗ ಹಿಂಗೆ ವರ್ತನೆ ಮಾಡ್ತಿದ್ದಾನೆ ಅಂತ ತಿಳ್ಕೊಂಡು ಇಮಿಡಿಯೇಟ್ಲಿ ಕರ್ಕೊಂಡು ಹೋಗ್ತೀವಿ. ಆದ್ರೆ ವಯಸ್ಸಾದವರಿಗೆ ನಿರ್ಲಕ್ಷ್ಯ ಮಾಡ್ತಾರೆ, ಇವತ್ತು ಅವ್ರನ್ನ ನೋಡ್ಕೊಳ್ಳೋರೆ ತುಂಬ ಕಮ್ಮಿ ಆಗ್ತಾ ಇದ್ದಾರೆ ಅಂತ ಹೇಳಿ ಮಾತಾಡ್ತಾ ಇದ್ದೀವಿ. ಅವರ ಮಾನಸಿಕ ಸ್ಥಿತಿಗಳ ಗತಿಗಳ ಬಗ್ಗೆನೂ ಕೂಡ ನಾವು ಕಾಳಜಿ ತಗೋಬೇಕು.
0: ಹೌದು ಖಂಡಿತ. ಇದು ಅಲ್ಲದೆ ನಾವು ಪಾರ್ಕಿನ್ಸನ್ಸ್ ಅಂತ ಒಂದು ಬರುತ್ತೆ ಕಾಯಿಲೆ, ಅದರಲ್ಲಿ ಏನಾಗುತ್ತೆ ಅಂದ್ರೆ ವಯಸ್ಕರಲ್ಲಿ ಅಥವಾ ಈಗ ಹೇಗೆ ಸಕ್ಕರೆ ಕಾಯಿಲೆ ಒಂದು 19-20 ವಯಸ್ಸಿಗೆ ಮಕ್ಕಳಲ್ಲೂ ಕೂಡ ಕಂಡು ಬರುತ್ತಲ್ವಾ, ಅದೇ ರೀತಿ ಪಾರ್ಕಿನ್ಸನ್ಸ್ ಕೂಡ ನಿಮಗೆ ಮುಂಚಿತವಾಗಿನೇ ಕಂಡು ಬರಬಹುದು. ಸೊ ಅದಕ್ಕೂ ಕೂಡ ಟ್ರೀಟ್ಮೆಂಟ್ ಕೊಡ್ತೀವಲ್ಲ, ಸೊ ಆ ಸಮಯದಲ್ಲೂ ಕೂಡ ಕೆಲವು ಸಲ ಅವರಿಗೆ ಭ್ರಮೆ ರೋಗ ಬರಬಹುದು. ಸೊ ಅಂತ ಸಂದರ್ಭದಲ್ಲೂ ಕೂಡ ನಾವು ಅಂಥವ್ರನ್ನು ಕೂಡ ನಾವು ನೋಡ್ತೇವೆ.
1: ಒಟ್ಟು ಈಗ ಅನೇಕ ರೋಗಗಳಿವೆ, ಮಾನಸಿಕ ಸಮಸ್ಯೆಗಳು ಇವೆ, ಆದರೆ ಒಂದೊಂದು ಸಮಸ್ಯೆಗೆ ಒಂದೊಂದು ರೀತಿಯಾದಂತಹ ಚಿಕಿತ್ಸೆ ಇರುತ್ತೆ. ಯಾವ ಸಮಸ್ಯೆ ಇದೆ ಅಂತ ಅನ್ನೋದನ್ನು ವೈದ್ಯರು ನಿರ್ಧರಿಸ್ತಾರೆ. ನಾವಾಗೆ ಎಲ್ಲೆಲ್ಲೋ ಇಂಟರ್ನೆಟಲ್ಲಿ ನೋಡಿಕೊಂಡು ನನಗೆ ಈ ರೀತಿ ಇದೆ, ನಾನು ತುಂಬ ಹೈಪರ್ ಆ್ಯಕ್ಟಿವ್ ಆಗಿದ್ದೀನಿ ಅಂತಂದರೆ ಅಲ್ಲಿ ನಾನು ಈ ಸಮಸ್ಯೆ ಇದೆ ಅಂತ ನಾವು ಅಂದ್ಕೊಳ್ಳೋದು, ಅವೆಲ್ಲ ಬಿಡಬೇಕಾಗತ್ತೆ. ವೈದ್ಯರ ಬಳಿ ಬರಬೇಕು ಅಂತಂದರೆ ಅಯ್ಯೋ ಮಾನಸಿಕ ರೋಗ ತಜ್ಞರ ಕಡೆ ಹೋಗ್ಬೇಕಂದ್ರೆ ನನಗೆ ಜನ ಏನಂತಾರೆ ಅಂತ ಅನ್ನೋದು ಒಂದು ಇದೆ ಭಯ. ಪ್ರತಿಯೊಬ್ಬರಲ್ಲೂ ಏನಾದರೂ ಒಂದು ಸಮಸ್ಯೆ ಇರುತ್ತೆ ಅಂತಲೇ ಹೇಳ್ತೀರಿ. ಅಂದರೆ ಅದು ಸಿವಿಯರ್ ಹಂತಕ್ಕೆ ಹೋದಾಗ ಮಾತ್ರ ಚಿಕಿತ್ಸೆ ಅಗತ್ಯ ಆಗಿರ್ತದೆ ಅಂತೇಳಿ ಕನ್ಫರ್ಮ್ ಮಾಡಿಕೊಂಡು ಮುಂದುವರಿಬೇಕಾಗತ್ತೆ. ಅಂದರೆ ಅತಿಯಾಗಿದ್ದಾಗ.
0: ಹೌದು ಹೌದು. ಯಾವಾಗ ಯಾವುದೇ ಒಂದು ಮನೋ

0: ರೋಗ ಅಥವಾ ಮಾನಸಿಕ ಅಸ್ವಸ್ಥತೆ ಅಂತ ನಾನೇನು ಹೇಳಲಿಕ್ಕೆ ಬಯಸ್ತೇನೆ. ಮಾನಸಿಕ ಅಸ್ವಸ್ಥತೆ ಯಾವಾಗ ಅವರ ದೈನಂದಿನ ಜೀವನದಲ್ಲಿ ಪ್ರೊಫೆಷ್ನಲಿ ಮತ್ತು ಪರ್ಸ್ನಲ್ ಲೈಫಲ್ಲಿ ಅವರಿಗೆ ಎಫೆಕ್ಟ್ ಮಾಡ್ತಾ ಇದ್ದಾಗ ಖಂಡಿತವಾಗಿ ಕೂಡ ಅವರಿಗೆ ಸಹಾಯ ಬೇಕಾಗಿರುತ್ತೆ. ಅಂಥ ಸಮಯದಲ್ಲಿ ಅವರು ತಮ್ಮನ್ನು ಯಾವುದೇ ಒಂದು ಹೆದರಿಕೆ ಇಲ್ಲದೆ, ಯಾಕಂದರೆ ನನಗೆ ಒಂದು ವಿಷಯ ಏನು ಹೇಳಲಿಕ್ಕೆ ಬಯಸ್ತೇನೆ ಅಂದರೆ, ಕೆಲವರಲ್ಲಿ ತುಂಬ ತಪ್ಪಾಗಿರೋ ಒಂದು ಮಿಥ್ಯ ಏನು ಅಂತ ಅಂದರೆ, ಮಾನಸಿಕ ರೋಗದ ಕಾಯಿಲೆಗಳಿಗೆ ಒಂದು ಸಲ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರು ಅಂದರೆ ಅದು ಜೀವನ ಪೂರ್ತಿ ತಗೋಬೇಕು ಅನ್ನೋದು ಒಂದು. ಇದು ಅರ್ಧ ಸತ್ಯ. ಸೈಕೋಸಿಸ್ ಮತ್ತು ಬೈಪೋಲಾರ್ ಡಿಸಾರ್ಡರ್ ಅಂತ ಕಾಯಿಲೆಗಳಿಗೆ ನಾವು ಜೀವನ ಪೂರ್ತಿ ಕೊಡಲೇಬೇಕಾಗುತ್ತೆ, ಯಾಕಂದ್ರೆ ಅವರು ನಾವು ತಟಸ್ಥವಾಗಿ ಅಂದ್ರೆ ಸ್ಟೇಬಲ್ ಆಗಿ ಇಡ್ಲಿಕ್ಕೆ ನಾವು ಅವರಿಗೆ ಕಡಿಮೆ ಡೋಸ್ ಅಲ್ಲಿ ಅವರಿಗೆ ನಿರಂತರವಾಗಿ ಕೊಡಲೇಬೇಕಾಗುತ್ತೆ. ಯಾವಾಗ ಅವರಿಗೆ ನಿಲ್ಲಿಸ್ಬೇಕು ಅನ್ನೋದನ್ನ ವೈದ್ಯರು ನಿರ್ಧರಿಸ್ತಾರೆ. ಆದ್ರೆ ಬೇರೆ ಕಾಯಿಲೆಗಳು ಅಂದ್ರೆ ಆಂಗ್ಸೈಟಿ, ಖಿನ್ನತೆ ಅಂತ ಕಾಯಿಲೆಗಳಿಗೆ 6 ತಿಂಗಳಿಂದ 1 ವರ್ಷ ಅಥವಾ ಮ್ಯಾಕ್ಸಿಮಮ್ 2 ವರ್ಷ ತನಕ ಅವರಿಗೆ ನಾವು ಚಿಕಿತ್ಸೆ ನೀಡಿ ಅದನ್ನ ನಿಲ್ಲಿಸಬಹುದು. ಸೊ ಇದು ಒಂಥರ ವ್ಯಸನ ತರ, ನಮಗೆ ಅಡಿಕ್ಷನ್ ತರ ಆಗೋದಿಲ್ಲ ಮನೋರೋಗ.
1: ನಿಜ ನಿಜ ಮೇಡಮ್, ತಾವು ಹೇಳ್ತಾ ಇರಬೇಕಾದ್ರೆ ಈಗ ಬಿ ಪಿ ಶುಗರ್ ಇದ್ದವರು ಕೊನೆ ತನಕ ತಗೊಳ್ತಿರ್ತಾರೆ ಟ್ಯಾಬ್ಲೆಟ್ಸ್, ಅಲ್ಲಿ ಬೇಕಾದ್ರೆ ಕಾಂಪ್ರಮೈಸ್ ಮಾಡ್ಕೊಳ್ತಾರೆ. ಆದ್ರೆ ಮಾನಸಿಕ ಸಮಸ್ಯೆ ಆದಾಗ ಇದನ್ನ ಯಾಕೆ ದೀರ್ಘವಾಗಿ ನಾವು ಚಿಕಿತ್ಸೆ ತಗೋಬೇಕು, ಯಾಕೆ ಗುಳಿಗೆಗಳನ್ನ ನಿರಂತರವಾಗಿ ತಗೋಬೇಕು ಅಂತಂತಾನು ಪ್ರಶ್ನೆ ಮಾಡ್ಕೋಬಹುದು. ಆದ್ರೆ ಸಾಧ್ಯತೆಗಳಿವೆ ಕೂಡಲೇ ಗುಣಪಡಿಸೋದು. ಬೇರೆ ಬೇರೆ ಕಾಯಿಲೆಗಳು ಹೇಗೆ ಇದ್ದಾಗ ಅವಕ್ಕೆ ಚಿಕಿತ್ಸೆ ತಗೊಂಡು ನಾವು ಹೆಂಗೆ ಗುಣ ಆಗ್ತೀವಿ, ಹಾಗೆ ಇದರಲ್ಲಿ ಕೂಡ ಗುಣ ಆಗೋ ಸಾಧ್ಯತೆಗಳಿವೆ. ಮತ್ತು ಕೆಲವು ಒಂದು ಕೊನೆ ಪ್ರಶ್ನೆ ಮೇಡಮ್, ಈಗ ಏನಾದರೂ ಒಂದು ಸಮಸ್ಯೆ ಇರ್ತದೆ, ಅದು ಕಿಡ್ನಿ ಸಮಸ್ಯೆ ಆಗಿರ್ಬೋದು ಅಥವಾ ಇನ್ನಿತರ ಯಾವುದೋ ನೋವಿನ ಸಮಸ್ಯೆ ಆಗಿರ್ಬೋದು, ಅದರಿಂದ ಮನುಷ್ಯ ಈ ರೀತಿಯ ಮಾನಸಿಕ ರೋಗಕ್ಕೆ ಏನಾದರೂ ಅಥವಾ ಮಾನಸಿಕ ರೋಗಿ ಥರ ಆಗ್ತಾನ ಅಂತ ಮುಂದೆ?
0: ನನ್ನ ಮನಸ್ಸಲ್ಲಿರೋ ಬಹಳ ಮುಖ್ಯವಾದ ಪ್ರಶ್ನೆ ನೀವು ಕೇಳಿದ್ದೀರಾ. ಅದೇ ನಾನು ಹೇಳಿದ್ನಲ್ಲ, ಒಂದು ದೈಹಿಕವಾಗಿ ಕೂಡ ನಾವು ಸಮಸ್ಯೆಯಲ್ಲಿದ್ದಾಗ, ಯಾವುದೇ ಒಂದು ಅಸ್ವಸ್ಥತೆಯಲ್ಲಿದ್ದಾಗ, ನಮ್ಮಿಂದ ಯಾವುದೋ ಒಂದು ಕೆಲಸ ಆಗ್ತಾ ಇಲ್ಲ, ನಮಗೆ ಕೊಟ್ಟಿರೋ ಒಂದು ಜವಾಬ್ದಾರಿ ನಾವು ನಿಭಾಯಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಅಂದಾಗ ಆ ಕೊರಗಲ್ಲೂ ಕೂಡ ನಾವು ಉಳ್ಕೊಂಡ್ಬಿಡ್ತೀವಿ. ಮತ್ತೆ ಈ ಕ್ಯಾನ್ಸರ್ನಂತ ಕಾಯಿಲೆಗಳು ದೀರ್ಘಾವಧಿಯ ಕಾಯಿಲೆಗಳೇನಿರ್ತವೆ, ಅದರಿಂದ ನಾನು ಹೊರೆ ಆಗ್ತಾ ಇದ್ದೀನಿ ಮನೆಯವರಿಗೆ, ಅಥವಾ ನನ್ನಿಂದ ಏನು ಕೆಲಸಗಳನ್ನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ನನ್ನನ್ನೇ ಜನ ನೋಡ್ಕೋಬೇಕಾಗಿದೆ, ನನ್ನ ಮನೆಯವರು ನನ್ನ ಮೇಲೆ ಖರ್ಚು ಮಾಡಬೇಕಾಗಿದೆ, ಆಮೇಲೆ ನನ್ನ ಜೀವನದಲ್ಲಿ ಏನು ಉಳಿದಿಲ್ಲ ಅನ್ನೋ ಥರ ಒಂದು ಅವರ ಮನಸ್ಸಲ್ಲಿ ಬಂದಾಗ ಹೆಚ್ಚಾಗಿ ಖಿನ್ನತೆ ಕಾಯಿಲೆ ಅನ್ನೋದು ಬರುತ್ತೆ. ಮತ್ತೆ ಯಾವಾಗ ನನಗೆ ಏನು ಆಗ್ಬಿಡುತ್ತೋ ಅನ್ನೋ ಒಂದು ಆತಂಕದಲ್ಲಿ ಕೂಡ ಅವರು ಇರ್ತಾರೆ.
1: ಈ ಕಿಡ್ನಿ ಸಮಸ್ಯೆ ಇದ್ದವರಿಗೆ ಅದರ ಡಯಾಲಿಸಿಸ್ ಆಗಲಿ ಅಥವಾ ಇನ್ನಿತರ ಏನೋ ಸಮಸ್ಯೆ ಅಂದಾಗ ಅಲ್ಲಿ ಕೂಡ ಸ್ವಲ್ಪ ಮಾನಸಿಕವಾಗಿ ಒಂಥರ ಏನೋ ಜಾಸ್ತಿ ಯಾರ ಜೊತೆಗೂ ಸಹಕಾರ ಮಾಡಲ್ಲ ಹೇಳಿ ಒಂಥರ ಮಾಡ್ತಿರ್ತಾರೆ.
0: ಇದರಲ್ಲಿ 2 ಕಾರಣಗಳಿರುತ್ತೆ. ಒಂದು ಕಾಯಿಲೆಯಿಂದ ನಿಮಗೆ ಸ್ವಲ್ಪ ಮನಸ್ಥಿತಿ ಸ್ವಲ್ಪ ಬೇಜಾರಲ್ಲಿರ್ತೀರ, ನಿರಾಕರಣೆಯ ಒಂದು ಪರಿಸ್ಥಿತಿಯಲ್ಲಿ ಇರ್ತೀರ ನೀವು. ಎರಡನೇದು ಈ ಕೊಡೋ ಔಷಧಿಗಳೇನಿದೆ ಅದರದ್ದು ಕೂಡ ಸೈಡ್ ಎಫೆಕ್ಟ್
1: ಇರುತ್ತೆ. ಆ ಗುಳಿಗೆಗಳನ್ನ ತಗೊಂಡು ಕೂಡ ಆ ಹಂತಕ್ಕೆ ಹೋಗಿರ್ಬೋದು ಅಂತ
0: ಹೌದು
1: ವೈದ್ಯರು ಪರೀಕ್ಷೆ ಮಾಡ್ಬೇಕಾಗತ್ತೆ. ಇದು ಆ ಗುಳಿಗೆ
0: ಅಂತಾಗ ನಾವು ಅದಕ್ಕೆ ಆ ಒಂದು ಎಫೆಕ್ಟ್ ಅನ್ನ ಕಡಿಮೆ ಮಾಡ್ಲಿಕ್ಕೆ ನಾವು ಇನ್ನೊಂದು ಮಾತ್ರೆ ಕೊಡ್ಬೇಕಾಗುತ್ತೆ.
1: ಆಯ್ತು ಮೇಡಮ್, ಸುದೀರ್ಘವಾಗಿ ತಾವು ವಿವಿಧ ಮಾನಸಿಕ ರೋಗಗಳು ಮತ್ತೆ ಅವಕ್ಕೆ ಚಿಕಿತ್ಸೆ ಬಗ್ಗೆನೂ ಕೂಡ ತಾವು ಹೇಳ್ತಾ ಹೋದಿರಿ. ಒಟ್ಟಾರೆ ನಮಗಿರುವಂತಹ ಸಮಸ್ಯೆಯನ್ನ ನಾವು ಕೈ ಮನೋವೈದ್ಯರ ಹತ್ರ ತಜ್ಞರ ಹತ್ರ ಮಾನಸಿಕ ರೋಗ ಏನು ನಾವು ಚಿಕಿತ್ಸೆ ಕೊಡ್ತಿರ್ತಾರೆ ಅವ್ರ ಬಳಿ ಹೋಗಿ ಖಂಡಿತವಾಗಿ ಅವ್ರು ಚಿಕಿತ್ಸೆ ಪಡ್ಕೊಂಡು ಗುಣ ಕೂಡ ಖಂಡಿತವಾಗಿ ಚಿಕಿತ್ಸೆ ತಗೊಂಡ್ರೆ ಗುಣ ಆಗ್ತಾರೆ. ಆ ಒಂದು ಆಶಾಭಾವನೆಯಿಂದ ನಾವು ಈ ಒಂದು ಕಾರ್ಯಕ್ರಮ ಮುಗಿಸೋಣ. ಮೇಡಮ್, ತಾವು ರೋಗಕ್ಕೆ ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ.
0: ನಮಸ್ಕಾರ.
2: ವಿವಿಧ ಮಾನಸಿಕ ಕಾಯಿಲೆಗಳಿಗೆ ಚಿಕಿತ್ಸೆ ಕುರಿತಾಗಿ ತಜ್ಞ ವೈದ್ಯರಾದ ಡಾಕ್ಟರ್ ಶಮಾ ಬಿಆರ್ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ. ಇವರೊಂದಿಗೆ ಚಾಂಪಣ್ಣ ಆಶಿಹಾಳ್. ರಾಜ್ಯವ್ಯಾಪಿ ಪ್ರಸಾರವಾದ ಆರೋಗ್ಯ ಸಂಚಿಕೆ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮದಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಕುರಿತು ಚಿತ್ರದುರ್ಗದ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದ ಪ್ರವೀಣ್ ಚೌಧರಿ ಅವರೊಂದಿಗೆ ಸಂದರ್ಶನ.
2: ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮದಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆ ಕುರಿತು ಚಿತ್ರದುರ್ಗದ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದ ಪ್ರವೀಣ್ ಚೌಧರಿ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಈ ಫಸಲ್ ಭೀಮಾ ಯೋಜನೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡ್ತಾರೆ ಸರ್. ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್.
3: ನಮಸ್ತೆ
2: ಸರ್. ಮೊದಲಿಗೆ ಈ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಮುಂಗಾರಂಗಂನಲ್ಲಿ ಬೆಳೆ ವಿಮೆ ಚಾಲ್ತಿಯಲ್ಲಿ ಇದೆಯಾ ಅಂತ ಹೇಳ್ತೀರಾ ಸರ್?
3: ಹೌದು, ಈಗಾಗಲೇ ಈ ಬೆಳೆ ವಿಮೆ ಏನಂತೀವಿ PMFBY ಅಂತೇಳಿ ನಾವು ಆಂಗ್ಲ ಭಾಷೆಯಲ್ಲಿ ಅಂತೀವಿ. ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯನ್ನ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯ 2026 ಮುಂಗಾರಿಗೆ ಈಗಾಗಲೇ ಅಧಿಸೂಚನೆಯನ್ನ ಹೊರಡಿಸಿರ್ತಾರೆ. ಈ ಅಧಿಸೂಚನೆ ಅನ್ವಯ ಈಗ ಒಟ್ಟಾರೆ ನಮ್ಮ ರಾಜ್ಯದಲ್ಲಿ ಬೆಳೀತಕ್ಕಂತಹ ಕೃಷಿ ಇರಬಹುದು, ತೋಟಗಾರಿಕಾ ಬೆಳೆಗಳು ಎಲ್ಲಾ ಸೇರಿಬಿಟ್ಟು ಒಟ್ಟು 36 ಬೆಳೆಗಳಿಗೆ ಕೃಷಿ ವಿಮೆಯನ್ನ ಮಾಡಿಸೋದಕ್ಕೆ ಅಧಿಸೂಚನೆಯನ್ನ ಈಗಾಗಲೇ ಹೊರಡಿಸಿರ್ತಾರೆ. 2026-27 ಸಾಲಿನಿಂದ 2028-29 ಸಾಲಿನವರೆಗೆ ಈಗೇನು ನಾನು ಈ PMFBY ಅಂತ ಹೇಳಿದೆ ಅದನ್ನ ಕಂಪ್ಲೀಟ್ ರಿಸ್ಕ್ ಟ್ರಾನ್ಸ್ಫರ್ ಮೆಕಾನಿಸಮ್ ಅಂತೇಳಿ ಹೇಳ್ತೇವೆ. ಆ ಮಾದರಿಯನ್ನು ಅಳವಡಿಸಿಕೊಂಡು ಅನುಮೋದನೆಯನ್ನು ಈಗಾಗಲೇ ನೀಡಿದರೆ ಇದರನ್ವಯ ಈಗಾಗಲೇ ಅಧಿಸೂಚನೆಯನ್ನ ಹೊರಡಿಸಿರ್ತಾರೆ.
2: ಬೆಳೆ ವಿಮೆಗೆ ರೈತರು ಒಳಪಡಬೇಕಂದ್ರೆ ಏನ್ ಮಾಡಬೇಕಾಗತ್ತೆ ಸರ್?
3: ಈಗ ಬೆಳೆ ವಿಮೆಗೆ ಒಳಪಡತಕ್ಕಂತಹ ಎರಡು ತರಹದ ರೈತರನ್ನು ನಾವು ಕಾಣಬಹುದಾಗಿದೆ. ಒಂದು ಸಾಲ ಪಡೆದಂತಹ ರೈತರು, ಎರಡನೇದು ಸಾಲ ಪಡೆಯದಂತಹ ರೈತರು. ಸಾಲ ಪಡೆದಂತಹ ರೈತರಿಗೆ ಬ್ಯಾಂಕ್ ವತಿಯಿಂದನೇ ಅವರಿಗೆ ಬೆಳೆ ವಿಮೆಗೆ ನೋಂದಾಯಿಸಿಕೊಳ್ಳತಕ್ಕಂತಹ ಅವಕಾಶ ಇರುತ್ತೆ. ಯಾವ ಬ್ಯಾಂಕ್ನಲ್ಲಿ ಅವರು ಸಾಲವನ್ನ ಪಡೆದಿರ್ತಾರೋ ಅದೇ ಬ್ಯಾಂಕ್ನ ಮುಖಾಂತರನೇ ಅವರು ನೋಂದಾಯಿಸಿಕೊಳ್ಳಬಹುದು. ಒಂದು ವೇಳೆ ಅವರಿಗೆ ಇಚ್ಛೆ ಇಲ್ಲ, ನಾನು ಅದರಲ್ಲಿ ಭಾಗವಹಿಸೋದಕ್ಕೆ ನನಗೆ ಇಚ್ಛೆ ಇಲ್ಲ ಅನ್ನುವುದೇನಾದರೂ ಅದರಲ್ಲಿ ಇದ್ದಲ್ಲಿ ಅವರು ಅಂತಿಮ ದಿನಾಂಕದ 7 ದಿನಗಳ ಒಳಗಾಗಿ, ಅಂದ್ರೆ 7 ದಿನ ಅಥವಾ ಅದ್ರ ಹಿಂದ್ಗಡೆಗೆ ಯಾವಾಗಾರ ಅವರು ಅದನ್ನ ಅವರಿಗೆ ಬ್ಯಾಂಕ್ನವರಿಗೆ ಮಾಹಿತಿಯನ್ನು ನೀಡಿದಲ್ಲಿ, ಅಂದ್ರೆ ರಿಟರ್ನ್ ಮಾಹಿತಿಯನ್ನು ಕೊಡಬೇಕು ಅವರಿಗೆ ನೀಡಿದಲ್ಲಿ ಅವರ ವಿಮಾ ಕಂತಿನಲ್ಲಿ ಈ ಬೆಳೆ ವಿಮಾ ಮೊತ್ತವನ್ನ ಸೇರಿಸೋದು ಇಲ್ಲ, ಮತ್ತೆ ಅವರಿಗೆ ಕಟಾವಣೆಯನ್ನು ಮಾಡೋದಿಲ್ಲ, ಮತ್ತೆ ಅದಕ್ಕೆ ನೋಂದಾಯಿಸೋದು ಇಲ್ಲ. ಬಟ್ ಬೆಳೆ ಸಾಲವನ್ನ ಪಡೆದೇ ಇರತಕ್ಕಂಥ ರೈತರು ಸ್ವಇಚ್ಛೆಯಿಂದ ಮುಂದೆ ಬಂದ್ಬಿಟ್ಟು ಅವರು ನಮ್ಮ ಕಾಮನ್ ಸರ್ವಿಸ್ ಸೆಂಟರ್ ಇರ್ಬೋದು ಅಥವಾ ಗ್ರಾಮ ಒನ್ ಇರ್ಬೋದು ಅಥವಾ ಬ್ಯಾಂಕ್ಗಳಲ್ಲಿ ಅವರ ವ್ಯಾಪ್ತಿಯ ಬ್ಯಾಂಕ್ನಲ್ಲಿ ಇರ್ಬೋದು, ಈ ಮೂರು ಪ್ರದೇಶದಲ್ಲಿ ಯಾವ್ದಾದ್ರೂ ಒಂದು ಪ್ರದೇಶದಲ್ಲಿ ಹೋಗ್ಬಿಟ್ಟು ಅವರ FID ಅಂತೀವಿ, ಫಾರ್ಮರ್ ಐಡೆಂಟಿಟಿ ನಂಬರ್ ಅಂತ, ಅದು FID ಕಡ್ಡಾಯವಾಗಿ ಬೇಕಾಗುತ್ತೆ. FID ಇಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ವಿಮೆಯನ್ನು ನೋಂದಾಯಿಸಿಕೊಳ್ಳೋದಕ್ಕೆ ಬರೋದಿಲ್ಲ. FID ಕಡ್ಡಾಯವಾಗಿ ಬೇಕು. ಅವರ ಆ FID ಅಡಿಯಲ್ಲಿರ್ತಕ್ಕಂತಹ ಯಾವ ಸರ್ವೆ ನಂಬರ್ ಅಂತೇಳಿ ಅದರಲ್ಲಿ ಇರುತ್ತೆ, ಆ ಪಹಣಿ ಬೇಕಾಗುತ್ತೆ. ಮತ್ತೆ ಅವರ ಖಾತೆಯ ಒಂದು ಖಚಿತಪಡಿಸ್ಕೊಳ್ಳೋದಕ್ಕೋಸ್ಕರ ಅವರ ಬ್ಯಾಂಕ್ ಪಾಸ್ಬುಕ್ ಸಹ ಕೇಳ್ತಾರೆ. ಈ ಮೂರು ದಾಖಲೆಗಳನ್ನು ಇಟ್ಕೊಂಡ್ರೆ ಸಾಕು, ಅವ್ರು ಹೋಗ್ಬಿಟ್ಟು ಆ ಒಂದು ಬೆಳೆ ವಿಮೆಗೆ ಒಳಪಡಿಸೋದಕ್ಕೆ ರೈತರು ನೋಂದಾಯಿಸ್ಕೋಬಹುದು.
2: ಈಗ ಯಾವ ಬೆಳೆಗೆ ಯಾವ ರೀತಿಯಲ್ಲಿ ಹಣ ಪಾವತಿಸಬೇಕಾಗುತ್ತೆ ರೈತರು, ಈಗ ಅಂತಿಮ ದಿನಾಂಕ ಅಂದ್ರೆ ಯಾವ್ದಿದೆ ಸರ್?
3: ಈಗ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಪ್ರಮುಖ ಒಂದು 5-6 ಬೆಳೆಗಳು ಬರ್ತವೆ. ಆ ಬೆಳೆಗಳಿಗೆ ನೋಡೋದೇ ಆದ್ರೆ ಈಗ ಹೆಸರು ಮುಂಗಾರು ಪೂರ್ವದಲ್ಲಿ ನಾವು ಬೆಳಿತೀವಿ, ಹೆಸರು ಮತ್ತೆ ಈರುಳ್ಳಿಯನ್ನು ನೀರಾವರಿಯಲ್ಲಿ ಬೆಳೀತಕ್ಕಂಥದ್ದು ಕೂಡ ನಾವು ಮುಂಗಾರು ಪೂರ್ವದಲ್ಲೇ ಆಗಲೇ ಬಿತ್ತನೆ ಮಾಡಿರ್ತೀವಿ. ಈ ಎರಡು ಬೆಳೆಗಳಿಗೆ ಜುಲೈ 15ರವರೆಗೆ ಅದಕ್ಕೆ ಅವಕಾಶ ಇರುತ್ತೆ. ಈಗ ನಾವು ಜೂನ್ ತಿಂಗಳಲ್ಲಿ ಇರೋದ್ರಿಂದ ಇನ್ನ ಒಂದು 15-20 ದಿವಸ ಅವಕಾಶ ಇರೋದ್ರಿಂದ ರೈತರು ಅದನ್ನ ಮಾಡ್ಕೋಬಹುದು. ಎರಡನೇದಾಗಿ ಹೇಳಬೇಕಂತಂದ್ರೆ ಜೋಳ ಇರ್ಬೋದು, ಮುಸುಕಿನ ಜೋಳ ಇರ್ಬೋದು, ಸಜ್ಜೆ, ತೊಗರಿ, ಮತ್ತೆ ಸೂರ್ಯಕಾಂತಿ, ನೆಲಗಡಲೆ, ಹತ್ತಿ, ಟೊಮ್ಯಾಟೊ, ಮತ್ತೆ ಭತ್ತ, ರಾಗಿ, ನವಣೆ, ಇವೆಲ್ಲವಕ್ಕೂ ಕೂಡ 31/7/2026 ಕಡೆಯ ದಿನಾಂಕವಿರುತ್ತೆ. ನಾಲ್ಕು ಬೆಳೆಗಳು ಅಂದ್ರೆ ಭತ್ತ ನೀರಾವರಿಯಲ್ಲಿ ಬೆಳೀತಕ್ಕಂತಹದ್ದು, ರಾಗಿ ನೀರಾವರಿಯಲ್ಲಿ ಬೆಳೀತಕ್ಕಂಥದ್ದು, ರಾಗಿ ಮಳೆ ಆಶ್ರಿತದಲ್ಲಿ ಬೆಳೀತಕ್ಕಂಥದ್ದು, ಮತ್ತೆ ನವಣೆ ಮಳೆ ಆಶ್ರಿತದಲ್ಲಿ ಬೆಳೀತಕ್ಕಂಥದ್ದು. ಈ ನಾಲ್ಕು ಬೆಳೆಗಳಿಗೆ ಮಾತ್ರ ಆಗಸ್ಟ್ 14ರವರೆಗೆ ಅವಕಾಶ ಇರುತ್ತೆ. ಯಾಕೆಂತಂದ್ರೆ ಭತ್ತ ನೀರಾವರಿ ನಾಟಿ ಮಾಡತಕ್ಕಂಥದ್ದೇ ಅವರು ಜುಲೈ ತಿಂಗಳಲ್ಲಿ ಆಗೋದ್ರಿಂದ ಅದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ರಾಗಿ ನೀರಾವರಿ ಮತ್ತು ಮಳೆಯಾಶ್ರಿತ ಮತ್ತೆ ನವಣೆ ಇವೆರಡು ತಡವಾಗಿ ಬಿತ್ತನೆ ಮಾಡೋದ್ರಿಂದ ರೈತರು ಒಟ್ಟು 4 ಬೆಳೆಗಳಿಗೆ ಮಾತ್ರ 14-8 ಅವಕಾಶ ಇರುತ್ತೆ. ಭತ್ತ ನೀರಾವರಿ, ರಾಗಿ ನೀರಾವರಿ, ರಾಗಿ ಮಳೆಯಾಶ್ರಿತ ಮತ್ತೆ ನವಣೆ ಮಳೆಯಾಶ್ರಿತ ಈ 4 ಬೆಳೆಗಳಿಗೆ ಮಾತ್ರ 14-8 ಅವಕಾಶ ಇರುತ್ತೆ. ಉಳಿದಂತ ಬೆಳೆಗಳೆಲ್ಲವೂ ಕೂಡ 31 ಕೊನೆಯಾಗುತ್ತೆ. ದಯವಿಟ್ಟು ರೈತ ಬಾಂಧವರು ಯಾವುದೇ ಒಂದು ಪ್ರಕೃತಿ ವಿಕೋಪಕ್ಕೆ ಒಳಗಾಗಿ ನಷ್ಟ ಆಗದೆ ಇರದ ರೀತಿಯಲ್ಲಿ ರೈತರು ತಾವೇ ಸ್ವಇಚ್ಛೆಯಿಂದ ಬಂದು ಈ ಬೆಳೆ ವಿಮೆಗೆ ಒಳಪಡಬೇಕು ಮತ್ತೆ ನೋಂದಾಯಿಸಿಕೊಳ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಅವರಲ್ಲಿ ಮನವಿ ಮಾಡ್ತೇನೆ.
2: ಬೆಳೆ ವಿಮೆಗೆ ಯಾವ ರೀತಿ ಹಣ ಪಾವತಿ ಮಾಡಬೇಕಾಗುತ್ತೆ ಯಾವ ಬೆಳೆಗೆ ಸರ್?
3: ಮುಖ್ಯ ಬೆಳೆಗಳಿಗೆ ನಾನು ತಿಳಿಸ್ತೇನೆ, ಯಾಕಂದ್ರೆ ಅದರಲ್ಲಿ 36 ಬೆಳೆ ಇದಾವೆ. ಅದರಲ್ಲಿ ನಮ್ಮ ಜಿಲ್ಲೆಯಲ್ಲಿ ಬೆಳೀತಕ್ಕಂತಹ ಮುಖ್ಯವಾದ 5-6 ಬೆಳೆಗಳು

0: ಅಷ್ಟೇ ತಿಳಿಸ್ತೇನೆ.
1: ಮುಖ್ಯವಾಗಿ ಮುಸುಕಿನ ಜೋಳ ಮಳೆಯಾಶ್ರಿತ ಹೆಚ್ಚಿನ ಪ್ರದೇಶದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಬರುತ್ತೆ. ಇದಕ್ಕೆ ಒಂದು ಹೆಕ್ಟರ್ಗೆ 1350 ರೂಪಾಯಿ ರೈತರು ಕಟ್ಟಬೇಕಾಗುತ್ತೆ. ತೊಗರಿ ಮಳೆಯಾಶ್ರಿತಕ್ಕೆ ಬಂದಾಗ 1152 ರೂಪಾಯಿ ಕಟ್ಟಬೇಕಾಗುತ್ತೆ. ಮತ್ತೆ ಸೂರ್ಯಕಾಂತಿ ಬಂದಾಗ 964 ರೂಪಾಯಿ ಪ್ರತಿ ಹೆಕ್ಟರ್ಗೆ ಕಟ್ಟಬೇಕಾಗುತ್ತೆ. ಮತ್ತೆ ನಮ್ಮ ಜಿಲ್ಲೆಯಲ್ಲಿ ಮುಖ್ಯವಾಗಿರ್ತಕ್ಕಂತ ಮತ್ತು ಹೆಚ್ಚಿನ ಪ್ರದೇಶದಲ್ಲಿ ಬರ್ತಕ್ಕಂಥ ನೆಲಗಡಲೆ ಶೇಂಗಾ ಏನಂತೀವಿ ಆ ಮಳೆಯಾಶ್ರಿತ ಇದಕ್ಕೆ 1308 ರೂಪಾಯಿ ಕಟ್ಟಬೇಕಾಗುತ್ತೆ. ಮತ್ತೆ ಸ್ವಲ್ಪ ತಡ ಮುಂಗಾರಿನಲ್ಲಿ ಬಿತ್ತತಕ್ಕಂತಹ ರಾಗಿ ಬೆಳೆಗೆ 998 ರೂಪಾಯಿ ಪ್ರತಿ ಹೆಕ್ಟರ್ಗೆ ಕಟ್ಟಬೇಕಾಗುತ್ತೆ. ಅದಕ್ಕೆ ಸರಿಯಾಗಿ ವಿಮಾ ಮೊತ್ತವನ್ನು ಕೂಡ ಅದರಲ್ಲಿ ನಮೂದಿಸಿರ್ತಾರೆ. ಅದರ ಪ್ರಕಾರ ಅವರು ರೈತರ ಕಂತು ಏನಿರುತ್ತೆ ಅದನ್ನು ಕಟ್ಟಬೇಕಾಗುತ್ತೆ. ಇಲ್ಲಿ ಒಟ್ಟಾರೆ ಹೇಳಬೇಕಂತಂದ್ರೆ 2% ನಮ್ಮ ರೈತನು ಪಾವತಿಸ್ತಾನೆ. ಉಳಿದಂತ 8% ಏನಿರುತ್ತೆ ಅದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಮುಖಾಂತರ ಪಾವತಿಯಾಗುತ್ತೆ, ರೈತನ ಪರವಾಗಿ ಪಾವತಿಯಾಗುತ್ತೆ. ಹಾಗಾಗಿ ಕೇವಲ 2%ಗೆ ಲೆಕ್ಕಾಚಾರ ಮಾಡಿದಾಗ ಈ ಮೊತ್ತ ಬರೋದ್ರಿಂದ ಈ ಮೊತ್ತವನ್ನ ಅವರು ಪಾವತಿಸಬೇಕಾಗುತ್ತೆ.
2: ನಮ್ಮ ರೈತ ಬಾಂಧವರಿಗೆ ಇನ್ನೂ ಒಂದು 30-35 ದಿವಸ ಕೆಲವು ಬೆಳೆಗಳಿಗೆ ಮತ್ತೆ ಕೆಲವು ಬೆಳೆಗಳಿಗೆ 45 ಸಮಯ ಇರೋದ್ರಿಂದ ಅಂತಿಮ ದಿನಾಂಕದವರೆಗೂ ಕಾಯೋದು ಬೇಡ. ಈ ವರ್ಷ ಮುಂಗಾರಂಗಾಮಲ್ಲಿ ಸ್ವಲ್ಪ ಮಳೆ ಕೊರತೆ ಅಂತಾರೆ, ಆದಷ್ಟು ರೈತರು ಬೆಳೆ ವಿಮೆಗೆ ಒಳಪಟ್ಟರೆ ಹೆಚ್ಚು ಅನುಕೂಲ ಆಗುತ್ತೆ.
0: ಯಾಕಂತಂದ್ರೆ ಆಮೇಲೆ ಇನ್ನೊಂದು ರೈತರಿಗೆ ಅನುಕೂಲ ಇದೆ ಏನಂದ್ರೆ ಅವನು ಬೆಳೆ ಬಿತ್ತಿದ ಮೇಲೆ ಅದನ್ನ ಪಾವತಿ ಮಾಡಬೇಕಂತಕ್ಕಂತಹ ಏನು ಕಡ್ಡಾಯ ಇಲ್ಲ. ನಾನು ಯಾವ ಬೆಳೆಯನ್ನ ಬಿತ್ತುತ್ತೀನಿ ಅಂತ ಹೇಳಿ ಅವನು ಪ್ರಿಡಿಕ್ಷನ್ ಮಾಡ್ಕೊಂಡು ಕೂಡ ವಿಮೆಗೆ ಅವರು ಕಟ್ಟಬಹುದು. ಒಂದು ವೇಳೆ ಅದು ಆ ಬೆಳೆಯನ್ನ ಅವನು ಬೆಳೀಲಿಲ್ಲ ಅನ್ನೋದೇ ಆದ್ರೆ ಅವನು ಆ ಒಂದು ಕಡೆಯ ದಿನಾಂಕ ಏನಿರುತ್ತೆ ಆ ದಿನಾಂಕಕ್ಕಿಂತ ಮುಂಚಿತವಾಗಿ ಯಾವ ಬೆಳೆಯನ್ನು ಬೆಳೆದಿರ್ತಾನೆ ಆ ಬೆಳೆಯ ದೃಢೀಕರಣ ಪತ್ರವನ್ನ ಎಲ್ಲಿ ಅವನು ಬ್ಯಾಂಕಲ್ಲಿ ಪಾವತಿಸಿರ್ತಾನೋ, ಕಾಮನ್ ಸರ್ವಿಸ್ ಸೆಂಟ್ರಲ್ಲಿ ಪಾವತಿಸಿರ್ತಾನೋ, ಗ್ರಾಮವನ್ನು ಎಲ್ಲಿ ಪಾವತಿಸಿರ್ತಾನೆ ಅಲ್ಲಿ ಹೋಗ್ಬಿಟ್ಟು ಅದನ್ನು ಅಪ್ಲೋಡ್ ಮಾಡಿಬಿಟ್ಟು ಚೇಂಜ್ ಆಫ್ ಕ್ರಾಪ್ ಅಂತ ಹೇಳ್ತೀವಿ, ಅಂದ್ರೆ ಬೆಳೆಯನ್ನ ಬದಲಾಯಿಸ್ತಕ್ಕಂಥ ಅವಕಾಶ ಇದೆ. ಸೊ ಆ ಬೆಳೆ ಬದಲಾಯಿಸಿದಾಗ ಹೆಚ್ಚಿಗೆ ಹಣ ಕಟ್ಟಬೇಕಂತಂದ್ರೆ ಮತ್ತೆ ಅವನು ಕಟ್ಟಬೇಕಾಗುತ್ತೆ. ಕಡಿಮೆ ಆದ್ರೆ ಆ ಇರ್ತಕ್ಕಂಥ ಅವನು ಯಾವ ಖಾತೆಯಿಂದ ಜಮಾ ಮಾಡಿರ್ತಾನೆ ಆ ಖಾತೆಗೆ ವಾಪಸ್ ಬರುತ್ತೆ. ಹಾಗಾಗಿ ರೈತರು ಬಿತ್ತಿದ್ಮೇಲೆ ಕಟ್ಟಬೇಕಂತಕ್ಕಂತ ಮನೋಭಾವನೆ ಇಲ್ಲಿ ಏನು ಇಲ್ಲ. ಹಾಗಾಗಿ ಬಿತ್ತುವ ಮೊದಲೇ ಅವರು ಯಾವ ಬೆಳೆಯನ್ನ ನಾನು ಬೆಳೆಯುತ್ತೀನಿ ಅನ್ನೋದನ್ನ ಅವರು ದೃಢಪಡಿಸಿಕೊಂಡು ಇದಕ್ಕೆ ಅವರು ಬೆಳೆ ವಿಮೆಯನ್ನ ಮಾಡಿಸಬಹುದು.
2: ಬಹಳ ಸಂತೋಷ ಸರ್. ಇಲ್ಲಿವರೆಗೂ ನಮ್ಮ ರೈತರಿಗೆ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆಯಿಂದ ಎಷ್ಟೆಲ್ಲ ಅನುಕೂಲ ಆಗುತ್ತೆ, ಮಾಡಿಸೋದ್ರಿಂದ ಎಷ್ಟು ಅನುಕೂಲ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡ್ರಿ. ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು ಸರ್.
3: ಇದುವರೆಗೂ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮದಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆ ಕುರಿತ ಚಿತ್ರದುರ್ಗದ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದ ಪ್ರವೀಣ್ ಚೌಧರಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಜಗದೀಶ್ ಬೋಪನಹಳ್ಳಿ. ಈ ಕಾರ್ಯಕ್ರಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ ಕೊಡುಗೆ.

0: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
1: ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂನಲ್ಲಿ ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಮಾನಸಿಕ ಆರೋಗ್ಯ ವಿಭಾಗದ ಉಪನಿರ್ದೇಶಕರಾದ ಡಾ ರಜನಿ ಪಿ.
0: ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.

0: ಆಕಾಶವಾಣಿ ಸಮಯ 1:10 ಇದೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶಾಂತಲಾ ಜೆ. ಮುಖ್ಯಾಂಶಗಳು. ಪ್ರತಿಪಕ್ಷಗಳ ಗದ್ದಲದ ಬೆನ್ನಲ್ಲೇ ಸಂಸತ್ತಿನ ಉಭಯ ಸದನಗಳ ಕಲಾಪ 2:00 ಮುಂದೂಡಿಕೆ. ಕರ್ನಾಟಕದ ಕಾರವಾರದಲ್ಲಿ ನೌಕಾಪಡೆಗೆ ಹೊಸದಾಗಿ ಸೇರ್ಪಡೆಗೊಂಡ ಐಎನ್ಎಸ್ ಮಾಲ್ವಾಂಡ್ ಯುದ್ಧ ನೌಕೆ. ಕ್ವಾಡ್ ವಿದೇಶಾಂಗ ಸಚಿವರ ಸಭೆ,

ಮುಕ್ತ ಇಂಡೋ ಪೆಸಿಫಿಕ್ ಮತ್ತು ಆಸಿಯಾನ್ ಏಕತೆಗೆ ಸದಸ್ಯ ರಾಷ್ಟ್ರಗಳ ದೃಢ ಬೆಂಬಲ. ಚೀನಾ ಓಪನ್ ಬ್ಯಾಡ್ಮಿಂಟನ್ 32ರ ಸುತ್ತಿನಲ್ಲಿ ಭಾರತದ ಆಯುಷ್ ಶೆಟ್ಟಿಗೆ ಗೆಲುವು ಹಾಗೂ ಸ್ಕ್ವಾಶ್ ವಿಶ್ವ ಜೂನಿಯರ್ ಚಾಂಪಿಯನ್ಶಿಪ್ ಭಾರತದ ಅನಾಹತ್ ಸಿಂಗ್ ಮತ್ತು ಆರ್ಯವೀರ್ ದೇವನ್ ಪ್ರೀಕ್ವಾರ್ಟರ್ ಫೈನಲ್ ಪ್ರವೇಶ. ವಾರ್ತೆಗಳ ವಿವರ. ನೀಟ್ ಪರೀಕ್ಷಾ ಅಕ್ರಮ ಮತ್ತು ವಿದ್ಯಾರ್ಥಿಗಳ ಪ್ರತಿಭಟನೆ ಸೇರಿದಂತೆ ವಿವಿಧ ವಿಷಯಗಳನ್ನು ಮುನ್ನೆಲೆಗೆ ತಂದು ವಿಪಕ್ಷ ಸದಸ್ಯರು ನಡೆಸಿದ ತೀವ್ರ ಗದ್ದಲದಿಂದಾಗಿ ಸಂಸತ್ತಿನ ಉಭಯ ಸದನಗಳ ಕಲಾಪವನ್ನು 2 ಗಂಟೆಗೆ ಮುಂದೂಡಿದೆ.

0: ಹಾಗೂ ವಿದ್ಯಾರ್ಥಿಗಳ ಪ್ರತಿಭಟನೆ ಕುರಿತು ಚರ್ಚೆಗೆ ಆಗ್ರಹಿಸಿ ಸದನ ಬಾವಿಗಿಳಿದು ಘೋಷಣೆಗಳನ್ನು ಕೂಗಿದರು. ಸದನದ ಸುಗಮ ಕಲಾಪಕ್ಕೆ ಸಹಕರಿಸುವಂತೆ ಸ್ಪೀಕರ್ ಮನವಿ ಮಾಡಿದರೂ ಗದ್ದಲ ಮುಂದುವರಿದ ಹಿನ್ನೆಲೆಯಲ್ಲಿ ಕಲಾಪವನ್ನು ಮೊದಲಿಗೆ ಮಧ್ಯಾಹ್ನ 12 ಗಂಟೆಗೆ ಮುಂದೂಡಲಾಯಿತು. ಮತ್ತೊಂದೆಡೆ ರಾಜ್ಯಸಭೆಯಲ್ಲೂ ಇದೇ ರೀತಿಯ ವಾತಾವರಣ ಕಂಡುಬಂತು. ಬೆಳಿಗ್ಗೆ 11 ಗಂಟೆಗೆ ಕಲಾಪ ಆರಂಭವಾಗುತ್ತಿದ್ದಂತೆ ಸಿಕ್ಕಿಂನ ಎನ್ಎಚ್ಪಿಸಿ ತೀಸ್ತಾ ಹಂತ 6 ಜಲವಿದ್ಯುತ್ ಯೋಜನೆಯ ನಿರ್ಮಾಣ ಹಂತದ ಸುರಂಗ ಮಾರ್ಗದಲ್ಲಿ ಸಂಭವಿಸಿದ ಅಪಘಾತದಲ್ಲಿ ಮೃತಪಟ್ಟವರಿಗೆ ರಾಜ್ಯಸಭಾ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಅವರು ತೀವ್ರ ಶೋಕ ವ್ಯಕ್ತಪಡಿಸಿದರು. ಮೃತರ ಕುಟುಂಬಸ್ಥರಿಗೆ ಸಂತಾಪ ಸೂಚಿಸಿದ ರಾಜ್ಯಸಭೆ ಮೌನ ಆಚರಿಸುವ ಮೂಲಕ ಶ್ರದ್ಧಾಂಜಲಿ ಸಲ್ಲಿಸಿತು. ಇದೇ ವೇಳೆ ಭಾರತದ ಮೊದಲ ಸ್ವದೇಶಿ ನಿರ್ಮಿತ ಹೈಡ್ರೋಜನ್ ಚಾಲಿತ ರೈಲಿನ ಯಶಸ್ವಿ ಚಾಲನೆಗಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಹಾಗೂ ವಿಜ್ಞಾನಿಗಳು ಮತ್ತು ಇಂಜಿನಿಯರ್ಗಳಿಗೆ ಸಭಾಪತಿಯವರು ಅಭಿನಂದನೆ ಸಲ್ಲಿಸಿದರು. ಈ ಸಾಧನೆಯು ದೇಶದ ಸುಸ್ಥಿರ ಹಸಿರು ಸಾರಿಗೆಯ ಪಯಣವನ್ನು ಮತ್ತಷ್ಟು ಬಲಪಡಿಸಲಿದೆ ಎಂದರು. ತದನಂತರ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮಾತನಾಡಲು ಅವಕಾಶ ನೀಡಿದಾಗ ಅವರು ನೀಟ್ ವಿಷಯದ ಕುರಿತು ವಿದ್ಯಾರ್ಥಿಗಳ ಆಕ್ರೋಶವನ್ನು ಪ್ರಸ್ತಾಪಿಸಿದರು. ಈ ವೇಳೆ ಆಡಳಿತ ಹಾಗೂ ವಿಪಕ್ಷ ಸದಸ್ಯರ ನಡುವೆ ತೀವ್ರ ಮಾತಿನ ಚಕಮಕಿ ನಡೆದು ಗದ್ದಲ ಉಂಟಾದ ಹಿನ್ನೆಲೆಯಲ್ಲಿ ಮೇಲ್ಮನೆಯನ್ನು ಸಹ ಮೊದಲಿಗೆ ಮಧ್ಯಾಹ್ನ 12 ಗಂಟೆಗೆ, ನಂತರ ಪುನಃ 2 ಗಂಟೆಯವರೆಗೆ ಮುಂದೂಡಲಾಯಿತು. ಪ್ರಧಾನಮಂತ್ರಿಗಳ ಅಧಿಕೃತ ನಿವಾಸದ ಎದುರು ಯಾವುದೇ ಮುನ್ಸೂಚನೆ ಅಥವಾ ಅನುಮತಿ ಇಲ್ಲದೆ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ನಡೆಸಿದ ಧರಣಿ ಸತ್ಯಾಗ್ರಹವನ್ನು ಭಾರತೀಯ ಜನತಾ ಪಾರ್ಟಿ ತೀವ್ರವಾಗಿ ಖಂಡಿಸಿದೆ. ಈ ಕುರಿತು ನವದೆಹಲಿಯಲ್ಲಿ ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಿದ ಬಿಜೆಪಿ ಸಂಸದ ಹಾಗೂ ಮಾಜಿ ಕೇಂದ್ರ ಸಚಿವ ರವಿಶಂಕರ್ ಪ್ರಸಾದ್, ಇದು ಭಾರತದ ಪ್ರಜಾಪ್ರಭುತ್ವದ ಇತಿಹಾಸದಲ್ಲೇ ಅತ್ಯಂತ ವಿಷಾದನೀಯ ದಿನ ಎಂದರು. ಪ್ರಧಾನಮಂತ್ರಿಯವರ ನಿವಾಸಕ್ಕಿರುವ ಘನತೆ ಹಾಗೂ ತೀವ್ರ ಭದ್ರತಾ ನಿಯಮಗಳ ಅರಿವಿದ್ದರೂ ರಾಹುಲ್ ಗಾಂಧಿ ಅವರು ಈ ರೀತಿಯ ನಡವಳಿಕೆಯನ್ನು ಪ್ರದರ್ಶಿಸಿದ್ದಾರೆ ಎಂದು ತಿಳಿಸಿದರು. ಪ್ರಧಾನಮಂತ್ರಿಯವರ ಭದ್ರತೆಯು ಅತ್ಯಂತ ಪ್ರಮುಖವಾದ ವಿಷಯವಾಗಿದ್ದು ಇಂತಹ ಅಧಿಕೃತ ನಿಯಮಾವಳಿಗಳನ್ನು ಪ್ರತಿಯೊಬ್ಬರೂ ಗೌರವಿಸಬೇಕು. ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದ ಸೂಕ್ಷ್ಮ ವಿಷಯಗಳನ್ನು ರಾಜಕೀಯಕ್ಕೆ ಬಳಸಿಕೊಳ್ಳುವುದು ಸರಿಯಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ರಾಷ್ಟ ರಾಜಧಾನಿ ದೆಹಲಿಯಲ್ಲಿ ಭದ್ರತಾ ಕಾರಣಗಳಿಂದ ಮುಂದಿನ ಆದೇಶದವರೆಗೆ 16 ಮೆಟ್ರೋ ನಿಲ್ದಾಣಗಳನ್ನು ಮುಚ್ಚಲಾಗಿದೆ ಎಂದು ದೆಹಲಿ ಮೆಟ್ರೋ ರೈಲು ನಿಗಮ ಡಿಎಂಆರ್ಸಿ ತಿಳಿಸಿದೆ. ಲೋಕ ಕಲ್ಯಾಣ್ ಮಾರ್ಗ್, ರಾಜೀವ್ ಚೌಕ್, ಪಟೇಲ್ ಚೌಕ್ 16 ಮೆಟ್ರೋ ನಿಲ್ದಾಣಗಳನ್ನು ತಾತ್ಕಾಲಿಕವಾಗಿ ಮುಚ್ಚಲಾಗಿದ್ದರೂ ರಾಜೀವ್ ಚೌಕ್, ಮಂಡಿ ಹೌಸ್ ಮತ್ತು ಸೆಂಟ್ರಲ್ ಸೆಕ್ರೆಟರಿಯೇಟ್ಸ್ ಮೆಟ್ರೋ ನಿಲ್ದಾಣಗಳಲ್ಲಿ ಮಾರ್ಗ ಬದಲಾವಣೆ ಸೌಲಭ್ಯ ಎಂದಿನಂತೆ ಲಭ್ಯವಿರುತ್ತದೆ ಎಂದು ಡಿಎಂಆರ್ಸಿ ಸ್ಪಷ್ಟಪಡಿಸಿದೆ. ಕರ್ನಾಟಕದ ಕಾರವಾರ ನೌಕಾನೆಲೆಯಲ್ಲಿ ಇಂದು ಮಾಹೇಶ್ರೇಣಿಯ 2ನೇ ಸ್ವದೇಶಿ ಜಲಾಗಾಮಿ ನಿಗ್ರಹ ಲಘು ಯುದ್ದ ನೌಕೆ ಐಎನ್ಎಸ್ ಮಾಲ್ವಾನ್ ಭಾರತೀಯ ನೌಕಾಪಡೆಗೆ ಅಧಿಕೃತವಾಗಿ ಸೇರ್ಪಡೆಗೊಳಿಸಲಾಗಿದೆ. ಸಮಾರಂಭದಲ್ಲಿ ಮಾತನಾಡಿದ ವಾಯುಪಡೆ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ಎಪಿ ಸಿಂಗ್, ನೌಕಾಪಡೆಯ ಆತ್ಮನಿರ್ಭರತೆಯ ಸಾಧನೆಯನ್ನು ಶ್ಲಾಘಿಸಿ ದೇಶದ ಕರಾವಳಿ ತೀರದ ನೌಕಾಯಾನ ಭದ್ರತೆಯಲ್ಲಿ ಐಎನ್ಎಸ್ ಮಾಲ್ವಾನ್ ಅತ್ಯಂತ ನಿರ್ಣಾಯಕ ಪಾತ್ರ ವಹಿಸಲಿದೆ ಎಂದು ಅಭಿಪ್ರಾಯಪಟ್ಟರು.
1: As far as naval shipbuilding is concerned, India has always had an edge and we had carried our legacy forward in making ships. So very good progress has been made in our Atmanirbharta as far as shipbuilding is concerned. I just hope that, you know, other two services, especially Indian Air Force, learns the lesson as to how Indian Navy has been able to, you know, get this whole concept right, where you have your Indian Navy officers who are embedded in your shipbuilding right from the beginning.
0: ಕೊಚಿನ್ ಶಿಪ್ಯಾರ್ಡ್ ನಿರ್ಮಿಸಿರುವ ಈ ಯುದ್ದ ನೌಕೆ ಶೇಕಡ 80%ಕ್ಕೂ ಹೆಚ್ಚು ಸ್ವದೇಶಿ ಉಪಕರಣ ಹಾಗೂ ತಂತ್ರಜ್ಞಾನವನ್ನು ಹೊಂದಿದೆ. ಆರ್ಬಿಯು 6,000 ರಾಕೆಟ್ಗಳು, ಡಿಆರ್ಡಿಒ ಅಭಿವೃದ್ಧಿಪಡಿಸಿದ ಟಾರ್ಪಿಡೋಗಳು ಮತ್ತು ಭಾರತ ಜರ್ಮನ್ ಜಂಟಿ ಸೋನಾರ್ ವ್ಯವಸ್ಥೆಯನ್ನು ಹೊಂದಿರುವ ಈ ನೌಕೆ ಭಾರತದ ಸಾಗರದಾಳದ ರಕ್ಷಣೆಗೆ ಬಲ ನೀಡಲಿದೆ. ದೇಶೀಯ ಹಡಗು ನಿರ್ಮಾಣ ಸಾಮರ್ಥ್ಯ ಹಾಗೂ ಸಮುದ್ರ ಭದ್ರತೆಯ ಹೆಚ್ಚಳಕ್ಕೆ ಈ ಯುದ್ದ ನೌಕೆ ಸಾಕ್ಷಿಯಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮುಕ್ತ ಹಾಗೂ ಸ್ವತಂತ್ರ

0: ಇಂಡೋ ಪೆಸಿಫಿಕ್ ವಲಯದ ನಿರ್ಮಾಣಕ್ಕೆ ತಮಗಿರುವ ಬದ್ಧತೆಯನ್ನು ಕ್ವಾಡ್ ಒಕ್ಕೂಟದ ವಿದೇಶಾಂಗ ಸಚಿವರು ಪುನರುಚ್ಚರಿಸಿದ್ದು ಪ್ರಾಂತ್ಯದಲ್ಲಿ ಆಸಿಯಾನ್ ಒಕ್ಕೂಟದ ಐಕ್ಯತೆಗೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಮನಿಲಾದಲ್ಲಿ ಇಂದು ನಡೆದ ಕ್ವಾಡ್ ವಿದೇಶಾಂಗ ಸಚಿವರ ಸಭೆಯ ಬಳಿಕ ಜಂಟಿ ಹೇಳಿಕೆ ಬಿಡುಗಡೆ ಮಾಡಲಾಗಿದ್ದು, ಭಾರತದ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್, ಆಸ್ಟ್ರೇಲಿಯಾ ವಿದೇಶಾಂಗ ಸಚಿವ ಹಾಗೂ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೊ ರೂಬಿಯೋ ಈ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಈ ವೇಳೆ ಕಾನೂನಿನ ಆಡಳಿತ, ಸಾರ್ವಭೌಮತೆ ಹಾಗೂ ಪ್ರಾದೇಶಿಕ ಸಮಗ್ರತೆಯ ತತ್ವಗಳ ಆಧಾರದ ಮೇಲೆ ಮುಕ್ತ ಹಾಗೂ ಸುಸ್ಥಿರ ಇಂಡೋ ಪೆಸಿಫಿಕ್ ವಲಯವನ್ನು ಉತ್ತೇಜಿಸಲು ನಾಲ್ಕು ರಾಷ್ಟಗಳು ಸಮ್ಮತಿಸಿವೆ. ಸಾಗರ ಹಾಗೂ ಪ್ರಾದೇಶಿಕ ಭದ್ರತೆ, ಆರ್ಥಿಕ ಪ್ರಗತಿ, ನಿರ್ಣಾಯಕ ತಂತ್ರಜ್ಞಾನಗಳು ಮತ್ತು ತುರ್ತು ಪರಿಹಾರ ಕಾರ್ಯಗಳಲ್ಲಿ ಪರಸ್ಪರ ಸಹಕಾರವನ್ನು ಮತ್ತಷ್ಟು ವಿಸ್ತರಿಸಲು ನಿರ್ಧರಿಸಿದೆ. ಸಭೆಯ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಸಚಿವ ಡಾ ಎಸ್ ಜೈಶಂಕರ್, ಇತ್ತೀಚೆಗೆ ನವದೆಹಲಿಯಲ್ಲಿ ನಡೆದ ಸಭೆಯ ತೀರ್ಮಾನಗಳನ್ನು ಅನುಷ್ಠಾನ ಹಾಗೂ ಇಂಡೋ ಪೆಸಿಫಿಕ್ ಪ್ರಾಂತ್ಯದ ಬೆಳವಣಿಗೆಗಳ ಕುರಿತು ಚರ್ಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಆಸಿಯಾನ್ ಶೃಂಗಸಭೆಯ ಹಿನ್ನೆಲೆಯಲ್ಲಿ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೊ ರೂಬಿಯೋ ಅವರೊಂದಿಗೆ ಉನ್ನತ ಮಟ್ಟದ ದ್ವಿಪಕ್ಷೀಯ ಸಭೆ ನಡೆಸಿದರು. ಸಭೆಯಲ್ಲಿ ಭಾರತ ಅಮೆರಿಕ ಸಮಗ್ರ ಜಾಗತಿಕ ಕಾರ್ಯತಂತ್ರದ ಸಹಕಾರಕ್ಕೆ ಸಂಬಂಧಿಸಿದ ಪ್ರಮುಖ ಆದ್ಯತೆಯ ಕ್ಷೇತ್ರಗಳಾದ ವ್ಯಾಪಾರ, ಸುಂಕ, ಇಂಧನ, ರಕ್ಷಣಾ, ಭದ್ರತೆ, ನಿರ್ಣಾಯಕ ಖನಿಜಗಳು ಹಾಗೂ ಕೃತಕ ಬುದ್ದಿಮತ್ತೆ ಕುರಿತು ವಿಸ್ತೃತವಾಗಿ ಚರ್ಚಿಸಲಾಯಿತು. ಇದರ ಜೊತೆಗೆ ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ವಿಚಾರಗಳ ಕುರಿತು ನಾಯಕರು ತಮ್ಮ ದೃಷ್ಟಿಕೋನಗಳನ್ನು ವಿನಿಮಯ ಮಾಡಿಕೊಂಡರು. ಇದೇ ವೇಳೆ ವಿದೇಶಾಂಗ ಸಚಿವರು ಆಸ್ಟ್ರೇಲಿಯಾದ ವಿದೇಶಾಂಗ ಸಚಿವೆ ಪೆನ್ನಿ ವೊಂಗ್ ಅವರೊಂದಿಗೆ ಸಮಾಲೋಚನೆ ನಡೆಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇತ್ತೀಚಿನ ಆಸ್ಟ್ರೇಲಿಯಾ ಪ್ರವಾಸದ ಸಂದರ್ಭದಲ್ಲಿ ಕೈಗೊಂಡ ನಿರ್ಧಾರಗಳ ಅನುಷ್ಠಾನ ಹಾಗೂ ಮುಂದಿನ ಹೆಜ್ಜೆಗಳ ಕುರಿತು ಈ ವೇಳೆ ಪರಿಶೀಲಿಸಲಾಯಿತು. ಕೇಂದ್ರ ನಾಗರಿಕ ವಿಮಾನಯಾನ ಸಚಿವ ಕೆ ರಾಮ್ ಮೋಹನ್ ನಾಯ್ಡು ಅವರು ಮೇಘಾಲಯ ಮುಖ್ಯಮಂತ್ರಿ ಕಾನ್ರಾಡ್ ಕೆ ಸಂಗ್ಮಾ ಅವರೊಂದಿಗೆ ನವದೆಹಲಿಯಲ್ಲಿ ಉನ್ನತ ಮಟ್ಟದ ಸಭೆ ನಡೆಸಿದ್ದು ರಾಜ್ಯದ ವಾಯು ಸಂಪರ್ಕವನ್ನು ಬಲಪಡಿಸುವ ಕುರಿತು ಫಲಪ್ರದ ಚರ್ಚೆ ನಡೆಸಿದರು. ಇಂದು ರಾಷ್ಟೀಯ ಮಾವಿನ ಹಣ್ಣು ದಿನ. ಉಷ್ಣವಲಯದ ಹಣ್ಣುಗಳ ರಾಜ ಎಂದು ಕರೆಯಲಾಗುವ ಮಾವಿನ ಹಣ್ಣಿನ ಮಹತ್ವವನ್ನು ಸ್ಮರಿಸುವ ಉದ್ದೇಶದಿಂದ ಈ ದಿನವನ್ನು ಆಚರಿಸಲಾಗುತ್ತಿದೆ. ಚೀನಾದ ಚಾಂಗ್ ಜೂನ್ನಲ್ಲಿ ನಡೆಯುತ್ತಿರುವ ಚೀನಾ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿಂದು ನಡೆದ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ 32ರ ಸುತ್ತಿನ ಪಂದ್ಯದಲ್ಲಿ ಭಾರತದ ಆಯುಷ್ ಶೆಟ್ಟಿ ಇಂಡೋನೇಷ್ಯಾದ ಆಲ್ಫಿ ಫರಾನ್ ವಿರುದ್ದ 27-17, 5-21, 21-17 ಹಂತರದಲ್ಲಿ ಗೆಲುವು ದಾಖಲಿಸಿ ಮುಂದಿನ ಸುತ್ತು ಪ್ರವೇಶಿಸಿದ್ದಾರೆ. ಇಂದು ನಡೆಯಲಿರುವ ಪುರುಷರ ಸಿಂಗಲ್ಸ್ 32ರ ಸುತ್ತಿನ ಮತ್ತೊಂದು ಪಂದ್ಯದಲ್ಲಿ ಲಕ್ಷ್ಯ ಸೇನ್ ಕಣಕ್ಕಿಳಿಯಲಿದ್ದಾರೆ. ಇನ್ನು 32ರ ಸುತ್ತಿನ ಮಹಿಳಾ ಸಿಂಗಲ್ಸ್ನಲ್ಲಿ ಭಾರತದ ಪಿವಿ ಸಿಂಧು ಹಾಗೂ ಉನ್ನತ ಹುಡಿ ಪರಸ್ಪರ ಸೆಣಸಾಟ ನಡೆಸಲಿದ್ದಾರೆ. ಕೆನಡಾದಲ್ಲಿ ನಡೆಯುತ್ತಿರುವ ವಿಶ್ವ ಜೂನಿಯರ್ ವೈಯಕ್ತಿಕ ಸ್ಕ್ವಾಶ್ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಅನಾಹತ ಸಿಂಗ್ ಮತ್ತು ಆಯುರ್ವೇದ್ ದೇವನ್ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ. ಮಹಿಳಾ ವಿಭಾಗದ ಅಗ್ರಶ್ರೇಯಾಂಕಿತ ಆಟಗಾರ್ತಿ ಅನಾಹತ ಸಿಂಗ್ 32ರ ಸುತ್ತಿನ ಪಂದ್ಯದಲ್ಲಿ ಹಾಂಕಾಂಗ್ನ ಪುಯಿನ್ ಇನ್ ಚಲೆ ಲೋ ವಿರುದ್ದ ನೇರ ಸೆಟ್ಗಳಿಂದ ಗೆಲುವು ದಾಖಲಿಸಿದರು. ಪುರುಷರ ವಿಭಾಗದಲ್ಲಿ ಆರ್ಯವೀರ್ ದೇವನ್ ದಕ್ಷಿಣ ಆಫ್ರಿಕಾದ ಜೋಸ್ಟಫ್ ಫೀಸ್ಟ್ ವಿರುದ್ದ ಜಯಗಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರತಿಪಕ್ಷಗಳ ಗದ್ದಲದ ಬೆನ್ನಲ್ಲೇ ಸಂಸತ್ತಿನ ಉಭಯ ಸದನಗಳ ಕಲಾಪ ಮಧ್ಯಾಹ್ನ 2 ಗಂಟೆಗೆ ಮುಂದೂಡಿಕೆ. ಕರ್ನಾಟಕದ ಕಾರವಾರದಲ್ಲಿ ನೌಕಾಪಡೆಗೆ ಹೊಸದಾಗಿ ಸೇರ್ಪಡೆಗೊಂಡ ಐಎನ್ಎಸ್ ಮಾಲ್ವಾನ್ ಯುದ್ದ ನೌಕೆ. ಕ್ವಾಡ್ ವಿದೇಶಾಂಗ ಸಚಿವರ ಸಭೆ, ಮುಕ್ತ ಇಂಡೋ ಪೆಸಿಫಿಕ್ ಮತ್ತು ಆಸಿಯಾನ್ ಏಕತೆಗೆ ಸದಸ್ಯ ರಾಷ್ಟಗಳ ದೃಢ ಬೆಂಬಲ. ಚೀನಾ ಓಪನ್ ಬ್ಯಾಡ್ಮಿಂಟನ್ 32ರ ಸುತ್ತಿನ ಭಾರತದ ಆಯುಷ್ ಶೆಟ್ಟಿಗೆ ಗೆಲುವು ಹಾಗೂ ಸ್ಕ್ವಾಶ್ ವಿಶ್ವ ಜೂನಿಯರ್ ಚಾಂಪಿಯನ್ಶಿಪ್, ಭಾರತದ ಅನಾಹತ ಸಿಂಗ್ ಮತ್ತು ಆರ್ಯವೀರ್ ದೇವನ್ ಪ್ರೀ ಕ್ವಾರ್ಟರ್ ಫೈನಲ್ ಪ್ರವೇಶ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಇದು ಆಕಾಶವಾಣಿ ಬೆಂಗಳೂರು. ಚಿತ್ರಗೀತೆಗಳು.

0: ರಾಹುಲ್ ನಂಬಿಯಾರ್ ಅವರ ಕಂಠದಲ್ಲಿ ಹೃದಯದಲ್ಲಿ ಇದೇನಿದು ಈ ಚಿತ್ರದಿಂದ ಇದ ಗೀತೆಯನ್ನ ಕೇಳಿದ್ರಿ. ವಿ ನಾಗೇಂದ್ರ ಪ್ರಸಾದ್ ಅವರ ಗೀತರ್ಚನೆ ಇದಾಗಿತ್ತು, ಧರ್ಮ ಅವರ ಸಂಗೀತ ಸಂಯೋಜನೆ ಇತ್ತು.
1: ಏನು ರಂಗ, ಕೈಗೆ ಬ್ಯಾಂಡೇಜು?
2: ಬಿದ್ದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿ ವರೆಗೆ ಸಹಾಯ ಸಿಗುತ್ತೆ.
3: 18 ರಿಂದ 60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ವಿ ಮನೋಹರ್ ಅವರು ಗೀತೆಯನ್ನ ಬರೆದು ಸಂಗೀತ ಸಂಯೋಜಿಸಿರುವ ಆಡು ಆಟ ಆಡು ಈ ಚಿತ್ರದ ಒಂದು ಹಾಡು. ಗೀತೆಗೆ ಧ್ವನಿಯಾಗಿದ್ದಾರೆ ವಿಜಯಪ್ರಕಾಶ್ ಮತ್ತು ಅನುರಾಧ ಭಟ್.

0: ಚಿತ್ರಗೀತೆಗಳನ್ನ ಇದುವರೆಗೂ ಕೇಳಿದ್ರಿ. ಸಮಯ 1:30. ಇದೀಗ ಒಂದು ಜಾಹೀರಾತು, ನಂತರ ಕಾರ್ಯಕ್ರಮ ಚೈತ್ರವನ.
1: ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSUWSSB.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಆಕಾಶವಾಣಿ ಚೈತ್ರವನ. ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
4: ಚೈತ್ರವನ ಕಾರ್ಯಕ್ರಮದ ಕೇಳುಗರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಿಯ ಕೇಳುಗರೇ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಶನ ಜೈಮಿನಿ ಭಾರತದ 25ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಡಾಕ್ಟರ್ ಮತ್ತೂರು ಎಸ್ ಸನತ್ಕುಮಾರ್, ವ್ಯಾಖ್ಯಾನ ಮಾಡಲಿದ್ದಾರೆ ಡಾಕ್ಟರ್ ಮಹಾಬಲೇಶ್ವರ

ಮಣಿಪುರದಿಂದ ಹೊರಟಂತಹ ಧರ್ಮರಾಜನ ಅಶ್ವಮೇಧ ಯಾಗದ ಕುದುರೆ ಮುಂದೆ ರತ್ನಪುರ ಎಂಬಂತಹ ನಗರಕ್ಕೆ ಬಂದಿದೆಯಂತೆ. ಆ ರತ್ನಪುರ ಮಯೂರಧ್ವಜ ಮಹಾರಾಜನ ರಾಜಧಾನಿ. ಈ ಮಯೂರಧ್ವಜ ಎಂತಹವನು ಅಂತ ಹೇಳಿದರೆ ಅತ್ಯಂತ ಶ್ರೇಷ್ಠನಾದಂತಹ ಪರಮ ವಿಷ್ಣು ಭಕ್ತ. ಅವನು ಈಗಾಗಲೇ 7 ಅಶ್ವಮೇಧ ಯಾಗಗಳನ್ನು ಮಾಡಿ ಮುಗಿಸಿದ. ಈಗ 8ನೆಯ ನರ್ಮದಾದಿ ತೀರನಲ್ಲಿ ಅವನು ಯಜ್ಞದೀಕ್ಷೆಯಾಗಿ ಕುಳಿತಿದ್ದ. ಅವನು ಕೂಡ ತನ್ನ ಅಶ್ವಮೇಧ ಯಾಗದ ಕುದುರೆಯನ್ನು ಬಿಟ್ಟಿದ್ದಾನೆ. ಅದರ ರಕ್ಷಣೆಗೋಸ್ಕರ ಮಯೂರಧ್ವಜನ ಮಗನಾದಂತಹ ತಾಮ್ರಧ್ವಜ ತನ್ನ ಸೈನ್ಯದ ಜೊತೆ ಅದನ್ನು ಹಿಂಬಾಲಿಸ್ತಾ ಇದ್ದಾನೆ. ಹೀಗೆ ಒಂದು ಕಡೆಯಿಂದ ಮಯೂರಧ್ವಜನ ಅಶ್ವಮೇಧ ಯಾಗದ ಕುದುರೆ ಬರ್ತಾ ಇದೆ, ಇನ್ನೊಂದು ದಿಕ್ಕಿನಿಂದ ಧರ್ಮರಾಯನ ಅಶ್ವಮೇಧ ಯಾಗದ ಕುದುರೆ ಬರ್ತಾ ಇದೆ. ಎರಡೂ ಕುದುರೆಗಳು ಕೂಡ ರಸ್ತೆಯ ಮಧ್ಯದಲ್ಲಿ ಒಂದು ಪರಸ್ಪರ ಸೇರಿದೆಯಂತೆ.

ಮಹಾಮಂತ್ರಿ, ಈ ಭೂಮಿಯ ಮೇಲೆ ವೀರರೇ ಇಲ್ಲ ಅಂತ ಹೇಳಬೇಡ. ನಿನ್ನೆ ರಾತ್ರಿ ನಾರದರು ಬಂದಿದ್ದರು, ಅವರು ಹೇಳಿದಂತಹ ಮಾತನ್ನು ನಾನು ಹೇಳ್ತಾ ಇದ್ದೇನೆ. ಬಬ್ರುವಾಹನ ವೃಷಕೇತು ಮಹಾಕ್ಷಾತ್ರ ಪೌರುಷ ಉಳ್ಳಂತಹವರು. ಅರ್ಜುನ ಶ್ರೀಕೃಷ್ಣರು ಸಾಮಾನ್ಯರಲ್ಲ, ನರನಾರಾಯಣರು. ಹಾಗೆ ಅನಿರುದ್ಧ, ಸಾತ್ಯಕಿ, ಪ್ರದ್ಯುಮ್ನ, ಭೋಜ ಮೊದಲಾದಂಥವರು ಕೃಷ್ಣನಿಗೆ ಸಮಾನವಾದಂತಹ ಪರಾಕ್ರಮ ಉಳ್ಳವರಾಗಿದ್ದಾರೆ. ಈ ಭೂಮಿಯಲ್ಲಿ ನನ್ನ ಜೊತೆ ಯುದ್ಧ ಮಾಡುವಂತಹ ವೀರರು ಇಲ್ಲ ಅಂತ ಹೇಳಬೇಡ ಅಂತ ಹೇಳಿ, ಈಗ ನಾನು ಯುದ್ಧ ಮಾಡಬೇಕು, ಅದಕ್ಕೆ ಸಿದ್ಧನಾಗು

0: ಧ್ವಜ ಮಂತ್ರಿಗೆ ಹೇಳ್ತಾ ಇದ್ದಾನೆ, ಇಂತಹ ಶ್ರೇಷ್ಠರಾದಂತಹ ಮಹಾವೀರರ ಜೊತೆ ನಾನು ಈ ದಿವಸ ಯುದ್ಧ ಮಾಡಬೇಕಾಗಿದೆ, ಅದಕ್ಕೋಸ್ಕರ ನಮ್ಮ ಸೈನ್ಯ ಸಿದ್ಧವಾಗಲಿ, ನಮ್ಮ ಸೈನ್ಯವನ್ನು ಅರ್ಧಚಂದ್ರಾಕಾರದಲ್ಲಿ ನಿಲ್ಲಿಸಿ ಎಲ್ಲರೂ ಕೂಡ ಯುದ್ಧಕ್ಕೆ ಸಿದ್ಧರಾಗಲಿ ಅಂತ ಆಜ್ಞೆ ಮಾಡಿದ್ದಾನೆ. ಇತ್ತ ಪಾಂಡವರ ಪಕ್ಷದಲ್ಲಿ ಆ ಕುದುರೆಯನ್ನು ಕಟ್ಟಿದ್ದನ್ನು ನೋಡಿ ಮಹಾಪರಾಕ್ರಮಿಗಳಾದಂತಹ ಅನುಸಾಲ್ವ, ವೃಷತು, ಸಾಂಬ, ಅನಿರುದ್ಧ, ಕೃತವರ್ಮ ಮೊದಲಾದಂತಹ ಮಹಾವೀರರು ಆ ಕಟ್ಟಿದ ಕುದುರೆಯನ್ನು ಬಿಡಿಸ್ಕೊಳ್ಳೋದಕ್ಕೋಸ್ಕರ ಸಿದ್ಧರಾಗ್ತಾ ಇದ್ದಾರೆ. ಅವರು ತಮ್ಮ ಶಸ್ತ್ರಾಸ್ತ್ರಗಳನ್ನೆಲ್ಲ ಸಿದ್ಧಪಡಿಸ್ತಾ ಇದ್ದಾರೆ.
1: ಕುದುರೆಯಂ ಕಟ್ಟಿ ಪಡೆ ಸಹಿತ ತಾಮ್ರಧ್ವಜಂ

ಪಾಂಡವರ ಸೈನ್ಯದಲ್ಲಿ ಮತ್ತು ಕೂಡ ತಾಮ್ರಧ್ವಜನ ಸೈನ್ಯದಲ್ಲಿ ಎಲ್ಲರೂ ಕೂಡ ಯುದ್ಧಕ್ಕೆ ಸಿದ್ಧರಾಗಿದ್ದಾರೆ. ಆ ಕುದುರೆಯನ್ನು ಬಿಡಿಸ್ಕೊಳ್ಳೋದಕ್ಕೋಸ್ಕರ ಪಾಂಡವರ ಮಹಾಪರಾಕ್ರಮಿಗಳು ಅವರು ಸಿದ್ಧರಾಗ್ತಾ ಇದ್ದಾರೆ. ಕೃಷ್ಣಾರ್ಜುನರು ಕೂಡ ಅಲ್ಲಿಗೆ ಬಂದಿದ್ದಾರೆ. ಆ ಕೃಷ್ಣಾರ್ಜುನರು ಬಂದು ಆ ಸೈನ್ಯವನ್ನೆಲ್ಲ ನೋಡ್ತಾ ಕೃಷ್ಣ ಅರ್ಜುನನಿಗೆ ಆ ತಾಮ್ರಧ್ವಜವನ್ನು ನೋಡಿ ಪರಿಚಯ ಮಾಡಿಕೊಡ್ತಾ ಇದ್ದಾನೆ. ಯುದ್ಧದಲ್ಲಿ ಹೇಗೆ ಪರಿಚಯ ಮಾಡಿಕೊಡ್ತಾ ಇದ್ದಾನೆ ನೋಡಿ, ಇವನು ಮಯೂರಧ್ವಜನ ಮಗ ತಾಮ್ರಧ್ವಜ. ಇವನು ಅಸೂಯೆ ಇಲ್ಲದವನು, ಒಬ್ಬ ಶ್ರೇಷ್ಠ ರಾಜನಲ್ಲಿ ಇರಬೇಕಾದಂತಹ ಎಲ್ಲ ಗುಣಗಳು ಕೂಡ ತಾಮ್ರಧ್ವಜನಲ್ಲಿದೆ. ಮೊದಲನೆಯದಾಗಿ ಇವನು ಅಸೂಯೆ ಇಲ್ಲದಂತಹವನು, ಎರಡನೇದಾಗಿ ಇವನು ಧೀರ, ಬಯಸಿದನ್ನು ಪಡೆಯುವಂತಹವನು, ಉದಿತ ಕಾಮ, ಸತ್ಯವಾದಿ, ಶುಚಿ, ಜೊತೆಗೆ ವೈಷ್ಣವ, ವಿಷ್ಣು ಭಕ್ತ, ವಿಷ್ಣುವಿನ ಪರಮ ಭಕ್ತ ಇವನಾಗಿದ್ದಾನೆ. ಇಂತಹವನ ಜೊತೆ ಯುದ್ಧ ಮಾಡೋದು ಅಷ್ಟು ಸುಲಭ ಅಲ್ಲ. ಇವನ ತಂದೆ ಮಯೂರಧ್ವಜ ನರ್ಮದಾದೇವಿ ತೀರದಲ್ಲಿ ಎಂಟನೆಯ ಅಶ್ವಮೇಧ ಯಾಗವನ್ನು ಮಾಡುವುದಕ್ಕೋಸ್ಕರ ದೀಕ್ಷಿತನಾಗಿದ್ದಾನೆ. ಇವನನ್ನು ಗೆಲ್ಲುವುದು ಆಗದ ಕೆಲಸ, ಅಸಾಧ್ಯ ಅಂತಲೇ ಹೇಳ್ತಾ ಇದ್ದಾನೆ.

ತಾಮ್ರಧ್ವಜ ತನ್ನ ಸೈನ್ಯವನ್ನು ಅರ್ಧಚಂದ್ರಾಕಾರವಾಗಿ ನಿಲ್ಲಿಸಿದರೆ, ಕೃಷ್ಣ ತನ್ನ ಸೈನ್ಯವನ್ನು ಗೃಧ್ರಾಕಾರವಾಗಿ ನಿಲ್ಲಿಸೋದಕ್ಕೆ ಆಜ್ಞೆ ಮಾಡಿದಾನಂತೆ. ಅದರ ಕೊರಳಲ್ಲಿ ಅನುಸಾಲ್ವ, ಕಣ್ಣುಗಳಲ್ಲಿ ನೀಲಧ್ವಜ ಹಂಸಧ್ವಜರು, ಪ್ರದ್ಯುಮ್ನ ಅನಿರುದ್ಧರನ್ನು ಎರಡ ರೆಕ್ಕೆಗಳಲ್ಲಿ ನಿಲ್ಲಿಸಿದ್ದಾನೆ, ಭೋಜ ಮತ್ತು ಸಾತ್ಯಕಗಳು ಎರಡು ಪಾದಗಳಲ್ಲಿ ನಿಲ್ಲೋ ಹಾಗೆ ಮಾಡಿದ್ದಾನೆ, ಮೇಘನಾದ ಯೌವನಾಶ್ವರನ ಹಿಂದಿನ ರೆಕ್ಕೆಗಳಲ್ಲಿ ನಿಲ್ಲಿಸಿದ್ದಾನೆ, ಆ ಗೃಧ್ರವ್ಯೂಹದ ಕೊಕ್ಕಿನಲ್ಲಿ ವೃಷಕೇತು ಬಬ್ರುವಾಹನರು, ಉಳಿದ ಅವಯವಗಳಲ್ಲಿ ಉಳಿದ ವೀರರನ್ನು ನಿಲ್ಲಿಸಿಬಿಟ್ಟು ಹೃದಯ ಸ್ಥಾನದಲ್ಲಿ ಅರ್ಜುನನನ್ನು ಸೇನಾ ಮಧ್ಯದಲ್ಲಿ ನಿಲ್ಲಿಸಿದ್ದಾನೆ. ತಾನು ರಥವನ್ನು ಏರಿದ್ದಾನೆ ಕೃಷ್ಣ, ದಾರುಕ ರಥವನ್ನು ಮುನ್ನಡೆಸ್ತಾ ಇದ್ದಾನೆ. ಇಂತಹ ಸಂದರ್ಭದಲ್ಲಿ ಯುದ್ಧ ಘೋಷಣೆಗಾಗಿ ತನ್ನ ಪಾಂಚಜನ್ಯ ಶಂಖವನ್ನು ಊದಿದಾನಂತೆ. ಅದನ್ನು ಮೊಳಗಿಸಿದರೆ ತನ್ನ

ಕಡೆ ಇರುವಂತಹ ಎಲ್ಲ ವೀರರಿಗೂ ಕೂಡ ಉತ್ಸಾಹ ಚಿಮ್ತಾ ಇದೆಯಂತೆ. ಆ ಪಾಂಚಜನ್ಯದ ಧ್ವನಿಯನ್ನು ಕೇಳಿ ಶತ್ರುಗಳು ಕೂಡ ಭಯಭೀತರಾಗಿ ನಡುಗ್ತಾ ಇದ್ದಾರೆ. ಹೀಗೆ ಯುದ್ಧಕ್ಕೆ ಎರಡೂ ಸೈನ್ಯಗಳು ಕೂಡ ಸಿದ್ಧವಾಗ್ತಾ ಇದೆ.

0: ಪಾಂಚಜನ್ಯದ ಘೋಷದಿಂದ ಪಾಂಡವರ ಸೈನ್ಯದಲ್ಲಿ ಅತ್ಯಂತ ಸಂತೋಷ ಉತ್ಸಾಹ ಉಂಟಾಗ್ತಾ ಇದ್ದರೆ, ತಾಮ್ರಧ್ವಜನ ಸೈನ್ಯದಲ್ಲಿ ಎಲ್ಲರಿಗೂ ಭಯ ಉಂಟಾಗ್ತಾ ಇದೆ. ಆದರೆ ತಾಮ್ರಧ್ವಜನಿಗೆ ಇದರಿಂದ ಯಾವ ವಿಧವಾದಂತಹ ಹೆದರಿಕೆಯೂ ಉಂಟಾಗಿಲ್ಲ. ಅವನು ಸಂತೋಷದಿಂದ ಉಬ್ಬಿ ರೋಮಾಂಚನ ಹೊಂದುತ್ತಾ ಇದ್ದಾನಂತೆ. ಮತ್ತು ಕೂಡ ಕೃಷ್ಣನನ್ನು ಕುರಿತು ಎಲೆ ದೇವ ಅಂತ ಹೇಳ್ತಾ ಇದ್ದಾನೆ, ನೀನು ಅರ್ಜುನನ ಕುದುರೆಯನ್ನು ಬೇಕಾದರೂ ಬಿಡಿಸು, ನಾನು ಅವನ ಕುದುರೆಯನ್ನು ಕಟ್ಟಿದ್ದೇನೆ. ಅಂತಹ ಇಚ್ಛೆ ಇದ್ದರೆ ನೀನು ಅರ್ಜುನನ ಕುದುರೆಯನ್ನು ಬಿಡಿಸು, ನೀನು ಅರ್ಜುನನ ರಕ್ಷಣೆಯನ್ನು ಮಾಡು. ಬೇಕಾದರೆ ನೀನು ಸುದರ್ಶನ ಚಕ್ರವನ್ನು ಬೇಕಾದರೂ ಹಿಡಿ, ನಿನ್ನ ಶಾಂಗ ಧನಸ್ಸನ್ನು ಬೇಕಾದರೂ ಹಿಡಿ, ನಾನು ಯುದ್ಧದಿಂದ ಹಿಮ್ಮೆಟ್ಟುವುದಿಲ್ಲ. ಬೇಕಾದರೆ ನನ್ನ ಅಶ್ವವನ್ನು ಕಟ್ಟಿ ನೋಡು ಅಂತ ಪಂಥಾಹ್ವಾನವನ್ನು ಕೊಡ್ತಾ ಇದ್ದಾನೆ, ಗರ್ಜಿಸ್ತಾ ಇದ್ದಾನೆ, ಬಾಣಪ್ರಯೋಗವನ್ನು ಮಾಡ್ತಾ ಇದ್ದಾನೆ, ಕೃಷ್ಣನಿಗೆ ಸವಾಲನ್ನು ಹಾಕ್ತಾ ಇದ್ದಾನೆ ತಾಮ್ರಧ್ವಜ.
1: ಹರಿಗೆ

ತಾಮ್ರಧ್ವಜ ಕೃಷ್ಣನಿಗೆ ಪಂತಾಹ್ವಾನವನ್ನು ಕೊಟ್ಟು ಸವಾಲು ಹಾಕಿ ಗರ್ಜಿಸಿ ಬಾಣ ಪ್ರಯೋಗವನ್ನು ಮಾಡ್ತಾ ಇದ್ದಾನಂತೆ. ನೇರವಾಗಿ ಕೃಷ್ಣನಿಗೆ ಮೂರು, ಆತನ ಸಾರಥಿ ದಾರಕನಿಗೆ ಐದು, ರಥದ ಕುದುರೆಗಳಿಗೆ ನಾಲ್ಕು, ಅರ್ಜುನನಿಗೆ ಇಪ್ಪತ್ತು ಬಾಣಗಳನ್ನು ಬಿಟ್ಟಿದ್ದಾನೆ. ಹಾಗೆ ಭೋಜನಿಗೆ ಎಂಟು ಬಾಣಗಳು, ಸಾತ್ಯಕಿಗೆ ಒಂಬತ್ತು, ಹಂಸಧ್ವಜನಿಗೆ ಹತ್ತು, ವೃಷಕೇತು, ಬಭ್ರುವಾಹನ, ಅನುಸಾಲ್ವ, ಪ್ರದ್ಯುಮ್ನ, ಯೌವನಾಶ್ವ, ಅನಿರುದ್ಧ, ನೀಲಧ್ವಜ, ಅವರ ಕಡೆ ಯಾರ್ಯಾರು ವೀರರಿದ್ದಾರೆ ಎಲ್ಲರ ಮೇಲೂ ಕೂಡ ಎರಡೆರಡು ಬಾಣ ಪ್ರಯೋಗಗಳನ್ನು ಮಾಡಿದ್ದಾನೆ. ಮೇಘನಾದದ ಮೇಲೆ ಏಳು ಬಾಣಗಳನ್ನು ಕೂಡ ಬಿಟ್ಟು ತಾಮ್ರಧ್ವಜ ಗರ್ಜಿಸ್ತಾ ಇದ್ದಾನಂತೆ. ಈತನ ಪರಾಕ್ರಮಕ್ಕೆ ಅಚ್ಯುತ ಬೆರಗಾಗಿದ್ದಾನಂತೆ.

ಅವನ ಬಾಣಗಳನ್ನು ಬಿಡ್ತಾ ಇರುವಂತಹ ವೈಖರಿಯನ್ನು ನೋಡಿ ಸಾಕ್ಷಾತ್ ಶ್ರೀಕೃಷ್ಣನಿಗೆ ಆಶ್ಚರ್ಯವಾಗಿದೆಯಂತೆ. ಅರ್ಜುನನೂ ಕೂಡ ಅದನ್ನು ಮೆಚ್ಚಿದ್ದಾನೆ. ಉಳಿದ ವೀರರು ಕೂಡ ಕೋಪದಿಂದ ವೀರಾವೇಶದಿಂದ ಮುಂದೆ ಯುದ್ಧವನ್ನು ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಅನಿರುದ್ಧ ಶ್ರೀಕೃಷ್ಣನ ಮೊಮ್ಮಗ ತಾಮ್ರಧ್ವಜನನ್ನು ಕುರಿತು, ಎಲ್ಲವೋ ತಾಮ್ರಧ್ವಜ, ನೀನು ವಿಚಾರಿಸದೆ ನಮ್ಮನ್ನು ವಿರೋಧಿಸ್ತಾ ಇದೀಯಾ, ನಾವು ಯಾರು ಅಂತ ನಿಮಗೆ ಗೊತ್ತಾಗ್ತಾ ಇದೆಯೇ? ನೀವು ಹೆದರಿ ಕುದುರೆಯನ್ನು ಬಿಡೋ, ಇಲ್ಲದೇ ಇದ್ದರೆ ನನ್ನ ಬಾಣ ಜಾತವನ್ನು ನೋಡು, ನನ್ನ ಬಾಣದ ಪರಂಪರೆಯನ್ನು ನೋಡು, ನಾನು ಬಿಡುವಂತಹ ಬಾಣಗಳನ್ನು ನೋಡು ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದರೆ, ಆಗ ತಾಮ್ರಧ್ವಜ ಅಷ್ಟೇ ನಸು ನಗುತ್ತಾ ಆ ಬಾಣಜಾತ ಅನ್ನುವಂತಹ ಪದವನ್ನು ಕವಿ ಎಷ್ಟು ಸೊಗಸಾಗಿ ಉಪಯೋಗಿಸ್ತಾ ಇದ್ದಾನೆ. ನಸು ನಗುತ್ತಾ ಆ ಕೃಷ್ಣನ ಮೊಮ್ಮಗ ಅನಿರುದ್ಧನಿಗೆ ಹೀಗೆ ಹೇಳ್ತಾ ಇದ್ದಾನೆ.

ತಾಮ್ರಧ್ವಜ ಅನಿರುದ್ಧನಿಗೆ ಹೇಳ್ತಾ ಇದ್ದಾನೆ. ಅನಿರುದ್ಧ ಬಾಣಜಾತ ಅಂತ ಹೇಳ್ದ, ತನ್ನ ಬಾಣದ ಪರಂಪರೆಯನ್ನು ನೋಡು ಅಂತ ಹೇಳ್ದ. ಅದೇ ಪದವನ್ನು ಉಪಯೋಗಿಸ್ಕೊಂಡು ತಾಮ್ರಧ್ವಜ ಹಾಸ್ಯ ಮಾಡ್ತಾ ಇದ್ದಾನೆ, ನೀನು ಬಾಣಜಾತೆ, ಬಾಣಜಾತೆಯ ಪತಿಯಲ್ಲವೇ ಅಂತ. ಮಗಳು ಉಷೆ, ಉಷೆಯ ಗಂಡ ಅನುರುದ್ಧ, ಹಾಗೇನೆ ನೀನು ಪುಷ್ಪ ಬಾಣಜಾತ, ಪುಷ್ಪ ಬಾಣ ಅಂತ ಹೇಳಿದ್ರೆ ಮನ್ಮಥ, ಮನ್ಮಥನ ಮಗ. ಹಾಗೆ ಯುದ್ಧದಲ್ಲಿ ಬಾಣ ತನ್ನ ಮಗಳು ಉಷೇಪತಿ ಅಂತ ಯುದ್ಧ ಮಾಡಲಿಲ್ಲ, ನಿನ್ನ ಮೇಲೆ ಬಾಣ ಪ್ರಯೋಗ ಮಾಡಿ ನಿನ್ನ ಪ್ರಾಣವನ್ನು ಉಳಿಸಿದ, ಆದರೆ ನನ್ನ ಬಾಣಗಳು ಹಾಗಲ್ಲ, ನಿನ್ನನ್ನು ಉಳಿಸೋದಿಲ್ಲ ನೋಡು ಅಂತ ಹೇಳಿ ತಾಮ್ರಧ್ವಜ ಅಸಂಖ್ಯಾತವಾದಂತಹ ಬಾಣಗಳನ್ನು ಅನಿರುದ್ಧನ ಮೇಲೆ ಬಿಡ್ತಾ ಇದ್ದಾನೆ. ಆಗ ಅನಿರುದ್ಧ ಮಧ್ಯದಲ್ಲಿ

0: ಅನಂತ ತಾಮ್ರಧ್ವಜನನ್ನ ಕುರಿತು ಹೇಳ್ತಾ ಇದ್ದಾನೆ. ಎಲೆ ಮುರುಳೆ, ಸಂಗರಕ್ಕೆ ಸಾಹಸವೋ ಮಾತುಗಳೋ? ಯುದ್ಧ ಮಾಡೋದಕ್ಕೆ ಸಾಹಸ ಬೇಕೇ, ಪರಾಕ್ರಮ ಬೇಕೇ? ಹಿಂದಿನ ಮಾತುಗಳನ್ನೆಲ್ಲ ಬಿಡು, ಈಗ ಯಾಕೆ ಹಿಂದಿನ ಪ್ರಸಂಗ? ಹುಚ್ಚ, ಸಹಿಸ್ಕೋ ನನ್ನ ಬಾಣಗಳನ್ನ ಅಂತ ಹೇಳಿ ಅನಿರುದ್ಧ ತಾಮ್ರಧ್ವಜ ರಥ, ಅಚ್ಚು, ಗಾಲಿ, ಧ್ವಜ, ಕುದುರೆ, ಸಾರಥಿ, ಕವಚ, ಬಿಲ್ಲು, ಬತ್ತಳಿಕೆ ಎಲ್ಲವನ್ನು ಕೂಡ ತುಂಡು ಮಾಡಿದಾನಂತೆ. ಎಲ್ಲವನ್ನು ಖಂಡಿಸಿದ್ದಾನೆ. ಅವನ ಸುತ್ತಮುತ್ತಲು ಇರುವಂತಹ ಅಂಗರಕ್ಷಕರು, ಸೈನಿಕರು ಎಲ್ಲರನ್ನೂ ಕೂಡ ಸಂಹರಿಸಿ ವೇಗವಾಗಿ ಆ ತಾಮ್ರಧ್ವಜನ ಸೈನ್ಯದ ಒಳಕ್ಕೆ ಪ್ರವೇಶ ಮಾಡಿದಾನೆ.
1: ರಣದೊಳ್ ಅನಿರುದ್ಧನಾಟೋಪದಿಂ ಚಾಪದಿಂ ಕಣೆಗಳಂತೆ

ಅನಿರುದ್ಧ, ತಾಮ್ರಧ್ವಜನ ರಥ, ಧ್ವಜ, ಕುದುರೆ, ಸಾರಥಿ, ಕವ ಎಲ್ಲವನ್ನು ಕೂಡ ನಾಶ ಮಾಡಿದ್ದಾನೆ. ನಾಶ ಮಾಡಿಬಿಟ್ಟು ಅವರ ಅಕ್ಕಪಕ್ಕದಲ್ಲಿದ್ದಂತಹ ಸೈನ್ಯವನ್ನು ನಾಶ ಮಾಡಿ ವೇಗವಾಗಿ ತಾಮ್ರಧ್ವಜನ ಸೈನ್ಯ ಮಧ್ಯವನ್ನು ಪ್ರವೇಶಿಸಿಬಿಟ್ಟು ಅಲ್ಲಿ ದರ್ಪದಿಂದ ಬಾಣಗಳನ್ನು ಬಿಡ್ತಾ ಇದ್ದಾನೆ. ಆ ಶತ್ರುಗಳನ್ನು, ಅವರ ಕುದುರೆಗಳನ್ನು, ಅವರ ರಥಗಳನ್ನು, ಕಾಲಾಳುಗಳು, ಅವರ ಬೆಂಬಲಕ್ಕೆ ಬಂದಂತಹವರು ಎಲ್ಲರನ್ನೂ ಕೂಡ ಸಂಹಾರ ಮಾಡ್ತಾ ಇದ್ದಾನೆ. ನೋಡ್ತಾ ನೋಡ್ತಾ ಇದ್ದಾಗೆ ಮೂರು ಅಕ್ಷೌಹಿಣಿ ಸೈನ್ಯ ಸತ್ತು ಬಿದ್ದು ಹೆಣಗಳ ರಾಶಿಯೇ ಅಲ್ಲಿ ಬಿದ್ದಿದೆಯಂತೆ. ಹೀಗೆ ಭಯಂಕರವಾಗಿ ಅನಿರುದ್ಧ ಯುದ್ಧವನ್ನು ಮಾಡ್ತಾ ಇದ್ದಾನೆ.

ಆಗಿ ಕೆಡಗಿದುವು ಕೊಡಗಿದುವು ಆಗಗರನು ಮತ್ತೆ ಭಟರಂಗಮಂ ಭಂಗಮಂ ಪಡಿಸಿದುವು ಕತ್ತರಿಸಿ ತಲೆಗಳಂ

0: ಅನಿರುದ್ಧ ವೀರ್ಯವೇಶವಾಗಿ ಭಯಂಕರವಾಗಿ ಯುದ್ಧವನ್ನು ಮಾಡ್ತಾ ಇದ್ದಾನೆ. ಆತನ ದರ್ಪದಿಂದ, ಅವನ ಬಿಟ್ಟಂತಹ ಬಾಣಗಳಿಂದ ಆ ರಥಿಕರಿಗೆಲ್ಲರಿಗೂ ಕೂಡ ದುಃಖ ಉಂಟಾಗ್ತಾ ಇದೆಯಂತೆ. ಅವನ ಮೇಲೆ ಆಕ್ರಮಣವನ್ನು ಮಾಡಿದಂತಹ ಕುದುರೆಗಳು, ಮದ್ದಾನೆಗಳು ಇವುಗಳನ್ನೆಲ್ಲ ಸೀಳಿ ಕೆಡುತ್ತಾ ಇದ್ದಾನೆ. ಆ ಮಾವುತರನ್ನು ಕೊಡಗಿ ಬೀಳಿಸ್ತಾ ಇದ್ದಾನೆ. ವೀರರ ಅಂಗಾಂಗಗಳೆಲ್ಲ ಭಂಗಗೊಳ್ತಾ ಇದೆ. ಅವರ ತಲೆಗಳನ್ನು ಕತ್ತರಿಸ್ತಾ ಇದ್ದಾನೆ. ಅವರೆಲ್ಲರ ಬಿಸಿ ರಕ್ತ ಆ ಯುದ್ಧ ಭೂಮಿಯಲ್ಲಿ ಚೆಲ್ಲಿದೆಯಂತೆ. ಭೂತಗಣಗಳನ್ನು ಸೇರ್ತಾ ಇದೆ. ಈ ರೀತಿಯಾಗಿ ತಾಮ್ರಧ್ವಜನ ಮೇಲೆ ಅನಿರುದ್ಧ ಯುದ್ಧವನ್ನು ಮಾಡ್ತಾ ಇದ್ದಾನೆ.
1: ಮತ್ತೆ ತಾಮ್ರಧ್ವಜಂ

ಯಾವಾಗ ಅನಿರುದ್ಧ ವೀರಾವೇಶವಾಗಿ ಯುದ್ಧವನ್ನು ಮಾಡುತ್ತಾ ತಾಮ್ರಧ್ವಜನ ರಥವನ್ನು ನುಚ್ಚು ನೂರು ಮಾಡ್ತಾನೆಯೋ, ಆಗ ತಾಮ್ರಧ್ವಜ ಹೊಸ ರಥವನ್ನು ಹತ್ತಿ ಬಂದು ಅವನು ಕೂಡ ಅಷ್ಟೇ ವೀರಾವೇಶವಾಗಿ ಅಸಂಖ್ಯಾತವಾದಂತಹ ಬಾಣಗಳನ್ನು ಬಿಡ್ತಾ ಇದ್ದಾನೆ. ಚತುರಂಗ ಸೈನ್ಯವನ್ನು ಕೂಡ ನಾಶ ಮಾಡ್ತಾ ಇದ್ದಾನೆ. ಅವನ ಚತುರಂಗ ಸೈನ್ಯ ಅನುರುದ್ಧನನ್ನು ಆಕ್ರಮಿಸಿದೆ. ಸೂರ್ಯ ಮಂಡಲವೇ ಮುಚ್ಚಿ ಕತ್ತಲಾಗಿದೆಯೋ ಎಂಬಂತೆ ಕಾಣಿಸ್ತಾ ಇದೆಯಂತೆ. ಅಷ್ಟು ಬಾಣಗಳನ್ನು ಬಿಡ್ತಾ ಇದ್ದಾನೆ. ಅವನ ಬಾಣಗಳ ರಭಸಕ್ಕೆ ಭೂಮಿ ನಡುಕ್ತಾ ಇದೆಯಂತೆ. ಮೇರು ಪರ್ವತ ಅಲ್ಲಾಡ್ತಾ ಇದೆಯಂತೆ. ಆದಿಶೇಷನು ಕೂಡ ಮೂರ್ಛೆ ಹೋಗ್ತಾ ಇದ್ದಾನೆ. ಆ ಕೂರ್ಮನ ಎದೆ ನಡುಕ್ತಾ ಇದೆಯಂತೆ. ದಿಗ್ಗಜಗಳಿಗೆ ದಿಕ್ಕೇ ತೋರದಂತಾಗ್ತಾ ಇದೆ. ಸಮುದ್ರ ಉಕ್ಕಿ ಹರಿತಾ ಇದೆ. ಈ ಭಯಂಕರವಾದಂತಹ ದೃಶ್ಯದಿಂದ ರೋಮಾಂಚನ ಆಗ್ತಾ ಇದೆ. ಹೀಗೆ ತಾಮ್ರಧ್ವಜನು ಕೂಡ ಅನಿರುದ್ಧನ ಮೇಲೆ ಬಾಣಪ್ರಯೋಗವನ್ನು ಮಾಡಿದ್ದಾನೆ.

ಉಜ್ವಲಿಸುತ್ತಿರ್ದಂ ವಿಧೂಮ ಪಾವಕನಂತೆ ಪರಬಲದೊಳು ಶ್ರೀಪತಿಯ ಪೌತ್ರ.

ಯೋಗಕ್ಕೆ ಬದಲಾಗಿ ಅನಿರುದ್ಧನು ಕೂಡ ಮಹಾಕೋಪದಿಂದ ಪ್ರಳಯಾಗ್ನಿಯಂತೆ ಇದ್ದಂತಹ ಬಾಣಪ್ರಯೋಗವನ್ನು ಮಾಡ್ತಾ ಇದ್ದಾನೆ. ಆ ಬಾಣಪ್ರಯೋಗಗಳು ಹೇಗಿದೆ ಅಂತ ಹೇಳಿದರೆ ಹೊಗೆ ಇಲ್ಲದೆ ಇರುವಂತಹ ಉರಿಯಂತೆ ಮೆರೀತಾ ಇದೆಯಂತೆ. ಆಗ ತಾಮ್ರಧ್ವಜ ಅತ್ಯಂತ ಕೋಪದಿಂದ ಹೇಳ್ತಾ ಇದ್ದಾನೆ, ಅನಿರುದ್ಧ ನೀನು ಶ್ರೀಕೃಷ್ಣನ ಮೊಮ್ಮಗ ಅಂತ ಇಷ್ಟೊತ್ತು ನಾನು ತಾಳ್ಕೊಂಡಿದ್ದೇನೆ, ನಿನ್ನ ಆಟಾಟೋಪ ಹೆಚ್ಚಾಯಿತು, ನಿನ್ನ ಅಹಂಕಾರ ಹೆಚ್ಚಾಯಿತು, ಈಗ ನಾನು ಸುಮ್ಮನೆ ಇರೋದಿಲ್ಲ. ಹೀಗೆ ಹೇಳ್ತಾ ಆಕಾಶ ತುಂಬುವ ರೀತಿಯಲ್ಲಿ ಅನಿರುದ್ಧನ ಮೇಲೆ ಬಾಣಪ್ರಯೋಗಗಳನ್ನು ಮಾಡ್ತಾ ಇದ್ದಾನೆ ತಾಮ್ರಧ್ವಜ.

0: ಅನಿರುದ್ಧನ ಮೇಲೆ ತಾಮ್ರಧ್ವಜ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಬಾಣ ಪ್ರಯೋಗವನ್ನು ಮಾಡ್ತಾ ಇದ್ದಾನೆ. ಅವನ ಸೈನ್ಯದ ಮೇಲೆ ಬಾಣಗಳೆಲ್ಲ ಮುತ್ತು ಬಿಟ್ಟಿದೆಯಂತೆ, ಕವಿದು ಬಿಟ್ಟಿದೆಯಂತೆ, ಸೂರ್ಯನ ಕಿರಣಗಳು ಕಾಣದಂತೆ ಬಾಣ ಪ್ರಯೋಗವನ್ನು ಮಾಡಿದ್ದಾನೆ. ತಾಮ್ರಧ್ವಜನ ಬಾಣದ ಆಘಾತಕ್ಕೆ ಸಿಕ್ಕಿ ಅನಿರುದ್ಧ ಗಾಯಗೊಂಡು ಮೂರ್ಛೆ ಹೋಗಿದ್ದಾನೆ. ಯಾವ ರೀತಿ ಅಂತ ಹೇಳಿದ್ರೆ, ಆ ಬೇಸಿಗೆಯಲ್ಲಿ ಬಿರುಗಾಳಿ ಬಂದರೆ ನೆಲದ ಮೇಲಿರುವ ಧೂಳೆಲ್ಲ ಕೊಚ್ಚಿಕೊಂಡು ಹೋಗೋ ಹಾಗೆ, ಆ ರೀತಿಯಾಗಿ ಅನಿರುದ್ಧನ ಸೈನ್ಯವೆಲ್ಲ ಬಿರುಗಾಳಿಯಂತೆ ಚದರಿ ಓಡು ಹೋಗಿದೆಯಂತೆ. ಇಂತಹ ಸಂದರ್ಭದಲ್ಲಿ ಅನಿರುದ್ಧನಿಗೆ ಸಹಾಯವನ್ನು ಮಾಡುವುದಕ್ಕೋಸ್ಕರ ಅನುಸಾಲ್ವ, ಪ್ರದ್ಯುಮ್ನ, ಸಾತ್ಯಕಿ ಮೊದಲಾದವರು ತಾಮ್ರಧ್ವಜನ ಎದುರಿಗೆ ಬಂದು ಯುದ್ಧವನ್ನು ಮಾಡುವುದಕ್ಕೆ ನಿಂತಿದ್ದಾರೆ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದ 25ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಿದಿರಿ. ವಾಚನ ಮಾಡಿದವರು ಡಾಕ್ಟರ್ ಮತ್ತೂರು ಎಸ್ ಸನತ್ಕುಮಾರ್, ವ್ಯಾಖ್ಯಾನ ಮಾಡಿದವರು ಡಾಕ್ಟರ್ ಮಹಾಬಲೇಶ್ವರ.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
3: ಸಮಯ 2 ಗಂಟೆ ಆಗ್ತಾ ಇದೆ. ಇನ್ನೀಗ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಾಂತಲಾ ಜೆ. ಮುಖ್ಯಾಂಶಗಳು. ಸಂಪುಟ ವಿಸ್ತರಣೆ ವೇಳೆ ಹೊಸ ಮುಖಗಳು, ಪ್ರಾದೇಶಿಕ ಪ್ರಾತಿನಿಧ್ಯ ಪರಿಗಣನೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಗಂಭೀರ, ಬೆಳೆ ವಿಮೆ ಪ್ರೋತ್ಸಾಹಿಸಲು ಅಧಿಕಾರಿಗಳಿಗೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚನೆ. ಭಾರತೀಯ ನೌಕಾಪಡೆಗೆ ಕಾರವಾರದ ಕದಂಬ ನೌಕಾನೆಲೆಯಲ್ಲಿ ಐಎನ್ಎಸ್ ಮಾಳ್ವಾಂಡ್ ಯುದ್ಧ ನೌಕೆ ಸೇರ್ಪಡೆ. ನಂದಿಗಿರಿಧಾಮದಲ್ಲಿ ರೋಪ್ವೆ ನಿರ್ಮಾಣಕ್ಕೆ ಸರ್ಕಾರ ಬದ್ಧ, ಸಚಿವ ಕೆಜೆ ಜಾರ್ಜ್. ಹಾಗೂ ರಾಯಚೂರು ಶಾಲಾ ಶೌಚಾಲಯದಲ್ಲಿ ಮಕ್ಕಳಿಗೆ ಮೀಸಲಾದ ಕಬ್ಬಿಣಾಂಶ ಮಾತ್ರೆ ಪತ್ತೆ, ಸರ್ಕಾರದ ವಿರುದ್ಧ ಬಿಜೆಪಿ ಅಸಮಾಧಾನ. ಸಚಿವ ಸಂಪುಟ ವಿಸ್ತರಣೆ ಕುರಿತು ಪಕ್ಷದ ವರಿಷ್ಠರು ಅಂತಿಮ ನಿರ್ಧಾರ ತೆಗೆದುಕೊಳ್ಳಲಿದ್ದಾರೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅನಿವಾರ್ಯ ಕಾರಣಗಳಿಂದಾಗಿ ಇಂದು ನಿಗದಿಯಾಗಿದ್ದ ಸಭೆ ನಡೆಸಲು ಸಾಧ್ಯವಾಗಿಲ್ಲ ಎಂದು ಹೇಳಿದ್ದಾರೆ. ಹೊಸ ಮುಖಗಳು, ಪ್ರಾದೇಶಿಕ ಮತ್ತು ಜಿಲ್ಲಾವಾರು ಪ್ರಾತಿನಿಧ್ಯ ಪರಿಗಣಿಸಿ ಸಂಪುಟ ವಿಸ್ತರಿಸಲಾಗುವುದು ಎಂದು ತಿಳಿಸಿದ್ದಾರೆ. ಸಂಪುಟ ವಿಸ್ತರಣೆಯೊಂದಿಗೆ ಮುಖ್ಯ ಸಚೇತಕ, ವಿಧಾನ ಪರಿಷತ್ ಸಭಾಪತಿ ಮತ್ತು ವಿಧಾನಸಭಾಧ್ಯಕ್ಷ ಹುದ್ದೆಗಳನ್ನು ಭರ್ತಿ ಮಾಡಬೇಕಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಗಂಭೀರವಾಗಿದೆ ಎಂದು ಕಂದಾಯ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇದನ್ನು ರಾಷ್ಟೀಯ ವಿಪತ್ತು ಎಂದು ಘೋಷಿಸುವಂತೆ ಒತ್ತಾಯಿಸಿದ್ದಾರೆ. ಇಂದು ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಬಡ ಪೀಡಿತ ಪ್ರದೇಶಗಳ ಪರಿಶೀಲನೆ ನಡೆಸಲಾಗುವುದು. ಇದೇ 26ರಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರೊಂದಿಗೆ ಚಿತ್ರದುರ್ಗ, ಬೆಂಗಳೂರು ವಿಭಾಗದ ಪರಿಶೀಲನಾ ಸಭೆ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಬಹು ನಿರೀಕ್ಷಿತ ಸಚಿವ ಸಂಪುಟ ವಿಸ್ತರಣೆ ಕುರಿತು ಮಧ್ಯಾಹ್ನದ ವೇಳೆಗೆ ಸ್ಪಷ್ಟ ಚಿತ್ರಣ ಹೊರಬರಲಿದೆ ಎಂದು ಹೇಳಿದ್ದಾರೆ. ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವ ಡಾ ಜಿ ಪರಮೇಶ್ವರ್ ಇಂದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಬರ ಪರಿಸ್ಥಿತಿ ಹಾಗೂ ಕಂದಾಯ ವಿಷಯಗಳ

0: ಕುರಿತು ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಅಧಿಕಾರಿಗಳಿಗೆ ಅಗತ್ಯ ನಿರ್ದೇಶನಗಳನ್ನು ನೀಡಿದ್ದಾರೆ. ಬೆಳೆ ವಿಮೆ ಎಂಬುದು ರೈತರಿಗೆ ವರದಾನವಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 80,000 ನೋಂದಣಿಗೆ ಗುರಿ ನೀಡಲಾಗಿದೆ. ಆದರೆ ಇದುವರೆಗೆ 24,000 ಮಾತ್ರ ನೋಂದಣಿಯಾಗಿದೆ. ಬೆಳೆ ವಿಮೆ ಕಟ್ಟಲು ಪ್ರೋತ್ಸಾಹಿಸದಿದ್ದರೆ ಹೇಗೆ ಎಂದು ಅಧಿಕಾರಿಗಳನ್ನು ಪ್ರಶ್ನಿಸಿದ್ದಾರೆ. ಬೆಳೆ ವಿಮೆ ಕಟ್ಟಿಸುವ ಗುರಿಯನ್ನು ಪೂರ್ಣಗೊಳಿಸಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ನಷ್ಟ ಅನುಭವಿಸಿದ ರೈತರಿಗೆ ವಿಮೆ ಹಣ ಸಿಗುವಂತೆ ನೋಡಿಕೊಳ್ಳಬೇಕು. ಇದರಲ್ಲಿ ಲೋಪ ನಿರ್ಲಕ್ಷ್ಯ ಕಂಡುಬಂದರೆ ಸಹಿಸುವುದಿಲ್ಲ ಎಂದು ಎಚ್ಚರಿಕೆ ನೀಡಿದ್ದಾರೆ. ಮುಂದಿನ ಬೇಸಿಗೆಗೆ ಯಾವುದೇ ರೀತಿಯಲ್ಲಿ ಮೇವಿನ ಕೊರತೆ ಎದುರಾಗಬಾರದು. ನೀರು ಲಭ್ಯತೆ ಇರುವ ರೈತರಿಗೆ ಬೀಜ ವಿತರಿಸಿ ಮೇವು ಬೆಳೆಯಲು ಪ್ರೋತ್ಸಾಹಿಸಿ ಎಂದು ತಿಳಿಸಿದ್ದಾರೆ. ಭಾರತೀಯ ನೌಕಾಪಡೆಗೆ ಐಎನ್ಎಸ್ ಮಾಲ್ವಾನ್ ಯುದ್ದ ನೌಕೆಯನ್ನು ಕಾರವಾರದ ಐಎನ್ಎಸ್ ಕದಂಬ ನೌಕಾನೆಲೆಯಲ್ಲಿ ಇಂದು ಅಧಿಕೃತವಾಗಿ ಸೇರ್ಪಡೆಗೊಳಿಸಲಾಗಿದೆ. ಈ ವೇಳೆ ಮಾತನಾಡಿದ ಏರ್ ಚೀಫ್ ಮಾರ್ಷಲ್ ಎಪಿ ಸಿಂಗ್, ಇದರಿಂದ ದೇಶದ ಕರಾವಳಿ ರಕ್ಷಣಾ ಸಾಮರ್ಥ್ಯ ಮತ್ತಷ್ಟು ಬಲಗೊಳ್ಳಲಿದೆ ಎಂದು ತಿಳಿಸಿದ್ದಾರೆ. ಇದು ಭಾರತೀಯ ನೌಕಾಪಡೆಯ ಸಾಮರ್ಥ್ಯವನ್ನು ಮತ್ತಷ್ಟು ವೃದ್ಧಿಸುವ ಮಹತ್ವದ ಹೆಜ್ಜೆಯಾಗಿದೆ. ಐಎನ್ಎಸ್ ಮಾಲ್ವಾನ್ ಸೇರ್ಪಡೆಯೊಂದಿಗೆ ಭಾರತೀಯ ನೌಕಾಪಡೆಯ ಕರಾವಳಿ ಕಣ್ಗಾವಲು, ಜಲಾಂತರ್ಗಾಮಿ ವಿರೋಧಿ ಕಾರ್ಯಾಚರಣೆ ಹಾಗೂ ಸಮುದ್ರ ಭದ್ರತಾ ಸಾಮರ್ಥ್ಯ ಮತ್ತಷ್ಟು ಬಲಿಷ್ಠವಾಗಲಿದೆ. ಸ್ವದೇಶಿ ಯುದ್ದ ನೌಕೆ ನಿರ್ಮಾಣ ಕ್ಷೇತ್ರದಲ್ಲಿ ಭಾರತದ ಸಾಧನೆಗೆ ಮತ್ತೊಂದು ಮಹತ್ವದ ಮೈಲಿಗಲ್ಲ ಿದೆ ಎಂದು ತಿಳಿಸಿದ್ದಾರೆ. ರಾಷ್ಟೀಯ ಹಿತಾಸಕ್ತಿಗಳ ರಕ್ಷಣೆಯಲ್ಲಿ ಮೂರು ಸೇನಾಪಡೆಗಳ ನಡುವಿನ ಸಮನ್ವಯ ಮುಂದಿನ ದಿನಗಳಲ್ಲಿ ಇನ್ನಷ್ಟು ವೃದ್ಧಿಯಾಗಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ.
1: And I'm very happy that the way our indigenous infrastructure is growing in terms of R&D, in terms of production, there is a big impetus which has been given. I'm not saying we've reached somewhere very close to the target, but we are in the right direction. And as long as one is moving in the right direction, there is hope. So I'm sure if we don't waver from this path, if we remain focused on this, this will be a game changer. So, and also I must commend the Indian Navy's project trials and acceptance teams for their sustained effort and meticulous.
0: ಕಾರ್ಯಕ್ರಮದಲ್ಲಿ ಪಶ್ಚಿಮ ನೌಕಾ ಕಮಾಂಡ್ನ ಫ್ಲಾಗ್ ಆಫೀಸರ್ ಕಮಾಂಡಿಂಗ್ ಇನ್ ಚೀಫ್ ವೈಸ್ ಅಡ್ಮಿರಲ್ ಸಂಜಯ್ ವಾತ್ಸಯನ್ ಮಾತನಾಡಿ, ಕಾರವಾರದ ನೌಕಾನೆಲೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುದ್ದ ನೌಕೆ ಲೋಕಾರ್ಪಣೆಗೊಳ್ಳುತ್ತಿದೆ. ಐಎನ್ಎಸ್ ಮಾಲ್ವಾನ್ ಆತ್ಮನಿರ್ಭರ ಭಾರತಕ್ಕೆ ಉತ್ತಮ ಉದಾಹರಣೆಯಾಗಿದೆ ಎಂದು ತಿಳಿಸಿದ್ದಾರೆ. ಐಎನ್ಎಸ್ ಮಾಲ್ವಾನ್ ಯುದ್ದ ನೌಕೆಯ ಕಮಾಂಡರ್ ಚೀಫ್ ಪ್ರವೀಣ್ ಕುಮಾರ್ ತಿವಾರಿ, ಕೊಚ್ಚಿ ಶಿಪ್ ಯಾರ್ಡ್ ಲಿಮಿಟೆಡ್ ವ್ಯವಸ್ಥಾಪಕ ಜೋಸ್ ವಿಜಯ್ ಸೇರಿದಂತೆ ಹಿರಿಯ ನೌಕಾಪಡೆ ಅಧಿಕಾರಿಗಳು, ರಕ್ಷಣಾ ಸಚಿವಾಲಯದ ಪ್ರತಿನಿಧಿಗಳು ಹಾಗೂ ರಕ್ಷಣಾ ಉದ್ಯಮ ವಲಯದ ಗಣ್ಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9.
0: ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿಗಿರಿಧಾಮದಲ್ಲಿ ರೋಪ್ವೇ ಅಳವಡಿಸಲು ಅಗತ್ಯವಿರುವ ಭೂಮಿಯನ್ನು ಅರಣ್ಯ ಇಲಾಖೆಯಿಂದ ಪಡೆದು ಕಾಮಗಾರಿ ಆರಂಭಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಪ್ರವಾಸೋದ್ಯಮ ಹಾಗೂ ಇಂಧನ ಖಾತೆ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ನಂದಿಗಿರಿಧಾಮದಲ್ಲಿಂದು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಪ್ರವಾಸೋದ್ಯಮ ಮತ್ತು ತೋಟಗಾರಿಕೆ ಇಲಾಖೆ ಹಾಗೂ ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮದ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಪ್ರವಾಸೋದ್ಯಮ ಇಲಾಖೆ ನಿರ್ಮಿಸಿರುವ KSTDC ಮಯೂರ್ ಸನ್ರೈಸ್ ರೆಸ್ಟೋರೆಂಟ್ ಉದ್ಘಾಟಿಸಿ ಅವರು ಮಾತನಾಡಿದರು. ನಂದಿಗಿರಿಧಾಮಕ್ಕೆ ವಾರದಲ್ಲಿ 4,000-5,000 ಪ್ರವಾಸಿಗರು ಭೇಟಿ ನೀಡುತ್ತಿದ್ದು, ವಾರಾಂತ್ಯದಲ್ಲಿ ಸುಮಾರು 15,000 ಪ್ರವಾಸಿಗರು ಭೇಟಿ ನೀಡುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಗಿರಿಧಾಮದಲ್ಲಿ ರೋಪ್ವೇ ಅಳವಡಿಸುವ ಮೂಲಕ ಪ್ರವಾಸೋದ್ಯಮವನ್ನು ಇನ್ನಷ್ಟು ಅಭಿವೃದ್ಧಿಪಡಿಸಲು ಸರ್ಕಾರ ತೀರ್ಮಾನಿಸಿದೆ ಎಂದು ಹೇಳಿದ್ದಾರೆ. ಕೇಂದ್ರ ಸರ್ಕಾರ ಮತ್ತು ಅರಣ್ಯ ಇಲಾಖೆಯೊಂದಿಗೆ ಸಂವಹನ ನಡೆಸಿ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಆದ್ಯತೆ ಮೇಲೆ ಪೂರ್ಣಗೊಳಿಸಲು ಪ್ರತ್ಯೇಕ ಅಧಿಕಾರಿಯೊಬ್ಬರನ್ನು ಈಗಾಗಲೇ ನಿಯೋಜಿಸಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಯಚೂರು ಜಿಲ್ಲೆಯಲ್ಲಿ ಸರ್ಕಾರಿ ಶಾಲೆಯ ಶೌಚಾಲಯದಲ್ಲಿ ಶಾಲಾ ಮಕ್ಕಳಿಗೆ ಮೀಸಲಾದ 50,000 ಹೆಚ್ಚು ಕಬ್ಬಿಣಾಂಶ ಹಾಗೂ ಫೋಲಿಕ್ ಆಸಿಡ್ ಮಾತ್ರೆಗಳು ಪತ್ತೆಯಾಗಿದ್ದು ಪ್ರಕರಣ ದಾಖಲಿಸುವಂತೆ ಬಿಜೆಪಿ ಆಗ್ರಹಿಸಿದೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಮಾಡಿರುವ ಪ್ರತಿಪಕ್ಷ ನಾಯಕ ಆರ್ ಅಶೋಕ, ಸಾವಿರಾರು ಜೀವರಕ್ಷಕ ಮಾತ್ರೆಗಳು ಶೌಚಾಲಯದ ಪಾಲಾಗಲು ಯಾರು ಕಾರಣ ಎಂದು ಪ್ರಶ್ನಿಸಿದ್ದಾರೆ. ಅಧಿಕಾರಿಗಳ ವಿರುದ್ದ ತಕ್ಷಣವೇ ಕ್ರಿಮಿನಲ್ ಪ್ರಕರಣ ದಾಖಲಿಸುವಂತೆ ಒತ್ತಾಯಿಸಿದ್ದಾರೆ.

ಬೆಂಗಳೂರಿನ ಶಿವಾಜಿನಗರದಲ್ಲಿ ಪಾದಚಾರಿ ಮಾರ್ಗ ತೆರವುಗೊಳಿಸುವ ವೇಳೆ ಅಧಿಕಾರಿಗಳ ಮೇಲೆ ಹಲ್ಲೆ ನಡೆಸಿದ ಪ್ರಮುಖ ಆರೋಪಿ ಬಸವರಾಜ ಪಡುಕೋಟೆಯನ್ನು ಬಂಧಿಸಲಾಗಿದೆ. ಈತ ಅಧಿಕಾರಿಗಳ ಮೇಲೆ ದಾಳಿಯ ನೇತೃತ್ವ ವಹಿಸಿದ್ದ ಎನ್ನಲಾಗಿದೆ. ಪಡುಕೋಟೆ ಬಂಧನದೊಂದಿಗೆ ಪ್ರಕರಣದಲ್ಲಿ ಬಂಧಿಸಲಾದ ಒಟ್ಟು ವ್ಯಕ್ತಿಗಳ ಸಂಖ್ಯೆ 11ಕ್ಕೆ ಏರಿದೆ. ಪೊಲೀಸರ ತ್ವರಿತ ಕ್ರಮವನ್ನು ಬೆಂಗಳೂರು ನಗರಾಭಿವೃದ್ದಿ ಸಚಿವ ಕೃಷ್ಣ ಬೈರೇಗೌಡ ಎಕ್ಸ್ನಲ್ಲಿ ಶ್ಲಾಘಿಸಿದ್ದಾರೆ. ಬೆಂಗಳೂರು ನಗರ ಪೊಲೀಸರ ತ್ವರಿತ ಮತ್ತು ದೃಢ ನಿಶ್ಚಯದ ಕ್ರಮಕ್ಕಾಗಿ ಧನ್ಯವಾದಗಳು ಎಂದು ಹೇಳಿದ್ದಾರೆ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ಕಾವೇರಿ ದಂಡೆಯಲ್ಲಿರುವ ಟಿಪ್ಪು ಸುಲ್ತಾನ್ ಬೇಸಿಗೆ ಅರಮನೆಗೆ ಫ್ರಾನ್ಸ್ ದೇಶದ ರಾಯಭಾರಿ ತಿಯಾರಿ ಮೌಥೌ ದಂಪತಿ ಭೇಟಿ ನೀಡಿ ಅರಮನೆಯ ಸೊಬಗಿಗೆ ಸಂತಸ ವ್ಯಕ್ತಪಡಿಸಿದ್ದಾರೆ. ಪತ್ನಿ ಸಿಸಿಲ್ ಮತೌ ಜೊತೆಗೆ ಅರ್ಧ ತಾಸಿಗೂ ಹೆಚ್ಚು ಕಾಲ ಅರಮನೆ ವೀಕ್ಷಿಸಿದ ರಾಯಭಾರಿಗಳು ಅರಮನೆಯ ಪಶ್ಚಿಮ ಗೋಡೆಗಳ ಮೇಲಿರುವ ಆಂಗ್ಲೋ ಮೈಸೂರು ಯುದ್ದದ ಚಿತ್ರಗಳು, ಬ್ರಿಟಿಷ್ ಸೇನೆಯ ವಿರುದ್ದ ಟಿಪ್ಪು ಮತ್ತು ಫ್ರೆಂಚ್ ಸೇನೆ ಸಂಯುಕ್ತ ಪಡೆಯ ಹೋರಾಡುತ್ತಿರುವ ದೃಶ್ಯ, ಮರದ ಕಂಬಗಳ ಕುಸೂರಿ ಕೆತ್ತನೆ ಹಾಗೂ 18ನೇ ಶತಮಾನದಲ್ಲಿ ಬಳಸಿರುವ ನೈಸರ್ಗಿಕ ಬಣ್ಣಗಳ ಚಿತ್ತಾರ ಕಂಡು ಖುಷಿಪಟ್ಟಿದ್ದಾರೆ. ಟಿಪ್ಪು ಸುಲ್ತಾನ್ ಮತ್ತು ಫ್ರಾನ್ಸ್ ನಾಯಕ ನೆಪೋಲಿಯನ್ ಬಾಂಧವ್ಯ ಹಾಗೂ ಬೇಸಿಗೆ ಅರಮನೆ ಸ್ಮಾರಕದ ವಿಶೇಷ ಕುರಿತು ಭಾರತೀಯ ಪುರಾತತ್ವ ಅಧೀಕ್ಷಕ ಆರ್ ರಮೇಶ್ ಅತಿಥಿಗಳಿಗೆ ಮಾಹಿತಿ ನೀಡಿದರು. ರಾಜ್ಯಾದ್ಯಂತ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಮುಂದುವರೆದಿದೆ. ಕೋಲಾರ ಜಿಲ್ಲೆಯಲ್ಲಿ ಶೇಕಡಾ 100ರಷ್ಟು ಎನ್ಯುಮರೇಷನ್ ಫಾರ್ಮ್ಗಳು ಹಂಚಿಕೆ ಮಾಡಿದ್ದು, ಒಟ್ಟು 952,101 ಫಾರ್ಮ್ಗಳನ್ನು ಡಿಜಿಟಲೀಕರಣ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದ್ದಾರೆ. ಹಾವೇರಿ ಜಿಲ್ಲಾದ್ಯಂತ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಯ ಪ್ರಕ್ರಿಯೆ ಚುರುಕಿನಿಂದ ನಡೆಯುತ್ತಿದ್ದು, ಶೇಕಡಾ 100ರಷ್ಟು ಗಣತಿ ನಮೂನೆಗಳನ್ನು ವಿತರಿಸಲಾಗಿದೆ. 11.11 ಲಕ್ಷ ಮತದಾರರು ಮಾಹಿತಿ ಗಣಕೀಕರಣ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ವಿಜಯ್ ಮಹಂತೇಶ್ ದಾನಮ್ಮನವರ್ ತಿಳಿಸಿದ್ದಾರೆ. ಸ್ಥಳಾಂತರ, ಶಾಶ್ವತ ವಲಸೆ, ಮರಣ ಎರಡು ಕ್ಷೇತ್ರದಲ್ಲಿ ಹೆಸರು ಹಾಗೂ ಇತರೆ ಕಾರಣದಡಿ 33,848 ಮಂದಿ ಅನರ್ಹರೆಂದು ಪಟ್ಟಿ ಸಿದ್ಧಪಡಿಸಲಾಗಿದೆ. ಈವರೆಗೆ ಆಕ್ಷೇಪಣೆ ಸಲ್ಲಿಸಲು ಅವಕಾಶವಿದೆ ಎಂದು ಮಾಹಿತಿ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಪುಟ ವಿಸ್ತರಣೆ ವೇಳೆ ಹೊಸ ಮುಖಗಳು, ಪ್ರಾದೇಶಿಕ ಪ್ರಾತಿನಿಧ್ಯ ಪರಿಗಣನೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಗಂಭೀರ, ಬೆಳೆ ವಿಮೆ ಪ್ರೋತ್ಸಾಹಿಸಲು ಅಧಿಕಾರಿಗಳಿಗೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚನೆ. ಭಾರತೀಯ ನೌಕಾಪಡೆಗೆ ಕಾರವಾರದ ಕದಂಬ ನೌಕಾನೆಲೆಯಲ್ಲಿ ಐಎನ್ಎಸ್ ಮಾಳ್ವಾನ್ ಯುದ್ದ ನೌಕೆ ಸೇರ್ಪಡೆ. ನಂದಿಗಿರಿಧಾಮದಲ್ಲಿ ರೋಪ್ವೇ ನಿರ್ಮಾಣಕ್ಕೆ ಸರ್ಕಾರ ಬದ್ಧ, ಸಚಿವ ಕೆಜೆ ಜಾರ್ಜ್. ಹಾಗೂ ರಾಯಚೂರು ಶಾಲಾ ಶೌಚಾಲಯದಲ್ಲಿ ಮಕ್ಕಳಿಗೆ ಮೀಸಲಾದ ಕಬ್ಬಿಣಾಂಶ ಮಾತ್ರೆ ಪತ್ತೆ, ಸರ್ಕಾರದ ವಿರುದ್ಧ ಬಿಜೆಪಿ ಅಸಮಾಧಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.

0: ಆಕಾಶವಾಣಿ. ಇದೀಗ ಜಾಹೀರಾತುಗಳು, ನಂತರ ಹಿಂದಿ ಪಾಠ.
1: ಮೈಸೂರು ಸ್ಯಾಂಡಲ್ ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರು ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರು ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು?
3: ಬಿದ್ಬಿಟ್ಟಾಕ. ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
0: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೆ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಪಾಠ ನಡೆಸಿಕೊಡುತ್ತಾರೆ ಕಿರಣ್ ಅಗರ್ವಾಲ್.
1: ನಮಸ್ತೆ ಅಧ್ಯಾಪಕಾಜಿ.
2: ನಮಸ್ಕಾರ ಗುರುಗಳೇ.
3: ನಮಸ್ತೆ ಬಚ್ಚೋ, ಆವ್ ಬ್ಯಾಠು. ಅರೆ, ತುಮಾರೆ ಹಾಥೋ ಮೇ ಕ್ಯಾ ಹೈ?
2: ಇದು ಕಬ್ಬು.
1: ಗನ್ನಾ ಹೈ.
3: ಕಹಾಂ ಸೆ ಲಾ ರಹೆ ಹೋ?
2: ಮಾರ್ಕೆಟ್ ನಿಂದ ತಂದೆ.
1: ರಾಸ್ತೆ ಮೇ ಖರೀದಾ.
3: ತುಮೆ ಪತಾ ಹೈ ಯೇ ಗನ್ನಾ ಕಹಾಂ ಪೈದಾ ಹೋತಾ ಹೈ?
1: ಖೇತೋ ಮೇ ಪೈದಾ ಹೋತಾ ಹೈ.
3: ಔರ್ ಖೇತ್ ಕಹಾಂ ಹೈ?
2: ಹಳ್ಳಿಯಲ್ಲಿ.
3: ಸಾಬಾಶ್, ಸಹಿ ಕಹಾ. ಖೇತ್ ತೋ ಕೇವಲ ಗಾಂವ್ ಮೇ ಹೀ ರಹ ಗಯೆ ಹೈ. ಶಹರೋ ಮೇ ತೋ ಖೇತಿ ಕೇ ಲಿಯೆ ಜಮೀನ್ ಭೀ ನಹೀ ಬಚಿ ಹೈ.
1: ಶಹರೋ ಮೇ ತೋ ಬಡೀ ಬಡೀ ಬಿಲ್ಡಿಂಗ್ ಆ ಬನ್ ಗಯಿ ಹೈ,
2: ಮತ್ತೆ ಫ್ಲಾಟ್ ಕೂಡ ಆಗಿದೆ.
3: ಬಚ್ಚೋ, ತುಮೆ ಪತಾ ಹೈ ಕಿ ಹಮಾರೆ ದೇಶ್ ಕಿ ಜ್ಯಾದಾತರ್ ಜನಸಂಖ್ಯಾ ಕಹಾಂ ರಹತಿ ಹೈ?
2: ಹಳ್ಳಿಯಲ್ಲಿ.
3: ಹಿಂದಿ ಮೇ ಕಹೋ ಕಿ ಗಾಂವ್ ಮೇ ರಹತಿ ಹೈ.
2: ಗಾಂವ್ ಮೇ ರಹತಿ ಹೈ.
3: ಔರ್ ಗಾಂವ್ ಕೇ ಲೋಗೋ ಕಾ ಮುಖ್ಯ ಕಾರ್ಯ ಕ್ಯಾ ಹೈ?
1: ಗಾಂವ್ ಕೇ ಲೋಗೋ ಕಾ ಮುಖ್ಯ ಕಾರ್ಯ ಖೇತಿ ಕರ್ನಾ ಹೈ.
2: ಹಾಗೂ ಪ್ರಾಣಿಗಳನ್ನು ಸಾಕುತ್ತಾರೆ.
3: ಹಾಂ, ಭಾರತೀಯ ಗಾಂವ್ ಕೇ ನಿವಾಸಿಯೋ ಕಿ ಆಯ ಕಾ ಮುಖ್ಯ ಸಾಧನ ಕೃಷಿ ಹೈ. ಕುಚ್ ಲೋಗ್ ಪಶುಪಾಲನ್ ಔರ್ ಕುಟೀರ್ ಉದ್ಯೋಗ ಸೇ ಅಪ್ನಿ ಜೀವಿಕಾ ಕಮಾತೆ ಹೈ.
2: ಕುಟೀರ್ ಉದ್ಯೋಗ ಅಂದ್ರೆ ಏನು?
1: ಛೋಟೆ ವ್ಯವಸಾಯಿ.
3: ಹಾಂ, ಜೋ ಲೋಗ್ ಛೋಟೆ ಛೋಟೆ ಉದ್ಯೋಗ ಕರ್ತೆ ಹೈ, ಜೈಸೆ ಬಢೈ ಕಾ ಕಾಮ್ ಕರ್ನಾ, ಲೋಹಾರ್ ಕಾ ಕಾಮ್ ಕರ್ನಾ, ಕಾಂಚ್ ಕಾ ಕಾಮ್ ಕರ್ನಾ, ಕಢಾಯಿ ಬುನಾಯಿ ಕಾ ಕಾಮ್ ಕರ್ನಾ ಆದಿ. ಅಚ್ಚಾ ಬಚ್ಚೋ, ಯೇ ಬತಾವೋ ಕಿ ಗ್ರಾಮೀಣ ಜೀವನ ಕಿ ಕ್ಯಾ ವಿಶೇಷತಾಯೆ ಹೈ?
2: ಹಳ್ಳಿಯ ಜನರು ತುಂಬಾ ಕಷ್ಟ ಪಡುತ್ತಾರೆ.
1: ಸೀದೆ ಸಾದೆ ಹೋತೆ ಹೈ.
3: ಹಾಂ, ಗಾಂವ್ ಕೇ ಲೋಗ್ ಕಠೋರ್ ಪರಿಶ್ರಮ ಕರ್ತೆ ಹೈ, ಸರಳ ಸ್ವಭಾವ ಕೇ ಔರ್ ಉದಾರ ಹೃದಯ ಕೇ ಹೋತೆ ಹೈ. ಔರ್ ಯಹಿ ಗ್ರಾಮೀಣ ಜೀವನ ಕಿ ವಿಶೇಷತಾಯೆ ಹೈ. ಭಾರತೀಯ ಕಿಸಾನ್ ಸುಬೇ ಸೇ ಶ್ಯಾಮ್ ತಕ್ ಖೇತೋ ಮೇ ಕಡೀ ಮೆಹನತ್ ಕರ್ತೆ ಹೈ. ಅಚ್ಚಾ, ತುಮ್ ಕಭಿ ಗಾಂವ್ ಗಯೆ ಹೋ?
1: ಏಕ್ ಬಾರ್ ಅಪ್ನಿ ನಾನಿ ಕೇ ಸಾಥ್ ಗಯಾ ಥಾ.
2: ಮೇಡಮ್, ನಾನಿ ಕೋ ಕನ್ನಡ ಮೇ ಕ್ಯಾ ಕಹತೆ ಹೈ?
3: ನಾನಿ ಕಾ ಮತ್ಲಬ್ ಹೈ ಅಜ್ಜಿ. ನಾನಿ ಯನಿ ಮಾ ಕಿ ಮಾ. ಅಚ್ಚಾ ಬತಾವೋ, ತುಮ್ನೆ ಗಾಂವ್ ಮೇ ಕ್ಯಾ ದೇಖಾ ಲಕ್ಷ್ಯ?
1: ಗಾಂವ್ ಪಹುಂಚನೆ ಪರ್ ಪಹಲೆ ತೋ ಮೈನೆ ಕೇವಲ ಖೇತ್ ದೇಖೆ, ಬಸ್ ಚಾರೋ ತರಫ್ ಗೋಬರ್ ಕಿ ಬದ್ಬೂ ಆ ರಹೀ ಥಿ.
3: ಇಸ್ಕಾ ಮತ್ಲಬ್ ಹೈ ತುಮ್ಹೇ ಗಾಂವ್ ಪಸಂದ್ ನಹೀ ಆಯೆ?
2: ಬದ್ಬೂ ಕೇ ಕಾರಣ ಪಸಂದ್ ನಹೀ ಆಯಾ ಹೋಗಾ.
1: ನಹೀ, ಐಸಿ ಬಾತ್ ನಹೀ ಹೈ ಮೇಡಮ್. ಉಸ್ ದಿನ ತೋ ಮೈ ಗಾಂವ್ ಪಹುಂಚ ಕರ್ ಸೋ ಹೀ ಗಯಾ ಥಾ, ಲೇಕಿನ್ ಅಗಲೆ ದಿನ ಜಬ್ ಸೋ ಕರ್ ಉಠಾ ತೋ ಮುಝೆ ಗಾಂವ್ ಬಹುತ್ ಅಚ್ಛಾ ಲಗಾ.
2: ಕ್ಯೋ ಅಚ್ಛಾ ಲಗಾ ಬತಾವೋ ನಾ.
1: ಐಸಾ ಲಗಾ ಜೈಸೆ ಮೈ ಸ್ವರ್ಗ ಮೇ ಹೂ.
3: ಐಸಾ ಕ್ಯಾ ದೇಖ ಲಿಯಾ ಥಾ?
1: ಘರ್ ಕೆ ಚಾರೋ ತರಫ್ ಫೂಲ್ ಹೀ ಫೂಲ್ ಖಿಲೇ ಥೆ ಔರ್ ಜೋ ತಾಜಿ ಹವಾ ಚಲ್ ರಹೀ ಥಿ ವಹ ತೋ ಬಹುತ್ ಹೀ ಅಚ್ಛೀ ಲಗ ರಹೀ ಥಿ.
3: ಹಾಂ, ಗಾಂವ್ ಕಿ ಪ್ರಾಕೃತಿಕ ಛಟಾ ಬಡೀ ಹೀ ಮನೋಹರ್ ಹೋತಿ ಹೈ ಔರ್ ಮನ್ ಕೋ ಮೋಹ ಲೇತಿ ಹೈ. ದೂರ್ ದೂರ್ ತಕ್ ಲಹಲಾಹಾತೆ ಹುವೆ ಹರೇ ಭರೇ ಖೇತ್ ಔರ್ ಚಾರೋ ತರಫ್ ರಂಗ ಬಿರಂಗೇ ಫೂಲ್ ಔರ್ ಉನ್ಕಿ ಫೈಲಿ ಹುಯಿ ಭೀನೀ ಭೀನೀ ಖುಷ್ಬೂ ಮದ್ಹೋಶ್ ಹೀ ಕರ್ ದೇತಿ ಹೈ.
2: ಔರ್ ರಂಗ ಬಿರಂಗಿ ತಿತ್ಲಿಯೋ ಜೋ ಫೂಲೋ ಪರ್ ಮಡರಾತಿ ರಹತಿ ಹೈ ಬಹುತ್ ಸುಂದರ್ ಲಗ್ತಿ ಹೈ.
1: ಔರ್ ಮೇಡಮ್, ಪಕ್ಷಿಯೋ ಕಿ ಆವಾಜ್ ತೋ ಬಸ್.
3: ಹಾಂ, ಚಾರೋ ತರಫ್ ಚಹಚಹಾತೆ ಹುವೆ ಪಕ್ಷಿ ಮನ್ ಕೋ ಮೋಹ ಲೇತೆ ಹೈ. ಸಾದಗಿ ಔರ್ ಪ್ರಾಕೃತಿಕ ಶೋಭಾ ಕೇ ಭಂಡಾರ ಇನ್ ಭಾರತೀಯ ಗಾಂವ್ ಕಿ ಅಪ್ನಿ ಹೀ ವಿಶೇಷತಾ ಹೈ. ತುಮ್ನೆ ಗಾಂವ್ ಕೇ ಮಕಾನ್ ದೇಖೆ?
2: ಹಳ್ಳಿಯ ಅಂಗಡಿಗಳು ತುಂಬಾ ಸೂಕ್ಷ್ಮತೆಯಾಗಿರುತ್ತವೆ.
1: ಬಾರಿಶ್ ಆಂಧಿ ಆನೆ ಪರ್ ಟೂಟ್ ಜಾತೆ ಹೈ.
3: ಪಹಲೆ ಗಾಂವ್ ಮೇ ಕಚ್ಚೆ ಮಕಾನ್ ಹೋತೆ ಥೆ ಔರ್ ಬಾರಿಶ್ ಆಂಧಿ ಆನೆ ಪರ್ ಟೂಟ್ ಭೀ ಜಾತೆ ಥೆ. ಕುಚ್ ಗರೀಬ್ ಲೋಗೋ ಕೇ ಮಕಾನ್ ಅಭಿ ಭೀ ಕಚ್ಚೆ ಹೈ, ಲೇಕಿನ್ ಆಜಾದಿ ಕೇ ಬಾದ್ ಖೇತಿ ಕೇ ವಿಕಾಸ್ ಕೇ ಸಾಥ್ ಸಾಥ್ ಗ್ರಾಮ್ಯ ಜೀವನ ಕಿ ಗತಿ ಭೀ ಬಡೀ ಹೈ ಔರ್ ಭಾರತ್ ಕೇ ಅಧಿಕಾಂಶ ಗಾಂವ್ ಮೇ ಪಕ್ಕೆ ಮಕಾನ್ ಪಾಯೆ ಜಾತೆ ಹೈ.
2: ಲೇಕಿನ್ ಅಧ್ಯಾಪಿಕಾ ಜೀ, ಮೇನೆ ಬಹುತ್ ಜಗಹ ದೇಖಾ ಹೈ ಕಿ ಕಿಸಾನ್ ಆಜ್ ಭೀ ಹಲ್ ಔರ್ ಬೇಲ್ ಸೇ ಹೀ ಖೇತಿ ಕರ್ತೆ ಹೈ.
1: ಮೇರಿ ನಾನಿ ಕೇ ಘರ್ ಮೇ ತೋ ಟ್ರ್ಯಾಕ್ಟರ್ ಥಾ.
3: ಯೇ ಬಾತ್ ಸಹಿ ಕಹಿ ರಹೇ ಹೋ ಕಿ ಆಜ್ ಭೀ ಹಲ್ ಮೇ ಬೈಲ್ ಕೋ ಜೋತ್ ಕರ್ ಖೇತಿ ಕೀ ಜಾತಿ ಹೈ. ಪಹಲೆ ತೋ ಕಿಸಾನೋ ಕೇ ಪಾಸ್ ಹಲ್ ಔರ್ ಬೈಲ್ ಭೀ ನಹೀ ಹೋತೆ ಥೆ. ಹಲ್ ಔರ್ ಬೈಲೋ ಕೋ ಭೀ ಉನ್ಹೇ ಕಿರಾಯೆ ಪರ್ ಹೀ ಲಾನಾ ಪಡ್ತಾ ಥಾ. ಲೇಕಿನ್ ಆಜ್ ಕಲ್ ಸಭೀ ಕಿಸಾನೋ ಕೇ ಪಾಸ್ ಅಪ್ನೇ ಹಲ್ ಔರ್ ಬೈಲ್ ಹೈ. ಬಹುತೋ ಕೇ ಪಾಸ್ ಟ್ರ್ಯಾಕ್ಟರ್ ಭೀ ಹೈ. ಕಿಸಾನೋ ಕಿ ಆಯ ಭೀ ಪಹಲೆ ಸೇ ಜ್ಯಾದಾ ಹೋ ಗಯಿ ಹೈ.
1: ಔರ್ ಗಾಂವ್ ಕಿ ಶಿಕ್ಷಾ ಕೇ ಬಾರೇ ಮೇ ಭೀ ಕುಚ್ ಬತಾಯಿಯೇ ನಾ ಅಧ್ಯಾಪಿಕಾ ಜೀ.
2: ವಹಾಂ ಸ್ಕೂಲ್ ಹೈ ಯಾ ನಹೀ?
1: ಸ್ಕೂಲ್ ತೋ ಹೈ ಲೇಕಿನ್ ದೂರ್ ದೂರ್ ಹೈ.
3: ಸಹೀ ಸವಾಲ್ ಪೂಛಾ. ಆಜ್ ಕೇ ಜಮಾನೆ ಮೇ ಶಿಕ್ಷಾ ಸಬ್ಸೆ ಜರೂರಿ ಹೈ. ಗಾಂವ್ ಸುಧಾರ್ ಕಿ ದೃಷ್ಟಿ ಸೇ ಶಿಕ್ಷಾ ಪರ್ ಪರ್ಯಾಪ್ತ ಧ್ಯಾನ್ ದಿಯಾ ಜಾ ರಹಾ ಹೈ. ಆಜ್ ಅಧಿಕಾಂಶ ಗಾಂವ್ ಮೇ ಪ್ರಾಥಮಿಕ ಪಾಠಶಾಲಾಯೆ ಹೈ. ಜಹಾಂ ನಹೀ ಹೈ ವಹಾಂ ಭೀ ಪಾಠಶಾಲಾ ಖೋಲ್ನೆ ಕೇ ಪ್ರಯತ್ನ ಚಲ್ ರಹೇ ಹೈ, ತಾಕಿ ಬಚ್ಚೋ ಕೋ ಖಾಸ್ಕರ್ ಲಡ್ಕಿಯೋ ಕೋ ಶಿಕ್ಷಾ ಕೇ ಲಿಯೆ ದೂರ್ ಗಾಂವ್ ನಾ ಜಾನಾ ಪಡೆ.

0: ಹಳ್ಳಿಯ ರೈತರು ತುಂಬಾ ಬಡವರಾಗಿರುತ್ತಾರೆ.
1: ಹಾ, ಬಹುತ್ ಹಿ ಗರೀಬ್ ಹೋತೆ ಹೈನ್.
2: ಇಸ್ ಬಾತ್ ಕೋ ಹಿಂದಿ ಮೇ ಕಹೋ.
0: ಗಾಂವ್ ಕೆ ಕಿಸಾನ್ ಬಹುತ್ ಗರೀಬ್ ಹೋತೆ ಹೈನ್.
1: ಲೇಕಿನ್ ಕ್ಯೋ ಗರೀಬ್ ಹೋತೆ ಹೈನ್?
2: ಭಾರತೀಯ ಕಿಸಾನೋ ಕೆ ಗರೀಬ್ ಹೋನೆ ಕಾ ಏಕ್ ಪ್ರಮುಖ ಕಾರಣ ಹೈ ಋಣ್ ಲೇನಾ.
0: ಋಣ್ ಲೇನಾ ಕಾ ಮತ್ಲಬ್ ಕ್ಯಾ ಹೈ?
1: ಕರ್ಜ್ ಲೇನಾ.
2: ಬಿಲ್ಕುಲ್ ಠೀಕ್ ಕಹಾ. ಋಣ್ ಲೇನೆ ಕಾ ಮತ್ಲಬ್ ಹೋತಾ ಹೈ ಕರ್ಜ್ ಲೇನಾ ಯಾ ಉಧಾರ್ ಲೇನಾ. ಭಾರತೀಯ ಕಿಸಾನ್ ಕಿಸಿ ಸೇಠ್ ಯಾ ಸಾಹುಕಾರ್ ಸೆ ಪಹಲೆ ಥೋಡಾ ಸಾ ಉಧಾರ್ ಲೇ ಲೇತೆ ಹೈ ಔರ್ ಜಬ್ ತಕ್ ಕಿಸಾನ್ ಉಸ್ ಋಣ್ ಕೋ ನಹೀ ಚುಕಾ ದೇತಾ ತಬ್ ತಕ್ ಉಸ್ಸೆ ಋಣ್ ಕಾ ಸೂದ್ ವಸೂಲ್ತಾ ಹೈ ಔರ್ ಸೂದ್ ದೇತೆ ದೇತೆ ಕಿಸಾನ್ ಥಕ್ ಜಾತಾ ಹೈ ಔರ್ ಋಣ್ ನಹೀ ಚುಕಾ ಪಾತಾ. ಫಿರ್ ಸಾಹುಕಾರ್ ಉಸ್ ಋಣ್ ಕೋ ಚುಕಾನೆ ಕೆ ಲಿಯೆ ಕಿಸಾನೋ ಕೋ ಉನ್ಕಿ ಫಸಲ್ ಬಹುತ್ ಕಮ್ ದಾಮ್ ಮೇ ಬೇಚನೆ ಕೋ ಮಜಬೂರ್ ಕರ್ ದೇತೆ ಹೈ.
0: ಮೇಡಮ್, ಕಿಸಾನ್ ಬ್ಯಾಂಕ್ ಸೇ ಭೀ ತೋ ಋಣ್ ಲೇ ಸಕ್ತೆ ಹೈ
1: ಕ್ಯಾ? ಬ್ಯಾಂಕ್ ಕಿಸಾನೋ ಕೋ ಋಣ್ ನಹೀ ದೇತೆ?
2: ಸಹಿ ಪ್ರಶ್ನ ಪೂಛ್ ರಹೆ ಹೋ. ಪಹಲೆ ಛೋಟೆ ಛೋಟೆ ಗಾಂವ್ ಮೇ ಬ್ಯಾಂಕ್ ಕಿ ಸುವಿಧಾ ನಹೀ ಥೀ, ಇಸ್ಲಿಯೇ ಉನ್ಹೇ ಸಾಹುಕಾರ್ ಸೇ ಹೀ ಕರ್ಜ್ ಲೇನಾ ಪಡ್ತಾ ಥಾ ಔರ್ ಇಸ್ ಕರ್ಜ್ ಕೆ ಬೋಝ ಸೇ ಕಿಸಾನ್ ಕಭಿ ಭೀ ನಹೀ ನಿಕಲ್ ಪಾತೆ ಥೇ. ಇಸ್ಲಿಯೇ ಅಬ್ ಗಾಂವ್ ಮೇ ಬ್ಯಾಂಕ್ ಖೋಲೆ ಜಾ ರಹೇ ಹೈ ಜೊ ಮಾಮೂಲಿ ಬ್ಯಾಜ್ ಪರ್ ಕಿಸಾನೋ ಕೋ ಋಣ ದೇತೆ ಹೈ. ಬ್ಯಾಂಕ್ ಸೇ ಋಣ ಲೇಕರ್ ಕಿಸಾನ್ ಅಚ್ಛೆ ಬೀಜ ಔರ್ ಅಚ್ಛಿ ಖಾದ್ ಖೇತೋ ಮೇ ಕೀಡೋ ಕೋ ಮಾರನೆ ಕೆ ಲಿಯೆ ಅಚ್ಛಿ ದವಾಯಿಯೋ ಕಿ ವ್ಯವಸ್ಥಾ ಕರ್ ಲೇತಾ ಹೈ ಜಿಸ್ಸೆ ಉಸ್ಕಿ ಫಸಲ್ ಅಚ್ಛಿ ಹೋತಿ ಹೈ.
1: ಮೇನೆ ಸುನಾ ಹೈ ಕಿ ಗಾಂವ್ ಮೇ ಖೇತಿ ಕೆ ಸಾಥ್ ಸಾಥ್ ಛೋಟೆ ಛೋಟೆ ವ್ಯವಸಾಯೋ ಕೆ ಬಾರೆ ಮೇ ಭೀ ಸಿಖಾಯಾ ಜಾ ರಹಾ ಹೈ,
0: ಜೈಸೆ ಗೋಬರ್ ಸೇ ಗೇಸ್ ಬನಾನಾ, ಖಾದ್ ಬನಾನಾ ಆದಿ.
2: ಹಾ, ಕುಟೀರ ಉದ್ಯೋಗೋ ಕಾ ಕಾಮ್ ಭೀ ತೇಜಿ ಸೇ ಚಲ್ ರಹಾ ಹೈ. ಗ್ರಾಮೀಣ ವ್ಯಕ್ತಿಯೋ ಕೋ ವಿಭಿನ್ನ ವ್ಯವಸಾಯೋ ಕಾ ಪ್ರಶಿಕ್ಷಣ ದಿಯಾ ಜಾ ರಹಾ ಹೈ ಔರ್ ಯಹ ವಿಚಾರ ಹೈ ಕಿ ಛೋಟೆ ಛೋಟೆ ಉದ್ಯೋಗೋ ಕಿ ಸ್ಥಾಪನಾ ಸೇ ಗಾಂವ್ ಕೆ ಕಿಸಾನೋ ಕೋ ಲಾಭ ಹೋಗಾ. ಉನ್ ಉದ್ಯೋಗೋ ಮೇ ಹಥಕರ್ಘಾ ಔರ್ ಹಸ್ತಶಿಲ್ಪ ಕಿ ಓರ್ ವಿಶೇಷ ಧ್ಯಾನ ದಿಯಾ ಜಾ ರಹಾ ಹೈ.
0: ಹಥಕರ್ಘಾ ಕ್ಯಾ ಹೋತಾ ಹೈ?
2: ಹಥಕರ್ಘಾ ವಹ ಹೋತಾ ಹೈ ಜಿಸ್ಕೆ ದ್ವಾರಾ ಹಾಥ್ ಸೇ ಕಪಡಾ ಬುನಾ ಜಾತಾ ಹೈ.
1: ಮೇಡಮ್, ಗಾಂವ್ ಮೇ ಆನೆ ಜಾನೆ ಕೆ ಲಿಯೆ ಸುವಿಧಾ ಭೀ ತೋ ನಹೀ ಹೈ?
0: ತುಂಬಾ ದೂರ ಕಾಲ್ನಲ್ಲಿಯೇ ನಡಿಬೇಕಾಗುತ್ತದೆ.
1: ಔರ್ ಪಕ್ಕಿ ಸಡಕ್ ಭೀ ತೋ ನಹೀ ಹೈ?
2: ಠೀಕ್ ಕಹ ರಹೆ ಹೋ. ಪಹಲೆ ಗಾಂವ್ ಮೇ ಯಾತಾಯಾತ್ ಕೆ ಸಾಧನ್ ಬಹುತ್ ಕಮ್ ಥೇ. ಗಾಂವ್ ಮೇ ಪಕ್ಕಿ ಸಡಕ್ 5-10 ಕಿಲೋಮೀಟರ್ ದೂರ ಹುವಾ ಕರ್ತಿ ಥೀ ಔರ್ ಕಹೀ ಕಹೀ ಪರ್ ತೋ ರೇಲ್ ಪಕಡನೆ ಕೆ ಲಿಯೆ 30-40 ಕಿಲೋಮೀಟರ್ ತಕ್ ಭೀ ಚಲನಾ ಪಡ್ತಾ ಥಾ.
1: ತೋ ಮೇಡಮ್, ಯದಿ ಕೋಯಿ ಬಿಮಾರ್ ಹೈ ಔರ್ ಉಸೆ ಶಹರ್ ಲೇಕರ್ ಜಾನಾ ಹೈ ಇಲಾಜ್ ಕೆ ಲಿಯೆ ತೋ ಬಹುತ್ ಮುಶ್ಕಿಲ್ ಹೋತಿ ಹೋಗಿ.
0: ಬಿಮಾರ್ ಆದ್ಮಿ ತೋ ಬಿಚಾರಾ ಗಾಂವ್ ಮೇ ಮರ್ ಹೀ ಜಾಯೇಗಾ.
2: ಐಸಿ ಬಾತ್ ನಹೀ ಹೈ, ಅಬ್ ಗಾಂವ್ ಮೇ ಭೀ ಅಸ್ಪತಾಲ್ ಆದಿ ಬನ್ ಗಯೆ ಹೈ ಜೋ ಡಾಕ್ಟರ್ ಪಹಲೆ ಗಾಂವ್ ಮೇ ಸುವಿಧಾಯ ನಾ ಹೋನೆ ಕೆ ಕಾರಣ ಗಾಂವ್ ನಹೀ ಜಾನಾ ಚಾಹತೆ ಥೇ ಉನ್ ಡಾಕ್ಟರೋ ಕೋ ಅಚ್ಛಿ ಸುವಿಧಾಯ ಪ್ರದಾನ್ ಕರ್ಕೆ ಗಾಂವ್ ಭೇಜಾ ಜಾ ರಹಾ ಹೈ ತಾಕಿ ಕೋಯಿ ಭೀ ಗರೀಬ್ ಯಾ ಗಾಂವ್ ಕಾ ಕಿಸಾನ್ ಬಿನಾ ಇಲಾಜ್ ಕೆ ನಾ ರಹ ಸಕೆ ಔರ್ ಧೀರೆ ಧೀರೆ ಯಾತಾಯಾತ್ ಕೆ ಸಾಧನೋ ಕಾ ಭೀ ವಿಕಾಸ್ ಕ್ಯಾ ಜಾ ರಹಾ ಹೈ.
0: ಗಾಂವ್ ಕೆ ತೋ ಕಿಸಾನ್ ಭೀ ಪಡೆ ಲಿಖೆ ನಹೀ ಹೋತೆ ಹೈ.
2: ಹಾಂ, ಆಜ್ ಭೀ ಗಾಂವ್ ಮೇ ಕೈ ಕಿಸಾನ್ ನಿರಕ್ಷರ್ ಹೈ
1: ಔರ್ ಉನ್ಹೇ ಅಪ್ನೆ ಅಧಿಕಾರೋ ಕಿ ಭೀ ಜಾನ್ಕಾರಿ ನಹೀ ಹೋತಿ.
2: ಸಹಿ ಕಹಾ ತುಮ್ನೆ, ಆಜ್ ಭೀ ಹಮಾರೆ ಗಾಂವ್ ಮೇ ಉದ್ಯೋಗ ಧಂದೋ ಕಾ ಅಧಿಕ ವಿಕಾಸ್ ನಹೀ ಹೋ ಸಕಾ ಹೈ. ಲೇಕಿನ್ ಗಾಂವ್ ಮೇ ಪ್ರೌಢ ಶಿಕ್ಷಾ ದ್ವಾರಾ ಕಿಸಾನೋ ಕೋ ಶಿಕ್ಷಿತ ಕ್ಯಾ ಜಾ ರಹಾ ಹೈ ಔರ್ ಜಗಹ ಜಗಹ ಕಿಸಾನ್ ಸೆಂಟರ್ ಖೋಲೆ ಜಾ ರಹೇ ಹೈ ಜಹಾಂ ಪರ್ ಕಿಸಾನ್ ಕಿಸಿ ಭೀ ಸಮಯ ಜಾಕರ್ ಅಪ್ನಿ ಸಮಸ್ಯಾ ಕಾ ಸಮಾಧಾನ ನಿಕಾಲ್ ಸಕತೆ ಹೈ. ಶಿಕ್ಷಿತ ಕರ್ನೆ ಕೆ ಸಾಥ್ ಸಾಥ್ ಉನ್ಹೇ ಖೇತಿ ಕರ್ನೆ ಕೆ ವೈಜ್ಞಾನಿಕ ತರೀಕೆ ಭೀ ಸಿಖಾಯ ಜಾ ರಹೇ ಹೈ ಜಿಸ್ಸೆ ವೇ ಅಪ್ನೆ ಖೇತೋ ಕಿ ಉಪಜ್ ಬಢಾ ಸಕೆ ಅಪ್ನೆ ಅಧಿಕಾರೋ ಕೋ ಸಮಜ್ ಸಕೆ ಔರ್ ಕೋಯಿ ಉನ್ಹೇ ಆಸಾನಿ ಸೇ ಧೋಕಾ ನಾ ದೇ ಸಕೆ. ಸಮಜ್ ಆ ರಹಾ ಹೈ ನಾ ಬಚ್ಚೋ ಆಪ್ಕೋ?
0: ಹಾ ಅಧ್ಯಾಪಿಕಾ ಜಿ, ಸಮಜ್ ಮೇ ಆ ರಹಾ ಹೈ. ಅಧ್ಯಾಪಿಕಾ ಜಿ, ಗಾಂವ್ ಮೇ ಝಗಡೆ ಕಾ ನಿಪಟಾರಾ ಕೇಸೆ ಹೋತಾ ಹೈ?
1: ಗಾಂವ್ ಮೇ ತೋ ಪಂಚಾಯತ್ ಹೋತಿ ಹೈ, ವಹಿ ಝಗಡೋ ಕೋ ಸುಲ್ಝಾತಿ ಹೈ.
2: ಶಾಬಾಶ್. ಗಾಂವ್ ಮೇ ಝಗಡೋ ಕಾ ನಿಪಟಾರಾ ಕರ್ನೆ ಕೆ ಲಿಯೆ ಗ್ರಾಮ ಪಂಚಾಯತ್ ಔರ್ ನ್ಯಾಯ ಪಂಚಾಯತ್ ಹೋತಿ ಹೈ. ಪಹಲೆ ಇನ್ಹೇ ಸರ್ಕಾರ ಕಿ ತರಫ ಸೇ ಬಹುತ್ ಕಮ್ ಅಧಿಕಾರ ಮಿಲೆ ಥೇ. ಲೇಕಿನ್ ಅಬ್ ಗ್ರಾಮ ಪಂಚಾಯತ್ ಔರ್ ನ್ಯಾಯ ಪಂಚಾಯತೋ ಕೋ ಧೀರೆ ಧೀರೆ ಅಧಿಕಾರ ಪ್ರದಾನ ಕಿಯೇ ಜಾ ರಹೇ ಹೈ. ಲೇಕಿನ್ ಫಿರ್ ಭೀ ಗಾಂವ್ ಮೇ ಬಹುತ್ ಕುಛ್ ಕರ್ನಾ ಬಾಕಿ ಹೈ.
1: ಮೇಡಮ್, ಕ್ಯಾ ಹಮ್ ಭೀ ಗಾಂವ್ ಕೆ ವಿಕಾಸ್ ಮೇ ಕುಛ್ ಕರ್ ಸಕ್ತೆ ಹೈ?
2: ಕ್ಯೋ ನಹೀ ಕರ್ ಸಕ್ತೆ? ತುಮ್ ಲೋಗ್ ಅಪ್ನೆ ಸ್ಕೂಲ್ ಕಿ ಛುಟ್ಟಿಯೋ ಮೇ ಆಸ್ ಪಾಸ್ ಕೆ ಗಾಂವ್ ಮೇ ಜಾಕರ್ ಅನ್ಪಢ್ ಲೋಗೋ ಕೋ ಪಢಾ ಸಕ್ತೆ ಹೋ

ಆಕಾಶವಾಣಿ ಈ ಸಂಜೆಯ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ 5:30 ಗಿರ್ಮಿಟ್, 6:15 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ ಪ್ರಸ್ತುತಿ ಬಿಕೆ ಸುಮತಿ, ರಸವಾರ್ತೆ 6:30, ಕೃಷಿರಂಗ ಕಾರ್ಯಕ್ರಮ 6:51, ಮಳೆಗಾಲದ ಸಂದರ್ಭದಲ್ಲಿ ಮೀನಿನ ಆರೋಗ್ಯ ಕುರಿತಾಗಿ ಡಾಕ್ಟರ್ ಅಮೋಘ್ ಕೆಆರ್ ಅವರೊಂದಿಗೆ ಸಂದರ್ಶನ, ಇವರೊಂದಿಗೆ ತಿಮ್ಮಪ್ಪ ಹೆಚ್ಗೌಡ. ಇದಾದ ಬಳಿಕ ತುರುವೇಕೆರೆ ತಾಲೂಕು ನೀರಗುಂದ ಪಾಳ್ಯದ ಕಂಚೀರ

0: ಸಂಸ್ಥೆಯ ಹಾಗೂ ಸಂಗಡಿಗರಿಂದ ಭಜನೆ ಪದ 7:45 8:15 8:30 to 8:45 ಸಿರಿಗಂಧ. ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಪಾರ್ಲಿಮೆಂಟ್ ರಿವ್ಯೂ 8:15 9:15 ಪ್ರಚಲಿತ ವಿದ್ಯಮಾನ. ಕ್ರೀಡಾಲೋಕ ಆಟೋಟಗಳ ಸಾಪ್ತಾಹಿಕ ಕಾರ್ಯಕ್ರಮ ಮೂಡಿಬರ್ತಾ ಇದೆ. ರಾತ್ರಿ 9:30 ಅಂತಾರಾಷ್ಟೀಯ ಫುಟ್ಬಾಲ್ ಆಟಗಾರ, ತರಬೇತುದಾರ ಮತ್ತು ಏಕಲವ್ಯ ಪ್ರಶಸ್ತಿ ವಿಜೇತ ಎನ್ಎಸ್ ಮಂಜು ಅವರೊಂದಿಗೆ ಸಂದರ್ಶನವಿದೆ. ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಕೊಡುಗೆ. ಇನ್ನು ರಾತ್ರಿ 10:00 ಸಂಸತ್ ಸದನದ ಪ್ರಶ್ನೋತ್ತರ ಕಾರ್ಯಕಲಾಪಗಳ ಧ್ವನಿಮುದ್ರಣ ದೆಹಲಿ ಕೇಂದ್ರದಿಂದ. ಈ ಎಲ್ಲಾ ಕಾರ್ಯಕ್ರಮಗಳು ಇಂದಿನ ಸಂಜೆಯ ಪ್ರಸಾರದಲ್ಲಿ.
1: ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇದರ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSUWSSB.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಆಕಾಶವಾಣಿ ಇದುವರೆಗೂ ನಿಲಯದ ಕಾರ್ಯಕ್ರಮಗಳನ್ನು 490.1 ಮೀಟರ್ಗಳು ಅಂದರೆ 612 kHz ಮತ್ತು ಡಿಆರ್ಎಂ ತರಂಗಾಂತರ 603 kHz ಕೇಳ್ತಾ ಇದ್ರಿ. ಇಲ್ಲಿಗೆ ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳು ಮುಂದುವರಿಯುತ್ತೆ. ನಿಲಯದ ಮುಂದಿನ ಪ್ರಸಾರ ಕಾರ್ಯ ಸಂಜೆ 5:30 ಆರಂಭ. ಈಗ ಸಮಯ 3:04. ಸಂಜೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.
3: तो ये आप हमें बता सकते हैं और हमारा जो फेसबुक पेज है www.facebook.com तो वहां जाकर के आप अपने विचार व्यक्त कर सकते हैं इसके बारे में. और व्यंजन की भी आज बात करेंगे. देखिए आज फिटनेस की बहुत सारी बात है तो ज्वार के व्यंजन. अब ज्वार भी एक ऐसा अनाज है जो हमारी सेहत के लिए बहुत अच्छा होता है. तो उससे बनने वाले जो व्यंजन है आपके जिस जगह पर, देखिए हमारा जो देश है विविधता से भरा हुआ देश है. हर राज्य में अलग अलग तरह, एक ही चीज से अलग अलग तरह के व्यंजन बनते हैं. तो आप जहां पर रहते हैं, आपके एरिया में, आपके घर में ज्वार से किस तरह के और क्या व्यंजन बनाए जाते हैं उसके बारे में आप हमें बता
4: सकते हैं. क्योंकि जो फिटनेस का ध्यान रखते हैं वो अधिकतर ये ज्वार ही खाते हैं. तो आप बताइए आप किस तरह.
3: वर्षों से हम देखते आए हैं हमारी दादी नानी के जमाने से कि ज्वार के आटे से रोटी बनाई जाती है और विभिन्न तरह की उसके साथ दालें, सब्जियां उसके साथ खाई जाती है. लेकिन इसके अलावा भी और कोई व्यंजन अगर बनाए जाते हैं तो उनके बारे में आप हमें लिखकर भेज सकते हैं. और जब फिटनेस की बात आती है तो फिटनेस तो तभी आती है जब हमारा मन चंगा हो, दिल बहुत स्वस्थ हो, दिमाग बहुत स्वस्थ हो. और उसका एक बहुत ही अच्छा साधन है और वो है संगीत. चलिए सुनते हैं गीत.

0: यूजीन नीचे झुका और उसने धीरे धीरे अपनी पैंट ऊपर उठाई। दुकानदार ने देखा यूजीन का बायां पांव घुटने से कटा हुआ था, नीचे का आधा पैर कृत्रिम था, वहां धातु का पांव लगा हुआ था जिसके सहारे वो थोड़ा मुश्किल से लेकिन बिना सहारे के चल सकता था।
1: अरे बेटा ये तुम्हारा?
2: जी मैडम, आधा पैर नहीं है मेरा। आप बताएं मेरी क्या कीमत है आप जैसे लोगों के बीच। मैं भी इस पपी की तरह कूद नहीं सकता, दौड़ नहीं सकता, तो हो गया ना मैं भी बेकार बोझ।
1: अरे अरे नहीं नहीं बेटा, कैसी बातें करते हो, वो तो मैं बस
2: मैं भी मौका मिलते ही सबसे खुलना मिलना चाहता हूँ, लेकिन शायद मेरी ये कटी टांग ने मुझे सबके बराबर नहीं होने दिया। और 5 साल की उम्र से जानता हूँ मेरे साथ कोई नहीं खेलता, ये सब मैं जानता हूँ, ये सब मुझे पता है
1: बेटा।
2: इसलिए मुझे लगता है कि ये पापी मुझे मेरी कटी टांग से नहीं पहचानेगा, मुझे मेरी दोस्ती और मेरे प्यार से पहचानेगा। मैं नहीं चाहता ये अभी से मेरी तरह आजादी को, प्यार को तरसे। आज से, अभी से ये मेरा हुआ। आजा मेरा दोस्त, आजा।
1: यूजीन बेटा, इस पपी को तुमसे बेहतर भला कौन समझेगा, और शायद ये किसी और के साथ उतना प्यार भी ना पा सके जो इसका अधिकार है। इसे तुम्हें सौंपकर मैं भी निश्चिंत रहूंगी। ये लो, ये अब तुम्हारा हुआ। लो
2: आजा।
3: श्रोताओ, अभी आपने सुना कार्यक्रम मेरा प्यारा दोस्त, और अब इसी के साथ हमारा आज का उमंग कार्यक्रम यहीं पर समाप्त होता है। तो अजीत को
4: और विमलेश को उमंग कार्यक्रम की तकनीकी टीम के साथ कल तक के लिए आज्ञा दीजिए। नमस्कार।
5: उमंग उमंग उमंग उमंग।
6: स्नेहितरे, ಇದುವರೆಗೂ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್ ಕೇಳಿದ್ರಿ. ಈಗ ಕೇಳಿ ನ್ಯಾಯವಾಣಿ
7: ಆಕಾಶವಾಣಿ. ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
8: ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರಗಳು. ನಮ್ಮ ಜೊತೆಗಿದ್ದಾರೆ ವಕೀಲರಾದ ಬಸವಪ್ರಸಾದ್ ಕುನಾಲೆ ಅವರು. ಸರ್ ನಮಸ್ಕಾರ.
9: ನಮಸ್ಕಾರ ಸರ್.
8: ಈಗ ಎಲ್ಲರೂ ಕೂಡ ಮೊಬೈಲ್ ಮೂಲಕವಾಗಿ ಹಣಕಾಸಿನ ವ್ಯವಹಾರಗಳನ್ನು ಮಾಡ್ತಾರೆ, ಯು ಪಿ ಐ ಟ್ರಾನ್ಸಾಕ್ಷನ್ ಮೂಲಕವಾಗಿನೇ ನಡೀತಾ ಇದೆ. ಒಂದು ಕೊತ್ತಂಬರಿ ಸೊಪ್ಪು ತಗೋಬೇಕಂದ್ರೆ ನಾವು ಇವತ್ತು ಸ್ಕ್ಯಾನ್ ಮಾಡಿ ದುಡ್ಡನ್ನು ಕೊಡ್ತಾ ಇದ್ದೀವಿ. ಬಸ್ಸಲ್ಲಿ ಹೋಗ್ತಾ ಇರ್ತೀವಿ, ಬೇರೆ ಬೇರೆ ಶಾಪಿಂಗ್ ಮಾಡ್ತೀವಿ, ಅಲ್ಲಿ ಸಾಮಾನ್ಯವಾಗಿ ನಮ್ಮ ಹತ್ರ ಹಣ ಎಲ್ಲವೂ ಕೂಡ ಬ್ಯಾಂಕ್ ಕನೆಕ್ಟ್ ಆಗಿರುವಂತಹ ಮೊಬೈಲ್ ಅಲ್ಲೇ ಇರುತ್ತೆ. ಅಲ್ಲಿ ಆನ್ಲೈನ್ ವ್ಯವಹಾರಗಳನ್ನೇ ಎಲ್ಲರೂ ಮಾಡ್ತಾರೆ. ಈಗ ಹಣ ಕೊಡ್ಲಿಕ್ಕೆ ಹೋಗಿರ್ತೀವಿ, ಹಣ ನಮ್ಮಿಂದ ಹೋಯ್ತು ಅಂದ್ರೆ ಡೆಬಿಟ್ ಆಯ್ತು ಅಂತ ಇರುತ್ತೆ, ಆದ್ರೆ ಫೇಲ್ ಅಂತ ಬಂದ್ಬಿಡುತ್ತೆ, ಟ್ರಾನ್ಸಾಕ್ಷನ್ ಫೇಲ್ ಅಂತ ಹೇಳಿ. ಆ ಟೈಮಲ್ಲಿ ಸ್ವಲ್ಪ ಆತಂಕ ಆಗುತ್ತೆ ಕೆಲವು ಸಲ. ಈಗ ಹಣ ಕೊಟ್ಟಿದೀವಿ ಅಂತ ನಾವು ಅಲ್ಲಿ ಸ್ಕ್ಯಾನ್ ಮಾಡ್ಬಿಟ್ಟಿರ್ತೀವಿ, ಈ ಕಡೆ ಬಂದ್ಮೇಲೆ ಫೇಲ್ ಅಂತ ಬಂದಿರ್ತದೆ, ಅವಾಗ ಅವನಿಗೆ ಸಮಸ್ಯೆ ಆಗುತ್ತೆ ವ್ಯಾಪಾರ ಮಾಡಿದವನಿಗೆ. ಅದಕ್ಕೆ ಅವರು ಸ್ವಲ್ಪ ಇರಿ ಸರ್ ಒಂದ್ ನಿಮಿಷ ನೋಡ್ತೀನಿ ಅಂತ ಅವರು ಅಂತಾರೆ. ಪರಿಸ್ಥಿತಿಯನ್ನ ಹೇಗೆ ನಿಭಾಯಿಸಬೇಕು ಸರ್?
9: ಸರ್, ಇವಾಗ ಮೊದಲನೇದಾಗಿ ನೀವು ಹೇಳ್ದಂಗೆ ಈ ತರ ಸುಮಾರು ಟ್ರಾನ್ಸಾಕ್ಷನ್ ಆಗುತ್ತೆ, ಆದಾಗ ನಮ್ಗೆ ಡೆಬಿಟ್ ಆಗುತ್ತೆ ನಮ್ಮ ಅಕೌಂಟ್ ಅಲ್ಲಿ, ಅಕೌಂಟ್ ಕಟ್ ಆಗಿರುತ್ತೆ. ಸೊ ಹೀಗಾಗಿ ಏನಾಗುತ್ತೆ ಸರ್, ನಮ್ಮ RBI ರೆಗ್ಯುಲೇಷನ್ಸ್ ಇದೆ, RBI ರೆಗ್ಯುಲೇಷನ್ಸ್ ಪ್ರಕಾರ ನಾವು ಒಂದು ಕಂಪ್ಲೇಂಟ್ ಆನ್ಲೈನ್ ಅಲ್ಲೇ ಒಂದು ಕಂಪ್ಲೇಂಟ್ ಅವ್ರ ವೆಬ್ಸೈಟ್ ಅಲ್ಲಿ ಫೈಲ್ ಮಾಡಬಹುದು. ತರ ಸೋ ಅಂಡ್ ಸೋ UPI ID ಅಲ್ಲಿ ನಾವು ಅದೇನಿದೆ ಸ್ಕ್ರೀನ್ ಶಾಟ್ ಆಗಿರ್ಲಿ ಏನೋ ಈ ತರ ಕಟ್ ಆಗಿದೆ ಅಮೌಂಟ್ ಅದ್ರ ಹೋಗಿಲ್ಲ ಅಂತ ಹೇಳಿ ನಾವು ಕಂಪ್ಲೇಂಟ್ ಫೈಲ್ ಮಾಡಿದ್ರೆ ಅದು ಪರಿಶೀಲನೆ ಮಾಡ್ತಾರೆ ಸರ್. ಅವರು ಅದ್ರ ಪ್ರಕಾರ ಎನ್ಕ್ವೈರಿ ಮಾಡಿ ಹೌದು ಇವ್ರು ಟ್ರಾನ್ಸಾಕ್ಷನ್ ಮಾಡಿದ್ದಾರೆ ಕೊಡಬೇಕು ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ಅದು ವಾಪಸ್ ಅವ್ರ ಅಕೌಂಟ್ ಗೆ ಹೋಗ್ಬೇಕು. ಏನಾದ್ರೂ ಹೋಗಿಲ್ಲ ಅಂದ್ರೆ ಈ RBI ರೆಗ್ಯುಲೇಷನ್ಸ್ ಪ್ರಕಾರ ಈಚ್ ಪರ್ ಡೇ 100 rupees ಕಾಂಪನ್ಸೇಷನ್ ಅಂತ ಕೊಡ್ಬೇಕಾಗುತ್ತೆ ಸರ್. ಈ ತರ ಅಮೌಂಟ್ ಕೊಡ್ಬೇಕಂದ್ರೆ ಇದು ರಿಟರ್ನ್ ಆಗಿಲ್ಲ ಅಂತ ಹೇಳಿ ಒಂದು ಕಾಂಪನ್ಸೇಷನ್ ಪ್ರಾವಿಷನ್ಸ್ ಇದೆ.
8: ಅಂದ್ರೆ ಯಾರಿಗೆ ಈಗ ಕೊಟ್ಟಂತವನಿಗೆ
9: ಅಂದ್ರೆ ನನ್ನ ಅಕೌಂಟ್ ಇಂದ ನಾನು ನಿಮ್ಗೆ ಕಳ್ಸಿದೀನಿ

0: ಆದ್ರೆ ನಿಮ್ಗಿನ್ನು ಅದು ನನ್ನಲ್ಲಿ ಡೆಬಿಟ್ ಆಗಿದೆ, ನಿಮಗೆ
1: ತಲುಪಿಲ್ಲ
0: ತಲುಪಿಲ್ಲ. ಹಾಗಾಗಿ ನನಗೆ 100 ರುಪೀಸ್ ಪರ್ ಡೇ ಕಾಂಪನ್ಸೇಷನ್ ನನಗೆ ಕೊಡಬೇಕಾಗತ್ತೆ ಅಂತ ಒಂದು ಕಾನೂನು ಇದೆ. ಸೊ ಇದನ್ನ ಮಾಡೋದಕ್ಕೆ ನಮ್ಗೆ RBI ಓಂಬುಡ್ಸ್ಮನ್ ಅಂತ ಒಂದು ಅದನ್ನು ಕೋರ್ಟ್ ತರಾನೇ ಒಂದು ಬಾಡಿ ಇದೆ.
1: ಕುಂದುಕೊರತೆಗಳನ್ನ ಅಲ್ಲಿ ಪರಿಶೀಲನೆ ಮಾಡ್ತಾರೆ.
0: ನಿಜ. ಸೊ ಅಲ್ಲಿ ನಾವು ಕಂಪ್ಲೇಂಟ್ ಫೈಲ್ ಮಾಡಿ ಅಲ್ಲಿನು ಪರಿಶೀಲನೆ ಮಾಡಿ 1 ತಿಂಗಳಾಗ್ಲಿ ಕೇಸು, 1 ತಿಂಗಳಾಗ್ಲಿ 2 ತಿಂಗಳಾಗ್ಲಿ ಅಷ್ಟು ತಿಂಗಳು ನಡೀತು ಕೇಸು ಎನ್ಕ್ವೈರಿ ಆಗೋದಕ್ಕೆ. ಸೊ ಅಲ್ಟಿಮೇಟ್ಲಿ ಅವ್ರದ್ದೇನಾದ್ರೂ ಡಿಸಿಷನ್ ಬಂದ್ರೆ, ಹೌದು ಇವರು ಟ್ರಾನ್ಸಾಕ್ಷನ್ ಮಾಡಿದ್ರು ಕರೆಕ್ಟ್ ಆಗಿ ಮಾಡಿದ್ರು, ಆದ್ರೆ ಇವ್ರಿಗೆ ಅದು ತಲುಪಿಲ್ಲ ಹಣ, ಡಿಡಕ್ಟ್ ಆಗಿ ತಪ್ಪಾಗಿ ಡಿಡಕ್ಟ್ ಆಗಿದೆ ಅಂತ ಬಂದ್ರೆ, ಆ 2 ತಿಂಗಳದನ್ನು ಏನ್ ಕಾಂಪನ್ಸೇಷನ್ ಇರಬೇಕು ಪರ್ ಡೇ 100 ರುಪೀಸ್, ಆ ದುಡ್ಡು ಮತ್ತೆ ಎಷ್ಟು ಅಮೌಂಟ್ ಡಿಡಕ್ಟ್ ಆಗಿತ್ತು ಅದೆಲ್ಲ ದುಡ್ಡು ವಾಪಸ್ ಕೊಡಬೇಕು ಅಂತ ಆದೇಶ ಮಾಡ್ತಾರೆ.
1: ಈಗ ಸಾಮಾನ್ಯವಾಗಿ ನಾವು ಹಣವನ್ನ ಹಿಂಗ ಸ್ಕ್ಯಾನ್ ಮಾಡಿದಾಗ ಕೂಡ್ಲೇನೆ ಒಂದು ಸಂದೇಶ ಬರುತ್ತೆ, ನಿಮ್ಮ ಹಣ ಕಟ್ ಆಗಿಲ್ಲ, ನೀವೇನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ, 4-6 ದಿನದಲ್ಲಿ ಅಥವಾ 2-3 ದಿನದಲ್ಲಿ ಅದು ಏನು ನಿಯಮಾನುಸಾರ ಎಷ್ಟು ದಿನ ಇರುತ್ತದೆ ಅಷ್ಟು ದಿನದಲ್ಲಿ ನಿಮ್ಮ ಹಣ ವಾಪಸ್ ಬರುತ್ತೆ ಅಂತ ಅಲ್ಲಿ ಬರುತ್ತದೆ ಸಂದೇಶ. ಅದನ್ನ ನೋಡಿ ನಾವು ಸುಮ್ಮನೆ ಇರಬಹುದು.
0: ನಿಜ.
1: ನಮಗೆ ಬರಬೇಕಾಗಿರೋ ಹಣ ವಾಪಸ್ ಬಂದಿಲ್ಲ ಅಂದ್ರೆ ತಾವು ಹೇಳಿದಂಗೆ ಆಯಾ ಎಲ್ಲಿಗೆ ನಾವು ಉದಾಹರಣೆ ಯಾವ ಒಂದು ಆ್ಯಪ್ ಅನ್ನು ಬಳಸ್ತಿರ್ತೀವಿ ಆ ಆ್ಯಪಿಗೆ ನನ್ನ ಹಣ ಕಟ್ ಆಗಿತ್ತು ಮತ್ತೆ ಬರಲಿಲ್ಲ, 2 ಸಲ ಮಾಡಿದೆ, ದಯವಿಟ್ಟು ಆ ಹಣವನ್ನು ವಾಪಸ್ ಕೊಡೋಕೆ ನೀವು ಟ್ರೈ ಮಾಡಿ ಅಂತ ನಾವು
0: ಕೇಳ್ಕೊಬಹುದು.
1: ಬಟ್ ಈ ವಿಷಯದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಾರೆ ಎಷ್ಟೋ ಜನ ನಮ್ಮ ಗ್ರಾಹಕರು.
0: ಈ RBI ಜೊತೆಗೇನೆ ನಮ್ಮ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಅಲ್ಲಿ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಕೋರ್ಟ್ಸ್ ಇದೆ. ಸೊ ಡಿಸ್ಟ್ರಿಕ್ಟ್ ಕೋರ್ಟ್ ಆಗಿರ್ಲಿ ಇಲ್ಲಾಂದ್ರೆ ಸ್ಟೇಟ್ ಕೋರ್ಟ್ ಆಗಿರ್ಲಿ ಅಲ್ಲೂ ನಾವು ಹೋಗ್ಬಿಟ್ಟು ಈ ಕಂಪ್ಲೇಂಟ್ಸ್ ನ ಫೈಲ್ ಮಾಡಿ ಅದೇನಿದೆ ನಾವು ಪರಿಹಾರ ವಿತ್ ಅಮೌಂಟ್ ಏನ್ ಪರಿಹಾರನು ಕೂಡ ನಾವು ಅದು ತಗೊಂಬಹುದು
1: ಅಲ್ವಾ. ಈ ಕಾನೂನಿನ ತೊಡಕಿಗಾಗಿ ನಾನು ಇಷ್ಟು ಮಾನಸಿಕ ಹಿಂಸೆಯನ್ನು ಅನುಭವಿಸಬೇಕಾಯ್ತು ಅದಕ್ಕೆ ಪರಿಹಾರ ಕೊಡಿ ಅಂತ ಗ್ರಾಹಕರು ಕೇಳ್ತಾರೆ. ಗ್ರಾಹಕರ ನ್ಯಾಯಾಲಯಗಳಲ್ಲಿ ತಮ್ಮ ದಾವೆಯನ್ನ ಹೂಡಿ ನ್ಯಾಯವನ್ನ ಪಡಿಬಹುದು. ಈ ಕುರಿತಾಗಿ ಮಾಹಿತಿ ಮಾಡಿಕೊಟ್ಟಂತಹ ವಕೀಲರಾದಂತಹ ಬಸವ ಪ್ರಸಾದ್ ಗುನಾಲೆ ಅವರೇ, ನಿಮಗೆ ನಮ್ಮ ಕೇಳುಗರ ಪರವಾಗಿ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ
2: ಸರ್. ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ORG ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ AS ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: PM ಜಯ್, ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ಸ್ವಲ್ಪ ಗಮನಿಸಿ, ನಿಮ್ಮ ಅಗತ್ಯದ ಕೆಲಸಗಳ ನಡುವೆ ಇನ್ನೊಂದು ಮಹತ್ವದ ಕೆಲಸವನ್ನು ಮರೆಯಬೇಡಿ.
2: 2025-26 ಹಣಕಾಸು ವರ್ಷದ ಆದಾಯ ತೆರಿಗೆ ರಿಟರ್ನ್ ಅನ್ನು ITR 1 ಅಥವಾ ITR 2 ನಮೂನೆಯಲ್ಲಿ ಸಲ್ಲಿಸಬೇಕಾದ ತೆರಿಗೆದಾರರಿಗೆ ರಿಟರ್ನ್ ಸಲ್ಲಿಸುವ ಕೊನೆಯ ದಿನಾಂಕ 31 ಜುಲೈ 2026.
1: ರಿಟರ್ನ್ ಸಲ್ಲಿಸುವ ಮೊದಲು ನಿಮ್ಮ AIS ಮತ್ತು ಫಾರ್ಮ್ 26AS ಅನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ. ಹಾಗೆಯೇ ನಿಮ್ಮ ವಿದೇಶಿ ಆದಾಯ ಅಥವಾ ವಿದೇಶಿ ಆಸ್ತಿಗಳಿದ್ದರೆ ಅವುಗಳ ಸರಿಯಾದ ಮತ್ತು ಸಂಪೂರ್ಣ ವಿವರಗಳನ್ನು ತಪ್ಪದೇ ನೀಡಿ.
2: ನಿಮ್ಮ ಆದಾಯ ತೆರಿಗೆ ರಿಟರ್ನ್ ನಲ್ಲಿ ಸರಿಯಾದ ಮತ್ತು ನಿಖರವಾದ ಮಾಹಿತಿ ತುಂಬಿ. ಇದು ಶೀಘ್ರ ಮರುಪಾವತಿ ದೊರಕಲು ಸಹಾಯಕ. ಸರಿಯಾದ ರಿಟರ್ನ್, ಶೀಘ್ರ ರಿಫಂಡ್.
1: ಪ್ರತಿಯೊಬ್ಬ ಆದಾಯ ತೆರಿಗೆದಾರ ಒಬ್ಬ ರಾಷ್ಟ್ರ ನಿರ್ಮಾತೃ. ಆದಾಯ ತೆರಿಗೆ ಇಲಾಖೆ, ಭಾರತ ಸರ್ಕಾರ.
3: ಮ್ಯೂಸಿಕಲಿ ಯಾರ್ಸ್, ಮ್ಯಾಜಿಕಲಿ ಯಾರ್ಸ್ ಕೇಳ್ತಾ ಇದ್ದೀರಿ. ಕನ್ನಡ ಕಾಮನ ಬಿಲ್ಲು ಆಕಾಶವಾಣಿ FM ರೈಂಬೋದಲ್ಲಿ ಇದೀಗ ಹೋಮ್ ಬಿಸಿಲಿನ ಹೊತ್ತಿನಲ್ಲಿ ನಿಮ್ಮ ಜೊತೆಯಾಗಿರೋದು ನಾಗಶ್ರೀ. ಮೊದಲ ಪ್ರಶ್ನೆ ಹೀಗಿದೆ ನೋಡಿ, ಉಪೇಂದ್ರ ಅವರ ಈ ಚಿತ್ರ ತಮಿಳಿನ ರೀಮೇಕ್ ಅನ್ನೋದು ಎಲ್ರಿಗೂ ಕೂಡ ತಿಳಿದಿರುವಂಥ ವಿಚಾರ, ಮತ್ತು ಅದು ನಿಜ ಕೂಡ. ಆದರೆ ಮೂಲದ ಮೂಲ ಕೆದಕ್ತಾ ಹೋದರೆ ಇದು ತೋಮಿ ನಾವ್ ಹೇಚ್ ಅನ್ನೋಂಥ 1962 ಮರಾಠಿ ನಾಟಕದಿಂದ ಪ್ರೇರಣೆ ಪಡೆದು ತೆಗೆದಿರುವಂಥ ಸಿನಿಮಾ ಅಂತ ಗೊತ್ತಾಗತ್ತೆ. ಅಂದರೆ ಮೂಲ ತೋಮಿ ನಾವ್ ಹೇಚ್ ಅನ್ನುವಂತಹ ಮರಾಠಿ ನಾಟಕದಿಂದ ಪ್ರೇರಣೆ ಪಡೆದು ತಮಿಳಿನಲ್ಲಿ ಸಿನಿಮಾ ಬಂತು, ಆಮೇಲೆ ತಮಿಳಿನಿಂದ ಕನ್ನಡಕ್ಕೆ ಈ ಸಿನಿಮಾ.

ಬಂತು ಅಂತ ಹೇಳಬಹುದು. ಉಪೇಂದ್ರ ಅವರ ಯಾವ ಚಿತ್ರದ ಕುರಿತು ಈ ಡೀಟೇಲ್ ಹೇಳ್ತಾ ಇದ್ದೀನಿ ನಿಮಗೆ ಗೊತ್ತಾಯ್ತಾ? ಉಪೇಂದ್ರ ಅವರ ಕನ್ನಡ ಚಿತ್ರದ ಹೆಸರನ್ನ ನಮಗೆ ತಿಳಿಸಿ. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. ಇದೀಗ ನಿಮ್ಮ ಕಾಲಾವಕಾಶ ಶುರು.

ಆಕಾಶವಾಣಿ ಎಫ್ಎಂ ರೈಂಬೋದಲ್ಲಿ ನಾವು ಕೇಳಿದಂತಹ ಮೊದಲ ಪ್ರಶ್ನೆ, ಸಾಕಷ್ಟು ಕನ್ಫ್ಯೂಷನ್ ಅಂತೂ ಹುಟ್ಟಾಕಿರೋದು ಸತ್ಯ. ಒಂದಷ್ಟು ಜನ H2O ಅಂತಿದ್ದೀರಿ, ಇನ್ನೊಂದಷ್ಟು ಜನ ಅನಾಥರು ಅಂದ್ರಿ, ರಕ್ತ ಕಣ್ಣೀರು ಅಂದ್ರಿ. ಆದರೆ ಸರಿಯಾದಂತಹ ಉತ್ತರ ಕೊಟ್ಟಿದ್ದು ಜಯಶ್ರೀ, ಸುನಿಲ್, ನೇತ್ರ, ಸುಬ್ರಹ್ಮಣ್ಯ, ಜಯನ್, ಚಂದ್ರಪ್ಪ, ಪದ್ಮಶ್ರೀ, ಸುಭಾನ್ ಕೋರಿ, ಸುಷ್ಮಾ ಕಾರ್ತಿಕ್, ದಿಲೀಪ್ ಕಲ್ಯಾಣ್ಕರ್, ಮಾದಪ್ಪ ಕೃಷ್ಣ, ಹಾಗೆ ನುಂಕಪ್ಪ ಕಾಂಬ್ಳೆ, ಇಷ್ಟು ಜನ. ನಿಮ್ಮೆಲ್ಲರಿಗೂ ಅಭಿನಂದನೆಗಳು. ಮತ್ತಷ್ಟು ಜನ ಸರಿ ಉತ್ತರ ಕೊಟ್ಟಿದ್ದೀರಿ, ಆದರೆ ಮೊದಲಿಗೆ ಈ 10 ಜನರು ಸರಿಯಾದಂತಹ ಉತ್ತರವನ್ನು ಕಳಿಸೋದಕ್ಕೆ ಯಶಸ್ವಿಯಾದರು, ಹಾಗಾಗಿ ಅವರ ಹೆಸರನ್ನು ಹೇಳಿದ್ವಿ. ಆದರೆ ಸರಿ ಉತ್ತರ ನಿಮ್ದು ಕೂಡ ಆಗಿದ್ರೆ ನಿಮಗೂ ಕೂಡ ಅಭಿನಂದನೆಗಳು. ಖಂಡಿತವಾಗಿಯೂ ಸಲ್ಲಲೇಬೇಕು, ಮತ್ತೆ ಸಲ್ಲತಿ ಕೂಡ.

ಉಪೇಂದ್ರ ಅವರ ಈ ಚಿತ್ರ ತಮಿಳಿನ ರೀಮೇಕ್ ಆದರೂ ಕೂಡ ಮೂಲ ಇದು ತೋಮಿ ನವಹೇಜ್ ಅನ್ನುವಂತಹ 1962 ಮರಾಠಿ ನಾಟಕದಿಂದ ಪ್ರೇರಣೆ ಪಡೆದಿರೋದು ಹೌದು ಅಂತ ಹೇಳಿದ್ದೆ. ಮತ್ತೆ ಕನ್ನಡದ ಈ ಚಿತ್ರದ ಹೆಸರೇನು ಅಂತ ಕೇಳಿದ್ದೆ. ಬುದ್ಧಿವಂತ ಅನ್ನೋದು ಸರಿಯಾದಂತಹ ಉತ್ತರ. ನೋಡಿ, 1974 ನಾನ್ ಅವನೆಲ್ಲೈ ಅಂತ ತಮಿಳಿನಲ್ಲಿ ಒಂದು ಚಿತ್ರ ಬಂತು. ಮತ್ತೆ ವಾಪಸ್ ಅದೇ ಹೆಸರಿನ ಚಿತ್ರ 2007 ತಮಿಳಿನಲ್ಲೇ ಬಂತು. 2008 ಬುದ್ಧಿವಂತ ಅಂತ ಕನ್ನಡಕ್ಕೆ ಉಪೇಂದ್ರ ಅವರ ಅಭಿನಯದಲ್ಲಿ ಪರಿಚಯ ಆಯಿತು ಈ ಒಂದು ಸಿನಿಮಾ. ಆದರೆ ಮೂಲ ನೋಡಕ್ಕೆ ಹೋದರೆ 1962 ತೋಮಿ ನವಹೇಜ್ ಅನ್ನುವಂತಹ ಒಂದು ನಾಟಕ ಯಶಸ್ವಿಯಾಗಿತ್ತು. ಮತ್ತು ಇದನ್ನು ಬರೆದಿದ್ದು ಪ್ರಹ್ಲಾದ್ ಕೆ ಅತ್ರೆ ಅವರು. ಇವರ ಈ ನಾಟಕದಿಂದ ಪ್ರೇರಣೆ ಪಡೆದು ತಮಿಳಿಗೆ ಹೋಗಿ ಒಂದಲ್ಲ ಎರಡು ಸಲ ಸಿನಿಮಾಗೆ ಆಮೇಲೆ ಕನ್ನಡಕ್ಕೆ ಬಂತು. ಮತ್ತೆ ನಿಮ್ಗೇನಾದರೂ ಮರಾಠಿ ಸ್ವಲ್ಪ ಅರ್ಥ ಆಗೋ ಹಾಗಿದ್ರು ಕೂಡ ಕನ್ನಡದ ಈ ಸಿನಿಮಾನ ಗುರ್ತು ಹಿಡಿಯೋದು ಅಷ್ಟೊಂದು ಕಷ್ಟ ಇರಲಿಲ್ಲ. ಯಾಕೆಂದರೆ ನಾನು ಅವನಲ್ಲ ಅನ್ನೋಂಥ ಡೈಲಾಗ್ ಸಿಕ್ಕಾಪಟ್ಟೆ ಫೇಮಸ್ ಆಗಿತ್ತು. ಮಾತ್ರವಲ್ಲ, ಇವತ್ತಿಗೂ ಕೂಡ ನಾನು ಅವನಲ್ಲ ಅನ್ನೋಂಥ ಡೈಲಾಗು ಜನಸಾಮಾನ್ಯರ ಮನೆ ಮಾತು ಮನಸ್ಸುಗಳಲ್ಲಿ ಬೆರೆತು ಹೋಗ್ಬಿಟ್ಟಿದೆ. ಮತ್ತು ಬುದ್ಧಿವಂತ ಅನ್ನೋಂಥ ಸಿನಿಮಾ ಸೂಪರ್ ಎಂಟರ್ಟೈನಿಂಗ್ ಮೂವಿಯಾಗಿ ಜನರ ಮನಸ್ಸಿನಲ್ಲಿ ಶಾಶ್ವತವಾಗಿ ನೆಲೆ ಆಗಿದೆ. ಹಾಗಿದ್ಮೇಲೆ ಬುದ್ಧಿವಂತ ಅಂತ ಗೆಸ್ ಮಾಡೋದು ಖಂಡಿತ ಕಷ್ಟ ಆಗ್ತಾ ಇರಲಿಲ್ಲ. ಇರಲಿ, ಯಾರೆಲ್ಲ ಸರಿ ಉತ್ತರ ಕೊಟ್ಟರೆ ನಿಮ್ಮೆಲ್ಲರಿಗೂ ಅಭಿನಂದನೆ ತಿಳಿಸಿದ್ದಾಯಿತು. ಇದೀಗ ಮುಂದಿನ ಪ್ರಶ್ನೆ ಹಿಂದಿ ಸಿನಿಮಾದ ಕುರಿತಾಗಿ. 1942 ದಿ ಕಾಬ್ಲರ್ ಸಿನಿಮಾದಲ್ಲಿ ಬಾಲನಟಿಯಾಗಿ ಇವರು ಕಾಣಿಸ್ಕೊಂಡ್ರು, ಚಿತ್ರರಂಗಕ್ಕೆ ಪ್ರವೇಶವನ್ನು ಪಡೆದುಕೊಂಡ್ರು. ಅದಾದ ನಂತರ ಸೊಹಾಗ್ರಾತ್ ಅನ್ನುವಂತಹ ಚಿತ್ರದಲ್ಲಿ ಪೂರ್ಣ ಪ್ರಮಾಣದ ನಾಯಕಿಯಾಗಿ ನಟಿಸಿದ್ರು. ಮಾತ್ರವಲ್ಲ, ಅದ್ಭುತವಾದಂತಹ ಯಶಸ್ಸನ್ನು ಕೂಡ ಈ ಚಿತ್ರ ಅವರಿಗೆ ತಂದುಕೊಡ್ತು. ಕಾಮಿಡಿ ಇರಲಿ, ಡ್ರಾಮಾ ಇರಲಿ, ಅಥವಾ ಟ್ರಾಜಿಡಿ ಸಿನಿಮಾಗಳಿರಲಿ, ಪ್ರತಿ ಪಾತ್ರಕ್ಕೂ ಕೂಡ ನ್ಯಾಯ ಒದಗಿಸ್ತಿದ್ದಂತಹ ನಟಿಯವರು. ಕೇವಲ 34 ಬದುಕಿದ್ರು, ಸ್ಮಾಲ್ ಪಾಕ್ಸ್ ಬಂದು ತೀರ್ಕೊಂಡ್ಬಿಟ್ರು. ಆ ಒಂದು ಸ್ಮಾಲ್ ಪಾಕ್ಸ್ ಬರುವಂತಹ ಸಂದರ್ಭದಲ್ಲೂ ಕೂಡ ಒಂದು ಸಿನಿಮಾದಲ್ಲಿ ಅವರು ನಟಿಸ್ತಾ ಇದ್ರು. ಇರಲಿ, ಯಾರು ಈ ಹಿಂದಿ ಸಿನಿಮಾದ ನಟಿ ಅಂತ ನನ್ನ ಪ್ರಶ್ನೆ. ನಿಮಗೆ ಉತ್ತರ ಗೊತ್ತಾದರೆ ಬೇಗ ಬೇಗ ನಮಗೆ ಮೆಸೇಜ್ ಮಾಡಿ ತಿಳಿಸಿ. 9480909013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

0: ನನ್ಗೊಬ್ಬ ಹಠ ಮಾರಿ ಪಕ್ಕದ ಮನೆಯಲ್ಲಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನ ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ, ನೋಡಪ್ಪ ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ ಸೊನ್ನೆ ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
3: ಸರಿಯಾದಂತಹ ಉತ್ತರ ಕಳಿಸಿದ್ದಾರೆ NR ಪ್ರಸಾದ್, ಬಿಂದು ಪ್ರಕಾಶ್, ಹೊನ್ನೂರು ಅಲಿ, ಗೀತಾ ಜೋಶಿ, ಹಾಗೆ ಚಂದ್ರಶೇಖರ್, ಆಶಾ ಶ್ರೀನಿವಾಸ್, ಸಿದ್ದಲಿಂಗಮೂರ್ತಿ, ಪುಷ್ಪಾ ಶಾನುಭೋಗರ್, ಚನ್ನಬಸಪ್ಪ ಕರ್ಮಡಿ, ಹಾಗೇನೆ ಫಣೀಂದ್ರ ಅವರು. ಇಷ್ಟು ಜನರ ಉತ್ತರ ಸರಿಯಾಗಿತ್ತು, ನಿಮ್ಮೆಲ್ಲರಿಗೂ ಅಭಿನಂದನೆಗಳು. ಸರಿಯಾದಂತಹ ಉತ್ತರ ಬೇಗ ಬೇಗ ಕಳಿಸಿದವರ ಹೆಸರನ್ನು ಮಾತ್ರ ನಾವು ಹೇಳಿದ್ದೀವಿ. ಒಂದು ಪಕ್ಷ ನೀವು ಸರಿಯಾದಂತಹ ಉತ್ತರ ಕಳಿಸಿ ನಿಮ್ಮ ಹೆಸರು ಹೇಳಿಲ್ಲ, ಮಿಸ್ ಆಗಿದೆ ಅಂದರೆ ಬೇಜಾರು ಮಾಡ್ಕೋಬೇಡಿ. ಮೊದಲ ಹತ್ತರಲ್ಲಿ ನಿಮ್ಮ ಹೆಸರು ಇಲ್ಲದಿದ್ರೆ ಏನಂತೆ, ನೀವು ಸರಿಯಾದ ಉತ್ತರ ಕಂಡು ಹಿಡಿದಿದ್ದಂತೂ ಹೌದಲ್ಲ. ಹಾಗಾಗಿ ನಮ್ಮ ಅಭಿನಂದನೆಗಳು ನಿಮಗೂ ಕೂಡ ಸಲ್ಲತೆ. ಯಾರು ಈ ಬಾಲಿವುಡ್ನ ಅದ್ಭುತ ನಟಿ ಅಂತ ಕೇಳಿದ್ದೆ. ಎಲ್ಲ ಒಂದು ಕ್ಯಾರೆಕ್ಟರ್ಗೂ ಕೂಡ ಜೀವಂತವಾಗಿ ನಟಿಸ್ತಾ ಇದ್ದಂತಹ ನಟಿ, ಜೀವ ತುಂಬ್ತಾ ಇದ್ದಂತಹ ನಟಿ ಇವರು, ಗೀತಾ ಬಾಲಿ ಅನ್ನೋದು ಸರಿಯಾದಂತಹ ಉತ್ತರ ಆಗಿತ್ತು. ತುಂಬ ಜನ ಗೀತಾ ಬಾಲಿ ಅಂತಲೇ ಸರಿಯಾಗಿ ಗೆಸ್ ಮಾಡಿದ್ದೀರಿ, ನಿಮ್ಮೆಲ್ಲರಿಗೂ ಅಭಿನಂದನೆಗಳು. ಇದೀಗ ಮುಂದಿನ ಪ್ರಶ್ನೆ ಹೇಗಿದೆ, ಹಳ್ಳ ಬಂತು ಹಳ್ಳ ಇಷ್ಟು ಶ್ರೀನಿವಾಸ ವೈದ್ಯ, ನಿಮಗೆ ಗೊತ್ತು ಶ್ರೀನಿವಾಸ ವೈದ್ಯರ ಕಾದಂಬರಿ ಹಳ್ಳ ಬಂತು ಹಳ್ಳ. ಹಾಗಿದ್ರೆ ಪುನರ್ವಸು ಇಷ್ಟು - ಪುನರ್ವಸು ಯಾರ ಕಾದಂಬರಿ ಅನ್ನೋದು ನಮ್ಮ ಪ್ರಶ್ನೆ. ಬೇಗ ಬೇಗ ನಿಮ್ಮ ಉತ್ತರ ನಮ್ಮ ಕಡೆಗೆ ಬರಲಿ. ಕನ್ನಡ ಸಾಹಿತ್ಯದ ಬಗ್ಗೆ ನಿಮ್ಗೊಂದು ಸ್ವಲ್ಪ ಅಭಿರುಚಿ ಇದ್ರೂ ಸಾಕು, ಇವರ ಹೆಸರು ಗೊತ್ತೇ ಇರುತ್ತೆ ಮತ್ತು ಇವರ ಕಾದಂಬರಿ ಒಂದಾದರೂ ನೀವು ಓದೇ ಇರ್ತೀರಿ. ಪುನರ್ವಸು ಇಷ್ಟು - ಅಂತ ಕೇಳಿ.

ಆಕಾಶವಾಣಿ ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಿ. ನಾನು ಕೇಳಿದಂತಹ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಕಲಿಸಿದ್ದಾರೆ ರಾಧಾಕೃಷ್ಣ ಚಲ್ಲಹಳ್ಳಿ, ಸುಧಾಮೂರ್ತಿ, ಮಂಜುನಾಥ್ ಇಂದರ್ಗಿ, ದೇವಿ ಸಿಂಗ್, ಪ್ರಮೀಳಾ, ವಾಸಿಂ, ಅಭಿಷೇಕ್, ರೇಣುಕಾ, ಹಾಗೆ ಪ್ರಸನ್ನ ಕುಮಾರ್, ಅರ್ಚನಾ ಪಾಟೀಲ್, ಸುಜಾತಾ ಕೆ ನಟರಾಜ್, ಇಷ್ಟು ಜನರ ಉತ್ತರ ಸರಿಯಾಗಿತ್ತು. ಹಳ್ಳ ಬಂತು ಹಳ್ಳ, ಶ್ರೀನಿವಾಸ ವೈದ್ಯರ ಕಾದಂಬರಿ, ಹಾಗೆಯೇ ಪುನರ್ವಸು ಯಾರ ಕಾದಂಬರಿ ಅಂತ ಕೇಳಿದೆ, ಗಜಾನನ ಶರ್ಮಾ, ಡಾಕ್ಟರ್ ಗಜಾನನ ಶರ್ಮಾ ಅನ್ನೋದು ಸರಿಯಾದಂತಹ ಉತ್ತರ ಆಗಿತ್ತು. ಇವರ ಕಾದಂಬರಿ ಚೆನ್ನಭೈರಾದೇವಿ ಕೇಳಿರ್ತೀರಿ, ಕೆಂಪು ನಂಜಮಣ್ಣಿ ಕೇಳಿರ್ತೀರಿ, ಹಾಗೆ ಪ್ರಮೇಯ, ಪುನರ್ವಸು ಇವೆಲ್ಲ ಕೂಡ ಇವರ ಕಾದಂಬರಿಗಳು. ಈ ಎಲ್ಲ ಕಾದಂಬರಿಗಳನ್ನು ನೀವು ಓದ್ದೇ ಇರಬಹುದು, ಆದರೆ ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ಅನ್ನುವಂತಹ ಹಾಡನ್ನಂತೂ ಕೇಳಿಯೇ ಇರ್ತೀರಾ ಅಲ್ವಾ? ಅದನ್ನು ಬರೆದಿರೋದು ಇದೇ ಗಜಾನನ ಶರ್ಮಾ ಅವರು. ರಾಮನ ಕುರಿತಾಗಿ ಅತ್ಯಂತ ಪ್ರೀತಿ, ಅತ್ಯಂತ ಭಕ್ತಿ, ಪೂರ್ಣವಾಗಿ ಹಾಡಬಲ್ಲಂತಹ ಒಂದು ಗೇಯತೆ ಇರುವಂತಹ ಅಷ್ಟೇ ಒಳ್ಳೆಯ ಭಾವಪೂರ್ಣ ರಚನೆ ಇದು. ಈ ಹಾಡನ್ನಂತೂ ಕೇಳಿಯೇ ಇರ್ತೀರಿ ಅಂತ ಅನ್ಸುತ್ತೆ. ಹಾಗೆಯೇ ಇತಿಹಾಸದ ಕುರಿತು ಆಸಕ್ತಿ ಇದ್ರೆ ಮತ್ತೆ ಮನುಷ್ಯ ಸಂಬಂಧಗಳ ಕುರಿತು ನಿಮ್ಮಲ್ಲಿ ಆಸಕ್ತಿ ಇದ್ರೆ ಖಂಡಿತವಾಗ್ಲೂ ಇವರ ಪುಸ್ತಕ

ಗಳನ್ನ ಓದಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಅಂದ ಹಾಗೆ ರೆಫರೆನ್ಸ್ಗೆ ತೆಗೆದುಕೊಂಡಂತಹ ಶ್ರೀನಿವಾಸ ವೈದ್ಯರ ಹಳ್ಳ ಬಂತು ಹಳ್ಳ ಕೃತಿಯೂ ಅಷ್ಟೇ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದುಕೊಂಡಂತಹ ಕೃತಿ ಇದೂ ಅಷ್ಟೇ. 1950ರ ಅದಕ್ಕೂ ಮುಂಚಿನ ದಶಕದ ಚಿತ್ರಣವನ್ನ ಕೊಡುತ್ತೆ. ತುಂಬಾ ಒಳ್ಳೆಯ ಕಾದಂಬರಿ. ಸಮಯ ಆದಾಗ ಬಿಡುವಾದಾಗ ಖಂಡಿತ ಓದಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಇದುವರೆಗೂ ನಿಮ್ಮ ಜೊತೆಯಾಗಿದ್ದದ್ದು ನಾಗಶ್ರೀ. ಹೇಗನಿಸ್ತು ಕಾರ್ಯಕ್ರಮ ಮತ್ತು ಪ್ರಶ್ನೆಗಳು ಖಂಡಿತ ಮೆಸೇಜ್ ಮಾಡಿ ತಿಳಿಸಿ.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455 ಕರೆ ಮಾಡಿ.

0: Akashvani FM Rainbow 101.3 MHz Musically Yours.
1: ಮ್ಯೂಸಿಕಲಿ ಯೋರ್ಸ್ ಮ್ಯಾಜಿಕಲಿ ಯೋರ್ಸ್ ಕೇಳ್ತಾ ಇದ್ದೀರಿ ಕನ್ನಡ ಕಾಮನಬಿಲ್ಲು ಆಕಾಶವಾಣಿ ಎಫ್ ಎಂ ರೈಂಬೋದಲ್ಲಿ. ಇದೀಗ ಸ್ಫೂರ್ತಿಧಾರೆ ಕಾರ್ಯಕ್ರಮದಲ್ಲಿ ನಮ್ಮ

0: ಜೊತೆಯಾಗಿ ವಾಗ್ದೇವಿ ವಿಲಾಸ್ ಇನ್ಸ್ಟಿಟ್ಯೂಷನ್ಸ್ನ ಚೇರ್ಮನ್ ಕೆ ಹರೀಶ್ ಅವರು ಇದ್ದಾರೆ. ಮೂಲತಃ ಎಲೆಕ್ಟ್ರಾನಿಕ್ಸ್ ಅಂಡ್ ಟೆಲಿಕಮ್ಯುನಿಕೇಷನ್ಸ್ನಲ್ಲಿ ಇಂಜಿನಿಯರಿಂಗ್ ಪದವಿಯನ್ನು ಪಡೆದುಕೊಂಡವರು. ಇಸ್ರೋದಲ್ಲಿ 18 ವರ್ಷಗಳ ಕಾಲ ವಿಜ್ಞಾನಿಯಾಗಿ ಸೇವೆ ಸಲ್ಲಿಸಿದ್ರು. ನಂತರ 2004ರಲ್ಲಿ ವಾಗ್ದೇವಿ ವಿಲಾಸ್ ಶಾಲೆ ಪ್ರಾರಂಭಿಸಿ ಇವತ್ತಿಗೆ 7 ಶಾಲೆಗಳು, 2 PU ಕಾಲೇಜಸ್ ಹಾಗೆ 1 ಪದವಿ ಕಾಲೇಜು ಇವರ ಸುಪರ್ದಿಯಲ್ಲಿ ಇದೆ. ಮಾರ್ಥಹಳ್ಳಿ ಹಾಗೆ ವರ್ತೂರಿನಲ್ಲಿ ಹಿಂದುಳಿದ ಹಾಗೆ ಆರ್ಥಿಕವಾಗಿ ತೊಂದರೆಯಲ್ಲಿರುವಂತಹ ಮಕ್ಕಳಿಗೆ ಉಚಿತ ಶಿಕ್ಷಣ ಶಾಲೆಗಳನ್ನು ನಡೆಸ್ತಾ ಇದ್ದಾರೆ. 800ಕ್ಕೂ ಹೆಚ್ಚು ಮಕ್ಕಳಿಗೆ ಅಲ್ಲಿ ಉಚಿತವಾಗಿ ಶಿಕ್ಷಣವನ್ನು ನೀಡ್ತಾ ಇದ್ದಾರೆ. ಇದಲ್ಲದೆ ಅಪ್ಪಟ ಪರಿಸರ ಪ್ರೇಮಿಯಾಗಿ 3000ಕ್ಕೂ ಹೆಚ್ಚು ಸಸಿಗಳನ್ನು ನೆಟ್ಟಿದ್ದಾರೆ. ಇದಲ್ಲದೆ ಸೋಲಾರ್ ಗ್ರಿಡ್ನ ಅಳವಡಿಸಿ ಸರ್ಕಾರಕ್ಕೆ ವಿದ್ಯುತ್ ಅನ್ನು ಕೊಡ್ತಾ ಇದ್ದಾರೆ. ಹಾಗೆಯೇ ರೈನ್ ವಾಟರ್ ಹಾರ್ವೆಸ್ಟಿಂಗ್ನು ಕೂಡ ಇವರ ವಿದ್ಯಾಸಂಸ್ಥೆಗಳಲ್ಲಿ ಅಚ್ಚುಕಟ್ಟಾಗಿ ಅರೇಂಜ್ ಮಾಡಿದ್ದಾರೆ. ಇದಲ್ಲದೆ ಇವರ ಸಾಧನೆಯನ್ನು ಗಮನಿಸಿ ಜಲಸಿರಿ ಅವಾರ್ಡ್, ವಿಶ್ವದರ್ಶನ ಅವಾರ್ಡ್, ಶ್ರೀಕೃಷ್ಣ ಗೀತಾನುಗ್ರ ಅವಾರ್ಡ್, ಹಾಗೇನೆ ಗ್ಲೋಬಲ್ ಅಚೀವರ್ ಅವಾರ್ಡ್, ಹೀಗೆ ಸಾಕಷ್ಟು ಪ್ರಶಸ್ತಿ ಪುರಸ್ಕಾರಗಳು ಕೂಡ ಸಂದಿದೆ. ಇವತ್ತು ಇವರು ನಮ್ಮ ಜೊತೆಯಾಗಿ ಸ್ಫೂರ್ತಿಧಾರೆ ಕಾರ್ಯಕ್ರಮದಲ್ಲಿ ಮಾತುಕತೆಗೆ ಜೊತೆಯಾಗ್ತಾ ಇದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ಕಾರ, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
1: ನಮಸ್ತೆ ಮ್ಯಾಮ್, ಧನ್ಯವಾದಗಳು.
0: ಮೊದಲಿಗೆ ನಿಮ್ಮ ಸಾಧನೆಗೆ ಅಭಿನಂದನೆಗಳು ಸರ್. ನನಗೆ ಹೇಳೋದಕ್ಕೇನೆ 1.5 ನಿಮಿಷ ಬೇಕಾಯ್ತು, ಆದ್ರೆ ಇನ್ನ ಹೇಳ್ತಾ ಹೋದ್ರೆ ಒಂದು ಇಡೀ ಗಂಟೆಯೂ ಸಾಕಾಗಲ್ಲ ಅಂತ ಅನ್ಸುತ್ತೆ. ಈ ಒಂದು ಯಾನ, ಈ ಒಂದು ಪ್ರಯಾಣ ಖಂಡಿತವಾಗ್ಲೂ ಕೂಡ ಹೂವಿನ ಹಾದಿ ಆಗಿರಲ್ಲ. ಸಾಕಷ್ಟು ಕಷ್ಟಗಳನ್ನು ದಾಟಿ ಬಂದಿರ್ತೀರಿ, ಹಲವಾರು ಸವಾಲು ಸಮಸ್ಯೆಗಳನ್ನು ಕೂಡ ನೋಡಿರ್ತೀರಿ, ಮತ್ತೆ ಒಟ್ಟಾರೆಯಾಗಿ ಈ ಒಂದು ಸ್ಥಿತಿಯಲ್ಲಿ ನಿಂತಾಗ, ಈ ಒಂದು ಸ್ಥಾನದಲ್ಲಿ ನಿಂತಾಗ ನಿಮಗೆ ಹೆಮ್ಮೆ ಅಂತ ಅನ್ಸತ್ತಾ, ಸಂತೋಷ ಅಂತ ಅನ್ಸತ್ತಾ, ಇದು ನಾನಾ ಅಂತ ಪ್ರಶ್ನೆ ಬರುತ್ತಾ?
1: ಖಂಡಿತವಾಗ್ಲು ಮೇಡಮ್. ಮನುಷ್ಯನಿಗೆ ಅವನ ಜೀವನಕ್ಕೆ ತಿರುವು ಕೊಡಬೇಕಾದ್ರೆ ಒಂದಷ್ಟು ಸ್ಫೂರ್ತಿ ಕೊಡುವಂಥ ಅಂಶಗಳಿರಬೇಕು. ನನಗೆ ಮೊದಲು ಸ್ಫೂರ್ತಿ ಅಂದರೆ ನನ್ನ ತಾಯಿ. ಅವರಿಗೆ ಪುಸ್ತಕದ ಹುಚ್ಚು. ಮನೆಯಲ್ಲಿ 100+ ಪುಸ್ತಕಗಳಲ್ಲಿ ಇಟ್ಟಿದ್ರು. ವಾರಕ್ಕೊಂದು ಕಾದಂಬರಿ ಓದಿ ಮುಗಿಸೋರು. ವೃತ್ತಪತ್ರಿಕೆಗಳು, ತರಂಗ, ಸುಧಾ, ಮಯೂರ, ಹೀಗೆ ನಿಯತಕಾಲಿಕಗಳು. ಹೀಗೆ ನಾವು ಬಾಲ್ಯದಿಂದಲೇ ಒಂದು ಥರ ಅಕ್ಷರ ಪ್ರೇಮಿಗಳು ಅನ್ನೋ ಥರ ಬೆಳೆದ್ವಿ. ನಮ್ಮ ಮಾತೃಭಾಷೆ ಮುಂಚೆ ತೆಲುಗು ಅಂತೆ. ಆದರೆ ನಮ್ಮ ತೆಲುಗುನಲ್ಲೇ ಮಾತಾಡ್ತಿದ್ದೀನಿ ಅಂತ ನಮಗೆ ನರ್ಸರಿ ಟೀಚರ್ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ನಮ್ಮ ತಾಯಿ ಕನ್ನಡದಲ್ಲಿ ಅವತ್ತಿಂದ ಮಾತಾಡಿಸೋದಕ್ಕೆ ಪ್ರಾರಂಭ ಆಗಿ ನನ್ನನ್ನು ಕನ್ನಡಿಗನನ್ನಾಗಿ ಮಾಡಿದ್ರು. 2ನೇ ವಯಸ್ಸಲ್ಲಿದ್ದಾಗಲೇ ಅವರು ಕಾಗುಣಿತ ಎಲ್ಲ ಕಲಿಸಿ, ನನಗೆ ಗೊತ್ತಿರೋ ಹಾಗೆ ನಾನು ಪ್ರಜಾವಾಣಿ ಓದಬೇಕಾದ್ರೆ ಪ್ರಜಾ ಬಸವಣ್ಣ ವಾಣಿ ಅಂತ ನನ್ನ 2ನೇ ವಯಸ್ಸಲ್ಲಿ ಓದಿದ್ನಂತೆ. ನಮ್ಮ ತಂದೆ ತಾಯಿ ನ್ಯೂಸ್ ಪೇಪರ್ ನನ್ನ ಕೈಯಲ್ಲಿ ಓದಿಸ್ತಾ ಇದ್ರು ಹೆಡ್ಲೈನ್ಸು. ಅಲ್ಲಿಂದ ಪ್ರಾರಂಭ ಆಗಿದ್ದು. ನಮ್ಮ ರಾಮಾಯಣ ಮಹಾಭಾರತದ ಏನು ಪುಸ್ತಕಗಳನ್ನು ಸಂಪೂರ್ಣ ಭಾರತ ದರ್ಶನ ಮುದ್ರಣಾಲಯ ಪ್ರಕಟಿಸಿದೆ. ನಮ್ಮ ತಾಯಿ ಅಷ್ಟೂ ಪ್ರತಿಗಳನ್ನು ಕೊಂಡು ಓದಿದ್ದಾರೆ, ನಮ್ಮ ಕೈಯಲ್ಲಿ ಓದಿಸಿದ್ದಾರೆ. ಸೊ ಹಾಗಾಗಿ ಈ ಪುಸ್ತಕ ಪ್ರೇಮ ಅನ್ನುವಂಥದ್ದು ಎಲ್ಲೋ ಒಂದು ಕಡೆ ನಮ್ಮನ್ನು ವಿಚಾರಗಳ ಕಡೆಗೆ ಇಳಿತು. ಮತ್ತು ಕಾಲೇಜಲ್ಲಿ ಕನ್ನಡ ರಾಜ್ಯೋತ್ಸವದ ಸಂದರ್ಭದಲ್ಲಿ ಇಟ್ಟಂತಹ ಒಂದು ಸ್ಪರ್ಧೆಯಲ್ಲಿ ನನಗೆ ಪ್ರಥಮ ಬಹುಮಾನವಾಗಿ ಬದುಕಲು ಕಲಿಯಿರಿ ಪುಸ್ತಕ, ಸ್ವಾಮಿ ಜಗದಾತ್ಮಾನಂದ.
0: ಹೌದು,
1: ನನ್ನ ಬದುಕನ್ನು ಪರಿವರ್ತಿಸಿದ ಪುಸ್ತಕ ಅದು ಅಂತ ಹೇಳಬಹುದು. ಮತ್ತು ಬಾಲ್ಯದಿಂದೂ ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ರಾಷ್ಟ್ರೀಯತೆಯ ವಿಚಾರಗಳ ಒಡನಾಟ ಮತ್ತು ದೇಶಭಕ್ತರ ಒಡನಾಟ, ಬಹುಶಃ ಇದೆಲ್ಲ ಕೂಡ ನನ್ನ ಜೀವನವನ್ನು ಪರಿವರ್ತನೆ ಮಾಡೋದಕ್ಕೆ ಕಾರಣ ಅಂತ ಅನ್ಸುತ್ತೆ. ಮತ್ತು ಕಾಲೇಜು ವಿದ್ಯಾರ್ಥಿಗಳ ವ್ಯಕ್ತಿತ್ವ ವಿಕಾಸ ಆಂದೋಲನಕ್ಕೆ ನನ್ನನ್ನು ಬೆಂಗಳೂರು ಮಹಾನಗರದ ಪ್ರವರ್ತಕನನ್ನಾಗಿ ಮಾಡಿದರು. ಸೊ ಹಾಗಾಗಿ ಎಲ್ಲ ವಿಚಾರಗಳು ಎಲ್ಲೋ ಒಂದು ಕಡೆ ನನ್ನ ಏನು ಒಂದು ದಾಹ ಇತ್ತು. ನಮ್ಮ ಗುರುಗಳು ಹೇಳ್ತಾ ಇದ್ರು ಏನಂತಂದರೆ, ವಿವೇಕಾನಂದರ ಏನು ವಾಣಿ ಇದೆ, ಎಜುಕೇಷನ್ ಇಸ್ ದಿ ಮ್ಯಾನಿಫೆಸ್ಟೇಷನ್ ಆಫ್ ದಿ ಪರ್ಫೆಕ್ಷನ್ ಆಲ್ರೆಡಿ ಎಕ್ಸಿಸ್ಟಿಂಗ್ ಇನ್ ಮ್ಯಾನ್ ಅಂತ. ಈಗ ನಾವೊಂದು ಮಾವಿನ ಸಸಿಯನ್ನು ನೆಟ್ಟಾಗ, ಬೀಜವನ್ನು ನೆಟ್ಟಾಗ, ಅದು ಮಾವಿನ ಗಿಡ ಹೇಗೆ ಬೆಳಿಬೇಕೋ ಅದು ಈಗಾಗಲೇ ಆ ಮಾವಿನ ಬೀಜದಲ್ಲಿದೆ. ಸೊ ಹಾಗಾಗಿ ಪ್ರತಿಯೊಬ್ಬರಲ್ಲೂ ಕೂಡ ತಾನು ಏನಾಗಬಲ್ಲೆ, ಏನಾಗಬಹುದು, ಏನಾಗಬೇಕು ಅನ್ನುವಂಥದ್ದು ಇದೆ. ಅದಕ್ಕೆ ಸೂಕ್ತವಾದಂತಹ ವಾತಾವರಣ ಒಂದು ನಿರ್ಮಾಣ ಆದರೆ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಅಲ್ಪದಿಂದ ಅನಂತವನ್ನು ಸಾಧಿಸಬಲ್ಲ. ಸೊ ಹಾಗಾಗಿ ಇದಕ್ಕೆ ನನ್ನ ಗುರುಗಳು, ನನ್ನ ಬಾಲ್ಯದಲ್ಲಿ ನನ್ನ ತಂದೆ ತಾಯಿ, ಮತ್ತು ಆನಂತರ ನನಗೆ ಜೀವನದಲ್ಲಿ ನನ್ನ ಶಾಲೆಯಲ್ಲಿ ಕಾಲೇಜಲ್ಲಿ ಸಿಕ್ಕಂತಹ ಗುರುಗಳು, ಸ್ವಾಮಿ ಜಗದಾತ್ಮಾನಂದರು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಾತಾವರಣ, ಮತ್ತು ಅಲ್ಲಿ ಸಿಕ್ಕಂತಹ ಮಹಾನ್ ವ್ಯಕ್ತಿಗಳು. ಹೀಗೆ ಜೀವನದಲ್ಲಿ ಒಂದು ಉದ್ದೇಶ ಇರಬೇಕು. ದೇರ್ ಶುಡ್ ಬಿ ಎ ಪರ್ಪಸ್ ಫಾರ್ ದಿ ಲೈಫ್. ದಿ ಬಿಗ್ಗರ್ ಪರ್ಪಸ್ ಇನ್ ಲೈಫ್ ವಿಲ್ ಮೇಕ್ ಯು ಬಿಗ್ಗರ್ ದ್ಯಾನ್ ವಾಟ್ ಯು ಆರ್ ಟುಡೇ ಅನ್ನುವಂಥದ್ದನ್ನು ನನಗೆ ಜೀವನದಲ್ಲಿ ಅದು ಕಲಿಸ್ಕೊಡ್ತು.
0: ನಿಜಕ್ಕೂ ಮೊದಲ ಮಾತುಗಳೇ ಎಷ್ಟು ಸ್ಫೂರ್ತಿದಾಯಕವಾಗಿದೆ ಅಂತಂದ್ರೆ, ಒಂದು ಇಡೀ ಗಂಟೆ ಎಷ್ಟು ಚೆನ್ನಾಗಿರ್ಬೋದು.

ಹೋಗಬಹುದು ಅನ್ನುವಂತಹ ಒಂದು ಝಲಕನ ನಮ್ಗೆ ಈಗಾಗಲೇ ಕೊಟ್ಟಿದೆ ಸರ್. ಮಾತನ್ನ ಮುಂದುವರಿಸ್ತೀವಿ ಒಂದು ಹಾಡಿನ ನಂತರ. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಿ ವಾಗ್ದೇವಿ ವಿಲಾಸ್ ಇನ್ಸ್ಟಿಟ್ಯೂಷನ್ಸ್ನ ಚೇರ್ಮನ್ ಕೆ ಹರೀಶ್ ಅವರೊಂದಿಗಿನ ಮಾತುಕತೆಯನ್ನ. ನಿಮ್ಮಲ್ಲೂ ಕೂಡ ಪ್ರಶ್ನೆಗಳಿರಬಹುದು, ನಿಮ್ಮ ಅನಿಸಿಕೆ ಅಭಿಪ್ರಾಯಕ್ಕೂ ಕೂಡ ಸ್ವಾಗತ. ಸಂದೇಶ ಕಳಿಸಿ 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆ.

ಆಕಾಶವಾಣಿ ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಿ. ವಾಗ್ದೇವಿ ವಿಲಾಸ್ ಇನ್ಸ್ಟಿಟ್ಯೂಷನ್ಸ್ನ ಚೇರ್ಮನ್ ಕೆ ಹರೀಶ್ ಅವರೊಂದಿಗಿನ ಮಾತುಕತೆಯನ್ನು ಮುಂದುವರಿಸ್ತಾ ಇದ್ದೀವಿ. ಸರ್, ನೀವು ಹೇಳಿದ್ರಿ ತುಂಬ ಕೆಲವು ಶಬ್ದಗಳಲ್ಲೇ ತಿಳಿಸ್ಕೊಟ್ರಿ, ಹೇಗಿತ್ತು ನಿಮ್ಮ ಸಮೃದ್ಧವಾದಂತಹ ಬಾಲ್ಯ, ಅದಾದ ನಂತರ ತುಂಬ ಸುಸಂಸ್ಕೃತವಾದಂತಹ ಪುಸ್ತಕಗಳ ಓದು, ಮತ್ತೆ ಸಿಕ್ಕಂತಹ ಜನರು, ಒಡನಾಟ, ಪ್ರತಿಯೊಂದರಿಂದಲೂ ಕೂಡ ನೀವು ಕಲಿತಾನೇ ಬಂದ್ರಿ. ಮತ್ತೆ ಇಸ್ರೋದಲ್ಲಿ ವಿಜ್ಞಾನಿಯಾಗಿ 18 ವರ್ಷಗಳ ಕಾಲ ಕೆಲಸ ಮಾಡಿ ನಂತರ ಶಿಕ್ಷಣ ಕ್ಷೇತ್ರದ ಕಡೆ ಮುಖ ಮಾಡಿದ್ರಿ. ಶಿಕ್ಷಣ ಕ್ಷೇತ್ರದ ಒಂದು ಸವಾಲುಗಳು ಹಾಗೆಯೇ ಸಮಸ್ಯೆಗಳು ಪ್ರತಿಯೊಂದನ್ನು ಕೂಡ ನಿಮ್ಮದೇ ರೀತಿಯಲ್ಲಿ ನೀವು ಟ್ಯಾಕಲ್ ಮಾಡಿದ್ದೀರಿ. ಮತ್ತೆ ಯಶಸ್ವಿಯಾಗಿ ಇದೀಗ 7 ಶಾಲೆಗಳು ಹಾಗೆ 2 ಕಾಲೇಜು, 1 ಪದವಿ ಕಾಲೇಜ್ನ ನಡೆಸ್ಕೊಂಡು ಬರ್ತಾ ಇದ್ದೀರಿ.

0: ಈ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಇಂಥದ್ದೊಂದು ಕ್ರಾಂತಿಯನ್ನ ಮಾಡಬೇಕು ಅಂತ ಅನಿಸಿದ್ದು ಹೇಗೆ, ಮತ್ತೆ ಆ ಜರ್ನಿ ಹೇಗಿತ್ತು?
1: ಮೇಡಮ್, ನಾನು ಇಸ್ರೋದಲ್ಲಿ ಕೆಲಸ ಮಾಡ್ತಾ ಇದ್ದಾಗ ನಾನು ನಿಮಗೆ ಈಗಾಗಲೇ ಹೇಳಿದಾಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸೇವಾ ವಿಭಾಗ ಇದೆ, ಸೇವಾ ಭಾರತಿ ಅಂತ. ಆ ಸೇವಾ ಭಾರತಿಯಿಂದ ನಾವು ವೃಕ್ಷ ಸಹಸ್ರ ಯೋಜನೆ ಅಂತ ಇತ್ತು. ಅಂದರೆ 1000 ವೃಕ್ಷಗಳನ್ನು ಬೇರೆ ಬೇರೆ ಬಡಾವಣೆಗಳಲ್ಲಿ ನೆಡುವಂಥದ್ದು, ಮತ್ತು ಉಚಿತ ಶಿಕ್ಷಣ. ಅಂದರೆ ಯಾರು ನಮ್ಮ ಟ್ಯೂಷನ್ ತರಗತಿಗಳು ಹೈಸ್ಕೂಲ್ ಮತ್ತು PUC ಅವ್ರಿಗೆ ಯಾರಿಗೆ ಪಠ್ಯಗಳು ಕಷ್ಟ ಆಗ್ತಾಯಿದೆ,

ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡಿದ್ದೆ. ಆ ಸೇವಾ ಭಾರತಿಯಲ್ಲಿದ್ದಾಗ 8, 9, 10 ತರಗತಿ ಮಕ್ಕಳಿಗೆ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಮಾಧ್ಯಮಗಳಲ್ಲಿ, ಇಂಗ್ಲೀಷ್ ಅಲ್ಲಿ ಸ್ವಲ್ಪ ರೂರಲ್ ಏರಿಯಾ ಕೃಷ್ಣರಾಜಪುರ ಅದೆಲ್ಲ, ಆವಾಗ ಇಂಗ್ಲೀಷ್ ಭಾಳ ಮಕ್ಕಳಿಗೆ ಕಷ್ಟ ಆಗ್ತಾಯಿತ್ತು, ಗಣಿತ ವಿಜ್ಞಾನ ಕಷ್ಟ ಆಗ್ತಾಯಿತ್ತು. ಹಾಗಾಗಿ ಇಂಗ್ಲೀಷ್ ಭಾಷೆ, ಗಣಿತ ಮತ್ತು ವಿಜ್ಞಾನ ಇವುಗಳನ್ನು ನಾವು ನುರಿತ ಅಧ್ಯಾಪಕರನ್ನೆಲ್ಲನೂ ಕೂಡ ಅಕ್ಕಪಕ್ಕದ ಶಾಲೆಗಳಿಂದ ಎಲ್ಲ ಕೂಡ ಅವ್ರನ್ನ ರಿಕ್ವೆಸ್ಟ್ ಮಾಡಿ ಕರ್ಕೊಂಡು ಸಂಜೆ ಹೊತ್ತು ಫ್ರೀ ಟ್ಯೂಷನ್ ಕ್ಲಾಸಸ್ ನಡೆಸ್ತಾ ಇದ್ವಿ. ನನಗೆ ಆವಾಗಲೂ ಕೂಡ ಕನಸು ಮನಸ್ಸಲ್ಲೂ ಕೂಡ ನಾನು ಒಂದು ದಿವಸ ಶಾಲೆಯನ್ನು ತೆರೀತೀನಿ ಅನ್ನೋಂಥದ್ದು ಕಲ್ಪನೆ ಇಲ್ಲ. ನನ್ನ ದೊಡ್ಡ ಮಗ ವಿಶ್ವಜಿತ್ತು, ಅವನು 6 ಅವನಿಗಾಗ, ನಾವು ಶೃಂಗೇರಿ ಶಾರದಾಂಬಾ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕುಂಕುಮ ಪ್ರಸಾದವನ್ನು ತಂದು ಅವನಿಗೆ ಇಟ್ಟು ಕಳಿಸಿದ್ವಿ. ಅವನು ಹೋಗುವಂಥ ಒಂದು ಕಾನ್ವೆಂಟ್ ಶಾಲೆಯಲ್ಲಿ ಅದನ್ನು ಅಳಿಸ್ಬಿಟ್ರಾಗ, ಇಲ್ಲ ಇದೆಲ್ಲ ಇಟ್ಕೊಂಡು ಬರೋ ಹಾಗಿಲ್ಲ ಅಂತ, ಅವನು ಹತ್ಕೊಂಡು ಮನೆಗೆ ಬಂದ, ನಾಳೆಯಿಂದ ನಾನು ಶಾಲೆಗೆ ಹೋಗಲ್ಲ ಅಂತ. ಸರಿ, ನಾನು ಈ ಥರ ಅಳ್ತಾ ಇದ್ದಾನಲ್ಲ ಅಂತ ನಾನು ಶಾಲೆಗೆ ಹೋಗಿ ಕೇಳಿದೆ, ನೀವೇನು ಕಳಿಸಿದ್ರಿ, ನೀವು ಡೈರಿ ನೋಟ್ ಕಳಿಸ್ಬೋದಾಗಿತ್ತು, ನಾವೇನು ದಿನ ಇಟ್ಟು ಕಳಿಸಲ್ವಲ್ಲ, ಇಲ್ಲ ಇಲ್ಲ ನೀವು ಅದೆಲ್ಲ ಆಗೆಲ್ಲ ಇಟ್ಟು ಕಳಿಸೋ ಹಾಗಿಲ್ಲ ಅಂತ ಸ್ವಲ್ಪ ಆಕೆ ವೈಸ್ ಪ್ರಿನ್ಸಿಪಾಲು, ಆಕೆ ಅಲ್ಲೇ ನನ್ನಾಗಿದ್ದರು, ಸ್ವಲ್ಪ ಸ್ಟ್ರಿಕ್ಟಾಗಿ ಹೇಳಿದ್ರು. ನಾನು ಹೇಳಿದೆ, ಇಲ್ಲ ಮೇಡಮ್, ನೀವು ಆ ಥರ ಸ್ಟ್ರಿಕ್ಟಾಗಿ ಹೇಳಿ ಬೆಳೆಯೋ ಮಗುನ, ಸಣ್ಣ ಮಕ್ಕಳನ್ನು ಆ ಥರ ಗದರಬಾರ್ದು, ನೋಡಿ ಅವನು ನಾಳೆಯಿಂದ ಶಾಲೆಗೆ ಬರಲ್ಲ ಅಂತ ಇದ್ದಾನೆ, ಇಲ್ಲ ನೀವು ಅದನ್ನೆಲ್ಲನೂ ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕು ಅಂತಂದರು. ನಾನು ಹೇಳಿದೆ, ನೋಡಿ ನೀವು ಶಿಕ್ಷಣದ ನೆಪದಲ್ಲಿ ನಮ್ಮ ಸಂಸ್ಕೃತಿಯಿಂದ ನಮ್ಮ ಮಕ್ಕಳನ್ನು ದೂರ ಮಾಡೋದು ಸರಿ ಇಲ್ಲ. ಇನ್ ದಿ ನೇಮ್ ಆಫ್ ಎಜುಕೇಷನ್ ಯು ಕೆನಾಟ್ ಡಿ ರೂಟ್ ಅವರ್ ಚಿಲ್ಡ್ರನ್ ಫ್ರಮ್ ಅವರ್ ಕಲ್ಚರ್. ಹಾಗಾಗಿ ನಾವು ದಿನ ಇಟ್ಟು ಕಳಿಸ್ತಾ ಇರಲಿಲ್ಲ, ಶೃಂಗೇರಿಗೆ ಹೋಗಿದ್ವಿ, ವಿದ್ಯಾ ಆದಿದೇವತೆ ನಾವು ಇಟ್ಟು ಕಳಿಸಿದ್ದೀವಿ ಅಂತ. ಸರಿ, ನಾನು ಅದನ್ನು ಡಿಸ್ಪ್ಯೂಟ್ ಮಾಡಿದಾಗ ಆಕೆ ಗ್ರೇ ಕಲರ್ ಗೌನ್ ಹಾಕ್ಕೊಂಡಿದ್ರು, ಪಕ್ಕದ ಕ್ಲಾಸ್ ಟೀಚರು ಸೀರೆ ಹಾಕ್ಕೊಂಡಿದ್ರು. ನೋಡಿ, ಅವ್ರು ಸೀರೆ ಹಾಕ್ಕೊಂಡಿದ್ದಾರೆ ಅದು ಅವ್ರ ಸ್ವಾತಂತ್ರ್ಯ, ನೀವು ಗೌನ್ ಹಾಕ್ಕೊಂಡಿದ್ರಿ ಇದು ನಿಮ್ಮ ಸ್ವಾತಂತ್ರ್ಯ, ಇದು ಕುಂಕುಮ ಇಟ್ಕೊಂಡಿದ್ವಿ ನಮ್ಮ ಸ್ವಾತಂತ್ರ್ಯ, ನಿಮ್ಮ ಸ್ವಾತಂತ್ರ್ಯಕ್ಕೆ ನಾವು ಅಡ್ಡಿ ಬಂದಿಲ್ಲ, ನಮ್ಮ ಸ್ವಾತಂತ್ರ್ಯಕ್ಕೆ ನೀವು ಅಡ್ಡಿ ಬರಬೇಡಿ ಅಂತಂದೆ. ಯು ಕೆನಾಟ್ ಟಾಕ್ ಆಲ್ ದೋಸ್ ಥಿಂಗ್ಸ್, ವಿ ನೆವರ್ ಆಸ್ಕ್ ಯು ಟು ಪುಟ್ ಯುವರ್ ಚೈಲ್ಡ್ ಇನ್ ಅವರ್ ಸ್ಕೂಲ್ ಅಂತ, ನಿಮ್ಮ ಮಗು ನಮ್ಮ ಸ್ಕೂಲಲ್ಲಿ ಹಾಕಬೇಕು ಅಂತ ನಾವೇನು ಹೇಳಿಲ್ವಲ್ಲ ಅಂತ. ಆವಾಗ ನನಗೆಲ್ಲೋ ಒಂದು ಕಡೆ ಅಂತಃಪ್ರಜ್ಞೆ ಅನ್ನೋವಂಥದ್ದು ಒಂದು ಸ್ವಲ್ಪ ಚುಚ್ಚಿತು. ಇಲ್ಲ, ನಮ್ಮ ಶಾಲೆಗಳು, ನಮ್ಮ ದೇಶದಲ್ಲೇ ನಮ್ಮ ಸಂಸ್ಕೃತಿ ಪರಂಪರೆಗಳನ್ನು ನಾವು ಅಳವಡಿಸ್ಕೊಳ್ಳೋಕ್ಕಾಗದೇ ಇದ್ದರೆ, ಶಿಕ್ಷಣದ ನೆಪದಲ್ಲಿ ನಮ್ಮ ಮಕ್ಕಳನ್ನು ಆಧುನಿಕತೆಗೆ ಇಳಿಯುವಂಥದ್ದು ಅಥವಾ ನಮ್ಮ ಬೇರೆಗಳಿಂದ ನಮ್ಮನ್ನು ದೂರ ಮಾಡುವಂಥದ್ದು ಎಲ್ಲೋ ಒಂದು ಕಡೆ ಇದೆಲ್ಲ ಒಂದು ರೀತಿ ಗೊತ್ತಾಗದೆ ಮಕ್ಕಳಲ್ಲಿ ಬಿರಿಸ್ತಾ ಇರುವಂಥ ವಿಷ, ಇದಕ್ಕೆ ಪರಿಹಾರಕ್ಕೆ ಏನಾದರೂ ಮಾಡಬೇಕು ಅಂತ ಆವತ್ತಿಂದ ಅಂದುಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದೆ. ಆವಾಗ ನಾನು ಇಸ್ರೋದಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು ನಿಜ, ಆವಾಗ ಇನ್ನೂ 4th pay ಕಮಿಷನ್ ಕೂಡ ಬರ್ತಾ ಇರಲಿಲ್ಲ, ಬಂದಿರಲಿಲ್ಲ, ಆಗಷ್ಟೇ ಬಂದಿತ್ತು. ನಮಗೆ ಬರೋವಂಥ ಸಂಬಳ ಏನಿದ್ರೂ ನಮ್ಮ ಮನೆ ನಮಗೆ ಖರ್ಚಿಗೆ ಅಷ್ಟೇ ಸಾಲ್ತೇ ಹೊರತು ಅದಕ್ಕಿಂತ ಮುಂಚೆ ಇನ್ನೇನು ಯೋಚನೆ ಮಾಡೋದಕ್ಕೆ ಸಾಧ್ಯ ಇರ್ತಿರಲಿಲ್ಲ. ಆವಾಗ ನಾನು ಅಂದ್ಕೊಂಡೆ, ಇಲ್ಲ ನಾನು ಸಿರಿವಂತನಾಗಬೇಕು, ನಾನು ನನ್ನದೇ ಶಾಲೆಗಳನ್ನು ಪ್ರಾರಂಭ ಮಾಡಬೇಕು ಅಂತ. ಆವಾಗ ನನಗೆ ನನ್ನ ಹೈಸ್ಕೂಲ್ ದಿನಗಳಲ್ಲಿ, ಕಾಲೇಜ್ ದಿನಗಳಲ್ಲಿ ಓದಿದ್ದ ಕಾದಂಬರಿ ಜ್ಞಾಪಕ ಬಂತು, ದುಡ್ಡು ದುಡ್ಡು ಅಂತ ಎಂಡಮೂರಿ ವೀರೇಂದ್ರನಾಥ್ ಅವ್ರದ್ದು. ನಾವು ನಮ್ಮ ಮನೆಯಲ್ಲಿ ಆವಾಗ ತರಂಗ ಓದೋದಕ್ಕೆ ಪೈಪೋಟಿ, ನನಗೆ ನನ್ನ ಅಕ್ಕಂದರಿಗೆ ಮಂಗಳವಾರ ಬೆಳಗ್ಗೆ ಬಂದರೆ 5:30-6 ಪೇಪರ್ ಬಂದರೆ ಫಸ್ಟು ತರಂಗ ಕಿತ್ಕೊಂಡು ತುಳಸಿದಳ ಕಾದಂಬರಿ ಇರ್ಬೋದು, ದುಡ್ಡು ದುಡ್ಡು ಆಗಿರ್ಬೋದು, ಬೆಳದಿಂಗಳ ಬಾಲೆ ಆಗಿರ್ಬೋದು, ಹೀಗೆ ಆ ಕಾದಂಬರಿ ಓದೋ ಹುಚ್ಚು. ಆವಾಗ ನನಗೆ ಆ ದುಡ್ಡು ದುಡ್ಡು ಕಾದಂಬರಿನಲ್ಲಿ ಅದರ ನಾಯಕ, ಕಥಾನಾಯಕ ಸಾಮಾನ್ಯ ವ್ಯಕ್ತಿ, ಅವನಿಗೆ ಈ ರೀತಿ ಬಿಸ್ನೆಸ್ ಮಾಡಬೇಕು ಅಂತ ಅನ್ಸುತ್ತೆ, ಎಲ್ಲ ಅವಮಾನ ಆಗಿರುತ್ತೆ. ಅವನು ಒಂದು ಪಾರ್ಕಲ್ಲಿ ಕೂತಿರ್ತಾನೆ, ಯಾರೋ ಮಾರೋದಕ್ಕೆ ಕಡಲೆಕಾಯಿ ತೊಗೊಂಬರ್ತಾರೆ, ಇಲ್ಲಿ ಲಾಲ್ಬಾಗ್ ಪಕ್ಕದಲ್ಲೇ ಕಬ್ಬನ್ ಪಾರ್ಕ್ ಇದೆಯಲ್ಲ, ಹಾಗೆ ಕಡಲೆಕಾಯಿ ತಿಂತ ತಿಂತ ನಾನೇನಾದ್ರು ಮಾಡಬೇಕಲ್ಲ ಅಂತ ಯೋಚನೆ ಮಾಡ್ತಾನೆ. ಯೋಚನೆ ಮಾಡಿ ಮಾಡಿ ಅಂದ್ಕೊಳ್ತಾನೆ, ಇಲ್ಲ ನಾನು ಹೋಗಿ ಇನ್ಯಾರನೋ ಐಡಿಯಾ ಕೇಳೋಕ್ಕಾಗಲ್ಲ, ನನ್ನ ಹತ್ರ ಈಗ ಒಂದು 10 rupees ಇದೆ, ಇದನ್ನೇ ಮೂಲ ಬಂಡವಾಳ ಮಾಡಿಕೊಂಡು ಅವನೇನು ಮಾಡ್ತಾನೆ, ಒಂದು ಕಡಲೆಕಾಯಿ 1 kg 2 kg ಅಷ್ಟೊಂಡು ಅದನ್ನು ಹುರಿದು ಇವನು ಹೇಗೆ ಮಾರ್ತಾ ಇದ್ನೋ ಅದೇ ಥರ ಮಾನದಿಂದ ಅವನು ಮಾರೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಆ 10 rupees ಅದನ್ನು ರೀಟೈಲಲ್ಲಿ ಮಾರಿದಾಗ ಒಂದು 20-25 rupees ಆಗುತ್ತೆ, ಮತ್ತೆ ಅದನ್ನು ಬಂಡವಾಳ ಹಾಕ್ತಾನೆ, ಹಾಗೇ ಬೆಳೀತಾ ಹೋಗಿ ಆಮೇಲೆ ಫುಡ್ ಇಂಡಸ್ಟ್ರಿ ಸ್ಟಾರ್ಟ್ ಮಾಡಿಬಿಡ್ತಾನೆ, ಬಹಳ ಎತ್ತರಕ್ಕೆ ಬೆಳೀತಾನೆ, ಎಕ್ಸ್ಪೋರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಯಾವುದೋ ಒಂದು ತಪ್ಪು ಮಾಡಿ ಮತ್ತೆ ಪಾತಾಳಕ್ಕೆ ಬೀಳ್ತಾನೆ. ಆವಾಗ ಮತ್ತೆ ಆತ್ಮಾವಲೋಕನ ಮಾಡಿಕೊಂಡು ಮತ್ತೆ ಎತ್ತರಕ್ಕೆ ಬೆಳೀತಾನೆ, ದೊಡ್ಡ ಸಂಸ್ಥಾಪ ಆಗುತ್ತಾನೆ, ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಆಗ್ತಾನೆ. ಅದು ಕಥೆನೇ ಆಗಿದ್ರು, ಕಲ್ಪನೆಯೇ ಆಗಿದ್ರು, ಒಬ್ಬ ಮಹಾನ್ ಭಾವ ಹೇಳಿದ್ದಾನೆ, ಯಾವುದು ಸಾಧ್ಯತೆ ಇದೆಯೋ ಅದು ಮಾತ್ರನೇ ನಿನ್ನ ಮನಸ್ಸಿನಲ್ಲಿ ಕನಸಾಗಿ ಆಗೋದು ಬರೋದಕ್ಕೆ ಸಾಧ್ಯ ಅಂತ. ಇವನ್ ಎ ಡ್ರೀಮ್ ಈಸ್ ಎ ಡಿಸ್ಟೆಂಟ್ ಪಾಸಿಬಿಲಿಟಿ, ಒಂದು ವಾಕ್ಯ ಒಬ್ಬ ಮಹಾನ್ ವ್ಯಕ್ತಿ ಹೇಳಿರುವಂಥದ್ದು. ಸೊ ಹಾಗಾಗಿ ಐ ಸ್ಟಾರ್ಟೆಡ್ ಥಿಂಕಿಂಗ್ ಅಬೌಟ್ ದ್ಯಾಟ್. ಮತ್ತು ನಾನು ನಿಮಗೆ ಹೇಳಿದೆ, ನನಗೆ ಬಂದಂತಹ ಬಹುಮಾನ ಬದುಕಲು ಕಲಿಯಿರಿ, ಅದರ ಮೊದಲ ಅಧ್ಯಾಯನೇ

0: ಎತ್ತರಿಂದ ಪರಮಾರ್ಥ ಅಂತ. ಸ್ವಾಮಿ ಜಗದಾತ್ಮಾನಂದರು ಅನಂತವಾದಂಥ ಉದಾಹರಣೆಗಳನ್ನು ಅಂದರೆ ಸಾಮಾನ್ಯರಾಗಿ ಹುಟ್ಟಿದ್ರೂ ಕೂಡ ಅಸಾಮಾನ್ಯರಾಗಿ ಬೆಳೆದಂತಹ ಮಹಾನ್ ಸಾಧಕರ ಪಟ್ಟಿ ಕೊಡ್ತಾ ಹೋಗ್ತಾರೆ. ಡೆಮಾಸ್ತನೀಸ್ ಅಂತ ಒಬ್ಬ ಉಗ್ಗುಲ್ ರೋಗ ಇರೋಂಥ ವ್ಯಕ್ತಿ, ಅವನು ನೋಡಿ ಎಲ್ಲರೂ ನಗ್ತಾ ಇರ್ತಾರೆ, ಆ ಸ್ಟಾಮರಿಂಗ್ ಅಂತ ಏನು ಹೇಳ್ತೀವಿ, ಅವನು ಮಹಾನ್ ವಾಗ್ಮಿ ಆಗ್ತಾನೆ. ಎಲ್ಲರೂ ನಗ್ತಾ, ಯಾರು ನಗ್ತಾ ಇದ್ದಾರೋ, ಮ್ಯಾಸಿವ್ ಸಕ್ಸಸ್ ಈಸ್ ದಿ ಬೆಸ್ಟ್ ರಿವೆಂಜ್ ಅಂತ ಒಂದು ವಾಕ್ಯ ಇದೆ. ನಾನು ಇದೆಲ್ಲನ ಮೀರಿ ಬೆಳಿಬೇಕು ಅಂತ. ಸೊ ಆ ಡೆಮಾಸ್ತನೀಸ್ ಆಗಿರ್ಬೋದು, 300 ಭಾಷೆಗಳನ್ನು ಬಳಲಂಥ ಡಾಕ್ಟರ್ ಹೆರಾಲ್ಡ್ ಸ್ರುಸ್ ಅವರು ಆಗಿರ್ಬೋದು, ಹೀಗೆ ಅನಂತವಾದ ಉದಾಹರಣೆ ಕೊಡ್ತಾ ಕೊಡ್ತಾ ಅವ್ರು ಹೇಳ್ತಾರೆ, ನೀನು ಏನು ಅಂದ್ಕೊಳ್ತೀಯೋ ಅದಾಗ್ತೀಯ. ಹಂಬಲದ ಬೆಂಬಲ ನಿನಗಿರಬೇಕು. ಯುವರ್ ಆಸ್ಪಿರೇಷನ್ಸ್ ಆರ್ ಯುವರ್ ಪಾಸಿಬಿಲಿಟೀಸ್. ಸೊ ಅದನ್ನು ನೋಡಿದಾಗ ನಾನು ಅಂದ್ಕೊಂಡೆ, ನೋ ನೋ, ಐ ಶುಡ್ ಡೂ ಸಮಥಿಂಗ್. ಏನು ಮಾಡೋದು? ಆವಾಗ ಇನ್ನೊಂದು ಕಡೆ ವಾಕ್ಯ ನೋಡಿದೆ, ನೀನು ಏನೇ ಮಾಡಬೇಕಾದ್ರೂ ನಿನ್ನ ಕೈಲಿ ಆ ಸಂದರ್ಭದಲ್ಲಿ ಏನಿದೆಯೋ, ನಿನ್ನ ಕೈಲಿ ಆಗ ಏನಾಗುತ್ತೋ, ಸ್ಟಾರ್ಟ್ ಫ್ರಮ್ ವೇರ್ ಯು ಆರ್, ಡೂ ವಾಟ್ ಯು ಕ್ಯಾನ್ ಅಂತ. ಎಲ್ಲಿದ್ದೀನೋ ಅಲ್ಲಿಂದೇ ಪ್ರಾರಂಭ ಮಾಡಬೇಕು. ನಾನು ಇಸ್ರೋದಲ್ಲಿದ್ದೆ, ಆವಾಗ ಬೇರೆ ಬೇರೆ ಲೋನುಗಳು ಸಿಗ್ತಾ ಇತ್ತು. ಹಾಗಾಗಿ ಆ ಲೋನನ್ನು ತೊಗೊಂಡು VCP ಮಿಷನ್ಗಳು ತೊಗೊಂಡೆ, VCP VCR ಹೈರಿಂಗ್ ಸ್ಟಾರ್ಟ್ ಮಾಡಿದೆ. ಅದಾದಮೇಲೆ ಶೇರ್ಸ್ ಆ್ಯಂಡ್ ಡಿಬೆಂಚರ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಹಾಗೇ ಮುಂದೆ ನಮ್ಮ ಇಸ್ರೋದವರಿಗೆ ಸೊಸೈಟಿನಲ್ಲಿ ಇನ್ವಾಲ್ವ್ ಆಗಿ ಅಲ್ಲಿ ಸೈಟ್ಗಳೆಲ್ಲ ಕೊಡುವಂಥ ಪ್ರಸಂಗ ಬಂತು. ಆವಾಗ ಜಮೀನುಗಳು ಡೀಲ್ ಮಾಡುವಂಥದ್ದು, ಇಸ್ರೋ ಲೇಔಟ್ಗೆ ಜಮೀನು ಹುಡುಕುವಂಥದ್ದು, ನಮ್ಮ ಸ್ನೇಹಿತರಿಗೆಲ್ಲ ಕೂಡ ಜಮೀನು ಹುಡುಕಿ ಅಲ್ಲಿ ಲೇಔಟ್ ಮಾಡಿಕೊಡುವಂಥದ್ದು. ಹಾಗೆ ವಿಥೌಟ್ ಮೈ ನಾಲೆಡ್ಜ್ ಐ ಎಂಟರ್ಡ್ ಇನ್ ಟು ದಿ ಲ್ಯಾಂಡ್ ಡೆವಲಪ್ಮೆಂಟ್ ಥ್ರೂ ಇಸ್ರೋ ಸೊಸೈಟಿ ಆ್ಯಂಡ್ ಅದರ್ ಫ್ರೆಂಡ್ಸ್. ಹಾಗಾಗಿ ಅದರಲ್ಲೇ ಮುಂದುವರಿತಾ ಹೋಗ್ತು. ಅದಾದಮೇಲೆ ನಾನು ಯಾವಾಗ ನಮ್ಮ ಲೇಔಟ್ ಮಾಡೋದಕ್ಕೆ ಅಂತಲೇ ಮಾರತ್ಹಳ್ಳಿ ನಮ್ಮ ಹಳೆ ಏರ್ಪೋರ್ಟ್ ಹತ್ರ ಒಂದು 8 ಎಕರೆ ಜಾಗ ತೊಗೊಂಡಿದ್ದೆ. ಆವಾಗ ಅನ್ನಿಸ್ತು, ಇಲ್ಲ ಇಲ್ಲ, ನನಗೆ ಆಲ್ರೆಡಿ ಇಸ್ರೋದಲ್ಲಿ 17.5 ವರ್ಷ ಆಗಿದೆ, 18ನೇ ವರ್ಷ ಈಗ. ನನ್ನ ಕನಸು ಏನಿತ್ತು, ನಾನೊಂದು ಶಾಲೆಯನ್ನು ಪ್ರಾರಂಭ ಮಾಡಬೇಕು ಅಂತ. ಹಾಗಾಗಿ ಈ ಜಾಗವನ್ನು ನಾನು ಲೇಔಟ್ ಮಾಡೋದು ಬೇಡ, ಲೆಟ್ ಮೀ ಸ್ಟಾರ್ಟ್ ವಾಗ್ದೇವಿ ವಿಲಾ ಸ್ಕೂಲ್ ಹಿಯರ್ ಅಂತ ಹೇಳಿ, ಆ ವಾಗ್ದೇವಿ ಅನ್ನೋ ಹೆಸರನ್ನು ಕೂಡ ನಾವೇನಕ್ಕೆ ತೆಗೆದುಕೊಂಡ್ವಿ ಅಂತಂದರೆ, ವಿದ್ಯಾದಿ ದೇವತೆ. ಅವಾಗೆಲ್ಲ ಕಾನ್ವೆಂಟ್ ಶಾಲೆಗಳ ಹೆಸರಿಗೆ ಸ್ವಲ್ಪ ದುಂಬಾಲ್ ಬಿಡೋರು ಜನ. ನಾನು ಹೇಳಿದೆ, ಯಾರು ನಮ್ಮ ಸಂಸ್ಕೃತಿಯನ್ನು ಬಯಸಿ ಇಷ್ಟಪಟ್ಟು ಬರ್ತಾರೋ ಅಂಥವ್ರು ಬರಲಿ ಅಂತ ಹೇಳಿ ಅತ್ಯಂತ ಶಾಸ್ತ್ರೀಯವಾದಂಥ ಹೆಸರು ವಾಗ್ದೇವಿ. ವಾಗ್ದೇವಿಯ ವಿಲಾಸ ಅಂದರೆ ಶೀ ಈಸ್ ಇನ್ ಗ್ಲೋರಿ. ಸೊ ಹಾಗಾಗಿ ಶತಾವಧಾನಿ ಗಣೇಶ್ ಅವರು ನಮ್ಮ ಆತ್ಮೀಯರು, ನಮ್ಮ ಹಿತಚಿಂತಕರು ಮತ್ತು ಮಾರ್ಗದರ್ಶಿಗಳು, ಅವರು ಒಂದು ಕಡೆ ಬರೆದಿದ್ದಾರೆ ನಮ್ಮ ಶಾಲೆ ಬಗ್ಗೆ, ವಾಗ್ದೇವಿ ವಿಲಾಸ. ಹರೀಶ್ ಅವರೇ, ಇದು ವಾಗ್ದೇವಿಯ ವಿಲಾಸವೂ ಹೌದು, ವಾಗ್ದೇವಿಯ ವಿಳಾಸವೂ ಹೌದು ಅಂತ. ಸೊ ಹಾಗೆ ಪ್ರಾರಂಭ ಮಾಡಿದಂತಹ ಮೊದಲನೇ ಶಾಲೆ ಅದು. ಹಾಗೆ ದೇವರ ಅನುಗ್ರಹದಿಂದ, ನಮ್ಮ ಪ್ರಯತ್ನಗಳಿಂದ ಇವತ್ತು ಒಟ್ಟು 9 ಶಾಲೆಗಳಾಗಿದೆ. 7 CBSE ಶಾಲೆಗಳಲ್ಲದೆ ಇನ್ನೂ 2 CBSE ಶಾಲೆಗಳಲ್ಲಿ, ನೀವು ಪ್ರಾರಂಭದಲ್ಲಿ ಹೇಳಿದ ಹಾಗೆ
1: 800 ಮಕ್ಕಳು,
0: 2 ಶಾಲೆಗಳು CBSE ಶಾಲೆಗಳು. ಇಟ್ ಈಸ್ 100% ಫ್ರೀ ಫಾರ್ ದಿ ಅಂಡರ್ ಪ್ರಿವಿಲೇಜ್ಡ್. ಅತ್ಯಂತ ಪ್ರತಿಭಾನ್ವಿತ ಬಡ ಮಕ್ಕಳಿಗೆ 100ಕ್ಕೆ 100 ಉಚಿತ ಶಿಕ್ಷಣ. ಅವರು ಪಾಪ ತರಕಾರಿ ಮಾರುವಂಥವ್ರಾಗಿರ್ಬೋದು, ಆಟೋ ಡ್ರೈವರ್ಸ್ ಆಗಿರಬಹುದು, ಯಾವುದೇ ಆರ್ಥಿಕ ಬಡತನದ ಹಿನ್ನೆಲೆ ಇರುವಂಥ ಮಕ್ಕಳು. ನಮ್ಮಲ್ಲಿ ಬಡತನ ಇರಬಹುದು, ಆದರೆ ಪ್ರತಿಭೆಗೆ ಕೊರತೆ ಇಲ್ಲ. ಬಹಳಷ್ಟು ಸಲ ಯಾರಿಗೆ ಬಡತನ ಇದೆಯೋ ಅಥವಾ ಬಡತನದ ರುಚಿ ನೋಡಿದರೋ ಬಾಲ್ಯದಲ್ಲಿ, ಅವರಿಗೆ ಹೆಚ್ಚು ಛಲ ಇರುತ್ತೆ ನನ್ನ ಜೀವನದಲ್ಲಿ ಮೇಲೆ ಬರಬೇಕು. ಹಾಗಾಗಿ ನಮ್ಮ ಮಾರತ್ಹಳ್ಳಿ ಶಾಲೆಗೆ 10 ವರ್ಷ ಆದಂಥ ಸಂದರ್ಭದಲ್ಲಿ, ಆ ದಶಮಾನೋತ್ಸವ ಸಂದರ್ಭದಲ್ಲಿ ನಾವು ಅಂದ್ಕೊಂಡ್ವಿ ಏನಾದರೂ ಒಂದು ಮಾಡಬೇಕು ಅಂತ. ಆವಾಗ ನಾವು 2 ಕೆಲಸ ಮಾಡಿದ್ವಿ. ಮೊದಲನೇದೇನು ಅಂತಂದರೆ, ಶಂಕರ ಕ್ಯಾನ್ಸರ್ ಹಾಸ್ಪಿಟ್ಲ್ ಆಗಷ್ಟೇ ಸ್ಟಾರ್ಟ್ ಮಾಡಿದ್ರು. 10 ಲಕ್ಷ ರೂಪಾಯಿಗಳನ್ನು ಶಂಕರ ಕ್ಯಾನ್ಸರ್ ಹಾಸ್ಪಿಟ್ಲ್ಗೆ ಡೊನೇಷನ್ ಕೊಡುವಂಥದ್ದು ಡಾಕ್ಟರ್
1: ಶ್ರೀನಾಥ್ ಅವರಿಗೆ.
0: ಮತ್ತು ಎರಡನೇದಾಗಿ ಒಂದು ಸೂಪರ್ ಶಾಲೆ ಸ್ಟಾರ್ಟ್ ಮಾಡುವಂಥದ್ದು, ಅಂದರೆ ಬಡ ಮಕ್ಕಳಿಗೆ 100% ಉಚಿತವಾಗಿ ಮಾಡುವಂಥದ್ದು ಅಂತ. 2014ರಲ್ಲಿ ನಮ್ಮ ಶಾಲೆಗೆ 10 ವರ್ಷ ತುಂಬಿತು. ಆಗ ತಗೊಂಡ ಸಂಕಲ್ಪದಂತೆ 2015ರಿಂದ ನಮ್ಮ ವಾಗ್ದೇವಿಲ ಸೂಪರ್ ಸ್ಕೂಲ್ ಮಾರತ್ಹಳ್ಳಿ ಸ್ಟಾರ್ಟ್ ಆಯಿತು. ಮತ್ತು ನಮ್ಮ ವರ್ತೂರು ಶಾಲೆಗೆ 2018ರಲ್ಲಿ 10 ವರ್ಷ ತುಂಬಿದಂಥ ಸಂದರ್ಭದಲ್ಲಿ ಅಲ್ಲೊಂದು ಸಂಕಲ್ಪ ತೆಗೆದುಕೊಂಡ್ವಿ, ಈ ಶಾಲೆ ಪಕ್ಕದಲ್ಲೂ ಕೂಡ ಇನ್ನೊಂದು ಇದೇ ರೀತಿ ಒಂದು ಉಚಿತ ಶಾಲೆ ಬಡ ಮಕ್ಕಳಿಗೆ ಮಾಡೋಣ ಅಂತ. ಸೊ ನಮ್ಮ ವರ್ತೂರು ಶಾಲೆ ಯಾವುದು, ತೊಮ್ಸಂದ್ರ ಮೈನ್ ರೋಡಲ್ಲಿದೆ, ಅದರ ಪಕ್ಕದಲ್ಲೇ ಇರುವಂಥ ವಿಶಾಲ ಜಾಗದಲ್ಲಿ ವಾಗ್ದೇವಿಲ ಸೂಪರ್ ಸ್ಕೂಲ್ ವರ್ತೂರ್ ಅಂತ 2019ರಲ್ಲೇ ಮಾಡಿದ್ವಿ. ಈ ನಮ್ಮ ಕೋವಿಡ್ ಸಂದರ್ಭದಲ್ಲಂತೂ ನಮ್ಮ ಮಕ್ಕಳಿಗೆ ಬಹಳ ಅನುಕೂಲ ಆಯಿತು. ಏನಕ್ಕೆ ಅಂತಂದರೆ, ಬಹಳಷ್ಟು ಮಕ್ಕಳು ಯಾರು ರೆಗ್ಯುಲರ್ ಸ್ಕೂಲಲ್ಲಿ ಇದ್ರು ಅವ್ರಿಗೆ ಫೀಸ್ ಕೊಡೋಕ್ಕಾಗದೆ ಬಹಳ ಜನ ಅವರು ಸೂಪರ್ ಸ್ಕೂಲ್ಗೆ ಮೂವ್ ಆದರು ಆಗ. ಸೊ ಹಾಗಾಗಿ ಬಡತನ ಅನ್ನುವಂಥದ್ದು ಆ್ಯಕ್ಚುಲಾಗಿ ಒಂದು ವರ, ಶಾಪ ಅಲ್ಲ ಅದು. ಏನಕ್ಕೆ ಅಂತಂದರೆ, ಆ ಬಡತನನೇ ಪ್ರೇರೇಪಣೆ ಕೊಡುವಂಥದ್ದು. ನಾವು ಯಾರನ್ನೇ ನೋಡಿದ್ರು, ಧೀರುಭಾಯಿ ಅಂಬಾನಿ ಆಗಿರ್ಬೋದು, ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಬಿಡ್ತಾ ಇದ್ದಂಥವ್ರು ಸಾಧನೆ ಮಾಡಿ ಅಷ್ಟು ಎತ್ತರಕ್ಕೆ ಹೋದರು. ರಾವ್ ಬಹದ್ದೂರ್ ಓಬೇರಾಯ್ ಆಗಿರಬಹುದು, ಒಂದು ಹೋಟೆಲ್ನಲ್ಲಿ ಕ್ಲೀನರ್ ಆಗಿದ್ದವರು, ಅವರಿಗೆ ಒಂದು ಸಂಕಲ್ಪ ಬರುತ್ತೆ, ನಾನು ಹೋಟೆಲ್ಗಳ ಒಡೆಯ ಆಗಬೇಕು ಅಂತ. ಈ ಸ್ಟಾರ್ಟೆಡ್

0: ಒಬಿರಾಯಿ ಗ್ರೂಪ್ ಆಫ್ ಹೋಟೆಲ್ಸ್. ಸೊ ಹೀಗೆ ಇದನ್ನೆಲ್ಲ ನೋಡಿದಾಗ ಜೀವನದಲ್ಲಿ ಪ್ರೋತ್ಸಾಹ ಕೊಡುವಂತಹ ವಿಚಾರಗಳು ಮತ್ತು ನಮಗೆ ಉತ್ತೇಜನ ಕೊಡುವಂತಹ ನೂರಾರು ಉದಾಹರಣೆಗಳಿದೆ. ಸೊ ಹಾಗಾಗಿ ಇದೆಲ್ಲದರಿಂದ ಪ್ರೇರೇಪಿತರಾಗಿ ನಾವು ಮಾಡಿದಂತಹ ಶಾಲೆ ಭಗವದ ಅನುಗ್ರಹದಿಂದ ಮತ್ತು ನಮ್ಮ ಪರಿಶ್ರಮದಿಂದ ಇವತ್ತು ವಿಶಾಲವಾದ ಸಂಸ್ಥೆಯಾಗಿ ಬೆಳೆದಿದೆ. 9 CBSE ಶಾಲೆಗಳು, 2 PU ಕಾಲೇಜುಗಳು, 1 ಡಿಗ್ರಿ ಕಾಲೇಜು ಹೀಗಿದೆ. ಹೀಗೆ ಪರಮಾತ್ಮ ಹೇಗೆ ನಡೆಸ್ತಾನೋ ನಡೀಲಿ. ಆದರೆ ನಮ್ಮ ಶಾಲೆ ಏನಂತಂದರೆ ಮಿಕ್ಕ ಎಲ್ಲ ಶಾಲೆಗಳ ಥರ CBSE ಸಿಲೆಬಸ್ಸು ಅದೆಲ್ಲ ಪಠ್ಯ ಅಷ್ಟೇ. ನಮ್ಮ ಮೇಷ್ಟ್ರು ಎನ್ ಆರ್ ರಾಮಕೃಷ್ಣ ಅಂತ, ನನಗೆ ಹೈಸ್ಕೂಲಲ್ಲಿ ಫಿಸಿಕ್ಸ್ ಆ್ಯಂಡ್ ಮ್ಯಾಥ್ಸ್ ಟೀಚರು, ದಿ ಟೀಚರ್ ಐ ಲವ್ಡ್ ಹಿಮ್, ದಿ ಹೂಮ್ ಐ ಲವ್ಡ್ ದಿ ಮೋಸ್ಟ್. ಅವ್ರು ಹೇಳ್ತಾ ಇದ್ರು ಟೆಕ್ಸ್ಟ್ ಈಸ್ ಓನ್ಲಿ ಎ ಪ್ರಿಟೆಕ್ಸ್ಟ್ ಅಂತ. ಅಂದರೆ ಟೆಕ್ಸ್ಟ್ ಏನಿರುತ್ತೆ, ಯು ಶುಡ್ ನಾಟ್ ಗೆಟ್ ಲಿಮಿಟೆಡ್ ಟು ದಿ ಟೆಕ್ಸ್ಟ್ ಇನ್ ದಿ ಟೆಕ್ಸ್ಟ್ ಬುಕ್. ದಟ್ ಈಸ್ ಓನ್ಲಿ ಎ ಪ್ರಿಟೆಕ್ಸ್ಟ್, ದಟ್ ಈಸ್ ದಿ ಮಿನಿಮಮ್ ಥಿಂಗ್, ಮಿನಿಮಮ್ ಕಾಮನ್ ಪ್ರೋಗ್ರಾಮ್ ಅಂತ ಹೇಗಿದ್ರೆ ಹಾಗೆ. ಹೇಗೆ ಒಂದು ಬ್ಯಾಂಡ್ ವಿಡ್ತ್ ಅಲ್ಲಿ ಇನ್ಫ್ರಾ ರೆಡ್ ಅಲ್ಟ್ರಾ ವೈಲೆಟ್ ಅಂತ ಇರುತ್ತೋ, ಯು ಶುಡ್ ಬಿ ಬಿಯಾಂಡ್ ದಿ ಬ್ಯಾಂಡ್ ವಿಡ್ತ್ ಆಫ್ ವಾಟ್ ಈಸ್ ದೇರ್ ಇನ್ ದಿ ಟೆಕ್ಸ್ಟ್. ಸೊ ಹಾಗಾಗಿ ನಮ್ಮ ಶಾಲೆ ವಿಶೇಷನೇ ಮಕ್ಕಳಲ್ಲಿರುವಂಥ ಎಲ್ಲ ಪ್ರತಿಭೆಗಳನ್ನು ಹೊರ ತೆಗೆಯೋದಕ್ಕೆ ಏನೇನು ಪಠ್ಯೇತರ ಚಟುವಟಿಕೆಗಳು ಕೂಡ ಸೇರಿಸೋದಕ್ಕಾಗತ್ತೆ. ಆ ರೀತಿ ಎಲ್ಲ ಪಠ್ಯೇತರವಾದಂಥ ಚಟುವಟಿಕೆಗಳನ್ನು ಮತ್ತೊಂದು ಮಗದೊಂದು ಎಲ್ಲವನ್ನೂ ಕೂಡ ಅಡಕ ಮಾಡಿ ಈ ನ್ಯೂ ಎಜುಕೇಷನ್ ಪಾಲಿಸಿ ಯಾವುದು ಇತ್ತೀಚೆಗೆ 2020 ಅಂತ ಬಂತು, ನಾವು ಅದರಲ್ಲಿ ಇರುವಂಥ 100 to 90 ಅಂಶಗಳನ್ನು 2004 ಪ್ರಾರಂಭದಿಂದಲೇ ಅಳವಡಿಸ್ಕೊಳ್ಳುವಂಥ ಸಂಸ್ಥೆ ಯಾವುದಾದ್ರೂ ಇದ್ರೆ ಬಹುಶಃ ನಮ್ಮದು ಮೊದಲಾಗತ್ತೆ ಅಂತ ನಮಗೆ ಹೆಮ್ಮೆ ಇದೆ ಅದರ ಬಗ್ಗೆ.
1: ನಿಜ ಸರ್, ತುಂಬಾ ಜನ ಸಂದೇಶಗಳನ್ನು ಕೂಡ ಕಳಿಸ್ತಾ ಇದ್ದಾರೆ. ಸೇವಾ ಭಾರತಿ ಟ್ಯೂಷನ್ ತುಂಬಾ ಹೆಲ್ಪ್ ಆಗಿದೆ, ನಾವು ಜೀವನ ಪೂರ್ತಿ ಋಣಿ, ನಾನು ಬಿಡದಿಯಿಂದ ಮೆಸೇಜ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಿದ್ದಾರೆ. 8ನೇ ಕ್ಲಾಸ್ಲೇ ಅವರು ಸೇವಾ ಭಾರತಿ ಸ್ಟೂಡೆಂಟ್ ಆಗಿದ್ರಂತೆ, ಅದನ್ನ ನೆನ್ಪು ಮಾಡ್ಕೊಳ್ತಿದ್ದಾರೆ. ಹಾಗೆ ಈಗಿನ ಶಿಕ್ಷಣ ವ್ಯವಸ್ಥೆಯಲ್ಲಿ ಬದಲಾವಣೆ ತರಬೇಕು ಅಂದ್ರೆ ಯಾವ ತರಹ ಕಾಯ್ದೆ ಇರಬೇಕು ಅಂತೆಲ್ಲ ಹೇಳಿ ಪ್ರಶ್ನೆಯನ್ನ ಕಳಿಸ್ತಾ ಇದ್ದಾರೆ. ಸುಮನ್ ಸಮನ್ವಿತ ವಿಜಾಪುರ ಚಿತ್ರದುರ್ಗ ಜಿಲ್ಲೆಯಿಂದ, ಇವೆಲ್ಲದರ ಕುರಿತಾಗಿ ಮಾತಾಡೋಣ ಸರ್ ಮತ್ತೊಂದು ಹಾಡಿನ ಬ್ರೇಕ್ನ ನಂತರ. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಿ ವಾಗ್ದೇವಿ ವಿಲಾಸ್ ಇನ್ಸ್ಟಿಟ್ಯೂಷನ್ಸ್ನ ಚೇರ್ಮನ್ ಕೆ ಹರೀಶ್ ಅವರೊಂದಿಗಿನ ಮಾತುಕತೆಯನ್ನ ನೀವು ಕೂಡ ನಿಮ್ಮ ಮನಸ್ಸಿನ ಮಾತು ಅನಿಸಿಕೆ ಅಭಿಪ್ರಾಯವನ್ನು ನಮಗೆ ದಾಟಿಸಬಹುದು. 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆ.

0: ಸ್ವಲ್ಪ ಗಮನಿಸಿ, ನಿಮ್ಮ ಅಗತ್ಯದ ಕೆಲಸಗಳ ನಡುವೆ ಇನ್ನೊಂದು ಮಹತ್ವದ ಕೆಲಸವನ್ನು ಮರೆಯಬೇಡಿ.
1: 2025-26 ಹಣಕಾಸು ವರ್ಷದ ಆದಾಯ ತೆರಿಗೆ ರಿಟರ್ನ್ ಅನ್ನು ITR 1 ಅಥವಾ ITR 2 ನಮೂನೆಯಲ್ಲಿ ಸಲ್ಲಿಸಬೇಕಾದ ತೆರಿಗೆದಾರರಿಗೆ ರಿಟರ್ನ್ ಸಲ್ಲಿಸುವ ಕೊನೆ ದಿನಾಂಕ 31 ಜುಲೈ 2026.
0: ರಿಟರ್ನ್ ಸಲ್ಲಿಸುವ ಮೊದಲು ನಿಮ್ಮ AIS ಮತ್ತು ಫಾರ್ಮ್ 26AS ಅನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ. ಹಾಗೆಯೇ ನಿಮ್ಮ ವಿದೇಶಿ ಆದಾಯ ಅಥವಾ ವಿದೇಶಿ ಆಸ್ತಿಗಳಿದ್ದರೆ ಅವುಗಳ ಸರಿಯಾದ ಮತ್ತು ಸಂಪೂರ್ಣ ವಿವರಗಳನ್ನು ತಪ್ಪದೇ ನೀಡಿ.
1: ನಿಮ್ಮ ಆದಾಯ ತೆರಿಗೆ ರಿಟರ್ನ್ ನಲ್ಲಿ ಸರಿಯಾದ ಮತ್ತು ನಿಖರವಾದ ಮಾಹಿತಿ ತುಂಬಿ. ಇದು ಶೀಘ್ರ ಮರುಪಾವತಿ ದೊರಕಲು ಸಹಾಯಕ. ಸರಿಯಾದ ರಿಟರ್ನ್, ಶೀಘ್ರ ರಿಫಂಡ್.
0: ಪ್ರತಿಯೊಬ್ಬ ಆದಾಯ ತೆರಿಗೆದಾರ ಒಬ್ಬ ರಾಷ್ಟ್ರ ನಿರ್ಮಾತೃ. ಆದಾಯ ತೆರಿಗೆ ಇಲಾಖೆ, ಭಾರತ ಸರ್ಕಾರ.
2: PM ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

0: Akashvani FM Rainbow 101.3 MHz Musically Yours.
1: ಮ್ಯೂಸಿಕಲಿ ಯೋರ್ಸ್ ಮ್ಯಾಜಿಕಲಿ ಯೋರ್ಸ್ ಕೇಳ್ತಾ ಇದ್ದೀರಿ ಕನ್ನಡ ಕಾಮನ ಬಿಲ್ಲು ಆಕಾಶವಾಣಿ ಎಫ್ಎಂ ರಾಯಂಪುರದಲ್ಲಿ ವಾಗ್ದೇವಿ ವಿಲಾಸ್ ಇನ್ಸ್ಟಿಟ್ಯೂಷನ್ಸ್ನ ಚೇರ್ಮನ್ ಕೆ ಹರೀಶ್ ಅವರೊಂದಿಗಿನ ಮಾತುಕತೆಯನ್ನು ಮುಂದುವರಿಸ್ತಾ ಇದ್ದೀವಿ. ನೀವೊಂಥರ ಜ್ಞಾನದ ಸಾಗರ ಅಂತಾನೆ ಹೇಳಬಹುದು ಸರ್. ಎಷ್ಟೋ ವಿಷಯಗಳು ಬಂದು ಹೋಗ್ತಾ ಇದೆ, ನಿಮ್ಮ ಮಾತನ್ನ ಸುಮ್ಮನೆ ಕೇಳ್ತಾ ಕೂತ್ಕೊಂಡ್ಬಿಡ್ಬೇಕು ಅಂತ ಅನಿಸ್ತಾ ಇದೆ ನನಗೆ. ಜಾಸ್ತಿ ಪ್ರಶ್ನೆಗಳೇ ಬೇಡ ಅನ್ನುವ ಹಾಗೆ ಅಷ್ಟರ ಮಟ್ಟಿಗೆ ಇನ್ಸ್ಪೈರಿಂಗ್ ನಿಮ್ಮ ಜೀವನದ ಪ್ರತಿಯೊಂದು ಹೆಜ್ಜೆಯೂ ಕೂಡ. ಇವತ್ತಿನ ಕಾಲಕ್ಕೆ ಕಾಲ ಬದಲಾದ ಹಾಗೆ ಶಿಕ್ಷಣದ ಅಗತ್ಯಗಳು ಕೂಡ ಬದಲಾಗ್ತಾ ಹೋಗ್ತಾ ಇದೆ ಅಂತ ಹೇಳ್ತೀವಿ. ನಿಮ್ಮ ಒಂದು ಇನ್ಸ್ಟಿಟ್ಯೂಷನಲ್ಲಿರಬಹುದು ಅಥವಾ ಒಟ್ಟಾರೆ ಶಿಕ್ಷಣ ವ್ಯವಸ್ಥೆಯಲ್ಲಿರಬಹುದು, ಯಾವುದೆಲ್ಲ ಬದಲಾವಣೆಗಳನ್ನು ತಂದಿದ್ದೀರಿ ಮತ್ತು ಈ ಕಾಲಘಟ್ಟಕ್ಕೆ ಹೊಂದುವ ಹಾಗೆ ಯಾವುದನ್ನೆಲ್ಲ ಅಳವಡಿಸ್ಕೊಳ್ತಾ ಇದ್ದೀರಿ ಸರ್?

0: ಮೇಡಮ್, ಕೆಲವು ಒಂದಷ್ಟು ಶಾಶ್ವತವಾದ ಮೌಲ್ಯಗಳಿವೆ. ರಾಮಾಯಣದ ಕಾಲದಲ್ಲೂ ಅವುಗಳೆಲ್ಲ ಬೇಕಾಗಿದ್ದು, ಮಹಾಭಾರತ 5300 ವರ್ಷದ ಹಿಂದೆ ಆಗಿದ್ದು ಅವಾಗಲೂ ಬೇಕಾಗಿದ್ದು, ಇವತ್ತಿಗೂ ಬೇಕಾಗಿರುತ್ತೆ, ಮುಂದೇನೂ ಬೇಕಾಗಿರುತ್ತೆ. ಅವೆಲ್ಲ ಸಾರ್ವಕಾಲಿಕವಾದಂತಹ ಮೌಲ್ಯಗಳು. ಆ ಮೌಲ್ಯಗಳನ್ನು ಮಕ್ಕಳಲ್ಲಿ ಬೆಳೆಸಬೇಕಾಗಿರುವಂಥದ್ದು ಮೊದಲು ಮುಖ್ಯ. ಈಗ ಶಿಕ್ಷಣ ಅಂದರೆ ಏನು ಅನ್ನೋದಕ್ಕೆ ಬೇರೆ ಬೇರೆ ಡೆಫಿನಿಷನ್ಸ್ ಇದೆ. ನಾನು ಆಗಲೇ ಹೇಳಿದಾಗೆ, ಎಜುಕೇಷನ್ ಇಸ್ ದಿ ಮ್ಯಾನಿಫೆಸ್ಟೇಷನ್ ಆಫ್ ಪರ್ಫೆಕ್ಷನ್ ಆಲ್ರೆಡಿ ಎಕ್ಸಿಸ್ಟಿಂಗ್ ಇನ್ ಮ್ಯಾನ್ ಅಂತ. ಮಹಾತ್ಮ ಗಾಂಧೀಜಿಯವರು ಇನ್ನೊಂದು ರೀತಿ ಅದರ ವಿವರಣೆ ಕೊಡ್ತಾರೆ. ಅಂದರೆ ಶಿಕ್ಷಣ ಅನ್ನುವಂಥದ್ದು ವ್ಯಕ್ತಿಗೆ ಬರೀ ಅಕ್ಷರ ಮಾತ್ರ ಕಲಿಸುವಂಥದ್ದಲ್ಲ, ಅಂದರೆ ಇಟ್ ಶುಡ್ ಕ್ಯಾಟರ್ ಟು ಹಿಸ್ ಬ್ರೈನ್, ಅಂದರೆ ಇಟ್ ಶುಡ್ ಮೇಕ್ ಹಿಮ್ ಅನ್ ಇಂಟೆಲೆಕ್ಚುಯಲ್ ಪರ್ಸನ್. ಇಟ್ ಶುಡ್ ಕ್ಯಾಟರ್ ಟು ಹಿಸ್ ಹಾರ್ಟ್, ಅಂದರೆ ಎಮೋಷನ್ಸ್ ಇರುವಂತಹ, ಭಾವನೆಗಳಿರುವಂತಹ, ಸಂವೇದನೆ ಇರುವಂತಹ, ಸಂವೇದನಾಶೀಲನನ್ನಾಗಿ ಒಬ್ಬ ವ್ಯಕ್ತಿಯನ್ನು ರೂಪಿಸೋದು ಕೂಡ ಶಿಕ್ಷಣದ ಕರ್ತವ್ಯ. ಬುದ್ಧಿವಂತನಾಗಿಸೋದು, ಸಂವೇದನಾಶೀಲನಾಗಿಸೋದು, ಅದಲ್ಲದೇ ಅವನು ಹೊಟ್ಟೆ ಹೊರ್ಕೋಬೇಕಾದ್ರೆ ಒಂದು ಕಾಯಕ ಬೇಕಲ್ಲ. ಆ ಕಾಯಕಕ್ಕೆ ಎಜುಕೇಷನ್ ಫಾರ್ ದಿ ಹ್ಯಾಂಡ್ಸ್ ಅಂತ, ಅಂದರೆ ಸ್ಕಿಲ್ಸ್ ಟ್ರೈನಿಂಗ್. ಆ ಸ್ಕಿಲ್ಸ್ ಬಗ್ಗೆ ಇವತ್ತು ಭಾಳಷ್ಟು ನ್ಯೂ ಎಜುಕೇಷನ್ ಪಾಲಿಸಿ ಬಗ್ಗೆ, ಅದರಲ್ಲೂ ಕೂಡ ಮಕ್ಕಳಿಗೆ ಹೈಸ್ಕೂಲ್ ಮಟ್ಟದಿಂದಲೇ ಸ್ಕಿಲ್ಸ್ ಎಜುಕೇಷನ್ ಶುಡ್ ಬಿ ಮೇಡ್ ಮ್ಯಾಂಡೇಟರಿ ಅಂತ ಹೇಳಿದ್ದಾರೆ. ಏನಕ್ಕೆ ಅಂತಂದರೆ, ಒಂದು ಪದ ಇದೆ ಪುಸ್ತಕದ ಬದನೆಕಾಯಿ ಅಂತ. ಸಿಕ್ಕಾಪಟ್ಟೆ ಡಿಗ್ರಿ ಪೋಸ್ಟ್ ಗ್ರಾಜುಯೇಷನ್ ಎಲ್ಲ ಓದ್ಬಿಟ್ಟಿರ್ತೀವಿ, ಯಾವ್ದಾದ್ರು ಒಂದು ಸಣ್ಣ ಕೆಲಸ ನಮ್ಮಷ್ಟಕ್ಕೆ ನಾವೇ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ, ಆ ಥರ ಆಗ್ಬಿಟ್ಟಿರ್ತೀವಿ. ಸೊ ಮಹಾತ್ಮ ಗಾಂಧೀಜಿಯವರು ಹೇಳಿದಂತಹ ಎಜುಕೇಷನ್ ಫಾರ್ ದಿ ಬ್ರೈನ್, ಎಜುಕೇಷನ್ ಫಾರ್ ದಿ ಹೆಡ್, ಎಜುಕೇಷನ್ ಫಾರ್ ದಿ ಹಾರ್ಟ್, ಎಜುಕೇಷನ್ ಫಾರ್ ದಿ ಹ್ಯಾಂಡ್ಸ್, ಅದು ಒಂದಾದರೆ, ನಮ್ಮಲ್ಲಿ ಏನು ಅಂತಂತಂದರೆ ಶಿಕ್ಷಣ ಅಂತಂತಂದರೆ ನಮ್ಮ ತನವನ್ನು ನಾವು ಅರ್ಥಕೊಳ್ಳುವಂಥದ್ದು ಅಂತದ್ದು. ಶೃಣ್ವಂತು ವಿಶ್ವೇ ಅಮೃತಸ್ಯ ಪುತ್ರಾಹ ಯಾವೇ ಧಾಮಾನಿ ಅಂತ ಯಾವುದು ನಮ್ಮ ವಿವೇಕಾನಂದರು ಹೇಳಿದ್ರು ಅಂದರೆ, ಈ ಈ ಸಾಗರದ ಒಂದೊಂದು ಹನಿಯೂ ಹೇಗೆ ಸಾಗರದ ಬಿಂದುವೇ ಆಗಿದೆಯೋ, ಈಗ ಇಲ್ಲಿ ಬಾಟ್ಲಲ್ಲಿ ನೀರಿರುವಂಥದ್ದು ಕೂಡ ಇದನ್ನು ಮೂಲ ಹುಡುಕ್ತಾ ಹೋದರೆ ಅದು ಸಮುದ್ರದಿಂದ ಬಂದಂಥದ್ದೇ ನೀರು.
1: ಹೌದು,
0: ಸಮುದ್ರದಿಂದ ಮೋಡ ಮಳೆಯಾಗಿ ಮಳೆ ನೀರಿನಲ್ಲಿ ಬಂದು ಕಾವೇರಿ ನದಿಯಲ್ಲಿ ಹರಿದು ಅಲ್ಲಿಂದ ಓವರ್ಹೆಡ್ ಟ್ಯಾಂಕಿಗೆ ಬಂದು ಎಲ್ಲೋ ಒಂದು ಕಡೆ ಫಿಲ್ಟರ್ ಆಗಿ ಇಲ್ಲಿ ಕುಡಿಯೋ ನೀರಾಗಿ ಇಲ್ಲಿಗೆ ಬಂದಿದೆ. ಅದರ ಮೂಲ ಹುಡುಕ್ತಾ ಹೋದರೆ ಪ್ರತಿಯೊಂದರ ಮೂಲ ಸಾಗರನೇ ಅಂತ ಆಗುತ್ತೆ. ಹಾಗೆಯೇ ನಾವೆಲ್ಲನೂ ವಿ ಆರ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದಿ ಇನ್ಫೈನೈಟ್ ಸ್ಪಿರಿಟ್ ಆಫ್ ದಿಸ್ ಯೂನಿವರ್ಸ್. ಅದನ್ನು ಅರ್ಥ ಮಾಡ್ಕೊಳ್ಳೋವಂಥದ್ದೇ ಭಾರತ ದೇಶಕ್ಕೂ ಮಿಕ್ಕ ದೇಶಗಳಿಗೂ ಇರುವಂಥ ವ್ಯತ್ಯಾಸ. ಹಾಗಾಗಿ ನಮಗೆ ಹೊಟ್ಟೆ ಹೊರಿಯುವಂತಹ ಶಿಕ್ಷಣ ಕೊಡೋದ್ರ ಜೊತೆಗೆ ದಿಸ್ ಎಜುಕೇಷನ್ ವಿಚ್ ಶುಡ್ ಗೀವ್ ಅಸ್ ದಿ ಲೈವ್ಲಿಹುಡ್, ಬಟ್ ಎಜುಕೇಷನ್ ಶುಡ್ ಆಲ್ಸೋ ಗೀವ್ ಅಸ್ ಲೈಫ್. ಎಜುಕೇಷನ್ ಇಟ್ ಸೆಲ್ಫ್ ಇಸ್ ಲೈಫ್ ಅಂತ ನಿನ್ನೊಬ್ಬ ಮಹಾನುಭಾವ. ಹಾಗಾಗಿ ಚಾಲೆಂಜಸ್ ಅಂತಂದರೆ ಈಗೇನಾಗಿದೆ, ಬೇರೆ ಬೇರೆ ತಂತ್ರಜ್ಞಾನಗಳು ಬರ್ತಾ ಇದ್ದ ಹಾಗೆ ಮಕ್ಕಳಿಗೆ ಕೆಲಸ ಹುಡುಕುವಂಥದ್ದಕ್ಕೆ ಯಾವುದು ಶಿಕ್ಷಣ ಬೇಕೋ, ಜಾಬ್ ಅರ್ನಿಂಗ್, ಜಾಬ್ ಓರಿಯೆಂಟೆಡ್ ಕೋರ್ಸಸ್ ಅಥವಾ ಜಾಬ್ ಓರಿಯೆಂಟೆಡ್ ಎಜುಕೇಷನ್ ಅಥವಾ ಇಂಜಿನಿಯರಿಂಗ್ ಡಿಗ್ರೀಸ್ ಅನ್ನೋಂಥದ್ದು ಒಂದು. ಎರಡನೇ ಭಾಗ, ನಾವು ಕಲಿತಂತಹ ಶಿಕ್ಷಣವನ್ನು ಸಮಾಜಕ್ಕೆ ಉಪಯೋಗವಾಗಿ ನಮಗೂ ಕೂಡ ಉಪಯೋಗಕರವಾಗಿ ಹೇಗೆ ನಾವು ಅದನ್ನು ಉಪಯೋಗಿಸ್ತೀವಿ, ಮತ್ತು ಅದರಿಂದ ನಾವು ಹೇಗೆ ನಮ್ಮನ್ನು ಉದ್ಧರಿಸಿಕೊಂಡು ಸಮಾಜವನ್ನು ಎತ್ತರಕ್ಕೆ ತೆಗೆದುಕೊಂಡು ಬರ್ತೀವಿ ಅನ್ನೋಂಥದ್ದು ನಿಜವಾದ ಶಿಕ್ಷಣದ ಉದ್ದೇಶ. ಸೊ ಆ ದೃಷ್ಟಿಯಿಂದ ಮೊದಲು ನಾವು ಮಾಡಬೇಕಾಗಿರುವಂಥದ್ದು ಶಿಕ್ಷಣದಲ್ಲಿ ಅಂತಂದರೆ, ಪ್ರತಿಯೊಬ್ಬ ಸಣ್ಣ ಮಗುವಿನಿಂದಲೂ ಕೂಡ ವಿ ಶುಡ್ ಮೇಕ್ ದೆಮ್ ಬಿಲೀವ್ ಇನ್ ದೆಮ್ ಸೆಲ್ಸ್. ಆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸು, ಮತ್ತೊಂದು ಮಗದೊಂದು ಇದೆಲ್ಲ ಹೋಗಬೇಕು. ಏನಕ್ಕೆಂದರೆ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ ಹೋದ ತಕ್ಷಣ ದೇ ಗೆಟ್ ಡಿಪ್ರೆಸ್ಡ್. ಅಲಾಂಗ್ ವಿತ್ ಸಾಫ್ಟ್ವೇರ್ ಇಂಜಿನಿಯರಿಂಗ್, ಇಫ್ ಯು ಹ್ಯಾಡ್ ಲರ್ನ್ಡ್ ಅನದರ್ 10-20 ಸ್ಕಿಲ್ಸ್, ಈ ಕೂಡ ಅವು ಪ್ರಾಸ್ಪರ್ಡ್ ಇನ್ ಎನಿ ಆಫ್ ದಿ ಫೀಲ್ಡ್. ನಾನು ಇಸ್ರೋ ಬಿಡಬೇಕಾದ್ರೆ ನೂರಾರು ಜನ ಹೇಳಿದ್ರು, ಹರೀಶ್ ನಮ್ಮ ಸ್ನೇಹಿತರು, ಆತ್ಮೀಯ ಸ್ನೇಹಿತರು, ಹಿರಿಯಣ್ಣ 18 ವರ್ಷ ಆಗಿದೆ, 12 ವರ್ಷ ಕಾಯಿರಿ, ನಿಮಗೆ ಗೋಲ್ಡನ್ ಹ್ಯಾಂಡ್ ಶೇಕ್ ಬರುತ್ತೆ. ಇವತ್ತು ಪೆನ್ಷನೇ ಇದ್ದಿದ್ರೆ ಬಹುಶಃ 100,000 ರೂಪಾಯಿ ಪೆನ್ಷನೇ ಬಂದಿರೋದೇ ನಾವು. ಬಟ್ ನಾನು ಹೇಳಿದೆ, ಇಲ್ಲಪ್ಪ, ಐ ಆಮ್ ಕ್ಲಿಯರ್ ಅಬೌಟ್ ವಾಟ್ ಐ ಹ್ಯಾವ್ ಟು ಡೂ, ಐ ಆಮ್ ಲಿವಿಂಗ್, ಬಿಕಾಸ್ 2 years ಇಸ್ ಎ ಟೂ ಬಿಗ್ ಟೈಮ್ ಫಾರ್ ಮೀ ಅಂತ. ಸೊ ಹಾಗೆ ವಿಶ್ವಾಸ ಇದ್ದವನಿಗೆ ಏನಾಗುತ್ತೆ, ಒಬ್ಬ ಪ್ಲಂಬರ್ಗೆ ವಿಶ್ವಾಸ ಇದೆ, ಒಬ್ಬ ಎಲೆಕ್ಟ್ರಿಷಿಯನ್ ವಿಶ್ವಾಸ ಇದೆ, ಅದೇ ಒಬ್ಬ ಇಂಜಿನಿಯರಿಂಗ್ ಗ್ರಾಜುಯೇಟ್ಗೆ ಕೆಲಸ ಸಿಕ್ಕಿಲ್ಲ ಅಂದರೆ ವೀರವೆಲ್ಲ ಒದ್ದಾಡ್ಬಿಡ್ತಾನೆ.
1: ಹೌದು,
0: ಏನಕ್ಕೆ ಅದು ಏನಕ್ಕೆ ಆಗ್ತಾ ಇದೆ ಅಂತಂದರೆ, ಆ ಕೌಶಲವನ್ನು ಬೆಳೆಸುವಂಥದ್ರಲ್ಲಿ ನಾವು ವಿಫಲರಾಗ್ತಾ ಇದ್ದೇವೆ. ಕೇವಲ ಥಿಯರಿ, ಕ್ವಶನ್ ಆನ್ಸರ್ ಸಿಸ್ಟಮು, ಈಗ ನೀಟ್ ಎಕ್ಸಾಮಲ್ಲಿ ಏನು ಇಷ್ಟೆಲ್ಲ ಅವಾಂತರ ಆಗಿ ನೀಟ್ ನೆಪದಲ್ಲಿ ಇನ್ನೇನೇನೋ ಎಲ್ಲೆಲ್ಲಿಗೋ ದಾರಿ ತಪ್ತಾ ಇದೆ ಚಳುವಳಿಗಳು, ಅದೆಲ್ಲ ಕೂಡ ವಿ ಆರ್ ಥಿಂಕಿಂಗ್ ದಟ್ ಎಜುಕೇಷನ್ ಇಸ್ ಆಸ್ಕಿಂಗ್ ಸಮ್ ಕ್ವಶನ್ ಅಂಡ್ ಆನ್ಸರಿಂಗ್ ದಿ ಕ್ವಶನ್ಸ್. ಆದರೆ ಜೀವನ ಇರುವಂಥದ್ದು ಆ ರೀತಿ ಅಲ್ಲ, ಜೀವನ ಇರುವಂಥದ್ದು ಸವಾಲುಗಳನ್ನೇ ಎದುರಿಸೋದಕ್ಕೆ. ಹಾಗಾಗಿ ಎಲ್ಲೋ ಒಂದು ಕಡೆ ಇವತ್ತಿನ ಜೀವನ ಯಾವುದು ನಿಜವಾದ ಸವಾಲು ಇದೆಯೋ ಅದರಿಂದ ಬಿಂದೆಲ್ಲೋ ಹೋಗ್ತಾ ಇದೆ, ಬರೀ ಕ್ವಶನ್ ಆನ್ಸರ್ ಪೇಪರ್ ಓರಿಯೆಂಟೆಡ್ ಆಗಿದೆ ಅಂತ ಅನಿಸುತ್ತೆ, ಅಥವಾ ಟೆಸ್ಟಿಂಗ್ ಓನ್ಲಿ ದಿ ಮೆಮರಿ.
1: ನಿಜ,
0: ಏನಕ್ಕೆ ಅಂತಂದರೆ ನೀನು ಇಷ್ಟು ಮಾರ್ಕ್ದ ಪ್ರಶ್ನೆಯನ್ನು ನೀನು ಉತ್ತರ ಬಾಯ್ಪಾಠ ಮಾಡ್ಕೊಬೇಕು, ಅಲ್ಲಿ ಬಂದು

0: ವಾಪಸ್ ಓದಿರ್ಬೇಕು. ಅದು ಬಾಯಿಪಾಠ ಮಾಡುವಂಥದ್ದು ಶಿಕ್ಷಣ ಅಲ್ಲ, ಗಿಣಿ ಕೂಡ ಬಾಯಿಪಾಠ ಮಾಡುತ್ತೆ. ಶಿಕ್ಷಣ ಅನ್ನುವಂಥದ್ದು ಚಿಂತನೆಯನ್ನು ಕಲಿಸ್ಬೇಕು, ಆಲೋಚನೆಯನ್ನು ಕಲಿಸ್ಬೇಕು, ವ್ಯಕ್ತಿಗೆ ಆತ್ಮವಿಶ್ವಾಸವನ್ನು ಕೊಡಬೇಕು. ಜೊತೆಗೆ ನನ್ನ ಜೀವನಕ್ಕೂ ಒಂದು ಉದ್ದೇಶ ಇದೆ, ಈಚ್ ಒನ್ ಇಸ್ ಕ್ರಿಯೇಟೆಡ್ ಫಾರ್ ಎ ಪರ್ಪಸ್ ಅಂತ. ಒಂದು ಇರುವೆಗೂ ಕೂಡ ಅದರ ಉದ್ದೇಶ ಇದೆ, ಇಟ್ ಈಸ್ ಕ್ರಿಯೇಟೆಡ್ ಫಾರ್ ಎ ಪರ್ಟಿಕ್ಯುಲರ್ ಪರ್ಪಸ್. ಒಂದು ಜೇನು ಹುಳುಗೂ ಕೂಡ ಒಂದು ಪರ್ಪಸ್ ಇದೆ ಲೈಫಲ್ಲಿ. ಜೇನು ಹುಳುಗಳಿಲ್ಲ ಅಂತಂದ್ರೆ
1: ಪ್ರಪಂಚವೇ ಇರಲ್ಲ.
0: ಒಂದು ಜೇನು ಹುಳು ದಿ ಆಫ್ಟರ್ ದಿ ಲಾಸ್ಟ್ ಹನಿ ಬೀ ಆನ್ ದಿಸ್ ಅರ್ತ್ ವಿತ್ ಇನ್ ದನ್ ಇಯರ್ ದಟ್ ವಿಲ್ ಬಿ ದಿ ಡೇ ಆಫ್ ದಿ ಲಾಸ್ಟ್ ಹ್ಯೂಮನ್ ಬೀಯಿಂಗ್ ಆನ್ ದಿ ಅರ್ತ್ ಅಂತಾರೆ. ಅಂದ್ರೆ ನಮ್ಮ ಜೀವನಕ್ಕೆ ಒಂದು ಚಿಟ್ಟೆ ಒಂದು ಜೇನು ಹುಳು ಜೀವನಕ್ಕೆ ಅಷ್ಟೊಂದು ನಿಕಟ ಸಂಬಂಧ ಇದೆ, ಇಂಟರ್ ಕನೆಕ್ಟಿವಿಟಿ, ಇಂಟರ್ ಡಿಪೆಂಡೆನ್ಸಿ. ಪ್ರತಿಯೊಬ್ಬನಿಗೂ ಒಂದು ಉದ್ದೇಶವನ್ನು ಕೊಟ್ಟು ಪರಮಾತ್ಮ ಇಲ್ಲಿ ಕಳಿಸಿದ್ದಾನೆ. ಒಂದು ಅಮೆರಿಕನ್ ಯೂನಿವರ್ಸಿಟಿ ಎಂಟ್ರೆನ್ಸ್ ಫಲಕದಲ್ಲಿ ಹಾಕಿದಾರಂತೆ, ಐ ನೋ ದಟ್ ಐ ಆಮ್ ಸಮಥಿಂಗ್ ವರ್ತ್ ಬಿಕಾಸ್ ಗಾಡ್ ಈಸ್ ನಾಟ್ ಹ್ಯಾವಿಂಗ್ ಟೈಮ್ ಟು ಕ್ರಿಯೇಟ್ ವಾಟ್ ಸಮಥಿಂಗ್ ಅನ್ವರ್ತಿ ಅಂತ. ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಸಾಮರ್ಥ್ಯವನ್ನ ಒಂದು ಕೌಶಲವನ್ನ ಕೊಟ್ಟೆ ಕಳಿಸಿದ್ದಾನೆ. ಇರುವೆಗೊಂದು ಸಾಮರ್ಥ್ಯ, ಇರುವೆಗಿರೋ ಸಾಮರ್ಥ್ಯ ಆನೆಗಿಲ್ಲ, ಆನೆಗಿರೋ ಸಾಮರ್ಥ್ಯ ಇರುವೆಗಿಲ್ಲ. ಕುದುರೆಗೆ ಅಶ್ವಸ್ಥ ಲಕ್ಷಣ ಬೇಗೋ, ವೇಗವಾಗಿ ಓಡುವಂಥದ್ದು ಅದು ಅಲ್ವಾ. ಸೊ ಹಾಗೆ ಒಂದೊಂದಕ್ಕೊಂದೊಂದು ಬಲವನ್ನ, ಒಂದು ಚಾತುರ್ಯವನ್ನ ಭಗವಂತ ಕೊಟ್ಟಿದ್ದಾನೆ. ಹಾಗೆ ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲೂ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಒಂದು ಪ್ರತಿಭೆಯನ್ನು ಕೊಟ್ಟಿದ್ದಾನೆ. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಒಂದು ಶಕ್ತಿ. ಇಲ್ಲೊಂದು ಪದ್ಯ ಇದೆ ನೋಡಿ, ನಿನ್ನನ್ನು ನೀನು ನಂಬು ಅಂತ. ಫಲವಾಗಿ ಮಾಗುವ ಮೊದಲು ಮಾವು ಕೂಡ ಮಿಡಿ ಒಗರು, ಅದು ಹಣ್ಣಾಗೋದಕ್ಕೆ ಮುಂಚೆ ಮಾವು ಕೂಡ ಹುಳಿ ಇರುತ್ತೆ, ಮಾವು ಕೂಡ ಮಿಡಿ ಒಗರು. ಬಾನೆತ್ತರ ಬೆಳೆಯುವ ಮೊದಲು ಹೆಮ್ಮರವು ಸಸಿ ಚಿಗುರು. ಇವತ್ತು ಯಾವುದು ಎತ್ತರದ ಮರ ಇದೆ, 10-20-30-50 ವರ್ಷದಿಂದ ಅದು ಸಣ್ಣ ಸಸಿಯಾಗಿತ್ತು. ಹಾರಾಡುವ ಚಂದದ ಚಿಟ್ಟೆ ತೆವಳುವ ಹುಳು ಒಮ್ಮೆ. ಸೊ ದಿ ಬಟರ್ಫ್ಲೈ ವಾಸ್ ಎ ಕ್ಯಾಟರ್ಪಿಲ್ಲರ್ ಒನ್ಸ್ ಅಪಾನ್ ಎ ಟೈಮ್ ವಿಚ್ ವಾಸ್ ಸ್ಟ್ರಗ್ಲಿಂಗ್ ಟು ಇವನ್ ವಾಕ್. ಅದ್ಭುತ ಫಲ ನೀಡುವುದು ನಿರಂತರ ಯತ್ನ ತಾಳ್ಮೆ. ನಿರಂತರವಾದ ಯತ್ನವನ್ನ ತಾಳ್ಮೆಯನ್ನ ಶಿಕ್ಷಣ ಕಲಿಸ್ಬೇಕು. ಈಗೆಲ್ಲ ಇನ್ಸ್ಟೆಂಟ್ ಯುಗ, ನಾನು ಹಿಂಗ್ ಮಾಡಿದ್ರೆ ಹಿಂಗ್ ರಿಸಲ್ಟ್ ಬಂದ್ಬಿಡ್ಬೇಕು. ಸೊ ಆ ತಾಳ್ಮೆಯನ್ನ ಕಲಿಸುವಂಥದ್ದು, ಸಹನೆಯನ್ನ ಕಲಿಸೋದು ಕೂಡ ಶಿಕ್ಷಣದ ಭಾಗ ಆಗ್ಬೇಕು. ಇಂದಿನ ಸಾಹಸಿಯು ಅಂದು ಬೆದರುವ ಮಗು ತಾನು. ಇವತ್ತು ಸಾಹಸ ಕ್ರೀಡೆ ಮಾಡ್ತಾ ಇರೋರೆಲ್ಲ ಮಕ್ಕಳಾದಾಗ ಹೆದರ್ತಾ ಇದ್ದವರು, ಅಳ್ತಾ ಇದ್ದವರು. ಚತುರ ಪಂಡಿತನು ಹಿಂದೆ ತೊದಲು ತಿರಲಿಲ್ಲವೇನು. ಇವತ್ತಿನ ದೊಡ್ಡ ಮಹಾನ್ ವಾಗ್ಮಿಗಳು ಕೂಡ ಒಮ್ಮೆ ಮಾತಾಡಬೇಕಾದ್ರೆ ತೊದಲ್ತಾ ಇದ್ರು. ಹಿಂಜರಿಕೆ ಏಕೆ ಗೆಳೆಯ, ಇದು ನಿನ್ನ ರಂಗಸ್ಥಳ. ಸೊ ಡೋಂಟ್ ಹ್ಯಾವ್ ಎನಿ ಇನ್ಹಿಬಿಷನ್ಸ್. ದಿಸ್ ಇಸ್ ಯುವರ್ ಪ್ಲೇಸ್, ದಿಸ್ ಇಸ್ ಯುವರ್ ಪ್ಲಾಟ್ಫಾರ್ಮ್, ದಿಸ್ ಇಸ್ ಯುವರ್ ಸ್ಟೇಜ್. ದಿಸ್ ಅರ್ತ್, ದಿಸ್ ಲೈಫ್ ಇಸ್ ಎ ಸ್ಟೇಜ್ ಫಾರ್ ಯು ಟು ಪರ್ಫಾರ್ಮ್. ಹಿಂಜರಿಕೆ ಏಕೆ ಗೆಳೆಯ, ಇದು ನಿನ್ನ ರಂಗಸ್ಥಳ. ಅಂಜಿಕೆಗೆ ಇಲ್ಲ ಸಮಯ, ಪ್ರಕಟಿಸು ನಿನ್ನ ಬಲ. ದೇರ್ ಇಸ್ ನೋ ನೀಡ್ ಟು ಬಿ ಅಫ್ರೈಡ್ ಬಿಕಾಸ್ ಗಾಡ್ ಹ್ಯಾಸ್ ಗಿವನ್ ಇನ್ ಟು ಯು ಆಲ್ ದಟ್ ಯು ವಾಂಟ್. ವಿವೇಕಾನಂದರು ಹೇಳ್ತಾರೆ, ಟೇಕ್ ದಿ ರೆಸ್ಪಾನ್ಸಿಬಿಲಿಟಿ ಆನ್ ಯುವರ್ ಶೋಲ್ಡರ್ಸ್, ಆಲ್ ದಟ್ ಯು ವಾಂಟ್ ಈಸ್ ವಿತ್ ಇನ್ ಯುವರ್ ಸೆಲ್ಫ್ ಅಂತ. ಪ್ರತಿಯೊಂದು ಅಲೆಯ ಹಿಂದೆ ಇರುವ ದಿಡಿಯ ಕಡಲು. ನಮಗೆ ಆಸೆ ಅಲೆ ಕಾಣಿಸುತ್ತೆ, ಅಷ್ಟು ಅಲೆ ಬರಬೇಕಾದ್ರೆ ಇಡೀ ಕಡಲು ಹೇಗೆ ಹಿಂದೆ ಇದೆಯೋ, ನಿನ್ನ ಯತ್ನಗಳ ಜೊತೆಗಿವೆ ಸೃಷ್ಟಿಯ ಸಂಕಲ್ಪದ ಕೈಗಳು.
1: ನಿಜ,
0: ನಾವು ಏನನ್ನೇ ನಾವು ಮಾಡ್ತೀವಿ ಅಂತ ಅನ್ಕೊಳ್ತೀವಿ, ನಮ್ಮ ಸಂಕಲ್ಪ ಮತ್ತು ನಮ್ಮನ್ನು ಸೃಷ್ಟಿಸಿರುವಂಥ ಸೃಷ್ಟಿಯ ಸಂಕಲ್ಪ ಒಂದೇ ಆಗಿದ್ದಾಗ ಅದು ಯತ್ನ ಕೈಗೂಡ್ಬಿಡುತ್ತೆ. ಎಲೆಕ್ಟ್ರಾನಿಕ್ಸಲ್ಲಿ ಆ್ಯಂಡ್ ಗೇಟ್ ಅಂತಿದೆ, ಅದಕ್ಕೆ ಎರಡು ಇನ್ಪುಟ್, ಒಂದಾಗಿದೆ ಫೈನಲ್ ಔಟ್ಪುಟ್ ಹೊಂದಿರುತ್ತೆ. ಸೊ ನನ್ನ ಸಂಕಲ್ಪ ಒಂದಾಗಿರೋದು ಮುಖ್ಯ. ಭಗವಂತನ ಸಂಕಲ್ಪ ಒಂದಾಗಿದ್ರು ನಾನು ನೆಗೆಟಿವ್ ಥಿಂಕಿಂಗ್ ಇಟ್ಕೊಂಡು ಝೀರೋ ಅಂತ ಹಾಕ್ತೀನಿ, ಫೈನಲ್ ಔಟ್ಪುಟ್ ವಿಲ್ ಬಿಕಮ್ ಝೀರೋ. ಭಗವಂತಂತ ಏನಾದರೂ ಆಗಿರಲಿ, ನನ್ನ ಕಡೆಯಿಂದ ಮೈ ಎಫರ್ಟ್ ಹ್ಯಾಸ್ ಟು ಬಿ 100%. ಪ್ರತಿಯೊಂದು ಅಲೆಯ ಹಿಂದೆ ಇರುವುದು ಇಡಿಯ ಕಡಲು, ನಿನ್ನ ಯತ್ನಗಳ ಜೊತೆಗಿವೆ ಸೃಷ್ಟಿಯ ಸಂಕಲ್ಪದ ಕೈಗಳು. ನಿನ್ನೆಲ್ಲ ಶಕ್ತಿ ಸುರಿದು ಕನಸಿಗೆ ಜೀವ ತುಂಬು, ಧೈರ್ಯವೇ ಮೂಲಧನ, ನಿನ್ನನ್ನು ನೀನು ನಂಬು. ಹಾಗಾಗಿ ಮಕ್ಕಳಿಗೆ ಈ ಧೈರ್ಯವನ್ನ, ಈ ಸಾಹಸ ಪ್ರವೃತ್ತಿಯನ್ನ, ಈ ಉತ್ಸಾಹವನ್ನ ಕಲಿಸ್ಬೇಕು. ಉತ್ಸಾಹ ಇಲ್ಲದೆ ಇದ್ರೆ ಜೀವನ ಎಲ್ಲಿರುತ್ತೆ? ವಿವೇಕಾನಂದರು ಹೇಳ್ತಾರೆ, ಇಟ್ ಇಸ್ ಬೆಟರ್ ಟು ಪ್ಲೇ ಇನ್ ದಿ ಪ್ಲೇ ಗ್ರೌಂಡ್ ಫಸ್ಟ್ ಅಂಡ್ ಗೆಟ್ ಟೈರ್ಡ್ ಬಿಫೋರ್ ಯು ಮೆಡಿಟೇಟ್. ನೀವು ಹೋಗಿ ಆಟದಲ್ಲಿ ಮೈದಾನ ಆಡಿ ದೈಹಿಕ ಶ್ರಮ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಳಿ. ಮೊದಲು ಈ ಅನ್ನಮಯ ಕೋಶ ಏನಿದೆ ಅದನ್ನ ಪೂರ್ತಿ ದುಡಿಸ್ಕೊಂಡು ಅನ್ನಮಯದಿಂದ ಪ್ರಾಣಮಯಕ್ಕೆ ಹೋಗಿ ಪ್ರಾಣಾಯಾಮ ಮಾಡಿ ಅದೊಂದು ಸುಧಾರಿಸ್ಕೊಳ್ಳಿ. ಅಲ್ಲಿಂದ ಮನೋಮಯಕ್ಕೆ ಹೋಗಿ ಮನಸ್ಸನ್ನು ನಿಯಂತ್ರಣ ಮಾಡೋದು ಕಲ್ತ್ಕೊಳ್ಳಿ. ಡೋಂಟ್ ಗೆಟ್ ಡ್ರ್ಯಾಗ್ಡ್ ದಿ ವೇ ದಿ ಮೈಂಡ್ ಪುಲ್ಸ್ ಯು. ಯು ಕಂಟ್ರೋಲ್ ದಿ ಮೈಂಡ್. ಮನೆಯೇವ ಮನುಷ್ಯಾಣಂ ಕಾರಣಂ ಬಂದ ಮೋಕ್ಷ ವ್ಯೂಹ ಅಂತಾರೆ. ಹಾಗಾಗಿ ಯಾರು ಮನಸ್ಸಿನ ಮೇಲೆ ನಿಯಂತ್ರಣ ಇಟ್ಕೊಂಡಿರ್ತಾರೆ ಅವರು ಅವರ ಬದುಕನ್ನು ಅವ್ರ ನಿಯಂತ್ರಣದಲ್ಲಿ ಇಟ್ಕೊಂಡಿರ್ತಾರೆ ಅಂತ. ಅಲ್ಲಿಂದ ವಿಜ್ಞಾನಮಯ ಕೋಶ
1: ಆನಂದಮಯ.
0: ಹಾಗೆ ಈ ಶಿಕ್ಷಣ ಅಂತದ್ದು ಮನುಷ್ಯನನ್ನ ಅನ್ನಮಯ ಕೋಶದಿಂದ ಆನಂದಮಯ ಕೋಶ ತಗೊಂಡು ಹೋಗ್ಬೇಕು. ಅದು ನೀವು CBSE ಸಿಲೆಬಸ್ ಆಗಲಿ, ICSE ಆಗಲಿ, ಸ್ಟೇಟ್ ಬೋರ್ಡ್ ಆಗಲಿ, ಯಾವುದೇ ಆಗಲಿ, ವ್ಯಕ್ತಿಯನ್ನ, ಪ್ರತಿಯೊಬ್ಬ ವ್ಯಕ್ತಿಯನ್ನು ನೀನು ವ್ಯಕ್ತಿಯಲ್ಲ ಶಕ್ತಿಯನ್ನ ಅಂತ ನೆನಪಿಸುವಂಥದ್ದು ಶಿಕ್ಷಣ. ಅದು ವಿವೇಕಾನಂದರ ಕನಸು. ಅದನ್ನು ಮಾಡೋದಕ್ಕೋಸ್ಕರ ವಾಗ್ದೇವ

0: ವಿಳಾಸ ಸಂಸ್ಥೆಗಳು ಇದೆ.
1: ತುಂಬಾ ಅಂದ್ರೆ ತುಂಬಾ ಜನ ಮೆಸೇಜ್ ಕಳಿಸ್ತಾ ಇದ್ದಾರೆ ಸರ್. ಇನ್ನು ಮುಂದಿನ ಮಾತುಕತೆಯಲ್ಲಿ ಖಂಡಿತವಾಗ್ಲೂ ಅವರೆಲ್ಲರ ಮೆಸೇಜಸ್ನ ಓದೋಣ. ಈ ಒಂದು ಗಂಟೆಯ ಹೊತ್ತು ನಿಜಕ್ಕೂ ಹೊತ್ತು ಹಾರದು ಅಂತಾರಲ್ಲ, ಹಾಗೆ ಹಾರ್ತಾ ಇದೆ ಅಂತ ಅನಿಸ್ತಾ ಇದೆ. ನಿಮಿಷಗಳು, ಸೆಕೆಂಡ್ಗಳು ಕೂಡ, ಮತ್ತೆ ಅಷ್ಟೇ ಸ್ಫೂರ್ತಿ ಕೂಡ ತುಂಬತಾ ಇದೆ. ಬರೀ ವಿದ್ಯಾರ್ಥಿಗಳಿಗೆ ಮಾತ್ರವಲ್ಲ, ಪೋಷಕರಿಗೂ ಕೂಡ ಒಂದು ದಿಕ್ಸೂಚಿಯ ಆಗಿದೆ ನಿಮ್ಮ ಮಾತುಗಳು. ಖಂಡಿತ ಮಾತನ್ನ ಮುಂದುವರಿಸ್ತೀವಿ ಮತ್ತೊಂದು ಹಾಡಿನ ನಂತರ. ಸ್ನೇಹಿತರೆ, ನೀವು ಕೂಡ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನಮಗೆ ಕಳಿಸ್ಕೊಡ್ಬಹುದು. 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆ.

0: ಆಕಾಶವಾಣಿ ಎಫ್ಎಂ ರಾಯಂಬೋ ಕೇಳ್ತಾ ಇದ್ದೀರಿ. ನಮ್ಮ ಜೊತೆಯಾಗಿ ವಾಗ್ದೇವಿ ವಿಲಾಸ್ ಇನ್ಸ್ಟಿಟ್ಯೂಷನ್ಸ್ನ ಚೇರ್ಮನ್ ಕೆ ಹರೀಶ್ ಅವರು ಇದ್ದಾರೆ. ಸರ್, ಈಗಲೇ ಸಿದ್ದಲಿಂಗಮೂರ್ತಿ ಅವರು ಒಂದು ಪ್ರಶ್ನೆಯನ್ನು ಕೇಳಿದರು ನಿಮಗೆ. ಶಿಕ್ಷಣ ವ್ಯವಸ್ಥೆಯಲ್ಲಿ ಬದಲಾವಣೆ ತರಬೇಕು ಅಂದರೆ ಯಾವ ತರಹ ಕಾಯ್ದೆ ಇರಬೇಕು ಅಂತ ಕೇಳ್ತಾ ಇದ್ದಾರೆ ಅವರು.
1: ಒಳ್ಳೆ ಪ್ರಶ್ನೆ. ಇದಕ್ಕೆ ಉತ್ತರ ಏನು ಅಂತಂದರೆ, ಕೇವಲ ಕಾಯ್ದೆಗಳಿಂದ ಶಿಕ್ಷಣ ವ್ಯವಸ್ಥೆಯಲ್ಲಿ ನಾವು ಏನೋ ಬಹಳ ದೊಡ್ಡದನ್ನು ಮಾಡಿಬಿಡ್ತೀವಿ ಅಂತ ಹೇಳೋಕ್ಕಾಗೋದಿಲ್ಲ. ಮೊದಲನೇದಾಗಿ ಮನೆಯೇ ಮೊದಲ ಪಾಠಶಾಲೆ, ಮನೆಯಲ್ಲಿ ಓದೋ ವಾತಾವರಣ ಇರಬೇಕು. ಮಕ್ಕಳು ಮನೆಗೆ ಬಂದಾಗ ಅಪ್ಪ ಅಮ್ಮ ಟಿ ವಿ ನೋಡ್ತಾ ಇರಬಾರ್ದು, ಪುಸ್ತಕ ಓದ್ತಾ ಇರಬೇಕು.
0: ಹೌದು,
1: ಕನಿಷ್ಠ ಪಕ್ಷ ಪುಸ್ತಕ ಓದೋಕ್ಕೆ ಇಷ್ಟ ಇಲ್ಲದೆ ನ್ಯೂಸ್ ಪೇಪರ್ ಆದರೂ ಓದ್ತಾ ಇರಬೇಕು. ಇಲ್ಲ, ಮುಂಚೆ ಸುಧಾ ತರಂಗ ಎಲ್ಲ ಇರ್ತಾ ಇತ್ತು, ಅದೇ ತರ ಈಗಲೂ.
0: ನೀವು ಈ ಮಾತು ಹೇಳಿದ್ರೆ ನನಗೆ ನನ್ನ ಮನೆನೇ ನೆನಪಾಗ್ತಿದೆ ಸರ್. ನಾವು ಚಿಕ್ಕವರು ಇರ್ಬೇಕಾದ್ರೆ ನಾವು ಓದುವಷ್ಟು ಕಾಲವು ನಮ್ಮ ಮನೆಯಲ್ಲಿ ಟಿ ವಿ ಇರಲಿಲ್ಲ. ಅಪ್ಪ ಪ್ರತಿ ಸರ್ತಿ ಟಿ ವಿ ತರ್ತೀನಿ ಎಂದಾಗ್ಲೂ ಕೂಡ ನಮ್ಮಮ್ಮ ಹೇಳ್ತಿದ್ರು, ನಾನು ಟಿ ವಿ ಮುಂದೆ ಕೂತ್ರೆ ಮಕ್ಕಳು ಟಿ ವಿ ನೋಡ್ತೀನಿ ಅಂತಾರೆ. ಅದ್ರ ಬದಲು ನನಗೆ ಟಿ ವಿ ಬೇಡ, ಮನೆಗೆ ಟಿ ವಿ ಬರ್ಕೂಡ್ದು ಅಂತ ಹೇಳಿ ಅಮ್ಮ ಒಂದ್ ಪುಸ್ತಕ ಹಿಡ್ಕೊಂಡು ಕೂತಿರೋರು. ಅವ್ರು ಯಾವ್ದೋ ರಾಮಾಯಣ ಮಹಾಭಾರತ, ಅವ್ರಿಗೆ ಇಷ್ಟ ಇರೋ ಭಗವದ್ಗೀತೆ ಇನ್ನೊಂದು ಮತ್ತೊಂದು ಓದ್ಕೊಳ್ಳೋರು. ನಾವು ನಮ್ಮ ಶಾಲೆ ಪುಸ್ತಕ ತೆಗೆದು ಕೂತು ಓದ್ಬೇಕಿತ್ತು. ಆಮೇಲೆ ಬೇಸಿಗೆ ರಜೆಯಲ್ಲೂ ಕೂಡ ನಮ್ಗೆ ದಿನ ಒನ್ ಅವರ್ ಓದೋದು ಕಂಪಲ್ಸರಿ ಇತ್ತು. ಅದ್ ಕತೆ ಪುಸ್ತಕ ಆದ್ರೂ ಪರವಾಗಿಲ್ಲ, ಒಟ್ನಲ್ಲಿ ಓದ್ಬೇಕು, ಒಟ್ನಲ್ಲಿ ಪುಸ್ತಕ ಓದ್ಬೇಕು ಅಂತ ಹೇಳಿ.
1: ನಮ್ಮ ಪ್ರಾಣೇಶ್ವರ್ ಹೇಳ್ತಾ ಇರ್ತಾರೆ, ಜೋಕ್ನಲ್ಲಿ ಹೇಳ್ತಾರೆ, ಪುಸ್ತಕ ಹೇಳುತ್ತಂತೆ, ನೀನು ತಲೆ ಬಗ್ಗಿಸಿ ನನ್ನನ್ನು ಓದು, ಜೀವನದಲ್ಲಿ ತಲೆ ಎತ್ತುವಂತೆ ನಾನು ಮಾಡ್ತೇನೆ ಅಂತ.
0: ಹೌದು
1: ಸರ್, ನಾನು ಹೇಳ್ತಾ ಇದ್ದೆ ಏನಂದ್ರೆ, ಓದುವಂತಹ ವಾತಾವರಣ, ಒಂದು ಪಾಸಿಟಿವ್ ಎನ್ವಿರಾನ್ಮೆಂಟ್ ಮನೆಯಲ್ಲಿ ಇರಬೇಕು ಮೊದಲನೇದು. ಮತ್ತೆ ಎರಡನೇದು, ಓವರ್ ಪ್ಯಾಂಪರಿಂಗ್ ಆಫ್ ದಿ ಚೈಲ್ಡ್ ಆಗುತ್ತೆ. ಏನಂತಂದ್ರೆ, ಮಕ್ಕಳಿಗೆ ವಿಪರೀತವಾದಂತಹ ಮುದ್ದು, ಎಲ್ಲ ಕೆಲಸನ ತಂದೆ ತಾಯಿಗಳೇ ಮಾಡ್ಕೊಟ್ಬಿಡೋದು. ನಮ್ಮ ಕಾಲದಲ್ಲಿ ಏನು ಅಂತಂದ್ರೆ, ನಮ್ಮ ಕೆಲಸಗಳನ್ನ ನಮ್ಮ ಕೈಯಲ್ಲಿ ಮಾಡಿಸೋರು ತಂದೆ ತಾಯಿಗಳು. ಏನಾದ್ರೂ ಮನೆಗೆ ಸಾಮಾನು ತರಬೇಕಾದ್ರೆ ನಾನು ಹೋಗಿ ತರೋದಲ್ಲದೆ ಅಕ್ಕಪಕ್ಕದ ಮನೆಯವ್ರಿಗೆಲ್ಲಾನು ಅವ್ರು ಸಾಮಾನು ಹೇಳೋರು. ಅದು ಒಬ್ರು ತಮಿಳವರು ಇದ್ರು, ಹರಿ ನೀ ಇದು ಪೈ ಇದೇ ವಾಂಗನ್ವಾ ಅದು ವಾಂಗನ್ವಾ ಅಂತ ತಮಿಳಲ್ಲಿ ಹೇಳೋರು. ಇನ್ನೊಬ್ಬರು ತೆಲುಗುದವ್ರು ಇದ್ರು, ದೀನ್ ತಿಸ್ಕೊಂಡ್ರಪ್ಪ ದಾನ್ ತಿಸ್ಕೊಂಡ್ರಪ್ಪ ಅಂತ ಐದಾರು ಸಾಮಗ್ರಿ ಹೇಳೋರು. ನಾನು ಯಾವುದು ವೈಟ್ ಪೇಪರ್ ಪೆನ್ ಇಲ್ಲದೆ ಬಿಟ್ಕೊಂಡು ಅವ್ರವ್ರ ಭಾಷೆ. ಯಾಕೆಂದ್ರೆ ಅವಾಗ ಅಂಗಡಿಗಳು 40-50 ವರ್ಷದ ಹಿಂದೆ ರಾಮೂರ್ತಿ ನಗರದಲ್ಲಿ ಮೈನ್ ರೋಡ್ ಅಲ್ಲಿ ಒಂದು ಐದಾರು ಅಂಗಡಿಗಳು ಇತ್ತು ಅಷ್ಟೇ, 1/2 ಕಿಲೋಮೀಟರ್ ಆಗೋದು. ಸೊ ನಾನು ಹೋಗಿ ನಮ್ಮನೆ ಸಾಮಾನು ತರೋದಲ್ಲದೆ ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ತರ್ತಾ ಇದ್ದೆ. ನಮ್ಮ ತಂದೆ ತಾಯಿ ಯಾವತ್ತೂ ಇನ್ನೊಬ್ರು ಕೆಲಸ ಮಾಡಬೇಡ ಅಂತ ಹೇಳಿಲ್ಲ.
0: ನಿಜ,
1: ಈಗ ನಾವು ಆತರ ಬೆಳೆಸ್ತೀವ ಮಕ್ಕಳನ್ನ, ಅಕ್ಕಪಕ್ಕ ನೋಡ್ಬೇಡ ಅಂತೀವಿ. ಜೊತೆಗೆ ಆ ಶೂ ಆಗ್ಲಿ ಮತ್ತೊಂದಾಗ್ಲಿ ಅದನ್ನ ನಾವು ನೀಟಾಗಿ ಇಟ್ಕೊಳ್ಳುವಂಥದ್ದು, ಕ್ಲೀನಾಗಿ ಇಟ್ಕೊಳ್ಳುವಂಥದ್ದು. ನಮ್ಮ ತಂದೆ ಅವರ ಪಂಚೆಯನ್ನ ಅವರ ಬಟ್ಟೆಗಳನ್ನ ಅವರೇ ಒಕ್ಕೋತಾ ಇದ್ರು. ಅದನ್ನ ನೋಡಿ ನಮಗೂ ಒಂದು ಶಿಸ್ತು.
0: ಹೌದು,
1: ಈಗೇನ ವಾಷಿಂಗ್ ಮೆಷಿನ್ ಮತ್ತೊಂದು ಮಗನ ಇದಿರ್ಬೋದು, ವಾಷಿಂಗ್ ಮೆಷಿನ್ ಎಲ್ಲ ಅವ್ರವ್ರ ಬಟ್ಟೆ ಅವ್ರವರೇ ಒಕ್ಕೋಬೋದಲ್ಲ ಮಕ್ಕಳು. ವಾಷಿಂಗ್ ಮೆಷಿನ್ ಹೇಗೆ ಉಪಯೋಗಿಸೋದು ಅಂತ ಬರುತ್ತೆ, ಬಟ್ಟೆ ಐರನ್ ಮಾಡೋದು ಬರುತ್ತೆ. ಹಾಗಾಗಿ ನಮ್ಮ ಕೆಲಸಗಳನ್ನ ನಾವೇ ಮಾಡ್ಕೊಳ್ಳೋ ಅನ್ನೋಂಥದ್ದೇ ಮೊದಲು ಮನಸ್ಸಿಗೆ ಶಿಕ್ಷಣ, ದೇಹಕ್ಕೆ ಶಿಕ್ಷಣ. ದೇಹಕ್ಕೆ ಒಂದಷ್ಟು ಕಸರತ್ತು ಕೊಡಬೇಕು. ಇಲ್ಲಿಂದ ಹತ್ತಿರ ಇರೋವಂಥದ್ದಕ್ಕೂ ಕೂಡ ಆಟೋ ಹಿಡ್ಕೊಂಡು ಹೋಗ್ಬಿಡೋದು, ಸ್ಕೂಟರ್ ಹಿಡ್ಕೊಂಡು ಹೋಗೋ ಬದಲು 1/2 ಕಿಲೋಮೀಟರ್ ನಡ್ಕೊಂಡು ಹೋದರೆ ಪ್ರಯಾಸ ಪಡೋದನ್ನ ಮತ್ತು ದೇಹಕ್ಕೆ ಶಿಕ್ಷಣ ಕೊಡೋದನ್ನ, ವ್ಯಾಯಾಮ ಕೊಡೋದನ್ನ ತಂದೆ ತಾಯಿಗಳಿಗೆ ಕಲಿಸ್ದಾಗತ್ತೆ. ಸೊ ಹಾಗಾಗಿ ದೇಹಕ್ಕೆ ವ್ಯಾಯಾಮ, ಮನಸ್ಸಿಗೆ ವ್ಯಾಯಾಮ, ಒಟ್ಟಿಗೆ ಕೂತು ಒಂದಷ್ಟು ವಿಚಾರಗಳನ್ನು ಚರ್ಚೆ ಮಾಡುವಂಥದ್ದು. ಪ್ರತಿದಿನ ನಮ್ಮ ತಾಯಿ ಸಂಜೆ 6 ಗಂಟೆ ಆದರೆ 6 ಗಂಟೆಯಿಂದ 6:30 ಅಥವಾ ಕೆಲವೊಮ್ಮೆ 6:30 ತನಕನೂ ಶ್ಲೋಕಗಳು ಹೇಳ್ಸೋರು. ಮನೆಯಲ್ಲಿ ಎಲ್ಲ 15-20 ಜನ ಒಟ್ಟಿಗೆ ಕೂತ್ಕೊಂಡು ಶ್ಲೋಕ ಹೇಳ್ತಾ ಇದ್ವಿ. ಸೊ ನೀವು ಅದನ್ನೆಲ್ಲ ಮಾಡಿ, ಮಕ್ಕಳಿಗೆ ಪ್ರತಿಭೆ ಇದ್ದೇ ಇದೆ. ಪ್ರತಿಭೆ ಇಲ್ಲ ಅಂತ ಮಕ್ಕಳಿಗೆ ದಯವಿಟ್ಟು ನೀವು ತಲೆ ಕೆಡಿಸ್ಕೋಬೇಡಿ. ಪ್ರತಿಭೆ ಭಾರತೀಯರಿಗೆ ಪ್ರತಿಭೆ ಇದ್ದೇ ಇದೆ. ಏನಕ್ಕೆ ಅಂದರೆ, ಶೂನ್ಯ ಸೊನ್ನೆ ಅನ್ನೋಂಥ ಕಾನ್ಸೆಪ್ಟ್ ಕಂಡಿರ್ದವ್ರು ನಾವು. ದಶಮಾಂಶ ಪದ್ಧತಿ, ದಿ ಡೆಸಿಮಲ್ ಸಿಸ್ಟಮ್ ಆಫ್ ಕೌಂಟಿಂಗ್ ಬಂದಿದ್ದು ಇಲ್ಲಿಂದ. ವಕ್ರತುಂಡ ಮಹಾಕಾಯ ಸೂರ್ಯ ಕೋಟಿ ಸಮಪ್ರಭಾ ಅಂತ ಗಣಪತಿ ಬಗ್ಗೆ ಇರುವಂಥ ಶ್ಲೋಕ. ಅಂದರೆ ಕೋಟಿ ಸೂರ್ಯರು ಅಂತಂದರೆ ಅದೆಲ್ಲ ಕಲ್ಪನೆ, ಶತ ಸಹಸ್ರ ಇದೆಲ್ಲ ನಮ್ಮಲ್ಲಿ ಇದ್ದಂಥದ್ದೇನೆ, ಯಾವುದು ನಮ್ಮಲ್ಲಿ ಇಲ್ಲ ಅಂತಲ್ಲ. ಸೊ ನಮ್ಮ ಡಿ ಎನ್ ಎನಲ್ಲಿ ನಮ್ಮ ಪೂರ್ವಿಕರ ಎಲ್ಲರ ಬುದ್ಧಿ ಮತ್ತು ಮತ್ತೊಂದು ಪ್ರತಿಯೊಂದು ಗುಣನೂ ಇದೆ. ಇವತ್ತು ಯಾವುದು ನಾವು ಶಬ್ದವೇದಿ ಮಿಸೈಲ್ ಅಂತ ಹೇಳ್ತೀವಿ, ಆ ಶಬ್ದವೇದಿ ಬಾಣ ನಮ್ಮ ರಾಮಾಯಣ ಮಹಾಭಾರತ ಕಾಲದಲ್ಲಿ ಇತ್ತು. ಸೊ ಹಾಗಾಗಿ ವಿ ಆರ್ ದಿ ಲೀಗಲ್ ಹೇರ್ಸ್ ಆಫ್ ದಿ ಅಬಂಡೆಂಟ್ ನಾಲೆಡ್ಜ್. ಅಂದ್ರೆ ನಮ್ಮ ಪೂರ್ವಿಕರ ಅನಂತವಾದ ಜ್ಞಾನ ಭಂಡಾರ.

0: ಭಂಡಾರಕ್ಕೆ ಕೌಶಲ ಭಂಡಾರಕ್ಕೆ ನಾವು ವಾರಸುದಾರರು. ಹಾಗಾಗಿ ಅನಾಥ ಪ್ರಜ್ಞೆ ನಮಗೆ ಬೇಡ. ನಮಗೆ ಆ ಶ್ರಮಪ್ರಿಯತೆಯನ್ನು ನಾವು ಮಕ್ಕಳಿಗೆ ಕಲಿಸ್ಬೇಕು, ಓದುವಂತಹ ಹವ್ಯಾಸವನ್ನು ಕಲಿಸ್ಬೇಕು, ವಿನಯ ವಿಧೇಯತೆಯನ್ನು ಕಲಿಸ್ಬೇಕು. ಮನೆಗೆ ನೆಂಟರು ಬಂದಾಗ ಅವರೇ ಮುಂದೆ ಹೋಗಿ ಸ್ವಾಗತ ಮಾಡೋದು ಕಲಿಸ್ಬೇಕು. ಮನೆಗೆ ಯಾರು ನೆಂಟರು ಬಂದರೆ ತೆಗೆದುಕೊಂಡೋಗಿ ನೀರು ಕೊಡೋದನ್ನು, ಚಹಾ ಕೊಡೋದನ್ನು, ಸಂಸ್ಕಾರಗಳನ್ನು ಕಲಿಸ್ಬೇಕು. ಅದು ಶಿಕ್ಷಣ.
1: ನಿಜ,
0: ಪುಸ್ತಕ ಓದೋದು, ಎಕ್ಸಾಮ್ನಲ್ಲಿ ಆನ್ಸರ್ ಮಾಡೋದು ಅದೆಲ್ಲ ಸ್ವಾಭಾವಿಕವಾಗಿ ಬಂದುಬಿಡುತ್ತೆ. ಯು ಟೀಚ್ ದೆಮ್ ದಿ ಆಟಿಟ್ಯೂಡ್, ಅಂಡ್ ಆಟಿಟ್ಯೂಡ್ ವಿಲ್ ಟೇಕ್ ದೆಮ್ ಟು ದಿ ರಿಕ್ವೈರ್ಡ್ ಆಲ್ಟಿಟ್ಯೂಡ್. ಹಾಗಾಗಿ ಆಟಿಟ್ಯೂಡ್ ಕಲಿಸುವಂಥದ್ದು, ವಿದ್ಯಾ ದದಾತಿ ವಿನಯಂ, ವಿನಯಾತ್ ಯಾತಿ ಪಾತ್ರತಾಂ, ಪಾತ್ರತ್ವಾ ಧನಮಾಪ್ನೋತಿ, ಧನಾಧರ್ಮಂ ತತಸುಖಂ ಅಂತ. ವಿದ್ಯೆ ಅನ್ನುವಂಥದ್ದು ವಿನಯವನ್ನು ಕಲಿಸ್ಬೇಕು, ವಿಧೇಯತೆಯನ್ನು ಕಲಿಸ್ಬೇಕು. ಕೌಶಲ್ಯ ನಮ್ಮಲ್ಲಿ ಬಂದೇ ಬರುತ್ತೆ, ಆಯಿತಾ? ಹಾಗಾಗಿ ಅದರ ಬಗ್ಗೆ ಯಾವುದೇ ಆತಂಕ ಇಟ್ಕೊಳ್ದೇನೆ ಮಕ್ಕಳನ್ನು ನೀವು ಮಕ್ಕಳನ್ನಾಗಿ ಬೆಳೆಸಿ, ಸ್ಪೆಂಡ್ ಮೋರ್ ಅಂಡ್ ಮೋರ್ ಟೈಮ್ ವಿತ್ ದೇಮ್, ಅವ್ರ ಜೊತೆ ಆಟ ಆಡಿ, ಪುಸ್ತಕ.
1: ನೀವು ಕೊಡುವಂತಹ ಸಮಯವೇ ಹೆಚ್ಚು ಮೌಲಿಕ ಅಂತ ಹೇಳ್ತಾ ಇದ್ದೀರಿ. ಮತ್ತಷ್ಟು ಜನರ ಮೆಸೇಜ್ ಇದೆ ಸರ್, ಹಾಗಾಗಿ ಒಂದು ಸ್ವಲ್ಪ ಮಾತುಕತೆಯನ್ನು ಮೊಟಕಗೊಳಿಸ್ತಾ ಇದ್ದೀನಿ ನಾನು. ಶಾಂತಾಚಾರ್ಯ ಬೆಡಗೇರಿ ಅವರು ಹೇಳ್ತಿದ್ದಾರೆ, ಶಿಕ್ಷಣ ಕ್ಷೇತ್ರದ ಜೊತೆಗೆ ಸಾಮಾಜಿಕ ಅಭಿವೃದ್ಧಿ ಹಾಗೆ ದಾನ ಕಾರ್ಯಗಳಲ್ಲೂ ಸಕ್ರಿಯವಾಗಿ ತೊಡಗಿಸಿಕೊಂಡಿರುವಂತಹ ಕೆ ಹರೀಶ್ ಅವರ ಪರಿಚಯ ಮತ್ತು ಸಾಧನೆಗಳ ಕುರಿತಾದ ಮಾಹಿತಿ ತುಂಬಾ ಚೆನ್ನಾಗಿದೆ. ಇಂತಹ ಉತ್ತಮ ಹಾಗೆ ಪ್ರೇರಣಾದಾಯಕ ಮಾಹಿತಿಯನ್ನು ನೀಡಿದಂತಹ ಸ್ಫೂರ್ತಿಧಾರೆ ಕಾರ್ಯಕ್ರಮಕ್ಕೆ ಧನ್ಯವಾದಗಳು ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಹಾಗೆ ವಾಗ್ದೇವಿ ಅವರು ಹೇಳ್ತಿದ್ದಾರೆ, ತುಂಬಾ ಚಂದದ ಮಾತುಕತೆ ಇದು ಅಂತ ಹೇಳಿ, ಹಾಗೆ ಕೇಳಿ ಕಣ್ಣಲ್ಲಿ ನೀರು ಬರ್ತಾ ಇದೆ, ಇದು ಸಂತೋಷದ ಕಣ್ಣೀರು ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ನಿಮ್ಮೂರಿನ ಪ್ರತಿ ಓಕೆ, ಇವರ ಹೆಸರು ಸೌಮ್ಯ ಅಂತ ಹೇಳಿ, ಹಾಗೆ ಇವರನ್ನ ಇಂಟ್ರೊಡ್ಯೂಸ್ ಮಾಡಿದ್ದಕ್ಕೆ ಆಕಾಶವಾಣಿಗೆ ಧನ್ಯವಾದಗಳು ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಮತ್ತೊಬ್ರು ಮೈಸೂರು ವಿದ್ಯಾರಣ್ಯಪುರಂನಿಂದ ರಾಮ್ ಪ್ರಸಾದ್ ಅವರು ಹೇಳ್ತಿದ್ದಾರೆ, ಸ್ಫೂರ್ತಿಧಾರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ವಾಗ್ದೇವಿ ವಿದ್ಯಾಸಂಸ್ಥೆಯ ಕೆ ಹರೀಶ್ ಅವರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಅನುಭವ ಹಾಗೆ ಸೇವಾ ಮನೋಭಾವದ ವಿಚಾರಗಳನ್ನು ಮನಮುಟ್ಟುವಂತೆ ಅವರು ತಿಳಿಸ್ಕೊಡ್ತಾ ಇದ್ದಾರೆ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಪ್ರೋಗ್ರಾಮ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅಂತಿದ್ದಾರೆ ಶ್ರೀನಾಥ್ ಅವರು ಮಾಗಡಿ ರೋಡಿಂದ. ಕಾರ್ಯಕ್ರಮ ಕೇಳ್ತಾ ಇದ್ದೀವಿ, ಮಾಹಿತಿ ಮತ್ತು ಹಾಡುಗಳು ಎರಡೂ ಕೂಡ ತುಂಬ ಚೆನ್ನಾಗಿದೆ ಅಂತ ತೀರ್ಥೇಶ್ ಚನ್ನಪಟ್ಟಣದಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ಈಗಿನ ಕಾಲದ ಮಕ್ಕಳು ಬಹಳ ದುರಹಂಕಾರಿಗಳಾಗಿದ್ದಾರೆ ಅಂತ ಹೇಳಿ ಸುಜಾತ ಕೆ ನಟರಾಜ್ ಮೆಸೇಜ್ ಮೂಲಕ ಹೇಳ್ತಿದ್ದಾರೆ.
0: ಯಾಕೆಂದ್ರೆ ಅವ್ರ ಕೈಲಿ ಶ್ರಮ ವಹಿಸೋದಕ್ಕೆ ಬಿಡ್ತಾ ಇಲ್ಲ. ಅವರು ಮಕ್ಕಳನ್ನ ಕುರುಡರ ಅಂಧ ಶಾಲೆ ಕರ್ಕೊಂಡು ಹೋಗಿ, ಅನಾಥಾಶ್ರಮ ಕರ್ಕೊಂಡು ಹೋಗಿ, ವೃದ್ಧಾಶ್ರಮ ಕರ್ಕೊಂಡು ಹೋಗಿ, ಒಂದ್ ದಿವಸ ಅಲ್ಲಿರಿ. ನಮ್ಮ ಆರ್ಟ್ ಆಫ್ ಲಿವಿಂಗ್ ರವಿಶಂಕರ್ ಗುರುಜಿ ಅಡ್ವಾನ್ಸ್ ಕೋರ್ಸ್ಗಳಿಗೆ ಹೋಗಿ, ಮಕ್ಕಳ ಕೋರ್ಸ್ ಇದೆ ಅಲ್ಲಿ ಹೋಗಿ. ಹಾಗಾಗಿ ನೀವು ಆಧ್ಯಾತ್ಮಿಕತೆಯ ಸ್ಪರ್ಶವನ್ನ ನೀವು ಶಿಕ್ಷಣದಲ್ಲಿ ತರದೇ ಇದ್ರೆ ವ್ಯಕ್ತಿ ಉನ್ನತಿ ಹೊಂದೋದಕ್ಕೆ ಸಾಧ್ಯ ಇಲ್ಲ.
1: ನಿಜ.
0: ಹಾಗಾಗಿ ನಮ್ಮ ದೇಶದ ಆತ್ಮವೇ ಆಧ್ಯಾತ್ಮಿಕತೆ. ಆಧ್ಯಾತ್ಮಿಕತೆ ಅಂದ್ರೆ ಏನು? ನಮ್ಮ ಆತ್ಮದ ಕಡೆಗೆ ನಮ್ಮನ್ನ ನೋಡುವಂತೆ ಮಾಡುವಂಥದ್ದು, ಅದೇ ಆತ್ಮ, ಟೇಕಿಂಗ್ ಯು ಟುವರ್ಡ್ಸ್ ದಿ ಇನ್ನರ್ ಸೆಲ್ಫ್. ಹಾಗಾಗಿ ಅಂತರ್ಮುಖಿ ಸದಾ ಸುಖಿ ಅಂತಾರೆ. ನೀವು ಹೊರಗಡೆ ನೋಡೋದಷ್ಟು ನೋಡಿ, ಯು ಎಕ್ಸ್ಪ್ಲೋರ್ ಆಲ್ ದಿ ಥಿಂಗ್ಸ್, ಮಹಾನ್ ಜ್ಞಾನಿಯಾಗಿ ಮತ್ತೆ ಅಂತರ್ಮುಖಿಯಾಗಿ ಅಂತ. ಹಾಗಾಗಿ ವಿವೇಕಾನಂದರ ಮೆಸೇಜ್ ನನ್ನ ಕಡೆಯಲ್ಲಿ ಹೇಳೋದು ಕೂಡ, ದಿಸ್ ಲೈಫ್ ಇಸ್ ಎ ವಂಡರ್ಫುಲ್ ಆಪರ್ಚುನಿಟಿ ಫಾರ್ ಈಚ್ ಒನ್ ಆಫ್ ಅಸ್ ಟು ಬಿಕಮ್ ವಾಟ್ ಎವರ್ ವಿ ವಾಂಟ್. ನಾವ್ ಏನ್ ಅಂದ್ಕೊಳ್ತೀವೋ ಅದನ್ನ ನಾವು ಸಾಧ್ಯ ಮಾಡಬಲ್ಲೆವು. ಅದಕ್ಕೋಸ್ಕರ ಮಾಡಬೇಕಾದಂತಹ ಪರಿಶ್ರಮವನ್ನು ಪಡೋದಕ್ಕೆ ಸಿದ್ಧವಾಗಿರಬೇಕು. ಹಗಲಿರುಳು ಅದ್ರ ಬಗ್ಗೆ ಕನಸು ಕಾಣಬೇಕು. ಪುಟ್ ಯುವರ್ ಸೆಲ್ಫ್ 100% ಇನ್ ಟು ವಾಟ್ ಎವರ್ ಈಸ್ ಯುವರ್ ಪ್ಯಾಷನ್. ಮತ್ತೆ ಬಿ ಫೋಕಸ್ಡ್. ಇಷ್ಟನ್ನ ನೀವು ಮಾಡಿದ್ದಾದ್ರೆ, ವಿನಯ ವಿಧೇಯತನ್ನು ಬೆಳೆಸ್ಕೊಂಡಿದ್ದಾದ್ರೆ, ಬದುಕು ನಿಮಗೆ ಅನಂತ ಅವಕಾಶಗಳನ್ನು ಕೊಡುತ್ತೆ. ಅದು ಕೊಟ್ಟು ನಿಮ್ಮನ್ನು ಒಂದಷ್ಟು ಎತ್ತರಕ್ಕೆ ತೆಗೆದುಕೊಂಡು ಹೋದ್ಮೇಲೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲುವಂತ ಹಾಗೆ ಅದು ಸಮಾಜ ನಿಮಗೆ ಕೊಟ್ಟಿದ್ದು ಏನಕ್ಕೆ ಅಂತಂದ್ರೆ, ನಿನ್ನ ಶಕ್ತವಂತ ನಾನಾಗಿ ಮಾಡಿದ್ದೀನಿ, ನಿನ್ನ ಸಮಾಜ ನನ್ನ ಶಕ್ತಿಯನ್ನು ಮಾಡುವಂತ ನಾನು ಹೇಳ್ತಾ ಇರ್ತೀನಿ. ಅದನ್ನು ಹೇಳಿ ಮುಗಿಸ್ಬಿಡ್ತೀನಿ. ಸಮಾಜ ಅನ್ನುವಂಥದ್ದು ಒಂದು ದೊಡ್ಡ ಪಾತ್ರೆ. ಈಚ್ ಒನ್ ಆಫ್ ಅಸ್ ವಿ ಹ್ಯಾವ್ ಟು ಕಾಂಟ್ರಿಬ್ಯೂಟ್ ವಾಟ್ ಎವರ್ ವಿ ಕ್ಯಾನ್ ಡೂ ಇನ್ ಟು ದಟ್ ವೆಸಲ್. ಈಗ ನಾನು 100 ಯೂನಿಟ್ ಕಾಂಟ್ರಿಬ್ಯೂಟ್ ಮಾಡಿ 50 ಯೂನಿಟ್ ಮಾತ್ರ ವಾಪಸ್ ತೆಗೆದುಕೊಂಡ್ರೆ ಸಮಾಜದಿಂದ, ಆ 50 ಯೂನಿಟ್ ನನಗೆ ಬಂದ ಪುಣ್ಯ. 100 ಯೂನಿಟ್ಸ್ ಐ ಕಾಂಟ್ರಿಬ್ಯೂಟ್ ಅಂಡ್ 500 ಯೂನಿಟ್ಸ್ ಐ ವಾಂಟ್ ಟು ಡ್ರಾ ಅಂತಂದರೆ ಅದು ನನ್ನ ಋಣ ಸಮಾಜದ ಮೇಲೆ. ಸೊ ಹಾಗಾಗಿ ವಿ ಶುಡ್ ವರಿ ಅಬೌಟ್ ಕಾಂಟ್ರಿಬ್ಯೂಟಿಂಗ್ ಮೋರ್ ಅಂಡ್ ಮೋರ್ ಟು ದಿ ಸೊಸೈಟಿ, ಆ್ಯಂಡ್ ದಟ್ ಈಸ್ ದಟ್ ಓರಿಯೆಂಟೇಷನ್ ಈಸ್ ದಿ ರಿಯಲ್ ಎಜುಕೇಷನ್ ಅಂಡ್ ದಿ ಪರ್ಪಸ್ ಆಫ್ ಎಜುಕೇಷನ್ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ.
1: ನಿಜವಾಗ್ಲೂ ತುಂಬಾ ಅದ್ಭುತವಾದಂತಹ ಮಾತುಕತೆ ಆಗಿತ್ತು. ಎಷ್ಟೋ ವಿಷಯಗಳ ಕುರಿತು ನೀವು ಬೆಳಕು ಚೆಲ್ಲಿದ್ರಿ ಸರ್. ನಿಮ್ ಜೊತೆ ಮಾತಾಡೋದಕ್ಕೆ 1 ಗಂಟೆ ಅನ್ನೋದು ತುಂಬಾ ಕಡಿಮೆ ಅವಧಿ ಅಂತ ನನಗೆ ಮತ್ತೆ ಮತ್ತೆ ಅನಿಸ್ತಾ ಇದೆ. ನಿಮ್ಮ ಬಿಡುವಿಲ್ಲದ ದಿನಚರಿಯಲ್ಲಿ ನಮಗಾಗಿ ಬಿಡುವು ಮಾಡ್ಕೊಂಡು ಬಂದು ತುಂಬಾ ಉತ್ತಮ ವಿಚಾರಗಳನ್ನ ನಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೀರಿ. ನಿಮ್ಗೆ ತುಂಬಾ ಹೃದಯದ ಧನ್ಯವಾದಗಳು. ಆಕಾಶವಾಣಿ ಕಡೆಯಿಂದ ಹಾಗೆ ಕೇಳುಗರ ಪರವಾಗಿ ನಿಮ್ಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ.
0: ಎಲ್ಲ ಶ್ರೋತೃಗಳಿಗೂ ಧನ್ಯವಾದಗಳು.
1: ಥ್ಯಾಂಕ್ ಯು. ಸ್ನೇಹಿತರೆ, ಇದುವರೆಗೂ ಕೆ ಹರೀಶ್ ಅವರೊಂದಿಗಿನ ಮಾತುಕತೆಯನ್ನು ಕೇಳಿಸಿಕೊಂಡ್ರಿ. ಆಕಾಶವಾಣಿ FM ರೈಂಬೋದಲ್ಲಿ ಈ ಕಾರ್ಯಕ್ರಮ ನಿಮ್ಮ ಜೊತೆಯಾಯಿತು. ಇದುವರೆಗೂ ನಿಮ್ಮ ಜೊತೆಯಾಗಿದ್ದದ್ದು ನಾಗಶ್ರೀ.

0: ಆಕಾಶವಾಣಿ ವಿಜಯಪುರ ಕೇಂದ್ರ 101.8 ಮೆಗಾಹರ್ಟ್ಸ್ ಕಂಪನಾಂಕಗಳ ಮೇಲೆ ಕಾರ್ಯಕ್ರಮವನ್ನು ಕೇಳುತ್ತಿದ್ದೀರಿ. ಈ ಸಮಯ 5 ಗಂಟೆ. ಈಗ ಕೇಳಿ ಕರೆಗೊಂದಿ ಗೀತೆ ನೇರ ಫೋನಿ ಕಾರ್ಯಕ್ರಮ. ಸ್ನೇಹಿತರೆ, ಈ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಲು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆ 270-340-0 ಅಥವಾ 270-350-0. ನಗರದ ಹೊರಗಿನಿಂದ ಕರೆ ಮಾಡುವವರು ಬಳಸಬಹುದಾದ STD ಕೋಡ್ ಸಂಖ್ಯೆ 0-8-3-5-2. ಕೇಳಿ ಕರೆಗೊಂದು ಗೀತೆ ಕಾರ್ಯಕ್ರಮ. ಮೊದಲಿಗೆ ಯಾರು ಕರೆ ಮಾಡಿದ್ದಾರೆ ಅಂತ ಕೇಳೋಣ. ಹಲೋ, ಆಕಾಶವಾಣಿ ವಿಜಯಪುರ ಕೇಂದ್ರ.
1: ನಮಸ್ತೆ ಸರ್.
0: ನಮಸ್ತೆ, ತಮ್ಮ ಹೆಸರು?
1: ಸರ್, ನಾವು ಇಲ್ಲಿ ಕೊಪ್ಪ ಜಿಲ್ಲೆ ಗಂಗಾವತಿಯಿಂದ ಸರ್, ಗಂಗಪ್ಪ ಬಡಿಗೇರ್ ಅಂತ.
0: ಗಂಗಪ್ಪ ಬಡಿಗೇರ್ ಅಂತೇಳಿ, ತಮ್ಮ ಕೋರಿಕೆ ಗೀತೆ ಯಾವುದು ಗಂಗಪ್ಪ ಅವರೇ?
1: ಸರ್, ಅದು ಬಯಲುದಾರಿ ಸರ್ ಚಿತ್ರ.
0: ಬಯಲುದಾರಿ ಚಿತ್ರ ನೋಡಿದ್ರ ತಾವು?
1: ನೋಡಿಲ್ರಿ ಸರ್, ಅನಂತನಾಗ ಅವರು.
0: ಅದರಲ್ಲಿ ಯಾವ್ದು ಗೀತೆ ತಮ್ಮದು?
1: ಬಾನಲ್ಲೂ ನೀನು ಭೂಮಿಯಲ್ಲೂ ನೀನು ಅಂತ.
0: ಹ್ಯಾಪಿ ಸಾಂಗ್ನಾ?
1: ಹ್ಞೂ ಸರ್. ಅವ್ರು ಬಂದ್ರಿ ಸರ್ ಅದು.
0: ನಮ್ಮ ಯಾವ ಕಾರ್ಯಕ್ರಮ ಕೇಳ್ತಾವು
1: ಸರ್? ಕೇಳ್ತೀರಿ ಸರ್, ಅದೆಲ್ಲ ನಿಮ್ದೆಲ್ಲ ವಿಶ್ವ ರಂಗನೇ ಕೇಳ್ತಿರ್ತೀನಿ ಸರ್. ಈ ಕಾರ್ಯಕ್ರಮ ಮುಗಿದ್ಮೇಲೆ ಮತ್ತೆ ಆ ನಂತರ ನಮ್ಗೆ ಹೊಸಪೇಟೆ ನೇರ ಆಗ್ತದಲ್ಲ ಸರ್, ಹೆಚ್ಚಾಗಿ ಹೊಸಪೇಟೆ ಕೇಳ್ತಾ ಇರ್ತೀವಿ ಸರ್.
0: ಓಕೆ, ನಮ್ಮದು ಕಾರ್ಯಕ್ರಮ ಕೇಳ್ತಾರೆ ಎಲ್ಲ ನಮ್ಮ ಆಕಾಶವಾಣಿಗಳೇ. ಕರೆ ಮಾಡಕ್ಕೆ ತುಂಬಾ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ ಸರ್.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಸ್ನೇಹಿತರೆ, 101.8 ಮೆಗಾಹರ್ಟ್ಸ್ ಕಂಪನಾಂಕಗಳ ಮೇಲೆ ಕರೆಗೊಂದು ಗೀತೆ ಕಾರ್ಯಕ್ರಮ ಕೇಳ್ತಾ ಇದ್ದೀರ. ಈಗ ಮುಂದಿನ ಕರೆ ಯಾರ್ದು ಅಂತ ಕೇಳೋಣ. ಹಲೋ, ಆಕಾಶವಾಣಿ ವಿಜಯಪುರ ಕೇಂದ್ರ.
2: ಹಲೋ, ನಮಸ್ಕಾರ ಸರ್.
1: ನಮಸ್ಕಾರ, ತಮ್ಮ ಹೆಸರು?
2: ನಾ ತಿಳ್ಕೊಂತೇನ್ ಬಂದೇನಾವತ್ತೀರಿ ಸರ್? ಆರಾಮಲ್ಲೀರಿ?
1: ಆರಾಮ ಬಂದೇನಾವ್ರಿ. ತಮ್ಮ ಕೋರಿಕೆ ಗೀತೆ ಯಾವುದು?
2: ನಮ್ಗೆ ಇದು ನೋಡ್ರಿ ಸರ್, ಅದು ಬುತ್ತಯ್ಯ ನಮಗ ಐವ್ರಿ.
1: ನೋಡಿದಿರ ತಾವು?
2: ಹಾ ನೋಡಿನ್ರಿ ಸರ್, ಎಷ್ಟು ನೋಡ್ದಲ್ಲ ಅಭಿನಯ ಆದ್ರಿ.
1: ಬುತ್ತಯ್ಯ ನಮಗ ಏನಾ, ಅದ್ರಲ್ಲಿ ಯಾವುದು?
2: ಹಾ, ಅದ್ರಲ್ಲಿ ಮಲೆನಾಡ ಹೆಣ್ಣ ಮೈಪಣ್ಣ ಬಲು ಚಿನ್ನ ಈ ಹಾಡು ಸರ್.
1: ಓಕೆ, ತಮ್ಮ ಕಡೆ ಮಳೆ ಚೆನ್ನಾಗಿ ಆಗ್ತಾ ಇದೇನಾ?
2: ಹಾ ಆಗ್ಲಕತ್ತೀರಿ ಸರ್. ಸರ್ ಸರ್ ತುಂತುರು ಮಳೆ ಆದ್ರಿ, ಜರ ಬೇಸಿ ಆದ್ರಿ ಸರ್, ಮಳೆ ಹಾಕಂದ್ರೆ ಜರ ಬೆಳಿಗ್ಗೆ ಅನುಕೂಲ ಆಗ್ಯದ್ರಿ ಸರ್.
1: ಹೌದಾ?
2: ಹ್ಞೂ.
1: ಓಕೆ, ಕರೆ ಮಾಡೋದಕ್ಕೆ ಧನ್ಯವಾದಗಳು ಸದ್ದಮ್ಮ ಸೇನವರೇ. ತಮ್ಮ ಕೋರಿಕೆ ಗೀತೆ ಪ್ರಸಾರ ಮಾಡ್ತಾ ಇದ್ದೀವಿ.
2: ಧನ್ಯವಾದ. ನಮಸ್ತೆ ಸರ್. ಧನ್ಯವಾದ.
1: ನಮಸ್ತೆ.

0: ಏನು ರಂಗಾ ಕೈಗೆ ಬ್ಯಾಂಡೇಜು?
1: ಬಿದ್ದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
0: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
2: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಸ್ನೇಹಿತರೆ, ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಕರೆಗೊಂದ ಗೀತೆ ಕಾರ್ಯಕ್ರಮ ಆಲಿಸ್ತಾ ಇದ್ರ. ಈಗ ಮುಂದಿನ ಕರೆ ಯಾರ್ದು ಅಂತ ಕೇಳೋಣ. ಹಲೋ, ಆಕಾಶವಾಣಿ ವಿಜಯಪುರ ಕೇಂದ್ರ.
4: ಹಲೋ, ಹಲೋ, ನಮಸ್ತೆ.
3: ನಮಸ್ತೆ, ತಮ್ಮ ಹೆಸರು?
4: ದಾವಣಗೆರೆ ಜಿಲ್ಲೆ ಹರಿಹರದಿಂದ ಸುರೇಶ್ ಬೆಣ್ಣಿ ಸರ್.
3: ಸುರೇಶ್ ಬೆಣ್ಣಿ ಅವರೇ, ತಮ್ಮ ಕೋರಿಕೆ ಗೀತೆ ಯಾವ ಚಿತ್ರದ್ದು?
4: ಆಟೋ ರಾಜ.
3: ಆಟೋ ರಾಜ ಹಳೆ ಚಿತ್ರನಾ? ಅದರಲ್ಲಿ ತಮ್ಮದು ಯಾವುದು ಗೀತೆ?
4: ಹೊಸಬಾಳು ನಿನ್ನಿಂದ ಅಂತ ಚೆನ್ನಾಗಿತ್ತು.
3: ನಮ್ಮ ಯಾವ ಯಾವ ಕಾರ್ಯಕ್ರಮ ಕೇಳ್ತಾ ಇರ್ತಿರ್ತಾವ?
4: ಬೆಳಗಿನ ಕಾರ್ಯಕ್ರಮ ಅಷ್ಟೇ ಸರ್, ಮತ್ತೆ ಮಧ್ಯಾಹ್ನ ಕೇಳ್ತಾರಲ್ಲ, ಸಾಯಂಕಾಲ ಸ್ವಲ್ಪ.
3: ಹೌದಾ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಕಾರ್ಯಕ್ರಮ ಕೇಳ್ತಾ ಇರಿ, ತಮ್ಮ ಕೋರಿಕೆ ಗೀತೆ ಪ್ರಸಾರ ಮಾಡ್ತಾ ಇದ್ದೀವಿ ಆಲಿಸಿ. ನಮಸ್ಕಾರ.
4: ನಮಸ್ತೆ.

0: ಬನ್ನಿ ಸ್ನೇಹಿತರೆ, ಮುಂದಿನ ಕರೆ ಯಾರ್ದು ಅಂತ ಕೇಳೋಣ. ಹಲೋ, ಆಕಾಶವಾಣಿ ವಿಜಯಪುರ ಕೇಂದ್ರ.
1: ನಮಸ್ಕಾರ ಸರ್.
0: ನಮಸ್ಕಾರ, ತಮ್ಮ ಹೆಸರು? ಯಾರು?
1: ಆನಂದ್ ರೀ.
0: ಎಲ್ಲಿಂದ ಮಾತಾಡ್ತಾರೆ ಆನಂದ್ ಅವ್ರಿ?
1: ವಿಜಯಪುರ ಸರ್.
0: ತಮ್ಮ ಕೋರಿಕೆ ಯಾವ ಗೀತೆ ಯಾವ ಚಿತ್ರದ್ದು? ಹಲೋ
1: ಹಲೋ.
0: ಹಾ, ತಮ್ಮ ಕೋರಿಕೆ ಯಾವ ಗೀತೆ ಚಿತ್ರದ ಗೀತೆ? ತಮ್ಮ ಧ್ವನಿ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ. ಹಲೋ
1: ಹಲೋ ಸರ್.
0: ಹಾ, ತಮ್ಮ ಚಿತ್ರದ ಗೀತೆ ಹೇಳಿ. ಪ್ರಿಯಾ ಪ್ರಿಯಾ ಚಿತ್ರದ ಹೆಸರು ಹೇಳಿ. ತಮ್ಮ ಧ್ವನಿನ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ ರೀ. ಹಲೋ, ಆಕಾಶವಾಣಿ ವಿಜಯಪುರ ಕೇಂದ್ರ. ಶಿವಶರಣ ಅವರೇ, ತಮ್ಮ ಕೋರಿಕೆ ಗೀತೆ ಯಾವುದು?
2: ನಮಗೆ ಸರ್ ಬಂಗಾರದ ಮನುಷ್ಯದಿಂದ ಸರ್.
0: ಬಂಗಾರದ ಮನುಷ್ಯದಿಂದ ಗೀತೆನಾ? ಅದರಲ್ಲಿ ಯಾವುದು?
2: ಆಗದು ಎಂದು ಕೈ ಕಟ್ಟಿ ಸಾಗದ ಕೆಲಸ ಮುಂದೆ.
0: ಶಿವಶರಣ ಅವರು, ತಮ್ಮ ಕಡೆ ಮಳೆ ಚೆನ್ನಾಗಿ ಆಗ್ತಾ ಇದೇನಾ?
2: ಹಾ, ಆಗಲಾಗ ಸರ್.
0: ಸಣ್ಣಾಗಿ ಚಾಲು ಆಗಿದೆನಾ? ಓಕೆ, ಕರೆ ಮಾಡೋಕ್ಕೆ ತುಂಬ ಧನ್ಯವಾದಗಳು. ತಮ್ಮ ಕೋರಿಕೆ ಗೀತೆ ಪ್ರಸಾರ ಮಾಡ್ತಾ ಇದ್ದೀವಿ. ಆಲಿಸಿ, ನಮಸ್ಕಾರ.
2: ಆಗದು ಎಂದು

0: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
1: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSUWSSB.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಸ್ನೇಹಿತರೆ, 101.8 ಮೆಗಾಹರ್ಟ್ಸ್ ಕಂಪನಾಂಕಗಳ ಮೇಲೆ ಕರೆಗೊಂದೆ ಗೀತೆ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಈಗ

0: ಮುಂದಿನ ಕರೆ ಯಾವುದು ಅಂತ ಕೇಳೋಣ. ಹಲೋ, ಆಕಾಶವಾಣಿ ವಿಜಯಪುರ ಕೇಂದ್ರ.
1: ಹಲೋ
0: ಹಲೋ, ತಮ್ಮ ಹೆಸರು?
1: ಸುರೇಖಾ ದೇವಕರ್.
0: ಹಾ ಸುರೇಖಾ ಅವರೇ, ತಮ್ಮ ಕೋರಿಕೆ ಗೀತೆ ಯಾವುದು? ಕೊಡ್ರಿ ಮಗಳ ಕೈ ಕೊಡ್ರಿ.
1: ಕೋಟಿಗೊಬ್ಬ ತ್ರೀಯಿಂದ.
0: ಕೋಟಿಗೊಬ್ಬ ತ್ರೀಯಿಂದನ? ಕೋಟಿಗೊಬ್ಬ ತ್ರೀ ಬಿಟ್ಟು ಬೇರೆದು ಕೇಳಿ. ಹಲೋ ಹಲೋ ಹಲೋ
1: ಹಲೋ,
0: ಚಿತ್ರದ ಹೆಸರು ಹೇಳಿ.
1: ಸಾಗರಿಯ ಸಾಗರಿ ಅವ್ರಿ.
0: ಚಿತ್ರನಾ? ಅಲ್ಲ ಸಾಂಗ್ ಅಲ್ಲಮ್ಮ, ಚಿತ್ರದ ಹೆಸರು ಹೇಳಿ.
1: ಹಲೋ ರೀ.
0: ಹಲೋ.
1: ಇಲ್ಲ ಕೋಟಿ ಕೋಟಿ
0: ಓರಿ
1: ಅದು ಸಾಂಗ್.
0: ಕೋಟಿಗೊಬ್ಬ
1: ಪಿಕ್ಚರ್ದಂದ್ರಿ?
0: ಯಾವ್ದ್ರಿ?
1: ತಿಂಗಳ ಬೆಳಕಿನ ಸಾಂಗ್.
0: ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ತಮ್ಮ ಕೋರಿಕೆಗೆ ಪ್ರಸಾರ ಮಾಡ್ತಾ ಇದೀವಿ, ಆಲಿಸಿ.
1: ಹಾ ಧನ್ಯವಾದಗಳು.

0: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಸ್ನೇಹಿತರೆ, ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಕರೆಗೊಂದ ಗೀತೆ ಕಾರ್ಯಕ್ರಮ ಕೇಳುತ್ತಿರುವಿರಿ. ಈಗ ಮುಂದಿನ ಕರೆ ಯಾರ್ದು ಅಂತ ಕೇಳೋಣ. ಹಲೋ ಆಕಾಶವಾಣಿ ವಿಜಯಪುರ ಕೇಂದ್ರ.
2: ಹಲೋ ನಮಸ್ಕಾರ ಸರ್.
1: ನಮಸ್ಕಾರ, ತಮ್ಮ ಹೆಸರು? ಮುದುಕಾಪುರ. ತಮ್ಮ ಕೋರಿಕೆ ಗೀತೆ ಚಿತ್ರದ ಹೆಸರೇನು?
2: ಕೊಲ್ಲೂರು ಕಾಳಿಂದ್ರಿ, ಅಲ್ಲಿ ಮುತ್ತಚ್ಚು ಬಂದೈತೆ ನೋಡಿ ಸರ್.
1: ಯಾವುದು? ಕೊಲ್ಲೂರು
2: ಕಾಳ.
1: ಕೊಲ್ಲೂರು ಕಾಳ ಚಿತ್ರದಲ್ಲಿ
2: ಅಲ್ಲಿ ಮುತ್ತಚ್ಚು ಬಂದಾಗ
1: ಹಾಡಿದ ಹೆಸರು ಗೊತ್ತಾಗಲಿಲ್ಲ.
2: ಅಲ್ಲಿ ಮುಟ್ಟೋಕೆ ಬಂದಾಗ ಐತೆ ನೋಡಿ ಸರ್.
1: ಮುತ್ತಕ್ಕೆ ಬಂದಾಗ. ಓಕೆ, ತಾವು ಕರೆ ಮಾಡಿದ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಕರೆ ಮಾಡೋದಕ್ಕೆ ತುಂಬ ಧನ್ಯವಾದಗಳು. ನಮಸ್ಕಾರ.

0: ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
2: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಬನ್ನಿ ಸ್ನೇಹಿತರೆ, ಮುಂದಿನ ಕರೆ ಯಾರ್ದು ಅಂತ ಕೇಳೋಣ. ಹಲೋ, ಆಕಾಶವಾಣಿ ವಿಜಯಪುರ ಕೇಂದ್ರ.
4: ಹಲೋ
3: ಹಲೋ, ತಮ್ಮ ಹೆಸರು?
4: ನಾವು ವಿಜಯಪುರದಿಂದ ಸುಧೀಂದ್ರ ರಾಘವೇಂದ್ರ ಜಕಾತ್ ಅಂತ ಸರ್.
3: ಸುಧೀಂದ್ರ ಅವರು, ತಮ್ಮ ಕೋರಿಕೆ ಗೀತೆ ಯಾವ ಚಿತ್ರದ್ದು?
4: ನಮಗೆ ಬಂಗಾರದ ಮನುಷ್ಯ ಆಗದು ಎಂದು.
3: ಆಗಲೇ ಜಸ್ಟ್ ಆಗಿದೆಯಲ್ಲ ಹಾಡು. ಹಲೋ
4: ಹಲೋ,
3: ತಮ್ಮ ಧ್ವನಿ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ ಸುಧೀಂದ್ರ ಅವರೇ.
4: ಸರ್, ಜೇನಿನ ಹೊಳೆಯೋ ಹಾಲಿನ ಹೊಳೆಯೋ?
3: ಜೇನಿನ ಹೊಳೆಯೋ ಹಾಲಿನ ಹೊಳೆಯೋ?
4: ಚಲಿಸುವ ಮೋಡಗಳು.
3: ಚಲಿಸುವ ಮೋಡಗಳು ನೋಡಿದ್ರೆ ತಾವು?
4: ಓಕೆ, ನೋಡಿದ್ದೇವೆ ಸರ್.
3: ಎಷ್ಟು ಬಾರಿ ನೋಡಿದರೆ?
4: ನಾವು ಅದನ್ನ ರೆಕಾರ್ಡ್ ಆಗಿದೆ ಸರ್, ಒಂದು 10-15 ಸಲ ನೋಡಿದ್ದೇನೆ ಅದನ್ನ.
3: ಹೌದಾ, ಕರೆ ಮಾಡೋದಕ್ಕೆ ತುಂಬಾ ಧನ್ಯವಾದಗಳು. ನಮ್ಮ ಕಾರ್ಯಕ್ರಮ ಹೇಗೆ ಕೇಳ್ತಾ ಇರಿ. ನಮಸ್ಕಾರ, ತಮ್ಮ ಕೋರಿಕೆ ಗೀತೆ ಆಲಿಸ್ತಾ.

0: ಸ್ನೇಹಿತರೆ, ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಕರೆಗೊಂದ ಗೀತೆ ನೇರ ಫೋನಿ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಈಗ ಮುಂದಿನ ಕರೆ ಯಾರ್ದು ಅಂತ ಕೇಳೋಣ. ಹಲೋ, ಆಕಾಶವಾಣಿ ವಿಜಯಪುರ ಕೇಂದ್ರ.
1: ಹಲೋ ಹಲೋ, ನಮಸ್ಕಾರ ಸರ್.

0: ನಮಸ್ಕಾರ, ತಮ್ಮ ಹೆಸರು?
1: ಶರಣಪ್ಪ ಸರ್, ಉತ್ನಾಳ ಸರ್.
0: ಉತ್ನಾಳಿಂದ ಶರಣಪ್ಪ ಅವರು. ಶರಣಪ್ಪ ಅವರು, ತಮಗೆ ಯಾವ ಚಿತ್ರದ ಗೀತೆ ಬೇಕು?
1: ತಾಯಿ ನುಡಿ ಫಿಲ್ಮ್ದಿಂದ ಸರ್.
0: ಹಾಂ,
1: ಮುಗಿಲ ಮಲ್ಲಿಗೆ ಭಗನದ ಸಿರಿ ನಿಕಾರ ಆಗಿ ಸರ್.
0: ತಾಯಿ ನುಡಿ ಚಿತ್ರದ?
1: ಹೌದು ಸರ್.
0: ಅದು ಬಿಟ್ಟು ಬೇರೆದ ಕೇಳಿ.
1: ಬೇರೆದ್ರಿ?
0: ಹಾಂ,
1: ಸಪ್ನ ಸಪ್ನ ಫಿಲ್ಮ್ದಿಂದ ಅರ್ಪಣ ನಿಮಗೆ ಅರ್ಪಣ ಆಗಿ ಸರ್.
0: ಸಪ್ನಾನ?
1: ಹಾ, ಸ್ವಪ್ನ ಸ್ವಪ್ನ
0: ಸ್ವಪ್ನ. ಏನು ಸ್ವಪ್ನನ?
1: ಸ್ವಪ್ನ ರೀ, ಸ್ವಪ್ನ ಫಿಲಿಮ್.
0: ಹಾ, ಅದರಲ್ಲಿ ಯಾವುದು?
1: ಅರ್ಪಣೆ ನಿಮಗೆ ಅರ್ಪಣೆ.
0: ಓಕೆ, ಕರೆ ಮಾಡಲಿಕ್ಕೆ ಧನ್ಯವಾದಗಳು. ತಮ್ಮ ಕೋರ್ಗೆ ಪ್ರಸಾರ ಮಾಡ್ತಾ ಇದೀವಿ. ಆಲಿಸಿ. ನಮಸ್ಕಾರ.
1: ನಮಸ್ಕಾರ.

ಲಕ್ಷ ದೀಪ ಜೊತೆಯಾಗಿ ಬೆಳಗಿ ಮೆರೆವಂತೆ ಕಣ್ಣ ಮಿಂಚು, ಮುತ್ತು ರತ್ನ ಮಳೆಯಾಗಿ ಚೆಲ್ಲಿ ಹೊಳೆವಂತೆ ನಗೆಯ ಸಂಚು, ಅರಳಿ ನಿಂತ ಕಮಲದಂತೆ ಪಾದ ಇಡಲು ಹೆಜ್ಜೆ ಉಳಿವ

0: ಸ್ನೇಹಿತರೆ 101.8 ಮೆಗಾಹರ್ಟ್ಸ್ ಕಂಪನಾಂಕಗಳ ಮೇಲೆ ಕರೆಗುಂದ ಗೀತೆ ನೇರ ಫೋನಿನ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಈಗ ಇಂದಿನ ಕಾರ್ಯಕ್ರಮದ ಕೊನೆಯ ಕರೆ ಯಾರ್ದು ಅಂತ ಕೇಳೋಣ. ಹಲೋ, ಆಕಾಶವಾಣಿ ವಿಜಯಪುರ ಕೇಂದ್ರ.
1: ಹಲೋ
0: ಹಲೋ, ತಮ್ಮ ಹೆಸರು?
1: ಹಲೋ ಸರ್, ನಮಸ್ಕಾರ.
0: ನಮಸ್ಕಾರ ನಮಸ್ಕಾರ, ತಮ್ಮ ಹೆಸರು ಹೇಳಿ. ಎಲ್ಲಿಂದ? ಅತ್ನಿಯಿಂದನಾ?
1: ಅತ್ನಿ ತಾಲೂಕು.
0: ಆ ಊರ ಹೆಸರು ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ.
1: ಕಟಿಗೇರಿಯಿಂದನಾ?
0: ಹೆಸರು ಹೇಳಿ ತಮ್ಮ. ಅಳಿಯಪ್ಪ?
1: ಹೌದ್ರಿ.
0: ತಮ್ಮ ಕೋರಿಕೆ ಗೀತೆ ಯಾವುದು?
1: ನಮಗ ಮೀಸಲು ದೋಣಿ ಸಾಗಲಿ ದೂರ ತೀರಲಿ ಅದನ್ನ.
0: ಯಾವ ಚಿತ್ರ?
1: ಮೀಸಲು ಇಲಾವತಿ.
0: ಮೀಸಲು ಇಲಾವತಿ?
1: ಹೌದ್ರಿ.
0: ಮೀಸಲು ಇಲಾವತಿ, ದೋಣಿ ಸಾಗಲಿ ಮುಂದೆ ಹೋಗಲಿ ಗೀತೆನಾ?
1: ದೂರ ತೀರ.
0: ಓಕೆ, ಕರೆ ಮಾಡೋಕ್ಕೆ ಧನ್ಯವಾದಗಳು. ತಮ್ಮ ಕೋರಿಕೆ ಗೀತೆ ಪ್ರಸಾರ ಮಾಡ್ತೀವಿ. ನಮಸ್ಕಾರ.
1: ನಮಸ್ಕಾರ ಸರ್.

0: ಸ್ನೇಹಿತರೆ, ಇದುವರೆಗೆ ಕರೆಗುಂದಿ ಗೀತೆ ನೇರ ಫೋನಿ ಕಾರ್ಯಕ್ರಮ ಕೇಳಿದಿರಿ. ನಡೆಸಿಕೊಟ್ಟವರು ಗಂಗಾಧರ್ ಅಗಸರ್, ತಾಂತ್ರಿಕ ಸಹಕಾರ ದೀಪಕ್ ಪ್ಯಾಕ್ವಾಡ್ಕರ್ ಹಾಗೂ ಶ್ರೀಶೈಲ್ ಚಿಂತಾಮಣಿ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಕೇಳಿಬಂತು. ಸಮಯ 5:55 ಆಗುತ್ತಿದೆ. ಇನ್ನು ಮುಂದೆ ಕೇಳಿ ಉದ್ಯೋಗ ವಾರ್ತೆ.
1: ಆಕಾಶವಾಣಿ ಉದ್ಯೋಗ ವಾರ್ತೆ ಓದುತ್ತಿರುವವರು ಮಹಂತೇಶ್ ಕೋತಿನ್. ಕರ್ನಾಟಕ ಸ್ಟೇಟ್ ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರುವ ಪುರುಷ ಸಿಆರ್ ಮತ್ತು ಡಿಆರ್ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಒಟ್ಟು ಹುದ್ದೆಗಳು 1600. ವಿದ್ಯಾರ್ಹತೆ ಪಿಯುಸಿಯನ್ನು ಮುಗಿಸಿರಬೇಕು. ವಯೋಮಿತಿ ಕನಿಷ್ಠ 18 ವರ್ಷ, ಗರಿಷ್ಠ 33 ವರ್ಷ ಸಾಮಾನ್ಯ ಅಭ್ಯರ್ಥಿಗಳಿಗೆ. ಕನಿಷ್ಠ 18 ವರ್ಷ, ಗರಿಷ್ಠ 35 ವರ್ಷ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಒಬಿಸಿ, ಪ್ರವರ್ಗ 2A 2B, ಪ್ರವರ್ಗ 3A 3B 1 ಅಭ್ಯರ್ಥಿಗಳಿಗೆ ನಿಗದಿ ಮಾಡಲಾಗಿದೆ. ಇನ್ನು ಕನಿಷ್ಠ 18, ಗರಿಷ್ಠ 38 ವರ್ಷ ಅರಣ್ಯ ಬುಡಕಟ್ಟು ಅಭ್ಯರ್ಥಿಗಳಿಗೆ ವಯೋಮಿತಿಯನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಶುಲ್ಕ ಸಾಮಾನ್ಯ, ಒಬಿಸಿ, ಪ್ರವರ್ಗ 2A 2B, ಪ್ರವರ್ಗ 3A 3B ಅಭ್ಯರ್ಥಿಗಳಿಗೆ 750 ರೂಪಾಯಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 500 ರೂಪಾಯಿ ಶುಲ್ಕವನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 22 ಜುಲೈ 2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ ksp.karnataka.gov.in ಅನ್ನು ನೋಡಬಹುದು. ಹೈಕೋರ್ಟ್ ಆಫ್ ಕರ್ನಾಟಕದಲ್ಲಿ ಖಾಲಿ ಇರುವ 28 ಡಾಟಾ ಎಂಟ್ರಿ ಅಸಿಸ್ಟೆಂಟ್ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿಯನ್ನು ಕರೆಯಲಾಗಿದೆ. ಒಟ್ಟು ಹುದ್ದೆಗಳು 28. ವಿದ್ಯಾರ್ಹತೆ ಯಾವುದೇ ಡಿಗ್ರಿಯನ್ನು ಮುಗಿಸಿರಬೇಕು. ವಯೋಮಿತಿ ಸಾಮಾನ್ಯ ಅಭ್ಯರ್ಥಿಗಳಿಗೆ 40 ವರ್ಷ, ಪ್ರವರ್ಗ 2A 2B, ಪ್ರವರ್ಗ 3A 3B ಅಭ್ಯರ್ಥಿಗಳಿಗೆ 43 ವರ್ಷ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗಳಿಗೆ 45 ವರ್ಷ ವಯೋಮಿತಿಯನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಶುಲ್ಕ ಸಾಮಾನ್ಯ ಅಭ್ಯರ್ಥಿಗಳಿಗೆ ಪ್ರವರ್ಗ 2A 2B, ಪ್ರವರ್ಗ 3A 3B ಅಭ್ಯರ್ಥಿಗಳಿಗೆ 350 ರೂಪಾಯಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮತ್ತು PWBD ಅಭ್ಯರ್ಥಿಗಳಿಗೆ 200 ರೂಪಾಯಿ ಶುಲ್ಕವನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 28/7/2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ https://judiciary.karnataka.gov.in ಅನ್ನು ನೋಡಬಹುದು. ಆರ್ಆರ್ಬಿಯಲ್ಲಿ ಖಾಲಿ ಇರುವ 6557 ಟೆಕ್ನಿಷಿಯನ್ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಒಟ್ಟು ಹುದ್ದೆಗಳು 6557. ವಿದ್ಯಾರ್ಹತೆ ಬಿಎಸ್ಸಿ, ಐಟಿಐ, ಡಿಪ್ಲೊಮಾ, ಬಿಇ ಮತ್ತು ಬಿಟೆಕ್ ಅನ್ನು ಮುಗಿಸಿರಬೇಕು. ವಯೋಮಿತಿ ಗ್ರೇಡ್ 1 ಸಿಗ್ನಲ್ ಹುದ್ದೆಗೆ ಕನಿಷ್ಠ 18 ವರ್ಷ, ಗರಿಷ್ಠ 33 ವರ್ಷ. ಇನ್ನು ಗ್ರೇಡ್ 3 ಹುದ್ದೆಗೆ ಕನಿಷ್ಠ 18, ಗರಿಷ್ಠ 30 ವರ್ಷ ವಯೋಮಿತಿಯನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಶುಲ್ಕ ಸಾಮಾನ್ಯ ಅಭ್ಯರ್ಥಿಗಳಿಗೆ 500 ರೂಪಾಯಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮಾಜಿ ಸೈನಿಕರಿಗೆ, ಪಿಡಬ್ಲ್ಯೂಬಿಡಿ ಮಹಿಳೆಯರಿಗೆ, ತೃತೀಯ ಲಿಂಗಿಗಳಿಗೆ, ಅಲ್ಪಸಂಖ್ಯಾತರಿಗೆ ಮತ್ತು ಇಬಿಸಿ ಅಭ್ಯರ್ಥಿಗಳಿಗೆ 250 ರೂಪಾಯಿ ಶುಲ್ಕವನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 29/7/2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ rrb.indianrailways.gov.in ಅನ್ನು ನೋಡಬಹುದು. ಕಂದಾಯ ಇಲಾಖೆಯಲ್ಲಿ ಖಾಲಿ ಇರುವ 572 ವಿಲೇಜ್ ಅಕೌಂಟೆಂಟ್ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿಯನ್ನು ಕರೆಯಲಾಗಿದೆ. ಒಟ್ಟು ಹುದ್ದೆಗಳು 572. ವಿದ್ಯಾರ್ಹತೆ ಪಿಯುಸಿಯನ್ನು ಮುಗಿಸಿರಬೇಕು. ವಯೋಮಿತಿ ಸಾಮಾನ್ಯ ಅಭ್ಯರ್ಥಿಗಳಿಗೆ 40 ವರ್ಷ, ಪ್ರವರ್ಗ 2A 2B, ಪ್ರವರ್ಗ 3A 3B ಅಭ್ಯರ್ಥಿಗಳಿಗೆ 43 ವರ್ಷ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗಳಿಗೆ 45 ವರ್ಷ ವಯೋಮಿತಿಯನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಶುಲ್ಕ ಸಾಮಾನ್ಯ, ಪ್ರವರ್ಗ 2A 2B, ಪ್ರವರ್ಗ 3A 3B ಅಭ್ಯರ್ಥಿಗಳಿಗೆ 750 ರೂಪಾಯಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮಾಜಿ ಸೈನಿಕರಿಗೆ ಮತ್ತು ತೃತೀಯ ಲಿಂಗಿಗಳಿಗೆ 500 ರೂಪಾಯಿ ಶುಲ್ಕವನ್ನು ನಿಗದಿ ಮಾಡಲಾಗಿದೆ. ಇನ್ನು ಪಿಡಬ್ಲ್ಯೂಬಿಡಿ ಅಭ್ಯರ್ಥಿಗಳಿಗೆ 250 ರೂಪಾಯಿ ಶುಲ್ಕವನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 30 ಜುಲೈ 2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ cetonline.karnataka.gov.in ಅನ್ನು ನೋಡಬಹುದು. ಹೈಕೋರ್ಟ್ ಆಫ್ ಕರ್ನಾಟಕ ಬೆಂಗಳೂರು ಇಲ್ಲಿ ಖಾಲಿ ಇರುವ 106 ಗ್ರೂಪ್ ಡಿ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಒಟ್ಟು ಹುದ್ದೆಗಳು 106. ವಿದ್ಯಾರ್ಹತೆ SSLC ಮುಗಿಸಿರಬೇಕು. ವಯೋಮಿತಿ ಸಾಮಾನ್ಯ ಅಭ್ಯರ್ಥಿಗಳಿಗೆ 40 ವರ್ಷ, ಪ್ರವರ್ಗ 2A 2B, ಪ್ರವರ್ಗ 3A 3B ಅಭ್ಯರ್ಥಿಗಳಿಗೆ 43 ವರ್ಷ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗಳಿಗೆ 45 ವರ್ಷ ವಯೋಮಿತಿಯನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಶುಲ್ಕ ಸಾಮಾನ್ಯ, ಪ್ರವರ್ಗ 2A 2B, ಪ್ರವರ್ಗ 3A 3B ಅಭ್ಯರ್ಥಿಗಳಿಗೆ 200 ರೂಪಾಯಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮತ್ತು ಪಿಡಬ್ಲ್ಯೂಬಿಡಿ ಅಭ್ಯರ್ಥಿಗಳಿಗೆ 100 ರೂಪಾಯಿ ಶುಲ್ಕವನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 31 ಜುಲೈ 2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ https://judiciary.karnataka.gov.in ಅನ್ನು ನೋಡಬಹುದು. ಇಲ್ಲಿಗೆ ಉದ್ಯೋಗ ವಾರ್ತೆ ಮುಕ್ತಾಯವಾಯಿತು.

0: ಇದುವರೆಗೆ ಉದ್ಯೋಗ ವಾರ್ತೆ ಕೇಳಿದಿರಿ. ಸಮಯ 6 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ಕೇಳಿ ನಮ್ಮ ನಿಲಯದಿಂದ ಇಂದು ಸಂಜೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:10 ಚಜ್ಜಿ ರೊಟ್ಟಿ ಚೌಳಿಕಾಯಿ, ನಂತರ ನೀತಿ ಕಥೆ ಕಾರ್ಯಕ್ರಮ ಕೇಳಿವಿರಿ. 6:30 ರಸವಾರ್ತೆ ಬೆಂಗಳೂರು ಕೇಂದ್ರದಿಂದ. 6:51 ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ನೀರಿನ ಸಂರಕ್ಷಣೆಯ ಅನುಭವ ಕುರಿತು ಚಡತನ ತಾಲೂಕು ಹಾಲೋಳಿ ಗ್ರಾಮದ ಪ್ರಗತಿಪರ ರೈತರಾದ ಶಿವಪುತ್ರ ಕಾರ್ಬಾರಿ ಮತ್ತು ಅಪ್ಪ ಸಾಹೇಬ್ ಕಾರ್ಬಾರಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಸೋಮಶೇಖರ್ ಎಸ್ ರೋಳಿ. ನಂತರ ಜಾನಪದ ಸಂಗೀತ ಕಾರ್ಯಕ್ರಮ ಆಲಿಸುವಿರಿ. ಇನ್ನು ರಾತ್ರಿ 7:45 ಚಿತ್ರಗೀತೆಗಳು, 8:00 ಸವಿನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳಿಬಿರಿ. 8:15 ಪಾರ್ಲಿಮೆಂಟ್ ರಿವ್ಯೂ, 8:30 ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ನಮ್ಮ ನಿಲಯದಿಂದ. 9:15 ಪ್ರಚಲಿತ ವಿದ್ಯಮಾನ ಬೆಂಗಳೂರು ಕೇಂದ್ರದಿಂದ. 9:30 ಕ್ರೀಡಾಲೋಕ, ಅಂತಾರಾಷ್ಟ್ರೀಯ ಫುಟ್ಬಾಲ್ ಆಟಗಾರ, ತರಬೇತುದಾರ ಹಾಗೂ ಏಕಲವ್ಯ ಪ್ರಶಸ್ತಿ ವಿಜೇತರಾಗಿರುವಂಥ NS ಮಂಜು ಅವರೊಂದಿಗೆ ಸಂದರ್ಶನ. ಇದು ಬೆಂಗಳೂರು ಕೇಂದ್ರದ ಕೊಡುಗೆ. 10:00 ಕನ್ನಡ, ನಂತರ ಹಿಂದಿ ಚಿತ್ರಗೀತೆಗಳು ಕೇಳಿವಿರಿ ಬೆಂಗಳೂರು ಕೇಂದ್ರದಿಂದ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಇನ್ನು ನಾಳಿನ ಕಾರ್ಯಕ್ರಮ ಪರಿಚಯ. ನಾಳೆ ಬೆಳಗ್ಗೆ 6:10 ಚಿಂತನ, ಜಗದೀಶ್ BM ಅವರಿಂದ. 6:35 ರೈತರಿಗೆ ಸಲಹೆ ಕೇಳಿವಿರಿ. 6:40 ಜಾನಪದ ಸಂಗೀತ ಕಾರ್ಯಕ್ರಮ ನಮ್ಮ ನಿಲಯದಿಂದ. ಗಂಟೆ 7:15 ಭಾವಗೀತೆಗಳು, 7:45 8:45 ಹಾಗೂ 9:30 ಕನ್ನಡ ಚಿತ್ರಗೀತೆಗಳು ನಮ್ಮ ನಿಲಯದಿಂದ. 9:30 ಪ್ರಾಯೋಜಿತ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. 9:00 ಲೋಕಮಾನ್ಯ ಬಾಲಗಂಗಾಧರ ತಿಲಕ ಜಯಂತಿ ಪ್ರಯುಕ್ತ BLD ಸಂಸ್ಥೆಯ ಶ್ರೀ ಸಂಗನಬಸವ ಮಹಾಸ್ವಾಮೀಜಿ ಔಷಧೀಯ ಮಹಾವಿದ್ಯಾಲಯ ಮತ್ತು ಸಂಶೋಧನಾ ಕೇಂದ್ರದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಶ್ರೀಧರ್ ಕುಮಾರ್ ಎಸ್ ಬಿರಾದಾರ್ ಅವರಿಂದ ಭಾಷಣ. ನಂತರ ಚಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮದ ಮರುಪ್ರಸಾರ. ಅದ ನಂತರ ವಿಶೇಷ ಮಿಶ್ರಗೀತೆಗಳ ಕಾರ್ಯಕ್ರಮ ಕೇಳಿವಿರಿ ನಮ್ಮ ನಿಲಯದಿಂದ. ನಾಳೆ 12:05 ವನಿತಾ ವಿಹಾರ, ಕರ್ನಾಟಕ ಲೇಖಕಿಯರ ಸಂಘ ಕೊಡಗು ಶಾಖೆ ಇದರ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ಕೇಳಿವಿರಿ. 12:30 ಆರೋಗ್ಯ ಸಂಚಿಕೆ, IVF ಚಿಕಿತ್ಸಾ ವಿಧಾನ, ಈ ಕುರಿತು ಶಿವಮೊಗ್ಗದ ಸ್ತ್ರೀ ಆರೋಗ್ಯ ಮತ್ತು ಪ್ರಸೂತಿ ತಜ್ಞರಾದ ಡಾಕ್ಟರ್ ವಿಜಯಲಕ್ಷ್ಮಿ ರವೀಶ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಶುಶ್ರವ್ಯ ಜೆ ಐತಾಳ್. ನಾಳೆ 5:00 ಸವಿಗಾನ, ಮಧುರ ಗೀತೆಗಳ ಗಾಯನ. 6:51 ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಸಾವಯವ ಮತ್ತು ಸಮಗ್ರ ಕೃಷಿ ಅನುಭವ ಕುರಿತು ವಿಜಯಪುರದ ಹಿರಿಯ ರೈತರಾದ ಸೂರ್ಯಕಾಂತ್ ಗುರುಪಾದಪ್ಪ ಗಡಿಗೆ ಅವರೊಂದಿಗೆ ಸಂದರ್ಶನ ಕೇಳಿಬರಿ. ಸಂದರ್ಶಕರು ಸಿದ್ದರಾಯನ್ ಸಾಳುಂಕೆ. ಗಂಟೆ 7:45 ಚಿತ್ರಗೀತೆಗಳು, 8:00 ಸವಿನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳು. 8:30 ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿಬಿರಿ.

0: In China Open badminton, double Olympic medalist PV Sindhu advanced to the second round of women's singles after defeating compatriot Unnati Huda in a round of 32 clash at Changzhou this afternoon. In the men's singles, Ayush Shetty defeated world number 11 Alvi Farhan of Indonesia to reach the round of 16. And with that, we end this news bulletin.
1: ಆಕಾಶವಾಣಿ ವಿಜಯಪುರ ಕೇಂದ್ರ ಈಗ ಕೇಳಿ ಚಜ್ಜುರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮ. ಅದಕ್ಕಿಂತ ಮುಂಚಿತವಾಗಿ ಕೆಲವು ವಾಣಿಜ್ಯ ಪ್ರಕಟಣೆಗಳು.
2: ಸಮಯ 6:10 ಇನ್ನು ಮುಂದೆ ನಮ್ಮ ನಿಲಯದಿಂದ
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
4: ಏನು ರಂಗ, ಕೈಗೆ ಬ್ಯಾಂಡೇಜು
5: ಬಿದ್ದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
4: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
3: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
6: ಆಕಾಶವಾಣಿ ವಿಜಯಪುರ ಇದೀಗ ಕೇಳಿ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ.
7: ಏನ್ ಸರ್, ಏನ್ ಮಾಡತ್ರಿ?
8: ಬರ್ರಿ ಸರ್ ಬರ್ರಿ. ಹಂಗ ಸೋಮ ಓದ್ಕೋತ ಕೂತಿದ್ದೆ ನಾನು ಬುಕ್ಕ.
7: ಅದು ಮೊನ್ನೆ ನಿಮ್ಮ ಸ್ಕೂಲ್ ಕಡೆ ಹಾಗೆ ಓದ್ತ ಸರ್. ಅದೇನೋ ಟೀಚರ್ಸ್ ಎಲ್ಲ ಚರ್ಚೆ ಮಾಡ್ಲತ್ತಿದ್ರ, ಅಲ್ಲಿ ಗಂಭೀರವಾದ ಚರ್ಚೆ ನಡೆದಿತ್ತು. ಏನೋ ಧ್ವಜ ಗಿಜ ಏನೋ ತಳತಿದ್ರಿ. ಕೇಳ್ಬೇಕಂತ ಬಂದ್ರೆ ನನಗೂ ಆಗುತ್ತ ಕೇಳಕ್ಕಾಗಿಲ್ಲ.
8: ಬಂದಿದ್ರಲ್ಲ ಅವತ್ತ?
7: ಹೌದು ಬಂದಿದ್ ಸರ್.
8: ಏನ ನಿಂದ್ರ ತಿಳಿದೇನಿ, ಅರ್ಜೆಂಟ್ ಐತೆ ಹೋದ್ರೆ?
7: ಹೌದ್ರಿ.
8: ಏನಿಲ್ಲ, ಅದು ನಾವು ಈಗ ನಿಮ್ಗೂ ಗೊತ್ತೈತದ ವಿಷಯ ಏನಪ್ಪಾ ಅಂದ್ರೆ, ನಾವು ಈಗ 15 ಜನವರಿ 26 ಅದು ರಾಷ್ಟ್ರ ಧ್ವಜ ಹಾರಿಸ್ತೀವಲ್ಲ, ಆ ಧ್ವಜದ ಬಗ್ಗೆ ಹಂಗೆ ಚರ್ಚೆ ನಡೆದಿತ್ತ. ಅದ್ರ ಬಗ್ಗೆ ಹಂಗೆ ಮಾತಾಡ್ತಾ ಇದ್ವಿ. ಈಗ ಧ್ವಜ ಅನ್ನೋ ನೆನಪಾಯ್ತು ನೋಡು.
7: ಆಗಸ್ಟ್ 15 ಸಂಬಂಧ ಧ್ವಜ ಹಾರಿಸ್ತೀವ್ರಿ. ಜನವರಿ 26 ಧ್ವಜ ಹಾರಿಸ್ತೀವ್ರಿ. ಮತ್ ಮಹಾತ್ಮರ ಜಯಂತಿ ಇದ್ದಾಗ ಹಾರಿಸ್ತೀವ್ರಿ ನಾವು ಧ್ವಜ. ಹೌದು, ಏನು ಅದ್ರ ಬಗ್ಗೆ ನನಗೆ ಅಷ್ಟು ಮಾಹಿತಿ ಇಲ್ಲ ಸರ್. ಏನಾಯ್ತೇನು ರೀ ನಿಮಗೆ ಅದು ಗೊತ್ತ್ರಿ? ಅದು
8: ರಾಷ್ಟ್ರೀಯ ಧ್ವಜದ ಬಗ್ಗೆ ನನಗೆ ಮಾಹಿತಿ ಐತಿ, ನನಗೆ ಎಷ್ಟು ತಿಳಿದಿತ್ತು ಅಷ್ಟು ಹೇಳ್ತೇನೆ ನನ್ನ.
7: ಹೇಳಿ ಸರ್.
8: ಯಾಕಂದ್ರೆ ಇದು ರಾಷ್ಟ್ರೀಯ ಧ್ವಜ ಅನ್ನೋದು ನಿಮ್ಗೆ ಗೊತ್ತದ, ಈಗ ಸಂವಿಧಾನ ಮತ್ತು ರಾಷ್ಟ್ರಗೀತೆ ನಾವು ಎಷ್ಟು ಗೌರವ ಕೊಡ್ತೀವಿ, ರಾಷ್ಟ್ರ ಧ್ವಜಕ್ಕೂ ನಾವು ಗೌರವ
7: ಕೊಡ್ತೀವಿ. ಹೌದು ಸರ್.
8: ಇದು ರಾಷ್ಟ್ರ ಧ್ವಜ ಅನ್ನೋದು ಇದು 1947 July 22 ಇದು ಜಾರಿಗೆ ಬಂತು.
7: ನಮ್ಮ ದೇಶಕ್ಕೊಂದು
8: ಧ್ವಜ ಇರಬೇಕಂತ ಕಿಶಿಂದ ಅದನ್ನ ನ್ಯಾಷನಲ್ ಫ್ಲಾಗ್ ಅಡಾಪ್ಷನ್ ಡೇ ಅಂತ ಕರೀತಾರೆ. ಸ್ವೀಕಾರ ಮಾಡ್ಕೊಂಡಿದ್ ದಿನ ಅಂತಾನು ಹೇಳ್ತಾರ. ಅದ್ರ ಜೊತೆಗೆ ಏನಾಯ್ತಪ್ಪ ಅಂದ್ರೆ, ಒಂದು ರಾಷ್ಟ್ರ ಧ್ವಜಕ್ಕೊಂದು ರೂಪುರೇಷೆ ಇರ್ತದ. ಯಾಕಂದ್ರೆ ಅದು ಸ್ವತಂತ್ರ ಹೋರಾಟಗಾರರು ಮತ್ತ ಅದನ್ನ ನಿರ್ಮಾಣ ಮಾಡ್ಬೇಕಾದ್ರ ಅವ್ರ ಹೆಸರ ಪಿಂಗ್ಲಿ ವೆಂಕಯ್ಯ ಅನ್ನೋರು ನಮ್ಮ ರಾಷ್ಟ್ರ ಧ್ವಜವನ್ನ ಮೂಲ ವಿನ್ಯಾಸ ಮಾಡಿದವ್ರು. ಅವ್ರ ಹೆಸರ ಪಿಂಗ್ಲಿ ವೆಂಕಯ್ಯ ಅನ್ನೋರು ಅದು ರಾಷ್ಟ್ರ ಧ್ವಜದ ಮೂಲ ವಿನ್ಯಾಸವನ್ನ ಸಿದ್ಧಪಡಿಸಿದ್ರು. ಇದನ್ನ ಸಿದ್ಧಪಡಿಸಬೇಕಾದ್ರ ನಮಗೂ ನಿಮ್ಗೆಲ್ಲರಿಗೂ ಗೊತ್ತಿದ್ದ ವಿಷಯ ಅದ, ನಮ್ಮ ರಾಷ್ಟ್ರ ಧ್ವಜದ ಬಣ್ಣ ಏನಿರ್ತಪ್ಪ ಅಂದ್ರೆ 3 ಅದಾವ, ಕೇಸರಿ, ಬಿಳಿ, ಹಸಿರು.
7: ಹೌದು,
8: ಅಶೋಕ
7: ಚಕ್ರ ಮೊದಲು ಚರಗಿತ್ತಲ್ರಿ.
8: ಹೌದು
7: ಚರಗಿತ್ ಸರ್.
8: ನಂತರ
7: ಅದು
8: ಚಕ್ರವಾಗಿ ಅದನ್ನ ಮಾರ್ಪಾಡು ಮಾಡಿದ್ರು. ಇನ್ನ ಇದಕ್ಕ ಈ ಬಣ್ಣಗಳದಾವಲ್ಲ, ಈ ಬಣ್ಣಕ್ಕೂ ಒಂದು ಹಿನ್ನೆಲೆ ಅದ. ಈ ಕೇಸರಿ ಧ್ವಜ ಏನದಲ್ಲ, ಅದು ಅದರ ಸಂಕೇತಪ್ಪ ಅಂದ್ರೆ ಧೈರ್ಯ ಮತ್ತು ತ್ಯಾಗದ ಸಂಕೇತ
7: ಕೇಸರಿ ಬಣ್ಣದ.
8: ಕೇಸರಿ ಬಣ್ಣದ. ನೆಕ್ಸ್ಟ್ ನಡು ಏನು ಬರ್ತದಲ್ಲ,
7: ಬಿಳಿ ಬಣ್ಣ
8: ಅದು ಶಾಂತಿ ಮತ್ತು ಸತ್ಯತೆಯನ್ನು ಹೇಳ್ತದ, ಸತ್ಯವನ್ನು ಹೇಳ್ತದ. ಆಮೇಲೆ ಇನ್ನೊಂದು ಬಣ್ಣ ಏನು ಕೆಳಗಡೆ ಬರ್ತದಲ್ಲ, ಹಸಿರು ಬಣ್ಣ ಅದು ಸಮೃದ್ಧಿ ಮತ್ತು ನಂಬಿಕೆಯ ಸಂಕೇತ. ಹಿಂಗ ಅದು ಧ್ವಜವನ್ನ ವಿನ್ಯಾಸ ಮಾಡ್ಬೇಕಾದ್ರ ಅದಕ್ಕೊಂದು ಹಿನ್ನೆಲೆ ಅದ. ಇವು 3 ಕೇಸರಿ ಬಿಳಿ ಹಸಿರು ಏನದಲ್ಲ, ಇದ್ರ ಮಧ್ಯದಲ್ಲಿ ಒಂದು ನಡು ಚಕ್ರ ಬರ್ತದೆ, ಅಶೋಕ ಚಕ್ರ ಅಂತ ಕರೀತಾರ.
7: ಅಶೋಕ ಚಕ್ರ.
8: ಅದಕ್ಕ 24 ರಮಣ ಅಂತ ಕರೀತಾರ. ಅದಕ್ಕೆ
7: 24 ರಮಣ.
8: 24 ಅರಗಗಳನ್ನು ಹೊಂದಿರತಕ್ಕಂತ ಈ ಚಕ್ರ ಧರ್ಮ ಮತ್ತು ಪ್ರಗತಿ ನಿರಂತರ ಚಲನೆಯ ಸಂಕೇತ ಆಗಿದೆ.
7: ನಿರಂತರ ಚಲನೆಯ ಸಂಕೇತ
8: ಅಂದ್ರೆ ನಾವು ಕೇಸರಿ ಬಿಳಿ ಹಸಿರು ಈ ತರ ಧ್ವಜ ಇರ್ತದ, ನಮಗೆ ನಿಮ್ಗೆ ಎಲ್ಲರಿಗೂ ಗೊತ್ತದ. ಈ ತರ ಸವಿಸ್ತಾರವಾಗಿ ಅದ್ರಕ್ಕೊಂದು ಅರ್ಥ ಐತೆ. ಅದಕ್ಕೆ
7: ಯಾಕೆ ಬಣ್ಣ ತಗೊಂಡಾರಂದ್ರೆ ಅದಕ್ಕೆ ಏನೋ ಒಂದು ಉದ್ದೇಶಕ್ಕೆ ಸ್ವಾತಂತ್ರ್ಯ ಮಹಾತ್ಮರದಲ್ರಿ ಎಲ್ಲ ಹಂಗಿದ್ದು ಅರ್ಥವತ್ತಾಗೇ ಇಟ್ಟಿರ್ತಾರ ಅದು. ಆ ಬಣ್ಣ ಸ್ವೀಕಾರ ಮಾಡ್ಬೇಕಂದ್ರೆ ಸುಮ್ಮನೆ ಅಲ್ರಿ.
8: ಅದಕ್ಕೆ ನಾವೀಗ ಸಂವಿಧಾನಕ್ಕಾಗಲಿ, ರಾಷ್ಟ್ರಗೀತೆಗಾಗಲಿ, ಆಮೇಲೆ ರಾಷ್ಟ್ರ ಧ್ವಜಕ್ಕಾಗಲಿ ಪ್ರತಿಯೊಬ್ಬರು ಗೌರವ ಕೊಡೋದು ಬಹಳ ಮುಖ್ಯವಾದ ವಿಷಯ. ಅದಕ್ಕೆ ನಾವು ಶಾಲಾ ಕಾಲೇಜುಗಳಲ್ಲಿ ಈಗ ನಾವು 15 August 2024 ರಾಷ್ಟ್ರ ಧ್ವಜವನ್ನು

0: ಹರಿಸ್ತೀವಿ, ಅದನ್ನ ಕಟ್ಟುವಾಗ ಮತ್ತೆ ಇಳಿಸುವಾಗ ಒಂದು ಪದ್ಧತಿಗಳು ಸರ್ಕಾರಿ ಆಫೀಸ್ಗಳಲ್ಲಾಗಿರ್ಬೋದು, ಶಾಲಾ ಕಾಲೇಜುಗಳಾಗಿರ್ಬೋದು, ಅದನ್ನು ಚಾಚು ತಪ್ಪದೇ ನೀತಿ ನಿಯಮಗಳನ್ನ ಪಾಲಿಸಬೇಕಾಗ್ತದ. ಅದಕ್ಕೆ ಇದು ರಾಷ್ಟ್ರಧ್ವಜದ ಒಂದು ಹಿನ್ನೆಲೆ ಅಂದ್ರೂ ತಪ್ಪಾಗಿಲ್ಲ.
1: ಹೌದೌದು.
0: ನಿನಗೆ ಇಷ್ಟು ಮಾಹಿತಿ ಗೊತ್ತಿತ್ತು ನಮ್ಮದಲ್ಲ?
1: ಇಲ್ಲ, ಅಷ್ಟು ಗೊತ್ತಿಲ್ಲ ಸರ್. ಕೇಸರಿ ಬಿಳಿ ಹಸಿರ ಬಗ್ಗೆ ಸ್ವಲ್ಪ ಶಾಂತಿ ಸಹನೆ ಸಂಕೇತ ಕೆಲವೊಂದು ಅರ್ಥ ಗೊತ್ತದ್ರಿ, ಅದು ಇಷ್ಟು ವಿವರಣವಾಗಿ ಗುರುತಿರಲಿಲ್ಲ. ಮತ್ತಿನ್ನೊಂದು ನಮ್ಮ ಗರಗಾತಿದ್ರಿ ಕರ್ನಾಟಕ ಗದಗದಾಗ ಐತ್ರಿ, ಅಲ್ಲಿ ಧ್ವಜ ತಯಾರಾಗ
0: ಗದಗದಾಗ
1: ಗದಗದಾಗ
0: ನಮ್ಮ ಕರ್ನಾಟಕದ

0: ಏನು ಎಲ್ಲಿ ಇಲ್ಲ,
1: ಅದು ನಮ್ಮ ಕರ್ನಾಟಕ
0: ಹೆಮ್ಮೆ ವಿಷಯ,
2: ನಮ್ಮಲ್ಲೇ ತಯಾರಿಸ್ತಾರೆ
1: ನಮ್ಮ ಕರ್ನಾಟಕದವರು ಮತ್ತು ಇಡೀ ಭಾರತೀಯರು ಹೆಮ್ಮೆ ಪಡುವಂತ ಒಂದು ವಿಷಯ
2: ವಿಷಯ ವಿಶೇಷವಾಗಿ ಕರ್ನಾಟಕದವ್ರು ಹೆಮ್ಮೆ ಪಡಬೇಕಾದಂತ, ಯಾಕಂದ್ರೆ ಇಡೀ ನಮ್ಮ ಭಾರತದ ಮಾತೆಯ ಧ್ವಜ
1: ನಮ್ಮ ಕರ್ನಾಟಕದಿಂದ
2: ಕರ್ನಾಟಕದಿಂದ ಗರಗಾತೆ ಏನು ಇದು ಹಳ್ಳಿ ಹೆಸರು ಗರಗಾತೆ, ನೀವು ಅದ್ರ ಬಗ್ಗೆ ಯೂಟ್ಯೂಬ್ದಾಗ ಹೊಳಿದ್ರು ಬರ್ತೈತ್ರಿ, ಟೈಪ್ ಮಾಡಿದ್ರು ಬರ್ತೈತಿ, ಪತ್ರಿಕೆಗಳು ಬರ್ತಾವ, ಗರಗಾತೆ ಅಲ್ಲಿ ನಮ್ಮ ಧ್ವಜ ತಯಾರಾಗ್ತೈತ್ರಿ. ಯಾಕಂದ್ರೆ ಅಲ್ಲಿ ವಿಶೇಷವಾಗಿ ಅವಾಗಿಂದ ಸ್ವಾತಂತ್ರ್ಯ ಪೂರ್ವದಿಂದ ಅಲ್ಲೇ ತಯಾರು ಮಾಡ್ಕೊತ ಬಂದಾರ, ಹತ್ತಿ ನೂಲ್ದಿಂದ ತಯಾರು ಮಾಡ್ತಾರ, ಅದಕ್ಕೆ ಅಲ್ಲಿಂದ ತಯಾರು ಮಾಡಿ ಇಡೀ ದೇಶಕ್ಕೆಲ್ಲ ಅಪ್ಲೈ ಮಾಡ್ತಾರ. ಅದರಿಂದ ನಾವೆಲ್ಲ ಧ್ವಜ ಎಲ್ಲ ಸ್ವಾತಂತ್ರ್ಯ ಆಚರಣೆ ಮಾಡ್ತಿರೋ.
1: ಇಲ್ಲ ಈ ವಿಷಯ ತಿಳಿಸ್ಕೊಟ್ಟು ನಮಗೂ ಚಲೋ ಮಾಹಿತಿ ಕೊಟ್ಟು, ಹೆಂಗೂ ಬಂದು ಸ್ವಲ್ಪ ಚಾ ಕುಡಿದು ಬರೋಣ ಇಲ್ಲಿ.
2: ಆಯ್ತು ಸರ್, ಬರ್ರಿ
1: ಬರೋಣ್ರಿ. ನಡ್ರಿ ಹಂಗಾರ.
3: ಈಗ ಒಂದು ನೀತಿ ಕಥೆ ಕೇಳೋಣ.

ಕೇಳುಗರಿಗೆಲ್ಲ ನಮಸ್ಕಾರ. ನೀತಿ ಕಥೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಒಂದು ನದಿ ದಡದಲ್ಲಿ ಒಬ್ಬ ಮಹಾತ್ಮರು ವಾಸವಾಗಿದ್ರು. ತಮ್ಮ ಸಮಸ್ಯೆಗಳಿಗೆ ಸಮಾಧಾನ ಕಂಡುಕೊಳ್ಳಲು ಈ ಮಹಾತ್ಮರ ಹತ್ತಿರ ಊರಿನ ಜನ ಮಾತ್ರವಲ್ಲದೆ ದೂರ ದೂರದ ಊರುಗಳಿಂದಲೂ ಕೂಡ ಜನಸಾಗರ ಹರಿದು ಬರ್ತಾ ಇತ್ತು. ಒಮ್ಮೆ ಒಬ್ಬ ವ್ಯಕ್ತಿ ಅವ್ರ ಹತ್ರ ಬಂದ. ಅವನು ಮಹಾತ್ಮರನ್ನ ಕುರಿತು ಹೀಗೆ ಕೇಳ್ದ. ಮಹಾತ್ಮರೇ, ನಾನು ತುಂಬಾ ಸಮಯದಿಂದ ಈಶ್ವರನ ಭಕ್ತನಾಗಿದ್ದೇನೆ. ತುಂಬಾ ಶ್ರದ್ಧೆಯಿಂದ ಅವನ ಭಕ್ತಿ ಮಾಡ್ತಾ ಇದ್ದೀನಿ. ಆದ್ರೂ ನನಗೆ ಈಶ್ವರನ ದರ್ಶನ ಆಗ್ತಾ ಇಲ್ಲ. ದಯವಿಟ್ಟು ಕೃಪೆ ಮಾಡಿ ನನಗೆ ಈಶ್ವರನ ದರ್ಶನ ಮಾಡಿಸಿ ಅಂತ ಮಹಾತ್ಮರಲ್ಲಿ ಕೇಳ್ಕೊಂಡ. ಆಗ ಮಹಾತ್ಮರು ಅವನನ್ನ ಕುರಿತು ಹೀಗೆ ಹೇಳಿದ್ರು. ನಿಮ್ಗೆ ಈ ಜಗತ್ನಲ್ಲಿ ಯಾವ ವಸ್ತು ಎಲ್ಲಕ್ಕಿಂತ ಅಧಿಕ ಪ್ರಿಯವಾಗಿದೆ ಅಂತ ಪ್ರಶ್ನೆ ಮಾಡಿದ್ರು ಮಹಾತ್ಮರು. ಅದಕ್ಕೆ ಆ ವ್ಯಕ್ತಿ ಹೀಗೆ ಹೇಳ್ದ. ಮಹಾತ್ಮರೇ, ನನಗೆ ಈ ಜಗತ್ನಲ್ಲಿ ಎಲ್ಲಕ್ಕಿಂತ ಪ್ರಿಯವಾಗಿರುವಂತದ್ದು ಅಂತಂದ್ರೆ ನನ್ನ ಪರಿವಾರ, ಅದ್ರ ನಂತರ ಅಂತಂದ್ರೆ ಧನ ಹಾಗೂ ಸಂಪತ್ತು ಅಂತ ಹೇಳ್ದ. ಈಗ ನಿನ್ನ ಬಳಿ ಯಾವುದಾದ್ರೂ ಪ್ರಿಯವಾದ ವಸ್ತು ಇದೆಯಾ ಅಂತ ಮಹಾತ್ಮರು ಕೇಳಿದ್ರು. ಆ ವ್ಯಕ್ತಿ ಹೀಗೆ ಹೇಳ್ದ. ನನ್ನ ಹತ್ತಿರ ಈಗ ನನಗೆ ಇಷ್ಟವಾದ ಚಿನ್ನದ ನಾಣ್ಯ ಇದೆ ಅಂತ ಹೇಳ್ದ. ಆಗ ಮಹಾತ್ಮರು ಒಂದು ಚಿಕ್ಕದಾದ ಬಿಳಿ ಹಾಳೆ ಮೇಲೆ ಏನನ್ನೋ ಬರೆದು ಅವನಿಗೆ ಕೊಟ್ಟರು. ಅವನಿಗೆ ಜೋರಾಗಿ ಓದು ಅಂತ ಹೇಳಿದ್ರು. ಆ ಕಾಗದವನ್ನ ಓದ್ತಾ ಆ ವ್ಯಕ್ತಿ ಹೀಗೆ ಹೇಳ್ದ. ಮಹಾತ್ಮರೇ, ಇದರ ಮೇಲೆ ಈಶ್ವರ ಅಂತ ಬರೆದಿದ್ದೀರಿ. ಹೌದು, ಈಗ ಈ ಚಿನ್ನದ ನಾಣ್ಯವನ್ನ ಕಾಗದದ ಮೇಲೆ ಬರೆದಿರುವ ಈಶ್ವರ ಅನ್ನುವ ಅಕ್ಷರಗಳ ಮೇಲೆ ಇಡುವಂತ ಹೇಳಿದ್ರು ಮಹಾತ್ಮರು. ಆ ವ್ಯಕ್ತಿಯು ಹಾಗೆ ಮಾಡ್ದ. ನಂತರ ಮಹಾತ್ಮರು, ಈಗ ನಿನಗೇನ್ ಕಾಣಿಸ್ತಾ ಇದೆ ಅಂತ ಕೇಳಿದ್ರು. ಆಗ, ನನಗೆ ಈಗ ಕೇವಲ ಈ ಕಾಗದದ ಮೇಲೆ ಇಟ್ಟಿರುವ ಚಿನ್ನದ ನಾಣ್ಯ ಮಾತ್ರ ಕಾಣ್ತಾ ಇದೆ ಅಂತ ಆ ವ್ಯಕ್ತಿ ಹೇಳ್ದ. ಆಗ ಮಹಾತ್ಮರು ಹೀಗೆ ಅಂದ್ರು. ನಿನ್ನ ಈಶ್ವರನ ದರ್ಶನದ ವಿಷಯದಲ್ಲೂ ಕೂಡ ಹೀಗೆ ಆಗಿರೋದು. ಈಶ್ವರ ನಮ್ಮೆದುರಿಗೆ ಇದ್ದಾನೆ, ಆದ್ರೆ ಮೋಹ ಮಾಯೆ ನಮ್ಮ ಮುಂದಿರುವ ಕಾರಣ ನಾವು ಅವನ ದರ್ಶನವನ್ನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅವನನ್ನ ನೋಡ್ಬೇಕು ಅನ್ನುವಂತಹ ಪ್ರಯತ್ನವನ್ನ ವಿಧ ವಿಧವಾಗಿ ಮಾಡ್ತೀವಿ, ಆದ್ರೆ ಮೋಹ ಮಾಯೆ ನಮ್ಮೆದುರು ಬಂದ್ಬಿಡ್ತದೆ. ಧನ ಸಂಪತ್ತು ಮನೆ ಪರಿವಾರದ ಎದುರು ಈಶ್ವರನನ್ನ ಕಾಣಲು ಸಮಯವೇ ದೊರೆಯುವುದಿಲ್ಲ. ಒಂದ್ ವೇಳೆ ಸಮಯ ಸಿಕ್ಕರೂ ಕೂಡ ಅದು ನಾವು ಕಷ್ಟಕ್ಕೆ ಸಿಲುಕಿದ ಸಮಯವಾಗಿರ್ತದೆ. ಹೀಗಿರಲು ಈಶ್ವರನ ದರ್ಶನ ನಮಗೆ ಹೇಗಾಗಲು ಸಾಧ್ಯ ಅಂತ ಮಾರ್ಮಿಕವಾದ ಉತ್ತರವನ್ನ ನೀಡಿದ್ರು ಮಹಾತ್ಮರು. ಮಹಾತ್ಮರ ಮಾತುಗಳನ್ನ ಕೇಳಿದ ಆ ವ್ಯಕ್ತಿಗೆ ಈ ಅತಿಯಾದ ಮೋಹ ಮಾಯೆಗಳ ಕಾರಣದಿಂದ ನಾನು ಈಶ್ವರನನ್ನ ಕಾಣ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದು ಸಾಧ್ಯ ಆಗ್ಬೇಕು ಅಂತಂದ್ರೆ ನಾನು ಈ ಮೋಹ ಮಾಯೆಗಳಿಂದ ಹೊರಬಂದಾಗ ಮಾತ್ರ ಈಶ್ವರನ ದರ್ಶನವಾಗಲು ಸಾಧ್ಯ ಅನ್ನೋದು ಅರಿವಿಗೆ ಬಂತು. ಇಲ್ಲಿಗೆ ಇಂದಿನ ನೀತಿ ಕಥೆ ಮುಕ್ತಾಯವಾಯಿತು. ಮತ್ತೆ ಇನ್ನೊಂದು ನೀತಿ ಕಥೆಯೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ನಮಸ್ಕಾರ.

0: ಇದುವರೆಗೆ ಕಾರ್ಯಕ್ರಮ ಚಚ್ಚಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ.
1: ಭಾಗವಹಿಸಿದವರು ಸದಾಶಿವ ಚಲವಾದಿ, ಬಿ ಆನಂದ್.
0: ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.
2: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾಃ ಶ್ರೂಯಂತಾಂ. ಪ್ರವಾಚಕಃ ಜತಿನ ಶರ್ಮಾ.

0: ಬೇಕಾಗಿರೋ ವಿಚಾರ ಏನಪ್ಪಾ ಅಂದ್ರೆ, ನಮ್ಮ ಭಾರತೀಯ ಸಂಗೀತ ಬಾಹ್ಯಾಕಾಶದಲ್ಲೂ ರಿಂಗೆಣಿಸ್ತಿದೆ ಅನ್ನೋದು. ಎಲ್ಲೆಲ್ಲೂ ಸಂಗೀತವೇ ಅಂತಾರಲ್ಲ ಹಂಗೆ, ಅಂದ್ರೆ ವಾಯೇಜರ್ ಗೋಲ್ಡ್ ರೆಕಾರ್ಡ್ ಡಿಸ್ಕ್ ನಲ್ಲಿ ನಮ್ಮ ಹಿಂದೂಸ್ತಾನಿ ಸಂಗೀತವಿದೆ. ವಾಯೇಜರ್ ಗೋಲ್ಡನ್ ರೆಕಾರ್ಡ್ ಡಿಸ್ಕ್ ಅಂದ್ರೆ 50 ವರ್ಷದ ಹಿಂದೆ ನಾಸಾ ವಿಶ್ವದ ವಿವಿಧ ದೇಶದ ಧ್ವನಿ ಮತ್ತು ಸಂಗೀತನ ಬಾಹ್ಯಾಕಾಶದಲ್ಲಿ ಕೂಡಿಟ್ಟ ಧ್ವನಿ ಮುದ್ರಿಕೆ. ಇದರ ಉದ್ದೇಶ ಅನ್ಯ ಗ್ರಹ ಜೀವಿಗೆ ಭೂಮಿಯ ಮೇಲಿನ ನಾಗರಿಕತೆ ಸಂದೇಶ ಕಳಿಸೋದು. ಅದರಲ್ಲಿ ನಮ್ಮ ದೇಶದ ಹಿಂದೂಸ್ತಾನಿ ಸಂಗೀತದ ದಿಗ್ಗಜ ಹಾಡುಗಾರ್ತಿಯಾಗಿದ್ದ ಕೇಸರಿ ಬಾಯಿ ಕರ್ಕೇಕರ್ ಅವರ ಹಾಡಿರೋ ಜಾತ್ ಕಹಾ ಹೂ ಹಾಡು ಇದೆ. ವಾಯೇಜರ್ 1-2 ಡಿಸ್ಕ್ ನಲ್ಲಿ ಈ ಹಾಡಿದೆ. ಬಾಹ್ಯಾಕಾಶದಲ್ಲಿ ವಿಕಿರಣಗಳಿಂದ ಹಾನಿ ಆಗಬಾರದು ಅಂತ ಡಿಸ್ಕ್ಗೆ ಚಿನ್ನದ ಲೇಪ ಮಾಡಿಸಿದ್ದಾರಂತೆ. ಗೋಲ್ಡನ್ ರೆಕಾರ್ಡ್ ಪಟ್ಟಿಲಿ ಈ ಹಾಡು ಇರಲೇಬೇಕು ಅಂತ ಹಠ ಮಾಡಿ ಸೇರಿಸಿದ್ದು ಸಂಗೀತಜ್ಞ ರಾಬರ್ಟ್ ಇ ಬ್ರೌನ್. ಇದು 3.5 ನಿಮಿಷದ ಸಾಂಪ್ರದಾಯಿಕ ಬಂದಿಶ್. ರಾಗ ಭೈರವಿ, ತಾಳ ದೀಪ್ ಚಂದಿ. ಜೈಪುರ್ ಅತ್ರಾಲಿ ಘರಾನಾ ಶೈಲಿಯಲ್ಲಿದೆ ಈ ಹಾಡು. ಕೇಸರಿಬಾಯಿ ಅವರು ಎಮೋಷನ್ ತಂದು ಹಾಡಿದ್ದಾರೆ. ಇವರ ಗಂಟಲಿನಿಂದ ಹೊರಡುವ ತಾನ್ಗಳು ಮೈಮರೆಸುತ್ತವೆ. ಹಾಡು ಕೊನೆಯಾಗೋದು ಭೈರವಿಯಲ್ಲೇ. ಇದನ್ನು ಕೇಳ್ತಾ ಹೋದರೆ ಕಿವಿಗಳಿಗೆ ರಸದೌತಣ, ಮನಸ್ಸು ಸಂತೃಪ್ತ ನಿಲ್ದಾಣ. ನೌಕೆಯಲ್ಲಿ ತೂಕದ ಮಿತಿ ಇತ್ತಂತೆ, ಅದಕ್ಕೆ 3.5 ನಿಮಿಷಕ್ಕೆ ಹಾಡನ್ನು ಇಳಿಸಿ ಹಾಡಿದ್ದಾರೆ. ಆಕಾಶದಲ್ಲೂ ನಮ್ಮ ಹಿಂದೂಸ್ತಾನಿ ಸಂಗೀತ ಇದೆ ಅನ್ನೋದು ನಮಗೆಲ್ಲ ಮಹದಾನಂದ. ಇದು ತಿಳಿದಾಗ ಹೀಗೂ ಉಂಟೆ ಅಂತ ಆನಂದವೂ ಆಶ್ಚರ್ಯವೂ ಆಗುತ್ತೆ. ಎಲ್ಲರೂ ಸಿರ್ ಬಗ್ಗೆ ಮಾತಾಡ್ತಾ ಇದ್ರೆ ಗಿರ್ ದಟ್ಟಾರಣ್ಯದಲ್ಲಿ ಸದ್ದಿಲ್ಲದೆ ಈ ಕೆಲಸ ಆಗ್ತಾನೆ ಇರುತ್ತಂತೆ. ಸಿಂಹಗಳು, ಮೊಸಳೆಗಳು, ಹೈನಾಗಳು ಇರೋ ಜಾಗ ಇದು. ಕಾಡಲ್ಲಿ ಕಾಲಿಟ್ಟೋರು ಜೀವ ಅಂಗೈಯಲ್ಲಿರುತ್ತೆ. ಇಂತಿಪ್ಪ ಕಾಡಿನ ಮಧ್ಯದೊಳಗೆ ಬನೇಜ್ ಅನ್ನೋ ಒಂದು ಜಾಗ ಇದೆ. ಅಲ್ಲೊಂದು ಶಿವನ ದೇಗುಲ. ಅದು ಮಹಾಭಾರತದ ಕಾಲದಂತೆ. ಅದಕ್ಕೊಬ್ಬರು ಪೂಜಾರಿಗಳು, ಹೆಸರು ಮಹಂತ್ ಹರಿದಾಸ್ ಉದಾಸೀನ ಅಂತ. ಇವರ ವಿಶೇಷ ಅಂದ್ರೆ ದಟ್ಟ ಕಾಡಿನ ನಡುವೆ ಇದ್ರೂ ಚುನಾವಣೆಯನ್ನೇನು ತಪ್ಪಿಸಿಲ್ವಂತೆ ಈ ಪುಣ್ಯಾತ್ಮರು. ಪ್ರತಿ ಸಲ ಎಲೆಕ್ಷನ್ ಆದಾಗಲೂ ದಟ್ಟ ಅರಣ್ಯದ ಈ ಬನೇಜ್ನಲ್ಲಿ ಮಹಂತ್ ಹರಿದಾಸರ ಒಂದೇ ಒಂದು ಓಟುಗಾಗಿ ಮತ ಕೇಂದ್ರವೇ ಇಲ್ಲಿಗೆ ಬಂದು ಕೂರುತ್ತೆ. ಹಿಂದಿನ ದಿನವೇ 10 ಜನ ದಟ್ಟ ಕಾನನ ದಾಟಿ ಬಂದು ಇವರಿಂದ ಮತದಾನ ಮಾಡಿಸ್ಕೊಂಡು ಹಿಂತಿರುಗ್ತಾರಂತೆ. ಇಷ್ಟೇ ಅಲ್ಲ, ಇನ್ನು ಚೀನಾ ಗಡಿಲಿ ಇರೋ ಮಾಲ್ಗಾವ್ನ ಸುಖೇಲ್ ತಯಾಂಗ್ ಅಂತ ಮಹಿಳೆ ಇದ್ದಾರೆ. ಈಕೆಯಿಂದ ಮತದಾನ ಮಾಡಿಸ್ಕೊಳ್ಳಕ್ಕೆ ಅಂತಲೇ 44 ಕಿಲೋಮೀಟರ್ ದೂರದಿಂದ ಕಡಿದಾದ ಪರ್ವತ ನದಿಗಳನ್ನು ದಾಟಿಕೊಂಡು ಅಧಿಕಾರಿಗಳು ಬರ್ತಾರಂತೆ. ಇನ್ನು ಪಶ್ಚಿಮ ಬಂಗಾಳದ ಬುಕ್ಸಾ ಹುಲಿ ಸಂರಕ್ಷಿತ ಪ್ರದೇಶದಲ್ಲೂ ಹಿಂಗೆ ಹುಲಿಗೆ ಹೆದರದೆ ಮತ ಹಾಕ್ತಾರೆ. ಹಿಮಾಚಲ ಪ್ರದೇಶದ ತಾಶಿಗಾಂಗ್ನಲ್ಲಿ ಉಸಿರಾಡೋಕೆ ಆಕ್ಸಿಜನ್ನೇ ಸಿಗದೆ ಕಷ್ಟ ಅಂತ ಕಡೆ ಅಂದರೆ 15,256 ಅಡಿ ಎತ್ತರದ ಗುಡ್ಡದ ಮೇಲೆ ಮತದಾನ ಪ್ರಕ್ರಿಯೆ ನಡೆಸಿದಾಗಲೆಲ್ಲ ವಿಶ್ವವೇ ಬೆರಗಾಗುತ್ತೆ. ಇವೆಲ್ಲ ಕಾರಣಕ್ಕೆ ಸಿಗೋದು ನಮ್ಮ ಇಂಡಿಯಾದಲ್ಲಿ ಮಾತ್ರ ಅನಿಸುತ್ತೆ ಅಲ್ವಾ? ನಿಜ ಹೇಳಬೇಕಂದ್ರೆ ಇದು ಕಾಣ ಸಿಗೋದು ನಮ್ಮ ಬೆಂಗಳೂರಿನಲ್ಲಿ ಮಾತ್ರ. ಏನದು? ಹೌದು, ಬೆಂಗಳೂರಿನ ತಾಜ್ ವೆಸ್ಟೆಂಡ್ನಲ್ಲಿ ಒಂದು ಅಂಚೆ ಪೆಟ್ಟಿಗೆ ಇದೆ. ಇವತ್ತಿಗೂ ಇದನ್ನು ಜನ ಬಳಸ್ತಾ ಇದ್ರೆ ಇದರ ವಯಸ್ಸು 150 ವರ್ಷ ದಾಟಿದೆ. ನಮ್ಮ ನಾಡಿನ ದೇಶದ ಅತಿ ಪುರಾತನ ಅಂಚೆ ಪೆಟ್ಟಿಗೆ ಅಂದರೆ ಇದೇನೆ. 19ನೇ ಶತಮಾನದಲ್ಲಿ ಆಗ ಬೆಂಗಳೂರಿನಲ್ಲಿದ್ದ ಬ್ರಿಟಿಷ್ ಸೈನಿಕರು ಇಂಗ್ಲೆಂಡ್ನಲ್ಲಿದ್ದ ಅಪ್ಪ ಅಮ್ಮ ಹೆಂಡತಿ ಮಕ್ಕಳು ಯೋಗಕ್ಷೇಮ ವಿಚಾರಿಸಿಕೊಳ್ಳೋಕೆ ಈ ಪೆಟ್ಟಿಗೆ ಬಳಸ್ಕೊತಿದ್ರಂತೆ. ಈ ಪೆಟ್ಟಿಗೆ ಇಟ್ಟಿದ್ದು ಯಾವಾಗ ಅಂತ ಹುಡುಕ್ತಾ ಹೋದರೆ ಈಸ್ಟ್ ಇಂಡಿಯಾ ಕಂಪನಿ ಸಿಗುತ್ತೆ. ಅದರ ಆಡಳಿತ ಕೊನೆಗೊಂಡು ಬ್ರಿಟಿಷ್ ಸರ್ಕಾರ ನೇರ ಅಖಾಡಕ್ಕೆ ಇಳಿತಲ್ಲ ಅದರ ಕತೆ ಶುರುವಾಗುತ್ತೆ. ಆಗ ಅಂಚೆ ವ್ಯವಸ್ಥೆನ ಬಲಗೊಳಿಸಬೇಕು ಅಂತ ಮುಂದಾಯಿತು ಸರ್ಕಾರ. ಬ್ರಿಟನ್ನಿಂದ ಹಡಗಲ್ಲಿ ಬಂದ 100 ಪೋಸ್ಟ್ ಬಾಕ್ಸ್ಗಳಲ್ಲಿ ಇದು ಒಂದಂತೆ. ಈ ಪೋಸ್ಟ್ ಬಾಕ್ಸ್ ಮೇಲೆ ವಿಕ್ಟೋರಿಯಾ ರಾಣಿ ಲಾಂಛನ ಇದೆ. ಅಂದರೆ ಆ ಕಾಲಕ್ಕೆ ಅದನ್ನೇ ಇದೆ ಅಂತ ಹೇಳಕ್ಕೆ ಸಾಕ್ಷಿ. ಸಿಲಿಂಡರಿನ ಮಾದರಿಯಲ್ಲಿರೋ ಈ ಪೋಸ್ಟ್ ಬಾಕ್ಸ್ ಕಾಸ್ಟ್ ಐದನ್ನಲ್ಲಿ ತಯಾರು ಮಾಡ್ತಿದ್ರಂತೆ. ನೋಡೋಣ ಅಂದರೆ ಬ್ರಿಟನ್ನಲ್ಲೂ ಕೂಡ ಇಂಥದ್ದೇ ಒಂದು ಪೋಸ್ಟ್ ಬಾಕ್ಸ್ ಈಗಲೂ ಇಲ್ಲ. ಆದರೆ ನಮ್ಮ ಡಾರ್ಜಿಲಿಂಗ್ ಶಿಮ್ಲಾದಲ್ಲಿ ಮಾತ್ರ ಇಂಥ ಪೋಸ್ಟ್ ಬಾಕ್ಸ್ಗಳಿವೆ. ಬೆಂಗಳೂರು ಮ್ಯೂಸಿಯಂ ರಸ್ತೆ ಅಂಚೆ ಕಚೇರಿಯಲ್ಲಿರೋ ಪೋಸ್ಟ್ ಬಾಕ್ಸಿಗೂ 140 ವರ್ಷ ವಯಸ್ಸಂತೆ. ಎಲ್ಲವೂ ಈಗಲೂ ಪೋಸ್ಟ್ಗಳನ್ನು ಮನೆ ಮನೆಗೆ ತಲುಪಿಸೋ ಕೆಲಸ ಮಾಡ್ತಾ ಇದೆ. ಹಾಂ, ಇದರಂತೆ ಇತಿಹಾಸ ಕತೆ ಹೇಳೋ ಷಡ್ಜಾಕೃತಿಯ ಪೋಸ್ಟ್ ಬಾಕ್ಸ್ ನಮ್ಮ ಬೌರಿಂಗ್ ಇನ್ಸ್ಟಿಟ್ಯೂಟ್ ಮುಂಭಾಗದಲ್ಲೂ ಇದೆ. ಅದರ ಮೇಲೆ ಬ್ರಿಟಿಷ್ ರಾಜನ ಮನೆತನದ ಸಿಂಹ ಕುದುರೆ ಲಾಂಛನ ಇದೆ ಅಂತ ಹೇಳ್ತಾ ಈ ವಾರದ ರಸ ವಾರ್ತೆ ಮುಗಿಸೋಣ. ಮುಂದಿನ ವಾರ ಮತ್ತೆ ಭೇಟಿಯಾಗೋಣ. ಇದುವರೆಗೆ ರಸವಾರ್ತೆ ಕೇಳಿದಿರಿ. ಬರೆದವರು ವಿಜಯಪುರದ ಕಟ್ಟೆ ಗುರುರಾಜ್, ಓದಿದವರು ಶಾಂತಲಾ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಆಕಾಶವಾಣಿ ವಿಜಯಪುರ ಕೇಂದ್ರ, ಸಮಯ 6:35 ಆಗುತ್ತಿದೆ.

0: పుట్టు, ఏ పుట్టు,
1: అలా ఈ లోడి లేంటుంది నోడు నేనుగాకి.
0: యా పుట్టు, నన్ను కూడా మాట్లాడుదులని
2: ಹೊಸ ಫ್ರಾಕು ಕೇಕು ಎಲ್ಲ ತಂದಿ ನೋಡಿಲ್ಲ.
3: ನೀ ತಂದು ದೇನು ಬೇಡ.
1: ಯಾಕೆ ಅಷ್ಟೊಂದು ಬ್ಯಾಸರ ನನ್ ಮೇಲೆ?
3: ಕೈ ಬಾಯಿ ಎಲ್ಲ ಅಂಗಿ ಸತಕ್ ಚುಟ್ಟ ವಾಸನೆ.
1: ಏ ರಾಣಿ
3: ಬಿಡು, ನನ್ ಕೈ ಬಿಡು, ದೂರ ಸರಿ.
4: ಮನೆ ತುಂಬಾ ಎಲ್ಲ ಚುಟ್ಟ ವಾಸನೆ ಸಾಕಾಗ ಹೋಗಿ ನೋಡಲ್ಲ. ಪಪ್ಪು ಸಹಿತ
3: ಮೊದ್ಲೋಗಿ ಕೈಯಾಗಿನ ಚುಟ್ಟನ್ನ.
1: ಆಯ್ತು ಆಯ್ತು, ಇವತ್ತು ನನ್ನ ಕಣ್ ತೆರಿತು ಪುಟ್ಟ, ಇವತ್ತು ನನ್ನ ಕಣ್ ತೆರಿತು.
3: ನನ್ನ ಶಾನೇ ಭಜನ
5: ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ 6:37 ಆಗುತ್ತಲಿದೆ. ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಕೇಳುವಿರಿ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ಇದೀಗ ಪ್ರಕಟಣೆಗಳು, ನಂತರ 6:40 ಪ್ರದೇಶ ಸಮಾಚಾರ.
1: ನನ್ಗೊಬ್ಬ ಹಠಮಾರಿ ಪಕ್ಕದ ಮನೆಯವನಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ 0 ಬರುತ್ತೆ ಅನ್ನೋದನ್ನು ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ ನೋಡಪ್ಪ, ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ 0 ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್.gov.in ನಲ್ಲಿ.
0: ಕೇಳುಗರೆ, ಇದೇ ಶುಕ್ರವಾರ July 24 ಸಾಯಂಕಾಲ 6:50 ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮದ ವಿಷಯ ಜಲಾನಯನ ಅಭಿವೃದ್ಧಿ ಯೋಜನೆಯಡಿ ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳು. ಭಾಗವಹಿಸುವವರು ಶ್ರೀ ಮೊಹಮ್ಮದ್ ಪರ್ವೀಜ್ ಬಂತನಾಳ್, ನಿರ್ದೇಶಕರು ಜಲಾನಯನ ಅಭಿವೃದ್ಧಿ ಇಲಾಖೆ. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237-0477, 2237-0488, 2237-0499, ಎಸ್ಟಿಡಿ ಕೋಡ್ 080. ಕೇಳಿ, ಇದೇ ಶುಕ್ರವಾರ July 24 ಸಾಯಂಕಾಲ 6:50 ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮದ ವಿಷಯ ಜಲಾನಯನ ಅಭಿವೃದ್ಧಿ ಯೋಜನೆಯಡಿ ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳು.
2: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
0: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ CBSBLR@gmail.com.

0: ಒಡ್ಡಿದ ಬೊಗಸೆಯಲ್ಲಿ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ.
1: ನಮ್ಮದಲ್ಲದ್ದು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು.
0: ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ.
1: ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.

0: ಸಂಗೀತ ನಿರ್ದೇಶಕರು,
1: ಹಿನ್ನೆಲೆ ಗಾಯಕರು,
0: ಚಿತ್ರ ಸಾಹಿತಿಗಳು,
1: ವಾದ್ಯ ಸಂಗೀತಗಾರರು,
0: ಹೀಗೆ ಹತ್ತು ಹಲವು ಮಹಾನ್ ಸಾಧಕರ ಕಾರ್ಯಕ್ರಮಗಳನ್ನು
1: ಹೊತ್ತು ಪ್ರಪಂಚದಾದ್ಯಂತ ಬಿತ್ತರಿಸುವ
0: ನಮ್ಮ ವಾಣಿ ಆಕಾಶವಾಣಿ.

0: ಅಂಶಗಳು. ಕುಡಿಯುವ ನೀರು ಮೇವಿಗೆ ಸಮಸ್ಯೆಯಾಗದಂತೆ ಕಾರ್ಯನಿರ್ವಹಿಸಬೇಕು, ಅಧಿಕಾರಿಗಳಿಗೆ ಉಪಮುಖ್ಯಮಂತ್ರಿ ನಿರ್ದೇಶನ. ಪ್ರತಿ ತಾಲೂಕಿಗೆ 20 ಕೋಟಿ ರೂಪಾಯಿ ಬರ ಪರಿಹಾರ ಬಿಡುಗಡೆ ಮಾಡುವಂತೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆಗ್ರಹ. ಕುಡಿಯಲಷ್ಟೇ ಕಾವೇರಿ ನೀರು, ಎಲ್ಲಾ ರಾಜ್ಯಗಳಿಗೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ನಿರ್ದೇಶನ. ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ, ರಾಜ್ಯದಲ್ಲಿ 66%ರಷ್ಟು ಡಿಜಿಟಲೀಕರಣ ಪೂರ್ಣ. ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಮಾಹಿತಿ. ಪುಣೆ ಬೆಂಗಳೂರು ಗ್ರೀನ್ಫೀಲ್ಡ್ ಎಕ್ಸ್ಪ್ರೆಸ್ ಹೆದ್ದಾರಿಗೆ ಆದ್ಯತೆ ನೀಡುವಂತೆ ಕೇಂದ್ರ ಸಾರಿಗೆ ಸಚಿವರಿಗೆ ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ಮನವಿ. ರಾಜ್ಯದಲ್ಲಿ 150 ವರ್ಷದ ಹಿಂದಿನ ಬರದ ಪರಿಸ್ಥಿತಿ ಈ ವರ್ಷ ಎದುರಾಗಿದೆ. ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಕುಡಿಯುವ ನೀರು ಮೇವಿಗೆ ಸಮಸ್ಯೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ನಿರ್ದೇಶನ ನೀಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿಂದು ಬರ ಪರಿಶೀಲನೆ ಕುರಿತಂತೆ ಬರಪೀಡಿತ ಪ್ರದೇಶಕ್ಕೆ ಭೇಟಿ ನೀಡಿ ರೈತರ ಸಮಸ್ಯೆಯನ್ನು ಆಲಿಸಿದ ಅವರು, ಕಡಿಮೆ ನೀರಿನಿಂದ ಬೆಳೆ ಬೆಳೆಯಲು ರೈತರಿಗೆ ಪ್ರೋತ್ಸಾಹಿಸಬೇಕು ಎಂದು ಸೂಚಿಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನು ಬರಪೀಡಿತ ಎಂದು ಅಧಿಕೃತವಾಗಿ ಘೋಷಿಸುವ ಬಗ್ಗೆ ಆಗಸ್ಟ್ 15ರ ನಂತರ ತೀರ್ಮಾನಿಸಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಕುಡಿಯುವ ನೀರಿಗಾಗಿ ಪ್ರತಿ ಕ್ಷೇತ್ರಕ್ಕೆ 1 ಕೋಟಿ ರೂಪಾಯಿ ನೀಡಲಾಗುತ್ತಿದೆ. ಈ ಬಗ್ಗೆ ತಾಲೂಕು ಟಾಸ್ಕ್ಫೋರ್ಸ್ ತಂಡ ಕ್ರಿಯಾ ಯೋಜನೆ ರೂಪಿಸಬೇಕು, ಜೊತೆಗೆ ಜನರಿಗೆ ಮತ್ತು ಜಾನುವಾರುಗಳಿಗೆ ಕುಡಿಯುವ ನೀರಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಸೂಚನೆ ನೀಡಿದ್ದಾರೆ. ರಾಜ್ಯದಲ್ಲಿ ಬರಗಾಲ ಹೆಚ್ಚಿದ್ದು ರೈತರು ಸಂಕಷ್ಟಕ್ಕೆ ಸಿಲುಕಿದ್ದು ಕಲ್ಯಾಣ ಕರ್ನಾಟಕದ ಗ್ರಾಮೀಣ ಪ್ರದೇಶಗಳಲ್ಲಿ ಜನರು ಗುಳೆ ಹೋಗುತ್ತಿದ್ದಾರೆ. ಕೂಡಲೇ ರಾಜ್ಯ ಸರ್ಕಾರ ಬರಗಾಲ ಘೋಷಣೆ ಮಾಡಿ ರೈತರಿಗೆ ಎಕರೆಗೆ 50,000 ರೂಪಾಯಿ ಪರಿಹಾರ ನೀಡಬೇಕು ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆಗ್ರಹಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಬರದ ತಾಂಡವ ನಡೆಯುತ್ತಿದ್ದರೂ ಕಾಂಗ್ರೆಸ್ ಮುಖಂಡರು, ಸಚಿವರು, ಶಾಸಕರು ಗಮನಹರಿಸುತ್ತಿಲ್ಲ ಎಂದು ದೂರಿದ್ದಾರೆ. ಸರ್ಕಾರ ಕೂಡಲೇ ಬರಗಾಲ ಘೋಷಣೆ ಮಾಡಿ ಪ್ರತಿ ತಾಲೂಕಿಗೆ 20 ಕೋಟಿ ರೂಪಾಯಿ ಬಿಡುಗಡೆ ಮಾಡಬೇಕು, ಯಾವುದೇ ರಾಜ್ಯಗಳಿಗೆ ಅಣೆಕಟ್ಟೆಗಳ ನೀರನ್ನು ಹರಿಸಬಾರದು, ಇಲ್ಲಿನ ಮೇವನ್ನು ಬೇರೆ ರಾಜ್ಯಕ್ಕೆ ಮಾರಾಟವಾಗುವುದನ್ನು ತಡೆಗಟ್ಟಬೇಕು ಎಂದು ಒತ್ತಾಯಿಸಿದ್ದಾರೆ. ನವದೆಹಲಿಯಲ್ಲಿಂದು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಮಹತ್ವದ ಸಭೆ ನಡೆಯಿತು. ಎಸ್ಕೆ ಹಲ್ದಾರ್ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಎಲ್ಲೆಡೆ ಬರದ ಛಾಯೆ ಆವರಿಸಿದ್ದು ಕಾವೇರಿ ನೀರನ್ನು ಕುಡಿಯುವ ಉದ್ದೇಶಕ್ಕೆ ಮಾತ್ರವೇ ಬಳಸಿಕೊಳ್ಳಬೇಕು ಎಂದು ಎಲ್ಲಾ ರಾಜ್ಯಗಳಿಗೆ ನಿರ್ದೇಶನ ನೀಡಿದೆ. ನೀರಿನ ಕೊರತೆ ಎದುರಾಗುವುದನ್ನು ತಪ್ಪಿಸುವ ಸಲುವಾಗಿ ಕೃಷಿ ಹಾಗೂ ಇತರ ನೀರಾವರಿ ಉದ್ದೇಶಗಳಿಗೆ ಕಾವೇರಿ ನೀರನ್ನು ಬಳಸಬಾರದು ಎಂದು ಕಟ್ಟುನಿಟ್ಟಿನ ಸೂಚನೆ ನೀಡಿದೆ. ಪಶ್ಚಿಮಘಟ್ಟದ ಜಲಾನಯನ ಪ್ರದೇಶಗಳಲ್ಲಿ ಕಳೆದ ಕೆಲವು ದಿನಗಳಿಂದ ನಿರಂತರವಾಗಿ ಸುರಿಯುತ್ತಿರುವ ಭಾರೀ ಮಳೆ ಹಾಗೂ ಮೇಲ್ಭಾಗದ ಜಲಾಶಯಗಳಿಂದ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಬರುತ್ತಿರುವ ಹಿನ್ನೆಲೆಯಲ್ಲಿ ಆಲಮಟ್ಟಿ ಅಣೆಕಟ್ಟೆಗೆ ಒಳಹರಿವು ಹೆಚ್ಚಾಗುವ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಅಣೆಕಟ್ಟೆಯಿಂದ ಕೃಷ್ಣಾ ನದಿಗೆ ಬಿಡಲಾಗುತ್ತಿರುವ ನೀರಿನ ಪ್ರಮಾಣವನ್ನು ಹೆಚ್ಚಿಸಲು ಜಲಸಂಪನ್ಮೂಲ ಇಲಾಖೆ ನಿರ್ಧರಿಸಿದೆ. ಇಂದು ಸಂಜೆಯಿಂದ ಪ್ರಸ್ತುತ 25,000 ಕ್ಯೂಸೆಕ್ ಪ್ರಮಾಣದಲ್ಲಿ ಹೊರಬಿಡಲಾಗುತ್ತಿರುವ ನೀರನ್ನು ಹಂತ ಹಂತವಾಗಿ 42,500 ಕ್ಯೂಸೆಕ್ಗೆ ಹೆಚ್ಚಿಸಲಾಗುವುದು ಎಂದು ಜಿಲ್ಲಾಡಳಿತ ತಿಳಿಸಿದೆ. ಆಲಮಟ್ಟಿ ಅಣೆಕಟ್ಟೆಯಿಂದ ನೀರಿನ ಹೊರಹರಿವು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಕೃಷ್ಣಾ ನದಿ ಪಾತ್ರದ ವಿಜಯಪುರ, ಬಾಗಲಕೋಟೆ, ರಾಯಚೂರು, ಯಾದಗಿರಿ ಸೇರಿದಂತೆ ಕೆಳಭಾಗದ ಜಿಲ್ಲೆಗಳ ನದಿ ತೀರದ ಗ್ರಾಮಗಳ ನಿವಾಸಿಗಳು ಹೆಚ್ಚಿನ ಎಚ್ಚರಿಕೆ ವಹಿಸುವಂತೆ ಸೂಚಿಸಲಾಗಿದೆ. ನದಿ ತೀರದಲ್ಲಿ ಅನಗತ್ಯವಾಗಿ ಓಡಾಡದಂತೆ, ಮೀನುಗಾರಿಕೆ, ಮರಳು ತೆಗೆಯುವ ಚಟುವಟಿಕೆಗಳು ಹಾಗೂ ಜಾನುವಾರುಗಳನ್ನು ನದಿಯ ಸಮೀಪಕ್ಕೆ ಕರೆದೊಯ್ಯುವುದನ್ನು ನಿಷೇಧಿಸಲು ಮನವಿ ಮಾಡಲಾಗಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದಲ್ಲಿ ಜಾರಿಯಲ್ಲಿರುವ ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ SIR ಅಭಿಯಾನದಡಿ ಒಟ್ಟು 5,54,32,000ಕ್ಕೂ ಹೆಚ್ಚು ಮತದಾರರ ಪೈಕಿ 99.89%ರಷ್ಟು ಮತದಾರರಿಗೆ ಗಣತಿ ನಮೂನೆ ವಿತರಿಸಲಾಗಿದೆ. ಈ ಪೈಕಿ 66%ರಷ್ಟು ಡಿಜಿಟಲೀಕರಣ ಪೂರ್ಣಗೊಂಡಿದೆ ಎಂದು ರಾಜ್ಯ ಚುನಾವಣಾ

0: ಅಧಿಕಾರಿ ಅನ್ಬುಕುಮಾರ್ ತಿಳಿಸಿದ್ದಾರೆ. 587,000 ಹೆಚ್ಚು ಮತದಾರರ ದಾಖಲೆ ಲಭ್ಯವಾಗಿಲ್ಲ. 26,32,000 ಮತದಾರರು ಇತರೆಡೆಗೆ ಗುರುತಿನ ಚೀಟಿ ವರ್ಗಾಯಿಸಿಕೊಂಡಿರುವ ಮಾಹಿತಿ ಲಭ್ಯವಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. 981,000 ಹೆಚ್ಚು ಮತದಾರರು ಸಾವನ್ನಪ್ಪಿದ್ದು 44,84,000 ಹೆಚ್ಚು ಮತದಾರರ ಗಣತಿ ನಮೂನೆ ಲಭ್ಯವಾಗಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ.
1: ಕನ್ನಡ ರಾಜ್ಯದಲ್ಲಿ ನಮ್ಮಲ್ಲಿ ಇರುವ 5,54,32,374 ಮತದಾರರ ಪೈಕಿ 5,53,70,473 ಮತದಾರರಿಗೆ, ಅಂದರೆ 99.89% ಆಫ್ ದಿ ಎನ್ಯುಮರೇಷನ್ ಫಾರ್ಮ್ಸ್ ಆಲ್ರೆಡಿ ಡಿಸ್ಟ್ರಿಬ್ಯೂಟೆಡ್ ಟು ಆಲ್ ದಿ ಕನ್ಸರ್ನ್ ಎಲೆಕ್ಟರ್ಸ್. ಆಮೇಲೆ ಡಿಜಿಟೈಸೇಷನ್ ತಗೊಂಡಾಗ 66.35% ಆಫ್ ದಿ ಫಾರ್ಮ್ಸ್ ಆರ್ ಆಲ್ರೆಡಿ ಡಿಜಿಟೈಸ್ಡ್. 3,67,41,041 ಫಾರ್ಮ್ಸ್ ಅನ್ನು ಡಿಜಿಟೈಸ್ ಮಾಡಲಾಗಿದೆ.
0: 2002 ಮತದಾರರ ಪರಿಷ್ಕರಣಾ ಅಭಿಯಾನದ ಮಾಹಿತಿ ಲಭ್ಯವಿಲ್ಲದ ಮತದಾರರು ತಮ್ಮ ವೈಯಕ್ತಿಕ ಮಾಹಿತಿ ನೀಡಿದರೆ ಸಾಕು ಎಂದು ಸ್ಪಷ್ಟಪಡಿಸಿದ್ದಾರೆ. ಗಣತಿ ನಮೂನೆಗಳನ್ನು ಮತದಾರರ ನೋಂದಣಾಧಿಕಾರಿ ಪರಿಶೀಲಿಸಿ ಸಂದೇಹವಿದ್ದ ನಮೂನೆಗಳ ಮತದಾರರಿಗೆ ನೋಟಿಸ್ ನೀಡಲಿದ್ದು, ಅಂತಹವರು ಅಗತ್ಯ ದಾಖಲಾತಿ ನೀಡಿದರೆ ಹೆಸರನ್ನು ಪಟ್ಟಿಯಲ್ಲಿ ಸೇರಿಸಿಕೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಪುಣೆ ಬೆಂಗಳೂರು ಗ್ರೀನ್ಫೀಲ್ಡ್ ಎಕ್ಸ್ಪ್ರೆಸ್ ವೇಗೆ ಆದ್ಯತೆ ನೀಡುವಂತೆ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಅವರಿಗೆ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ನವದೆಹಲಿಯಲ್ಲಿಂದು ಮನವಿ ಮಾಡಿದ್ದಾರೆ. ಭಾರತಮಾಲಾ ಪರಿಯೋಜನೆ ಹಂತ 2ರ ಅಡಿಯಲ್ಲಿ ಪ್ರಸ್ತಾವಿತವಾಗಿರುವ ಈ ಎಕ್ಸ್ಪ್ರೆಸ್ ವೇ ಒಟ್ಟು 702.43 ಕಿಲೋಮೀಟರ್ ಉದ್ದವಿದ್ದು, ಈ ಪೈಕಿ 496.32 ಕಿಲೋಮೀಟರ್ ಕರ್ನಾಟಕದಲ್ಲಿ ಹಾದು ಹೋಗಲಿದೆ ಎಂದು ತಿಳಿಸಿದ್ದಾರೆ. ಪ್ರಸ್ತುತ ರಾಷ್ಟೀಯ ಹೆದ್ದಾರಿ 48ರಲ್ಲಿ ವಾಹನ ಸಂಚಾರದ ಒತ್ತಡ ನಿರಂತರವಾಗಿ ಹೆಚ್ಚುತ್ತಿದ್ದು, ಭವಿಷ್ಯದ ಸಾರಿಗೆ ಅಗತ್ಯಗಳನ್ನು ಗಮನದಲ್ಲಿಟ್ಟುಕೊಂಡು ಈ ಹೊಸ ಗ್ರೀನ್ಫೀಲ್ಡ್ ಮಾರ್ಗ ಅತ್ಯಗತ್ಯವಾಗಿದೆ ಎಂದು ಮನವಿಯಲ್ಲಿ ಉಲ್ಲೇಖಿಸಿದ್ದಾರೆ. ಈ ಯೋಜನೆಯಿಂದ ಉತ್ತರ ಕರ್ನಾಟಕದ ಕೈಗಾರಿಕೆಗಳು, ಕೃಷಿ ಉತ್ಪನ್ನಗಳ ಸಾಗಣೆ, ಲಾಜಿಸ್ಟಿಕ್ ವ್ಯವಸ್ಥೆ ಮತ್ತಷ್ಟು ಬಲಗೊಳ್ಳಲಿದ್ದು, ಮುಂಬೈ ಹಾಗೂ ಬೆಂಗಳೂರಿನ ಪ್ರಮುಖ ಮಾರುಕಟ್ಟೆಗಳಿಗೆ ವೇಗದ ಸಂಪರ್ಕ ಕಲ್ಪಿಸುವ ಮೂಲಕ ಸಾರಿಗೆ ವೆಚ್ಚ ಮತ್ತು ಸಮಯ ಕಡಿಮೆಯಾಗಲಿದೆ ಎಂದು ತಿಳಿಸಿದ್ದಾರೆ. ರೈತರಲ್ಲಿ ಬೆಳೆ ವಿಮೆ ಯೋಜನೆ ಕುರಿತು ವ್ಯಾಪಕ ಅರಿವು ಮೂಡಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಯೋಜನೆಯ ಸೌಲಭ್ಯವನ್ನು ಪಡೆದುಕೊಳ್ಳುವ ಉದ್ದೇಶದಿಂದ ಹಮ್ಮಿಕೊಳ್ಳಲಾದ ಬೆಳೆ ವಿಮೆ ಜಾಗೃತಿ ವಾಹನಗಳಿಗೆ ವಿಜಯಪುರ ಜಿಲ್ಲಾಧಿಕಾರಿ ಡಾ ಆನಂದ್ ಕೆ ಹಸಿರು ನಿಶಾನೆ ತೋರಿಸಿದರು. ಕೃಷಿಯು ಸಂಪೂರ್ಣವಾಗಿ ಪ್ರಕೃತಿಯನ್ನು ಅವಲಂಬಿಸಿರುವ ವೃತ್ತಿಯಾಗಿದ್ದು, ಅನಿರೀಕ್ಷಿತ ಮಳೆ, ಅತಿವೃಷ್ಟಿ, ಅನಾವೃಷ್ಟಿ, ಪ್ರವಾಹ, ಗಾಳಿ, ಕೀಟ ಹಾಗೂ ರೋಗಬಾಧೆ ಸೇರಿದಂತೆ ವಿವಿಧ ಕಾರಣಗಳಿಂದ ಬೆಳೆಹಾನಿಯಾಗುವ ಸಾಧ್ಯತೆಗಳು ಸರ್ವೇ ಸಾಮಾನ್ಯವಾಗಿವೆ. ಇಂತಹ ಸಂದರ್ಭಗಳಲ್ಲಿ ರೈತರಿಗೆ ಆರ್ಥಿಕವಾಗಿ ಆಸರೆಯಾಗುವ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನು ರಾಜ್ಯ ಸರ್ಕಾರ ಜಾರಿಗೊಳಿಸಿ ಅಧಿಸೂಚನೆ ಹೊರಡಿಸಿದೆ. ಪ್ರಸಕ್ತ ಸಾಲಿನಲ್ಲಿ ವಿವಿಧ ಬೆಳೆಗಳಿಗೆ ರೈತರು ಬೆಳೆ ವಿಮೆ ಮಾಡಿಸಬಹುದಾಗಿದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನು ರೈತರ ಬೆಳೆ ನಷ್ಟವನ್ನು ಭಾಗಶಃ ಸರಿದೂಗಿಸಲು ನೆರವಾಗಲಿದೆ. ಜಿಲ್ಲೆಯ ಪ್ರತಿಯೊಬ್ಬ ಅರ್ಹ ರೈತರು ಬೆಳೆ ವಿಮೆ ಮಾಡಿಸಿಕೊಳ್ಳುವ ಮೂಲಕ ತಮ್ಮ ಬೆಳೆಗಳಿಗೆ ಆರ್ಥಿಕ ಭದ್ರತೆ ಕಲ್ಪಿಸಿಕೊಳ್ಳಬೇಕು ಎಂದು ಮನವಿ ಮಾಡಿದ್ದಾರೆ. ಬೆಂಗಳೂರು ನಗರದಲ್ಲಿ ಆಗಸ್ಟ್ 1ರಿಂದ 1 ತಿಂಗಳ ಕಾಲ ಹಮ್ಮಿಕೊಳ್ಳಲಾಗುತ್ತಿರುವ ತ್ಯಾಜ್ಯದಿಂದ ಸ್ವಾತಂತ್ರ್ಯ ಅಭಿಯಾನಕ್ಕೆ ಇಲಾಖಾವಾರು ನೋಡಲ್ ಅಧಿಕಾರಿಗಳನ್ನು ನಿಯೋಜಿಸುವಂತೆ ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಬೆಂಗಳೂರು ಘನತ್ಯಾಜ್ಯ ವಿಭಾಗವು ಈಗಾಗಲೇ ನಗರದಲ್ಲಿ 1,616 ಸ್ಥಳಗಳಲ್ಲಿ 22,000 ಟನ್ಗಿಂತ ಹೆಚ್ಚಿನ ಬೃಹತ್ ತ್ಯಾಜ್ಯ ಹಾಗೂ ಭಗ್ನಾವಶೇಷಗಳನ್ನು ಗುರುತಿಸಿದೆ. ಇದೇ ಮಾದರಿಯಲ್ಲಿ ಇತರೆ ಇಲಾಖೆಗಳು ತಮ್ಮ ವ್ಯಾಪ್ತಿಯಲ್ಲಿರುವ ತ್ಯಾಜ್ಯದ ಸ್ಥಳಗಳನ್ನು ಗುರುತಿಸಿ ಮ್ಯಾಪಿಂಗ್ ನಡೆಸಿ ಅದರ ವಿವರ ಪಟ್ಟಿಯನ್ನು ತಕ್ಷಣವೇ ಸಲ್ಲಿಸಬೇಕೆಂದು ನಿರ್ದೇಶನ ನೀಡಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕುಡಿಯುವ ನೀರು ಮೇವಿಗೆ ಸಮಸ್ಯೆಯಾಗದಂತೆ ಕಾರ್ಯನಿರ್ವಹಿಸಬೇಕು, ಅಧಿಕಾರಿಗಳಿಗೆ ಉಪಮುಖ್ಯಮಂತ್ರಿ ನಿರ್ದೇಶನ. ಪ್ರತಿ ತಾಲೂಕಿಗೆ 20 ಕೋಟಿ ರೂಪಾಯಿ ಬರ ಪರಿಹಾರ ಬಿಡುಗಡೆ ಮಾಡುವಂತೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆಗ್ರಹ. ಕುಡಿಯಲಷ್ಟೇ ಕಾವೇರಿ ನೀರು, ಎಲ್ಲಾ ರಾಜ್ಯಗಳಿಗೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ನಿರ್ದೇಶನ. ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ, ರಾಜ್ಯದಲ್ಲಿ ಶೇಕಡ 66% ಡಿಜಿಟಲೀಕರಣ ಪೂರ್ಣ, ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಮಾಹಿತಿ. ಪುಣೆ ಬೆಂಗಳೂರು ಗ್ರೀನ್ಫೀಲ್ಡ್ ಎಕ್ಸ್ಪ್ರೆಸ್ ಹೆದ್ದಾರಿಗೆ ಆದ್ಯತೆ ನೀಡುವಂತೆ ಕೇಂದ್ರ ಸಾರಿಗೆ ಸಚಿವರಿಗೆ ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ಮನವಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಸಂಜೆ 7:35 ಕ್ಕೆ.

0: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಪಿಎಂ ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ರೋಹನ್ ಮತ್ತು ರಿಯಾ ಲವ್ ಸ್ಟೋರಿಯ ಮ್ಯಾಚ್ ಶುರುವಾಯಿತು. ಇಬ್ರು ತಿಂದರು ಇಟಾಲಿಯನ್ ಕ್ವಿಸಿನ್, ವೇಟರ್ ಹೊಡೆದ್ರು ಸ್ಪಿನ್, 4,000 ಬಿಲ್ ಬಂತು. ರೋಹನ್ ನ ಹೃದಯ ಬಡಿತ ಜೋರಾಯ್ತು, ಅವನ ವಾಲೆಟ್ ಮನೆಯಲ್ಲೇ ಉಳಿದಿತ್ತು. ರಿಯಾಳ ಡಿಜಿಟಲ್ ಪಾವತಿ ಮಾಡಿತು ಅವಳನ್ನು ಕೂಲ್. ನೀವು QR ಕೋಡ್ ಸ್ಕ್ಯಾನ್ ಮಾಡಿ UPI ನಿಂದ ಪಾವತಿಸಿ. ಡಿಜಿಟಲ್ ಪಾವತಿಯಿಂದ ಗೆಲ್ಲಿರಿ ಲೈಫ್ ನ ಪ್ರತಿ ಟೂರ್ನಮೆಂಟ್.
2: ಭಾರತ ಡಿಜಿಟಲ್ ಪೇಮೆಂಟ್ಸ್ ಮಾಡ್ತಿದೆ,
3: ಪ್ರತಿ ವ್ಯವಹಾರ ಈಗ ಸುಲಭ ಆಗಿದೆ.
4: ಏನು ರಂಗ, ಕೈಗೆ ಬ್ಯಾಂಡೇಜು
5: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
4: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
0: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
6: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
7: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
6: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
0: ಇಂದೇ KSU WSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
8: ಮೈಸೂರ್ ಸ್ಯಾಂಡಲ್
9: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್, ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
10: ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ನೀರಿನ ಸಂರಕ್ಷಣೆಯ ಅನುಭವ ಕುರಿತು ಚರ್ಚಿನ ತಾಲೂಕು ಹಾಲೋಳಿ ಗ್ರಾಮದ ಪ್ರಗತಿಪರ ರೈತರಾದ ಶಿವಪುತ್ರ ಕಾರ್ಬಾರಿ ಮತ್ತು ಅಪ್ಪ ಸಾಹೇಬ್ ಕಾರ್ಬಾರಿ ಅವರೊಂದಿಗೆ

ಚಿನ್ನ ಕೇಳಿವರಿ. ನಂತರ ಹಂಪ ಪಟ್ಟಣದ ಗೊಂದಲಿ ಸಣ್ಣ ದುರ್ಗಪ್ಪ ಪಾರ್ಗೆ ಹಾಗೂ ಸಂಗಡಿಗರಿಂದ ಗೊಂದಲಿಗರ ಪದಗಳನ್ನು ಕೇಳಿವಿರಿ. ಮೊದಲಿಗೆ ಕೇಳಿ, ನೀರಿನ ಸಂರಕ್ಷಣೆಯ ಅನುಭವ ಕುರಿತು ಚಡ್ಚನ್ ತಾಲೂಕು ಹಾಲೋಳಿ ಗ್ರಾಮದ ಪ್ರಗತಿಪರ ರೈತರಾದ ಶಿವಪುತ್ರ ಕಾರ್ಬಾರಿ ಹಾಗೂ ಅಪ್ಪಾ ಸಾಹೇಬ್ ಕಾರ್ಬಾರಿ ಅವರೊಂದಿಗೆ ಸಂದರ್ಶನ.

0: ಮಣ್ಣಿನ ಮಗ.
1: ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ನಮ್ಮ ಒಕ್ಕಲುತನಕ್ಕೆ ನೀರು ಬಹಳ ಮುಖ್ಯವಾದಂಥದ್ದು. ನೀರು ಇಲ್ಲ ಅಂತಂದ್ರೆ ನಾವು ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನೀರು ಅಮೂಲ್ಯವಾದಂತಹ ಒಂದು ಸಂಪನ್ಮೂಲ. ಈ ನೀರನ್ನು ನಾವೆಲ್ಲರೂ ಸಂರಕ್ಷಣೆ ಮಾಡೋದ್ರ ಕಡೆ ಗಮನ ಹರಿಸ್ಬೇಕು. ಇವತ್ತು ನಾವು ಚಡಚಣ ತಾಲೂಕು ಹಾಲೋಳಿ ಗ್ರಾಮದ ಪ್ರಗತಿಪರ ರೈತರ ಹೊಲದೊಳಗಿದ್ದೀವಿ. ಶಿವಪುತ್ರ ಕಾರ್ಬಾರಿ ಮತ್ತು ಅಪ್ಪ ಸಾಹೇಬ್ ಕಾರ್ಬಾರಿ ಇಬ್ಬರು ಸಹೋದರರು ಬಹಳ ಅದ್ಭುತವಾದಂತಹ ಕಾರ್ಯವನ್ನು ನೀರಿನ ಸಂರಕ್ಷಣೆ ಒಳಗೆ ಅವರು ಮಾಡಿದ್ದಾರೆ. ಮಳೆ ನೀರನ್ನು ಸಂಗ್ರಹ ಮಾಡುವಂಥದ್ದು, ಆಮೇಲೆ ಅವರ ಹೊಲದಿಂದ ಒಂದೇ ಒಂದು ಹನಿ ಕೂಡ ಹೊರಗೆ ಹೋಗುವಂಥ ಒಂದು ವ್ಯವಸ್ಥೆಯಿಂದ ಅವರು ತಪ್ಪಿಸಿ ತಮ್ಮ ಹೊಲದೊಳಗೆ ನೀರು ಇಂಗಬೇಕು ಮತ್ತು ಏನೇ ನೀರಿದ್ದರೂ ಸಹಿತ ಅದು ಸಂಗ್ರಹ ಆಗುವಂಥ ಒಂದು ಕೆಲಸವನ್ನು ಅವರು ಮಾಡಿದ್ದಾರೆ. ವಿಶೇಷವಾಗಿ ಈ ವಿಜಯಪುರ ಜಿಲ್ಲೆಯ ಒಂದು ಈ ಭಾಗದೊಳಗೆ ಭಾಳ ಮುಖ್ಯವಾದಂಥ ಒಂದು ಕಾರ್ಯ ನಮ್ಮ ರೈತರೆಲ್ಲರೂ ಗಮನಿಸಬೇಕು. ಯಾಕಂತಂದ್ರೆ ಈ ಭಾಗದೊಳಗೆ ಮಳೆ ಕಡಿಮೆ ಆಗ್ತದೆ. ವಿಜಯಪುರಕ್ಕೆ ಹೋಲಿಸಿದ್ರೆ ಈ ಚಡಚಣ ಭಾಗದೊಳಗೆ ವಾರ್ಷಿಕವಾಗಿ ಸುಮಾರು 400 ಮಿಲಿಮೀಟರ್ನಷ್ಟು ಮಳೆ, ಅಂದರೆ ಭಾಳ ಕಡಿಮೆ ಮಳೆಯನ್ನು ನಾವು ವರ್ಷ ಪೂರ್ತಿ ತಗೊಳ್ತಾ ಇದ್ದೀವಿ. ಅದಕ್ಕೆ ನೀರಿನ ಒಂದು ಕಾಳಜಿ ವಹಿಸೋದು ಭಾಳ ಮುಖ್ಯ ಅನ್ನುವಂಥ ವಿಚಾರ ನಮ್ಮ ನಿಮ್ಮೆಲ್ಲರಿಗೂ ಗೊತ್ತಾಗಬೇಕು. ಅದಕ್ಕೆ ಈಗೇನು ನಾನು ಅಪ್ಪ ಸಾಹೇಬ್ ಕಾರ್ಬಾರಿಯವರು, ಆಮೇಲೆ ಶಿವಪುತ್ರ ಕಾರ್ಬಾರಿಯವರ ತೋಟದೊಳಗಿದ್ದೀನಿ. ನೋಡೋದಕ್ಕೆ ಭಾಳ ಸಂತೋಷ ಆಗ್ತದೆ. ಯಾಕಪ್ಪ ಅಂತಂದ್ರೆ ಒಂದು ದೊಡ್ಡ ಬಾವಿಯನ್ನು ತೆಗೆದಿದ್ದಾರೆ. ಆ ಬಾವಿ ಒಳಗೆ ಏನು ಅವರ ಹೊಲದೊಳಗೆ ನೀರು ಬೀಳ್ತದೆ ಅದೆಲ್ಲ ಸಂಪೂರ್ಣವಾಗಿ ಅಲ್ಲಿ ಸಂಗ್ರಹ ಆಗ್ತದೆ. ಅದ್ರ ಜೊತೆಗೆ ಬೇರೆ ಬೇರೆ ಮೂಲಗಳು, ಏನು ಹಳ್ಳ ಹರಿತದೆ ಮತ್ತು ಎಲ್ಲಿ ನೀರಿನ ಸ್ರೋತಗಳದಾವೆ ಅವುಗಳನ್ನೆಲ್ಲ ತಮ್ಮ ಹೊಲದೊಳಗೆ ತಂದು ಆ ಬಾವಿಯೊಳಗೆ ಬಿಡುವಂಥ ಒಂದು ಕೆಲಸವನ್ನು ಅವರು ಮಾಡಿದ್ದಾರೆ. ಆ ಮೂಲಕ ಒಳ್ಳೆಯ ಕೃಷಿಯನ್ನು ಅವರು ಮಾಡ್ತಾ ಇದ್ದಾರೆ. ತೋಟಗಾರಿಕಾ ಬೆಳೆಗಳು ಅದಾವ, ಧಾನ್ಯದ ಬೆಳೆಗಳು ಅದಾವ, ಆಮೇಲೆ ಅರಣ್ಯ ಬೆಳೆಗಳನ್ನು ಕೂಡ ಅವರು ಬೆಳೀತಾ ಇದ್ದಾರೆ. ಹಿಂಗೆ ನೀರಿದ್ರಪ್ಪ ಅಂತಂದ್ರೆ ನಾವು ಎಲ್ಲ ಮಾಡೋದಕ್ಕೆ ಸಾಧ್ಯ. ಈ ರೀತಿಯಾಗಿ ಅವರು ಯಾವ ರೀತಿ ಈ ಒಂದು ತೋಟವನ್ನು ಅಭಿವೃದ್ಧಿ ಮಾಡಿದರು, ಕಳೆದ 20 ವರ್ಷಗಳಲ್ಲಿ ಅವರು ಶ್ರಮ ವಹಿಸಿ ಈ ಕೆಲಸವನ್ನು ಮಾಡಿದ್ದಾರೆ, ಅವರ ಅನುಭವಗಳು ನಿಮಗೆ ದಾರಿದೀಪ ಆಗಬಹುದು ಅಂಥೇಳಿ ನಾವು ಭಾವಿಸ್ತೀವಿ. ಇವತ್ತು ನಾವು ಅವರ ತೋಟದೊಳಗಿದ್ದೀವಿ, ಅವರ ಅನುಭವಗಳನ್ನು ನಾವು ತಮ್ಮ ಜೊತೆಗೆ ಅವರು ಇವತ್ತು ಹಂಚಿಕೊಳ್ಳುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ಶಿವಪುತ್ರ ಕಾರ್ಬಾರಿಯವರೇ ಮತ್ತು ಅಪ್ಪ ಸಾಹೇಬ್ ಕಾರ್ಬಾರಿಯವರೇ, ತಮಗೆ ನಮಸ್ಕಾರ.
2: ನಮಸ್ಕಾರ ಸರ್. ಅಪ್ಪ ಸಾಹೇಬ್ ಕಾರ್ಬಾರಿ ಅಂತ ನನ್ನ ಹೆಸರು ರೀ. ನಾವು ತೋಟಗಾರಿಕೆ ಒಳಗೆ ಒಂದು ಸ್ವಲ್ಪ ಇಂಪ್ರೂವ್ ಆಗಿದ್ದೇವೆ ರೀ. 20 ವರ್ಷದಿಂದ ನಮ್ಮ ಹೊಲದಾಗ ಸೊಳ ಭೂಮಿ ಇದ್ರಿ, ಎಲ್ಲ ಪೂರಾರಿ ಸೊಳ ಭೂಮಿ ಎಲ್ಲ ನಾವು ತೆಗೆದು ಹೊರಗಿಂದ ಮಣ್ಣು ತಂದು ಕೆಂಪಣ್ಣು ಹಾಕಿ ಭೂಮಿಗಳು ಅಗದಿ 2 ಎಕರೆ 2 ಎಕರೆ ಪ್ಲಾಟ್ಗಳು ಮಾಡಿ ಭೂಮಿ ಎಲ್ಲ ಸೌಂತಕ್ಕೆ ಮಾಡಿ ಕಿಶಂದ್ರೆ ಒಂಜರ ಇಂಪ್ರೂವ್ ಹಾಕೋತ ಹಾಕೋದು ಬೆಳೆಗಳು ಮಾಡ್ಕೋತ ಬಂದೇವೆ ರೀ. ಬೆಳೆ ಮಾಡ್ಕೋತ ಬರೋದ್ರೆ ಮುಂದೆ 4-5 ವರ್ಷನಾಗ ನಮಗೆ ನೀರಿನ ಅಭಾವ ಭಾಳ ಐತ್ರಿ. ನೀರಿನ ಅಭಾವ ಆದ ಗಜ್ಜಿಲಿ ನಮ್ಮ ಮನೆಯವ್ರು ಏನು ಮಾಡಿದ್ರು, ಒಂದು 14 ಬೋರ್ ಹಾಕಿದ್ರಿ ಸರ್, ಕೊಳವೆ ಬಾವಿಗಳು 400 ತಕ್ಕರಿ, ಒಂದು 14-15 ಕೊಳವೆ ಬಾವಿ ಹಾಕಿದ್ರಿ, ಯಾವಕ್ಕೆ ನೀರು ಬೀಳಿರಿ ಸರ್. ಆ ನೀರು ಬೀಳಾಬಿಟ್ಟಾಗ ನಾವು ಏನು ಮಾಡಿದೆವು, ಮುಂದೆ ಒಂದು ಬೋರ್ ಪಾಯಿಂಟ್ ಮಾಡಿದ್ರೆ ಮತ್ತೊಂದು ಸರ್, ಅದಕ್ಕೆ ಸ್ವಲ್ಪ ನೀರು ಬಿದ್ದು ಬಿದ್ದ ತಕ್ಷಣ ನಮ್ಮ ಮನೆಯವ್ರ ತಲೆಗೆ ಏನು ಬತ್ತರಿ, ಅದೊಂದು ಕೆನಲ್ ಅದರ ಸರ್, ದೊಡ್ಡ ಹರಿಯೋದು ಕೆನಲ್ ಅದರಿ. ಅಲ್ಲಿಂದ ನೀರು ತಂದು ನಾವು ಬಾವಿಗಳು ಯಾಕೆ ಸಂಗ್ರಹ ಮಾಡಿ ಅಂತರ್ಜಲ ಮಟ್ಟ ಹೆಸರು ಮಾಡಬಾರ್ದು ಅನ್ನೋ ಉದ್ದೇಶದಿಂದ ಅದು ಮಾಡ್ಕೊಂಡು ಮುಂದೆ ನಮ್ಮ ಮನೆಯವರು ಕೆನಲ್ದಿಂದ 1400-1500 ಫೂಟ್ ಅದರ ಸರ್. ಅದು ಅಲ್ಲಿ 1 ಫೂಟ್ ಎತ್ತರ, ಇಲ್ಲಿ 16 ಫೂಟ್ ಎತ್ತರ ಇಳುವು ಮಾಡಿ ಕಿಶನ ಡೌನಲ್ ಅಂದ್ರೆ ಲೈಟಿಂದ ನೀರು ಬರ್ಬೇಕ್ರಿ ಸರ್. ಅದು ಕೆನಲ್ ನೀರು, ಹಳ್ಳದ ನೀರು, ಹರಿ ನೀರು ಎಲ್ಲ ಬಾವಿಗಳು ಬಂದು ಅವು ಬಾವಿಯೊಳಗೆ ಒಂದು 150-200 ಫೂಟ್ ತಕ್ಕ 4-5 ಬೋರ್ ಹಾಕಿದ್ರಿ. ಹೀಗಾಗಿ ಸರ್ ಅದು ನೀರು ಇಂಗ್ಲಿಷ್ ಚಾಲು ಮಾಡ್ತಾರೆ ಬಾವಿ, ನೀರು ಇಂಗ್ಲಿಷ್ ಚಾಲು ಮಾಡಿ ನಮ್ಮಲ್ಲಿ ನಮ್ಮನೇ ಬತ್ತಿ ಹೋದಂಥ 3 ಬೋರ್ವೆಲ್ಗಳು ಸದ್ಯ ಚಾಲ್ತಿದ್ದಾರೆ ಸರ್. ಈಗ ಇವು 13 ಎಕರೆ ನಮ್ಮದು ಎಲ್ಲ ನೀರಾವರಿ ಅದ ರೀ. ಸುತ್ತಮುತ್ತ ಒಂದು 12-13 ಬೋರ್ಗಳೆಲ್ಲ ಚಾಲ್ತಿಯಾಗ್ಯಾವ ರೀ ಅದರಿಂದ. ಈಗ 11-12 ವರ್ಷ ನಾವು ಐತ್ರಿ, ನಮ್ಮ ಸಾಂಡಿ ನೀರು ಬಿಟ್ಟಿಲ್ಲ, ಹೊಲ್ಲಂದು ಹೊರಗೆ ಹೊಟ್ಟೆ ನೀರು ಬಿಡಲ್ರಿ. ಮತ್ತು ಹೊರಗಿಂದ ಕೃಷ್ಣಾ ನದಿ ನೀರು ಬರ್ತದೆ ಕೆಲ ಮಗ ಅವು ಸತ್ತ ನಮ್ಮ ಭೂಮಿ ಒಳಗೆ ಇಂಗಿಸ್ತೇವೆ ರೀ. ಇದರಿಂದ ನಮಗೀಗ ಇವತ್ತಿಗೆ ಉತ್ಪನ್ನ ಅಂದರೆ ಒಂದು ವರ್ಷಕ್ಕೆ 12-13 ಲಕ್ಷ ತನಕ ಉತ್ಪನ್ನ ಮಾಡ್ತೀವಿ ಸರ್. ಯಾವುದೇ ಬೆಳೆ ಅದು ನೀರು ಸಾಕಷ್ಟು ನೀರಾಗಿ ಬಿಡದ್ರಿ, ನೀರಿಂದ ಅನುಕೂಲ ಅದ ರೀ. ತೋಟಗಾರಿಕೆ ಒಳಗೆ ಕಡ್ಲಿ ಮಾಡ್ತೇವೆ ರೀ, ಉಳ್ಳಾಗಡ್ಡಿ ಮಾಡ್ತೇವೆ ರೀ, ಎಲ್ಲರೂ ಯಶಸ್ಸು ಕಂಡಿದ್ದೇವೆ ರೀ. ಬೆಳ್ಳುಳ್ಳಿ ಮಾಡೀನಿ ರೀ ಸರ್, ಮತ್ತಂದ್ರೆ ಕಬ್ಬು ಮಾಡ್ತೀನಿ ರೀ, ಮೆಕ್ಕೆಜೋಳ ಮಾಡ್ತೀನಿ ರೀ, ಹತ್ತಿ ಮಾಡೀನಿ ರೀ. ಈ ಸದ್ದಂದ್ರೂ ಹತ್ತಿ ಅಂದರೂ ಈಗ ಹತ್ತಿ ಕಂಪ್ನಿಯವ್ರು ಬಂದು ನೋಡಿದ್ರೆ 6-6.5 ಫೂಟ್ ಹತ್ತಿದಾರೆ ರೀ. ಅಂಥ ಬೆಳೆಗಳು ಮಾಡ್ಕೊಂಡಿದ್ದಾರೆ. ಈ ತೋಟಗಾರಿಕೆ ಬಿಟ್ಕಿಸಂದ್ರೆ ಈಗ ಅರಣ್ಯ ಸಸ್ಯಗಳಾಗ ಶ್ರೀಗಂಧ, ಮಹಾಗಣಿ, ಮತ್ತು ಹೆಬ್ಬೆವು, ಬಾಳೆಗಿಡ, ಪೇರೋಲ್ಲ, ಇಂಥವೆಲ್ಲ ಮಾಡೀನಿ ರೀ. ಇದು ಮಾಡಿ ನಮ್ಗೆ ಅಗದಿ ಅನುಕೂಲ ಆಗ್ಯದ ರೀ. ಇದರಿಂದ ಸುಮಾರು ಭೂಮಿನೂ ಚಲೋ ಆಯ್ತು ರೀ. ಅಂದ್ರೆ ನೀರಿನ ಅಂತರ್ಜಲ ಮಟ್ಟ ಹೆಚ್ಚು ಮಾಡಿಕೊಂಡ್ರೆ ನೀರಾವರಿ ಒಳಗೂ ಅತಿ

0: ಮುಂದೆ ಬಂದಂಗೆ ಇದ್ದಾರೆ ಸರ್ ನಮ್ಗೆ. ಇದರಿಂದ ನಮ್ಮಲ್ಲಿ ಒಂದು 23 ಸದ್ಯ ಅಂತರ್ಜಲ ಹೆಚ್ಚಾಗಿದೆ ರೀ ನಮ್ಗೆ, 13 ಎಕರೆ ಸಂಪೂರ್ಣ ಸಫಿಶಿಯಂಟ್ ಇರೋದ್ರಿ ನಮಗೆ. ಅದರಿಂದ ಭಾಳ ಅನುಕೂಲ ಆಗ್ಯದ ರೀ. ಇದು ನಮ್ಗೆ ನಮ್ಮ ಪಟ್ಟಣ ಸರ್ ಸರ್ ಅದಾರ ರೀ, ಕೆಲವೊಂದು 5-6 ವರ್ಷದಿಂದ ನಮ್ಮ ಆತ್ಮ ಇದ್ರೊಳಗೆ ಇದು ಮಾಡಿಸ್ಕೊಂಡು ನಮ್ಮಲ್ಲಿ ಬಂದು ನೋಡಿ ಮಾಡಿ ನಮ್ಗೆ ಧಾರವಾಡ ಯೂನಿವರ್ಸಿಟಿ ತಾಲೂಕು ಮಟ್ಟದ ಪ್ರಶಸ್ತಿನ ಬತ್ತರಿ. ಯಾವಾಗಲೂ ನಮ್ಗೆ ಬೆನ್ನಲ್ಲೇ ಏನು ಕೇಳೋದಕ್ಕೆ ಸ್ವಲ್ಪ ಏನು ಬೇ ಎಲ್ಲ ನಮ್ಗೆ ಹೇಳ್ತಾರೆ ರೀ, ಅಂದರೆ ನಮಗೇನು ಅನುಭವ ಇರಲ್ಲ ಅದೆಲ್ಲ ಅನುಭವ ಕೊಡ್ತಾರೆ. ಹೀಗಾಗಿ ಕೃಷಿ ಅಧಿಕಾರಿಗಳ ಸಹಾಯದಿಂದ ಮತ್ತು ನಮ್ಮ ಸ್ವಂತ ಶಕ್ತಿಯಿಂದ ನಮ್ಮ ಸ್ವಂತ ತಿಳುವಳಿಕೆಯಿಂದ ಇವತ್ತು ಕೃಷಿಯೊಳಗೆ ನಾವು ಅಗದಿ ಆರಾಮಿದ್ದೇವೆ ರೀ. ಕೃಷಿಯೊಳಗೆ ಇರ್ತಕ್ಕಂಥ ಆರಾಮ ಎದುರಾಗೂ ಇಲ್ಲ ಅಂತ ನಮ್ಗೆ ಅನಿಸ್ತಾರೆ ಸರ್.
1: ಸರ್ ಈ ಕೆಲವೊಬ್ರು ಏನು ಸರ್, ಈಗ ಶಿಕ್ಷಣ ಅನ್ನೋದು ಯಾರ ಕಡೆಯಿಂದ ಆಗಲ್ಲಂತ ಹೇಳ್ತೀವಿ ಸರ್. ನಾವು ಶಿಕ್ಷಣ ಅಂದರೆ ಈ ಒಕ್ಕಲ್ತನ ಮ್ಯಾಗೆ ನಾವು ಶಿಕ್ಷಣ ಮಕ್ಕಳು ಮಾಡೀವಿ ಸರ್. ಒಟ್ಟೆ ಒಕ್ಕಲ್ತನಕ್ಕೆ ಕಷ್ಟಪಟ್ಟು ಮಾಡಿದ್ರೆ ಒಕ್ಕಲ್ತನ ಇಂಪ್ರೂವ್ ಎದಕ್ಕೂ ಇಲ್ಲ ಸರ್. ಇದು ನಮ್ಮ ಸ್ವಂತ ಅನುಭವ ಸರ್. ಇದು ಸ್ವಂತ ಟೆಕ್ನಿಕ ಪ್ರಕಾರ ನಾವೆಲ್ಲ ನೀರಾವರಿ ಮಾಡಿಕೊಂಡು, ಸ್ವಂತ ಟೆಕ್ನಿಕ ಪ್ರಕಾರ ನಾವೆಲ್ಲ ಈಗ ಬೆಳೆ ಬೇಸಾಯ ಮಾಡಿಕೊಂಡು ನಾವೆಲ್ಲ ಈಗ ಒಂದು ಅಂದರೆ ಮಾದರಿ ಅಂದರೆ ನಮ್ಮ ಒಕ್ಕಲ್ತನ, ಇನ್ನಿದ್ರೆ ಯಾವ ನಮ್ಮ ಇಲ್ಲ ಅಂತ ಹೇಳಿ ಅಂತ ನಾನು ಹೇಳ್ಬೋದು ಸರ್ ನಿಮಗೆ.
2: ಶಿವಪುತ್ರ ಅವರ, ಈಗ ನೋಡ್ರಿ 20 ವರ್ಷದಿಂದ ಈ ಭೂಮಿ ಹಿಂಗಿರಲಿಲ್ಲ ಅನ್ನುವಂಥ ಮಾತು ಆಗಲೇ ಹೇಳಿದ್ರಿ ತಾವು. ಅವಾಗ ಯಾವ ರೀತಿಯಾದಂಥ ಒಂದು ಪರಿಸ್ಥಿತಿ ಇತ್ತು, ಮಣ್ಣಿನ ಆರೋಗ್ಯ ಹೆಂಗಿತ್ತು, ಮತ್ತು ನೀವು ಇದನ್ನು ಭೂಮಿಯನ್ನು ಯಾವ ರೀತಿ ಸುಧಾರಣೆ ಮಾಡಿದ್ರಿ, ಏನೇನು ಮಾಡಿದ್ರಿ ಅನ್ನೋದನ್ನು ಹೇಳ್ತೀರಿ?
1: ಹೌದು ಸರ್, ಅದು ಸೌಳ ಭೂಮಿ ಸರ್ ನಮ್ಮದು. ಅದು ನಮ್ಮ ಟೆಕ್ನಿಕ್ ಪ್ರಕಾರ ಪೂರ್ತಿ ಭೂಮಿ ಎಲ್ಲ ಲೇವಲಿಂಗ್ ಮಾಡಿದೆ ಸರ್. ನಾವೆಲ್ಲ ಲೇವಲ್ ಮಾಡಿದ ತಕ್ಷಣ ಅದು ಕರಿ ಕರ್ಲ ಮ್ಯಾಗೆದ್ದು ಬೆಳೆ ಬರ್ತಾ ಇರಿ ಸರ್. ಒಟ್ಟೆ ಅದಕ್ಕೆ ಮಡ್ಡಿ ಮಣ್ಣು ಹಾಳು ಮಣ್ಣು ಇನ್ನಿತರ ಬೇರೆ ರೂಪದ ಮಣ್ಣು ತಂದು ಭೂಮಿಯೊಳಗೆ ಹಾಕಿ ಒಂಥರ ಫಲವತ್ತಾದ ಭೂಮಿ ತಯಾರು ಮಾಡಿದೆ ಸರ್. ಅಂತ ನಾವು ಫಲವತ್ತಾದ ಭೂಮಿ ತಯಾರು ಮಾಡಿ ಅದರಿಂದ ಮುಂದೆ ಹಾಗೆ ಬೆಳೆ ಅನುಕೂಲ ಬಳುವಳಿ ಇನ್ನು ಅನೇಕ ಬೆಳೆ ಮಾಡ್ಕೋತ ಕಿಶಿಂದ ಈಗೆಲ್ಲ ಬೆಳೆ ಭೂಮಿ ಇಂಪ್ರೂವ್ ಆಗಿ ಇದು ಮಾಡಿದೆ ಸರ್.
0: ಅಂದರೆ ದನಗಳು ಮಾಡಿದ್ದಾರೆ ಸರ್. ದನಗಳಿಂದ ತಿಪ್ಪಿ ಗೊಬ್ಬರ ಹಾಕೋ, ಒಂದೊಂದು ವರ್ಷಕ್ಕೆ 2 ಎಕರೆ ರೀ, 2 ಎಕರೆ 3 ಎಕರೆ ಹಿಂಗೆ ಹಾಕೋತ ಹಾಕೋತ ಹೋಗಿ ಕಿಶಂದ್ರೆ ಏನಕ್ಕೆ ಏನದ ಯಾವುದನ್ನು ಚಲೋ ಸುಡಲ್ಲ ಸರ್. ಕಬ್ಬಿನ ರವಿ ಸಹ ಡಿಕ್ ಸೋಡೋದು ಭೂಮಿ ಒಳಗೆ ಇದು ಮಾಡ್ತೇವೆ, ಸುರಪನ ಕಟ್ಟಿಗೆನೂ ಡಿಕ್ ಸೋಡೋದು ಭೂಮಿ ಒಳಗೆ ಕರೆಸ್ತೇವೆ, ಹತ್ತಿ ಕಟ್ಟಿಗೆನೂ ಹಿಂಗೆಲ್ಲ ಭೂಮಿ ಒಳಗೆ ಇದು ಮಾಡಿ ಎಲ್ಲ ಹೊಲ ಫಲವತ್ತತೆ ಮಾಡಿದ್ದಾರೆ ಸರ್. ಎಲ್ಲ ಅಂದರೆ ಯಾವುದೂ ಚಗಳ ಚಪ್ಪಟಿ ಒಟ್ಟು ಸುಡ್ತಕ್ಕಂಥ ವ್ಯವಸ್ಥೆ ನಮ್ಮಲ್ಲಿ ಇಲ್ಲ ಸರ್. ಒಟ್ಟೆಲ್ಲ ಎಲ್ಲ ಸಣ್ಣ ಪುಡಿ ಮಾಡಿ ಭೂಮಿ ಒಳಗೆ ಕಲಿಸಿಬಿಡೋದ್ರೆ ಅದಕ್ಕೆ.
2: ಅಪ್ಪ ಸಾಹೇಬರ, ನನಗೇನಪ್ಪ ಅಂತಂದರೆ ಈಗ ರೈತರಿಗೆ ಈ ನೀರಿನ ಸಂಗ್ರಹಣೆ ನೀವು ಯಾವ ರೀತಿ ಮಾಡಿದ್ರಲ್ಲ, ಸ್ವಲ್ಪ ಹಂತ ಹಂತವಾಗಿ ನೀವು ಏನು ಮಾಡಿದ್ರಿ, ಏನೇನು ಕಷ್ಟಗಳು ನಿಮಗೆ ಬಂದವು, ಏನೇನು ಸಮಸ್ಯೆಗಳು ಬಂದವು, ಅದನ್ನು ಯಾವ ರೀತಿ ನಿವಾರಣೆ ಮಾಡಿಕೊಳ್ಳ್ರಿ? ಅಂದರೆ ನೀರನ್ನು ನಿಮ್ಮ ತೋಟದೊಳಗೆ ಇಂಗಿಸುವಂಥ ಒಂದು ಕೆಲಸ, ಸಂಗ್ರಹ ಮಾಡುವಂಥ ಒಂದು ಕೆಲಸ, ಇದರೊಳಗೆ ಏನೇನು ನೀವು ಮಾಡಬೇಕಾಯಿತು, ಹೆಂಗೆ ಹೆಂಗೆ ಮಾಡಿದ್ರಿ ಅನ್ನೋದ್ರ ಬಗ್ಗೆ ಹೇಳ್ತೀರಿ?
1: ಸರ್, ಅದು ನಾವು ನೀರು ನಮಗೆ ಸಫಿಶಿಯಂಟ್ ಸಿಗಲ್ಲ ಟೈಮ್ದಾಗ ಸರ್. ಈಗ ಪೈಲ ನಮ್ಮಲ್ಲಿ 14 ಬೋರ್ ಇದ್ದರಿಂದ ಬೋರೆಲ್ಲ ಪೂರ್ತಿ ಖಾಲಿ ಇದ್ದು ಸರ್. ನಮಗೆ ನಾವು ಏನು ನೀರು ತಂದು ಬಾವಿ ಒಳಗೆ ಇಂಗು ಗುಂಡಿ ಥರ ಏನು ಮಾಡಿದೆವು ಸರ್, ಅದರಿಂದ ನಮಗೆ 2 ಬೋರ್ ಸಫಿಶಿಯಂಟ್ ನೀರು ಫುಲ್ ಆಗಿಬಿಟ್ಟು ಸರ್. ನಮ್ಮ ಅದರಿಂದ ಮುಂದೆ ಏನು ಮಾಡಿದೆ ಸರ್, ಇನ್ನೊಂದು ಬೋರಿಗೆ ಸುತ್ತೆಲ್ಲ 10 ಫೂಟ್ ಮಣ್ಣು ತೆಗೆದು ಕಲ್ಲಾಕ್ಬಿಟ್ಟೆ ಸರ್. ಮತ್ತು ನಾವು ಒಣಕಲ್ಲ ಸಣ್ಣ ಕಲ್ಲ ಹಾಕೋದ್ರಿಂದ ಅಲ್ಲಿ ಆಟೋಮೆಟಿಕ್ ಮಳೆ ನೀರು ಬೋರಿ ಮಗಲ ಹಿಂಗಿ ಅದು ನೀರು ಸದ್ಯವತ್ತು ಫುಲ್ ಭೂ ನಡೀತದೆ ಬೋದು ಸರ್. ಅದು ಈ ಥರ ನಮ್ಮ ನೀರಿನ ಸಫಿಶಿಯಂಟ್ ನಾವು ಸ್ವಂತ ಅಗದಿ ಅನುಕೂಲತೆ ಮಾಡೀವಿ ಸರ್. ಈಗ ಹೇಳ್ಬೇಕಂತ ಸರ್,
0: ನೀರಿನೊಳಗೆ ಅತಿ ಈ ಭಾಗದಾಗೆ ನಮ್ಮಲ್ಲಿ ಪಟ್ಟಣ ಶೆಟ್ಟಿ ಸರ್ ಬಂದು ನೋಡೋರು, ಬಂದು ಧಾರವಾಡ ಕೃಷಿ ಅಧಿಕಾರಿಗಳು ಬಂದು ನೋಡಿದ್ರು ಸರ್, ಈ ಥರ ಎಲ್ಲಿ ಮಾಡಿಲ್ಲ ಸರ್ ಯಾರು. ಅಂದ್ರೆ ನಾವು ಇಳಿವಿಂದ ನೀರು ತಂದು ಏರಿನೊಳಗೆ ಹಿಂಗೆ ಹಿಂಗಂತಕ್ಕಂಥ ವ್ಯವಸ್ಥೆ ಮಾಡಿದ್ರು ಸರ್. ಅಂದ್ರೆ ನಮ್ಮ ಬಾವಿ ಏನೋ ಹಿಂಗೆ ಗುಂಡಿ ಮಾಡಿಲ್ಲ ರೀ, ಅದರಿಂದ ನಮ್ಮ ತಳಗ 20 ಫುಟ್ ಇಳಿವಿಗೆ ನೀರು ಅದರಿ, 20 ಫುಟ್ ಏರಿನೊಳಗೆ ಆಟೋಮೆಟಿಕ್ ನೀರು ಬರಂಗೆ ಮಾಡಿ ಭೂಮಿಯೊಳಗೆ ಇಂಗಿಸಿ ಇವತ್ತಿಗೆ ನಮ್ಮದು ಈ ಹೇಳ್ಬೇಕಂದ್ರೆ 20-25 ಬೋರ್ ಸರ್ ಎಲ್ಲರೂ ಸಫಿಶಿಯಂಟ್ ಅವ್ರ ಸರ್ ನೀರು. ಇದ್ರೆ ನಾವು ಒಂದೂವರೆ ತಿಂಗಳ ಮಳೆಗಾಲದ ನೀರೆಲ್ಲ ಒಳಗೆ ಬಾವಿಗಳಿಗೆ ಇಂಗಿಸ್ತೇವೆ ಪೂರ ಖಲಾಸ್ ಎಲ್ಲ ರೀ. ಅದರಿಂದ ನಮ್ಗೆ ನೀರಿನ ಅನುಕೂಲ ಆಗಿದೆ ಸರ್. ನಮಗೆ 13 ಎಕರೆ ಎಲ್ಲ ನಮ್ಮ ನೀರಾವರಿ ಆಗಿದೆ. ನೀರಾವರಿಯಿಂದ ಭಾಳ ನಾವು ರೈತರ ಉತ್ತಮ ರೈತರ ಅನ್ಸೋಕೆ ನಮ್ಗೆ ಹೆಮ್ಮೆ ಅನಿಸ್ತದೆ ಸರ್.
2: ಈಗ ಇಂಥ ಒಂದು ವ್ಯವಸ್ಥೆ ಆಗಬೇಕು ಅಂತಂದರೆ ಯಾರು ತಜ್ಞರು ಬಂದು ಯಾರು ಸಹಾಯ ತೊಗೊಂಡಿರಿ ನೀವು?
0: ಯಾರಿಲ್ಲ ಸರ್, ನಮ್ಮ ಅಣ್ಣವ್ರು ಇದು ಟೆಕ್ನಿಕ್ ಮಾಡಿದ್ರಿ. ನಮಗೆ ನೀರೇ ಆಗಲಿಗೆ ಬೋರ್ಗಳು ಫೇಲ್ ಆಗತ್ತವೆ, ಇದು ಏನಾರೇ ಮಾಡಿ ಬಾವಿಗಳು ಹಿಂಗಿಸಿದ್ರೆ ಏನಾದ್ರೂ ಬೋರ್ಗಳಿಗೆ ಚಾಲ್ತಿ ಅದು ಅನ್ನೋ ಉದ್ದೇಶದಿಂದ ನೋಡಬೇಕು ಅಂತ ಪ್ರಯತ್ನ ಮಾಡ್ತೀವಿ ಪ್ರಯತ್ನ ಮಾಡಿದ್ರು ಸರ್. ಅದು ಆ ವರ್ಷ ಮಳೆ ಕಮ್ಮಿ ಇತ್ತು, ಭಯಂಕರ ಬರಗಾಲ ಇದ್ರಿ, ಕೆನಲ್ ಏರು ಬಂದಿರು ಸರ್ ಕೃಷ್ಣಾ ನದಿವು. ಆ ಕೆನಲಕ್ಕೆ ಪ್ರಯತ್ನ ಮಾಡಿ ಸ್ವಂತ ನಮ್ಮ ಅಣ್ಣವರು ನಮ್ಮ 4 ಜನ ರೈತರು ಕೂಡಿ ಒಂದು ಲಕ್ಷ ಗಟ್ಟಲೆ ಕೆನಲ್ ಖರ್ಚು ಮಾಡಿ ನೀರು ತಂದರು ರೀ. ಅವು ನೀರು ತಂದು 8 ದಿವಸ ನಾವು ನಮ್ಮ ಬಾಯಿ ಒಳಗೆ ಹಿಂಗಿಸಿದ್ರಿ, ಹಿಂಗಿಸಿದ ತಳಗ ಮರುದಿವಸ ನಮ್ಮ ಬೋರ್ ಚಾಲು ಆಗಿಬಿಟ್ರು ಆಟೋಮೆಟಿಕ್ರಿ. ಆವತ್ತು ನಮಗೆ ಇದು ಇದರಿಂದ ನೀರು ಅನುಕೂಲ ಆತ ಅನ್ನೋ ಉದ್ದೇಶದಿಂದ ಮುಂದೆ ಮಳೆ ನೀರು ಬೋರಿನ ನೀರು ಕೆನಲ್ ನೀರು ಎಲ್ಲ ನೀರು ತಂದು ಬಾಯಿ ಹಿಂಗಿಸ್ಲಾಗಿದ್ದೇವೆ. ಅದರಿಂದ ಭಾರಿ ಅನುಕೂಲ ಆಗಿಬಿಡೋದು ಸರ್.
2: ಈಗ ಏನು ನೀವು ಕೆಲಸ ಮಾಡಿದ್ರಿ ಅದರ ನಂತರ ಅಗದಿ ಜಲ್ದಿನೇ ನಿಮಗೆ ಫಲಿತಾಂಶ ಗೊತ್ತಾಯಿತು?
0: 48 ತಾಸನೇ ಗೊತ್ತಾಗಿದೆ ಸರ್. ಕೆನಲ್ ನೀರು ತಂದು ನಮ್ಮ ಒಣ ಬಾವಿ ಒಳಗೆ ನೀರು ಬಿಟ್ಟೇವ್ರಿ, ರಿಟರ್ನ್ ಅದು 24 ತಾಸು ನಮ್ಮ ಬೋರ್ ಆಟೋಮೆಟಿಕ್ ನಡಿಲಿಕ್ಕೆ ಚಾಲು ಮಾಡ್ತಾರೆ ಸರ್. ಬರಗಾಲದಾಗ ಬೋರೇ ಬಂದಿದ್ದು ರೀ, ಅಂಥ ಬೋರ್ ಒಂದು ನಡಿಲಿಕ್ಕೆ ಚಾಲು ಮಾಡೋದು. ಮುಂದೆ ಕೆನಲ್ ನೀರು ಒಂದು 15 ದಿವಸಗಳಲ್ಲಿ ತಂದು ಹಿಂಗಿಸಿದ್ರಲ್ಲ ಪ್ರಯತ್ನ ಮಾಡಿ ಭಾಳ ಕೆನಲ್ ಆಫೀಸ್ದಾಗ ಮುಂದೆ ನಿಂತು ಕೆನಲ್ ನೀರು ತಂದು ಎಲ್ಲ ರೈತರು ಕೂಡ ನಮ್ಮ ಬಾಯಿ ಒಳಗೆ ಹಿಂಗಿಸ್ರೆ ಅನುಕೂಲ ಆತ ಅನ್ನೋ ಉದ್ದೇಶ ರೈತರ ಸಭೆ ಏನಾಗ್ತದೆ ರೀ. 3-4 ವರ್ಷ ನಮ್ಮ ಎಲ್ಲ ರೈತರು ಕೂಡ ನಮ್ಮ ಬಾಯಿ ತಂದು ಬಿಡೋರು ನೀರು ಆಟೋಮೆಟಿಕ್ರಿ. ಹೀಗಾಗಿ ಅವ್ರು ಈ 10 ಮಂದಿ ರೈತರಿಗೆ ಅನುಕೂಲ ಆಗಿಬಿಡ್ತಾರೆ. ಅದರಿಂದ ಆ ರೈತರು ಸಹ ಎಲ್ಲರೂ ನೀರು ಬಂದು ನಮ್ಮ ಬಾಯಿ ತಂದು ಬಿಡೋಕೆ ಎಲ್ಲರೂ ಹೆಲ್ಪ್ ಮಾಡಕ್ಕೆ ಬರ್ತಾರೆ. ಅದು ನೀವು ಕಾರವಾರ ಬಾಯಿ ಹಿಂಗಿಸ್ರಿ ನೀರು ತೆಗಿಸ್ರಿ ಎಲ್ಲ ರೀ.
2: ಅಂದ್ರೆ ನಿಮ್ಮ ಬಾವಿಗೆ ಹಿಂಗಿಸಿದ್ರೆ ಅವ್ರ ಬಾವಿಯೊಳಗೂ ನೀರು ಬರ್ತಾವ ಅಥವಾ ಅವ್ರಿಗೆ ನೀರಿನ ವ್ಯವಸ್ಥೆ ಆಗ್ತದೆ?
0: ಹಾಂ ಆತ್ತಾರೆ ಸರ್. ನಮ್ಮ ಬಾವಿ ಒಳಗೆ ಹಿಂಗಿಸಿದ್ರೆ ಒಂದು 20

0: ಒಬ್ಬರಿಗೆ ನೀರು ಹಾಕ್ತಾರೆ ಸರ್, ಒಂದು 20 ಜನ ರೈತರಿಗೆ ಫುಲ್ ಆಗಿದೆ, ಫುಲ್ ಸಫಿಷಿಯಂಟ್ ನೀರು ಹಾಕ್ತಾರೆ ರೀ. ಆದ್ದರಿಂದ ಅವರು ಸಹ ಪ್ರಯತ್ನ ಮಾಡ್ತಾರೆ ನಮಗೆ ನೀರು ತಂದಿಗೆ ಹೆಲ್ಪ್ ಮಾಡ್ತಾರೆ. ಮತ್ತೆ ಅಟ್ಟು ಬಂದಿರಿ ನಿಮ್ಮೆಲ್ಲ ಹರಿ ಹಾಳ ನೀರೆಲ್ಲ ನಿಮ್ಮ ಹೆಂಗೆ ಇಸ್ರಪ್ಪ ನಮಗೆ ಪ್ರೋತ್ಸಾಹ ಮಾಡ್ಕೊಡ್ತಾರೆ. ಅದರಿಂದ
1: ಇದು ಭಾಳ ವಿಚಿತ್ರವಾದಂಥ ಒಂದು ಸನ್ನಿವೇಶವನ್ನು ನಾವು ನೋಡ್ತಾ ಇದ್ದೀವಿ. ಯಾಕಪ್ಪ ಅಂತಂದ್ರೆ ನೀರಿನ ಸಲುವಾಗಿ ರೈತರಲ್ಲಿ ಆವಾಗಾಗ ಕಲಹಗಳಾಗ್ತಾ ಇರ್ತಾವೆ, ನಮಗೆ ನೀರು ಬಿಡೋದಿಲ್ಲ, ನೀವು ನಮಗೆ ನೀರು ಬಿಡೋದಿಲ್ಲ ಅನ್ನುವಂಥದ್ದು. ಆದರೆ ನಿಮ್ಮಲ್ಲಿ ನೀವು ನೀರು ಬಿಟ್ಟುಕೊಂಡು ನಮಗೆ ನೀರು ಕೊಡ್ರಿ ಅನ್ನುವಂಥದ್ದು ಭಾಳ ಸಂತೋಷ ಆಗ್ತದೆ ಇದನ್ನು ಕೇಳೋದಕ್ಕೆ. ಏನು ಹೇಳ್ತೀರಿ ಅಶೋಪತ್ರ ಅವರೇ?
0: ಸರ್, ಇದು ನಮ್ಮದು ಸಫಿಷಿಯಂಟ್ ನಡೆದ ತಕ್ಷಣ ಸರ್ ಇನ್ನೊಬ್ಬರು ರೈತ ಸರ್ ನಮಗೆ ಬಾಜುಕ್ ಬಂದು ಸರ್ ನಮ್ಮದು ಈ ಥರ ಬಾವಿ ಮಾಡೋದಕ್ಕಿಂತ ಇನ್ನೊಂದು ಬಾವಿ ಸರ್ ಇದೇ ಥರ ಮಾಡಿದೆ ಸರ್ ನಮಗೆ. ಅವರಲ್ಲಿ ಬಾವಿ ಮಾಡೋದ್ರಿಂದ ಮತ್ತೆ 10-15 ಬೋರ್ ಜಾಸ್ತಿಯಾಗಿ ಈ ನಮ್ಮದೊಂದು ಏರಿಯಾ ಸರ್ ಇಲ್ಲಿ ಒಂದು 100 ಎಕರೆ ತನಕ ಬೋರ್ ಸಫಿಷಿಯಂಟ್ ಸದ್ಯ ನಮ್ಮ ಸದ್ಯ ಅನುಕೂಲತೆ ಸರ್ ಆಗಿದೆ ಸರ್. ಈಗ ಒಟ್ಟೆ 2 ಬಾವಿ ಸರ್ ಈ ಥರ ಮಾಡೋದು ನಾವೆಲ್ಲ ಈಗ ಅದರಿಂದ ಒಂದು ನಮಗೆ 20-25 ಜನ ರೈತರು ಎಲ್ಲರೂ ಹೆಲ್ಪ್ ಮಾಡಿ ಸರ್ ನಮಗೆ. ನಿಮ್ಮ ಬಾವಿಗೆ ನೀರು ಬಿಡ್ರಿ, ನಮ್ಮ ಬಾವಿಗೆ ನೀರು ಬಿಡ್ರಿ, ಕೆನಲ್ದ ಬಂದದ್ದು ಅಥವಾ ಮಳೆ ಬಂದದ್ದು ಎಲ್ಲ ಮೊದಲು ಬಾವಿಗೆ ಬಿಟ್ಟು ಆಮ್ಯಾಗ ಮುಂದೆ ಒಂದು ಸಹಕಾರದಿಂದ ಎಲ್ಲನೂ ಆಟೋಮೆಟಿಕ್ ಭೂಮಿಯೊಳಗೆ ಇಂಗೋದ್ರಿಂದ ಎಲ್ಲ ಬೋರ್ ಸ್ಟಾರ್ಟಿಂಗ್ ಆಗಿ ಎಲ್ಲ ರೈತರು ಇದು ಪ್ರೀತಿ ಸಹ ಜಾಸ್ತಿ ಆಗಿಬಿಡು ಸರ್. ನಾವು ಇದರಿಂದ ನೀರಿನ ವಿಚಾರದಲ್ಲಿ ಎಲ್ಲ ರೈತರಲ್ಲಿ ಕೆಲವೊಂದು ಜಗಳಿದ್ದು ಸಹ ಎಲ್ಲ ಜಗಳ ಮಟ್ಟಾಗಿ ಒಂದು ಪ್ರೀತಿ ಜಾಸ್ತಿ ಆಗಿಬಿಡು ಸರ್. ಇದರಿಂದ ಅಂದರೆ ನೀರು ಸಿಗೋ ಎಷ್ಟು ಮಹತ್ವ ಸರ್ ನೋಡಿ ಸರ್. ಇದು
1: ಅಡ್ಡಿಯಿಲ್ಲ, ಈಗ ಅಂದಾಜು 20 ಜನ ರೈತರು ಎಷ್ಟು ಭೂಮಿಗೆ ನೀರಾವರಿ ಆಗ್ತಾ ಇದೆ ಈ ಪ್ರಯತ್ನದಿಂದಾಗಿ?
0: ಸರ್, 100 ಎಕರೆ ಜಮೀನು ನೀರಾವರಿ ಸರ್. ಇದರಿಂದ ನಮ್ಮ ಬಾವಿದಿಂದ ಒಂದು 25 ಬೋರ್ ಸಫಿಷಿಯಂಟ್ ನಡೆಯಿದೆ ಸರ್. ಇನ್ನೊಂದು ಬಾವಿದಿಂದ ಒಂದು 15 ಬೋರ್ ಅಂದರೆ 40 ಬೋರ್ ಸದ್ಯ ಫುಲ್ ನಡೀತಾ ಇದೆ ಸರ್ ಸದ್ಯಗೆ ಚಲ್ತಿ. ಇದರಿಂದ ಒಂದು 100 ಎಕರೆ ಜಮೀನು ಸದ್ಯ ನೀರಾವರಿ ಇದೆ ಸರ್. ಇಲ್ಲಿ ಯಾರು ಬಂದು ನೋಡಿದ್ರು ಸದ್ಯ ಈಗ ಸಫಿಷಿಯಂಟ್ ಕಾಣ್ತಾ ಸರ್. ಈಗ ಆ ಥರ ನಮ್ಮ ಎಲ್ಲ ರೈತರು ಕೂಡಿಕೊಂಡು ಒಂದು ಒಂದು ಒಕ್ಕಟದಿಂದ ಇಂಥ ಕೆಲಸ ನಾವು ಮಾಡೀವಿ ಸರ್. ಇನ್ನೊಂದು ವಿಚಾರ ಅದ ಸರ್ ಮತ್ತೆ ಅಂದರೆ ಇನ್ನೊಂದು ಅಂದರೆ ಈಗ ಸಫಿಷಿಯಂಟ್ ಕಂಟಿನ್ಯೂ ಕೆನಲ್ ನೀರು ಬರಬೇಕು, ಆ ಥರ ಮಾಡಬೇಕು ಅಂತ ಯೋಜನೆ ನಮ್ಮ ತಿಳಿವಾಗ ಅದ ಸರ್. ನೋಡ್ಬೇಕು ಸರ್ ಮುಂದಿನ ವಿಚಾರದಲ್ಲಿ ಏನಾಗುತ್ತೆ ಗೊತ್ತಾಗ.
1: ಈಗ ಕೆನಲ್ ನೀರು ಬರ್ತಾವ, ಅದನ್ನು ನೀವು ಸಂಗ್ರಹ ಮಾಡ್ತಾ ಇದ್ದೀರಿ. ಮಳೆ ನೀರಿನ ಬಗ್ಗೆ ನನಗೆ ಒಂದು ಸ್ವಲ್ಪ ನೀವು ಹೇಳಬೇಕು. ಯಾಕಪ್ಪ ಅಂತಂದ್ರೆ ಯಾವಾಗ ಯಾವಾಗ ಮಳೆ ಬರ್ತದೆ ಅದನ್ನು ನಾವು ಸಂಗ್ರಹ ಮಾಡುವಂಥ ಒಂದು ವ್ಯವಸ್ಥೆ ಅದ ಅಂತ ಇದ್ದೀರಿ. ಈಗ ಹಿಂದಿನ ವರ್ಷಗಳ ಒಂದು ಅನುಭವವನ್ನು ನೋಡಿದ್ರೆ ಬರೀ ಮಳೆ ನೀರಿನ ಸಂಗ್ರಹನೇ ಯಾವ ರೀತಿ ಆಗ್ತಾ ಇದೆ ಮತ್ತು ಅದನ್ನು ಯಾವ ರೀತಿ ನೀವು ಬಳಸ್ಕೊಳ್ತಾ ಇದ್ದೀರಿ?
2: ಮಳೆ ನೀರು ಸಂಗ್ರಹ ಅಂದರೆ ಸರ್ ನಾ ಈಗ ಬಾವಿಗಳು ಪೈಪ್ಲೈನ್ ಏನು ಮಾಡಿದ್ರಲ್ಲ ತಳಗಿ ಡೌನಲ್ಲಿಂದ್ರಿ, ಅದ್ರ ಮ್ಯಾಗ ಒಂದು ನಮ್ಮದು ಪ್ಲಾಟ್ ಅದ ಸರ್ 2 ಎಕರೆ. ಅಲ್ಲಿ ನೀರು ಕಟ್ಟಿಕೊಂಡು ತಳಗಿಂದ 4 ಎಕರೆ ನೀರು ಕಟ್ಟಿಕೊಂಡು ಅದು ನೀರು ಹೆಂಗೆ ಭಯ ಬರ್ತದೆ ಇದು ನೀರು ಹೆಂಗೆ ತಳಗಿ ಬಿಡ್ತಾರೆ ಸರ್. ಯಾವತ್ತು ಈ ಮ್ಯಾಗಿನ ಪ್ಲಾಟ್ ಅದ ನೀರು 2 ಎಕರೆದ ನೀರು ಕೆರೆಗೆ ಒಬ್ಬ ನಿಂದ್ರಿಸ್ತಾರೆ ಇದ್ರಾಗ ತಳಗಿ 4 ಎಕರೆ ನಿಂತಿರ್ತಾರೆ. ಅದು ಅದರ ನೀರೆಲ್ಲ ಅಲ್ಲಿಗೆ ಬಂದಾಗ ಇದು ಮ್ಯಾಗಿನ ನೀರು ಬಿಡ್ತಾರೆ. ಹಿಂಗೆ ಇದು ಬಿಟ್ಕೊಂಡು ಹಿಂಗೆ ಒಂದು 15 ದಿವಸಗಟ್ಟಲೆ ಬಾವಿಗಳು ನೀರು ತೊಗೊಂಡ್ಬಿಡ್ತಾರೆ. ಎಲ್ಲ ಮಳೆ ನೀರು ಎಟ್ಟಿರ್ತಾರೆ ಅಟ್ಟಲ್ಲಿ ತೊಗೊಂಡ್ಬಿಡ್ತಾರೆ. ನಾವು ಒಟ್ಟೆ ಮಳೆ ನೀರನ್ನು ಇನ್ನೊ ತನಕ ನಾವು 12 ವರ್ಷ ಆಯ್ತು ನಾವು ನಮ್ಮ ಹೊಲದಿಂದ ಹೊರಗೆ ಹೋಗಿಲ್ಲ ಒಟ್ಟೆ ರೀ. 1% 1 ಕಿಲೋಮೀಟರ್ ಇದು ಹಳ್ಳದ ರೀ, 1 ಕಿಲೋಮೀಟರ್ ಹಳ್ಳ ಬಂದು ಇವರೆಲ್ಲ ಬಾವಿಗಳು ಹಿಂಗಿಸ್ತಾರೆ ಕ್ಲಾಸ್ ಎಲ್ಲ.
1: ಈಗ ಹಳ್ಳದ ನೀರು ಬಾವಿ ಒಳಗೆ ಬಂತು ಅಥವಾ ಹೊಲದೊಳಗೆ ಬಂತು ಅಂತಂದ್ರೆ ಅದು ಭಾಳಷ್ಟು ಪ್ರಮಾಣ ಹೆಚ್ಚಾಗಿ ಅದರಿಂದ ತೊಂದರೆ ಆಗಿದ್ದ ಏನಾದರೂ ಅದನ್ನು?
2: ಇಲ್ಲ ಸರ್, ದೊಡ್ಡ ಬಾಂಧ ಹಾಕಿವ್ರಿ ನಾವು ಅಂದರೆ 6 ಫುಟ್ 7 ಫುಟ್ ದೊಡ್ಡ ಬಾಂಧ ಅದಾವ ರೀ, ಎಲ್ಲಿ ಹೊಡೆದಿಲ್ಲ ಏನೂ ಆಗಿಲ್ಲ ಸರ್. ನಮ್ದು ಕರಿ ಮಣ್ಣು ಕರ್ಲ ಅದ ನೀರು ಹಿಂಗಲ್ಲ ಸರ್. ಇದು ಭೂಮಿ ಇದು ಕರ್ಲ ಮಣ್ಣಂದ್ರೆ ಹೆಪ್ಪ ಕಡ್ತದೆ ನೀರು ರೀ, ಸ್ಟಾಕ್ ನಿಂತು ಬಿಡ್ತಾರೆ ಒಳಗೆ ಭೂಮಿಯೊಳಗೆ ಬಂದೇ ಹಿಂಗೆ ಬೇಕ್ರಿ ಒಟ್ಟವು. ಅದರಿಂದ ನಮ್ಗೆ ಭಾಳ ಅನುಕೂಲ, ಮಳೆ ನೀರಿನ ಅನುಕೂಲ ಆಗಿದ್ರೆ ಕೆನಲ್ ನೀರು ಅನುಕೂಲ ಆಗಿದೆ, ಇದರಿಂದ ನಮ್ಗೆ ಭಾಳ ಅನುಕೂಲ ಆಗಿದೆ ಸರ್.
1: ಅಂದರೆ ಇದು ಸ್ವಯಂಚಾಲಿತ ವ್ಯವಸ್ಥೆ, ತನ್ನಷ್ಟಾನೇ ಆಗ್ತಾ ಇರುವಂಥದ್ದು, ಅದನ್ನು ನೀವು ನಿರ್ವಹಣೆ ಮಾಡುವಂಥ ಅಗತ್ಯ ಏನು ಬೀಳುವುದಿಲ್ಲ ಅಲ್ಲ?
2: ಇಲ್ಲ ಸರ್, ಇದು ನಿರ್ವಹಣೆ ಮಾಡ್ಬೇಕಾದ್ರೆ ಸರ್ ಎಲ್ಲಿ ಕೆಲವೊಬ್ರು ಯಾವ ಮಾಡ್ತಾರೆ ನೀರು ಬಿಡಂಗಿಲ್ಲ ರೀ. ಆ ಟೈಮ್ ಅವ್ರು ಹೇಳ್ತಾರೆ ನಾವು ನಮಗೆ ನೀರು ಬಿಡ್ರಪ್ಪ ನಮ್ಮ ತಳಗ ಭಯ ಹಿಂಗೆ ಸೋತೈತೆ ಹೇಳಿದ್ರೆ ಬಿಡ್ತಾರೆ ರೈತರು. ಬೇರೆ ಕಟ್ಕೋರಿ ಅಂದ್ರೆ ಕಟ್ಕೋದು ಕಟ್ಕೊಂಡು ಸ್ಟಾಕ್ ಇಟ್ಕೋತಾರೆ ರೀ, ಅವರು ಬಿಡ್ತಾರೆ. ಅದು ಬಿಟ್ಬಿಟ್ಟು ನಾವು ಒಂದು 8 ದಿವಸಗಟ್ಟಲೆ 10 ದಿವಸಗಟ್ಟಲೆ ಭಯಗಳು ತಂದಿಕ್ಸಿ ಎಲ್ಲ ಸ್ಟಾಕ್ ಮಾಡ್ಕೋತಾರೆ. ಸ್ಟಾಕ್ ಮಾಡ್ಕೊಳಿದ್ರೆ ಭೂಮಿ ಒಳಗೆ ಹಿಂಗೆ ಕಿಶಂದ್ರಿ. ಅದು ನೋಡಿರಿ ಸರ್, 24 ತಾಸದಾಗ 4 ಇಂಚ್ ನೀರು ಬಿದ್ದರೆ ಭಾವಿಯೊಳಗೆ ಒಂದು ಗೇಣ ಸರ್ ನೀರಲ್ಲ ರೀ, ಒಂದು 1/4 ಫುಟ್ ಸರ್ ಭೂಮಿ ಒಳಗೆ ಹೋಗಿಬಿಡ್ತಾರೆ ಎಲ್ಲ ಸಫಿಷಿಯಂಟ್. ಇಲ್ಲಿಂದ 1 ಕಿಲೋಮೀಟರ್ ಮುಂದೆ ಹೋಗಿ ಭಾವಿಗಳು ನೀರು ಆತಾವ್ರಿ, ಅವ್ರು ಅವ್ರು ಭಾವಿಯೊಳಗೆ ಬರ್ತದೆ ಹೇಳ್ತಾರೆ ಅವರು. ನಮ್ಮ ಬಾಯಿಂದ 1 ಕಿಲೋಮೀಟರ್ ಮುಂದೆ ಹೋಗಿ ಅವ್ರು ಭಾವಿಗಳು ನೀರು ತುಂಬ್ತಾವ್ರಿ, ಅಲ್ಲಿ ಭೂಮಿಯೊಳಗೆ ಪಾತಾಳಿ ಹೋಗಿಬಿಡ್ತಾರೆ ಸರ್. ಅದರಿಂದ ಭಾಳ ಅನುಕೂಲ ಆಗಿದೆ ರೀ.
1: ಶಿವಪುತ್ರ ಅವರ ಅಂದಾಜು ಈಗೇನು ಇಷ್ಟೆಲ್ಲ ವ್ಯವಸ್ಥೆ ಮಾಡಿರಿ ನೀರು ಸಂಗ್ರಹದ್ದು, ಎಷ್ಟು ಖರ್ಚು ಬಂದದ, ಏನು ಅದ್ರ ಬಗ್ಗೆ ಏನಾದರೂ ಹೇಳ್ಬೋದಾ?
0: ಸರ್, ಖರ್ಚಿನ ಬಗ್ಗೆ ಹೇಳ್ಬೋದು ಸರ್, ಆದರೆ ನಾವು ಅಷ್ಟೊಂದು ರೈತರಾದ ಕಾರಣ ನಾವು ಯಾವ ಲೆಕ್ಕಾಚಾರ ಇಟ್ಟಿರಿ ಸರ್. ಆದರೆ ಸುಮಾರು ಖರ್ಚು ಬಂದಿದೆ ಸರ್ ನಮಗೆ. ಖರ್ಚು ಲೆಕ್ಕಾಚಾರ ಮಾಡಲಾದೇ ವ್ಯವಸಾಯ ಮಾಡೀವಿ ಸರ್ ನಾವೀಗ. ಮತ್ತು ಈಗ ನಾವು ಈ ವ್ಯವಸಾಯದಿಂದ ಸ್ವಲ್ಪ ನಮಗೆ ತೊಂದರೆ ಇದೆ ಸರ್ ಈಗ. ಯಾಕಂತಂದ್ರೆ ನಾವು ನೀರು ಕಟ್ಟಬೇಕಪ್ಪ ಅಂತ ಒಂದು ಬೆಳೆ ನಮ್ಗೆ ಲಾಸ್ ಆಗುತ್ತೆ ಸರ್. ನೀರು ನಮ್ಮ ತೋಟದಾಗ ಕಟ್ಟಬೇಕಪ್ಪ ಒಂದು ಬೆಳೆ ಲಾಸ್ ಆಗುತ್ತೆ ನಮಗೆ. ಅಂದ್ರೆ ನಾವೀಗ ಒಂದು 15 ದಿನ 20 ದಿನ 5 ತಿಂಗಳ ನೀರು ಕಟ್ಟಿದಾಗ ನಮಗೆ ಇಂಪ್ರೂವ್ ಆಗುತ್ತೆ ಸರ್. ಇದರಂತೆ ಮ್ಯಾಗಿನ ರೈತರಿವೆ ಸ್ವಲ್ಪ ನಿಮ್ಮಲ್ಲಿ ಬಿ ಕಟ್ಟಿ ನೀರ ಒಮ್ಮೆ ಸೋರಿ ಬಿಡಬೇಡ ನೀರ ಈ ಥರ ಹೇಳ್ಕೊಂಡು ನಮ್ಮ ಬಳಿ ಲಾಸರ ಉಪಯೋಗ ಇಲ್ಲ, ನೀವು ಆಮ್ಯಾಗ ಬಿಡಕತ್ತೆ ಹಿಂಗೆಲ್ಲ ಮಾಡಿ ಒಂದು 15 ದಿನ 1 ತಿಂಗಳ ದಿನ ಹಿಂಗೆ ನೀರು ಕಟ್ಟಿ ಕಟ್ಟಿ ನೀರು ಸಪ್ಲೈ ತೊಗೊಂಡು ಹಿಂಗೂ ವ್ಯವಸ್ಥೆ ಮಾಡಿದೆ ಸರ್. ಅದನ್ನ ಸ್ವಲ್ಪ ನಮಗೆ ತೊಂದರೆ ಆಗಿದೆ. ಆರ್ಸದ ನಮಗೆ ಮ್ಯಾಗಿನ ಭೂಮಿಗೆ ಅನುಕೂಲ ಜಾಸ್ತಿ ಆಗಿದೆ ಸರ್. ಈಗ ನಮಗೆ 6 ಎಕರೆ 8 ಎಕರೆ ತೊಂದರೆ ಇದ್ದರಿಂದ ನಮಗೆ 10 ಎಕರೆ ಲವಣಿಗೆ ಇಂಪ್ರೂವ್ ಆಗಿಬಿಟ್ಟೆ ಸರ್. ಅದರಿಂದ ನಾವು ಯಾವ ಲೆಕ್ಕಾಚಾರ ಸರ್ ಮಾಡಿಲ್ಲ. ಎಷ್ಟು ಲಾಸ್ ಬಂದರೂ ನಾವು ಅದು ವಿಚಾರ ಮಾಡಿದ್ದು ಸರ್, ಯಾಕಂದ್ರೆ ಜಾಸ್ತಿ ನಮ್ಗೆ ಇನ್ಕಮ್ ಆದ್ರಿಂದ ನಾವು ಭಾಳ ಲೆಕ್ಕಾಚಾರ ಇಟ್ಟಿದ್ದೀವಿ ಸರ್.
1: ಅಡ್ಡಿ ಇಲ್ಲ, ಅಂದ್ರೆ ಸಮಸ್ಯೆಗಳಿದ್ರೂ ಸಹಿತ ಅದನ್ನು

0: ನೀವು ಗಣನೆಗೆ ತಗೊಂಡಿಲ್ಲ ಅದನ್ನು, ಸಮಸ್ಯೆ ಇದ್ರೂ ಅದನ್ನು ಒಂದು ಸಹಕಾರದಿಂದ ಅದನ್ನು ಸಾಲ್ವ್ ಮಾಡ್ಕೊಳ್ತಾ ಇದ್ದೀರಿ, ಬಗೆಹರಿಸ್ತಾ ಇದ್ದೀರಿ. ಈಗ ಏನೇನು ಬೆಳೆಗಳು ಮುಖ್ಯವಾದಂತಹ ಬೆಳೆಗಳು ತಾವು ಬೆಳೀತಾ ಇದ್ದೀರಿ ನೀರಿನಿಂದ?
1: ಸರ್, ಒಂದೆರಡು ಎಕರೆ ಕಬ್ಬು ಅದ ರೀ. ನಮ್ಮ ಮೊದಲ ಅತಿ ಹೆಚ್ಚು ಆದ್ಯತೆ ಅಂದ್ರೆ ನಮ್ಮದು ಉಳ್ಳಾಗಡ್ಡಿ ರೀ, ಬೆಳ್ಳುಳ್ಳಿ, ಆನಂತರ ಕಡ್ಲಿ ಹೆಚ್ಚು ಬೆಳಿತೀರಿ ಸರ್. ಕಡ್ಲಿ ಭಾಳ ಹೆಚ್ಚು ಬೆಳಿತೀವಿ ರೀ. ಇವಾಗ ಕಬ್ಬು ಒಂದೆರಡು ಎಕರೆ ರೀ. ಈಗ ಅಂದ್ರೆ ಈಗ ಅಂತರ್ ಬೇಸಾಯದೊಳಗೆ ನಾವು ಹತ್ತಿ ಮಾಡ್ತೀರಿ, ಭಾಳ ಹತ್ತಿ ಭಾರಿ ಬೆಳಿತದೆ ರೀ. ಸುರ್ಪಾನ ಬೆಳಿತೀನಿ ರೀ, ಮಳೆಗಾಲ ರೀ, ಸೂರ್ಯಕಾಂತಿ ರೀ. ಇದು ಈ ಥರ ಬೆಳೆಯಲ್ಲ, ಎಲ್ಲ ಥರ ಬೆಳೆ ಬೆಳಾಡ್ತೀವಿ ರೀ. ಅಂದ್ರೆ ಈ ಹೆಚ್ಚಾನ ಹೆಚ್ಚರಿ ಈಗ ಶ್ರೀಗಂಧ ಗಿಡ ಮತ್ತು ಬಾಳೆ ಗಿಡ ಇವು ಈಗ ಭಾಳ ತೊಗೊಂಡಿದ್ದೇವೆ ರೀ. ಎಲ್ಲ ನಮ್ದು ಇದು ಡ್ರಿಪ್ ಮುಖಾಂತರ ಮಾಡ್ತಾರಲ್ಲ, ಒಂದು 8 ಎಕರೆ ನಮ್ಮ ಡ್ರಿಪ್ ಅದ ಸರ್. ಎಲ್ಲ ಡ್ರಿಪ್ಪಿಂದ ಹೆಚ್ಚು ಆದ್ಯತೆ. ಕಡ್ಲಿ ಹೆಸರು ಡ್ರಿಪ್ ಮ್ಯಾಗ್ರಿ, ಉಳ್ಳಾಗಡ್ಡೆ ಹೆಸರು ಡ್ರಿಪ್ ಮ್ಯಾಗ್ರಿ, ತೊಗರಿ ಮಾಡಿದ್ರೆ ಡ್ರಿಪ್ ಮ್ಯಾಗ್ರಿ, ಅಂದ್ರೆ ಕಬ್ಬು ಮಾಡಿದ್ರೆ ಡ್ರಿಪ್ ಮ್ಯಾಗ್ರಿ. ಇವೆಲ್ಲ ಡ್ರಿಪ್ಪಿನ ಮುಖಾಂತರ ಮಾಡ್ತೇವೆ. ನೀನು ನಮ್ಗೆ ಇಡೀ 13 ಎಕರೆ ತೊಯ್ತಾರೆ ರೀ ಡ್ರಿಪ್ ಮುಖಾಂತರ ಬೆಳೆ ನಮ್ಮದು. ಮತ್ತು ಡ್ರಿಪ್ ಮುಖಾಂತರ ಮಾಡೋದ್ರಿಂದ ಬೆಳೆನ ಉತ್ಪನ್ನ ಚಲೋ ಬರ್ತಾರೆ ಸರ್.
0: ಅಡ್ಡಿಲ್ಲ, ನೀರನ್ನು ನೀವು ಬಳಸ್ಕೊಳ್ತಾ ಇದ್ದೀರಿ, ಆದರೆ ನೀರನ್ನು ಯಾವ ರೀತಿ ಬಳಸ್ಕೋಬೇಕು ಅನ್ನುವಂಥದ್ದನ್ನು ತಾವು ಯಾರಾದರೂ ತಜ್ಞರ ಜೊತೆಗೆ ಸಂಪರ್ಕ ಮಾಡಿ ನೀರು ಈ ಟೈಮಿಗೆ ಬಿಡಬೇಕು, ಈ ಬೆಳೆಗೆ ಇಷ್ಟೇ ಬಿಡಬೇಕು ಅನ್ನುವಂಥದ್ದು ಏನಾದರೂ ಆ ವಿಚಾರವನ್ನು ಕಲ್ಕೊಂಡಿರಿ
1: ಸರ್? ನಮ್ಮ ಸ್ವಂತ ಟೆಕ್ನಿಕ್ ಪ್ರಕಾರ ಯಾವ್ಯಾವ ಬೆಳೆ ಎಷ್ಟೆಷ್ಟು ಬಿಡಬೇಕು ಅನ್ನೋ ನೀರು ನಮ್ಗೆ ಡ್ರಿಪ್ ಮುಖಾಂತರ ಬಿಡ್ತೇವೆ ರೀ. ನಮ್ಮದು 10 ದಿವ್ಸಕ್ಕೆ ಕಡ್ಲಿ ಬಿಡ್ತೇವೆ ರೀ, 8 ದಿವ್ಸಕ್ಕೆ ಉಳ್ಳಾಗಡ್ಡಿ ಬಿಡ್ತೇವೆ ರೀ. ಈ ಥರ ನಮ್ಮದು, ಆದರೆ ಬೆಳೆ ಮತ್ತು ಫಸ್ಟ್ ಕ್ಲಾಸ್ ಬರ್ತಾರೆ ರೀ. ನಮ್ಮ ಸ್ವಂತ ಟೆಕ್ನಿಕ್ ಮ್ಯಾಗ ಮಾಡಿದ್ದೇವೆ ರೀ. ಕೆಲವೊಂದ್ಸಲ ನಮ್ಮ ಸರ್ ಪಟ್ಟಣ ಸರ್ ಸರ್ ಧಾರವಾಡಕ್ಕೆ ತೊಯ್ದು ಅಲ್ಲಿ ಅಧಿಕಾರಿಗಳು ಭೇಟಿ ಮಾಡಿಸಿನೂ ಹೇಳ್ಯಾರ ರೀ. ಆದರೆ ಆ ಭೂಮಿ ವಾತಾವರಣಕ್ಕೆ ನಮ್ಮ ಒಂದು ವಾತಾವರಣಕ್ಕೆ ಅವ್ರು ಹೇಳೋ ಪ್ರಕಾರ ನಮಗೆ ಹೊಂದಾಣಿಕೆ ಆಗಲ್ಲ ಸರ್. ಅಲ್ಲಿ ಅವರು ಮಲೆನಾಡಿನ ಕಡೆ ಸರ್ ಸಮೀಪ ಬರ್ತಾರೆ, ನಾವು ಅಗದಿ ಬಿಸಿಲು ಭೂಮಿ ಜಾಸ್ತಿ ರೀ. ನಮ್ಗೆ ನಮಗೆ ನೀರು ಜಾಸ್ತಿ ಬೇಕಾಗ್ತಾರೆ ಸರ್. ಅವ್ರು ಹೇಳೋ ಪ್ರಕಾರ ನಮ್ಮಲ್ಲಿ ನೀರಿಗೆ ಅದಕ್ಕೆ ಹೊಂದಾಣಿಕೆ ಆಗಲ್ಲ ಸರ್. ನಮ್ಮ ಸ್ವಂತ ಇದ್ರ ಮ್ಯಾಗೆ ನಾವು ಮಾಡಿಕ್ಸಂದ್ರೆ ಬೆಳಿತಕ್ಕೋದೇವ್ರು.
0: ಈಗ ಉತ್ಪನ್ನ ಏನು ಬರ್ತದೆ ಅದನ್ನು ಮಾರಾಟ ಮಾಡುವಂಥದ್ದು, ಆಮೇಲೆ ಸಾಗಾಟ ಮಾಡಿ ಪೇಟೆಗೆ ಒಯ್ಯುವಂಥದ್ದು ಯಾವ ರೀತಿ ಮಾಡ್ತಾ ಇದ್ದೀರಿ? ಯಾಕಂತಂದ್ರೆ ತಮ್ಮದು ಚಡಚಣದಿಂದ ಸುಮಾರು 8-9 ಕಿಲೋಮೀಟರ್ ದೂರ ಇರುವಂಥ ಒಂದು ಹೊಲ, ಇಲ್ಲಿಂದ ಅಲ್ಲಿ ತೊಗೊಂಡು ಹೋಗಬೇಕು ಅಂತಂದ್ರೆ ಸಾಗಾಟನೂ ಒಂದು ಸ್ವಲ್ಪ ಮುಖ್ಯವಾದಂಥ ಒಂದು ವಿಚಾರ ಅಂತ ಹೇಳಿ ಹೇಳ್ಬೋದು. ಹಿಂಗೆ ಪೂರಾ ಒಳಗಿರೋದ್ರಿಂದ ಹೊಲ, ಯಾವ ರೀತಿ ನೀವು ಇದ್ರ ಬಗ್ಗೆ ವಿಚಾರ ಮಾಡ್ತಾ ಇದ್ದೀರಿ, ಯಾವ ರೀತಿ ನಿಮ್ಮ ಅನುಭವ ಅದ?
2: ಸರ್, ನಮಗೆ ಸ್ವಲ್ಪ ತೊಂದರೆ ಆಗೋದು ಸಜ್ಜಿಗೆ ಸರ್, ಯಾಕಂದ್ರೆ ಒಳಗಿದ್ದರಿಂದ. ಆದರೆ ನಾವು ರಾಶಿ ಆದ ತಕ್ಷಣ ವ್ಯಾಪಾರ ಮಾಡೋದು ಸರ್. ನಾವು ಸ್ಟೋರೇಜ್ ಮಾಡಿ ಇಲ್ಲಿ ಮತ್ತು ತೋಟದಲ್ಲಿ ಇಟ್ಟು ಸ್ವಲ್ಪ ಈ ವಾಹನ ಮುಖಾಂತರ, ಟ್ರ್ಯಾಕ್ಟರ್ ಮುಖಾಂತರ ಚಡ್ಚಣ ಅಥವಾ ಬೀಜ ಹತ್ತಿ ಇಂಥ ಸ್ವಲ್ಪ ಬಿಜಾಪುರ ಹೋಗ್ಬೋದು ಸರ್. ನಾವೆಲ್ಲ ಬಿಜಾಪುರ ಕೊಡ್ತೀವಿ, ಉಳ್ಳಾಗಡ್ಡಿ ಸೋಲಾಪುರ ಕೊಡ್ತೀವಿ. ಈ ಥರ ನಮ್ಮ ಕಡ್ಲೆಗಡ್ಡಿ ಸ್ವಲ್ಪ ಎಲ್ಲ ಇವೆಲ್ಲ ಚಡ್ಚಣ ಸ್ವಲ್ಪ ಟೈಮಿಂಗ್ ಸಮಯ ತೊಗೊಂಡು ಸ್ವಲ್ಪ ಎಲ್ಲ ಟ್ರ್ಯಾಕ್ಟರ್ ಮುಖಾಂತರ ಒಂದು ಸ್ವಲ್ಪ ದೂರ ಆರಿಸೋದಕ್ಕೂ ನಾವು ಸಹಕಾರದಿಂದ ವೈದ್ಯಕಿಸಿಂದ ಕೊಡ್ತೇವೆ ಸರ್. ಅದನ್ನು
0: ಈಗ ಶ್ರೀಗಂಧ ನಾವು ಬೆಳೆಸಿವೆ ಅಂತ ಅನ್ನುವಂಥ ಮಾತನ್ನು ಹೇಳಿದ್ರಿ, ಅದನ್ನು ನಾವು ನೋಡಿದ್ವಿ ಕೂಡ, ಸಣ್ಣ ಅದಾವೆ ಏನ ಸಸಿಗಳು. ಈ ವಿಚಾರ ಹೆಂಗೆ ಬಂತು, ಶ್ರೀಗಂಧ ಬೆಳಿಬೇಕು ಅನ್ನುವಂಥದ್ದು ಹೆಂಗೆ ಗೊತ್ತಾಯ್ತು ನಿಮಗೆ?
1: ಶ್ರೀಗಂಧ ಬೆಳಿಬೇಕಂದ್ರೆ ಸರ್, ಇಲ್ಲಿ ನಮ್ಮಲ್ಲಿ ಶಿರೋಣದಾಗ ಒಬ್ರು ಮಾಡಿದ್ದಾರೆ, ಅಲ್ಲಿ ಹೋಗಿದ್ದೇವ್ರ ಮನೋರು ಹೋಗಿದ್ದಾರೆ ರೀ. ನೋಡಿ ಕಿಶನ್ ನಾವು ಮಾಡಬೇಕು, ಯಾಕೆ ಮಾಡಬಾರ್ದು ಅತ್ತಿ ಸಂದ ಅಂದ್ರೆ, ಅನಂತರ ನಾವು ಮಾಡಬೇಕಿದ್ರೆ ಮೊದಲು ಹೋದ ಸಲ 250 ಹಚ್ಚಿದ್ರು ಸರ್, 250 ಹಚ್ಚಿದ್ದೇವೆ ರೀ. ಮತ್ತೆ ಇನ್ನೊಂದೇ ಎಕರೆ ಮಾಡಬೇಕು ಜಾಸ್ತಿ ಇದ್ರೆ ಈಗ 500 ಬಡ್ಡಿ ಮಾಡಿವ್ರಿ ಸರ್. 500 ಬಡ್ಡಿ ಮಾಡಿ ಕಿಶಂದ್ರೆ ಅದು 15 ವರ್ಷ ಪೀಕ್ರಿ ಸರ್. 15 ವರ್ಷಕ್ಕೆ ಆದಾಯ ಬರ್ತದೆ ಅಂತ ಕಿಶಂದ್ರೆ ಮಾಡೀವಿ ರೀ. ಅದನ್ನೇನು ಅಷ್ಟೊಂದು ನಮ್ಗೇನ ಅದ್ರದ್ದು ಬದಲು ಹೆಚ್ಚಿನ ಮಾಹಿತಿ ಇಲ್ಲ ರೀ. ಅದನ್ನು ಮಾಡೋ ಇವತ್ತಿಗೆ ಪ್ರಯತ್ನ ಮಾಡಿ ಮಾಡಿದೇವೆ ರೀ. ಅಷ್ಟೊಂದು ಭಾಳ ಅದರದ್ದು ಮಾರ್ಕೆಟ್ ಅದ ಅಂತ ಹೇಳ್ರಿ. ನಮ್ಮ ಹುಡುಗ ಸ್ವಲ್ಪ ಮ್ಯಾಗ ಆ ಕಡೆ ಕಡೆ ರೀಗಾಡ್ತಾನೆ ಸ್ವಲ್ಪ ಹೇಳಿದ್ರೆ 16,000 ರೂಪಾಯಿ ಕಿಲೋ ಮಾರ್ತದೆ, 15,000 ರೂಪಾಯಿ ಕಿಲೋ ಮಾರ್ತದೆ. ಅದು ಎಷ್ಟೇ ಮಾರಲಿ ನಮ್ಮ ಭೂಮಿಗೆ ಫಲವತ್ತಾದಂಥ ತಪ್ಪಲು ಸಿಗುತ್ತದೆ ರೀ. ಮತ್ತು ಗಿಡಗಂಟಿದಿಂದ ಆಕರ್ಷಣೆ ಅಂತ ಒಂದು ವಾತಾವರಣ ಚೇಂಜ್ ಆಗ್ತದೆ ಅನ್ನೋ ಉದ್ದೇಶದಿಂದ ಮಾಡಿದ್ದಾರೆ ಮಾಡೋದ್ರೆ. ಈಗ
0: ಈ ಬಗ್ಗೆ ಏನು ಅರಣ್ಯ ಇಲಾಖೆಯವರಿಂದ ಏನಾದರೂ ತಾವು ಅವ್ರಿಗೆ ಹೋಗಿ ಸಂಪರ್ಕ ಮಾಡಿ ಇದ್ರ ಬಗ್ಗೆ ಏನಾದರೂ ವಿಚಾರ ವಿನಿಮಯ ಮಾಡಿರಿ?
1: ಹಾಂ, ಮಾಡೀನಿ ಸರ್. ಇಲ್ಲಿ ಆಲಮಟ್ಟಿ ಹೋಗಿ ಕಿಶಂದ್ರೆ ಅಲ್ಲಿ ಫಾರ್ಮದಲ್ಲ ರೀ, ಅಲ್ಲಿ ಅವ್ರಿಗೆ ಮಾಹಿತಿ ಕೇಳ್ಕೊಂಡಿದ್ದಾರೆ. ಈ ಥರ ಮಾಡಿರಿ, ಈ ಗಿಡ ಹಿಂಗೆ 12 ಫುಟ್ಗೆ ಒಂದು ಹಚ್ಚಬೇಕು, ಈ ಥರ ಮಾಡಬೇಕು ಎಲ್ಲ ಹೇಳ್ಯಾರ ಸರ್. ಆ ಪ್ರಕಾರ ಮಾಡೀವ್ರಿ. ಒಳಗೆ ಈಗ 5-6 ವರ್ಷ ಬೆಳೆನೂ ಬರ್ತಾರೆ ಸರ್. ಈಗ ಶ್ರೀಗಂಧ ಗಿಡ ದೊಡ್ಡೋಗೋತಕ್ಕ ನಮ್ಗೆ ಈಗ ಸುರ್ಪನ್ನ, ಉಳ್ಳಾಗಡ್ಡಿ, ಶೇಂಗಾ ಹಿಂಗೆಲ್ಲ ಬೆಳೆನೂ ಬೆಳ್ಕೋತೀವಿ ರೀ. ಅದರದ್ದೇನು ತೊಂದರೆ ಇಲ್ಲ, ಬೆಳೆ 2 ಥರ ಬೆಳೆಯೋದ್ರಿ ಸರ್. ಅದರಿಂದ ಲಾಭ ಆಗಿದೆ ರೀ.
0: ಈಗ ಇಷ್ಟು ದೊಡ್ಡ ಕೃಷಿ ಮಾಡಬೇಕು ಅಂತಂದ್ರೆ ಸಾಕಷ್ಟು ಜನರು ಬೇಕಾಗ್ತಾರೆ, ಕೂಲಿ ಕಾರ್ಮಿಕರು ಬೇಕಾಗ್ತಾರೆ. ಯಾವ ರೀತಿ ತಾವು ತಮ್ಮ ಕುಟುಂಬದೊಳಗೆ ಏನು ಸದಸ್ಯರಿದ್ದಾರೆ, ಎಲ್ಲರೂ ತೋಟದೊಳಗೆ ಕೆಲಸ ಮಾಡ್ತಾ ಇದ್ದಾರೆ, ಅದ್ರ ಜೊತೆಗೆ ಕೂಲಿ ಕಾರ್ಮಿಕರದ್ದು ಅದನ್ನೇ ಹೆಂಗೆ ಮಾಡ್ತಾ ಇದ್ದೀರಿ ನೀವು?
2: ಸರ್, ನಾವು ಸ್ವಂತ ದುಡಿಮೆ ಸರ್ ನಮ್ಮದೇ. 1 ಪಾಯಿಂಟ್ ನಮ್ಮಲ್ಲಿ ನಾವು ಎಲ್ಲರೂ ಮನೆಯಲ್ಲಿ ದುಡಿತಾ ಇದ್ದೇವೆ. ಆದರೆ ನಮಗೆ ಸಮಸ್ಯೆ ಬಂದಾಗ ನಾವು ಎಲ್ಲ ಲೇಬರ್ ತೊಗೊಂಡು ಅವ್ರ ಸಹಕಾರದೊಂದಿಗೆ ಇವೆಲ್ಲ ಕೆಲಸ ನಾವು ಮಾಡ್ತಾ ಇದ್ದೇವೆ ಸರ್. ಈಗ ಯಾಕಂದ್ರೆ ನಮ್ಗೆ ನಮ್ಮ ಮ್ಯಾಗಿಟ್ಟಂಥ ಜನ ಪ್ರೀತಿ ಭಾಳ ಸರ್. ನಾವು ಯಾವ ಟೈಮಿಗೆ ಕರಿತೇವೋ ಆ ಟೈಮಿಗೆ ನಮ್ಮ ಜನ ಸಹಕಾರ ಮಾಡ್ತಿದ್ದಾರೆ. ಯಾಕಂದ್ರೆ ನಾವು 10 ಜನರಿಗೆ ಸಹಕಾರ, ಈ ನೀರಿನ ಸಮಸ್ಯೆ ಇರಲಿ ಅಥವಾ ಯಾವುದೇ ಸಮಸ್ಯೆಗೆ ಸಹಕಾರಕ್ಕೆ ನಾವು ಒಪ್ಪಂದ ಮಾಡೋ ಸಂಬಂಧ ನಮಗೆಲ್ಲರೂ ಸಹಕಾರ ಸಿಕ್ಕಿದೆ. ಮತ್ತು ಈಗ ಗಿಡಗಂಟಿ ಮಾಡೋದ್ರಿಂದ ನಮ್ಗೆ ಸ್ವಲ್ಪ ಔಷಧ ಕಡಿಮೆ ಆಗ್ಬೋದು, ಔಷಧ ಕೆಲಸ ವರ್ಕ್ ಇವೆಲ್ಲ ಕಡಿಮೆ ಆಗುತ್ತೆ ಅನ್ನೋ ಉದ್ದೇಶದಿಂದ ಈ ಗಿಡಗಂಟಿ ಸಹ ಮಾಡಕತ್ತೀವಿ ಸರ್. ಇನ್ನು ಮುಂದೆ ಕೆಲವೊಂದು ದಿವಸದಲ್ಲಿ ಮತ್ತೆ ಬೇರೆ ಗಿಡಗಂಟಿ ಮಾಡ್ಬೋದು ಅಂತ ವಿಚಾರ ಸರ್ ನಮ್ಮಲ್ಲಿ. ಅದು
0: ಸಹಕಾರ ಅಂತಂದ ಕೂಡಲೇ ಒಂದು ವಿಚಾರ ಬಂತು, ಏನಪ್ಪ ಅಂತಂದ್ರೆ ನಮ್ಮ ರೈತರು ಏನು ನೀರಾವರಿ ಒಳಗೆ ನೀವು ಏನು ಕೂಡಿ ಕೆಲಸ ಮಾಡ್ತಾ ಇದ್ದೀರಿ, ಭಾಳ ಸಂತೋಷ ಅನ್ನುವ

0: ವಿಚಾರ ಹೇಳಿದೆ. ಅದೇ ರೀತಿಯಾಗಿ ಏನು ಕೃಷಿ ಕಾರ್ಯಗಳದಾವ, ಪ್ರತಿಯೊಂದು ಕೃಷಿ ಕಾರ್ಯದೊಳಗೆ ರೈತರು ಒಬ್ರಿಗೊಬ್ರು ಕೂಡಿಕೊಂಡು ಕೆಲಸ ಮಾಡಿದ್ರೆ ನಿಮ್ಮ ಶ್ರಮನೂ ಕಡಿಮೆ ಆಗ್ತದೆ, ಚಿಂತೆ ಕಡಿಮೆ ಆಗ್ತದೆ, ಆಮೇಲೆ ನಿಮ್ಮ ಖರ್ಚು ಭಾಳ ಕಡಿಮೆ ಆಗ್ತದೆ, ಮತ್ತು ಬೇರೆಯವ್ರ ಮೇಲಿನ ಅವಲಂಬನೆ ಕಡಿಮೆ ಆಗ್ತದೆ. ಇಂಥ ವಿಷಯಕ್ಕೆ ಬಂದಾಗ ಯಾವ ರೀತಿ ನಿಮ್ಮ ಸುತ್ತಮುತ್ತಲು 20-25 ಜನ ರೈತರು ಇದ್ದಿರ್ತಾವೆ, ಎಲ್ಲರೂ ಕೂಡಿ ಕೆಲಸ ಮಾಡ್ತಾ ಇದ್ದೀರಿ?
1: ಸರ್, ನಾವು ಈಗ ನಮ್ಮ ರೈತರನ್ನ ಒಂದು ಕೂಡ ಡಿಸ್ಕಸ್ ಮಾಡ್ತೀವಿ ಸರ್, ಎಲ್ಲ ಪ್ರತಿಯೊಂದು ಯಾವುದೇ ತೊಂದರೆ ಬಂದರೂ ಅದಕ್ಕೊಂದು ಸಹಕಾರ ಮಾಡ್ಕೋತೀವಿ ಸರ್, ಒಂದು ಕೆಲಸ ಬಂದರೂ ಸಹಕಾರ ಮಾಡ್ತೀವಿ ಸರ್. ಈಗ ನಮ್ಮದೊಂದು ಏನು 25-30 ಜನ ರೈತರು ಒಕ್ಕಟ್ಟು ಅನ್ನೋದಲ್ಲ ಸರ್, ಈ ಒಕ್ಕಟ್ಟು ಅನ್ನೋದ್ರಿಂದ ನಮಗೆ ಈಗ ಇಂಪ್ರೂವ್ ಆಗಿದೆ ಸರ್. ನಮಗೆ

0: ಪ್ರತಿಯೊಂದು ಯಾವುದೇ ತೊಂದರೆ ಬಂದರೂ ಅದಕ್ಕೊಂದು ಸಹಕಾರ ಮಾಡ್ಕೋತೀವಿ ಸರ್. ಒಂದು ಕೆಲಸ ಬಂದರೂ ಸಹಕಾರ ಮಾಡ್ತೀವಿ ಸರ್. ಈಗ ನಮ್ಮದೊಂದು ಏನು 25-30 ಜನ ರೈತರು ಒಕ್ಕಟ್ಟು ಅನ್ನೋದಲ್ಲ ಸರ್, ಈ ಒಕ್ಕಟ್ಟು ಅನ್ನೋದ್ರಿಂದ ನಮಗೆ ಈಗ ಇಂಪ್ರೂವ್ ಆಗಿದೆ ಸರ್. ನಮಗೆ ಸಹಕಾರ ಭಾಳ ಸರ್, ಅವ್ರಿಗೆ ನಾವು ನಮಗೆ ಅವ್ರಿಗೆ ಇದು ಒಂದೇ ಅಲ್ಲ ಸರ್, ಎಲ್ಲ ಪ್ರತಿಯೊಂದು ವಿಚಾರದಲ್ಲಿಯೂ ನಾವು ಒಂದಕ್ಕೊಂದು ಸಹಕಾರ ಒಂದಿಗಿದ್ದೇವೆ ಸರ್. ಅದರಿಂದ ಈಗ ಸಹಕಾರ ಇದ್ದರಿಂದ ಅಥವಾ ಒಕ್ಕಟ್ಟು ಇದ್ದರಿಂದ ಶೇತ್ಕಿ ಜೀವನದೊಳಗೆ ಒಳ್ಳೆಯ ಮಾರ್ಗ ಸಿಗ್ತದೆ ಅಂತ ನಮ್ಮ ಅಭಿಪ್ರಾಯ ಸರ್.
1: ಅಪ್ಪ ಸಾಹೇಬರ, ಈಗ ನೋಡ್ರಿ, ಒಂದು ವರ್ಷದ ಅವಧಿಯೊಳಗೆ ಸಾಕಷ್ಟು ಬೆಳೆಗಳನ್ನು ತಾವು ಬೆಳೀತಾ ಇದ್ದೀರಿ. ಇಂಥ ಒಂದು ಸನ್ನಿವೇಶದೊಳಗೆ ನಾವು ಆದಾಯದ ಲೆಕ್ಕ ಇಡೋದು ಕೂಡ ಭಾಳ ಮುಖ್ಯ ಆಗ್ತದೆ. ಒಂದು ವರ್ಷದ ಅವಧಿ ಒಳಗೆ ಈ ಒಂದು ಎಕರೆಯಿಂದನೇ ನಾವು ಲೆಕ್ಕ ಹಾಕೋಣ, ಒಂದು ಎಕರೆಗೆ ತಾವು ಎಷ್ಟು ಆದಾಯ ಬರ್ತಾ ಇದೆ ಸರಾಸರಿಯಾಗಿ? ಒಂದು ವರ್ಷ ಹೆಚ್ಚಾಗ್ತದೆ, ಒಂದು ವರ್ಷ ಕಡಿಮೆ ಆಗ್ತದೆ, ಒಂದು ಸರಾಸರಿ ಆದಾಯ ಒಂದು ಎಕರೆಯಿಂದ ತಾವು ಎಷ್ಟು ತೊಗೊಳ್ತಾ ಇದ್ದೀರಿ?
0: ಸರ್, ಒಂದು ಎಕರೆಗೆ ಆದಾಯಕ್ಕೆ ನಾವು 80-1 ಲಕ್ಷ ರೂಪಾಯಿ ತೊಗೋತೇವೆ ಸರ್. 13 ಎಕರೆ ಜಮೀನದಲ್ಲಿ 11-12 ಲಕ್ಷ ರೂಪಾಯಿ ಇನ್ಕಮ್ ತೊಗೋತೇನೆ ಸರ್. 11-12 ಲಕ್ಷ. ಈ ಹತ್ತಿ ಮಾಡೇನಿ, ಒಂದು ಎಕರೆ 5 ಕ್ವಿಂಟಲ್ ಆಗಟ್ಟು ಬಿಡಿಸಿಟ್ಟೇನಿ ಸರ್. ಇನ್ನೂ ಒಂದು 6-7 ಕ್ವಿಂಟಲ್ ತಗ ಹತ್ತಿ ಮಾಡ್ತದೆ ರೀ, ಅಂದ್ರೆ ಒಂದು 12 ಕ್ವಿಂಟಲ್ 13 ಕ್ವಿಂಟಲ್ ಹತ್ತಿ ಮಾಡ್ತದೆ ರೀ. 1 ಲಕ್ಷ ರೂಪಾಯಿ ನಮ್ಗೆ ಆದಾಯ ಆಯ್ತು ರೀ ಸರ್.
1: ಅಡ್ಡಿಲ್ಲ, 1 ಎಕರೆಗೆ 1 ಲಕ್ಷ, ಇದು ಸರಾಸರಿ ಆದಾಯ ನೀವು ಹೇಳ್ತಾ ಇರುವಂಥದ್ದು?
0: ಹೌದು ಸರ್, ಸರಾಸರಿ ಆದಾಯ ರೀ. ನಾವು 1 ವರ್ಷಕ್ಕೆ ಅಂದ್ರೆ ನಾವು 2-3 ಪೀಕ್ ಬೆಳೆ ಮಾಡ್ತೀವಿ ರೀ ಸರ್. ಈಗ ಮಳೆಗಾಲದೊಳಗೆ ಸುರ್ಪರ್ ಮಾಡ್ಕೋತೇವೆ ರೀ, ಉದ್ದು ಮಾಡ್ಕೋತೇವೆ ರೀ, ಉಳ್ಳಾಗಡ್ಡೆ ಮಾಡ್ಕೋತೇವೆ ರೀ. ಹಿಂಗಾರಿ ಒಳಗೆ ನಾವು ಹಿಂಗಾರಿ ಬರ್ತದೆ ಮತ್ತೆ ಹಿಂಗಾರಿ ಒಳಗೆ ಕಡ್ಲಿ, ಕಬ್ಬ ಮತ್ತು ಇವೆಲ್ಲ ಮುಷ್ಕಿನ ಜೋಳ ಹಿಂದೆಲ್ಲ ಬೆಳ್ಕೋತೀವಿ ರೀ. ಹಿಂಗೆ 2 ಬೆಳೆ ಪೇಗ ತೆಗೆಯೋದ್ರಿಂದ ನಮಗೆ ಸರಾಸರಿ ಒಳಗೆ 1 ಎಕರೆಗೆ 1 ಲಕ್ಷ ರೂಪಾಯಿ ಆದಾಯ ಕೊಡ್ತಾರೆ ಸರ್.
1: ಈಗೇನು ಈ ಒಂದು ಆದಾಯದ ಇದ್ರ ಬಗ್ಗೆ ನಿಮಗೆ ತೃಪ್ತಿ ಅದಾನ, ಅಥವಾ ಇನ್ನೂ ಇದರೊಳಗೆ ನಾವು ಬದಲಾವಣೆ ಮಾಡ್ಬೋದು, ಹೆಚ್ಚು ಮಾಡ್ಬೋದು, ಅಭಿವೃದ್ಧಿ ಮಾಡ್ಬೋದು ಅನ್ನುವಂಥ ಒಂದು ವಿಚಾರ ಅನಿಸ್ತದೆ ನಿಮಗೆ?
0: ಹೊಸ ಮಾಡ್ಬೇಕು ಅನ್ನೋದು ಸರ್. ಏನೇನೋ ಹೊಸ ಅಂದ್ರೆ ತಂತ್ರಜ್ಞಾನ ಹೆಂಗೆ ಮುಂದುವರೆದ ನಾವು ಹಂಗೆ ಅದಕ್ಕೆ ಹೊಂದ್ಕೊಂಡು ಹೋದ್ರೆ ಹೊಸ ಬೆಳೆ ಮಾಡಬೇಕು, ಹೊಸ ಏನೋ ಇದು ಮಾಡಬೇಕು ಅನ್ನೋದು ಏನು ಆದ್ರೆ ಸರ್.
1: ಅಡ್ಡಿಲ್ಲ, ಈಗ ಹೊಸ ವಿಷಯಗಳ ವಿಚಾರ ಬಂದಾಗ ತಾವು ಯಾರನ್ನ ಸಂಪರ್ಕ ಮಾಡ್ತೀರಿ? ಈಗ ಹೊಸದೇನೋ ಬಂತಪ್ಪ ಕೃಷಿ ಒಳಗೆ, ಅದನ್ನು ನಾವು ಅಳವಡಿಸ್ಕೋಬೇಕು, ಅದು ನಮಗೆ ಗೊತ್ತಿಲ್ಲ, ಯಾರನ್ನ ಹೋಗಿ ಕೇಳಬೇಕು, ಯಾರನ್ನ ಕೇಳಿದ್ರೆ ನಮಗೆ ಮಾಹಿತಿ ಗೊತ್ತಾಗ್ತದೆ, ಹಿಂಗೆ ನೀವು ವಿಜ್ಞಾನಿಗಳನ್ನು ಸಂಪರ್ಕ ಮಾಡೋದಾಗಲಿ ಅಥವಾ ಅಧಿಕಾರಿಗಳನ್ನು ಸಂಪರ್ಕ ಮಾಡೋದಾಗಲಿ ಯಾವತ್ತೂ ಅವ್ರ ಸಂಪರ್ಕದೊಳಗೆ ಇರ್ತೀರಾ ಹೆಂಗೆ?
0: ಸರ್, ನಾವು ಯಾವಾಗಲೂ ಈ ಕೃಷಿ ಅಧಿಕಾರ ಸಂಪರ್ಕ ಇರ್ತೇವೆ ಸರ್. ಈ ಲಕ್ಷ್ಮೀ ಮೇಡಮ್ ಅಂತ ಇದ್ರು ಸರ್, ಮತ್ತು ಈಗ ನಮ್ಮ ಮುದ್ದುಗೌಡ ಪಾಟೀಲ್ ಅಂತ ಇವರೆಲ್ಲ ಸ್ವಲ್ಪ ಕೃಷಿ ತಜ್ಞ ಸರ್, ಅವರೆಲ್ಲ ಸ್ವಲ್ಪ ವಿಚಾರ ಮಾಡ್ತೀವಿ ಸರ್. ಇನ್ನೂ ನಮ್ಮಲ್ಲಿ ಕಾಶಿರಾಮ್ ಗೌಡ ಅಂತದ ಸರ್ ಇಲ್ಲಿ ಹವಿನಾಳ, ಹಿಂಗೆಲ್ಲರೂ ಸ್ವಲ್ಪ ಡಿಸ್ಕಸ್ ಮಾಡಿಕೊಂಡು ಯಾವ ಕೃಷಿ ಒಳಗೆ ಹೊಸ ಯೋಜನೆ ಬರ್ತಾವೆ ಸರ್ ಸ್ವಲ್ಪ ನಮ್ಗೆ ಹೆಲ್ಪ್ ಮಾಡ್ತೀವಿ ಸರ್. ಮಾಹಿತಿ ಕೊಟ್ಟು ಅಲ್ಲಿ ಯೂನಿವರ್ಸಿಟಿಗೆ ಹೋಗಿ ಯಾವ ಕೃಷಿ ಮಾಡೋಕೆ ಹೋಗೋದು ಇಂಥವೆಲ್ಲ ಒಂದು ಪ್ರಯೋಗ ಮಾಡೋದ್ರಿಂದ ನಮಗೆ ಸ್ವಲ್ಪ ಅನುಕೂಲತೆ ಆಗ್ಬೋದು.
1: ಅದೇ ರೀತಿಯಾಗಿ ನಿಮಗೆ ಗೊತ್ತಾದಂಥ ಒಂದು ತಂತ್ರಜ್ಞಾನ, ಒಂದು ಬೀಜದ ಬಗ್ಗೆ ಇರ್ಬೋದು ಅಥವಾ ಒಂದು ಹೊಸ ವ್ಯವಸ್ಥೆ ಬಗ್ಗೆ ಇರ್ಬೋದು, ಯಾವುದೇ ವಿಚಾರ ಇರ್ಬೋದು, ಹೊಸ ವಿಚಾರ ಇರ್ಬೋದು, ಅದ್ರ ಬಗ್ಗೆ ನೀವು ನಿಮ್ಮ ಏನು ಸ್ನೇಹಿತ ರೈತರಿರ್ತಾರಲ್ಲ ಅವ್ರ ಜೋಡಿ ಚರ್ಚೆ ಮಾಡಿ ಅವ್ರಿಗೆ ತಿಳಿಸುವಂಥ ಒಂದು ಕೆಲಸ ಮಾಡ್ತಾ ಇದ್ದೀರಾ?
0: ಮಾಡ್ತಾ ಇಲ್ಲ ಸರ್, ಭಾಳ ಅದು ಒಬ್ರಿಗೊಬ್ರು ಮಾಹಿತಿ ಕೊಡು ಮಾಡಿರಿ ಸರ್. ಈಗಾಗಲೇ ನಮ್ಮಲ್ಲಿ ನಮ್ಮದು ಒಬ್ಬರು ಅಣ್ಣ ಇದ್ರೆ ಹತ್ತಿ ಹಚ್ಚಿದ್ರಿ ಅವ್ರು ಭೀ, ಅವ್ರ ಮಾತಕ್ಕೆ ಎಷ್ಟು 2-3 ಸಲ ಹೇಳಿದ್ರಿ ಕೇಳಬೇಕಾದ್ರೆ ಅವ್ರು ಸ್ವಲ್ಪ ಫೇಲ್ ಆಯ್ತು ರೀ. ಅಂದ್ರೆ ಮತ್ತೊಬ್ರು ಹೆಂಗೆ ಅದ್ರ ಬದಲು ಇಂಪ್ರೂವ್ ಮಾಡೋಕ್ಕೆ ಹೇಳ್ತೀರಿ ಸರ್. ಅದ್ರಾಗ ಪಟ್ಟಣ ಶೆಟ್ಟಿ ಸರ್ ಅದಾರೆ, ಅವರು ಜರ ಧಾರವಾಡ ಕೃಷಿ ವಿಷಯದಾಗ ಭಾಳ ಸಲ ಹೋಯ್ತಾರೆ ರೀ, ನಮಗೆ ಒಂದು 3-4 ಸಲ ಹೋಯ್ತಂದಾರೆ ರೀ. ಅದರಿಂದ ಅಲ್ಲಿ ಮಾಹಿತಿ ಸಿಗುತ್ತೆ ರೀ. ಬಾಗಲಕೋಟೆ ಹೋಯ್ತಂದಾರೆ ರೀ, ಅಂದ್ರೆ ಕೆಲವೊಂದು ಕನ್ನೇರಿ ಮಠಗಳಿದೆ ಅಂತ ಹೋಯ್ತಂದಾರೆ ರೀ, ಕನ್ನೇರಿ ಅಂತೆಲ್ಲ ಇದೆ, ಕೊಲ್ಲಾಪುರ, ಪುಣಾಕ, ಹಿಂಗೆಲ್ಲ ಹೋಯ್ತಂದು ಕೆಲವೊಂದು ಕಡೆ ನಮಗೆಲ್ಲ ರೈತರಿಗೆ ರೈತ ಕೆಲವೊಂದು ರೈತರು ನಮ್ಗಿಂತ ದೊಡ್ಡ ರೈತರ ಬಳಿ ಇದು ಸಂದರ್ಶನ ಮಾಡ್ಸ್ಯಾರ ರೀ, ಕೆಲವು ದೊಡ್ಡ ದೊಡ್ಡ ವಿಶ್ವವಿದ್ಯಾಲಯಕ್ಕೆ ಹೋಯ್ತಾರೆ ರೀ. ಹಿಂಗೆ ಇದರಿಂದ ನಮಗೆ ಮಾಹಿತಿನೂ ಹೆಚ್ಚಾಗಿದ್ದಾರೆ ಸರ್. ಅದರಿಂದ ಇದಕ್ಕಿಂತ ಪೂರ್ವದಲ್ಲಿ ನಾವು ರಾವೂರಿ ಕೃಷಿ ವಿಶ್ವವಿದ್ಯಾಲಯಕ್ಕೆ ಹೋಗಿದ್ದಾರೆ ಸರ್. ಮೊದಲು ನಾ ಇಂಪ್ರೂವ್ ಆಗೋ ಕಾರಣ ಪುಣಾಬಲ್ಲಿ ರಾವೂರಿ ವಿಶ್ವವಿದ್ಯಾಲಯ ಇದೆ ಸರ್, ಕೃಷಿ ವಿಶ್ವವಿದ್ಯಾಲಯ ಮಹಾರಾಷ್ಟ್ರದಲ್ಲಿ. ನಮ್ಮ ಕೃಷಿ ಅಧಿಕಾರಿಗಳು ಅಲ್ಲಿ ಪ್ರಾಶಿಟ್ ಇದ್ದಾರೆ ಸರ್, 18 ವರ್ಷದಿಂದ ನನಗೆ. ಅಲ್ಲಿ ಹೋದಾಗ ನಮಗೆ ಬೆಳ್ಳುಳ್ಳಿ ಕೃಷಿ ಮಾಡ್ಬೇಕನ್ನತಕ್ಕಂಥ ಮಾಹಿತಿ ಅಲ್ಲಿ ಭಾಳ ಕೊಟ್ಟಿರಿ ಸರ್. ನಾ ಹೆಚ್ಚು ಇಂಪ್ರೂವ್ ಆದದ್ದೇ ಬೆಳ್ಳುಳ್ಳಿ ಅಂತ ಸರ್. ಮೊದಲು ರೈತನ ಮುಂದೆ ಬರೋ ಕಾರಣ ಬೆಳ್ಳುಳ್ಳಿ, ಅಲ್ಲಿ ಕೃಷಿ ವಿಶ್ವವಿದ್ಯಾಲಯದ ರಾಜೂರಿ ಕೃಷಿ ವಿಶ್ವವಿದ್ಯಾಲಯದ ಬೆಳ್ಳುಳ್ಳಿ ಒಳಗೆ ಮಾಹಿತಿ ಕಳ್ಕೊಂಬಂದು ನಾವು ಬೆಳ್ಳುಳ್ಳಿ ಬೆಳೆದಿರಿ ಸರ್ ಭಾಳ. ಅದನ್ನು ಭಯಂಕರ ಸಿಕ್ಕಾಪಟ್ಟಿ ಅನ್ಕೊಂಬಿಡ್ತೇವೆ. ಬೆಳ್ಳುಳ್ಳಿ ಸರ್ ಒಂದು ಎಕರೆಗೆ ಒಂದು 100 ಕಟ್ಟ ರೀ, ಕಟ್ಟ ಅಂದರೆ ಒಂದು 55 ಕ್ವಿಂಟಲ್ ತಕ್ಕ ಒಂದು ಎಕರೆ ಬೆಳೆ ಸರ್ ಬೆಳ್ಳುಳ್ಳಿ ನಾವು. ಇಂಥ ವಾಣಿಜ್ಯ ಬೆಳೆಗಳು ಅಂದರೆ ನಾವು ಯಾವ ಥರ ಅಂದ್ರೆ ತಿಪ್ಪಿ ಗೊಬ್ಬರದಿಂದ ಅಥವಾ ಇವು ಬೇರೆ ನಮ್ಮ ಸ್ವಂತ ಟೆಕ್ನಿಕಲ್ದಿಂದ ಇವು ಬೆಳೆಯೋದ್ರಿಂದ ನಮ್ಗೆ ಈ ಲಾಭಾಂಶ ಜಾಸ್ತಿ ಆಗಿದೆ ಸರ್. ಇಷ್ಟೇ ಅಂದರೆ ಇನ್ನೊಬ್ಬರಿಗೆ ಚರ್ಚೆ ಮಾಡಬೇಕು, ಸ್ವಂತ ಕಷ್ಟಪಟ್ಟು ದುಡಿಬೇಕು, ಎರಡೂ ಸದುಪಯೋಗದಿಂದ ನಮಗೆ ಇಂಪ್ರೂವ್ ಆಗುತ್ತೆ ಸರ್. ಬರೀ ಹೇಳ್ತಾ ಇದ್ರೆ ಇಂಪ್ರೂವ್ ಆಗಲ್ಲ ಸರ್. ಇದು ಕೃಷಿಯೊಳಗೆ ಸ್ವಂತ ದುಡಿಮೆ ಬೇಕು ಸರ್. ಆ ಥರ ಮಾಡೋದ್ರಿಂದ ಅನುಭವ ಜಾಸ್ತಿ ಆಗಿದೆ ಸರ್ ನಮ್ಗೆ. ಇನ್ನೊಬ್ರಿಗೆ ಹೇಳೋಕ್ಕೂ ಅನುಕೂಲ ಇದೆ, ಮಾಡೋಕ್ಕೂ ಅನುಕೂಲ ಇದೆ, ಎರಡೂ ಥರ ಮಾಡೋದ್ರಿಂದ ಮತ್ತೆಲ್ಲನೂ ನಮ್ಗೆ ಇಂಪ್ರೂವ್ ಆಗಿ ಎಲ್ಲ ಒಂದು ಒಳ್ಳೆಯ ನಮಗೆ ಸದವಕಾಶ ಸಿಕ್ಕದ ಅಂತ ನಾವು ಹೇಳ್ಬೋದು ಸರ್. ಈಗ
1: ಈಗ ನಿಮ್ಮ ಜೊತೆಗೆ ನಿಮ್ಮ ಅನುಭವಗಳನ್ನು ಕೇಳಬೇಕು ಅಂತಂದ್ರೆ ನಿಮ್ಮ ಮೊಬೈಲ್ ನಂಬರ್ ಹೇಳ್ತೀರಿ?
0: 8-6-1-4-7-44-39 ರೀ ಸರ್.
1: ಆತ್ಮೀಯರೇ, ಈಗ ಅಪ್ಪ ಸಾಹೇಬ್ ಅವರೇನು ತಮ್ಮ ನಂಬರನ್ನು ಹೇಳಿದ್ದಾರೆ ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬೋದು. 8-8-6-1-4-7-4-4-3-9 ಈ ನಂಬರನ್ನು ತಾವು ಸಂಪರ್ಕ ಮಾಡಿ ಅವ್ರ ಜೊತೆಗೆ ಮಾತಾಡ್ಬೋದು, ಹೆಚ್ಚಿನ ಅನುಭವಗಳು

0: ಪಡ್ಕೊಳ್ಬೋದು. ಮತ್ತು ತಮ್ಮದೇನಾದರೂ ನೀರಾವರಿ ಒಳಗೆ ಸಮಸ್ಯೆ ಇದ್ದು ಅಂತಂದ್ರೆ ಅವರಿಂದ ಕೇಳಿ ಪರಿಹಾರ ಮಾಡ್ಕೊಳ್ಬೋದು. ಒಳ್ಳೆಯದು ಶಿವಪುತ್ರ ಕಾರ್ಬಾರಿಯವರೇ ಮತ್ತು ಅಪ್ಪ ಸಾಹೇಬ್ ಕಾರ್ಬಾರಿಯವರೇ, ತಾವು ಇಲ್ಲಿ ತನಕ ನಮ್ಮ ರೈತರ ಜೊತೆಗೆ ಸಂವಾದ ಮಾಡಿ ತಮ್ಮ ಕಳೆದ ಅನೇಕ ವರ್ಷಗಳ ಕೃಷಿ ಅನುಭವಗಳನ್ನು ಹಂಚಿಕೊಂಡಿದ್ದೀರಿ. ವಿಶೇಷವಾಗಿ ನೀರಿನ ಸಂಗ್ರಹಣೆ ಒಳಗೆ ಮಾಡಿದಂಥ ಕಾರ್ಯ ಅದ್ಭುತವಾದಂಥದ್ದು. ಅದಕ್ಕೆ ತಮಗೆ ವಿಶ್ವವಿದ್ಯಾಲಯದವರು ಪುರಸ್ಕಾರ ಕೂಡ ನೀಡಿ ಗೌರವಿಸಿದ್ದಾರೆ. ಇದು ಭಾಳ ಸಂತೋಷದ ವಿಷಯ ಮತ್ತು ಹೆಮ್ಮೆಯ ವಿಷಯ ಕೂಡ ಹೌದು. ಇಂಥ ಒಂದು ಬರಗಾಲ ಪೀಡಿತ ಪ್ರದೇಶದಲ್ಲಿ ನೀರಿನ ಸಂರಕ್ಷಣೆ ಮಾಡುವಂಥ ಒಂದು ಕಾರ್ಯ ಏನದ, ಎಲ್ಲರಿಗೂ ಒಂದು ಮಾದರಿ ಅಂಥೇಳಿ ಹೇಳ್ಬೋದು. ಈ ವಿಚಾರಗಳನ್ನು ನಮ್ಮ ರೈತರು ತಿಳ್ಕೊಂಡು ತಾವು ಕೂಡ ತಮ್ಮ ಹೊಲದೊಳಗೆ ನೀರು ಇಂಗಿಸುವಂಥ ಒಂದು ಕೆಲಸ, ನೀರು ಸಂರಕ್ಷಣೆ ಮಾಡುವಂಥ ಒಂದು ಕೆಲಸ ಮಾಡ್ತೀರಿ ಅಂಥೇಳಿ ನಾವು ಭಾವಿಸ್ತೀವಿ. ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂತಂದರೂ ಕೂಡ ತಾವು ಇಬ್ಬರ ಸಹಕಾರವನ್ನು ಕೂಡ ಪಡಿಬಹುದು. ಈಗಾಗಲೇ ಅವರು ಹೇಳ್ದಂಗೆ ಏನು ಎಲ್ಲರೂ ಕೂಡಿ ಕೃಷಿ ಮಾಡುವಂಥ ಒಂದು ವಾತಾವರಣವನ್ನೇನು ಅವರು ತಮ್ಮ ಭಾಗದೊಳಗೆ ನಿರ್ಮಾಣ ಮಾಡಿದ್ದಾರೆ. ಅದು ಕೂಡ ನಾವು ಎಲ್ಲರೂ ಅನುಸರಿಸಿ ಅನುಕರಣೆ ಮಾಡುವಂಥ ಒಂದು ಕಾರ್ಯ ಆಗಿದೆ ಅಂಥೇಳಿ ಹೇಳ್ಬೋದು. ಇವತ್ತು ನಮ್ಮ ರೈತರು ಪರಸ್ಪರ ಸಹಕಾರದಿಂದ ಮುಂದೆ ಬರೋದಕ್ಕೆ ಸಾಧ್ಯ ಅದ. ಯಾವುದೇ ಕಾರಣಕ್ಕೂ ಒಬ್ಬಂಟಿಯಾಗಿದ್ದರೆ ಜೀವನದೊಳಗೆ ನಾವು ಮುಂದೆ ಬರೋದಕ್ಕೆ ಸಾಧ್ಯ ಇಲ್ಲ, ಯಾವುದೇ ಅಭಿವೃದ್ಧಿ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಎಲ್ಲರೂ ಕೂಡಿ ಕೆಲಸ ಮಾಡಿದ್ರೆ ನಮ್ಮ ಕಾರ್ಯಗಳು ಸರಳವಾಗಿ ಆಗ್ತಾವೆ, ಸುಗಮವಾಗಿ ಆಗ್ತಾವೆ ಮತ್ತು ಕ್ಲುಪ್ತ ಸಮಯದೊಳಗೆ ಮುಗೀತಾವೆ. ಅಂಥ ವಿಚಾರವನ್ನು ನಾವೆಲ್ಲರೂ ಕೂಡಿ ಮಾಡಬೇಕಾಗ್ತದೆ. ಅದಕ್ಕಾಗಿ ಎಲ್ಲೆಲ್ಲಿ ರೈತರು ತಾವು ಒಂದೊಂದು ಏರಿಯಾದೊಳಗಿದ್ದೀರಿ, ಒಂದೇ ಬೆಳೆಯನ್ನು ಬೆಳೀತಾ ಇದ್ದೀರಿ ಅಥವಾ ಒಂದೇ ಕಾರ್ಯವನ್ನು ಮಾಡ್ತಾ ಇದ್ದೀರಿ, ಅಂಥವ್ರು ಕೂಡಿಕೊಂಡು ಗುಂಪುಗಳನ್ನು ಮಾಡಿ ಆ ಗುಂಪಿನ ಮೂಲಕ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಮುಂದುವರಿಸ್ಕೊಂಡು ಹೋದ್ರೆ ತಮಗೆ ಅನುಕೂಲ ಆಗ್ತದೆ ಅನ್ನುವಂಥ ಒಂದು ಪಾಠ ನಾವು ಇಲ್ಲಿ ಕಲಿಬೋದಾಗಿದೆ. ಒಳ್ಳೆಯದು ಸಹೋದರರೇ, ತಮಗೆ ತುಂಬ ಧನ್ಯವಾದಗಳು. ಇಲ್ಲಿ ತನಕ ನಮ್ಮ ರೈತರ ಜೊತೆಗೆ ತಾವು ಸಂವಾದ ಮಾಡಿದ್ದೀರಿ, ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದೀರಿ, ಅದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ ಸರ್.
2: ನಮಸ್ಕಾರ ಸರ್.

ಸ್ನೇಹಿತರೆ, ಇದುವರೆಗೆ ನೀರಿನ ಸಂರಕ್ಷಣೆಯ ಅನುಭವ ಕುರಿತು ಚರ್ಚನ್ ತಾಲೂಕು ಹಾಲೋಳಿ ಗ್ರಾಮದ ಪ್ರಗತಿಪರ ರೈತರಾದ ಶಿವಪುತ್ರಪ್ಪ ಕಾರ್ಬಾರಿ ಮತ್ತು ಅಪ್ಪ ಸಾಹೇಬ್ ಕಾರ್ಬಾರಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಡಾಕ್ಟರ್ ಸೋಮಶೇಖರ್ ಎಸ್ ರೂಳಿ. ಈಗ ಕೇಳಿ ಜಾನಪದ ಸಂಗೀತ ಕಾರ್ಯಕ್ರಮದಲ್ಲಿ ಹಂಪ ಪಟ್ಟಣದ ಗೊಂದಲಿ ಸಣ್ಣ ದುರ್ಗಪ್ಪ ಪಾರ್ಗೆ ಹಾಗೂ ಸಂಗಡಿಯರಿಂದ ಗೊಂದಲಿಗರ ಪದಗಳು.

0: ಸ್ನೇಹಿತರೆ, ಇದುವರೆಗೆ ಹಂಪಾ ಪಟ್ಟಣದ ಗೊಂದಲಿ ಸಣ್ಣ ದುರ್ಗಪ್ಪ ಪಾರ್ಗೆ ಹಾಗೂ ಸಂಗಡಿಗರಿಂದ ಗೊಂದಲಿಗರ ಪದಗಳನ್ನು ಕೇಳಿದಿರಿ.
1: ಇದಾಗಿತ್ತು ನಮ್ಮ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ.

0: ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ
1: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಇನ್ನು ಕೆಲವೇ ಕ್ಷಣಗಳಲ್ಲಿ ವಾಣಿಜ್ಯ ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆ ಕೇಳುವಿರಿ. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ

0: ಆಕಾಶವಾಣಿ ಇದೀಗ ಒಂದು ಸಂದೇಶ, ನಂತರ 7:35 ಕನ್ನಡದಲ್ಲಿ ವಾರ್ತೆಗಳು.
1: ಉಳ್ಳವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
2: ನಮ್ಮ ಆಹಾರದ ಒಂದಂಶ,
1: ನಮ್ಮ ಸಮಯದ ಒಂದಂಶ,
2: ನಮ್ಮ ಆದಾಯದ ಒಂದಂಶ,
1: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
2: ಆಗ ನಮ್ಮ ಬದುಕು ಪಾವನವಾಗುವುದು.
1: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ನೀಟ್ ವಿಷಯವಾಗಿ ಮುಂದುವರಿದ ಗದ್ದಲ, ಸಂಸತ್ತಿನ ಉಭಯ ಸದನಗಳ ಕಲಾಪ ದಿನದ ಮಟ್ಟಿಗೆ ಮುಂದೂಡಿಕೆ. ವಿದ್ಯಾರ್ಥಿಗಳ ಪ್ರತಿಯೊಂದು ಸಮಸ್ಯೆ ಆಲಿಸಲು ಪರಿಹರಿಸಲು ಸರ್ಕಾರ ಸಿದ್ಧ, ಕೇಂದ್ರ ಸಚಿವ ರಾಜನಾಥ್ ಸಿಂಗ್. ಹಾರ್ಮೋನ್ ಜಲಸಂಧಿ ನಿಯಂತ್ರಿಸಲು ಇರಾನ್ಗೆ ಅವಕಾಶ ನೀಡುವುದು ಅಪಾಯಕಾರಿ, ಅಮೆರಿಕ ವಿದೇಶಾಂಗ ಸಚಿವ ಮಾರ್ಕೋ ರುಬಿಯೋ. ಚೀನಾ ಓಪನ್ ಬ್ಯಾಡ್ಮಿಂಟನ್ ಎರಡನೇ ಸುತ್ತಿಗೆ ಪಿವಿ ಸಿಂಧು ಮುನ್ನಡೆ.

0: ವಾರ್ತೆಗಳ ವಿವರ. ನೀಟ್ ಪತ್ರಿಕೆ ಸೋರಿಕೆ ಪ್ರಕರಣ ಮತ್ತು ವಿದ್ಯಾರ್ಥಿಗಳ ಪ್ರತಿಭಟನೆ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ವಿರೋಧ ಪಕ್ಷಗಳು ಸತತ ಮೂರನೇ ದಿನವೂ ಅಡ್ಡಿಪಡಿಸಿದ ಹಿನ್ನೆಲೆಯಲ್ಲಿ ಸಂಸತ್ತಿನ ಉಭಯ ಸದನಗಳನ್ನು ದಿನದ ಮಟ್ಟಿಗೆ ಮುಂದೂಡಲಾಯಿತು. ಲೋಕಸಭೆಯಲ್ಲಿ ಗದ್ದಲದ ನಡುವೆಯೂ ತೃಣಮೂಲ ಕಾಂಗ್ರೆಸ್ ಸಂಸದ ಕಲ್ಯಾಣ್ ಬ್ಯಾನರ್ಜಿ ಅವರನ್ನು ಮಳೆಗಾಲದ ಉಳಿದ ಅವಧಿಗೆ ಅಮಾನತುಗೊಳಿಸುವ ನಿರ್ಣಯವನ್ನು ಸದನವು ಧ್ವನಿಮತದ ಮೂಲಕ ಅಂಗೀಕರಿಸಿತು. ಮಹಿಳಾ ಸಂಸದರನ್ನು ಗುರಿಯಾಗಿಸಿಕೊಂಡು ಕಲ್ಯಾಣ್ ಬ್ಯಾನರ್ಜಿ ಆಕ್ಷೇಪಾರ್ಹ ಮತ್ತು ಸಂಸತ್ತಿಗೆ ವಿರುದ್ದವಾದ ಹೇಳಿಕೆಗಳನ್ನು ನೀಡಿದ್ದಾರೆ ಎಂದು ಪೀಠಾಸೀನಾಧಿಕಾರಿ ಕೃಷ್ಣ ಪ್ರಸಾದ್ ಟೆನ್ನೇಟಿ ಹೇಳಿದರು. ಸಂಸದೀಯ ವ್ಯವಹಾರಗಳ ರಾಜ್ಯ ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಈ ನಿರ್ಣಯವನ್ನು ಮಂಡಿಸಿದರು. ಇದಕ್ಕೂ ಮುನ್ನ ಸ್ಪೀಕರ್ ಓಂ ಬಿರ್ಲಾ ವಿರೋಧ ಪಕ್ಷದ ಸದಸ್ಯರಿಗೆ ಸದನವು ಸುಗಮವಾಗಿ ನಡೆಸಲು ಅವಕಾಶ ನೀಡುವಂತೆ ಮನವಿ ಮಾಡಿದರು ಮತ್ತು ನೀಟ್ ವಿಷಯದ ಕುರಿತು ಚರ್ಚೆಗೆ ಸರ್ಕಾರ ಸಿದ್ದವಿದೆ ಎಂದು ಹೇಳಿದರು. ನೀಟ್ ವಿಷಯ ಮತ್ತು ಇತರ ವಿಷಯಗಳ ಕುರಿತು ರಾಜ್ಯಸಭೆಯಲ್ಲಿಯೂ ಪದೇ ಪದೇ ಗದ್ದಲ ಉಂಟಾಯಿತು. ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಮಾತನಾಡಿ, ಸರ್ಕಾರ ಈ ವಿಷಯದ ಬಗ್ಗೆ ಚರ್ಚಿಸಲು ಇಚ್ಛಿಸಿದ್ದರೂ ಕಾಂಗ್ರೆಸ್ ಹೊಸ ಷರತ್ತುಗಳನ್ನು ವಿಧಿಸುವ ಮೂಲಕ ಚರ್ಚೆಯನ್ನು ತಪ್ಪಿಸುತ್ತಿದೆ ಎಂದು ಆರೋಪಿಸಿದರು. ಮಕ್ಕಳು ಸೇರಿದಂತೆ ಬಳಕೆದಾರರಿಗೆ ಮುಕ್ತ, ಸುರಕ್ಷಿತ, ವಿಶ್ವಾಸಾರ್ಹ ಮತ್ತು ಜವಾಬ್ದಾರಿಯುತ ಇಂಟರ್ನೆಟ್ ಅನ್ನು ಖಚಿತಪಡಿಸಿಕೊಳ್ಳುವ ಗುರಿಯನ್ನು ಸರ್ಕಾರದ ನೀತಿಗಳು ಹೊಂದಿವೆ ಎಂದು ಕೇಂದ್ರ ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ. ಲೋಕಸಭೆಯಲ್ಲಿ ಇಂದು ಪ್ರಶ್ನೆಯೊಂದಕ್ಕೆ ಲಿಖಿತ ಉತ್ತರ ನೀಡಿದ ಅವರು, ಡಿಜಿಟಲ್ ವೈಯಕ್ತಿಕ ದತ್ತಾಂಶ ಸಂಸ್ಕರಣಾ ಕಾಯ್ದೆ 2023 ಜಾರಿಗೆ ತರಲಾಗಿದೆ. ಇದು ಡಿಜಿಟಲ್ ವೈಯಕ್ತಿಕ ದತ್ತಾಂಶ ಸಂಸ್ಕರಣೆಯನ್ನು ನಿಯಂತ್ರಿಸಲು ಹಾಗೂ ಮಕ್ಕಳ ಆನ್ಲೈನ್ ಗೌಪ್ಯತೆಯನ್ನು ಕಾಪಾಡಲು ಕಾನೂನು ಚೌಕಟ್ಟನ್ನು ಒದಗಿಸುತ್ತದೆ ಎಂದು ತಿಳಿಸಿದರು. ಮಕ್ಕಳ ವೈಯಕ್ತಿಕ ದತ್ತಾಂಶವನ್ನು ಸಕ್ರಿಯಗೊಳಿಸಲು ಪೋಷಕರ ಒಪ್ಪಿಗೆಯನ್ನು ಇದು ಕಡ್ಡಾಯಗೊಳಿಸುತ್ತದೆ. ಟ್ರ್ಯಾಕಿಂಗ್, ನಡವಳಿಕೆಯ ಮೇಲ್ವಿಚಾರಣೆ ಅಥವಾ ಮಕ್ಕಳ ಕಡೆಗೆ ಉದ್ದೇಶಿತ ಜಾಹೀರಾತುಗಳಂತಹ ಅವರ ಯೋಗಕ್ಷೇಮಕ್ಕೆ ಹಾನಿಕಾರಕ ಅಭ್ಯಾಸಗಳನ್ನು ನಿಷೇಧಿಸುತ್ತದೆ ಎಂದು ಅವರು ವಿವರಿಸಿದರು. ಆನ್ಲೈನ್ ಗೇಮಿಂಗ್ನ ಪ್ರಚಾರ ಮತ್ತು ನಿಯಂತ್ರಣ ಕಾಯ್ದೆ 2025 ಯುವಜನರಲ್ಲಿ ಡಿಜಿಟಲ್ ವ್ಯಸನ ಮತ್ತು ಆರ್ಥಿಕ ಹಾನಿಯನ್ನು ಪರಿಹರಿಸಲು ಒಂದು ಪ್ರಮುಖ ಹೆಜ್ಜೆಯಾಗಿದೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದರು. ಅಶ್ಲೀಲ ವಿಷಯವನ್ನು ಪ್ರದರ್ಶಿಸಿದ್ದಕ್ಕಾಗಿ ಕಳೆದ 2 ವರ್ಷಗಳಲ್ಲಿ ಸರ್ಕಾರ ದೇಶದಲ್ಲಿ 50 ಒಟಿಟಿ ಪ್ಲಾಟ್ಫಾರ್ಮ್ಗಳನ್ನು ಸಾರ್ವಜನಿಕ ಪ್ರದೇಶದಿಂದ ನಿಷ್ಕ್ರಿಯಗೊಳಿಸಿದೆ. ಲೋಕಸಭೆಯಲ್ಲಿ ಲಿಖಿತ ಉತ್ತರದಲ್ಲಿ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಡಾ ಎಲ್ ಮುರುಗನ್, ದೂರುಗಳ ಆಧಾರದ ಮೇಲೆ ಸರ್ಕಾರ ಅಂತಹ ಒಟಿಟಿ ಪ್ಲಾಟ್ಫಾರ್ಮ್ಗಳ ವಿರುದ್ದ ನಿಯಮಿತವಾಗಿ ಕ್ರಮ ಕೈಗೊಳ್ಳುತ್ತದೆ ಎಂದು ತಿಳಿಸಿದರು. ದೇಶಾದ್ಯಂತ ಪ್ರಸ್ತುತ 162 ವಂದೇ ಭಾರತ್ ರೈಲು ಸೇವೆಗಳು ಕಾರ್ಯನಿರ್ವಹಿಸುತ್ತಿವೆ ಎಂದು ಸರ್ಕಾರ ಹೇಳಿದೆ. ಲೋಕಸಭೆಯಲ್ಲಿ ಇಂದು ಪ್ರಶ್ನೆಯೊಂದಕ್ಕೆ ಲಿಖಿತ ಉತ್ತರ ನೀಡಿದ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್, ಪ್ರಯಾಣಿಕರ ಪ್ರಯಾಣದ ಅನುಭವ ಹೆಚ್ಚಿಸಲು ರೈಲ್ವೆ ಸ್ಥಳೀಯವಾಗಿ ವಿನ್ಯಾಸಗೊಳಿಸಿದ ಮತ್ತು ತಯಾರಿಸಿದ ವಂದೇ ಭಾರತ್ ರೈಲುಗಳನ್ನು ಪರಿಚಯಿಸಿದೆ. ವಂದೇ ಭಾರತ್ ಸ್ಲೀಪರ್ ರೈಲನ್ನು ದೂರದ ಪ್ರಯಾಣಕ್ಕಾಗಿ ಸ್ಥಳೀಯವಾಗಿ ವಿನ್ಯಾಸಗೊಳಿಸಿ ಅಭಿವೃದ್ಧಿಪಡಿಸಲಾಗಿದೆ ಎಂದು ಹೇಳಿದರು. ದೆಹಲಿಯಲ್ಲಿ ನಡೆಯುತ್ತಿರುವ ಪ್ರತಿಭಟನೆಗಳ ಬಗ್ಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕಳವಳ ವ್ಯಕ್ತಪಡಿಸಿದ್ದು, ಕೇಂದ್ರ ಸರ್ಕಾರ ಯುವಜನರ ಭಾವನೆಗಳಿಗೆ ತೀವ್ರ ಸಂವೇದನಾಶೀಲವಾಗಿದೆ. ವಿದ್ಯಾರ್ಥಿಗಳು ಎತ್ತುವ ಪ್ರತಿಯೊಂದು ಸಮಸ್ಯೆಯನ್ನು ಆಲಿಸಲು ಮತ್ತು ಪರಿಹರಿಸಲು ಸಿದ್ದವಾಗಿದೆ ಎಂದು ಹೇಳಿದ್ದಾರೆ. ನವದೆಹಲಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಚಿವರು, ಕೆಲವು ವ್ಯಕ್ತಿಗಳು ತಮ್ಮ ಸ್ವಂತ ರಾಜಕೀಯ ಹಿತಾಸಕ್ತಿಗಳಿಗಾಗಿ ವಿದ್ಯಾರ್ಥಿಗಳು ಮತ್ತು ಯುವಕರನ್ನು ರಾಜಕೀಯ ಸಾಧನವಾಗಿ ಬಳಸಲು ಪ್ರಯತ್ನಿಸುತ್ತಿದ್ದಾರೆ ಎಂದು ಆರೋಪಿಸಿದರು. ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ವಿದ್ಯಾರ್ಥಿಗಳ ಆಕಾಂಕ್ಷೆಗಳನ್ನು ಈಡೇರಿಸಲು ಮತ್ತು ಯುವ ಕಲ್ಯಾಣವನ್ನು ಖಚಿತಪಡಿಸಿಕೊಳ್ಳಲು ಸರ್ಕಾರ ಸಂಪೂರ್ಣವಾಗಿ ಬದ್ಧವಾಗಿದೆ. ವಿರೋಧ ಪಕ್ಷದ ನಾಯಕರು ಸಾರ್ವಜನಿಕರನ್ನು, ವಿಶೇಷವಾಗಿ ಯುವಕರು ಮತ್ತು ಮಕ್ಕಳನ್ನು ದಾರಿ ತಪ್ಪಿಸುತ್ತಿದ್ದಾರೆ ಎಂದು ಆರೋಪಿಸಿದರು. ಸಂಸತ್ತಿನಲ್ಲಿ ವಿರೋಧ ಪಕ್ಷದ ಗದ್ದಲದ ಕುರಿತು ಮಾತನಾಡಿದ ಸಚಿವ ರಾಜನಾಥ್ ಸಿಂಗ್, ಸರ್ಕಾರ ಪ್ರತಿಯೊಂದು ವಿಷಯದ ಬಗ್ಗೆಯೂ ಅರ್ಥಪೂರ್ಣ ಚರ್ಚೆಗಳನ್ನು ನಡೆಸಲು ಸಿದ್ದವಿದೆ. ಆದರೆ ಬೀದಿಗಳಲ್ಲಿ ಸಮಸ್ಯೆ ಪರಿಹರಿಸಲು ವಿರೋಧ ಪಕ್ಷ ಅನುಚಿತ ಪ್ರಯತ್ನ ಮಾಡುತ್ತಿದೆ ಎಂದು ದೂರಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಾ

0: ವಿದ್ಯಮಾನ ಪ್ರತಿ ಬುಧವಾರ 9:15.
1: ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇಂದು ಉತ್ತರ ಮೆಸಿಡೋನಿಯಾಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಸ್ಕೋಪ್ಜೆ ನಗರದ ವಸ್ತು ಸಂಗ್ರಹಾಲಯದಲ್ಲಿ ಮಹಾತ್ಮಗಾಂಧಿಯವರ ಪ್ರತಿಮೆಯನ್ನು ಅನಾವರಣಗೊಳಿಸಿದರು. ಸಂಘರ್ಷ, ಅಸಹಿಷ್ಣುತೆ ಮತ್ತು ವಿಭಜನೆಯನ್ನು ಎದುರಿಸುತ್ತಿರುವ ಜಗತ್ತಿನಲ್ಲಿ ಗಾಂಧೀಜಿಯವರ ಸಂವಾದ, ಕರುಣೆ ಮತ್ತು ಶಾಂತಿಯುತ ಸಹಬಾಳ್ವೆಯ ಆದರ್ಶಗಳು ಹೆಚ್ಚು ಪ್ರಸ್ತುತವಾಗಿವೆ ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪ್ರತಿಪಾದಿಸಿದರು. ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ನ್ಯಾಯಾಂಗ ಅಧಿಕಾರಿಗಳ ನಿವೃತ್ತಿ ವಯಸ್ಸನ್ನು 60-61 ವರ್ಷಗಳಿಗೆ ಹೆಚ್ಚಿಸುವ ಕುರಿತು ಪರಿಗಣಿಸುವಂತೆ ಸುಪ್ರೀಂಕೋರ್ಟ್ ಇಂದು ನಿರ್ದೇಶನ ನೀಡಿದೆ. ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ನ್ಯಾಯಪೀಠ ನ್ಯಾಯಾಂಗ ಅಧಿಕಾರಿಗಳ ನಿವೃತ್ತಿ ವಯಸ್ಸನ್ನು ದೇಶಾದ್ಯಂತ 60-62 ವರ್ಷಗಳಿಗೆ ಏಕರೂಪವಾಗಿ ಹೆಚ್ಚಿಸುವಂತೆ ಕೋರಿ ಸಲ್ಲಿಸಲಾದ ಅರ್ಜಿಯ ವಿಚಾರಣೆ ವೇಳೆ ಈ ನಿರ್ದೇಶನ ನೀಡಿತು. ಈ ವಿಷಯದಲ್ಲಿ ಆಯಾ ಹೈಕೋರ್ಟ್ಗಳೊಂದಿಗೆ ಸಮಾಲೋಚಿಸಿ ರಾಜ್ಯ ಸರ್ಕಾರಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳು ತೀರ್ಮಾನ ಕೈಗೊಳ್ಳಬೇಕು ಎಂದು ಸುಪ್ರೀಂಕೋರ್ಟ್ ಸೂಚಿಸಿದೆ. ಒಪ್ಪಿಗೆ ನೀಡಿದ ರಾಜ್ಯಗಳಲ್ಲಿ ನ್ಯಾಯಾಂಗ ಅಧಿಕಾರಿಗಳು 61 ವರ್ಷ ವಯಸ್ಸಿನವರೆಗೆ ಸೇವೆ ಮುಂದುವರಿಸಬಹುದಾಗಿದೆ. ಐಎಎಸ್ವಿ ತ್ರಿವೇಣಿಯಲ್ಲಿ ಮೊದಲ ಬಾರಿಗೆ 3 ಸೇನೆಗಳು ಒಳಗೊಂಡ ಸಂಪೂರ್ಣ ಮಹಿಳಾ ಯಾತ್ರೆಯಾದ ಸಮುದ್ರ ಪ್ರದಕ್ಷಿಣವು ಕೋಟ್ಯಾಂತರ ಭಾರತೀಯರು ಹೆಮ್ಮೆ ಪಡುವಂತೆ ಮಾಡಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಐಎಎಸ್ವಿ ತ್ರಿವೇಣಿಯಲ್ಲಿ ಸಮುದ್ರ ಪ್ರದಕ್ಷಿಣಾ ಯಾತ್ರೆಯನ್ನು ವರ್ಚುಯಲ್ ಆಗಿ ಉದ್ಘಾಟಿಸಿ ಮಾತನಾಡಿದ ಅವರು, ಐಎಎಸ್ವಿ ತ್ರಿವೇಣಿ ಆತ್ಮನಿರ್ಭರ ಭಾರತ ಮತ್ತು ದೇಶದ ನಾವೀನ್ಯತೆ, ಸಾಮರ್ಥ್ಯ ಮತ್ತು ಆತ್ಮವಿಶ್ವಾಸದ ಜೀವಂತ ಉದಾಹರಣೆಯಾಗಿದೆ ಎಂದರು. ಐಎಎಸ್ವಿ ತ್ರಿವೇಣಿ ಕೇವಲ ಸಮುದ್ರ ದಂಡೆಯಾತ್ರೆಯಲ್ಲ, ಭಾರತದ 3 ರಕ್ಷಣಾ ಪಡೆಗಳ ಶಕ್ತಿ ಮತ್ತು ಸಮನ್ವಯದ ಉದಾಹರಣೆಯಾಗಿದೆ ಎಂದು ಸಚಿವ ರಾಜನಾಥ್ ಸಿಂಗ್ ಹೇಳಿದರು. ಇರಾನ್ಗೆ ಹಾರ್ಮೂನ್ ಜಲಸಂಧಿಯನ್ನು ನಿಯಂತ್ರಿಸಲು ಅವಕಾಶ ನೀಡುವುದು ಅಂತಾರಾಷ್ಟೀಯ ವ್ಯಾಪಾರ ಮತ್ತು ನೌಕಾಯಾನ ಸ್ವಾತಂತ್ರ್ಯಕ್ಕೆ ಅತ್ಯಂತ ಅಪಾಯಕಾರಿಯಾಗಲಿದೆ ಎಂದು ಅಮೆರಿಕದ ವಿದೇಶಾಂಗ ಸಚಿವ ಮಾರ್ಕೊ ರುಬಿಯೋ ಅಭಿಪ್ರಾಯಪಟ್ಟಿದ್ದಾರೆ. ಮನಿಲಾದಲ್ಲಿ ಇಂದು ನಡೆದ ಆಸಿಯಾನ್ ವಿದೇಶಾಂಗ ಸಚಿವರ ಸಮ್ಮೇಳನದಲ್ಲಿ ಮಾತನಾಡಿದ ಅವರು, ಕಳೆದ ತಿಂಗಳು ಅಮೆರಿಕದೊಂದಿಗೆ ಮಾಡಿಕೊಂಡ ಮಾತುಕತೆಗಳಲ್ಲಿ ತನ್ನ ಬದ್ಧತೆಗಳನ್ನು ಪೂರೈಸಲು ಇರಾನ್ ವಿಫಲವಾಗಿದೆ ಎಂದು ಆರೋಪಿಸಿದರು. ರಾಜತಾಂತ್ರಿಕತೆಗೆ ಅಮೆರಿಕ ಬದ್ಧವಾಗಿದೆ ಮತ್ತು ಇರಾನ್ನೊಂದಿಗೆ ಮಾತುಕತೆ ಮುಂದುವರಿಸಲು ಸಿದ್ಧವಾಗಿದೆ. ಮಾತುಕತೆಗಾಗಿ ನೇರ ಮತ್ತು ಪರೋಕ್ಷ ಮಾರ್ಗಗಳ ಮೂಲಕ ಅಮೆರಿಕವನ್ನು ಇರಾನ್ ಸಂಪರ್ಕಿಸಿದೆ ಎಂದು ಅವರು ಹೇಳಿದರು. ಹಾರ್ಮುಜ್ ಜಲಸಂಧಿಯು ಮುಕ್ತವಾಗಿರಬೇಕು. ಯಾವುದೇ ದೇಶವು ಬಲವಂತದಿಂದ ಅಂತಾರಾಷ್ಟೀಯ ಹಡಗು ಮಾರ್ಗವನ್ನು ನಿಯಂತ್ರಿಸಲು ಅವಕಾಶ ನೀಡುವುದು ಜಾಗತಿಕ ವಾಣಿಜ್ಯವನ್ನು ದುರ್ಬಲಗೊಳಿಸುತ್ತದೆ ಎಂದು ಮಾರ್ಕೊ ರುಬಿಯೋ ಎಚ್ಚರಿಸಿದರು. ಚೀನಾ ಓಪನ್ ಬ್ಯಾಡ್ಮಿಂಟನ್ನಲ್ಲಿ ಒಲಿಂಪಿಕ್ ಪದಕ ವಿಜೇತೆ ಪಿವಿ ಸಿಂಧು ಇಂದು ನಡೆದ 32ನೇ ಸುತ್ತಿನ ಪಂದ್ಯದಲ್ಲಿ ಭಾರತದ ಉನ್ನತಿ ಹೂಡಾ ಅವರನ್ನು 21-14, 9-21, 21-10 ಅಂತರದಿಂದ ಸೋಲಿಸುವ ಮೂಲಕ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ 2ನೇ ಸುತ್ತಿಗೆ ಮುನ್ನಡೆದರು. ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಆಯುಷ್ ಶೆಟ್ಟಿ ಇಂಡೋನೇಷ್ಯಾದ ಅಲ್ವಿ ಫರ್ಹಾನ್ ಅವರನ್ನು 21-17, 5-21, 21-17 ಅಂತರದಿಂದ ಸೋಲಿಸಿ 16ರ ಸುತ್ತಿಗೆ ತಲುಪಿದರು. ಪುರುಷರ ಡಬಲ್ಸ್ ವಿಭಾಗದಲ್ಲಿ ಭಾರತದ ಎಂಆರ್ ಅರ್ಜುನ್ ಮತ್ತು ಹರಿಹರನ್ ಜೋಡಿ 32ನೇ ಸುತ್ತಿನ ಪಂದ್ಯದಲ್ಲಿ ಚೀನಾದ ವಾಂಗ್ ಚಾಂಗ್ ಮತ್ತು ಲಿಯಾಂಗ್ ವಿಕೆಂಗ್ ವಿರುದ್ಧ 16-21, 7-21 ಅಂತರದಿಂದ ಸೋತರು. ಸ್ಕಾಟ್ಲೆಂಡ್ನ ಗ್ಲಾಸ್ಕೋದಲ್ಲಿ ನಾಳೆಯಿಂದ ಆರಂಭವಾಗಲಿರುವ 2026ರ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ 74 ರಾಷ್ಟಗಳು ಮತ್ತು ಸುಮಾರು 3,000 ಕ್ರೀಡಾಪಟುಗಳು 10 ಕ್ರೀಡೆಗಳಲ್ಲಿ ಸ್ಪರ್ಧಿಸಲಿದ್ದಾರೆ. ಈ ಕ್ರೀಡಾಕೂಟದಲ್ಲಿ ಒಟ್ಟು 215 ಚಿನ್ನದ ಪದಕಗಳನ್ನು ವಿಜೇತರು ಪಡೆಯಲಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೀಟ್ ವಿಷಯವಾಗಿ ಮುಂದುವರಿದ ಗದ್ದಲ, ಸಂಸತ್ತಿನ ಉಭಯ ಸದನಗಳ ಕಲಾಪ ದಿನದ ಮಟ್ಟಿಗೆ ಮುಂದೂಡಿಕೆ. ವಿದ್ಯಾರ್ಥಿಗಳ ಪ್ರತಿಯೊಂದು ಸಮಸ್ಯೆ ಆಲಿಸಲು, ಪರಿಹರಿಸಲು ಸರ್ಕಾರ ಸಿದ್ಧ, ಕೇಂದ್ರ ಸಚಿವ ರಾಜನಾಥ್ ಸಿಂಗ್. ಹಾರ್ಮೂಜ್ ಜಲಸಂಧಿ ನಿಯಂತ್ರಿಸಲು ಇರಾನ್ಗೆ ಅವಕಾಶ ನೀಡುವುದು ಅಪಾಯಕಾರಿ, ಅಮೆರಿಕ ವಿದೇಶಾಂಗ ಸಚಿವ ಮಾರ್ಕೊ ರುಬಿಯೋ. ಚೀನಾ ಓಪನ್ ಬ್ಯಾಡ್ಮಿಂಟನ್ 2ನೇ ಸುತ್ತಿಗೆ ಪಿವಿ ಸಿಂಧು ಮುನ್ನಡೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.

ಆಕಾಶವಾಣಿ ವಿಜಯಪುರ ಕೇಂದ್ರ, ಸಮಯ 7:45. ಈಗ ಕೇಳಿ ಕನ್ನಡ ಚಿತ್ರಗೀತೆಗಳು. ಮೊದಲಿಗೆ ಕೇಳಿ ಕೋಟಿಗೊಬ್ಬ ಚಿತ್ರದಿಂದ ಆದ ಗೀತೆ.

0: ಇದೇನು ಮಗ, ಬರೀ ತನ್ನ ನನ್ನ ಅಂತ ಎಳಿತಾ ಇದೀಯಾ? ನಿದ್ದೆ ಬತ್ತಾಯ್ತೆ? ಯಾವ್ದಾನ ಬೇರೆ ಪದನ ತೆಗೆದು ಬುಟ್ಟು ಹಾಕೋತಾನೆ?
1: ಅಯ್ಯೋ, ನಂಗ್ ಪದ ಗಿದ ಯಾವ್ದು ಬರೋಕಿಲ್ಲ.
0: ಯಾಕೆ ಬರಕಿಲ್ಲ? ನಾನಾಗ್ತೀನಿ ಕೇಳು. ಇಲ್ಲಿ ಅಡಿಕೆ ಐತೆ, ಎಲೆ ಐತೆ, ಮಲ್ನಾಡ್ ಅಡಿಕೆ, ಮೈಸೂರ್ ವಿಳ್ಳೆದೆಲೆ, ಬೇರೆ ತರೇ ಕೆಂಪು.

0: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
1: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

ಸ್ನೇಹಿತರೆ, ಇದುವರೆಗೆ ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದ್ರಿ. ಸಮಯ 8:15 ಆಗುತ್ತಿದೆ. ಇನ್ನು ಮುಂದೆ ಕೇಳಿ ದೆಹಲಿ ಕೇಂದ್ರದ ಕಾರ್ಯಕ್ರಮ.

ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ 8:30 ಆಗುತ್ತಲಿದೆ. ಇನ್ನು ಮುಂದೆ ಕೇಳಿ ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೇಳಿ ಬೇಟಾ ಚಿತ್ರದಾಯದ ಗೀತೆ.

ಸ್ನೇಹಿತರೆ, ಇದುವರೆಗೆ ಅನುರಾಧ ಪೊಡ್ವಾಲ್ ಹಾಗೂ ಉದಿತ್ ನಾರಾಯಣ್ ಮತ್ತು ಸಂಗಡಿಗರಿಂದ ದಿಲ್ ಚಿತ್ರದಿಂದ ಗೀತೆ ಕೇಳಿದಿರಿ. ಸಂಗೀತ ಆನಂದ್ ಮೇಲನ್, ಸಾಹಿತ್ಯ ಸಮೀರ್ ಅವರದಾಗಿತ್ತು. ಈಗ ಕೇಳಿ ದಿಲ್ವಾಲೆ ಚಿತ್ರದಿಂದ ಗೀತೆ ಕುಮಾರ್ ಸಾನು ಹಾಗೂ ಅಲ್ಕಾ ಯಾಜ್ಞಿಕ್ ಅವರಿಂದ.

ಸ್ನೇಹಿತರೆ, ಇದುವರೆಗೆ ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದ್ರಿ. ಸಮಯ 8:45. ಇನ್ನು ಮುಂದೆ ರಾಷ್ಟ್ರೀಯ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

ಸೇರಿದಂತೆ ಕೆಲವು ಕಾಳಜಿಗಳು ಮುಂದುವರೆದಿವೆ. ಪದೇ ಪದೇ ಕೇಳಲಾಗುವ ಪ್ರಶ್ನೆಗಳು ಈ ಕಾಳಜಿಗಳಿಗೆ ವಾಸ್ತವಿಕ ಸಾಕ್ಷ್ಯಾಧಾರಿತ ಪ್ರತಿಕ್ರಿಯೆಗಳನ್ನು ಒದಗಿಸುತ್ತವೆ. ಎಥೆನಾಲ್ ಭಾರತವು ಕಂಡುಹಿಡಿದ ಅಥವಾ ತರಾತುರಿಯಲ್ಲಿ ಜಾರಿಗೆ ತಂದ ಹೊಸ ಇಂಧನವಲ್ಲ. ಹೆನ್ರಿ ಫೋರ್ಡ್ ಅವರು ಒಂದು ಶತಮಾನಕ್ಕೂ ಹಿಂದೆ ಮಾಡೆಲ್ ಟಿ ಕಾರು ಎಥೆನಾಲ್ನಲ್ಲಿ ಚಲಿಸುವಂತೆ ವಿನ್ಯಾಸಗೊಳಿಸಿದ್ದರು. ಬ್ರೆಜಿಲ್ ಮತ್ತು ಯುನೈಟೆಡ್ ಸ್ಟೇಟ್ಸ್ನಂತಹ ದೇಶಗಳು ದಶಕಗಳಿಂದ ಪೆಟ್ರೋಲ್ನಲ್ಲಿ ಎಥೆನಾಲ್ ಅನ್ನು ಬೆರೆಸುತ್ತಿವೆ. ಭಾರತದ ಸ್ವಂತ ಎಥೆನಾಲ್ ಕಥೆಯೂ ಸಹ ಪ್ರಸ್ತುತ ಸರ್ಕಾರಕ್ಕಿಂತ ಬಹಳ ಹಿಂದೆಯೇ ಪ್ರಾರಂಭವಾಯಿತು. ಇದು ಎರಡು ದಶಕಗಳಿಗೂ ಹೆಚ್ಚು ಕಾಲದ ಪಯಣವಾಗಿದೆ. 2001 ಎಥೆನಾಲ್ ಬ್ಲೆಂಡಿಂಗ್ ಪೈಲಟ್ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಲಾಯಿತು. 2004 ಕಾರ್ಯಕ್ರಮವನ್ನು ಅಧಿಕೃತವಾಗಿ ಘೋಷಣೆ ಮಾಡಲಾಯಿತು. 2006 E5 ಅಥವಾ 5% ಬ್ಲೆಂಡಿಂಗ್ ಅನ್ನು ಹಲವಾರು ರಾಜ್ಯಗಳಲ್ಲಿ ಜಾರಿಗೆ ತರಲಾಯಿತು. 2013 ಜನವರಿಯಲ್ಲಿ 10 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ 5% ಎಥೆನಾಲ್ ಬ್ಲೆಂಡಿಂಗ್ ಸಾಧಿಸುವ ಗುರಿಯೊಂದಿಗೆ ನೀತಿ ಚೌಕಟ್ಟನ್ನು ಭಾರತದ ಗೆಜೆಟ್ನಲ್ಲಿ ಅಧಿಸೂಚಿಸಲಾಯಿತು. ಇದರ ಹೊರತಾಗಿಯೂ 2014 ಬ್ಲೆಂಡಿಂಗ್ ಸುಮಾರು

5% ಮಾತ್ರವೇ ಇತ್ತು. ಏಕೆಂದರೆ ಭಾರತವು ಕೇವಲ ಕಬ್ಬಿನಿಂದ ಸಾಕಷ್ಟು ಎಥೆನಾಲ್ ಅನ್ನು ಉತ್ಪಾದಿಸಲು ಸಾಧ್ಯವಾಗಲಿಲ್ಲ. 2018 ಮೇನಲ್ಲಿ ಜೈವಿಕ ಇಂಧನಗಳ ಮೇಲಿನ ರಾಷ್ಟ್ರೀಯ ನೀತಿಯು ಕಚ್ಚಾ ವಸ್ತುಗಳ ಮೂಲವನ್ನು ಕಬ್ಬಿನಾಚೆಗೆ, ಜೋಳ ಮತ್ತು ಹೆಚ್ಚುವರಿ ಧಾನ್ಯಗಳಿಗೆ ವಿಸ್ತರಿಸಿತು. ಹಾಗೆ ಎಥೆನಾಲ್ ಉತ್ಪಾದನೆಯನ್ನು ಸಂಪೂರ್ಣ ಸರ್ಕಾರಿ ಮಟ್ಟದ ಮಿಷನ್ ಆಗಿ ಪರಿವರ್ತಿಸಿತು. 2021 ಜೂನ್ನಲ್ಲಿ ನೀತಿ ಆಯೋಗವು ವಾಹನ ತಯಾರಕರು, ತೈಲ ಕಂಪನಿಗಳು ಮತ್ತು ಕೃಷಿ ತಜ್ಞರೊಂದಿಗೆ ಸಮಾಲೋಚಿಸಿದ ನಂತರ ವಿವರವಾದ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿತು. 2021 ಆಗಸ್ಟ್ನಲ್ಲಿ IOCL, BPCL ಮತ್ತು HPCL ಖಾಸಗಿ ಹೂಡಿಕೆಯನ್ನು ಆಹ್ವಾನಿಸಿ ಖಾತರಿಪಡಿಸಿದ ಖರೀದಿ ಒಪ್ಪಂದಗಳು ಮತ್ತು ಬ್ಯಾಂಕ್ ಹಣಕಾಸಿನ ಬೆಂಬಲದೊಂದಿಗೆ ಸಮರ್ಪಿತ ಎಥೆನಾಲ್ ಸ್ಥಾವರಗಳನ್ನು ಸ್ಥಾಪಿಸಲು ಮುಂದಾದವು. 2021 10% ಬ್ಲೆಂಡಿಂಗ್ ಸಾಧಿಸಲು ಭಾರತಕ್ಕೆ ವಾರ್ಷಿಕವಾಗಿ ಸುಮಾರು 500-600 ಕೋಟಿ ಲೀಟರ್ ಎಥೆನಾಲ್ ಅಗತ್ಯವಿತ್ತು. ಹೊಸ ಹೂಡಿಕೆಗಳು ಉತ್ಪಾದನಾ ಸಾಮರ್ಥ್ಯವನ್ನು ವಿಸ್ತರಿಸಿದಂತೆ ವಾರ್ಷಿಕ ಎಥೆನಾಲ್ ಲಭ್ಯತೆಯು 1,200 ಕೋಟಿ ಲೀಟರ್ಗಳಿಗೆ ಸಮೀಪಿಸಿತು. ಸಾಕಷ್ಟು ಪೂರೈಕೆಯೊಂದಿಗೆ 20% ಬ್ಲೆಂಡಿಂಗ್ಗೆ ಮುನ್ನಡೆಯುವುದು ತಾರ್ಕಿಕ ಮತ್ತು ಜವಾಬ್ದಾರಿಯುತ ಮುಂದಿನ ಹಂತವಾಯಿತು. ಬ್ಲೆಂಡಿಂಗ್ನಲ್ಲಿನ ಏಕತೆಯು ಹಠಾತ್ ಜಿಗಿತವಲ್ಲ, ಬದಲಾಗಿ ಸ್ಥಿರವಾದ ಮತ್ತು ಮಾಪನಾಂಕ ನಿರ್ಣಯಿಸಿದ ಪ್ರಗತಿಯ ಕಥೆಯನ್ನು ಹೇಳುತ್ತದೆ. ಬ್ರೆಜಿಲ್ ಮೊದಲಿನಿಂದಲೂ ಪ್ರಪಂಚದ ಅತಿದೊಡ್ಡ ಎಥೆನಾಲ್ ಪರಿಸರ ವ್ಯವಸ್ಥೆಯನ್ನು ನಿರ್ಮಿಸಿತು. ಇದಕ್ಕೆ ಸ್ವಾಭಾವಿಕವಾಗಿ ದಶಕಗಳೇ ಬೇಕಾಯಿತು. ಆ ಅನುಭವದಿಂದ ಕಲಿಯುವ ಅನುಕೂಲ ಭಾರತಕ್ಕೆ ಇತ್ತು. ಅವಸರ ಅವಸರವಾಗಿ ಜಾರಿಗೆ ತಂದಂತೆ ಕಂಡುಬರುವುದು ವಾಸ್ತವವಾಗಿ 2 ದಶಕಗಳ ಅಡಿಪಾಯದ ಕೆಲಸವಾಗಿದೆ. ನಂತರ ಶಿಸ್ತುಬದ್ಧ ಅನುಷ್ಠಾನದ ಫಲವಾಗಿದೆ. ಭಾರತವು ಸಂಸ್ಕರಣಾಗಾರಗಳು, ಟರ್ಮಿನಲ್ಗಳು ಮತ್ತು ಪೈಪ್ಲೈನ್ಗಳ ವಿಶಾಲ ಜಾಲದ ಮೂಲಕ 100,000+ ಚಿಲ್ಲರೆ ಮಾರಾಟ ಮಳಿಗೆಗಳನ್ನು ನಿರ್ವಹಿಸುತ್ತಿದೆ. ರಾಷ್ಟ್ರವ್ಯಾಪಿ 3 ಪ್ರತ್ಯೇಕ ಮೂಲ ಇಂಧನಗಳನ್ನು ದಾಸ್ತಾನು ಮಾಡುವುದು ವೆಚ್ಚವನ್ನು ಹೆಚ್ಚಿಸುತ್ತದೆ ಮತ್ತು ಪ್ರತಿಯೊಂದು ಮಳಿಗೆಯಲ್ಲಿ ಗುಣಮಟ್ಟದ ನಿಯಂತ್ರಣವನ್ನು ಸಂಕೀರ್ಣಗೊಳಿಸುತ್ತದೆ. ಪ್ರೀಮಿಯಂ ಪೆಟ್ರೋಲ್ ಸಮಾನವಾದ ಹೋಲಿಕೆಯಲ್ಲ. ಇದು ಸೀಮಿತ ಪ್ರಮಾಣದಲ್ಲಿ ಪ್ರೀಮಿಯಂ ದರದಲ್ಲಿ ಮಾರಾಟವಾಗುವ ಸಣ್ಣ ಸಂಯೋಜಕಗಳನ್ನು ಒಳಗೊಂಡಿರುವ ಉತ್ಪನ್ನವಾಗಿದೆ. ಪ್ರತ್ಯೇಕ ರಾಷ್ಟ್ರವ್ಯಾಪಿ ಮೂಲ ಇಂಧನವಲ್ಲ. ಈಗಾಗಲೇ ಅಸ್ತಿತ್ವದಲ್ಲಿರುವ ಬಗ್ಗೆಯೂ ಪ್ರಶ್ನೆಯಿದೆ. ಸಾರ್ವಜನಿಕ ವಲಯದ ಬ್ಯಾಂಕುಗಳು, ಎಥೆನಾಲ್ ಸ್ಥಾವರಗಳು, ಸಂಗ್ರಹಣೆ ಮತ್ತು ಲಾಜಿಸ್ಟಿಕ್ನಲ್ಲಿ ವರ್ಷಕ್ಕೆ 1,00,000 ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನು ಹೂಡಿಕೆ ಮಾಡಿವೆ. ಈಗ ಈ 10ಕ್ಕೆ ಹಿಂತಿರುಗುವುದು ಈ ಹೂಡಿಕೆಯನ್ನು ವ್ಯರ್ಥ ಮಾಡುತ್ತದೆ ಮತ್ತು ಅದನ್ನು ನಂಬಿಕೆಯಿಂದ ನಿರ್ಮಿಸಿದ ರೈತರು ಮತ್ತು ಉದ್ಯಮಿಗಳಿಗೆ ಹಾನಿ ಮಾಡುತ್ತದೆ. ಈ 20 ಜಾರಿಗೆ ತರುವ ಮೊದಲು ವಾಹನ ಉದ್ಯಮದೊಂದಿಗೆ ಪರಿವರ್ತನೆಯ ಆರಂಭದಿಂದಲೇ, ಅಂದರೆ 2020-21 ಆರಂಭದಲ್ಲೇ ತಯಾರಕರೊಂದಿಗೆ ಈ 10 ಹೊಂದಾಣಿಕೆಯ ಬಗ್ಗೆ ಚರ್ಚಿಸಲಾಯಿತು ಮತ್ತು ಭಾರತವು ತನ್ನ ಈ 10 ಗುರಿಯನ್ನ ನಿಗದಿತ ಸಮಯಕ್ಕಿಂತ 5 ಮೊದಲೇ June 2022 ಸಾಧಿಸಿತು. ಈ 20 ಇದಕ್ಕಾಗಿ ಪ್ರಕ್ರಿಯೆಯು ಇನ್ನಷ್ಟು ಸಂಪೂರ್ಣವಾಗಿತ್ತು. ಎಂಜಿನ್ ಮಾಪನಾಂಕ ನಿರ್ಣಯ, ಇಂಧನ ವ್ಯವಸ್ಥೆಗಳು, ರಬ್ಬರ್ ಘಟಕಗಳು, ಹೊರಸೂಸುವಿಕೆ ಮತ್ತು ಇಂಧನ ದಕ್ಷತೆಯನ್ನು, ಇಂಧನವು ಯಾವುದೇ ಪೆಟ್ರೋಲ್ ಪಂಪ್ ತಲುಪುವ ಮೊದಲು ಹಲವಾರು ಸುತ್ತಿನ ಪರೀಕ್ಷೆಗಳ ಮೂಲಕ ಪರಿಶೀಲಿಸಲಾಯಿತು. ತಯಾರಕರು ಈ 20 ಸುರಕ್ಷತೆಯ ಬಗ್ಗೆ ಮನವರಿಕೆಯಾಗದಿದ್ದರೆ ಅದರ ಮೇಲಿನ ವಾರಂಟಿಗಳನ್ನು ನೀಡುತ್ತಿರಲಿಲ್ಲ. ಕೆಲವು ವಾಹನಗಳಲ್ಲಿ ಇಂಧನ ಮಿತವ್ಯಯದಲ್ಲಿ 3-5% ಇಳಿಕೆ ಕಂಡುಬರಬಹುದು. ಆದಾಗ್ಯೂ ವಾಸ್ತವ ಪ್ರಪಂಚದ ಮೈಲೇಜ್ ಇಂಧನದ ಪ್ರಕಾರಕ್ಕಿಂತ ಹೆಚ್ಚಾಗಿ ಚಾಲನಾ ಅಭ್ಯಾಸಗಳು, ಟೈರ್ ಒತ್ತಡ, ಸರ್ವಿಸಿಂಗ್ ಮತ್ತು ಏರ್ ಕಂಡೀಷನರ್ ಬಳಕೆಯ ಮೇಲೆ ಹೆಚ್ಚು ಅವಲಂಬಿತವಾಗಿರುತ್ತದೆ. ಮೈಲೇಜ್ ಚಿತ್ರದ ಒಂದು ಭಾಗ ಮಾತ್ರ. ಇಂಧನ ಮಿತ ವ್ಯಯವನ್ನು ಮೀರಿ ಈ 20 ಹಲವಾರು ಕಾರ್ಯಕ್ಷಮತೆ ಮತ್ತು ಪರಿಸರ ಪ್ರಯೋಜನಗಳನ್ನು ನೀಡುತ್ತದೆ. ಇದು ಪೆಟ್ರೋಲ್ನ 84.4 ಹೋಲಿಸಿದರೆ ಸುಮಾರು 108.5 ಹೆಚ್ಚಿನ ರಿಸರ್ಚ್ ಆಕ್ಟೇನ್ ಸಂಖ್ಯೆಯನ್ನು ಹೊಂದಿದೆ. ಇದು ಭಾರತೀಯ ಪೆಟ್ರೋಲ್ನ ಪರಿಣಾಮಕಾರಿ ಆಕ್ಟೇನ್ ರೇಟಿಂಗ್ ಅನ್ನು ಸುಮಾರು 95 ಏರಿಸುತ್ತದೆ. ಇದು ಆಧುನಿಕ ಎಂಜಿನ್ಗಳಲ್ಲಿ ದಹನ ಕ್ರಿಯೆಯನ್ನು ಸುಧಾರಿಸುತ್ತದೆ. ಈ 20 ಕ್ಯಾಲಿಬ್ರೇಟ್ ಮಾಡಲಾದ ವಾಹನಗಳು ಸುಗಮ ವೇಗವರ್ಧನೆಯನ್ನು ನೀಡುತ್ತವೆ. ಈ 20 ಉತ್ತಮವಾದ ಆಂಟಿ ನಾಕ್ ಗುಣಲಕ್ಷಣಗಳನ್ನು ನೀಡುತ್ತದೆ. ಈ 20 ಗಮನಾರ್ಹವಾಗಿ ಕಡಿಮೆ ಕಣಗಳ ಹೊರಸೂಸುವಿಕೆಯೊಂದಿಗೆ ಸ್ವಚ್ಛವಾದ ಎಂಜಿನ್ ಕಾರ್ಯಾಚರಣೆಯನ್ನು ಸಕ್ರಿಯಗೊಳಿಸುತ್ತದೆ. ಈ 20 ಜೀವನ ಚಕ್ರದ ಇಂಗಾಲದ ಹೊರಸೂಸುವಿಕೆಯನ್ನು ಸುಮಾರು 40% ಕಡಿಮೆ ಮಾಡಬಲ್ಲದು. ವಾಹನದ ಕೈಪಿಡಿಯಲ್ಲಿ ಈ 10 ಕಾಂಪ್ಯಾಟಬಲ್ ಎಂದು ಬರೆಯಲಾಗಿದ್ದರೆ ಇದರ ಅರ್ಥ ಈ 20 ಕಾರಿಗೆ ಸುರಕ್ಷಿತವಲ್ಲ ಎಂದು ಅರ್ಥವಲ್ಲ. ವಾಹನದ ಕೈಪಿಡಿಯು ವಾಹನವು ಪ್ರಮಾಣೀಕೃತವಾದಾಗ ಅಸ್ತಿತ್ವದಲ್ಲಿದ್ದಂಥ ಇಂಧನ

ಮಾನದಂಡವನ್ನು ಪ್ರತಿಬಿಂಬಿಸುತ್ತದೆ. ವ್ಯಾಪಕವಾದ ಪರೀಕ್ಷೆ ಮತ್ತು ನಿಯಂತ್ರಕ ಅನುಮೋದನೆಯ ನಂತರ ಇಂಧನ ಮಾನದಂಡಗಳು ಮುಂದುವರಿದ ತಕ್ಷಣ ವಾಹನವು ಅಸುರಕ್ಷಿತವಾಗುತ್ತದೆ ಎಂದು ಇದರ ಅರ್ಥವಲ್ಲ. ಇ-20 ಅನ್ನು ಜಾರಿಗೆ ತರುವ ಮೊದಲು ಸರ್ಕಾರದ ಎಆರ್ಎಐ ಎಸ್ಐಎಎಂ ವಾಹನ ತಯಾರಕರು ಮತ್ತು ತೈಲ ಕಂಪನಿಗಳನ್ನು ಒಳಗೊಂಡಂತಹ ತಜ್ಞರ ಸಮಿತಿಗಳನ್ನು ರಚಿಸಿತು. 2021 ನೀತಿ ಆಯೋಗದ ಮಾರ್ಗಸೂಚಿಯು ನಿರ್ದಿಷ್ಟವಾಗಿ ಇ-10 ಇ-20 ಬದಲಾವಣೆಯನ್ನು ತಿಳಿಸಿತು ಮತ್ತು ತಯಾರಕರಿಗೆ ವರ್ಷಗಳ ಮುಂಚಿತವಾಗಿಯೇ ಸೂಚನೆ ನೀಡಿತು. ಇ-20 ಹಳೆಯ ವಾಹನಗಳಲ್ಲಿ ರಬ್ಬರ್ ಭಾಗಗಳು, ಇಂಧನ ಮಾರ್ಗಗಳು ಅಥವಾ ಎಂಜಿನ್ಗಳನ್ನು ಹಾನಿಗೊಳಿಸುತ್ತದೆ ಎನ್ನುವ ಸಂಶಯ ಜನರಲ್ಲಿದೆ. ಇ-15+ ಮಿಶ್ರಣಗಳು ಈಗಾಗಲೇ ಭಾರತದಾದ್ಯಂತ 3.5 ವರ್ಷಗಳಿಂದ ಬಳಕೆಯಲ್ಲಿವೆ. ಇ-20 ಮಾರುಕಟ್ಟೆಯನ್ನು ತಲುಪುವ ಮೊದಲು ಎಂಜಿನ್ ಬಳಕೆ, ತುಕ್ಕು ನಿರೋಧಕತೆ ಮತ್ತು ಚಾಲನಾ ಸಾಮರ್ಥ್ಯವನ್ನು ಒಳಗೊಂಡ ವ್ಯಾಪಕವಾದ ಪ್ರಯೋಗಾಲಯ ಪರೀಕ್ಷೆ ಮತ್ತು ಕ್ಷೇತ್ರ ಮೌಲ್ಯಮಾಪನವನ್ನು ಮಾಡಲಾಗಿದೆ. ಅತ್ಯಂತ ಬಲವಾದ ಪುರಾವೆಯು ನೈಜ ಪ್ರಪಂಚದಿಂದ ಬರುತ್ತದೆ. ಮಾರುತಿ ಸುಜುಕಿ ಆರ್ಥಿಕ ವರ್ಷ 2025-26 2.84 ಕೋಟಿ ಕಾರುಗಳಿಗೆ ಸೇವೆ ಸಲ್ಲಿಸಿದೆ. ಅದರಲ್ಲಿ 1.5 ಕೋಟಿ ಕಾರುಗಳು ಇ-20 ಎಂದಿಗೂ ಪ್ರಮಾಣೀಕರಿಸಲ್ಪಡದ ಹಳೆಯ ವಾಹನಗಳಾಗಿವೆ. ಇ-20 ಸಂಬಂಧಿತ ಯಾವುದೇ ಹಾನಿ ಕಂಡುಬಂದಿಲ್ಲ. ಇ-20 ನಿಜವಾಗಿಯೂ ರಬ್ಬರ್ ಮತ್ತು ನೀರ್ನಾಳಗಳು, ಇಂಧನ ಮಾರ್ಗಗಳು ಅಥವಾ ಎಂಜಿನ್ಗಳನ್ನು ಹಾನಿಗೊಳಿಸಿದ್ದರೆ ಅದು ವಾರಂಟಿ ಕ್ಲೈಮ್ಗಳು ಮತ್ತು ದೂರುಗಳ ಅಲೆಯಾಗಿ ಹೊರಹೊಮ್ಮುತ್ತಿತ್ತು. ಅಂತಹ ಯಾವುದೇ ಅಲೆ ಸಂಭವಿಸಲಿಲ್ಲ. ಜೊತೆಗೆ ಭಾರತದ ಎಥೆನಾಲ್ ಪೂರೈಕೆ ಸರಪಳಿಯನ್ನು ಕಟ್ಟುನಿಟ್ಟಾಗಿ ನಿಯಂತ್ರಿಸಲಾಗುತ್ತದೆ. ಎಥೆನಾಲ್ ಮತ್ತು ಮಿಶ್ರಿತ ಪೆಟ್ರೋಲ್ ಕಟ್ಟುನಿಟ್ಟಾದ ಬಿಐಎಸ್ ವಿಶೇಷಣಗಳನ್ನು ಪೂರೈಸಬೇಕು. ಇದನ್ನು ಡಿಸ್ಟಿಲರಿಯಿಂದ ಡಿಪೋವರೆಗೆ ಮತ್ತು ಚಿಲ್ಲರೆ ಪಂಪ್ವರೆಗೆ ಪ್ರತಿ ಹಂತದಲ್ಲೂ ಪರಿಶೀಲಿಸಲಾಗುತ್ತದೆ. ಕಲಬೆರಕೆಯ ವಿರುದ್ಧ ಶೂನ್ಯ ಸಹಿಷ್ಣುತೆಯನ್ನು ಜಾರಿಗೊಳಿಸುವಂತೆ ಎಲ್ಲಾ ರಾಜ್ಯಗಳ ಮುಖ್ಯ ಕಾರ್ಯದರ್ಶಿಗಳಿಗೆ ಸೂಚಿಸಲಾಗಿದೆ. ಎಥೆನಾಲ್ ಅಗ್ಗದ ಇಂಧನವಾಗಿರಬೇಕು. ಆದರೆ ಇ-20 ಪೆಟ್ರೋಲ್ ಶುದ್ಧ ಪೆಟ್ರೋಲ್ಗಿಂತ ಕಡಿಮೆ ಬೆಲೆಯಲ್ಲಿ ಏಕೆ ಇಲ್ಲ ಎನ್ನುವ ಪ್ರಶ್ನೆಗಳನ್ನು ಕೇಳಲಾಗುತ್ತಿದೆ. ಸರ್ಕಾರವು ಈ ಕಾರ್ಯಕ್ರಮದ ಅಡಿಯಲ್ಲಿ ಪೂರೈಕೆಯಾಗುವ ಎಥೆನಾಲ್ಗೆ ರೈತರು ನ್ಯಾಯಯುತವಾದ ಬೆಲೆಯನ್ನು ಪಡೆಯುವುದನ್ನು ಖಾತ್ರಿಪಡಿಸುತ್ತದೆ. ಉದಾಹರಣೆಗೆ ಜಿಎಸ್ಟಿ, ಸಾರಿಗೆ ಮತ್ತು ಸಂಗ್ರಹಣಾ ವೆಚ್ಚಗಳನ್ನು ಸೇರಿಸುವ ಮೊದಲೇ ಜೋಳದ ಆಧಾರಿತ ಎಥೆನಾಲ್ ಅನ್ನು ಲೀಟರ್ಗೆ ಸುಮಾರು 81.86 ರೂಪಾಯಿಗೆ ಖರೀದಿಸಲಾಗುತ್ತದೆ. ಜಾಗತಿಕ ಕಚ್ಚಾ ತೈಲ ಬೆಲೆಗಳು ಪ್ರತಿ ಬ್ಯಾರೆಲ್ಗೆ ಸುಮಾರು $70 ಇದ್ದಾಗ ಇ-20 ಉತ್ಪಾದನೆಯು ಶುದ್ಧ ಪೆಟ್ರೋಲ್ನಷ್ಟೇ ಅಥವಾ ಅದಕ್ಕಿಂತ ಹೆಚ್ಚಿನ ವೆಚ್ಚವನ್ನು ಹೊಂದಿರಬಹುದು. ಕಚ್ಚಾ ತೈಲದ ಬೆಲೆಗಳು ತೀವ್ರವಾಗಿ ಏರಿದಾಗ ಸಾಮಾನ್ಯವಾಗಿ ಪ್ರತಿ ಬ್ಯಾರೆಲ್ಗೆ $120 ಅಥವಾ ಅದಕ್ಕಿಂತ ಹೆಚ್ಚಿನ ಮಟ್ಟಕ್ಕೆ ತಲುಪಿದಾಗ ಮಾತ್ರ ಎಥೆನಾಲ್ ಅಗ್ಗದ ಆಯ್ಕೆಯಾಗುತ್ತದೆ. ಇ-20 ಅನ್ನು ಶುದ್ಧ ಪೆಟ್ರೋಲ್ನ ದರದಲ್ಲಿ ಮಾರಾಟ ಮಾಡಿದರೂ ಸಹ ಗ್ರಾಹಕರು ಲಾಭವನ್ನು ಪಡೆಯುತ್ತಾರೆ. ಭಾರತದಲ್ಲಿ ಮಾರಾಟವಾಗುವ ಪ್ರತಿ ಲೀಟರ್ ಪೆಟ್ರೋಲ್ನಲ್ಲಿ ಸುಮಾರು 20% ಭಾಗವು ಈಗ ಸ್ವದೇಶಿ ನಿರ್ಮಿತ ಎಥೆನಾಲ್ ಆಗಿದೆ. ಕಚ್ಚಾ ತೈಲದಂತಲ್ಲದೆ ಎಥೆನಾಲ್ ಬೆಲೆಗಳು ಬ್ರೆಂಟ್ ಕಚ್ಚಾ ತೈಲದ ಏರಿಳಿತಗಳು, ಯುದ್ಧಗಳು ಅಥವಾ ಜಾಗತಿಕ ಸಾಗಾಣೆ ಅಡೆತಡೆಗಳಿಂದ ಪ್ರಭಾವಿತವಾಗುವುದಿಲ್ಲ. ಇದರ ಅರ್ಥ ಪ್ರತಿ ಇಂಧನ ಟ್ಯಾಂಕ್ನ 1/5 ಭಾಗವು ಸ್ಥಿರವಾದ ಸ್ವದೇಶಿ ಪೂರೈಕೆಯಿಂದ ಬರುತ್ತದೆ. ಇದು ಜಾಗತಿಕ ತೈಲ ಬೆಲೆಯ ಆಘಾತಗಳಿಗೆ ಭಾರತದ ಒಡ್ಡುಕೊಳ್ಳುವಿಕೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಮತ್ತು ಅದೇ ಸಮಯದಲ್ಲಿ ಇಂಧನ ಭದ್ರತೆಯನ್ನು ಬಲಪಡಿಸುತ್ತದೆ. ಎಥೆನಾಲ್ ಬ್ಲೆಂಡಿಂಗ್ ಭಾರತದಲ್ಲಿ ಪೆಟ್ರೋಲ್ ಬೆಲೆಗಳನ್ನು ಇತರ ದೇಶಗಳಿಗಿಂತ ಹೆಚ್ಚು ಸ್ಥಿರವಾಗಿಡಲು ಸಹಾಯ ಮಾಡಿದೆ. ಪ್ರಪಂಚದ ಇತರ ದೇಶಗಳಿಗೆ ಹೋಲಿಸಿದರೆ ಭಾರತದಲ್ಲಿ ಇಂಧನದ ಬೆಲೆಗಳು ಹೇಗೆ ಚಲಿಸಿವೆ ಎಂಬುದರಲ್ಲಿ ಫಲಿತಾಂಶಗಳು ಗೋಚರಿಸುತ್ತವೆ. ಪೆಟ್ರೋಲ್ನಲ್ಲಿ ಬೆರೆಸುವ ಪ್ರತಿ ಲೀಟರ್ ಎಥೆನಾಲ್ 4 ವಿಷಯಗಳನ್ನು ಸೂಚಿಸುತ್ತದೆ. ಕಡಿಮೆ ಕಚ್ಚಾ ತೈಲ ಆಮದು, ಕಡಿಮೆ ವಿದೇಶಿ ವಿನಿಮಯ ವೆಚ್ಚ, ಭಾರತೀಯ ರೈತರಿಗೆ ಹೆಚ್ಚಿನ ಆದಾಯ ಮತ್ತು ನಾಗರಿಕರಿಗೆ ಪಂಪ್ನಲ್ಲಿ ಹೆಚ್ಚು ಸ್ಥಿರವಾದ ಬೆಲೆ. ಎಥೆನಾಲ್ ಬ್ಲೆಂಡಿಂಗ್ ಅನ್ನು ಅಳವಡಿಸಿಕೊಳ್ಳುವಲ್ಲಿ ಭಾರತವು ಏಕಾಂಗಿಯಲ್ಲ. ಇದು ಈಗ ಜಾಗತಿಕವಾಗಿ ಅಂಗೀಕರಿಸಲ್ಪಟ್ಟ ಅಭ್ಯಾಸವಾಗಿದೆ. ಹಲವು ಪ್ರಮುಖ ಆರ್ಥಿಕತೆಗಳು ಎಥೆನಾಲ್ ಅನ್ನು ತಮ್ಮ ಇಂಧನದ ಕಾರ್ಯತಂತ್ರದಲ್ಲಿ ದೃಢವಾಗಿ ಸೇರಿಸಿಕೊಂಡಿವೆ. ಅಮೆರಿಕ ಸಂಯುಕ್ತ ಸಂಸ್ಥಾನ ದೇಶಾದ್ಯಂತ ಇ-10 ಪ್ರಮಾಣಿತ ಎಥೆನಾಲ್ ಮಿಶ್ರಿತ ಇಂಧನವಾಗಿದೆ. ಅಮೆರಿಕದ ಸರ್ಕಾರವು ಇ-15 ಅನ್ನು ವೇಗವಾಗಿ ವಿಸ್ತರಿಸಲು ಬೆಂಬಲ ನೀಡುತ್ತಿದೆ. ಲಕ್ಷಾಂತರ ವಾಹನಗಳು ಈಗಾಗಲೇ ಫ್ಲೆಕ್ಸ್ ಫ್ಯೂಲ್ ಸಾಮರ್ಥ್ಯವನ್ನು ಹೊಂದಿದ್ದು ಅವು ಇ-85 ಹೆಚ್ಚಿನ ಮಿಶ್ರಣದೊಂದಿಗೆ ಚಲಿಸಬಲ್ಲವು. ಎಥೆನಾಲ್ ಬಳಕೆಯಲ್ಲಿ ಬ್ರೆಜಿಲ್ ಜಾಗತಿಕ ನಾಯಕನಾಗಿ ಮುಂದುವರೆದಿದೆ. ಇದು ಪ್ರಸ್ತುತ ಇ-27 ಅನ್ನು ತನ್ನ ಪ್ರಮಾಣಿತ ಪೆಟ್ರೋಲ್ ಮಿಶ್ರಣವನ್ನಾಗಿ ಕಡ್ಡಾಯಗೊಳಿಸಿದೆ ಮತ್ತು ಇದನ್ನು ಸುಮಾರು 35% ಏರಿಸಲಾಗುತ್ತಿದೆ. ಮಾರಾಟ

0: ವಾಗುವ ಹೊಸ ಕಾರುಗಳಲ್ಲಿ 80%ಕ್ಕೂ ಹೆಚ್ಚು ಫ್ಲೆಕ್ಸ್ ಫ್ಯೂಲ್ ವಾಹನಗಳಾಗಿದ್ದು ಇವು E27, E30 ಅಥವಾ ಶುದ್ಧ ಹೈಡ್ರಸ್ ಎಥನಾಲ್ನಲ್ಲಿ ಚಲಿಸುತ್ತವೆ. ಜಪಾನ್ ಹಂತ ಹಂತವಾಗಿ E10 ಜಾರಿಗೆ ತರುವ ಮೂಲಕ ಎಥನಾಲ್ ಅನ್ನು ತನ್ನ ಇಂಧನ ಮಿಶ್ರಣಕ್ಕೆ ಸೇರಿಸಿಕೊಂಡಿದೆ. ಕೆನಡಾ, ಥೈಲ್ಯಾಂಡ್ ಮತ್ತು ಹಲವಾರು ಯುರೋಪಿಯನ್ ರಾಷ್ಟ್ರಗಳು ತಮ್ಮ ಸ್ವಚ್ಛ ಇಂಧನ ಕಾರ್ಯತಂತ್ರಗಳ ಭಾಗವಾಗಿ ಎಥನಾಲ್ ಬ್ಲೆಂಡಿಂಗ್ ಅನ್ನು ಅಳವಡಿಸಿಕೊಂಡಿವೆ. ಭಾರತದ ಎಥನಾಲ್ ಪ್ರಮಾಣವು 2 ದಶಕಗಳಿಗೂ ಹೆಚ್ಚು ಕಾಲದಿಂದ ಸಾಗಿದೆ. ಇದು 2001ರಲ್ಲಿ ಪ್ರಾಯೋಗಿಕ ಯೋಜನೆಗಳೊಂದಿಗೆ ಪ್ರಾರಂಭವಾಯಿತು ಮತ್ತು ನೀತಿ ಸುಧಾರಣೆಗಳು, ಉದ್ಯಮದ ಸಹಯೋಗ ಮತ್ತು ನಿರಂತರ ಹೂಡಿಕೆಗಳ ಮೂಲಕ ವಿಕಸನಗೊಂಡಿತು. 2025-26ರಲ್ಲಿ 20% ಬ್ಲೆಂಡಿಂಗ್ ಸಾಧಿಸುವುದು ಎಚ್ಚರಿಕೆಯ ಯೋಜನೆ ಮತ್ತು ಸ್ಥಿರವಾದ ಅನುಷ್ಠಾನದ ಫಲವೇ ಹೊರತು ಹಠಾತ್ ನಿರ್ಧಾರವಲ್ಲ. E20 ಜಾರಿಯ ಪ್ರತಿಯೊಂದು ಹಂತದಲ್ಲೂ ವಾಹನ ತಯಾರಕರು, ಪರೀಕ್ಷಾ ಸಂಸ್ಥೆಗಳು, ಇಂಧನ ಚಿಲ್ಲರೆ ವ್ಯಾಪಾರಿಗಳು ಮತ್ತು ರೈತರು ಭಾಗಿಯಾಗಿದ್ದಾರೆ. ಎಂಜಿನ್ ಅಥವಾ ಘಟಕಗಳ ಹಾನಿಯ ಕುರಿತಾದ ಆರೋಪಗಳನ್ನು ಮಾರುತಿ ಸುಜುಕಿ ಮತ್ತು ಹೀರೋ ಮೋಟೋ ಕಾರ್ಪ್ ನಿರ್ವಹಿಸುವ ಕೋಟ್ಯಂತರ ವಾಹನಗಳ ಸೇವಾ ದತ್ತಾಂಶದೊಂದಿಗೆ ಮೌಲ್ಯಮಾಪನ ಮಾಡಲಾಗಿದೆ. ಈ ಸಾಕ್ಷ್ಯಾಧಾರಗಳು ಅಂತಹ ಆರೋಪಗಳನ್ನು ಸಮರ್ಥಿಸುವುದಿಲ್ಲ. ಎಥನಾಲ್ ಮಿಶ್ರಿತ ಪೆಟ್ರೋಲ್ ಕಾರ್ಯಕ್ರಮವು ಭಾರತದ ಇಂಧನ ಭದ್ರತೆಯನ್ನು ಬಲಪಡಿಸಿದೆ, ಕಚ್ಚಾ ತೈಲ ಆಮದನ್ನು ಕಡಿಮೆ ಮಾಡಿದೆ, ಹೊರಸೂಸುವಿಕೆಯನ್ನು ತಗ್ಗಿಸಿದೆ ಮತ್ತು ರೈತರ ಆದಾಯವನ್ನು ಹೆಚ್ಚಿಸಿದೆ. E20 ಒಂದು ಸುರಕ್ಷಿತ, ಸ್ವಚ್ಛ ಮತ್ತು ಸಂಪೂರ್ಣವಾಗಿ ಪರೀಕ್ಷಿಸಲ್ಪಟ್ಟ ಇಂಧನವಾಗಿದೆ. ಇದು ವೈಜ್ಞಾನಿಕ ಮೌಲ್ಯಮಾಪನ, ಹಂತ ಹಂತದ ಅನುಷ್ಠಾನ ಮತ್ತು ಉದ್ಯಮ ಹಾಗೂ ಸಂಶೋಧನಾ ಸಂಸ್ಥೆಗಳಾದ್ಯಂತದ ಸಹಯೋಗದ ಬೆಂಬಲವನ್ನು ಹೊಂದಿದೆ. ಇದು ಆತ್ಮನಿರ್ಭರ, ಸುಸ್ಥಿರ ಮತ್ತು ಇಂಧನ ಸುರಕ್ಷಿತ ಭಾರತದತ್ತ ಒಂದು ದೊಡ್ಡ ಹೆಜ್ಜೆಯಾಗಿದೆ. ಇದುವರೆಗೂ ಪ್ರಚಲಿತ ವಿದ್ಯಮಾನ ಕೇಳಿದಿರಿ. ಇಂದಿನ ವಿಷಯ ಎಥನಾಲ್ ಮಿಶ್ರಿತ ಪೆಟ್ರೋಲ್ ಕಾರ್ಯಕ್ರಮ, ಪುನರಾವರ್ತಿತ ಪ್ರಶ್ನೆಗಳು. ಬರಹ ಕೃಪೆ ಭಾರತ ಸರ್ಕಾರದ ವಾರ್ತಾ ಶಾಖೆ, ಬೆಂಗಳೂರು. ಓದಿದವರು ಚೇತನ್ ಸಿವಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.
1: ಆಕಾಶವಾಣಿ ಕ್ರೀಡಾಲೋಕ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ. ಕೇಳುಗರೆ, ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ಅಂತಾರಾಷ್ಟ್ರೀಯ ಫುಟ್ಬಾಲ್ ಆಟಗಾರರು, ಕೋಚ್ ಹಾಗೂ ಏಕಲವ್ಯ ಪ್ರಶಸ್ತಿ ಪುರಸ್ಕೃತರಾದ ಎನ್ಎಸ್ ಮಂಜು ಅವರೊಂದಿಗೆ ಸಂವಾದ. ಎನ್ಎಸ್ ಮಂಜು ಅವರೇ, ಕ್ರೀಡಾಲೋಕ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
2: ನಮಸ್ಕಾರ
1: ಮಂಜು ಅವರೇ. ಮೊನ್ನೆ ತಾನೇ ಫಿಫಾ ಮುಗೀತು, ಸೊ ಅದ್ರ ಕುರಿತಾಗಿ ಮೊದಲಿಗೆ ಕೇಳ್ಬಿಡೋಣ ಪ್ರಶ್ನೆ ಅಂತ ನಿಮಗೆ.
2: ಖಂಡಿತವಾಗ್ಲು.
1: 23ನೇ ಫಿಫಾ ವಿಶ್ವಕಪ್ ಅದ್ದೂರಿಯಾಗಿ ತೆರೆ ಬಿದ್ದಿದೆ. ಈಗ 48 ತಂಡಗಳು ಇದ್ದುವು. ಕೆನಡಾ, ಮೆಕ್ಸಿಕೋ, ಯುನೈಟೆಡ್ ಸ್ಟೇಟ್ 3 ದೇಶಗಳು ಹೋಸ್ಟ್ ಮಾಡಿತ್ತಿದ್ನ. ಫೈನಲ್ ನಲ್ಲಿ ಸ್ಪೇನ್ ಅರ್ಜೆಂಟೀನಾ ಮುಖಾಮುಖಿ ಆಗಿತ್ತು. ಇದರಲ್ಲಿ ಸ್ಪೇನ್ 1-0 ಅಂತರದಿಂದ ಗೆಲುವು ಸಾಧಿಸಿ 2ನೇ ಬಾರಿ ವಿಶ್ವ ಚಾಂಪಿಯನ್ ಆಗಿದೆ. ಈ ಒಂದು ಫಿಫಾ ಕುರಿತಾಗಿ ಸಂಕ್ಷಿಪ್ತವಾಗಿ ನೀವು ವಿಶ್ಲೇಷಣೆ ಮಾಡೋದಾದ್ರೆ,
2: ಕಳೆದ ಬಾರಿ ನಾವು ಹೋಲಿಸ್ಕೊಂಡ್ರೆ ಕೇವಲ 32 ತಂಡಗಳು ಆಡಿದ್ವು, ಆದರೆ ಈ ಬಾರಿ 48 ತಂಡಗಳು ಅಂತ ಹೇಳಿದ್ರೆ ಎಲ್ಲಾ ಖಂಡದಿಂದ ಹಲವಾರು ದೇಶಗಳಿಗೆ ಅವಕಾಶ ಸಿಗ್ತಾ ಇದೆ. ಅದೇ ರೀತಿ ಏಷ್ಯಾ ನಾವು ಹೋಲಿಸ್ಕೊಂಡ್ರೆ ಈ ಬಾರಿ 9 ತಂಡಗಳು ಏಷ್ಯಾ ಖಂಡದಿಂದ ಪ್ರತಿನಿಧಿಸಿದ್ವು. ಮತ್ತೆ ಇನ್ನು ಫೈನಲ್ ಪಂದ್ಯದ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ, ಈ ಕಡೆ ಸ್ಪೇನ್ ಹಾಗೂ ಅರ್ಜೆಂಟೈನಾ ಅನ್ನೋ ಬದಲು ಸ್ಪೇನ್ ಹಾಗೂ ಲಿಯೋನೆಲ್ ಮೆಸ್ಸಿ ಅಂತಾನೆ ಹೇಳ್ಬೋದು. ನನಗೆ ಗೊತ್ತಿರೋ ಪ್ರಕಾರ ಅವರ ಕಡೆಯ ವಿಶ್ವಕಪ್ ಕೂಡ ಆಗಿರ್ಬೋದು, ಏನು ಹೇಳೋದಕ್ಕಾಗಲ್ಲ. ಆದ್ರೆ ಏನಪ್ಪಾ ಅಂದ್ರೆ, ಸ್ಪೇನ್ 2ನೇ ಬಾರಿ ವಿಶ್ವಕಪ್ ಗೆದ್ರು ಅಂದ್ರೆ ಅವರು ಡಿಸರ್ವಿಂಗ್ ಅಂತ ನನಗೆ ಅನ್ನಿಸ್ತು. ಯಾವ ರೀತಿ ಅವರು ಆಡ್ಕೊಂಡ್ಬಂದ್ರು ಸೆಮಿಫೈನಲ್ ಹಾಗೂ ಫೈನಲ್ ಅಲ್ಲಿ ಯಾವ ರೀತಿ ಅವರ ಪ್ರದರ್ಶನ ಮಾಡಿದ್ರು, ಎಲ್ಲೂ ಅನ್ಸಿಲ್ಲ ಅವರು ಚಾಂಪಿಯನ್ ಪಟ್ಟಕ್ಕೆ ಏರಕ ಆಗದಿರ ಅರ್ಹರಲ್ಲ ಅಂತ. ಆ ರೀತಿ ಒಂದು ಪ್ರದರ್ಶನದ ಮುಖಾಂತರ 2ನೇ ಬಾರಿಗೆ ಅವರು ವಿಶ್ವಕಪ್ನ ಮುಡಿಗೇರಿಸಿಕೊಂಡಿದ್ದಾರೆ.
1: ಫೈನಲ್ ಪಂದ್ಯವನ್ನು ನೋಡಿದಾಗ ಅನಿಸ್ತಾ ಇರ್ಲಿಲ್ಲ ಸ್ಪೇನ್, ಯಾಕಂದ್ರೆ 2 ಮುಖಾಮುಖಿ ಬಹಳ ಜೋರಾಗಿತ್ತು, ಗೋಲ್ 1 ಆಗಿರ್ಲಿಲ್ಲ, ಕೊನೆಯ ಹಂತದಲ್ಲಿ ಒಂದ್ ಗೋಲ್ ಆಯ್ತಲ್ವಾ.
2: ಮೊದಲನೇ ನಿಮಿಷದಿಂದ ಕಡೆ ನಿಮಿಷದವರೆಗೂ ಡಾಮಿನೇಟಿಂಗ್ ಪರ್ಫಾರ್ಮೆನ್ಸ್ ಅಂತ ಹೇಳಿದ್ರೆ ಎಲ್ಲೂ ಅವರು ಹಿಡಿತನ ಕಳ್ಕೊಳ್ಳೇ ಇಲ್ಲ. ಹಿಂದೆ ಗೋಲ್ ಕೀಪರ್ ಇಂದ ಹಿಡಿದು ಸ್ಟ್ರೈಕರ್ ಫಾರ್ವರ್ಡ್ ತನಕ. ಆದ್ರೆ ಏನಪ್ಪಾ ಅಂತ ಹೇಳಿದ್ರೆ, ಅರ್ಜೆಂಟೈನಾದಲ್ಲಿ ಗಾಯಗಳ ಸಮಸ್ಯೆ ಆಗಿದ್ರಿಂದ ಈಗ ನಮ್ಗೆ ಗೋಲ್ ಸಿಗ್ತಲ್ಲ ಅಂತ ಹೇಳಿದ್ರೆ ಫಾರ್ವರ್ಡ್ ಪ್ಲೇಯರ್ನ ಸಬ್ಸ್ಟಿಟ್ಯೂಷನ್ ಮಾಡ್ತೀವಿ ಯಾಕಂದ್ರೆ ಗೋಲ್ ಬರ್ಲಿ ಅಂತ.

0: ಆದರೆ ಫೈನಲ್ ಪಂದ್ಯದಲ್ಲಿ ಯಾವುದೇ ಒಂದು ಕೋಚ್ಗಾಗಲಿ ಸಬ್ಸ್ಟಿಟ್ಯೂಷನ್ ಮಾಡಬೇಕು ಅಂತ ಹೇಳಿದ್ರೆ ಅವರ ತಮ್ಮ ಡಿಫೆಂಡರ್ಸ್ ಅಲ್ಲಿ ಮೂರು ಸಬ್ಸ್ಟಿಟ್ಯೂಷನ್, ಫೋರ್ಸಸ್ ಸಬ್ಸ್ಟಿಟ್ಯೂಷನ್, ಅದು ಎಲ್ಲೋ ಸ್ವಲ್ಪ ಹಿಂಪಡಿ ಆಯ್ತು ಅಂತ ನನಗೆ ಅನ್ನಿಸ್ತಾ ಇದೆ ಅರ್ಜೆಂಟೀನಾ ತಂಡಕ್ಕೆ.
1: ಅಂದ್ರೆ ಆಯ್ಕೆಯ ಹಂತದಲ್ಲಿ ಸ್ವಲ್ಪ ಸೋತ್ರೇನೋ ಅಂತ.
0: ಸ್ಪ್ಯಾನಿಶ್ ಅಂತ ಹೇಳಿದ ತಕ್ಷಣ ಆ ಒಂದು ಆಟದ ಶೈಲಿ, ಅಂದ್ರೆ ಅರ್ಜೆಂಟೀನಾದ ಸೌತ್ ಅಮೆರಿಕನ್ ಆಟದ ಶೈಲಿ ಅಳವಡಿಸಿಕೊಂಡಿರೋದು ಶೈಲಿಯಲ್ಲಿ ಅವ್ರು ಗೆದ್ದಿದ್ದಾರೆ ಅಂತ ಹೇಳ್ಬೋದು. ಯಾವ ರೀತಿ ಅಟ್ಟಿಕಟಕ ಅಂತ ಫುಟ್ಬಾಲ್ ಹೇಳ್ತೀವಿ, ಬಾಲ್ ಪೊಸಿಷನ್ ನೀವು ಗಮನಿಸೋದಾಯ್ತು ಅಂತ ಹೇಳಿದ್ರೆ ಆಲ್ಮೋಸ್ಟ್ ಅಲ್ಲಿ 800 ಪಾಸ್ಗಳನ್ನ ಅವರು ಕಂಪ್ಲೀಟ್ ಮಾಡಿರ್ತಾರೆ. ಇಲ್ಲಿ ಅರ್ಜೆಂಟೀನಾದವರು ಆಲ್ಮೋಸ್ಟ್ ಅಲ್ಲಿ 400 ಪಾಸ್ಗಳನ್ನ ಮಾತ್ರ ಕಂಪ್ಲೀಟ್ ಮಾಡಿರ್ತಾರೆ. ಇನ್ನೊಂದು ಗಮನಿಸ್ಬೇಕು ಅಂತ ಹೇಳಿದ್ರೆ ಅರ್ಜೆಂಟೀನಾದವರ ಮೊದಲನೆಯ ಶಾಟ್ ಗೋಲ್ ಮೇಲೆ ಬಂದಿದ್ದು ಎಕ್ಸ್ಟ್ರಾ ಟೈಮ್ನ 112ನೇ ನಿಮಿಷದಲ್ಲಿ ಅಂತ ಹೇಳಿದ್ರೆ ಅವ್ರು ತಗೊಂಡಿದ್ದು ಎರಡೇ ಶಾರ್ಟ್, ಅರೇನಪ್ಪ ಅದು ಆಫ್ ಟಾರ್ಗೆಟ್. ಗೋಲ್ ಮೇಲೆ ಯಾವುದೇ ಶಾರ್ಟ್ನ ಗಳಿಸ್ಕೊಂಡ್ಲ ಅಂದ್ರೆ ನಿಮಗೆ ಗೋಲ್ ಮೇಲೆ ಶಾರ್ಟ್ನ ಗಳಿಸ್ಕೊಂಡ್ಲ ಅಂದ್ರೆ ಎಲ್ಲಿ ನಿಮಗೆ ಗೋಲ್ ಸಿಗುತ್ತೆ? ಅರೆ ಸ್ಪೇನ್ ನಿಜವಾಗ್ಲೂ ಡಿಸರ್ವಿಂಗ್ ಅಂತಾನೆ ಹೇಳ್ತೀನಿ.
1: ಒಳ್ಳೆ ವಿಶ್ಲೇಷಣೆ ಮಾಡಿದ್ರಿ. ಈಗ ನಮ್ಮ ಭಾರತದ ವಿಷಯಕ್ಕೆ ಬರೋದಾದ್ರೆ ಭಾರತದ ಫುಟ್ಬಾಲ್ ಸ್ಥಿತಿ ಈಗ ಹೇಗಿದೆ ಸರ್? ಯಾಕಂದ್ರೆ ವಿಶ್ವ ಮಟ್ಟದಲ್ಲಿ ಭಾರತದ ಪುರುಷರ ಫುಟ್ಬಾಲ್ ತಂಡದ ರ್ಯಾಂಕಿಂಗ್ 138 ಇದೆ.
0: ರ್ಯಾಂಕಿಂಗ್ ಹೌದು, 138 ಇರ್ಬೋದು, 140 ಇರ್ಬೋದು, ಎಷ್ಟಾರು ಇರ್ಬೋದು. ಅರೇನಪ್ಪ ಅಂದ್ರೆ ರ್ಯಾಂಕಿಂಗ್ ಯಾವ ರೀತಿ ಇದ್ ಮಾಡ್ತಾರೆ ಅಂತ ತಿಳ್ಕೊಬೇಕು. ಯಾಕಂದ್ರೆ ಫಿಫಾ ರ್ಯಾಂಕಿಂಗ್ ಡೇಟ್ಸ್ ಅಲ್ಲಿ ನಾವು ಮ್ಯಾಚಸ್ ಆಡಬೇಕಾಗಿರುತ್ತೆ. ಆ ಟೈಮಲ್ಲಿ ಮ್ಯಾಚಸ್ ಆಡಿಲ್ಲ ಅಂದ್ರೆ ನಮ್ಮ ಕೆಳಗಡೆ ಇರೋರು ಆಡಿದಾಗ ಏನಾಗುತ್ತೆ, ಅವ್ರು ಆಟೋಮೆಟಿಕ್ ಆಗಿ ಮೇಲ್ಗಡೆ ಬರ್ತಾರೆ. ಈಗ ಭಾರತದ ಫುಟ್ಬಾಲ್ ಪರಿಸ್ಥಿತಿ ಬಗ್ಗೆ, ಈಗ ಮಿಷನ್ 2047 ಅಂತ ಕಳೆದ 2 ವರ್ಷಗಳಿಂದ ನಮ್ಮ ಯೋಜನೆ ಹಾಕೊಂಡಿದೀವಿ, ಸಾಕ್ತಾ ಇದೀವಿ ಅಂತ ನನಗೆ ಒಂದು ಅನ್ನಿಸ್ತಾ ಇದೆ. ಈಗ ISL ಆಗಿರ್ಬೋದು, ಇಂಡಿಯನ್ ಸೂಪರ್ ಲೀಗ್ ಆಗಿರ್ಬೋದು, ಈ ಕಡೆ ಐ ಲೀಗ್ ಆಗಿರ್ಬೋದು, ಆ ಒಂದು ಕರೆಕ್ಟ್ ಸ್ಥಿತಿಲಿ ನಾವು ಸಾಗ್ತಾ ಇದೀವಿ ಅಂತ ಅನ್ನಿಸ್ತಾ ಇದೆ ನನಗೆ.
1: ಫುಟ್ಬಾಲ್ ಮಹಿಳೆಯರ ತಂಡ ಪುರುಷರ ತಂಡಕ್ಕಿಂತ ರ್ಯಾಂಕಿಂಗ್ ಮಟ್ಟದಲ್ಲಿ ಮೇಲಿದೆ ಅಂತ ಹೇಳ್ಬೋದು.
0: ಆದ್ರೆ ಏನಪ್ಪ ಅಂತ ಹೇಳಿದ್ರೆ ನೀವು ಗಮನಿಸ್ಬೇಕು ವಿಶ್ವಕಪ್ ಅಂತ ಹೇಳಿ ಮಹಿಳಾ ವಿಶ್ವಕಪ್ ಅಲ್ಲಿ ಎಷ್ಟು ತಂಡಗಳಿದೆ, ಫುಟ್ಬಾಲ್ ದ ತಂಡಗಳು ಎಷ್ಟು ದೇಶಗಳು ಆಡ್ತಾ ಇದೆ. ಅರೇನಪ್ಪ ಅಂತ ಹೇಳಿದ್ರೆ ಇಲ್ಲಿ ಎಷ್ಟು ದೇಶಗಳು, ಸೊ ಆ ರ್ಯಾಂಕಿಂಗ್ ಆ ರೀತಿ ಆದಾಗ ಇಲ್ಲಿ ಆಟೋಮೆಟಿಕ್ ಆಗಿ ನಾವು ಇದ್ ಮಾಡೇ ಮಾಡ್ತೀವಿ. ಅರೇನಪ್ಪ ಅಂತ ಹೇಳಿದ್ರೆ ಈಗ ಮಹಿಳಾ ಭಾರತ ತಂಡನಾಗಿರ್ಬೋದು ಅಥವಾ ಪುರುಷರ ಭಾರತ ತಂಡ ಆಗಿರ್ಬೋದು ಅಷ್ಟೇ ಅದ್ಭುತವಾಗಿ ಪ್ರದರ್ಶನ ನೀಡ್ತಾರೆ. ಹೋಪ್ ನಾನು ಒಬ್ಬ ಭಾರತೀಯ ಆಟಗಾರ ಆಗಿರೋದ್ರಿಂದ ನಾನು ಒಂದು ವಿಶ್ವಕಪ್ ಸ್ಟೇಜ್ ನಲ್ಲಿ ಭಾರತ ತಂಡನ ನೋಡ್ಬೇಕು ಅಂತ ಒಂದು ಆಸೆ ಇದೆ. ನೋಡೋಣ ಏನಾಗತ್ತೆ ಅಂತ. ಹಲವು ಕಾರಣಗಳಿದೆ ಯಾಕೆ ನಾವು ಅಲ್ಲಿ ತನಕ ಹೋಗ್ತಾ ಇಲ್ಲ ಅಂತೆಲ್ಲ. ಆದ್ರೆ ಮುಖ್ಯವಾಗಿ ಕಾರಣ ಅಂತ ಹೇಳಿದ್ರೆ ಗ್ರಾಸ್ ರೂಟ್ ಲೆವೆಲ್ ನಾವು ಇಂಪಾರ್ಟೆಂಟ್
1: ಮಾಡ್ಬೇಕು,
0: ಅದು ನೋಡ್ಬೇಕು. ಒಬ್ರು ಕೋಚ್ ಹೇಳಿದ್ದಾರೆ ಆರ್ಸನ್ ವೆಂಗರ್, ಒಂದು ಪ್ಲೇಯರ್ ನ ಮಾಡ್ಬೇಕು ಅಂತ ಹೇಳಿ ಯಾವ ರೀತಿ ನೀವು ಸುಂದರವಾಗಿ ಒಂದು ಮನೆ ಕಟ್ತೀರಾ, ಆ ರೀತಿಯಾಗಿ ನೀವು ಫೌಂಡೇಶನ್ ಲೆವೆಲ್ ಇಂದ ಹಿಡಿದು ಆ ರೀತಿ ಒಂದು ಮನೆ ಯಾವ ರೀತಿ ಕಟ್ತೀರಾ ಅದೇ ರೀತಿ ಒಂದು ಪ್ಲೇಯರ್ ನ ನೀವು ಬೆಳೆಸಬೇಕು ಅಂತ ನಾವು ಎಡುತ್ತಾ ಇರೋದು ಆ ಫೌಂಡೇಶನ್ ಅಂತ ಏನ್ ಹೇಳ್ತೀವಿ ಆ ಒಂದು ಸ್ಥಿತಿಲಿ ನಾವು ಎಡುತ್ತಾ ಇದೀವಿ ಅಂತ ನನಗೆ ಅನ್ನಿಸ್ತಾ ಇದೆ.
1: ಅಂದ್ರೆ ಈಗ ನಮ್ಮ ಮನೆಯನ್ನ ಕಟ್ಟಬೇಕಾದ್ರೆ ಬುನಾದಿಯಿಂದ ಹಿಡಿದು ಕೊನೆಯವರೆಗೂ ನಾವು ಗಮನಿಸ್ತೀವಿ, ಹಾಗೆ ನಮ್ಮ ತಂಡವನ್ನು ಕೂಡ ಬುನಾದಿಯಿಂದ ಗಟ್ಟಿ ಮಾಡಬೇಕು ಅಂತ.
0: ನೀವು ಒಳ್ಳೆ ಪದನ ಉಪಯೋಗಿಸಿದ್ರಿ, ಬುನಾದಿ ಅಂತ. ಬುನಾದಿ ಎಲ್ಲಿ ನಮ್ಗೆ ಚೆನ್ನಾಗಿ ಬೆದ್ದಿರುತ್ತೆ ಖಂಡಿತವಾಗ್ಲೂ ಆ ಮನೆ ಅದು ಅಷ್ಟು ಸುಲಭವಾಗಿ ಬೀಳೋದಿಲ್ಲ. ಕೋಟಿ ಜನಸಂಖ್ಯೆ ಇರೋದ್ರಲ್ಲಿ ನಮ್ಗೆ ಯಾಕೆ 80 ಜನ ನಮಗ್ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಎಲ್ಲ ಒಂದೇ, ನಮ್ದ್ರಲ್ಲಿ ಕಲ್ಚರಲ್ ಡಿಫ್ರೆಂಟ್ ಇರುತ್ತೆ. ಈಗ ನಾರ್ತ್ ಇಂಡಿಯಾಗ ಹೋಯ್ತು ಅಂತ ಹೇಳಿದ್ರೆ ಅಲ್ಲಿ ಸ್ಟೈಲ್ ಆಫ್ ಪ್ಲೇ ಡಿಫ್ರೆಂಟ್ ಇರುತ್ತೆ, ಕೆಳಗಡೆ ಸೌತ್ ಬಂತು ಅಂದ್ರೆ ಡಿಫ್ರೆಂಟ್ ಸ್ಟೈಲ್ ಆಫ್ ಪ್ಲೇ. ಇದನ್ನೆಲ್ಲ ಒಗ್ಗೂಡಿಸ್ಕೊಂಡು ಆ ಒಂದು ಬುನಾದಿನ ಕಟ್ಕೊಬೇಕು ಅಂತ ಇದ್ ಮಾಡ್ಬೇಕು. ಅದಕ್ಕೆ ಮಿಷನ್ 2047 ಅಂತ ಹೇಳಿದ್ವಿ, ಯಾಕಂದ್ರೆ ಟಾರ್ಗೆಟ್ ಯಾಕಂತ ಹೇಳಿದ್ರೆ ಅದು 100 ವರ್ಷ ಆಗುತ್ತೆ ನಮಗೆ ಸ್ವಾತಂತ್ರ್ಯ ಬಂದು. ಆ ಸ್ವಾತಂತ್ರ್ಯ 100 ವರ್ಷ ಆಗಿದ ಮುಂಚೆ ಬಹುಶಃ ನಾವು ವರ್ಲ್ಡ್ ಕಪ್ ಸ್ಟೇಜ್ ನ ಹತ್ಬೋದು. ಮತ್ತೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಈ 32 ಇತ್ತು, ಈಗ 48 ಆಗಿದೆ, ಈಗ 48 ಮುಂದೆ 64 ಆಗ್ಬೋದು ಅಂತ. ಅವಾಗ ಒಂದು ಇನ್ನೂ ಅವಕಾಶಗಳಿರುತ್ತೆ. ಆದ್ರೆ ಏನಪ್ಪ ಅಂತ ಹೇಳಿದ್ರೆ ಅಲ್ಲಿಗೆ ಹೋಗೋಕ್ಕಿಂತ ಮುಂಚೆ ನಾವು ಏಷ್ಯನ್ ಲೆವೆಲ್ ಅಲ್ಲಿ ನಾವು ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು.
1: ಮಂಜು ಅವರೇ, ನೀವೊಬ್ರು ಅಂತಾರಾಷ್ಟ್ರೀಯ ಫುಟ್ಬಾಲ್ ಆಟಗಾರರು, ನಂಜನಗೂಡಿನಲ್ಲಿ ಪುಟ್ಟ ಒಂದು ಸೈಕಲ್ ಶಾಪ್ ಇಟ್ಕೊಂಡಿದ್ರು ನಿಮ್ಮ ತಂದೆ. ನೀವು ಅಂತಾರಾಷ್ಟ್ರೀಯ ಫುಟ್ಬಾಲ್ ಆಟಗಾರರಾಗಿ ಅತ್ಯುನ್ನತ ಸಾಧನೆ ಮಾಡಿದಿರಿ, ಈ ಹಾದಿ ಹೇಗಿತ್ತು ನಿಮ್ಗೆ? ಅಂದ್ರೆ ನಿಮ್ಮ ಹಿನ್ನೆಲೆಯನ್ನ ಮೆಲಕು ಹಾಕುವುದಾದರೆ,
0: ಈಗ ನೀವು ಇದ್ರ ಬಗ್ಗೆ ಇದಕ್ಕಿಂತ ಮುಂಚೆನೆ ನಾವು ಮಾತಾಡಿದ್ವಿ ಬುನಾದಿ ಯಾವ ರೀತಿ ಇರಬೇಕು ಅಂತ. ಅಂಜನಗೂಡಲ್ಲಿ ಆ ಒಂದು ಪುಟ್ಟ ಇದರಲ್ಲಿ ನಾನು ಬಂದು ಕೋಟಿ ಜನರ ಸಂಖ್ಯೆ ಮಧ್ಯೆ ನಾನು ಹೋಗ್ಬಿಟ್ಟು ಭಾರತನ ಪ್ರತಿನಿಧಿಸ್ತೀನಿ ಅಂತ ಹೇಳಿದ್ರೆ ಆ ನನಗೆ ಸಿಕ್ಕಂತ ಅವಕಾಶಗಳು ಬೇರೆ ಮಕ್ಕಳಿಗೂ ಸಿಕ್ಕದಿರ ಬಹುಶಃ ಮಂಜು ಅಂತ 100+ ಆಟಗಾರರು ಹೊರಗಡೆ ಬರ್ತಾರೆ. ಈಗ ನಮ್ಮ ಮಾವ ಸ್ಟೇಟ್ ಬ್ಯಾಸ್ಕೆಟ್ ಬಾಲ್ ಪ್ಲೇಯರ್, ಸೊ ಅವರು ನನ್ನ ಬ್ಯಾಸ್ಕೆಟ್ ಬಾಲ್ ಇದ್ ಮಾಡ್ಬೇಕು ಅಂತ ಬಹುಶಃ ಒಂದೇ ಗ್ರೌಂಡ್ ಅಲ್ಲಿ ಇತ್ತು ಬ್ಯಾಸ್ಕೆಟ್ ಬಾಲ್, ಆ ಕಡೆ ಈ ಕಡೆ ಫುಟ್ಬಾಲ್ ಅಂತ. ಅಲ್ಲಿ ನಮ್ಗೆ ಕೋಚ್ ಆದವರು ಗೋಪಾಲ್ ಕೋಚ್.
1: ನೀವು ಮೊದಲಿಗೆ ಫುಟ್ಬಾಲ್ ಆಟಗಾರರಲ್ಲ,
0: ಇಲ್ಲ ಬ್ಯಾಸ್ಕೆಟ್ ಅಂತ ಹೇಳಿದ್ರೆ ಅವಾಗ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ಸ್ಕೂಲಲ್ಲಿ ಇದೊಂದೇ

0: ಫುಟ್ಬಾಲ್ ಅಂತಲ್ಲ, ಈಗ ವಾಲಿಬಾಲ್ ಆಗಿರ್ಬೋದು, ಖೋಖೋ ಆಗಿರ್ಬೋದು, ನಮ್ಮ ಮಾವ ಬ್ಯಾಸ್ಕೆಟ್ ಬಾಲ್ ಪ್ಲೇಯರ್ ಆಗಿದ್ರಿಂದ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು. ಆದ್ರೆ ಏನಪ್ಪ ಅಂತ ಹೇಳಿದ್ರೆ, ಈಗ ನಾನು ಏನೋ ನನ್ನ ಫನ್ಗೆ ಹೋಗ್ತಾ ಇದ್ದೆ ಅಲ್ಲಿ, ಈಗ ಚಿಕ್ಕ ಮಕ್ಳು ಬರ್ತಾ ಇರಲ್ಲ, ಆದ್ರೆ ಫುಟ್ಬಾಲ್ಗೆ ಚಿಕ್ಕ ಮಕ್ಳು ಬರ್ತಾ ಇರು. ಸೊ ಅಲ್ಲಿಗೆ ಹೋಗ್ತಾ ಇದ್ದೆ, ನಾನು ಫುಟ್ಬಾಲ್ ಆಡ್ತಾ ಇದ್ದೆ, ಅಲ್ಲಿ ಗೋಪಾಲ್ ಕೋಚ್ ಅಂತ ಇದ್ರು, ಅಲ್ಲಿಂದಾನೇ ನನ್ನ ಫುಟ್ಬಾಲ್ ಜರ್ನಿ ಸ್ಟಾರ್ಟ್ ಆಯ್ತು. ಆಕ್ಚುಲಿ
1: ಮನೆಯಲ್ಲಿ ಆ ವಾತಾವರಣ ಇರ್ಲಿಲ್ಲ, ಕ್ರೀಡಾ ವಾತಾವರಣ ಇರ್ಲಿಲ್ಲ, ಅದು ನಿಮ್ಗೆ ಆಗಿಳಿ ಹತ್ತಿಸ್ಕೊಳ್ಳಿಕ್ಕೆ ಕಾರಣ ಏನಂತ?
0: ಒಂದೇನಪ್ಪ ಅಂತ ಹೇಳಿದ್ರೆ, ಮತ್ತೆ ಆಟದಲ್ಲಿ ಹುಚ್ಚು, ಈಗ ಕ್ರಿಕೆಟ್ ಆಗಿರ್ಬೋದು ಅಥವಾ ಖೋಖೋ ಆಗಿರ್ಬೋದು, ಇವನ್ ಖೋಖೋ ಆಡ್ತಾ ಇದ್ದೆ, ನಾನು ವಾಲಿಬಾಲ್ ಆಡ್ತಾ ಇದ್ದೆ. ಆದ್ರೆ ಏನಪ್ಪ ಅಂದ್ರೆ, ಎಲ್ಲ ಇದಕ್ಕೂ ವಿಭಿನ್ನವಾಗಿ ನನಗೆ ಕಂಡಿದ್ದು ಫುಟ್ಬಾಲ್. ಏನಕ್ಕಪ್ಪ ಅಂತ ಹೇಳಿದ್ರೆ, ನಾವು ಕೈಯಲ್ಲಿ ಆಡೋದಕ್ಕೆ ನಾವು ಕಷ್ಟಪಡ್ತೀವಿ, ಅಂದ್ರೆ ಕಾಲಲ್ಲಿ ಹೇಗೆ ಆಡ್ಬೋದು ಅಂತ. ಮತ್ತೆ ಇನ್ನೊಂದು, ಬೇಸಿಗೆ ರಜದಲ್ಲಿ ನನ್ನನ್ನು ಗಮನ ಸೆಳೆದಿದ್ದು ಫುಟ್ಬಾಲ್ ಅಂತ ಹೇಳ್ಬೋದು. 2 ಮಂತ್ಸ್, 2.5 ಮಂತ್ಸ್ ನನಗೆ ಬೇರೆ ಯಾವುದು ಗೇಮ್ ಆಡೋಕ್ಕಾಗಲಿಲ್ಲ, ನನಗೆ ಫುಟ್ಬಾಲ್ ಫುಟ್ಬಾಲ್ ಫುಟ್ಬಾಲ್. ಸೊ ಬೆಳಗ್ಗೆ ಸಂಜೆ ಫುಟ್ಬಾಲ್ ಆಡ್ತಾ ಇದ್ದ, ಅದು ಹಾಗೆ ಅದ್ರ ಪ್ಯಾಷನ್ನು ಒಲವು. ಆದ್ರೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ನನ್ನೊಬ್ರು ಸೀನಿಯರ್ ಇದ್ರು ನಂದಕುಮಾರ್ ಅಂತ. ಸೊ ಅವ್ರು ಬಂದು, ಆಕ್ಚುಲಿ ನನಗೆ ಫುಟ್ಬಾಲ್ ಅಂದ್ರೆ ಅವಾಗ ಸ್ವಲ್ಪ ಕಡಿಮೆ ಇತ್ತು, ಕ್ರಿಕೆಟ್ ಅಂದ್ರೆ ಬಹಳ ಹುಚ್ಚಿತ್ತು, ಕ್ರಿಕೆಟ್ ಅನ್ನೋದಕ್ಕಿಂತ ಖೋಖೋ ಅಂದ್ರೆ ತುಂಬಾ ಅಂದ್ರೆ ತುಂಬಾ ಇತ್ತು.
1: ಗ್ರಾಮೀಣ,
0: ಯಾಕಂತ ಹೇಳಿದ್ರೆ ಕಬಡ್ಡಿ, ಖೋಖೋ, ಕಬಡ್ಡಿ ಎಲ್ಲಾನು ಆಡ್ಬೇಕು. ಈಗ ಒಂದು ಯಾವ ರೀತಿ ಅಂದ್ರೆ, ನಮ್ದು ಈಗ ಫಿಸಿಕಲ್ ಎಜುಕೇಶನ್ ಟೀಚರ್ ಆಗಿರ್ಬೋದು, ಅವಾಗ PT ಮಾಸ್ಟರ್ ಅಂತ ಹೇಳ್ತಿದ್ವಿ, ಅವ್ರು ಏನ್ ಮಾಡ್ತಾ ಇರೋ ಅಂತ, ಹುಡುಗ ಚೆನ್ನಾಗಿರ್ತದೆ, ಒಂದ್ರಲ್ಲಿ ಆಡ್ತಾನೆ, ಇವನ್ನ ಇನ್ನೊಂದ್ ಕಡೆ ಟ್ರೈ ಮಾಡೋಣ, ಇನ್ನೊಂದ್ ಕಡೆ ಟ್ರೈ ಮಾಡೋಣ. ಸೊ ಈ ಒಂದು ಅವಕಾಶನ ಕಲ್ಪಿಸ್ಕೊಟ್ರೆ ಬಹುಶಃ ಯಾವುದೋ ಒಂದು ಗೇಮ್ ಅಲ್ಲಿ ಕ್ಲಿಕ್ ಆಗ್ಬೋದು.
1: ಸ್ಕೂಲ್
0: ಗೇಮ್ಸ್ ಅಲ್ಲಿ ಇದನ್ನೇ ಹೇಳ್ತಾರಲ್ಲ, ಆ ಬುನಾದಿ ಅಂತ ಏನ್ ಹೇಳ್ತೀವಿ, ಅದು ಸ್ಕೂಲಿಂದ ಸ್ಟಾರ್ಟ್ ಆದ್ರೆ ಬಹುಶಃ ಇಂಥವ್ರನ್ನ ನಿಮ್ಗೆ ಕರೆಕ್ಟ್ ಆಗಿ ಆ ಮೆಟ್ಲನ್ನ ಹತ್ತಿದ್ರೆ ನಿಮ್ಗೆ ಒಂದು ಯಶಸ್ಸು ಸಿಕ್ಕೇ ಸಿಗುತ್ತೆ. ಅದಾದ್ಮೇಲೆ ನನ್ನೊಬ್ರು ಸೀನಿಯರ್ ಇದ್ರು ನಂದಕುಮಾರ್ ಅಂತ. ಆಕ್ಚುಲಿ ನಾವೊಂದು ಫೈನಲ್ ಆಡ್ತೀವಿ, ಒಂದು ರೈವಲ್ರಿ ಅಲ್ಲಿ, ರೋಟರಿ ಶಾಲೆ ಮತ್ತೆ ಕಾರ್ಮಲ್ ಇಂಗ್ಲಿಷ್ ಸ್ಕೂಲ್ ಅಂತ, ಫುಟ್ಬಾಲ್ ಎರಡೇ ರೈವಲ್. ಸೊ ಎರಡು ಫುಟ್ಬಾಲ್ ಇದ್ರಲ್ಲಿ ಇದ್ಬೇಕಾದ್ರೆ ಫೈನಲ್ನಲ್ಲಿ ನಾನು ಒಂದು ಪೆನಾಲ್ಟಿ ಮಿಸ್ ಮಾಡಿ ಸೋತೋಗ್ತೀವಿ. ಸೊ ಸೋತಾದಾಗ ನನಗೆ ಯಾವ ರೀತಿ ಅಷ್ಟು ಅಪ್ಸೆಟ್ ಆಗಿರುತ್ತೆ, ನೆಕ್ಸ್ಟ್ ಗೆಲ್ಲಲೇಬೇಕು ಅಂತ ಆ ಒಂದು ಛಲ ಏನಾಯ್ತು ಅಂತ ಹೇಳಿದ್ರೆ, ಇಲ್ಲಿ ತಂಗ ತಂದು ಕೂರಿಸಿದೆ. ಸೊ ಅಲ್ಲಿಂದ DYSS ಮತ್ತೆ ಇಲ್ಲಿ ಯೂತ್ ಸರ್ವಿಸಸ್ ಬ್ಯಾಂಗ್ಳೂರಿಗೆ ಬಂದೆ, ಅಲ್ಲಿ ದಾದಾಪೀರ್ ಕೋಚ್ ಅಂತ ಇದ್ದು. ಅರೆ, ನನಗೆ ಮೇಜರ್ ಟರ್ನಿಂಗ್ ಅಂತ ಹೇಳಿದ್ರೆ, U19 ನಾವು ಕರ್ನಾಟಕ ರಾಜ್ಯನ ಪ್ರತಿನಿಧಿಸ್ತೀವಿ, ತ್ರಿಶೂರಲ್ಲಿ ನಾವು ಫೈನಲ್ ಅಲ್ಲಿ ಗೆಲ್ತೀವಿ, ಅದಾದ್ಮೇಲೆ ನನಗೆ ಅಲ್ಲಿಂದ ಇಂಡಿಯನ್ ಕ್ಯಾಂಪ್ ಶುರು ಆಗುತ್ತೆ. ಸೊ ನ್ಯಾಷನಲ್ದು ಅಲ್ಲಿ ಜರ್ನಿ ಶುರು ಆಗುತ್ತೆ.
1: ಅದಕ್ಕಿಂತ ಪೂರ್ವದಲ್ಲಿ ನಂಜನಗೂಡಿನಿಂದ ರಾಜ್ಯ ಮಟ್ಟದ ಫುಟ್ಬಾಲ್ ಆಟಗಾರರಾಗಲು ಯಾವ್ಯಾವ ಪಂದ್ಯಾವಳಿಗಳನ್ನ ಆಡಿದ್ರಿ ನೀವು?
0: ಅರೇನಪ್ಪ ಅಂದ್ರೆ, ಇಲ್ಲಿಗೆ ಬಂದ್ಮೇಲೆ ನಂಗೆ ರಾಜ್ಯ ಮಟ್ಟದ ಪಂದ್ಯಗಳನ್ನ ಆಡಕ್ಕೆ ಸಿಕ್ಕಿದ್ದು. ಅಲ್ಲಿದ್ದಾಗ ಅಂತ ಹೇಳಿದ್ರೆ, ಅಲ್ಲಿ ನಮ್ದು ಸ್ಕೂಲ್ ಲೆವೆಲ್ ಆ ತರ ಇತ್ತು, ಅಂದ್ರೆ ಅಲ್ಲಿಂದ ಏನು ಜಿಲ್ಲೆ ಮಟ್ಟ ಆಗಿರ್ಬೋದು ಈ ತರ ಒಂದು ಸಿಗ್ತಾ ಇತ್ತು. ಈಗ ಬಹುಶಃ ಅಲ್ಲೇ ಕಂಟಿನ್ಯೂ ಮಾಡಿದ್ರೆ ಬಹುಶಃ ಅದು ಆಗ್ತಾ ಇತ್ತೇನೋ. ಅರೇನಪ್ಪ ಅಂದ್ರೆ, ಇಲ್ಲಿಗೆ ಬಂದಾಗ ನನ್ಗೆ, ನಾನೊಬ್ಬ ಅಲ್ಲ, ಇದು ಇಡೀ ಟೀಮ್ ಅಂತ ಬಂದಾಗ ಏನಾಗುತ್ತೆ, ಯಾಕಂದ್ರೆ ಇದು ಇಂಡಿವಿಜುವಲ್ ಗೇಮ್ ಅಲ್ಲ, ಇಲ್ಲಿ ತಂಡಗಳನ್ನ ಸಿಕ್ತು, ಆಟಗಾರರು ಸಿಕ್ಕಿದ್ರು ಹಾಸ್ಟೆಲ್ಲಲ್ಲಿ. ಸೊ ಅದೇನಾಗ್ಬಿಡ್ತು, ಅಲ್ಲಿಂದ ಬಂದು DYSS ಅಂತ ಯಲಹಂಕದಲ್ಲಿದೆ, ವಿದ್ಯಾನಗರ್ ಅಂತ. ಸೊ ಅಲ್ಲಿ ಏನಂದ್ರೆ, ಬೆಳಿಗ್ಗೆ ಪ್ರಾಕ್ಟೀಸ್ ತರಬೇತಿ, ಅದಾದ್ಮೇಲೆ ಎಜುಕೇಶನ್, ಮತ್ತೆ ಈವ್ನಿಂಗ್ ತರಬೇತಿ.
1: ಆಫ್ಟರ್ 7th
0: ನಾನು 8th, 9th, 10th ಬಂದು ವಿದ್ಯಾನಗರದಲ್ಲಿ, ಅದಾದ್ಮೇಲೆ ಅಲ್ಲಿಂದ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಸೀನಿಯರ್ ಹಾಸ್ಟೆಲ್ಗೆ ಬರ್ತೀವಿ, ಕಂಟ್ರಾ ಸ್ಟೇಡಿಯಂ ಅಲ್ಲಿ U19 ಸೆಲೆಕ್ಟ್ ಆಗ್ತೀನಿ ಕರ್ನಾಟಕ ಸ್ಟೇಟ್ಗೆ. U19 ಆದಾಗ ಆ ಟೈಮಲ್ಲಿ ಇಂಡಿಯಾಗೆ ಸ್ಟೀಫನ್ ಕಾನ್ಸ್ಟೆಂಟೈನ್ ಅಂತ ಇರ್ತಾರೆ. ಸ್ಟೀಫನ್ ಕಾನ್ಸ್ಟೆಂಟ್ ಅವರು ಎಲ್ಲ ರಾಜ್ಯಗಳಿಗೆ ಹೋಗಿ ಪ್ಲೇಯರ್ಸ್ಗಳನ್ನ ಇದ್
1: ಮಾಡೋಣ,
0: ಆರ್ಸಿ ತಗೊಂಡ್ಬರೋಣ, ಯಾರು ಗೊತ್ತು ಸಿಗುತ್ತೆ ಅಂತ. ಅವ್ರು ಆ ರೀತಿ ಒಂದು ನಿರ್ಧಾರ ತಗೊಳ್ಳೋದಕ್ಕೂ 22 ವರ್ಷಗಳ ನಂತರ ನಾವು ಕರ್ನಾಟಕ ಸ್ಟೇಟ್ U19 ಅಲ್ಲಿ ನಾವು ಚಾಂಪಿಯನ್ ಆಗ್ತೀವಿ. ಅಲ್ಲಿ ಚಾಂಪಿಯನ್ ಆದಾಗ ಕರ್ನಾಟಕದಿಂದ 4 ಜನಕ್ಕೆ ಸಿಗ್ತಾರೆ, ಅದ್ರಲ್ಲಿ ನಾನೊಬ್ಬ. ಸೊ ಫಸ್ಟ್ ನಾನು ಹೋದಾಗ U19 ಗೋವಾದಲ್ಲಿ 180 ಜನ ಬಂದಿದ್ರು. 180 ಜನದಲ್ಲಿ ಬರೀ 20 ಜನಕ್ಕೆ ಮಾತ್ರ ನೀವು ಸೆಲೆಕ್ಟ್ ಆಗ್ಬೇಕು, 180 ಜನದಲ್ಲಿ ಅಂದ್ರೆ ಎಲ್ಲ ರಾಜ್ಯಗಳಿಂದ ಬಂದಿದ್ರು. ಸೊ ಅಲ್ಲಿಂದ 180 ಜನ 20 ಜನ
1: ಆಧಾರದ ಮೇಲೆ ಆರಿಸಿದ್ರು
0: ಅಂದ್ರೆ ನಾವು ಗೆದ್ವಿ. ಈಗ ಲೋಕಲ್ ಕೋಚಸ್ ಇರ್ತಾರೆ, ಈಗ ನಾನು ಒಬ್ಬ ಕೋಚ್ ಅಂತ ಹೇಳಿದ್ರೆ ಒಳ್ಳೆ ಪ್ಲೇಯರ್, ಒಳ್ಳೆ ಟ್ಯಾಲೆಂಟ್
1: ಅವ್ರಿಗೆ,
0: ಪ್ಲೇಯರ್ ಗೊತ್ತಿರುತ್ತೆ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಈ ತರ ಟ್ಯಾಲೆಂಟ್ ಇದಾರೆ, ಈಗ ಸ್ಕೌಟಿಂಗ್ ಬರ್ತಾರೆ ಅಲ್ಲಿಂದ. ಈಗೆಲ್ಲ ಸ್ವಲ್ಪ ಜಾಸ್ತಿ ಆಗಿದೆ ಸ್ಕೌಟಿಂಗ್ ಅಂತ ಹೇಳಿದ್ರೆ, ಆ ಸ್ಕೌಟಿಂಗ್ ಹೆಡ್ಗೆ ನಾವು ಇದ್ ಮಾಡಬಹುದು. ಅದೇ ರೀತಿ ಬಂದಾಗ 180 ಜನ ಸೆಲೆಕ್ಟ್ ಮಾಡಿದ್ರು ಆಲ್ ಓವರ್ ಇಂಡಿಯಾ. 180 ಜನದಲ್ಲಿ 20 ಜನ ಮಾತ್ರ ಸೆಲೆಕ್ಟ್ ಮಾಡಿದ್ರು. ಕರ್ನಾಟಕದಿಂದ ಹೋಗಿದ್ 4 ಜನ, 4 ಜನ ಕೇವಲ ಒಬ್ಬನೇ ನಾನು ಸೆಲೆಕ್ಟ್ ಆಗಿದ್ದು, 20 ಜನ. ಸೊ ಅಲ್ಲಿಗೆ ಹೋದಾಗ ನಾವು 4 ಜನ ಹೋದ್ವಿ ಕರ್ನಾಟಕದಿಂದ. ಅಲ್ಲಿ ಎಲ್ಲಾ ರಾಜ್ಯದಿಂದ ಬಂದವರು 180 ಜನ. 180 ಜನದಲ್ಲಿ ಒಂದು ಮಿಲ್ಕ್ ಕಪ್ ಅಂತ ಹೋದ್ವಿ ಇಂಗ್ಲೆಂಡ್ಗೆ. ಸೊ ಅಲ್ಲಿ ಮ್ಯಾಚ್ ಆಡೋದಕ್ಕೆ ಅಂತ ಹೇಳಿದ್ರೆ 20 ಜನ ಸೆಲೆಕ್ಟ್ ಮಾಡಬೇಕು. ಆ 180 ಜನದಲ್ಲಿ 2 ತಿಂಗಳು ಸತತ ಪ್ರಯತ್ನ ಸೆಲೆಕ್ಷನ್ ಮಾಡಿ 20 ಜನದಲ್ಲಿ ನಾನೊಬ್ಬ. ಸೊ ನಾನು

0: ಐರ್ಲೆಂಡ್ಗೆ ಹೋದೆ, ಮತ್ತೆ ಅಲ್ಲಿ ಆಡಿದ್ವಿ. ಅಲ್ಲಿಂದ ಪರ್ಫಾರ್ಮೆನ್ಸ್ ಯಾವ ರೀತಿ ಬಂತು ಅಂತ ಹೇಳಿದ್ರೆ, ಅದೇನು ಅಂತಂದೋಗಿ ನಮ್ಮ ತಂದೆ ತಾಯಿ ಆಶೀರ್ವಾದನೋ ಇಲ್ಲ ನಾವು ಕಷ್ಟಪಟ್ಟಿದ್ದು, ಮತ್ತೆ ಈಗ ನೋಡಿ ಅಂತಂತವಾಗಿ ನನ್ಗೆ ಯಾವ ರೀತಿ ಸಿಕ್ತು. ಇದೇ ರೀತಿ ಸಪೋರ್ಟ್ ಬೇರೆಯವ್ರಿಗೆ ಸಿಕ್ಕಿದ್ರೆ ಬಹುಶಃ ಅವಕಾಶ ಸಿಕ್ಕೇ ಸಿಗುತ್ತೆ. ಕೂಡಿ ಬರ. ಅದು ಯಾವಾಗ U19 ಆಯ್ತು ಅದಾದ್ಮೇಲೆ ನಾನು ಏಷ್ಯನ್ ಗೇಮ್ಸ್ಗೆ ಇದು ಮಾಡ್ತೀನಿ, ಯಾವ ರೀತಿ ನನ್ನ ಪರ್ಫಾರ್ಮೆನ್ಸ್ ಮಾಡ್ತಾರೆ. 2005 ನಾವು ಪಾಕಿಸ್ತಾನ್ಗೆ ಹೋಗ್ತೀವಿ, ನಾನು ಮತ್ತೆ ಸುನಿಲ್ ಛತ್ರಿ ಇಬ್ರು ಒಟ್ಟಿಗೆ ಡೆಬ್ಯೂ ಮಾಡ್ತೀವಿ. ನಾವು ನ್ಯಾಷನಲ್ ಟೀಮ್ಗೆ ಸೀನಿಯರ್ ಟೀಮ್ ಡೆಬ್ಯೂ ಮಾಡ್ತೀವಿ, ಅಂದ್ರೆ U19 ಆಲ್ರೆಡಿ ಡೆಬ್ಯೂ ಮಾಡಿರ್ತೀನಿ ನಾನು ಹಾಗೂ ಸುನಿಲ್ ಛತ್ರಿ. 2005 ಪಾಕಿಸ್ತಾನಕ್ಕೆ ಒಬ್ರು ಪ್ಲೇಯರ್ ಇರ್ತಾರೆ ಅಂತ ಹೇಳಿದ್ರೆ ಸೀನಿಯರ್ ಪ್ಲೇಯರು, ಅವ್ರಿಗೆ ಇಂಜುರಿ ಆಗ್ಬಿಡುತ್ತೆ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಸಡನ್ ಆಗಿ ರೀಪ್ಲೇಸ್ಮೆಂಟ್ಗೆ ಅಂತ ಬೇರೆಯವ್ರಿಗೋ ಬದಲು ನಾನು ಆ ಒಂದು U19 ಪರ್ಫಾರ್ಮೆನ್ಸ್ ಮಾಡ್ತಾ ಇರ್ತೀನಿ ಅಂದ್ಬಿಟ್ಟು ನನಗೆ ಅವಕಾಶ ಕೊಡ್ತಾರೆ. 11 ಅಲ್ಲಿ ಆಡ್ತೀನಿ, ನಾವು ರನ್ನರ್ಸ್ ಆಗ್ತೀವಿ. ಅವಾಗ ಅಲ್ಲಿ ಗೋಲ್ ಬೇರೆ ಹೊಡೆದಿರ್ತೀನಿ ನಾನು ಸೆಮಿಫೈನಲ್ ಅಲ್ಲಿ, ಫೈನಲ್ ತಲುಪ್ತೀವಿ. ಸೊ ಅಲ್ಲಿಂದ ಜರ್ನಿ ಶುರು ಆಯ್ತು.
1: ರಾಷ್ಟ್ರಮಟ್ಟದಲ್ಲಿ ನೀವು ಆಡಿದ ಪ್ರಮುಖ ಪಂದ್ಯಾವಳಿ ಗಮನಿಸುವುದಾದ್ರೆ, ಹಾಗೆ ಆ ಪಂದ್ಯಾವಳಿಗಳು ಅಂತಾರಾಷ್ಟ್ರೀಯ ಮಟ್ಟದ ಫುಟ್ಬಾಲ್ ಆಟಗಾರರಾಗಲು ನಿಮಗೆ ಹೇಗೆ ಸಹಾಯಕಾರಿ ಆಯ್ತು ಅಂತ?
0: ಪ್ರತಿಷ್ಠಿತ ಕ್ಲಬ್ ಅಂತ ಬಗ್ಗೆ ಮಾತಾಡ್ತಾ ಇದ್ವಿ. ಮಹೀಂದ್ರ ಯುನೈಟೆಡ್ ಅಂತ ಇತ್ತು, ಮೋಹನ್ ಬಗಾನ್ ಅಂತ ಇತ್ತು. ಮೋಹನ್ ಬಗಾನ್ ಈಸ್ಟ್ ಬೆಂಗಾಲ್ ಅಂತ ಹೇಳಿದ್ರೆ ಈಗಲೂ ರೈವಲ್ರಿ ಇದೆ. ಈಗ 2005 ಬಗ್ಗೆ ಏನ್ ಮಾತಾಡಿದ್ವಿ, ಅಲ್ಲಿ ನನ್ನ ಪರ್ಫಾರ್ಮೆನ್ಸ್ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ನನಗೆ ಫಸ್ಟ್ ಬ್ರೇಕ್ ಥ್ರೂ ಕೊಟ್ಟಿದ್ದು ಎಚ್ ಎಲ್ ನಾನು ಬಂದ್ ಮಾಡಬೇಕಾಗಿತ್ತು ಕ್ಲಬ್ಗೆ. ಅರೆ ಅಲ್ಲಿ ನನ್ನ ಪರ್ಫಾರ್ಮೆನ್ಸ್ ನೋಡ್ಬಿಟ್ಟು ಡೇವಿಡ್ ಬೂತ್ ಅಂತ ಕೋಚ್ ಇರ್ತಾರೆ ಮಹೀಂದ್ರ ಯುನೈಟೆಡ್, ಅವಾಗ ಅವ್ರು ಹೇಳ್ತಾರೆ ನನಗೆ ಆ ಹುಡುಗ ಬೇಕು. ಯಾಕಂದ್ರೆ ಯಂಗ್ಸ್ಟರ್ಗೆ ಯಾವ ರೀತಿ ಅದು ಪೊಟೆನ್ಷಿಯಲ್ ಇದೆ ಅಂತ ಅವ್ನ ಕೋಚ್ಗೆ ಯಾವ ರೀತಿ ಗೊತ್ತಾಗುತ್ತೆ, ಆ ರೀತಿ ಅದು ನೋಡಿಕೊಂಡು ಅವ್ರು ನನ್ನ ಕರೀತಾರೆ ಮಹೀಂದ್ರಾಗೆ. ಸೊ ಇಲ್ಲಿ ದಾದಾಪೀರ್ ಕೋಚ್ ಆಗಿರ್ಬೋದು, ಮತ್ತೆ ನಮ್ಮಣ್ಣ ದಯಣ್ಣ ಅಂತಿದ್ರು. ಸೊ ಅವರು ಎಲ್ಲ ಸೇರಿಕೊಂಡು, ದಯಣ್ಣನು ಒಂದು ಒಳ್ಳೆ ಫುಟ್ಬಾಲ್ ಪ್ಲೇಯರು, ಸೊ ಅವರು ಎಲ್ಲ ಸೇರಿಕೊಂಡು ನನ್ನ ಮಹೀಂದ್ರ ಕಳಿಸ್ತಾರೆ. ಸೊ ಅಲ್ಲಿ ಹೋಗಿ 3 ವರ್ಷ ಇದ್ದು, 3 ವರ್ಷದಲ್ಲಿ ನನಗೆ ಅಲ್ಲಿ ನಾವು ಐ ಲೀಗ್ ಚಾಂಪಿಯನ್ ಆಗ್ತೀವಿ. ಫಸ್ಟ್ ಗೋಲ್ನ ನಾನು ಗಳಿಸ್ಕೊಳ್ತೀನಿ ಫೆಡರೇಷನ್ ಕಪ್ಪಲ್ಲಿ. ಈಗಿನ ಜನರಲ್ ಸೆಕ್ರೆಟರಿ ಕಲ್ಯಾಣ್ ಚೌಬೆ ಅವರು ಇರ್ತಾರೆ ಗೋಲ್ ಪೋಸ್ಟಲ್ಲಿ, ಸೊ ಅವ್ರು JCT ಆಡ್ತಾ ಇರ್ತಾರೆ, ನಾವು ಮಹೀಂದ್ರ ನಟ್ನ 1-0 ಗೆಲ್ತೀವಿ. ಸೊ ಅಲ್ಲಿಂದ ಮತ್ತೆ ನನ್ನ ಜರ್ನಿ ಶುರು ಆಗುತ್ತೆ. 3 ವರ್ಷ ನಾನು ಮುಂಬೈಲಿ ಮಹೀಂದ್ರ ಯುನೈಟೆಡ್ಗೆ ಆಡ್ತೀನಿ, ಅದಾದಮೇಲೆ 3 ವರ್ಷ ಮೋಹನ್ ಬಗಾನ್ಗೆ ಆಡ್ತೀನಿ. ಸೊ ಈ ಕಡೆ ಕ್ಲಬ್ಬು, ಆ ಕ್ಲಬ್ ಮೇಲೆ ಪರ್ಫಾರ್ಮೆನ್ಸ್ ಯಾವ ರೀತಿ ಮಾಡ್ತಾ ಇದೀವಿ, ಅದು ಎರಡು ಸೈಮಲ್ಟೇನಿಯಸ್ ಆಗಿ ನಡೀತಾ ಇತ್ತು. ಈ ಕಡೆ ಕ್ಲಬ್ ಮೇಲೂ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದೆ, ಅದೇ ರೀತಿ ರಾಷ್ಟ್ರೀಯ ತಂಡಕ್ಕೂ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದೆ.
1: ಜೂನಿಯರ್ ಲೆವೆಲ್ ನಲ್ಲಿ ಅನೇಕ ದೇಶಗಳ ಜೊತೆಗೆ ಆಡಿದ್ದೀರಿ, ಅದರಲ್ಲಿ ಎಂಎಂ ಕಪ್ ಕೂಡ ಗೆದ್ದಿದ್ರು ನಿಮ್ಮ ತಂಡ. ಜೂನಿಯರ್ ಲೆವೆಲ್ ನಲ್ಲಿ ಯಾವ್ಯಾವ ಅಂತಾರಾಷ್ಟ್ರೀಯ ಪಂದ್ಯಾವಳಿಗಳನ್ನ ಆಡಿದ್ರಿ ನೀವು?
0: ಆಕ್ಚುಲಿ ಏನಪ್ಪ ಅಂದ್ರೆ, U19 ಅಲ್ಲಿ ಎರಡನೇ ಟೂರ್ನಮೆಂಟ್ ನಾವು ಈಗ ಮಿಲ್ಕ್ ಕಪ್ ಆದ್ಮೇಲೆ ಎರಡನೇ ಟೂರ್ನಮೆಂಟ್ ನಾವು ಐರ್ಲೆಂಡ್ ಹೋಗ್ತೀವಿ, MM4 ಏನ್ರಸ್ ಟ್ರೋಫಿ ಅಂತ. ಸೊ ಅಲ್ಲಿ ಹೋಗಿ ಗೆಲ್ತೀವಿ. ಸೊ ಆ ಗೆದ್ದಾಗ ಯಾವ ರೀತಿ ನಮ್ಗೆ ವೆಲ್ಕಮ್ ಸಿಗುತ್ತೆ, ಒಂಥರ ಖುಷಿ ಅನ್ಸುತ್ತೆ. ಒಂಥರ ಹೊರಗಡೆ ಹೋಗ್ತಾ ಇದೀವಿ, ಇಂಡಿಯಾ ಬಿಟ್ಟು ಹೊರಗಡೆನೆ ಹೋಗಿಲ್ಲ. ಸೊ ಹೊರಗಡೆ ಹೋಗ್ತಾ ಇದೀವಿ, ಅಲ್ಲಿ ನೋಡಿದಾಗ ಆ ಸ್ಟ್ಯಾಂಡರ್ಡ್ ನಮ್ಗೆ ಇನ್ನೊಂದು, ಓ ಈ ಸ್ಟ್ಯಾಂಡರ್ಡ್ ನಮ್ದು ಇನ್ನೇನು ಇಲ್ಲ, ಇನ್ನೂ ಸ್ಟ್ಯಾಂಡರ್ಡ್ ನ ಹೆಚ್ಚರಿಸ್ಕೋಬೇಕು ಅಂತ. ಸೊ ಆ ಒಂದು ಸ್ಟ್ಯಾಂಡರ್ಡ್ ನ ಇದು ಮಾಡಬೇಕು ಅಂತ ಹೇಳಿ ಇನ್ನೂ ಕಷ್ಟಪಡಬೇಕು. ಸೊ ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಅದಾದ್ಮೇಲೆ ಇನ್ನು ಜೂನಿಯರ್ ಲೆವೆಲ್ ಅಂತ ಬಂದಾಗ ಏಷ್ಯನ್ ಗೇಮ್ಸ್ಗೆ ಹೋಗ್ತೀವಿ, ದೋಹಾ ಏಷ್ಯನ್ ಗೇಮ್ಸ್ 2006. ಸೊ ಅಲ್ಲಿ ಸ್ಪೋರ್ಟ್ಸ್ ಬಳಗನೇ ಮೀಟ್ ಮಾಡ್ತೀವಿ. ಇಂಡಿಯನ್ ಕಂಟಿಂಜೆಂಟ್ ಅಂದ್ಬಿಟ್ಟು ಬರೀ ಫುಟ್ಬಾಲ್ ಅಲ್ಲ, ಎಲ್ಲರೂ ಸಿಗ್ತಾರೆ. ಜೂನಿಯರ್ ಲೆವೆಲ್ ಬಗ್ಗೆ ಮಾತಾಡ್ತು ಅಂತ ಹೇಳಿದ್ರೆ ಏಷ್ಯನ್ ಗೇಮ್ಸ್ ಒಳ್ಳೆ
1: ಅನುಭವವನ್ನೇ ಕೊಡುತ್ತೆ ಅಂತ ಹೇಳ್ಬೋದು. ಈಗ ನೀವು ನಂಜನಗೂಡಿನಲ್ಲಿ ಹುಟ್ಟಿ ಬೆಳೆದಿದ್ದು, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ಬೇಕಾದ್ರೆ ಫ್ಲೈಟ್ ಹತ್ತಿ ಹೋಗುವಾಗ ಏನ್ ಅನಿಸ್ತಾ ಇತ್ತು, ಮನೆಯಲ್ಲಿ ಯಾವ ವಾತಾವರಣ ಇತ್ತು?
0: ಆಕ್ಚುಲಿ ನಮ್ಮ ತಾಯಿ ತಂಗಿ ಚಿಕ್ಕಮ್ಮ ಒಂದು ಮುಂಬೈಯಲ್ಲಿ ಇದ್ದಾರೆ. ಸೊ ಫಸ್ಟ್ ಟೈಮ್ ನಾನು ಹೋಗಿ ಗೋವಾ ಇಂದ ಮುಂಬೈಗೆ ಹೋಗಿದ್ದು. ಸೊ ಯಾಕಂದ್ರೆ ಇಲ್ಲಿಂದ ಗೋವಾಗ ಹೋದಾಗ ಕ್ಯಾಂಪ್ಗೆ ಹೋದಾಗ್ಲೂ ನಾನು ಟ್ರೈನು ಬಸ್ ಇದ್ರಲ್ಲೇ ಹೊರಡೋದು. ಫಸ್ಟ್ ಟೈಮ್ ಕೂತಾಗಂತೂ ನನಗೆ ಕಣ್ಣಲ್ಲಿ ನೀರು ಬಂತು, ಒಂಥರ ಭಯನೂ ಆಯ್ತು. ಆದ್ರೆ ಎಸ್ಪೆಷಲಿ ಮುಂಬೈ ಟು ನಾವು ಮ್ಯಾಂಚೆಸ್ಟರ್ಗೆ ಹೊರಟಾಗ ಫಸ್ಟ್ ಅಬ್ರಾಡ್ ಟ್ರಿಪ್. ಅವತ್ತು ಗೋವಾದಲ್ಲಿ 3 ಜನ ತೆಗಿಬೇಕಾಗಿರುತ್ತೆ, 23 ಜನ ಇರ್ತೀವಿ, 3 ಜನ ತೆಗಿಬೇಕಾಗಿರುತ್ತೆ. ಅದ್ರಲ್ಲಿ ಒಂದು ಡಿಫೆಂಡರ್, ಒಂದು ಮಿಡ್ ಫೀಲ್ಡರ್, ಒಂದು ಸ್ಟ್ರೈಕರ್. ಸೊ ಯಾರನ್ನ ತೆಗಿತಾರೆ ಅಂತ ಒಂದು ಕುತೂಹಲ. ಸೊ ನಂದು ಬೇರೆ ಫಸ್ಟ್ ಟೈಮು, ಅನೌನ್ಸ್ ಮಾಡ್ತಾರೆ ನನಗೆ, 3 ಜನ ಹೇಳಿದಾಗ ನನಗೆ ಯಾವ ರೀತಿ ಆಗುತ್ತೆ ಅಂತ ಹೇಳಿದ್ರೆ, ನನಗೆ ಅವನ ಜರ್ಸಿ ಸಿಕ್ಬಿಡ್ತು, ನಾನು ಆಡ್ಬಿಡ್ತೆ ಇಂಡಿಯಾಗೆ ಅಂತ. ಇಮಿಡಿಯೇಟ್ ಆಗಿ ಬಂದು ನಮ್ಮ ಮಾವ ನಮ್ಮ ತಾಯಿ ಎಲ್ಲರಿಗೂ ಫೋನ್ ಮಾಡ್ತೀನಿ. ಎಲ್ಲರೂ ಎಷ್ಟು ಖುಷಿ ಆಗ್ತಾರೆ ಅಂದರೆ ತುಂಬ ಖುಷಿ ಆಗ್ತಾರೆ. ನಮ್ಮ ಮಾವ ಮತ್ತು ಕೋಚು ಮತ್ತು ನಮ್ಮ ತಂದೆ ಎಲ್ಲರೂ ಬರ್ತಾರೆ ಗೋವಾಗೆ ಅಲ್ಲಿಂದ ಕಳಿಸ್ಕೊಡೋದಕ್ಕೆ ಅಂತ. ಆದರೆ ಮುಂಬೈಗೆ ಹೋದಾಗ ಇಡೀ ತಂಡಕ್ಕೆ ನಮ್ಮ ಚಿಕ್ಕಮ್ಮನರು ಅಡುಗೆ ಎಲ್ಲ ಮಾಡ್ಕೊಂಬಂದು ಎಲ್ಲ ಇದು ಮಾಡ್ಕೊಂಬಂದು ಅವರು ಬರ್ತಾರೆ. ಸೊ ಒಂಥರ ಈಗ ಇದನ್ನೆಲ್ಲ ನೆನೆಸ್ಕೊಂಡ್ರೆ ಓ ವಾಪಸ್ ಹೋಗ್ಬೇಕು
1: ನೀರು
0: ಖಂಡಿತವಲ್ಲ, ಯಾಕಂತ ಹೇಳಿದ್ರೆ ಬಂದ ಹಾದಿ ಅದನ್ನೆಲ್ಲ ನೆನೆಸ್ಕೊಂಡ್ರೆ ಖುಷಿ ಆಗುತ್ತೆ.
1: ಅದೇ ಹಿಮ್ಮುಖವಾಗಿ ನೋಡಿ.

0: ಹೌದಾ, ನಾನು ಇಷ್ಟೆಲ್ಲ ಮಾಡಿದ್ದೀನ ಅಂತ ಈಗ ಅನಿಸ್ತಾ ಇರುತ್ತೆ ನಿಮ್ಗೆ?
1: ಖಂಡಿತವಾಗ್ಲು, ಯಾವುದೇ ಸಂದೇಹ ಇಲ್ಲ.
0: Under-23 ನೀವು ಕ್ಯಾಪ್ಟನ್ ಆಗಿ ಸುಮಾರು 8 ಹೆಚ್ಚು ಅಂತಾರಾಷ್ಟ್ರೀಯ ಪಂದ್ಯಾವಳಿಯಲ್ಲಿ ಭಾಗವಹಿಸಿದ್ರಿ. ಅದರಲ್ಲಿ ಬೀಜಿಂಗ್ ಪ್ರೀ ಒಲಿಂಪಿಕ್ ಕ್ವಾಲಿಫೈಯಿಂಗ್ ಟೂರ್ನಮೆಂಟ್ ಮತ್ತೆ ದೋಹಾ ಏಷ್ಯನ್ ಗೇಮ್ಸ್ ಪ್ರಮುಖವಾಗಿದ್ದು, ಈ ಕುರಿತಾಗಿ ಹಂಚಿಕೊಳ್ಳಿ.
1: ಈಗ ಪರ್ಫಾರ್ಮೆನ್ಸ್ ಮಾಡ್ತಾ ಇತ್ತು ಅಂತ ಹೇಳಿದ್ರೆ, ಓಕೆ ಇಂಡಿಯನ್ ಜರ್ಸಿ ಆಗ್ತಾ ಇದೀವಿ ಅಂತ ಹೇಳಿದಾಗ, ಈಗ ನಾನು 2005 ಅಲ್ಲಿ ಸೀನಿಯರ್ ಡೆಬ್ಯೂ ಮಾಡಿದಾಗ ಯಾವ ರೀತಿ ಪರ್ಫಾರ್ಮೆನ್ಸ್ ಬರ್ತಾ ಇತ್ತು, ಯಾವ ರೀತಿ ನಾನು ಇಂಪ್ರೂವ್ ಮಾಡ್ತಾ ಇದ್ದೆ, ಅದೊಂದು ಅವಕಾಶ ನನಗೆ ನಾಯಕತ್ವನ ತಂದುಕೊಡುತ್ತೆ. Under-23 ಅಲ್ಲಿ ಏಷ್ಯನ್ ಗೇಮ್ಸ್ಗೆ ಮತ್ತೆ ಏಷ್ಯನ್ ಬೀಜಿಂಗ್ ಪ್ರೀ ಒಲಿಂಪಿಕ್ ಕ್ವಾಲಿಫೈಯರ್ಸ್ಗೆ ನಾನು ಕ್ಯಾಪ್ಟನ್ ಆಗ್ತೀನಿ. ಅಂದ್ರೆ ಆ ತಂಡದ ಆಟಗಾರನಾಗಿ ಬಂದು ಅದೇ ತಂಡನ ಮುಂದಾಳತ್ವನ ವಹಿಸಬೇಕು ಅಂತ ಹೇಳಿದ್ರೆ
0: ಜವಾಬ್ದಾರಿ
1: ಜಾಸ್ತಿ ಆಗುತ್ತೆ. ಮತ್ತೆ ಇನ್ನೊಂದು, ಕಡೆಯ ಪಂದ್ಯದಲ್ಲಿ ನಾವು ಸೋತೋಗ್ಬಿಡ್ತೀವಿ ಥೈಲ್ಯಾಂಡ್ ವಿರುದ್ಧ, ಇಲ್ಲ ಅಂತ ಹೇಳಿದ್ರೆ ನಾವು ಬಹುಶಃ ಬೀಜಿಂಗ್ ಒಲಿಂಪಿಕ್ಸ್ ಕ್ವಾಲಿಫೈ ಆಗ್ಬಿಡ್ತಾ ಇದ್ವಿ. ಆ ಒಂದು ಸುವರ್ಣಾವಕಾಶನ ನಾವು ಮಿಸ್ ಮಾಡ್ತೀವಿ. ಕಡೆಯ ಪಂದ್ಯದಲ್ಲಿ ಥೈಲ್ಯಾಂಡ್ ವಿರುದ್ಧ ನಾವು 2-0 ಅಂತರದಿಂದ ಸೋತೋಗ್ಬಿಡ್ತೀವಿ. ಇಲ್ಲ ಅಂತ ಹೇಳಿದ್ರೆ ಬಹುಶಃ ಕ್ವಾಲಿಫೈ ಆಗಿತ್ತು ಅಂದ್ರೆ ಒಲಿಂಪಿಕ್ ತಂಡಕ್ಕೆ ನಾಯಕ ನಾನೇ
0: ಆಗ್ತಿದ್ದೆ.
1: ಕರ್ನಾಟಕದಿಂದ ನಾನು ಒಬ್ಬನೇ ಇದ್ದೆ, ಇನ್ನೊಬ್ರು ಕುಟ್ಟಿಮನಿ ಅಂತ ಇದ್ರು, ಬೇರೆ ಎಲ್ಲರೂ ಇದಾರೆ. ಈಗಲೂ FC ಗೋವಾ ತಂಡಕ್ಕೆ ಕೋಚ್ ಆಗಿದ್ದಾರೆ ಒಬ್ರು, ಗೌರ್ಮಂಗಿ ಸಿಂಗ್ ಅಂತ. ರಿಲಯನ್ಸ್ ಒಂದು ಮಣಿಪುರ್, ಇದರಲ್ಲಿ ಚಿತ್ರ ಅಂತ ಇದಾಗಿದ್ದಾರೆ. ಹಲವಾರು ಆಟಗಾರರು ಕಲ್ಕಟ್ಟಾದಲ್ಲಿ ಇದಾರೆ, ಅಂದ್ರೆ ಕೆಲಸ ಮಾಡ್ತಾ ಇದಾರೆ, ಕೋಚಿಂಗ್ ಅಲ್ಲಿ ಇದರಲ್ಲಿ ಇದಾರೆ. ಅದೇನಾದ್ರು ಆ ಒಂದು ಕಡೆ ಹಡಲ್ನ ದಾಟಿದ್ರೆ ಬಹುಶಃ ಒಲಿಂಪಿಕ್ ತಂಡನ ಮುಂದಾಳತ್ವನ ವಹಿಸೋದು ಭಾರತ ಕಾಡದೇ ಇದು, ಅದನ್ನ ಮುಂದಾಳತ್ವ ವಹಿಸ್ತೀವಿ ಅಂತ ಹೇಳಿದ್ರೆ ಇನ್ನೂ ಹೆಮ್ಮೆ ವಿಷಯ.
0: 2005 ಸೀನಿಯರ್ ಇಂಡಿಯಾ ಟೀಮ್ಗೆ ಸೆಲೆಕ್ಟ್ ಆದ ನಂತರ ಪಾಕಿಸ್ತಾನದಲ್ಲಿ ನಡೆದ SAFF ಕಪ್ ಗೆದ್ದಿದ್ರಲ್ಲ, ಆ ಅನುಭವ ಹಂಚಿಕೊಳ್ಳಿ.
1: ಇಂಡಿಯಾಗ ಆಡ್ತೀವಿ ಅಂತ ಹೇಳಿದಾಗ ಈಗ ಆಡದೇ ಗೆಲ್ಲೋದಕ್ಕೆ ಅಂತ ಟೂರ್ನಮೆಂಟ್ ಅಲ್ಲಿ ಟ್ರೋಫಿ ಗೆದ್ತೀವಿ ಅಂತ ಹೇಳಿದ್ರೆ ಅದ್ರ ಸಂತೋಷನೇ ಬೇರೆ. ಯಾಕಂದ್ರೆ 2005 ಅದು ಸೀನಿಯರ್ ಡೆಬ್ಯೂ ಆಗಿರುತ್ತೆ, ನಮ್ಗೆ ಅದು ಗೆದ್ದಾಗ ಎಷ್ಟು ಖುಷಿ ಆಗುತ್ತೆ ಅಂತ ಹೇಳಿದ್ರೆ ಒಂಥರ ಏನೋ ನಾವ್ ಇಲ್ಲಿಗೆ ಬಂದಿದ್ವಿ, ಏನೋ ಒಂಥರ ಇಷ್ಟು ದಿವಸ ಕಷ್ಟಪಟ್ಟಿದ್ದು ಪ್ರತಿಫಲ ಸಿಕ್ತು ಅಂತ ಹೇಳ್ತೀವಲ್ಲ ಆ ರೀತಿ. ವಿಶ್ವಕಪ್ನೇ ತಗೊಂಡ್ರೆ ಮೊನ್ನೆ ಮುಗ್ದಿದ್ದು, 48 ದೇಶಗಳು ಪ್ರತಿನಿಧಿಸಿ ಈಗ ಒಬ್ರೇ ಒಬ್ರು ವರ್ಲ್ಡ್ ಚಾಂಪಿಯನ್ ಅಂತ ಹೇಳಿದ್ರೆ, ಇಷ್ಟನ್ನ ದಾಟ್ಕೊಂಡು ನೀವು ಒಂದು ತಿಂಗಳ ಕಾಲ ಆಡಿ ಈ ಒಂದು ತಿಂಗಳಿಗೋಸ್ಕರ ನೀವು 4 ಕಷ್ಟಪಡ್ಬೇಕು. ಆ 4 ಕಷ್ಟಪಟ್ಟು ನಿಮ್ಗೆ ಒಂದು ತಿಂಗಳ ಕಾಲ ನೀವು ಎಲ್ಲರ ಜೊತೆ ಇದ್ದಾಡಿ ಎಲ್ಲ ಇದ್ ಮಾಡಿ ನಿಮ್ಗೆ ಚಾಂಪಿಯನ್ ಆಗ್ತೀರಾ ಅಂತ ಹೇಳಿದ್ರೆ ಆ ಒಂದು ಅನುಭವ ಇರುತ್ತಲ್ಲ
0: ಬೇರೆ. ಮತ್ತೆ ಅದ್ರ ಹಿಂದೆ ಬಹಳಷ್ಟು ಕಷ್ಟ ಅನ್ನೋದು
1: ಈಗ ನೀವು ನೋಡ್ಬೋದು. ಯಾಕಂದ್ರೆ ಈ ವಿಶ್ವಕಪ್ ಅಲ್ಲಿ ಯಾವ ರೀತಿ ತಂಡಗಳು ಸೋತಾಗ ಅವರ ಎಮೋಷನಲ್ ಯಾವ ರೀತಿ ಹೊರಗಡೆ ಬರ್ತಾ ಇದೆ, ಅಳ್ತಾ ಇದಾರೆ ಅಂತ ಹೇಳಿದ್ರೆ ಅಷ್ಟು ಮಹತ್ವ ಒಂದು ತಂಡ ಒಂದು
0: ವರ್ಷದಿಂದ ಕಾದಿರ್ತಾರೆ, ಶ್ರಮ ಪಟ್ಟಿರ್ತಾರೆ.
1: ಮತ್ತೆ ಇನ್ನೊಂದು ಅಂತ ಹೇಳಿ, ಇನ್ನು ಮುಂದಿನ 4 ನಿಮ್ಗೆ ಗೊತ್ತೇ ಇರಲ್ಲ ನೀವು ವಿಶ್ವಕಪ್ ಮತ್ತೆ ಆಡ್ತೀರಾ ಇಲ್ವೋ ಅಂತ. ಯಾಕಂದ್ರೆ ಕ್ವಾಲಿಫೈಯಿಂಗ್ ರೌಂಡ್ಸ್ ಅಲ್ಲಿ ನೀವು ಕ್ವಾಲಿಫೈ, ಈಗ ಯಾಕಂದ್ರೆ ಇಟಲಿ ಕ್ವಾಲಿಫೈನೇ ಆಗಿಲ್ಲ. ಆ ಒಂದು 4 ನಿಮ್ಗೆ ಇಂಜುರಿ ಆಗ್ಬೋದು, ರಿಕವರಿ ಆಗ್ಬೋದು, ರಿಹಾಬಿಲಿಟೇಷನ್, ಸೊ ಅದೆಲ್ಲ ಇರುತ್ತೆ. ಸೊ ಅದಕ್ಕೆ ಆ ಒಂದು ಬಿಗ್ಗೆಸ್ಟ್ ಸ್ಟೇಜ್ ಅಲ್ಲಿ ನೀವು ಯಾವುದೇ ಒಂದು ಬಿಗ್ಗೆಸ್ಟ್ ಟೂರ್ನಮೆಂಟ್ ಎಸ್ಪೆಷಲಿ ನಿಮ್ ದೇಶಕ್ಕೆ ಆಡಿದಾಗ ಗೆಲ್ತೀರಾ ಅಂತ ಹೇಳಿದ್ರೆ ಅದರ ಅನುಭವನೇ ಒಂಥರ ಡಿಫ್ರೆಂಟ್.
0: 2007 ಮತ್ತು 2009 ನೆಹರು ಕಪ್ ವಿನ್ನರ್ ನಿಮ್ ತಂಡ, AFC ಕ್ವಾಲಿಫೈಯಿಂಗ್ ರೌಂಡ್ ಕೂಡ ಆಡಿದ್ರಿ ಅವಾಗ. 2010 ವರ್ಲ್ಡ್ ಕಪ್ ಕ್ವಾಲಿಫೈಯಿಂಗ್ ರೌಂಡ್ ನಲ್ಲಿ ಲೆಬ್ನಾನ್ ಜೊತೆ ಆಡಿದ್ರಿ ನೀವು. ಸೊ ಹೇಗಿತ್ತು ಈ ಎಲ್ಲ ಟೂರ್ನಮೆಂಟ್ಗಳು?
1: ಗೋಲ್ಡನ್ ಪೀರಿಯಡ್ ಅಂತ ಹೇಳಿದ್ರೆ, ಗೋಲ್ಡನ್ ಜನರೇಷನ್ ಅಂತ ಹೇಳಿದ್ರೆ, ನಾನು ಇಂಡಿಯನ್ ಜರ್ಸಿ ಹಾಕಕ್ಕೆ ಶುರು ಮಾಡಿದ್ರೆ ಭಾರತ ತಂಡ ಪ್ರತಿನಿಧಿಸೋಕೆ ಶುರು ಮಾಡಿದ್ಮೇಲೆ ಹಿಂದೆ ಚುನಿ ಗೋಸ್ವಾಮಿ, ಬೈಚುಂಗ್ ಭುಟಿಯಾ ಇವ್ರದ್ದು ಒಂದು ಗೋಲ್ಡನ್ ಜನರೇಷನ್ ಅಂತ ಇತ್ತು. ಏನ್ ಗೋಲ್ಡನ್ ಜನರೇಷನ್ ಅಂತ ಏನು ಕೇಳ್ತಾರೆ ಅಂತ ಹೇಳಿದ್ರೆ, ಭಾರತನ ಪ್ರತಿನಿಧಿಸ್ತಲ್ದೆ ಆ ಟ್ರೋಫಿಗಳನ್ನ ಗೆಲ್ತಾ ಇತ್ತು ಅಂತ ಹೇಳಿದ್ರೆ ನಮ್ದು ಗೋಲ್ಡನ್ ಜನರೇಷನ್. ಗೋಲ್ಡನ್ ಜನರೇಷನ್ ಮತ್ತೆ ಆಗಿದ್ದು 2007, 2009, 2011. ಈ ಒಂದು ಗೋಲ್ಡನ್ ಸುವರ್ಣ ಯುಗ, ಈ ಒಂದು ಸುವರ್ಣ ಯುಗದಲ್ಲಿ ನಾನು ಆ ತಂಡದಲ್ಲಿದ್ದೆ. ಇದಕ್ಕಿಂತ ಅದೃಷ್ಟ ನಿಮ್ಗೆ ಏನ್ ಬೇಕು ಹೇಳಿ ಮೇಡಮ್. ಯಾಕಂದ್ರೆ 2006 ಬಾಬೋಟನ್ ಅಂತ ಬರ್ತಾರೆ, ಈ ಒಂದು ಸುವರ್ಣ ಯುಗಕ್ಕೆ ಕಾರಣಕರ್ತ ಅವ್ರೆ. ಅವ್ರು ಬಂದದಲ್ದೆ 2007 ನೆಹರು ಕಪ್ನ ನಾವು ಡೆಲ್ಲಿಲಿ ಗೆಲ್ತೀವಿ, ಅದಾದ್ಮೇಲೆ ಕಂಟಿನ್ಯೂಸ್ ಆಗಿ 2009 ಮತ್ತೆ ಗೆಲ್ತೀವಿ, ಮತ್ತೆ AFC ಚಾಲೆಂಜರ್ಸ್ ಕಪ್ ಅಂತ ಬರುತ್ತೆ, ಆ AFC ಚಾಲೆಂಜರ್ಸ್ ಕಪ್ನ ನಾವು ಗೆಲ್ತೀವಿ. ಅಲ್ಲಿ ಗೆದ್ದಾದ್ಮೇಲೆ ಆ ಚಾಲೆಂಜರ್ಸ್ ಕಪ್ ಗೆದ್ದಿದ್ರಿಂದ ಈಗ ಯಾವ ರೀತಿ ವರ್ಲ್ಡ್ ಕಪ್ ಇಡೀ ವಿಶ್ವಕ್ಕೆ, ಯುರೋ ಕಪ್ ಬರೀ ಯುರೋಪಿಯನ್ ಕಂಟ್ರೀಸ್ಗೆ, ಅದೇ ರೀತಿ ಏಷ್ಯನ್ ಕಪ್ ಏಷ್ಯನ್ಗೆ. 27 ನಂತರ 2011 ದೋಹಾ ಏಷ್ಯನ್ ಕಪ್ಗೆ ನಾವು ಕ್ವಾಲಿಫೈ ಆಗ್ತೀವಿ ಅಂತ ಹೇಳಿದ್ರೆ, ಒಂದು ತಂಡನ ಕಟ್ಟಬೇಕು ಅಂತ ಹೇಳಿದ್ರೆ ಕಾರಣಕರ್ತ ಬಾಬೌಟನ್ ಸರ್. ಒಂದು ತಂಡ ಗೆಲ್ಲಬೇಕು ಅಂದ್ರೆ ಎಲ್ಲರೂ ಬೇಕು. ಅವ ಒಂದು ಎಲ್ಲ ಕಾಲ ಕೂಡ ಬಂತು, 2007, 2009, 2011. ಈಗ ಸ್ಪೇನ್ ಈಗ ಎಷ್ಟು ಆಡಿದ್ರು, ಯಾರು ಆಡಿದ್ರು ನಾವೆಲ್ಲ ಮರ್ತೋಗ್ಬಿಟ್ಟಿದ್ವಿ. ಯಾರು ಗೆದ್ರು? ಸ್ಪೇನ್. ಅಲ್ಲೂ ಯಾವತ್ತು ಈಗ ಎರಡನೇವ್ರನ್ನ ನೆನ್ಸ್ಕೊಳ್ಳಲ್ಲ, ಮೂರನೇವ್ರನ್ನ ನೆನ್ಸ್ಕೊಳ್ಳಲ್ಲ, ಮೊದಲನೇವ್ರನ್ನ ಮಾತ್ರ ನೆನ್ಸ್ಕೊಂತಾರೆ.
0: ಕೋಚಿಂಗ್ ನಲ್ಲಿ ನೀವು

0: ಎಎಫ್ಸಿಎ ಲೈಸೆನ್ಸ್ ಇದೆ ನಿಮ್ಮ ಹತ್ರ, ಕರ್ನಾಟಕ ಹೆಡ್ ಕೋಚ್ ಆಗಿ ಹಾಗೆ ಸಂತೋಷ್ ಟ್ರೋಫಿ ಅಸಿಸ್ಟೆಂಟ್ ಕೋಚ್ ಆಗಿದ್ರಿ ಗುಜರಾತ್ ಪುರುಷರ ಫುಟ್ಬಾಲ್ ತಂಡಕ್ಕೆ, ನಮ್ಮ ಭಾರತದ ಭವಿಷ್ಯ ಹೇಗಿದೆ? ಭಾರತೀಯ ಫುಟ್ಬಾಲ್ ದಿಗ್ಗಜರಾದ ಸುನಿಲ್ ಛೇತ್ರಿ ಅವರು ವಿಶ್ವದ ಅತಿ ಹೆಚ್ಚು ಗೋಲ್ ಸ್ಕೋರರ್ ಆಗಿ ಮೂರನೇ ಸ್ಥಾನದಲ್ಲಿದ್ದಾರೆ, ಅಂದ್ರೆ ರೊನಾಲ್ಡೋ ಮತ್ತು ಮೆಸ್ಸಿ ನಂತರದ ಸ್ಥಾನದಲ್ಲಿದ್ದಾರೆ.
1: ಗೆಲ್ಬೇಕು ಅಂತ ಹೇಳಿದ್ರೆ ಹಿಂದೆ ಅವ್ರು ಚೆನ್ನಾಗಿ ಮುಂದೆ ಅವ್ರ ಗೋಲ್ ಹೊಡಿಲ್ಲ ಅಂತ ಹೇಳಿದ್ರೆ ಕಷ್ಟ ಆಗುತ್ತೆ. ಈಗ ಮುಂದೆ ಅವ್ರ ಗೋಲ್ ಹೊಡೆದು ಹಿಂದೆ ಅವರು ಸೇವ್ ಮಾಡಲಿಲ್ಲ ಅಂದ್ರೆ ಇದೆ ಒಂದು ತಂಡವಾಗಿ. ಅದೇ ರೀತಿ ನಾವು ಕ್ವಾಲಿಫೈ ಆಗಬೇಕು ಅಂತ ಹಲವಾರು ನ್ಯೂನ್ಯತೆಗಳಿದೆ. ಆ ನ್ಯೂನ್ಯತೆಗಳನ್ನ ನಾವು ಸರಿಪಡಿಸ್ಕೊಂಡ್ರೆ ಖಂಡಿತವಾಗ್ಲೂ ನಾವು ವಿಶ್ವಕಪ್ ಆಡ್ತೀವಿ. 1998 ಕ್ರೊಯೇಷ್ಯಾ ಥರ್ಡ್ ಪ್ಲೇಸ್ ಆದ್ರು, 20 ಇಯರ್ಸ್ ಪ್ಲಾನ್ ಮಾಡಿದ್ರು, ಈಗ 2018 ಅವ್ರು ರನ್ನರ್ ಅಪ್ ಆಗ್ತಾರೆ. ಸೊ ಅದೇ ರೀತಿ ಒಂದು ಪ್ಲಾನ್, ಒಂದು ಸ್ಟ್ರಕ್ಚರಲ್ ಪ್ಲಾನ್ ಬೇಕು.
0: ಸರ್, ಈಗ ಈ ಕಾಲ್ ಚಂಡಿನ ಆಟಕ್ಕೆ ಒಂದು ಚಂಡಿದ್ರೆ ಸಾಕು, ದುಬಾರಿ ಗೇಮ್ ಏನಲ್ಲ ಇದು. ಹಳ್ಳಿಯಲ್ಲಿ ಮಕ್ಕಳು ಆಡೇ ಆಡ್ತಿರ್ತಾರೆ, ನಾವು ನೋಡಿದೀವಿ, ಒಂದ್ ಚಂಡ್ ಸಿಕ್ಕಂದ್ರೆ ಸಾಕು ಒಂದಿಷ್ಟು ಜನ ಸೇರಿ ಆಡ್ತಾ ಇರ್ತಾರೆ. ಗ್ರಾಮೀಣ ಜನರನ್ನು ನಾವು ಸೇರಿಸ್ಕೋಬಹುದಂದ್ರೆ ಏನ್ ಮಾಡಬಹುದು?
1: ಅದನ್ನೇ, ಈಗ ನ್ಯೂನ್ಯತೆಗಳು ಇರೋದ್ರಿಂದ ಈಗ ನಾವು ಹೋಗ್ತಾ ಇದೀವಿ ಮೈಸೂರಿಗೆ. ನಾನ್ ನಂಜನಗೂಡ, ನಾನ್ ಚಿಕ್ಕವನಾಗಿದ್ದಾಗ ಅಂತ ಹೇಳಿದ್ರೆ ಡಿಪಾರ್ಟ್ಮೆಂಟ್ ಆಫ್ ಯೂತ್ ಸರ್ವಿಸಸ್ ಅಂಡ್ ಸ್ಪೋರ್ಟ್ಸ್ ಕೋಚ್ ಗಳನ್ನ ಹೈರ್ ಮಾಡಿ ಎಲ್ಲಾನು ಕಡೆನು ಕಳಿಸ್ತಾ ಇದ್ರು. ಈಗ ಅಲ್ಲಿ ಗೋಪಾಲ್ ಕೋಚ್ ಬಂದಿರಲ ಅಂದ್ರೆ ಬಹುಶಃ ನಾನ್ ಫುಟ್ಬಾಲ್ ಆಡ್ತಿದ್ನೋ ಇಲ್ವೋ ಗೊತ್ತಿಲ್ಲ. ಈಗ ಕೋಚ್ ಏನ್ ಹೇಳಿದ್ರೆ ಈಗ ಕಲ್ತಾದ್ಮೇಲೆ ನೀನ್ ನೆಕ್ಸ್ಟ್ ಲೆವೆಲ್ ಹೋಗ್ಬೇಕು ಅಂತ ಹೇಳಿದ್ರೆ ಈಗ ಅಲ್ಲಿ ಸೆಲೆಕ್ಟ್ ಮಾಡು. ಸೆಲೆಕ್ಷನ್ ಆದವ್ರು ಇಲ್ಲಿಗೆ ಬಂದ್ವಿ ನಾವು DYSS ಬಂದ್ವಿ. ಸೊ ಆ ರೀತಿಯಾಗಿ ಹಂತ ಹಂತವಾಗಿ ಅಂತ ಹೇಳಿದ್ರೆ ನಿಮ್ಮನ್ನ ಹುಡುಕೋರ್ ಬೇಕು. ಮೇಡಮ್, ಟ್ಯಾಲೆಂಟ್ಗೆ ನಮ್ಮ ಇಂಡಿಯಾದಲ್ಲಿ ಕಡಿಮೆ ಇಲ್ಲ, ಟ್ಯಾಲೆಂಟ್ ತುಂಬಾ ಜನ ಇದಾರೆ. ಆದ್ರೆ ನಿಮ್ಗೆ ಆ ಒಂದು ಸರಿಯಾದ ದಾರಿ ತೋರಿಸೋರ್ ಬೇಕು, ಮಾರ್ಗದರ್ಶಕರ್ ಬೇಕು. ರಿಸಲ್ಟ್ ಬಂದ ಮೇಲೆ ನಾವು ಯೋಚನೆ ಮಾಡ್ತೀವಿ, ರಿಸಲ್ಟ್ ಬರಕ್ಕಿಂತ ಮುಂಚೆ ಅವ್ರು ಎಷ್ಟು ಕಷ್ಟಪಟ್ಟಿದ್ರು ಅಂತ ಯೋಚನೆ ಮಾಡಲ್ಲ. ರಿಸಲ್ಟ್ ಬರಕ್ಕಿಂತ ಮುಂಚೆನೆ ಹೌದಪ್ಪ ಈ ಹುಡುಗನಲ್ಲಿ ಪೊಟೆನ್ಷಿಯಲ್ ಇದೆ ಅಂತ ಹೇಳಿದ್ರೆ ಆ ರೀತಿಯಾದ ಕೋಚಸ್ಗಳು ಬೇಕು, ಆ ರೀತಿಯ ತರಬೇತಿಗಳು. ಅವ್ರಿಗೆ ಹೌದಪ್ಪ ಇವರು ಕೊಟ್ಟರೆ ಕರೆಕ್ಟ್ ಆಗಿ ಪ್ಲಾಟ್ಫಾರ್ಮ್ ಅಚೀವ್ ಮಾಡ್ತಾರೆ.
0: ಹೌದು, ಯಾಕಂತೇಳಿ
1: ಆಯ್ಕೆ ಆದ್ಮೇಲೆ ನೀವು ಗಮನಿಸ್ತೀರಾ ಅಂತ ಹೇಳ್ತು ಅಂತೇಳಿ. ಈಗ ನೀರಜ್ ಚೋಪ್ರಾ ಆಗಿರ್ಬೋದು, ಪಿವಿ ಸಿಂಧು ಅವ್ರು ಗೆದ್ರು. ಸೊ ಈ ತರ ಎಲ್ಲ ಗೆಲ್ದಾದ್ಮೇಲೆ ನಾವು ಕೊಡೋ ಬದಲು ಗೆಲ್ಲಕ್ಕಿಂತ ಮುಂಚೆನೆ ಪ್ರೋತ್ಸಾಹ. ಎಲ್ಲ ಅಕಾಡೆಮಿಗಳು ಒಂದೇ ಪೇಜಲ್ಲಿ ಕೆಲಸ ಮಾಡಿದ್ರೆ ಅಲಾಂಗ್ ವಿತ್ ಅಸೋಸಿಯೇಷನ್, ಸ್ಟೇಟ್ ಅಸೋಸಿಯೇಷನ್ ಆಗಿರ್ಬೋದು, ಆಲ್ ಇಂಡಿಯಾ ಫುಟ್ಬಾಲ್ ಫೆಡರೇಷನ್ ಆಗಿರ್ಬೋದು, ಎಲ್ಲ ಒಂದು ಪೇಜಲ್ಲಿ ವರ್ಕ್ ಮಾಡ್ತಾ ಅಂತ ಹೇಳಿದ್ರೆ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹೇಳಿದ್ರೆ ಸೊ ಎಲ್ಲರನ್ನ ಒಂದ್ ಪೇಜಲ್ಲಿ ಮಾಡ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಮೇಡಮ್,
0: ನಿಮ್ಮ ಕ್ರೀಡಾ ಸಾಧನೆಗೆ KOA ಅವಾರ್ಡ್, ಏಕಲವ್ಯ ಅವಾರ್ಡ್, ಹಾಗೆ ಪ್ಲೇಯರ್ ಆಫ್ ದ ಇಯರ್ ಅವಾರ್ಡ್ ಬಂದಿದೆ. ಇಂತಹ ಅತ್ಯುನ್ನತ ಅವಾರ್ಡ್ ಸಿಕ್ಕಾಗ ಜವಾಬ್ದಾರಿಗಳು ಜಾಸ್ತಿ ಆಗ್ತದ ಕ್ರೀಡಾಪಟುವಿಗೆ ಅಂತ?
1: ಯಾವುದೇ ಸಂಶಯ ಇಲ್ಲ ಅಂತ ಹೇಳಿದ್ರೆ ನೀವು ಕಷ್ಟ ಪಡ್ತಾ ಇದ್ದೀರಾ, ಅದನ್ನ ರೆಕಗ್ನೈಸೇಷನ್ ಮಾಡ್ತಾ ಇದಾರೆ. ಈಗ ನಾನು ಕರ್ನಾಟಕದಿಂದ ಪ್ರತಿನಿಧಿಸಿದಾಗ ನಿಮ್ಗೆ ಹೌದಪ್ಪ ಆಡ್ತಾರೆ ಹೊರಗಡೆ ಹೋಗಿ ಆಡಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಮ ರಾಜ್ಯ ನಮ್ಮನ್ನ ಗುರುತಿಸಿದಾಗ ಖಂಡಿತವಾಗ್ಲೂ ಸಂತೋಷ ಆಗುತ್ತೆ. ಯಾಕಂದ್ರೆ ಕರ್ನಾಟಕ ಒಲಿಂಪಿಕ್ ಅಸೋಸಿಯೇಷನ್ ಅವಾರ್ಡ್ ಅದೊಂದು ಸಿಕ್ತೆ, ಏಕಲವ್ಯ ಅವಾರ್ಡ್. ಏಕಲವ್ಯ ಅವಾರ್ಡ್ ನನ್ಗೆ ಇನ್ನೂ ಖುಷಿ ಏನಪ್ಪ ಅಂತ ಹೇಳಿದ್ರೆ ಈ 2011 ಏಷ್ಯನ್ ಕಪ್ಗೆ ಅಂತ ಹೇಳಿದಾಗ ನಾನು ಇದರಲ್ಲಿ ಪ್ರಿಪ್ರೇಷನ್ ಅಲ್ಲಿ ಇರ್ತೀನಿ, ಅವಾಗ ನಾನು ಇರೋದಿಲ್ಲ, ನಾನು ಹೊರಗಡೆ ಇರ್ತೀನಿ, ಅವಾಗ ನಮ್ಮ ತಾಯಿ ಬಂದು ಇಸ್ಕೊಂತಾರೆ. ಸೊ ಅದೊಂದು ನನಗೆ ಒಂಥರ ಮರೆಯಲಾಗದ ಕ್ಷಣ. ಈಗ ನಮ್ಮ ತಂದೆ ತಾಯಿ ಬಂದಿದ್ದಾರೆ, ಅವ್ರು ಕಷ್ಟಪಟ್ಟಿದ್ದಾರೆ, ಅವ್ರು ನನ್ನ ಜೊತೆ ಅವ್ರಿಗೂ ರೆಕಗ್ನೈಸೇಷನ್ ಸಿಗ್ತಾ ಇದೆ, ಅದು ಒಂದು ಉನ್ನತ ಇದ್ರಲ್ಲಿ ಅಂತ ಹೇಳಿದಾಗ ನನಗೆ ಬಂತು ಖುಷಿ. ಅದು ನಮ್ಮ ತಾಯಿ ಇಸ್ಕೊಂಡಿದ್ದು ಇನ್ನೂ ಖುಷಿ ಆಯಿತು. ಮೇಡಮ್, ಈಗ ರೆಕಗ್ನೈಸೇಷನ್ ಸಿಗಬೇಕು ಮೇಡಮ್.
0: ನಿಮ್ಮ ಒಂದು ಏಳಿಗೆಯಲ್ಲಿ ಪಾಲಕರ ಶ್ರಮ ಜಾಸ್ತಿ.
1: ಈಗ ಏಳಿಗೆ ಅಂತ ಹೇಳಿದ್ರೆ 7th ಸ್ಟ್ಯಾಂಡರ್ಡ್ ಎಲ್ಲಾನು ಬಿಟ್ಟು ನನ್ನ ಹಾಸ್ಟೆಲ್ ಕಳಿಸ್ಬೇಕು ಅಂತ ಹೇಳಿದ್ರೆ ಅವ್ರದ್ದು ಶ್ರಮ ಇರುತ್ತೆ.
0: ಮಂಜು ಅವರೇ, ಈಗ ನೀವೊಬ್ರು ಅಂತಾರಾಷ್ಟ್ರೀಯ ಫುಟ್ಬಾಲ್ ಆಟಗಾರರಾಗಿ ಹಾಗೆ ಕೋಚ್ ಆಗಿಯೂ ಕೂಡ ಅತ್ಯುನ್ನತ ಸಾಧನೆ ಮಾಡಿದ್ರಿ, ಈಗ ನಿಮ್ಮ ಮುಂದಿನ ಗುರಿ ಏನು ಅಂತ?
1: ಯಾವ ರೀತಿ ಪ್ರತಿಭೆಗಳಿಗೆ ಅವಕಾಶ ಕಲ್ಪಿಸಬೇಕು ಕೋಚ್ ಆಗಿ. ಈಗ ಒಂದು ಅವಕಾಶ ಪ್ಲಾಟ್ಫಾರ್ಮ್, ಈಗ ನಾನು ಎಲ್ಲೋ ನೋಡ್ತೀನಿ ಈ ಹುಡುಗ ಚೆನ್ನಾಗಿ ಆಡ್ತಾನೆ, ಅದು ಅವನಿಗೆ ಇಲ್ಲಿ ಹೋಗಿ ನೀನು ಹೋಗಿ ಜಾಯ್ನ್ ಆಗು, ಅವ್ರಿಗೆ ಅಕಾಡೆಮಿಗೆ ಫೋನ್ ಮಾಡೋದಾಗ್ಲಿ ಅಥವಾ ಫೆಡರೇಷನ್ ಫೋನ್ ಮಾಡೋದಾಗ್ಲಿ, ನನಗೆ ಯಾವ ರೀತಿ ಸಿಕ್ತು ಅದೇ ರೀತಿ ಇನ್ನೊಬ್ರಿಗೆ ಅವಕಾಶ ಸಿಕ್ತು ಅಂತ ಹೇಳಿದ್ರೆ ಇನ್ನೊಬ್ರಿಗೆ ಅವಕಾಶ ಕಲ್ಪಿಸೋದು. ಸೊ ಅದೇ ಈಗ ನಾನು ಕೋಚಿಂಗ್ ಲೈಸೆನ್ಸ್ ಮಾಡಿದ್ದೀನಿ ಅಂತ ಹೇಳಿದ್ರೆ ಫುಟ್ಬಾಲ್ ನಾನಿದ್ದಾಗ ಅಂದ ಇವಾಗಂತ ಎವಲ್ಯೂಷನ್ ಜಾಸ್ತಿ ಆಗಿದೆ. ಸೊ ಬಹಳಷ್ಟು ಬೆಳೆದಿದೆ ಅಂತ ಹೇಳಿದ್ರೆ ನಾನು ಅದಕ್ಕೆ ಅಪ್ಡೇಟ್ ಆಗ್ಬೇಕಾಗುದು. ಲೀಗ್ ಹಂತದ ಪಂದ್ಯಾವಳಿಗಳಾಗಿರ್ಬೋದು. ಈಗ ನಾನು ನ್ಯೂನ್ಯತೆ ಬಗ್ಗೆ ಮಾತಾಡಿದಾಗ ಆ ನ್ಯೂನ್ಯತೆನ ಸರಿ ಮಾಡ್ಬೇಕಾಗಿರೋದು ಮೊದಲನೇ ಜವಾಬ್ದಾರಿ ನಮ್ದು ಆಗಿರುತ್ತೆ. ಸೊ ಅಂತ ಹೇಳದ್ಮೇಲೆ ಕೋಚ್ ಆಗಿ ಅಂತ ಹೇಳಿದ್ರೆ ಈಗ ಗ್ರಾಸ್ ರೂಟ್ ಲೆವೆಲ್ ಈ ಏಜ್ ಗೆ ಹುಡುಗನ ಹತ್ರ ಎಷ್ಟಿರ್ಬೇಕು, ಹೌದು ಟೆಕ್ನಿಕಲ್ ಅಬಿಲಿಟಿ ಎಷ್ಟಿರಬೇಕು, ಫಿಟ್ನೆಸ್ ಅಬಿಲಿಟಿ ಎಷ್ಟಿರಬೇಕು. ಆದ್ರೆ ಮೇಡಮ್, ಟೆಕ್ನಿಕಲ್ ಅಬಿಲಿಟಿ ಇತ್ತು ಅಂತ ಹೇಳಿದ್ರೆ ನೀವು ಫಿಟ್ನೆಸ್ ಇಂಪ್ರೂವ್ ಮಾಡ್ಕೋಬಹುದು. ಟೆಕ್ನಿಕಲ್ ಅಬಿಲಿಟಿ ಅದನ್ನೇ ಗ್ರಾಸ್ ರೂಟ್ ಲೆವೆಲ್ ಅಂತ ಹೇಳೋದು.
0: ಈ ಕಾಲ್ ಚಂಡಿನ ಆಟಕ್ಕೆ ಯಾವ ರೀತಿ ಡಯಟ್ ಇರ್ತದೆ, ಯಾವ ರೀತಿ ಪ್ರಾಕ್ಟೀಸ್ ಇರ್ತದೆ?
1: ಪ್ರಾಕ್ಟೀಸ್ ಅಂತ ಹೇಳಿದ್ರೆ ನೀವು ಎಷ್ಟು ನಿಮ್ಮನ್ನ ನೀವು ತೊಡಗಿಸ್ಕೊಂತೀರಾ, ಇದಾದ್ಮೇಲೆ ಬೆಳಗ್ಗೆ 3 ಗಂಟೆ ಮಧ್ಯಾಹ್ನ 3 ಗಂಟೆ ಏನ್ ಮಾಡ್ತೀರಾ, ಅದಾದ್ಮೇಲೆ ಆಫ್ ದ ಫೀಲ್ಡ್ ಅಂತ ಬರ್ತೀವಿ.

0: ಸೊ ನಿಮ್ದು ಡಯಟ್ ಏನು, ಸಪ್ಲಿಮೆಂಟ್ ಏನು, ಅದಾದ್ಮೇಲೆ ನಿಮ್ದು ಜಿಮ್ ಇದಾಗಿರ್ಬೋದು,
1: ಫಿಸಿಯೋ
0: ಎಲ್ಲನೂ. ಇವತ್ತು ಗೆದ್ರಪ್ಪ ನೀರಜ್ ಚೋಪ್ರಾ, ಪಿ ವಿ ಸಿಂಧು ಗೆದ್ರು, ಇವ್ರು ಗೆದ್ರು, ಆದರೆ ಇದರಿಂದೇನು ಶ್ರಮ ಇಷ್ಟೆಲ್ಲ ಇರುತ್ತೆ. ಅದನ್ನು ನೀವು ಇಲ್ಲಿಂದನೇ ಮಾಡಿತ್ತು ಅಂದರೆ ಬಹುಶಃ ಅವ್ರ ತಂದೆ ತಾಯಿಗಳಿಗೆ ಹೌದಪ್ಪ ಏನೋ ಸರ್ಕಾರ ಮಾಡ್ತಾ ಏನೋ ಒಂದು ಮಾಡ್ತಾ ಇದಾರೆ, ಸೊ ನನ್ನ ಮಗಳಿಗೆ ಅವ್ರಿಗೂ ಇಂಟ್ರೆಸ್ಟ್ ಬರುತ್ತೆ.
1: ಎಲ್ಲದಕ್ಕಿಂತ ಹೆಚ್ಚಾಗಿ ಈಗ ಮಾನಸಿಕ ಒತ್ತಡ, ಅಂದರೆ ಸೋಲು ಗೆಲುವನ್ನ ಸಮಾನವಾಗಿ ಸ್ವೀಕರಿಸುವ ಒಂದು ಮನೋಭಾವನೆ ನಮ್ಮ ಕ್ರೀಡಾಪಟುವಿಗೆ ಇರಬೇಕು. ಈಗ ಬಹುಮುಖ್ಯವಾಗಿ ಅದೇ ಬೇಕು.
0: ಉದಾಹರಣೆಗೆ ಮೊನ್ನೆ ಮುಗ್ದಿದೆ ಫೈನಲ್ಲೇ ನೋಡ್ಬೋದಿತ್ತು ಯಾವ ರೀತಿ ಜಗಳ ಆಯ್ತು, ಯಾವ ರೀತಿ ಇದಾಯ್ತು ಅಂತ ಹೇಳಿದ್ರೆ ಅದನ್ನೇ ಒಂದು ಸೋಲು ಗೆಲುವು ಮಾನಸಿಕ ಒತ್ತಡ ಯಾವ ರೀತಿ ನಾವು ಚಿಕ್ಕ ವಯಸ್ಸಿಂದ ಹೇಳ್ಕೊಟ್ಟಿರ್ತೀವಿ. ಹೀಟ್ ಆಫ್ ದ ಮೂಮೆಂಟ್ ಅಂತ ಹೇಳಿದಾಗ ನಾವು ಇದ್ ಮಾಡ್ತೀವಿ ಎಲ್ಲ, ಆದ್ರೆ ನಿಮ್ಗೆ ಗೊತ್ತಿರ್ಬೇಕು ಯಾವ ಲಿಮಿಟ್ ತನಕ ಇದ್ ಮಾಡ್ಬೇಕು, ಯಾವ ಲಿಮಿಟ್ ತನಕ ಇದ್ ಮಾಡಬಾರ್ದು ಅಂತ.
1: ಒಳ್ಳೇದು ಎನ್ ಎಸ್ ಮಂಜು ಅವರೇ, ನೀವೊಬ್ಬ ಕ್ರೀಡಾ ಸಾಧಕರಾಗಿ ನಮ್ಮ ದೇಶಕ್ಕೆ ಕೀರ್ತಿಯನ್ನ ತಂದಿದ್ದೀರಿ. ನಿಮ್ಮ ಕ್ರೀಡಾ ಪಯಣದ ಸ್ಫೂರ್ತಿಯ ಬದುಕು ನಮ್ಮ ಯುವ ಜನಾಂಗಕ್ಕೆ ದಾರಿದೀಪ ಆಗ್ಲಿ ಅನ್ನೋದು ನಮ್ಮ ಆಶಯ. ಧನ್ಯವಾದಗಳು. ನಮಸ್ಕಾರ ಸರ್.
0: ಧನ್ಯವಾದಗಳು.
2: ಅಂತಾರಾಷ್ಟ್ರೀಯ ಫುಟ್ಬಾಲ್ ಆಟಗಾರರು, ಕೋಚ್ ಹಾಗೂ ಏಕಲವ್ಯ ಪ್ರಶಸ್ತಿ ಪುರಸ್ಕೃತರಾದ ಎನ್ ಎಸ್ ಮಂಜು ಅವರೊಂದಿಗಿನ ಸಂವಾದವನ್ನ ಕೇಳಿದ್ರಿ. ಇವರನ್ನ ಮಾತನಾಡಿಸಿದವರು ಭಾರತೀ ನಾಗರಮಠ್, ನಿರ್ವಹಣೆ ಜ್ಯೋತಿ ದಾಸ್. ಇದಾಗಿತ್ತು ಕ್ರೀಡಾಲೋಕ ಕಾರ್ಯಕ್ರಮ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಆಕಾಶವಾಣಿ ಬೆಂಗಳೂರು, ಸಮಯ ಸರಿಯಾಗಿ 10 ಗಂಟೆ. ಇನ್ನು ಮುಂದೆ ಕೇಳಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಶಶಿಕಲಾ ಭಟ್ ಅವರ ಗಾಯನ. ತಬಲಾ ಸತ್, ದೀಪಕ್ ಜಿ ದೇಸಾಯಿ ಹಾರ್ಮೋನಿಯಂ, ಉಮಾಕಾಂತ್ ಪುರಾಣಿಕ್.

ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೂ ಶಶಿಕಲಾ ಭಟ್ ಅವರ ಗಾಯನ ಕೇಳಿದರೆ. ತಬಲಾ ಸಾಥ್ ದೀಪಕ್ ಜಿ ದೇಸಾಯಿ, ಹಾರ್ಮೋನಿಯಂ ಉಮಾಕಾಂತ್ ಪುರಾಣಿಕ್.

0: ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ.
1: ಮಹಿಳೆ ಜೀವನದ ನಿರೂಪಕಿ,
2: ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ.
3: ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ,
4: ಸಹನೆಗೆ ಮತ್ತೊಂದು ಹೆಸರಾದವಳೇ ಮಹಿಳೆ.
1: ಆಕಾಶವಾಣಿ ಬೆಂಗಳೂರು, ಸಮಯ 10:30. ಇನ್ನು ಮುಂದೆ ಕೇಳಿ ಗೀತ ಚಂದ್ರಿಕೆ, ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಮೆಲೋಡಿ ಟೈಮ್. ಮೊದಲಿಗೆ SP ಬಾಲಸುಬ್ರಹ್ಮಣ್ಯಂ ಅವರ ಸ್ವರದಲ್ಲಿ ಮೈನೆ ಪ್ಯಾರ್ಕಿಯ ಚಿತ್ರದ ಹಾಡು. ಗೀತ ರಚಿಸಿದವರು ಅಸಾದ್ ಭೂಪಾಲಿ, ಸಂಗೀತ ಸಂಯೋಜಕರು ರಾಮಲಕ್ಷ್ಮಣ್.